ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026 ಇಸವಿಯ ಜೂನ್ ತಿಂಗಳ 1 ತಾರೀಕು ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಮನೋಚಿಂತನ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ರೈತ ಧ್ವನಿ. ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ, 10:20 ಗಾನಗಂಧರ್ವ, 11:00 ಭಾವಸಿಂಚನ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ.

ಇದು ಆದ ಘಟನೆ ಸ್ನೇಹಿತರೆ. ನನ್ನ ಸ್ನೇಹಿತ ಮದ್ರಾಸಲ್ಲಿದ್ದಾಗ ಸುಮಾರು 18-19 ವರ್ಷ ಕೆಳಗೆ ಆದಂಥ ಘಟನೆ. ಇದನ್ನು ನಾನು ಬರೆದು ಇಂಟರ್ನೆಟ್ಗೆ ಹಾಕಿ 12 ವರ್ಷ ಆಯಿತು. ನನಗೆ ಸುಮಾರು 27,000 ಮೇಲ್ ಬಂದಿದ್ದಾವೆ, ಪ್ರತಿಕ್ರಿಯೆಗಳು ಬಂದಿದ್ದಾವೆ. ಈ ಘಟನೆ ನಮ್ಮ ಜೀವನವನ್ನು ಬದಲಾಯಿಸಿದೆ ಅಂತ ಹೇಳ್ತಾರೆ. ಆ ತಂದೆ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು. ಶನಿವಾರ ಭಾನುವಾರ ರಜಾ, ಶನಿವಾರ ದಿವಸ ಬೆಳಗ್ಗೆ ಪೇಪರ್ ಓದ್ತಾ ಕೂತಿದ್ದಾರೆ. ಹೆಂಡತಿ ಬಂದರು, ಎಷ್ಟು ಪೇಪರ್ ಓದ್ತೀರಿ, ಸಾಕು ಮಾಡ್ರಿ ಅನ್ನೋ ಪೇಪರು, ನೋಡ್ರಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳೆ ಅಂದರು. ಇದೆಲ್ಲರ ಮನೆಯಲ್ಲಿ ಆಗುವಂಥದ್ದೇ. ಮಗ ಮಗಳು ಏನಾದ್ರು ಒಳ್ಳೆ ಕೆಲಸ ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ನನ್ನ ಮಗ ನನ್ನ ಮಗಳು ಅಂತ ಹೇಳ್ಕೊತಾರೆ. ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನಿಮ್ಮ ಮಗ ನಿಮ್ಮ ಮಗಳು ಅಂತ. ನಿಮ್ಮ ಮಗ ಅಂದ್ರೆ ತಕರಾರು ಇದೆ ಅಂತ ಗೊತ್ತು. ಯಾವಾಗ ಹೆಂಡತಿ ಬಂದು ನೋಡಿ ನಿಮ್ಮ ಮುದ್ದಿನ ಮಗಳು ಅಂದ್ಲು, ಪೇಪರ್ ಕೆಳಗಿಟ್ಟ ಆಯ್ತಪ್ಪ, ಮಗು ನೋಡಿದ, ಪುಟ್ಟ ಹುಡುಗಿ 6 ವರ್ಷ ಹುಡುಗಿ ಅಳ್ತಾ ಇತ್ತು, ಯಾಕೆ ಅಳ್ತಾಳ ಅವಳು ಅಂತ ನೋಡಿದ, ಗೊತ್ತಾಯ್ತು ಅಮ್ಮ ಮಗಳಿಗೆ ಮೊಸರನ್ನ ತಿನ್ನು ಅಂತ ಕಲಿಸ್ಕೊಂಡು ಬಂದಿದ್ದಾಳೆ ಬಟ್ಲಲ್ಲಿ. ಆಗ ಮಗುಗೆ ಮೊಸರನ್ನ ಕಂಡ್ರೆ ಆಗೋಲ್ಲ, ಅಮ್ಮನಿಗೆ ಮೊಸರನ್ನ ಒಳ್ಳೆಯದು ಅನಿಸಿದೆ, ತಿನ್ನು ಅಂತ ಒತ್ತಾಯ ಮಾಡ್ತಾರೆ. ಆ ಗುದ್ದಾಟದಲ್ಲಿ ಮಗುಗಳು ಬಂದಿದೆ. ಅಪ್ಪ ಪೇಪರ್ ಇಟ್ಟು ಮಗು ಪಕ್ಕ ಕೂತ್ಕೊಂಡು ಆಕೆ ಹೆಗಲ ಮೇಲೆ ಕೈ ಹಾಕಿ, ಅಮ್ಮ ನನಗೋಸ್ಕರ 2 ಚಮಚ ತಿನ್ಬಿಡಮ್ಮ, ನೀ ತಿಂದೆ ಹೋದ್ರೆ ನಿಮ್ಮ ಅಮ್ಮ ನನ್ನ ಬೈತಾಳೆ. ಮಗು ಬುದ್ಧಿವಂತ ಅದು, ಕಣ್ಣು ಒರೆಸ್ಕೊಂಡು ಹೇಳ್ತಪ್ಪ 2 ಚಮಚ ಅಲ್ಲ, ಇಡೀ ಬಟ್ಲನ್ನ ತಿನ್ಬಿಡ್ತೀನಿ, ಅದನ್ನ ಕೇಳಿದ್ ಕೊಡಿಸ್ತೀಯಾ ಅಂತ. ಈ ಮಕ್ಕಳಿಗೆ ಯಾವಾಗ ಹುಕ್ ಹಾಕ್ಬೇಕು ಅಂತ ಗೊತ್ತಿರುತ್ತೆ. ಅಪ್ಪ ಖುಷಿಯಲ್ಲಿ ನಾನು ಕೊಡ್ತೀನಿ ಮಗು, ಬೇಕಾದ ಕೊಡ್ತೀನಿ ತಿನ್ಬಿಡು ಅಂದ. ಮಗು ಗೊತ್ತು ಅಪ್ಪ ಬರೇ ಮಾತಾಡ್ತಾರೆ, ಕೀಲಿಕೈ ಅಮ್ಮನ ಹತ್ರ ಇರೋದು. ಅಮ್ಮ ನೋಡ್ತು, ಅಮ್ಮ ಕೋಪದಲ್ಲಿ ಗುರ್ರ ಅಂತ ಇದ್ರಿನ, ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ಅಂತ ಅಮ್ಮ ಅಂದ್ರು. ಕಣ್ಣು ಒರೆಸ್ಕೊಂಡು ಮಗು ಗಬ ಗಬ ಗಬ ಇಡೀ ಬಟ್ಲನ್ನ ತಿಂತು. ಅಪ್ಪನಿಗೆ ಸಂಕಟ ಆಯ್ತು, ಅದಕ್ಕೆ ಇಷ್ಟ ಇಲ್ಲ ಪಾಪ ಮೊಸರನ್ನ, ಏನೋ ಬೇಕಾಗಿದೆ ಅದ್ರ ಆಸೆಗೆ ತಿಂತ ಇದೆ ಮಗು. ಇದು ಮಗು ತಿಂದು ನೀರು ಕುಡಿದು ಕೈ ಬಾಯಿ ತೊಳ್ಕೊಂಡು ಓಡಿ ಬಂದ್ಲು. ಅಪ್ಪ ಸೋಫಾದ ಮೇಲೆ ಕೂತಿದ್ರಲ್ಲ, ನಿಮ್ ಕಣ್ಮೊಂದು ಚಿತ್ರ ಬರ್ಬೇಕು ಸ್ನೇಹಿತರೆ. ಆ ಪುಟ್ಟ ಮಗು ಓಡಿ ಬಂದು ಹಾರಿ ಅಪ್ಪನ ತೊಡೆ ಮೇಲೆ ಕೂತ್ಕೊಂತು. ತನ್ನ ಪುಟ್ಟ ಕೈಗಳನ್ನು ಅಪ್ಪನ ಕುತ್ತಿಗೆ ಸುತ್ತ ಹಾಕಿ, ಅಪ್ಪ ನಾ ಕೇಳಿದ್ ಕೊಡಿಸ್ತೀಯಾ ಅಂತ. ಮಕ್ಕಳಿಗೆ ಏನಾದರೂ ಬೇಕಾದ್ರೆ ಅವ್ರು ಬಹಳ ಚೆನ್ನಾಗಿರ್ತಾರೆ. ಅಪ್ಪನಿಗೆ ಖುಷಿ ಇತ್ತು, ಕೊಡ್ತೀನಿ ಮಗಳೇ ಅಂದ. ನೆನಪಾಯ್ತು, ದಸಕಂತಿದೆ, ಏನೋ ಉತ್ಸಾಹದಲ್ಲಿ ಏನು ಬೇಕಾದರೂ ಕೊಡಿಸ್ತೀನಿ ಅಂದ್ಬಿಟ್ಟಿದ್ದಾನೆ, ಬಹಳ ಬೆಲೆ ಬಾಳೋದು ಕೇಳಿಸಿದ್ರೆ ಏನು ಮಾಡೋದು. ಮಗಳಿಗೆ ಹೇಳ್ದೆ, ಅಮ್ಮ ನಿಮ್ಮಪ್ಪ ಬಹಳ ಶ್ರೀಮಂತ ಅಲ್ಲಮ್ಮ, ಸಣ್ಣದೇನಾದರೂ ಕೇಳು ಕೊಡಿಸ್ತೀನಿ. ಅಪ್ಪ ಇದು ಬಹಳ ಚೀಪ್ ಆಗಿದೆ ಅಂದ್ಲು. ಹಂಗಾರೆ ಕೇಳು ಮಗಳೇ ಕೊಡಿಸ್ತೀನಿ ಅಂದ್ಲು. ಆ ಮಗುಗೆ ತುಂಬ ಅನಿಸ್ಬಿಡ್ತು, ಎಲ್ಲ ನನ್ನೇ ನೋಡ್ತಿದ್ದಾರೆ ಅನಿಸ್ಬಿಡ್ತು. ಮನೇಲಿ ಇರೋರು ಯಾರು ರೂಮಲ್ಲಿ, ಅಪ್ಪ ಅಮ್ಮ ಅಮ್ಮನ ಅಮ್ಮ ಅಜ್ಜಿ, 3 ಜನ ಹಿಂಗೆ ನೋಡ್ತಾ ಇದ್ರು, ಏನು ಕೇಳ್ತಿದೆ ಮಗು ಇದು ಅಂತ. ಆ ಮಗು ಇನ್ನೊಂದು ಸ್ವಲ್ಪ ಮುಜುಗರ ಆಗಿ ಕೈ ಕುತ್ತಿಗೆ ಹತ್ರ ಬಿಗಿ ಮಾಡಿಕೊಂಡು ಅಪ್ಪನ ಕಿವಿ ಹತ್ರ ತನ್ನ ಬಾಯಿ ತಂದು, ಅಪ್ಪ ಅಪ್ಪ ನಾಳೆ ಭಾನುವಾರ ಅಲ್ವಾ ಅಂತ. ಚಿಂತೆ ಮಾಡಬೇಡ ಮಗು, ನೀ ಕೇಳು ಕೊಡಿಸ್ತೀನಿ ಅಂದ. ಹಾಗಾದರೆ ನಾಳೆ ನನ್ನ ಸಲೂನಿಗೆ ಕರ್ಕೊಂಡು ನನ್ನ ತಲೆ ಬೋಳಿಸ್ಕೊಂಬರ್ತೀಯಾ ಅಂತ. ಅಪ್ಪರಿಗೆ ಇದೆ ಜಲ್ ಅಂತು, ಆ 230 ವೋಲ್ಟ್ ಸಾಕೆಟಲ್ಲಿ ಬಟ್ ಹಾಕಿದಂಗಾಯ್ತು. ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಅಡಿ ಹರಿದ್ರು. ಛೇ ಅಸಹ್ಯ, ಇದೇನು ಹುಡುಗಿ ತಲೆ ಬೋಳಿಸ್ಕೊಳ್ಳೋದು ಯಾಕದು? ಅಪ್ಪ ಕೇಳಿದ್ರು, ಯಾಕಮ್ಮ ತಲೆ ಬೋಳಿಸ್ಕೋತೀಯಾ ಅಂತ. ನನಗೆ ಬೇಕು. ಯಾಕೆ ಅಂತ ಹೇಳೋಲ್ಲ, ನನಗೆ ಬೇಕು. ಬೇಡಮ್ಮ, ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದ ಕೂದಲು, ಎಷ್ಟು ಚಂದ ಕಾಣಿಸ್ತೀವಿ ಗೊತ್ತಾ? ಹುಡುಗಿ ತಲೆ ಬೋಳಿಸ್ಕೊಂಡ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೋ ಇಲ್ಲ ಗೊತ್ತಿಲ್ಲ, ನಾನು ತಲೆ ಬೋಳಿಸ್ಕೋಬೇಕು. ಅಪ್ಪ ಇಲ್ಲ ಅಂದ. ಅಮ್ಮ ಇಲ್ಲ ಅಂದ್ರು, ಅಜ್ಜಿ ಬೈದರು. ಆ ಹುಡುಗಿ ಅಳೋಕೆ ಶುರು ಮಾಡ್ತು. ಅಪ್ಪ ನಾನು ಹೋದ್ವಾರ ನೀ ಹರಿಶ್ಚಂದ್ರ ಕತೆ ಹೇಳಿ ಒಂದ್ಸಲ ಮಾತು ಕೊಟ್ಟರೆ ಹಾಗೆ ನಡ್ಕೋಬೇಕು ಅಂತ ಹೇಳಿದ್ದೆಲ್ಲ, ನೀನು ಹೇಳಿದ್ದೆಲ್ಲ ಚೀಪ್ ಆಗಿದ್ದರೆ ಕೇಳು ಕೊಡಿಸ್ತೀನಿ ಅಂದಿದ್ದೆಲ್ಲ, ನಾನು ಕೇಳಿದ್ದು ತುಂಬ ಕಾಸ್ಟ್ಲಿ ಏನಿಲ್ಲಲ್ಲ, ಚೀಪ್ ಆಗಿದೆ ಇದು. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡಿದ, ಹೆಂಡತಿ ಅತ್ತೆ, ಆಯ್ತಮ್ಮ ಮಾಡ್ತೀನಿ ಬಿಡು ಅಂದ. ರಾತ್ರಿ ಕುರುಕ್ಷೇತ್ರ ಆಗಿರಬೇಕು. ಮರುದಿನ ಮಗಳನ್ನ ಕರ್ಕೊಂಡು ಸಲೂನ್ಗೆ ಹೋಗಿ ತಲೆ ಬೋಳಿಸ್ಕೊಂಬಂದ. ವಿಚಿತ್ರ ಕಾಣ್ತಾ ಇತ್ತು ಮಗು. ಮರುದಿವಸ ಶಾಲೆಗೆ ಹೋಗಿ ತಯಾರಾಗಿದೆ, ನಿಮ್ಮ ಕಣ್ಮುಂದು ಚಿತ್ರ ಬರ್ತದೆ. ಪುಟ್ಟ ಹುಡುಗಿ, ಚಂದದ ಹುಡುಗಿ, ಒಳ್ಳೆ ಯೂನಿಫಾರ್ಮು, ಹೆಗಲಿಗೊಂದು ಚೀಲ, ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು ಬೋಳ್ತಾಳೆ. ಅಪ್ಪ ಕಾರಲ್ಲಿ ಕರ್ಕೊಂಡು ಹೋಗ ಶಾಲೆ ಹತ್ರ ಬಿಟ್ಟ. ಮಗು ಹೋಗಿ ಗೇಟ್ ಹತ್ರ ನಿಂತ್ಕೊಂತು. ಆಕೆ ನೋಡೋಕೆ ಆಗ್ತಾರೆ, ಒಳಗೋಗು ಅಂದ. ಇಲ್ಲಪ್ಪ ನಾ ಕಾಯ್ತೀನಿ, ನನ್ನ ಫ್ರೆಂಡ್ ಬರ್ತಾನೆ ಅಂತ. ಇದು ಯಾವ ಫ್ರೆಂಡ್ ಅಪ್ಪ ಅಂತ ಇವನು ಕೂತ್ಕೊಂಡ. ಹಿಂದೆ ಇನ್ನೊಂದು ಕಾರ್ ಬಂತು. ಆ ಕಾರಿಂದ ಒಬ್ಬ ಹುಡುಗ ಇಳಿದ, ಇದೇ ವಯಸ್ಸಿನ ಹುಡುಗ, ಇಂಥದೇ ಯೂನಿಫಾರ್ಮು, ಅಂಥದೇ ಹೆಗಲ್ ಚೀಲ, ಅಂಥದೇ ವಾಟರ್ ಬಾಟ್ಲು, ಅಂಥದೇ ಟಿಫಿನ್ ಕ್ಯಾರಿಯರು, ಅವಂದು ಬೋಳ್ತಾಳೆ ಈ ಹುಡುಗಿ. ಅಪ್ಪ ಅವ್ರು ನೋಡ್ತಾ ಇದ್ದ, ಇದೇನು ವಿಚಿತ್ರಪ್ಪ, ಶಾಲೆ ಯೂನಿಫಾರ್ಮ ಚೇಂಜ್ ಆಯಿತು ಏನೋ. ಆ ಹುಡುಗ ನಿಧಾನಕ್ಕೆ ಹುಡುಗಿ ಹತ್ರ ಮಾತಾಡ್ತಾ ಇದ್ದ. ಆ ಹೊತ್ತಿಗೆ ಹಿಂದಿನ ಕಾರ್ ಬಂತಲ್ಲ, ಒಬ್ಬ ತಾಯಿ ಓಡಿಸ್ತಾ ಇದ್ರು ಕಾರು. ಆಕೆ ಇಳಿದು ಬಂದರು ಇವನ ಕಡೆ, ಹುಡುಗಿ ಅಪ್ಪನ ಕಡೆ ಬರ್ತಾ ಇದ್ರು. ಅವ್ರ ಕಣ್ಣಲ್ಲಿ ಒಂದೇ ಸಮ ನೀರು ಸುರಿತಾ ಇತ್ತು. ಈತ ಅವ್ರು ನೋಡ್ತಾನೆ ಇಲ್ಲ, ಹುಡುಗರೇ ನೋಡ್ತಾ ಇದ್ದ. ಆಕೆ ಕೇಳಿದ್ರು, ಸರ್ ಆ ಹುಡುಗಿ ನಿಮ್ಮ ಮಗಳ? ಹೌದು ನನ್ನ ಮಗಳಕ್ಕೆ ಅಂತ. ಆಕೆ ಹೇಳಿದ್ಲು, ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ಭಗವಂತನ ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ.

ಒಬ್ಬ ದೇವತೆ ನಿಮ್ಮ ಮಗಳಾಗಿ ಬಂದಿದ್ದಾಳೆ, ದೊಡ್ಡ ಪುಣ್ಯ ಮಾಡಿದ್ರಿ ನೀವು. ಆ ಹುಡುಗ ನಿಮ್ಮ ಮಗನಾ ಅಂತ ಕೇಳಿದ. ಹೌದು ನನ್ನ ಮಗ. ನೋಡಿದ, ಏನು ವಿಚಿತ್ರ ನೋಡ್ರಿ ಇದು, ನನ್ನ ಮಗಳು ಮೊನ್ನೆ ಹಠ ಹಿಡಿದ್ಲು ಅಂಥೇಳಿ ನೀನು ತಲೆ ಬೋಳಿಸ್ಕೊಂಡು ಬಂದು ಹಾಕಿದ್ದು, ನಿಮ್ಮ ಹುಡುಗನ ತಲೆ ಬೋಳಿಸ್ಕೊಂಡಿದ್ದಾನೆ, ಏನು ವಿಶೇಷ ಅಂದ ಹೇಳಿ ಆಕೆ ನೋಡ್ದ. ಆಕೆ ಮೊದಲೇ ಅಳ್ತಾ ಇದ್ರಲ್ಲ, ಈತ ಹೀಗೆ ಕೇಳಿದ ತಕ್ಷಣ ಆಕೆ ನೆಲದ ಮೇಲೆ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ. ಇವನಿಗೆ ಗಾಬರಿ ಆಯ್ತು. ಸಾರಿ, ಏನೋ ತಪ್ಪಂದ್ಬಿಟ್ನ ನಾನು, ಬೇಜಾರಾಯ್ತಾ ಅಂತ. ಇಲ್ಲ, ನನಗೆ ಭಾವನೆ ತಡ್ಕೊಳ್ಳೋಕ್ಕಾಗಲಿಲ್ಲ ಸರ್, ಆ ಹುಡುಗ ನನ್ನ ಮಗ, ಒಬ್ಬನೇ ಮಗ, ಹುಟ್ಟಿದ್ದೊಂದೇ ನನಗೆ. 3 ವರ್ಷದಿಂದ ಜ್ವರ ಬರ್ತಾ ಇತ್ತು, ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ವಿ, ಔಷಧಿ ಕೊಟ್ವಿ. ಈಗ 8 ತಿಂಗಳಿಂದ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳ್ತಾರೆ, ನನ್ನ ಮಗನಿಗೆ ರಕ್ತದ ಕ್ಯಾನ್ಸರ್ ಇದೆ, ಅದು ಕೊನೆ ಹಂತದಲ್ಲಿದ್ದಾನೆ. ಇನ್ನು ಜಾಸ್ತಿ ದಿವಸ ಬದುಕಲ್ಲ ಅವನು, ಮನೆಯಲ್ಲಿ ಅತಿಥಿ ಇದ್ದಂಗೆ ಇರ್ತಾನೆ, ಯಾವಾಗ ಬೇಕಾದರೂ ಎದ್ದು ಹೋಗ್ಬೋದು, ನೋಡ್ಕೊಳ್ಳಿ ಆದಷ್ಟು ಅಂದರು. ಕೆಮೋಥೆರಪಿ ಶುರು ಮಾಡಿದ್ವಿ, ಮೈ ಮೇಲಿನ ಕೂದಲೆಲ್ಲ ಉದುರು ಹೋಗಿದೆ, ತಲೆಯೆಲ್ಲ ಕೂದಲು ಹೋಗಿದೆ, ಅಶಕ್ತ ಆಗಿದ್ದಾನೆ. ಕೆಮೋಥೆರಪಿ ಮುಗಿಸ್ಕೊಂಬಂದಾಗ ಅಳುತ್ತಾನೆ, ಅವನು ಬದುಕಲ್ಲ ಅನಿಸ್ಬಿಡುತ್ತೆ ನಮಗೆ. ಆಗ ನಿಮ್ಮ ಮಗಳು ಬರ್ತಾಳೆ ಸ್ವಾಮಿ, ಅವನ ಹತ್ರ ಶಾಲೆಗೆ ಬಾರೋ, ಆರಾಮ ಅನಿಸ್ತದೆ ಅಂತಾಳೆ. ಮೊನ್ನೆ ಶುಕ್ರವಾರ ದಿವಸ ಅಂತ ಅವನು ಕರ್ಕೊಂಬಂದಾಗ ಅವನು ಬದುಕಲಿಕ್ಕಿಲ್ಲ ಅಂತ ಡಾಕ್ಟ್ರೇ ಹೇಳಿಬಿಟ್ಟಿದ್ರು. ನಿಮ್ಮ ಮಗಳು ಬಂದು ಶಾಲೆಗೆ ಬಾರೋ ಸೋಮವಾರ, ಗೆಳೆಯರ ಜೊತೆಗಿದ್ದ ಸಹ ಬರಾಮ ಅನಿಸ್ತದೆ ಅಂದ್ಲು. ಇಲ್ಲ, ನಾ ಬರೋಲ್ಲ, ನನ್ನ ಕೂದಲೆಲ್ಲ ಉದುರು ಹೋಗಿದೆ, ನಾನು ನೋಡಿ ಹುಡುಗರು ನಗ್ತಾರೆ, ನಾ ಬರೋಲ್ಲ ಅಂದ. ಆ ನಿಮ್ಮ ಮಗಳು ಏನು ಮಾಡಿದ್ಲು ಗೊತ್ತಾ, ಅದಕ್ಕೆ ದೇವತೆ ಅಂತ ಹೇಳೋದಕ್ಕೆನ ತನ್ನ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಹಾಕಿ, ಚಿಂತೆ ಮಾಡಬೇಡವೋ, ನೀನು ನೋಡಿ ಯಾರೂ ನಗಲ್ಲ, ನಾನು ನೋಡಿ ನಕ್ಕರು ಒಡ್ಡಿ ಇಲ್ಲ, ನೀನು ನೋಡಿ ನಗಲಾರ್ದಂಗೆ ಮಾಡ್ತೀನಿ ಬಾ ಅಂದ್ಲು. ಆಕೆ ಯಾಕೆ ಹೇಳಿದ್ಲೋ ಗೊತ್ತಿಲ್ಲ, ಆಕೆ ಮಾತು ನಂಬಿ ನನ್ನ ಮಗ ಮೊಟ್ಟ ಮೊದಲನೇ ಬಾರಿ ಶಾಲೆಗೆ ಬಂದಿದ್ದಾನೆ. ಇವತ್ತು ನಾನು ಕಾರಲ್ಲಿ ಬರಬೇಕಾದ್ರೆ ನಿನ್ನ ಮಗಳನ್ನ ಗೇಟ್ ಹತ್ರ ನಿಂತದ್ದು ನೋಡಿದೆ, ತಕ್ಷಣ ಗೊತ್ತಾಯಿತು ನನಗಿದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ. ಅದಕ್ಕೆ ಸ್ವಾಮಿ ನಿಮ್ಮ ಮಗಳು ದೇವತೆ ಅಂದದ್ದು ಅಂತ. ಅಪ್ಪನಿಗೆ ಅರ್ಥ ಆಯಿತು, ಆ ಹುಡುಗಿ ಯಾಕೆ ತಲೆ ಬೋಳಿಸ್ಕೋಬೇಕಂತಿದ್ಲು ಅಂತ. ತನ್ನ ಮುಖವನ್ನು ಕೈಯಲ್ಲಿ ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅತ್ತನಂತೆ, ಅಪ್ಪ ಮಗಳೇ, ಈ ಜನ್ಮದಲ್ಲೇನೋ ನೀನು ನನ್ನ ಮಗಳಾಗಿ ಹುಟ್ಟಿದ್ದೀಯಮ್ಮ, ಆದರೆ ಮುಂದಿನ ಜನ್ಮದಲ್ಲಿ ಖಂಡಿತ ನನ್ನ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿ ಬಾ. ಇನ್ನೊಬ್ಬರಿಗೆ ಏನೂ ಅಪೇಕ್ಷೆ ಮಾಡದೆ ಪ್ರೀತಿ ತೋರಿಸೋದು ಹೇಗೆ ಅನ್ನೋದನ್ನು ನಾನು ಕಲಿಸ್ಕೊಡಮ್ಮ ಅಂತ ಕೇಳಿದ್ನಂತೆ. ನಾವೆಲ್ಲ ಹಾಗೇ ಇದ್ವಿ, ಮಕ್ಕಳಾಗಿದ್ದಾಗ ಹಂಚ್ಕೊಂಡು ತಿಂತಾ ಇದ್ವಿ, ಮುಂದೆ ಬೇಡ ಬೇಡ ನಂದು ನಂದು ನಂದು ಅಂತ ಬಂದು ಬಂದು ಒಂದು ದ್ವೀಪದ ಥರ ಆಗಿ ಸಂಕಟ ಪಡ್ತಾ ಇದ್ದೀವಲ್ಲ, ಅಂಥ ಮಕ್ಕಳು ನಮ್ಗೆ ಆದರ್ಶ ಆಗಬೇಕು. ನಾವು ಮಕ್ಕಳಿಗೆ ಆದರ್ಶ ಆಗ್ತೀವೋ ಬಿಡ್ತೀವೋ, ಆ ಪುಟ್ಟ ಮಕ್ಕಳು ನಮ್ಮ ಜೀವನಕ್ಕೆ ಆದರ್ಶ ಆದರೆ ನಮ್ಮ ಜೀವನ ಬಂಗಾರ ಆದೀತು ಅನ್ಸುತ್ತೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1 ಜೂನ್ 2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ

0: ಕಾರ್ಯ ಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯು ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
2: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
0: ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚೆನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚೆನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134ನೆಯ ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸ್ತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಇದ್ರು. ಋತುಮಾನಗಳು, ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡ್ತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು June 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19th ಆವೃತ್ತಿಯ IPL T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ 5 ಗೆಲುವು ಸಾಧಿಸಿ ಸತತ 2 ಬಾರಿಗೆ ಕಪ್ ಜಯಿಸಿತು. 20 crore ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 overs 155 runs ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 overs 5 ನಷ್ಟಕ್ಕೆ 161 runs ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 runs ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 runs ಗಳಿಸಿ ಆರೆಂಜ್ ಕ್ಯಾಪ್

0: ಮಂಗಳೂರಿನ ತಣ್ಣೀರು ಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7ನೇ ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ವರ್ಷದೊಳಗಿನವರ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ವರ್ಷದೊಳಗಿನವರ ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ ಸಿಡಿಎಸ್ ನೂತನ ಮುಖ್ಯಸ್ಥರಾಗಿ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29ನೇ ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ ಎಸ್ಎಸ್ ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 32 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಮೇಲೆ ಕೆಳಗೊಳಗೆ,
1: ಮೇಲೆ ಕೆಳಗೊಳಗೆ,
4: ಬಳಿ ಸುತ್ತಲೆತ್ತೆತ್ತಲು,
1: ಬಳಿ ಸುತ್ತಲೆತ್ತೆತ್ತಲು,
4: ಮೂಲೆ ಮೂಲೆಯಲಿ,
1: ಮೂಲೆ ಮೂಲೆಯಲಿ,
4: ವಿದ್ಯುಲ್ಲಹರಿಯೊಂದು,
1: ವಿದ್ಯುಲ್ಲಹರಿಯೊಂದು,
4: ಧೂಳಿಕಣ ಭೂಗೋಳ,
1: ಧೂಳಿಕಣ ಭೂಗೋಳ,
4: ರವಿಚಂದ್ರ ತಾರೆಗಳ,
1: ರವಿಚಂದ್ರ ತಾರೆಗಳ,
4: ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ,
1: ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ.
4: ಸೋ ಈ ಪ್ರಶ್ನೆಗಳ ಸುರಿಮಳೆ ಬಗ್ಗೆ ನಾವು ಅನ್ಕೊಳ್ತಾ ಇದ್ವಿ, ಪ್ರಶ್ನೆಗಳೇ ಬರ್ತಾ ಇದೆಯಲ್ಲ, ಉತ್ತರ ಸಿಕ್ಕಲ್ವಲ್ಲ ಅಂತ. ಸೋ ಇಲ್ಲಿ ಬರೀ ಪ್ರಶ್ನೆನ ಉತ್ತರನೇ ಇಲ್ವಾ ಅನ್ನೋಂಥ ಒಂದು ನಿರಾಸೆಯ ಭಾವನೆ ನಮಗೆ ಬರ್ತಾ ಇದ್ದಂಗೆ ಡಿ ವಿ ಜಿ ಅವರು ಹೇಳ್ತಾರೆ, ಇಲ್ಲಪ್ಪ ಉತ್ತರ ಇದೆ, ನಮ್ಮ ಕಣ್ಣು ಕಾಣಿಸ್ದೇ

ಇರ್ಬೋದು ಈಗ, ಆದರೆ ಎಲ್ಲ ಕಡೆ ಉತ್ತರ ಇದೆ ಅಂತ. ಎಲ್ಲಿದೆಯಪ್ಪ ಉತ್ತರ ಅಂದರೆ, ಮೇಲೆ, ಕೆಳಗೆ, ಒಳಗೆ, ಬಳಿಯಲ್ಲಿ, ಸುತ್ತಲೂ, ಎತ್ತೆತ್ತಲೂ ಏನೋ ಒಂದು ವಿಶೇಷವಾದಂಥ ಶಕ್ತಿ ನಮಗೆ ಕಾಣಿಸ್ತಾ ಇದೆ. ಅದು ಇಂಥದ್ದೇ ಅಂತ ನಮಗೆ ಗೊತ್ತಿಲ್ಲ. ಪ್ರತಿಯೊಂದು ಮೂಲೆಯಲ್ಲೂ ಈಜ ಈ ಸೃಷ್ಟಿಯ ಯೂನಿವರ್ಸ್, ಈ ವಿಶ್ವದ ಪ್ರತಿಯೊಂದು ಮೂಲೆಯಲ್ಲೂ ಒಂದು ವಿಶೇಷವಾದಂಥ ಎನರ್ಜಿ, ಒಂದು ಊರ್ಜಾ, ಒಂದು ಶಕ್ತಿ, ವಿದ್ಯುಲ್ಲಹರಿ, ಅದು ಎಲ್ಲ ಕಡೆ ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾ ಇರೋ ಹಂಗಿದೆ ಅಂತ. ಅಂದರೆ ಫ್ರಮ್ ದಿ ಸ್ಮಾಲೆಸ್ಟ್ ಟು ದ ಬಿಗ್ಗೆಸ್ಟ್, ಅತ್ಯಂತ ಸಣ್ಣದಾಗಿರುವಂಥ ಧೂಳಿ ಕಣ, ಒಂದು ಧೂಳಿನ ಕಣದಿಂದ ಶುರುವಾಗಿ ಇಡೀ ಭೂಗೋಳವನ್ನು, ಭೂಮಿಯನ್ನು ದಾಟಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಎಲ್ಲವನ್ನೂ ಕೂಡ ಬಿಡು ಕೊಡದೆ ಅದು ನಿಲ್ಲಕ್ಕಾಗಲ್ಲ, ಸದಾಕಾಲ ಅದು ಚಾಲಿಪುದು ನಡೆಸ್ತಾ ಬರ್ತಾ ಇದೆ. ನಮ್ಮ ಶರೀರದ ಉದಾಹರಣೆಯನ್ನೇ ನಾವು ತಗೊಂಡಾಗ, ನಮಗೆ ಹೊರಗಡೆ ಕಾಣಿಸುವಂಥದ್ದು ನಮಗೆ ಕೈ ಇದೆ, ಎರಡು ಕೈ ಇದೆ, ಆ ಎರಡು ಕೈಯಲ್ಲಿ 10 ಬೆರಳುಗಳಿದೆ, ಆ ಬೆರಳುಗಳನ್ನು ನಾವು ಆಡಿಸ್ತೀವಿ, ಅದು ನಮಗೆ ಕಾಣಿಸ್ತಾ ಇದೆ. ಆದರೆ ಆ ಬೆರಳುಗಳನ್ನು ಆಡಿಸುವಂಥ ಚೈತನ್ಯ ಎಲ್ಲಿದೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸ್ಥೂಲವಾಗಿ ನಮಗೆ ಹೊರಗಡೆಯಿಂದ ಬೆರಳುಗಳು ಕಾಣಿಸುತ್ತೆ, ಚರ್ಮದ ಹೊದಿಕೆ ಇದೆ, ಅದರೊಳಗಡೆ ಏನಿದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಆದರೆ ಅದರೊಳಗಡೆ ಮಾಂಸಖಂಡಗಳಿವೆ, ಅದರೊಳಗಡೆ ಮೂಳೆಗಳಿವೆ, ಅದರೊಳಗಡೆ ಜಾಯಿಂಟ್ಸ್, ಕೀಲುಗಳಿವೆ. ಈ ಎಲ್ಲ ಭಾಗಗಳಿಗೆ ಚೈತನ್ಯವನ್ನು ತಂದುಕೊಡುವಂಥ ರಕ್ತನಾಳಗಳಿವೆ, ಅದರ ಜೊತೆಗೆ ನರಗಳು, ನರ್ವ್ಸ್ ಇವೆ. ಆದರೆ ಬರೀ ಇದ್ರೆ ಸಾಲದು, ಆ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಮಾಡಬೇಕು, ಆ ನರಗಳಲ್ಲಿ ವಿದ್ಯುತ್, ಎಲೆಕ್ಟ್ರಿಕ್ ಇಂಪಲ್ಸಸ್ ಅಂತ ಏನು ಹೇಳ್ತೀವಿ, ಅದು ಸಂಚಾರ ಮಾಡಬೇಕು. ಆವಾಗಲೇ ನಮಗೆ ಬಿಸಿ ಮುಟ್ಟಿದಾಗ ಓ ಇದು ಬಿಸಿ ಅಂತ ನಮಗೆ ಗೊತ್ತಾಗೋದು. ನಮ್ಮ ಮೆದುಳಿನಿಂದ ನರಗಳ ಮೂಲಕ ನಮ್ಮ ಸ್ನಾಯುಗಳಿಗೆ ಒಂದು ಸಂದೇಶ ಬಂದಾಗ, ನರಗಳ ಮೂಲಕ ಎಲೆಕ್ಟ್ರಿಕ್ ಇಂಪಲ್ಸಸ್ ಅದು ಬಂದಾಗ ಮಾತ್ರ ಒಂದು ಲೋಟವನ್ನು ಹಿಡ್ಕೊಳ್ಳೋಕ್ಕೋ ಅಥವಾ ಬ್ಯಾಗ್ನ ಎತ್ಕೊಳ್ಳೋಕ್ಕೋ, ಒಂದು ತಲೆ ಬಾಚ್ಕೊಳ್ಳೋಕ್ಕೋ ನಮ್ಮ ಬೆರಳು ಅಲ್ಲಾಡುತ್ತೆ. ನಮಗೆ ಹೊರಗೆ ಕಾಣಿಸೋದು ಈ ಬೆರಳಿನ ಆಟ ಮಾತ್ರ. ನಮಗೆ ಕಾಣಿಸದೇ ಇರೋ ಹಾಗೆ ರಕ್ತ ಸಂಚಾರ ಆಗ್ತಾ ಇದೆ, ನರಗಳಲ್ಲಿ ಸಂದೇಶಗಳು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ, ಅದು ಬಿಡು ಕೊಡದೆ ನಡೀತಾ ಇದೆ. ಹೌದಲ್ವಾ? ಸಪೋಸ್ ಹೃದಯ ಒಂದು ಸತಿ ಯೋಚನೆ ಮಾಡ್ತಪ್ಪ, ಅಯ್ಯೋ ನಾನು ಅವಾಗಿಂದ ಕೆಲಸ ಮಾಡ್ತಾ ಇದ್ದೀನಿ, 5 ವರ್ಷದಿಂದ ಒಂದೇ ಸಮ ಬಡಿತಾ ಇದ್ದೀನಿ, 5 ನಿಮಿಷ ರೆಸ್ಟ್ ತಗೊಳ್ಳ ಅಂತ ಅಂದ್ಕೊಂಡ್ರೆ ಈ ಯಾವ ಕ್ರಿಯೆನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಮೆದುಳು ಅಷ್ಟೇ, ನಂದು ತುಂಬ ಟೆನ್ಷನ್ ಆಗ್ಬಿಟ್ಟಿದೆ, ಒಂದು 5 ನಿಮಿಷ ರೆಸ್ಟ್ ತಗೋತೀನಪ್ಪ ಅಂತಂದರೆ ಅದು ರೆಸ್ಟೇ, ಸಂಪೂರ್ಣ ರೆಸ್ಟೇ, ಅದು ರೆಸ್ಟ್ ತಗೊಳಕ್ಕಾಗಲ್ಲ. ಸೊ ಹಾಗೆ ನಮ್ಮ ಶರೀರದ ಅನೇಕ ಅವಯವಗಳು ಏನಿವೆ, ಅವು ಸರಿಯಾಗಿ, ಸಮರ್ಪಕವಾಗಿ, ಸಮಂಜಸವಾಗಿ ಕೆಲಸ ಮಾಡಬೇಕು ಅಂತಂದರೆ ಬಿಡು ಕೊಡದೆ ಎಲ್ಲವೂ ಕೂಡ ನಡೆಸೋಂಥ ಈ ಚೈತನ್ಯ ಮುಂದುವರಿತಾ ಇರಬೇಕು. ಹೀಗೆ ನಮ್ಮ ದೇಹದ ಒಂದು ಉದಾಹರಣೆಯನ್ನೇ, ಉಪಮೆಯನ್ನೇ ನಾವು ಇಡೀ ವಿಶ್ವಕ್ಕೆ ತಗೊಂಡಾಗ, ಈ ವಿಶ್ವದ ಬೇರೆ ಬೇರೆ ಅವಯವಗಳು, ಇಲ್ಲಿ ಭೂಮಿ ಇದೆ, ಅಲ್ಲಿ ಚಂದ್ರ ಇದ್ದಾನೆ, ಅಲ್ಲೆಲ್ಲೋ ಸೂರ್ಯ, ಇನ್ನಷ್ಟು ಗ್ರಹಗಳು, ಅಲ್ಲೆಲ್ಲೋ ದೂರದ ತಾರೆಗಳು, ಕೋಟ್ಯಾಂತರ ನಕ್ಷತ್ರಗಳು, ನಮ್ಮ ಭೂಗೋಳದ ಒಂದು ಈ ಸೌರವ್ಯೂಹ ಹೇಗಿದೆಯೋ ಅದೇ ಥರ ಲಕ್ಷಾಂತರ ಸೌರವ್ಯೂಹಗಳಿವೆ ಇಡೀ ವಿಶ್ವದಲ್ಲಿ. ಸೊ ಹಾಗೆ ಅವೆಲ್ಲವೂ ನಡೀತಾ ಇದೆ ಅಂತಂದರೆ ಏನೋ ಒಂದು ಶಕ್ತಿ ಇರಬೇಕಲ್ವಾ? ಅದನ್ನು ನಾವು ನೋಡಿದಾಗ ನಮಗನ್ನಿಸುತ್ತೆ, ಹೌದಪ್ಪ ಏನೋ ಒಂದು ಶಕ್ತಿ ಇದೆ, ಇದನ್ನೆಲ್ಲ ನಡೆಸ್ತಾ ಇರೋವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೇಗೆ ನಮಗೆ ಮೆದುಳು, ಹೃದಯ ಅವು ಮಾಡ್ತಿರೋ ಕೆಲಸಗಳು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವೋ, ಹಾಗೆ ಕಣ್ಣಿಗೆ ಕಾಣಿಸದೇ ಕೆಲಸ ಮಾಡ್ತಾ ಇರೋವಂಥ ಶಕ್ತಿಗಳು ಇರೋದ್ರಿಂದ ಮಾತ್ರ ಈ ಭೂಗೋಳ ಹೀಗಿದೆ, ಸೂರ್ಯ ಚಂದ್ರರಿದ್ದಾರೆ, ಈ ಭೂಮಿಯ ಮೇಲೆ ಮಳೆ ಬೆಳೆ ಆಗುತ್ತೆ, ಇಲ್ಲಿ ಜೀವಿಗಳಿರೋದಕ್ಕೆ ಸಾಧ್ಯ, ನಾನು ಇರೋದಕ್ಕೆ ಸಾಧ್ಯ, ನನ್ನ ಜೀವನವನ್ನು ನಾನು ಹೀಗೆ ನಡೆಸೋದಕ್ಕೆ ಸಾಧ್ಯ, ನಾನು ನನ್ನ ಮೂಗಿನ ನೇರಕ್ಕೆ ಮಾತ್ರ, ನನ್ನ ಸೀಮಿತವಾದಂಥ ಜೀವನಾವಧಿಯನ್ನು ಮಾತ್ರ ನಾನು ಯೋಚನೆ ಮಾಡ್ತಾ, ನನಗೇ ಅನೇಕ ಸಮಸ್ಯೆಗಳಿದೆ, ನನಗೇ ಅನೇಕ ಸಂದೇಹಗಳಿವೆ, ನನಗೇ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇವೆ ಅನ್ನೋದನ್ನು ತಲೆಯಲ್ಲಿ ತುಂಬಿಕೊಂಡೇ ಇದ್ದರೆ ಈ ಅಪಾರವಾದಂಥ ವಿಶ್ವವನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನನ್ನ ಸಣ್ಣತನವನ್ನು ಸ್ವಲ್ಪ ಮಟ್ಟಿಗೆ ಮರೆತು
ನಾನು ಈ

0: ದೊಡ್ಡದಾದಂತಹ ಚಿತ್ರಣವನ್ನ ಕಲ್ಪಿಸ್ಕೊಂಡು ಮನಸ್ಸಿನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಾವು ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1 June 2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
5: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತೊಗಲಗೊಂಬೆಯಾಟಕ್ಕೆ ಜೀವ ತುಂಬಿದ ತಾಯಿ ಭೀಮವ್ವಗೆ ಪದ್ಮಶ್ರೀ ಪ್ರಶಸ್ತಿ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತೊಗಲು ಗೊಂಬೆಯಾಟಕ್ಕೆ ಜೀವ ತುಂಬಿದ ತಾಯಿ ಭೀಮವ್ವಗೆ ಪದ್ಮಶ್ರೀ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ರಾಷ್ಟ್ರಪತಿ ಭವನದ ಭವ್ಯವಾದ ದರ್ಬಾರ್ ಆಲೆಸ್ಟೋ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆದರೆ ಇತ್ತೀಚೆಗೆ ನಡೆದ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಾವರಣಗೊಂಡ ಆ ದೃಶ್ಯ ಇಡೀ ದೇಶದ ಕಣ್ಣಾಲಿಗಳನ್ನು ತೇವಗೊಳಿಸಿತು. ಭಾರತೀಯ ಸಂಸ್ಕೃತಿಯ ಮತ್ತು ಮಾನವೀಯ ಮೌಲ್ಯಗಳ ಪರಮೋಚ್ಚ ಶಿಖರವನ್ನು ಜಗತ್ತಿಗೆ ಸಾರಿತು. ಅದು ಕೇವಲ ಅಧಿಕೃತ ಪ್ರಶಸ್ತಿ ವಿತರಣೆಯಾಗಿರಲಿಲ್ಲ, ಬದಲಿಗೆ ಅಪ್ಪಟ ಗ್ರಾಮೀಣ ಭಾರತದ ಜನಪದ ಶಕ್ತಿಗೆ ದೆಹಲಿಯ ರಾಜದಂಡವೇ ತಲೆಬಾಗಿ ನಮಸ್ಕರಿಸಿದ ಪರಮ ಪವಿತ್ರ ಕ್ಷಣವಾಗಿತ್ತು. ಆ ಅಪೂರ್ವ ಗೌರವಕ್ಕೆ ಪಾತ್ರರಾದವರು ನಮ್ಮ ಹೆಮ್ಮೆಯ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಮರನಾಳ ಗ್ರಾಮದ 96 ವರ್ಷದ ಹಣ್ಣು ಜೀವ ಭೀಮವ್ವ ದೊಡ್ಡ ಬಾಳಪ್ಪ ಶಿಳ್ಳೆಖ್ಯಾತರ. ಅಕ್ಷರ ಜ್ಞಾನವಿಲ್ಲದ, ಬಡತನದ ಬೇಗೆಯಲ್ಲಿ ಬೆಂದ, ಯಾವುದೇ ಆಧುನಿಕ ಸೌಲಭ್ಯಗಳಿಲ್ಲದ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದ ಭೀಮವ್ವನವರ ಸಾಧನೆ ಸಾಮಾನ್ಯವಾದುದಲ್ಲ.

ಕರ್ನಾಟಕದ ಸಾಂಪ್ರದಾಯಿಕ ಕಲೆಯಾದ ತೊಗಲು ಗೊಂಬೆಯಾಟವನ್ನು ತಮ್ಮ ಉಸಿರಾಗಿಸಿಕೊಂಡು ಕಳೆದ 7 ದಶಕಗಳಿಗೂ ಹೆಚ್ಚು ಕಾಲ ಅವರು ಈ ನಶಿಸಿ ಹೋಗುತ್ತಿರುವ ಜನಪದ ಕಲೆಯನ್ನು ಜೀವಂತವಾಗಿಟ್ಟಿದ್ದಾರೆ. ಬೆಳಕಿನ ಪರದೆಯ ಹಿಂದೆ ಚರ್ಮದ ಗೊಂಬೆಗಳನ್ನು ಆಡಿಸುತ್ತಾ ರಾಮಾಯಣ ಮಹಾಭಾರತಗಳ ಮಹಾಕಾವ್ಯಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಪ್ರದರ್ಶಿಸುತ್ತಾ ಸಂಸ್ಕೃತಿಯ ದೀವಟಿಗೆಯನ್ನು ತಲೆಮಾರುಗಳಿಂದ ದಾಟಿಸುತ್ತಾ ಬಂದ ತಾಯಿ ಇವರು. ಇವರ ಈ ನಿಸ್ವಾರ್ಥ ಕಲಾ ಸೇವೆಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿದಾಗ ಇಡೀ ಜನಪದ ಲೋಕವೇ ಸಂಭ್ರಮಿಸಿತು. ದರ್ಬಾರ್ನಲ್ಲಿ ಪ್ರಶಸ್ತಿ ಪ್ರದಾನದ ಕಟ್ಟುನಿಟ್ಟಿನ ನಿಯಮಗಳಿರುತ್ತವೆ. ಪ್ರಶಸ್ತಿ ಪುರಸ್ಕೃತರು ವೇದಿಕೆಯ ಮೆಟ್ಟಿಲುಗಳನ್ನು ಹತ್ತಿ ನಡೆದು ಬಂದು ಗೌರವಾನ್ವಿತ ರಾಷ್ಟ್ರಪತಿಗಳು ನಿಂತಿರುವ ಜಾಗದಲ್ಲಿ ಪ್ರಶಸ್ತಿ ಸ್ವೀಕರಿಸಬೇಕು. ಆದರೆ 96 ವರ್ಷದ ಭೀಮವ್ವನವರು ತಮ್ಮ ಜಾಗದಿಂದ ಎದ್ದು ನಿಂತು ಮೆಟ್ಟಿಲುಗಳತ್ತ ಹೆಜ್ಜೆ ಇಡಲು ಶ್ರಮ ಪಡುತ್ತಿದ್ದು ಆ ಕ್ಷಣ ಇಡೀ ಸಭಾಂಗಣದ ಉಸಿರು ಬಿಗಿ ಹಿಡಿಯುವಂತೆ ಮಾಡಿತು. ಆಗ ಅಲ್ಲಿ ನಡೆದದ್ದು ಇತಿಹಾಸ. ಭೀಮವ್ವನವರ ವಯಸ್ಸು ಮತ್ತು ದೈಹಿಕ ಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದ ಭಾರತದ ಪ್ರಥಮ ಪ್ರಜೆ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಯಾವುದೇ ಶಿಷ್ಟಾಚಾರದ ಹಂಗಿಗೆ ಬೀಳಲಿಲ್ಲ. ಅವರು ತಾವೇ ಸ್ವತಃ ವೇದಿಕೆಯ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದರು. ನಡೆದಾಡುವ ಜೀವಂತ ಇತಿಹಾಸದಂತಿದ್ದ ಆ ಅಜ್ಜಿಯ ಬಳಿಗೆ ಬಂದು ಅತ್ಯಂತ ಮಮತೆ ಮತ್ತು ಗೌರವದಿಂದ ಪದ್ಮಶ್ರೀ ಪದಕ ಹಾಗೂ ಪ್ರಶಸ್ತಿ ಪತ್ರವನ್ನು ಅವರ ಕೈಗಿಟ್ಟರು. ಅಧಿಕಾರದ ಪರಮೋಚ್ಚ ಪೀಠದಲ್ಲಿದ್ದ ಮಹಿಳೆಯೊಬ್ಬರು ಹಳ್ಳಿಯ ಕಲಾಮಾತೆಯ ಪಾದದ ಬಳಿ ಬಂದು ನಿಂತಹ ದೃಶ್ಯ ಕೇವಲ ಬಾಹುಕತೆಯಲ್ಲ, ಅದು ಅಧಿಕಾರವು ಸಂಸ್ಕೃತಿಗೆ ತೋರಿದ ಗೌರವವಾಗಿತ್ತು. ಗೌರವದ ಈ ಮಹಾಪೂರ ಅಷ್ಟಕ್ಕೆ ನಿಲ್ಲಲಿಲ್ಲ. ಪ್ರಶಸ್ತಿ ಸ್ವೀಕರಿಸಿ ಭೀಮವ್ವನವರು ಮುನ್ನಡೆಯುತ್ತಿದ್ದಾಗ ಮುಂಚೂಣಿಯಲ್ಲಿದ್ದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಹಾಸನದಿಂದ ಎದ್ದು ಬಂದು ಆ ಹಣ್ಣು ಜೀವದ ಮುಂದೆ ತಲೆಬಾಗಿ ಅವರ ಪಾದಗಳನ್ನು ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕರ್ನಾಟಕದ ಗೊಂಬೆಯಾಟದ ಅಜ್ಜಿ ಪ್ರೀತಿಯಿಂದ ಪ್ರಧಾನಿಯವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ದೆಹಲಿಯ ದೊರೆಗಳೆಲ್ಲರೂ ಹಳ್ಳಿಯ ವಿದ್ಯಾವಂತ ಆದರೆ ಕಲಾಶ್ರೇಷ್ಠತೆಯ ಶರದಿಯಾಗಿದ್ದ ತಾಯಿಯ ಮುಂದೆ ಮಣಿದ ಆ ಕ್ಷಣ ಭಾರತೀಯ ಸಂಸ್ಕಾರ ಎಂದರೆ ಏನು ಎಂಬುದನ್ನು ಜಗತ್ತಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟಿತು. ತೊಗಲು ಗೊಂಬೆಯಾಟವು ಕೇವಲ ಚರ್ಮದ ಗೊಂಬೆಗಳ ಪ್ರದರ್ಶನವಲ್ಲ, ಅದು ಕರಕುಶಲತೆ, ಸಂಗೀತ, ಸಾಹಿತ್ಯ ಮತ್ತು ಮೌಲ್ಯಗಳ ಸಮ್ಮಿಲನ. ಅದನ್ನು ತಮ್ಮ ಗ್ರಾಮವಾದ ವರನಾಳದಲ್ಲಿ ಇಂದಿಗೂ ಯುವ ಪೀಳಿಗೆಗೆ ಧಾರೆ ಎರೆಯುತ್ತಿರುವ ಭೀಮವ್ವನವರ ಶ್ರಮಕ್ಕೆ ಈ ಪ್ರಶಸ್ತಿ ಮತ್ತು ಸಿಕ್ಕ ಗೌರವ ಅತ್ಯಂತ ಸೂಕ್ತವಾದುದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ನೆಚ್ಚಿನ ಕಲೆಗೆ ಜೀವ ತುಂಬುತ್ತಾ ಅದನ್ನು ಮುಂದಿನ ಪೀಳಿಗೆಗೂ ದಾಟಿಸುತ್ತಿರುವ ಸಾವಿರಾರು ಇಂತಹ ಕಲಾಯೋಗಿಗಳು ಭಾರತದುದ್ದಕ್ಕೂ ಸಿಗುತ್ತಾರೆ. ಇಂತಹ ಅಪರೂಪದ ಎಲೆಮರೆ ಕಾಯಿಗಳನ್ನು ಹುಡುಕಿ ಅವರಿಗೆ ಗೌರವ ಸಲ್ಲಿಸುತ್ತಿರುವ ಭಾರತ ಸರಕಾರಕ್ಕೊಂದು ದೊಡ್ಡ ನಮಸ್ಕಾರ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ತೊಗಲು ಗೊಂಬೆಯಾಟಕ್ಕೆ ಜೀವ ತುಂಬಿದ ತಾಯಿ ಭೀಮವ್ವಗೆ ಪದ್ಮಶ್ರೀ ಪ್ರಶಸ್ತಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತೊಗಲಗುಂಬೆಯಾಟಕ್ಕೆ ಜೀವ ತುಂಬಿದ ತಾಯಿ ಭೀಮವ್ವಗೆ ಪದ್ಮಶ್ರೀ ಪ್ರಶಸ್ತಿ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಮಗ, ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ

0: ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41 ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140 ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಶುದ್ಧ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ ನಾವಿ

0: ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಕುರಿತು ಬೆಂಗಳೂರಿನ ನಿಮನ್ಸ್ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ವಿಷಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳು. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗೆಗಿನ ಪ್ರಶ್ನೆಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ಇವರು ಮನಃಶಾಸ್ತ್ರಜ್ಞರು, ನಿಮ್ಹಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿರುವಂತಹವರು, ಹಾಗೂ ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಬೆಂಗಳೂರು ಇಲ್ಲಿನ ವಿಸಿಟಿಂಗ್ ಪ್ರೊಫೆಸರ್ ಕೂಡ. ಈಗ ಒಂದು ಪ್ರಶ್ನೆ ಇದೆ, ಅದು ಪಲ್ಲವಿಕಾರ್ವಿ ಅವರು ಹೇಳ್ತಾರೆ.
1: ಎಲ್ಲರಿಗೂ ನಮಸ್ತೆ. ಇಂದಿನ ಮೊದಲ ಪ್ರಶ್ನೆ, 17 ವರ್ಷ, ಚಿಕ್ಕ ವಯಸ್ಸಿನಿಂದ ಯಾರ ಜೊತೆಗೂ ಮಾತಾಡಲ್ಲ, ಆತಂಕ ಹಾಗೂ ಭಯ ಗಾಬರಿ, ಜನರ ಹತ್ರ ಬೆರಿಲಿಕ್ಕೆ ಕಷ್ಟ, ಸಾಯೋ ಆಲೋಚನೆಯೂ ಬರುತ್ತಂತೆ. ಈ ಸಮಸ್ಯೆ ಹುಡುಗನಿಗಷ್ಟೇ ಅಲ್ಲ, ಅವ್ರ ತಾಯಿಗೆ ಹಾಗೂ ಅವರ ಮಗಳಿಗೂ ಸಹ ಈ ತೊಂದರೆ ಇದೆ. ಇದಕ್ಕೇನ್ ಪರಿಹಾರ ಹೇಳ್ತೀರಾ?
2: ಯಾವುದೇ ಕಾಯಿಲೆ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ, ಮನೆಯಲ್ಲಿ ಎಲ್ರಿಗೂ ಇದ್ರೆ ಅದರಿಂದ ನಮ್ಗೆ ಸ್ವಲ್ಪ ಆತಂಕ ಆಗ್ತದೆ. ಏನಂದ್ರೆ ಈ ಮಗು ಮೊದ್ಲಿಂದ ಹೀಗಿದೆ, ಫ್ಯಾಮಿಲಿಯಲ್ಲಿ ಉಳಿದ ಮೆಂಬರ್ಸ್ಗೂ ಇದೆ, ಅದರ ಅರ್ಥ ಇದು ಸ್ವಲ್ಪ ಪ್ರಾಬ್ಲಮ್ ನಾವು ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಇದನ್ನು ಡೆಫಿನೆಟ್ಲಿ ಸೈಕಾಟ್ರಿಸ್ಟ್ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮತ್ತೆ ಸ್ಪೆಷಲಿ ಸುಯಿಸೈಡ್ ರಿಸ್ಕ್ ಇದ್ರೆ, ನೆಕ್ಸ್ಟ್ ವೀಕ್ ಅದ್ರ ವಿಷಯ ನೀವು ಮಾತಾಡ್ತಾ ಇದ್ದೀರಿ, ಇದ್ರೆ ಖಂಡಿತ ಕನ್ಸಲ್ಟ್ ಮಾಡಬೇಕಾಗ್ತದೆ. ಆದ್ರೆ ಫ್ಯಾಮಿಲಿಯಲ್ಲಿ ಎಲ್ರಿಗಿದ್ರೆ ಒಂದು ಒಬ್ಬರನ್ನೊಬ್ರು ನೋಡಿ ಕಲಿಬಹುದು. ಅವ್ರು ಎಲ್ಲರೂ ಸೈಲೆಂಟ್ ಆಗಿ ಯಾರು ಮಾತಾಡದೆ ಇದ್ರೆ ಅದನ್ನ ನೋಡಿ ಕಲಿತಾರೆ. ಇನ್ನೊಂದು, ಅವರಿಗೆ ನಿಜವಾಗಿ ಮಾನಸಿಕ ತೊಂದರೆ ದೊಡ್ಡವ್ರಿಗೆ ಹೇಗಿದೆಯೋ ಹಾಗೆ ಮಗುವಿಗೂ ಇದ್ದಿರಬಹುದು. ಹಾಗಾಗಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಗು ಯಾರಿಂದ ಕಲ್ತಿದೆ ಅಥವಾ ಕಲಿಯದೇ ಇಲ್ಲ, ಅದರಷ್ಟಕ್ಕೆ ಅನುವಂಶಿಕ ಆಗಿ ಬಂದಿದೆ, ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಎಲ್ರಿಗೆ ಇರೋದ್ರಿಂದ ಇಡೀ ಫ್ಯಾಮಿಲಿ ಅವ್ರಿಗೊಂಥರ ಫ್ಯಾಮಿಲಿ ಥೆರಪಿ ಮಾಡಬೇಕು, ಅವ್ರು ಕನ್ಸಲ್ಟ್ ಮಾಡೋದು ಒಳ್ಳೇದು.
1: ಇನ್ನೊಬ್ರು ಹೇಳ್ತಾ ಇದಾರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಮಕ್ಕಳ ನಡವಳಿಕೆಗಳನ್ನ ಒಬ್ಬ ಶಿಕ್ಷಕ ಮನೋವಿಜ್ಞಾನದ ಪ್ರಕಾರ ಹೇಗೆ ಸರಿಪಡಿಸಬಹುದು ಅಂತ ನೀವೇನ್ ಸಲಹೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ.
2: ನಾನು ಈಗ 20

0: 30 ವರ್ಷದಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಇಲ್ಲ, 50% ಪಾಪ್ಯುಲೇಷನ್ ಮಕ್ಕಳಾಗಿರ್ತಾರೆ. ಹಾಗಿರುವಾಗ ಟೀಚರ್ಸ್ಗೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಟೀಚರ್ಸ್ ನಿಜವಾಗಿ ಬರೀ ಪಾಠ ಮಾತ್ರ ಹೇಳ್ಕೊಳ್ಳೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡಷ್ಟು ದಿವಸ ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ 10% 15% ಮಕ್ಕಳಿಗೆ ಮಾನಸಿಕ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಟೀಚರ್ಸ್ ಬಹಳ ಸುಲಭದಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಕಲೀಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲಾ ಟೀಚರ್ಸ್ ಮುಖ್ಯವಾಗಿ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡ್ತಾರೆ. ಒಂದು ಮಗು ತಪ್ಪು ಮಾಡಿದ್ರೆ ಎಲ್ರಿಗೂ ಏಟ್ ಹೊಡೆಯೋದು, ಎಲ್ರಿಗೂ ಪನಿಶ್ ಮಾಡೋದು. ಅವ್ರ ಐಡಿಯಾ ಏನಂದ್ರೆ ಪನಿಶ್ ಮಾಡಿದ್ರೆ ಅವರಿಗೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಿಜವಾಗಿ ನಮ್ಗೆ ಆಗ್ಲಿ ಯಾರಾದ್ರೂ ಹೊಗಳಿ ನೀವು ಚೆನ್ನಾಗಿ ಮಾಡ್ತೀರಿ ಅಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ, ಯಾರಾದ್ರೂ ಬೈದು ತೆಗಳಿದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ. ಹಾಗಾಗಿ ಟೀಚರ್ಸ್ ಆಟಿಟ್ಯೂಡ್ ಏನಂದ್ರೆ ಅವ್ರಿಗೆ ಬೈಬೇಕು, ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಡಿಸಿಪ್ಲಿನ್ ಮಾಡ್ಬೇಕು, ಮತ್ತೆ ಅವರು ಪ್ರಶ್ನೆ ಕೇಳಿದಾಗ ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಹೆಚ್ಚಿನ ಟೀಚರ್ಸ್ ನಾನ್ ಕಂಡ ಹಾಗೆ ತುಂಬಾ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ, ಅವ್ರು ತುಂಬಾ ಆಂಟಿ ಚೈಲ್ಡ್ ಆಟಿಟ್ಯೂಡ್. ಅವರಿಗೆ ಇದು ಇದೊಂದು ಇದೆ, ಇದಕ್ಕೆ ಹೇಗಾದ್ರೂ ಮಾಡಿದನ್ನ ನೆಟ್ಟಗ್ ಮಾಡ್ಬೇಕು, ಸರಿ ಮಾಡ್ಬೇಕು ಅಂತ. ಜಯಕುಮಾರ್ ಅಣ್ಣಗಳು ಅಂತ ಒಬ್ರಿದ್ರು, ಅವರು ಒಂದು ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ, ದ ಓನ್ಲಿ ಟೀಚಿಂಗ್ ಏಡ್ ಇಂಡಿಯನ್ ಟೀಚರ್ಸ್ ಯೂಸ್ ಈಸ್ ಎ ಸ್ಟಿಕ್ ಅಂತ. ಸೊ ಈಗ ನಾನು ಎಷ್ಟೋ ಶಾಲೆಯಲ್ಲಿ ನೋಡಿದ್ದೇನೆ, ಆ ಸ್ಟಿಕ್ ಅನ್ನು ಬಿಡಿಸೋದು ಬಹಳ ಕಷ್ಟದ ಕೆಲಸ. ಎಲ್ಲರೂ ಸ್ಟಿಕ್ ಇದ್ರೆ ಮಾತ್ರ ಮಕ್ಕಳು ಕಲಿತಾರೆ ಅಂತ, ಆದ್ರೆ ನಿಜವಾಗಿ ಸ್ಟಿಕ್ ಅಂದ್ರೆ ಹೆದರಿಕೆ. ಹೆದರಿಕೆ ತೋರಿಸಿ ಕಲಿಸಿದ್ರೆ ಮಕ್ಕಳು ಯಾವಾಗ್ಲೂ ಕಲಿಯೋದಿಲ್ಲ. ಫಸ್ಟ್ ಸ್ಟಿಕ್ ಬಿಟ್ಟು ಬಿಡ್ಬೇಕು, ಆಮೇಲೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು ಶೇರ್ ಮಾಡ್ಲಿಕ್ಕೆ ಅವರ ಥಾಟ್ಸ್ ಅನ್ನು, ಅವರ ಆಕ್ಟಿವಿಟೀಸ್ ಅನ್ನು. ಆವಾಗ ಮಕ್ಕಳಲ್ಲಿ ಎಷ್ಟೋ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಟೀಚರ್ಸ್ಗೆ ಬಹಳ ದೊಡ್ಡ ರೋಲ್ ಇದೆ ಇದರಲ್ಲಿ.
1: ಆತ್ಮೀಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪ್ರಶ್ನೆಗಳಿಗೆ ಮತ್ತೆ ಮಾಹಿತಿಗಾಗಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತೀವಿ ಒಂದು ಪ್ರಾಯೋಜಿತ ಗೀತೆಯ ನಂತರ.
2: ರಂಗ ನಿನ್ನ ಮೇಲೆ ಕೋಪ ಆಯ್ತು, ಕೋಪ ಆಯ್ತು.

0: ಮಹಾತ್ಮೆಯರಿ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮವನ್ನ ನಾವು ಕೇಳ್ತಾ ಇದ್ದೇವೆ. ಈಗ ಮತ್ತೊಂದು ಪ್ರಶ್ನೆ ಇದೆ, ಪಲ್ವಿ ಕಾರ್ವಿ ಅವರು ಕೇಳ್ತಾ ಇದ್ದಾರೆ.
1: ಇತ್ತೀಚಿನ ತಾಯಂದಿರು ಯಾಕೆ ಮಕ್ಕಳ ಬಗ್ಗೆ ತುಂಬಾ ಪೊಸೆಸಿವ್ ಆಗಿರ್ತಾರೆ?
2: ಈ ಪ್ರಶ್ನೆ ಅಷ್ಟು ಸರಿಯಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಪೊಸೆಸಿವ್ ಅಂದ್ರೆ ಹೇಗೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲವು ನಾನ್ ಕಂಡ ಹಾಗೆ ಇತ್ತೀಚಿನ ತಾಯಂದಿರಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲು ತಾಯಂದಿರಿಗೆ 3, 4, 5 ಮಕ್ಕಳು ಇರ್ತಿದ್ರು. ಆವಾಗ ಅವ್ರ ಅಟೆನ್ಷನ್ ಎಲ್ರಿಗೂ ಕೊಡ್ಬೇಕಾಗ್ತಿತ್ತು, ಎಲ್ಲರನ್ನು ನೋಡ್ಕೊಳ್ಬೇಕಾಗ್ತಿತ್ತು. ಆದ್ರೆ ಈಗ ಹೆಚ್ಚಿನ ಫ್ಯಾಮಿಲೀಸ್ ಅಲ್ಲಿ ಬರೀ ಒಂದೇ ಮಗು ಇರುತ್ತೆ. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ, ದೊಡ್ಡವ್ರು ಯಾರು ಮನೆಯಲ್ಲಿ ಇರೋದಿಲ್ಲ, ಹಾಗಾಗಿ ಮಗುವನ್ನು ಅವರೇ ನೋಡ್ಕೊಳ್ತಾ ಇರ್ತಾರೆ. ಆಮೇಲೆ ಅದ್ರ ಮೇಲೆ ಮಗುವಿನ ಮೇಲೆ ತನ್ನದು ಫುಲ್ ಕಂಟ್ರೋಲ್ ಇರಬೇಕು. ಇನ್ ಯಾರ್ದು ಯಾರಿಗೂ ನನ್ನ ಮಗುನ ಯಾರು ಶೇರ್ ಮಾಡೋದಿಲ್ಲ. ಹಾಗಾಗಿ ಅದರಿಂದಾಗಿ ಸ್ಪೆಷಲ್ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಒಂದೇ ಮಗು ಇರುವಾಗ ತಾಯಂದ್ರು ತುಂಬಾ ಪೊಸೆಸಿವ್ ಆಗಿದ್ರೆ ಆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದು, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡೋದು, ಅಡಲ್ಟ್ಸ್ ಜೊತೆ ಆಗ್ಲಿ ಮಕ್ಕಳ ಜೊತೆ ಆಗಿ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಎರಡು ತಾಯಿ ಮಗು ಅವರಿಬ್ರೆ ಅವ್ರ ಜಗತ್ತೇ ಬೇರೆ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಅದರಲ್ಲಿ ಮಕ್ಕಳನ್ನು ಬೇರೆಯವ್ರ ಜೊತೆ ಇರ್ಲಿಕ್ಕೂ ರೂಢಿ ಮಾಡಬೇಕು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಶೇರ್ ಮಾಡೋದು ಅದೆಲ್ಲ ಕಲಿಬೇಕಾಗತ್ತೆ. ಹಾಗಾಗಿ ತುಂಬಾ ಪೊಸೆಸಿವ್ ಆಗಿರೋದು ಮಗುವಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಮಾನಸಿಕ ಆರೋಗ್ಯ.
0: ಅಂದ್ರೆ ನೀವು ಈ ಮಕ್ಕಳಲ್ಲಿ ಏನು ವ್ಯತ್ಯಾಸ ಏನು ಕಾಣಿಸ್ತು ಅಂತ ತಂದೆ ಅಥವಾ ತಾಯಂದ್ರೆ ಏನು ಹೇಳ್ತಾ ಇದಾರೆ ಆ ಪೊಸೆಸಿವ್ನೆಸ್ ಇಂದ, ಇದ್ರ ಜೊತೆಗೆ ತಂದೆ ತಾಯಂದ್ರಿಗೂ ಅವ್ರಿಗೂ ಒಂದು ಈ ಕೌನ್ಸಿಲಿಂಗ್ ಅಥವಾ ಒಂದು ಈ ಚಿಕಿತ್ಸೆ, ಅವರು ಒಂದು ಮಾನಸಿಕವಾಗಿ ಈ ತರ ಇರಬೇಕು ಅನ್ನುವಂತ ಒಂದು ಇದನ್ನು ಮಾರ್ಗದರ್ಶನ ನೀವು ಕೊಡೋದಿನ್ನ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ.
2: ಹೌದು, ತಾಯಂದ್ರು ಈಗ

0: ಯಾರ ಜೊತೆನೂ ಸೇರೋದಿಲ್ಲ. ಇಡೀ ದಿನ ಮಗುವಿನ ಜೊತೆನೆ ಇದ್ದಿರೋದು, ಅದಕ್ಕೆ ಹೋಮ್ವರ್ಕ್ ಮಾಡಿಸೋದು, ಅದಕ್ಕೆ ಟ್ಯೂಷನ್ ಮಾಡೋದು, ಅವ್ರ ಜೀವನನೇ ಇಲ್ಲದ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಮಗುವನ್ನು. ಆವಾಗ ನಾವೇನು ಹೇಳ್ತೀವಿ ಅಂದರೆ, ಮಗುವಿಗೂ ಅದರದ್ದೇ ಜೀವನ ಬೇಕು, ನಿಮಗೂ ನಿಮ್ಮ ಜೀವನ ಬೇಕು, ನಿಮಗಿರುವ ಇಂಟ್ರೆಸ್ಟು, ನೀವು ಮೊದಲು ಓದ್ತಿರ್ಬೋದು, ಹಾಡ್ತಿರ್ಬೋದು, ಸಂಗೀತ ಕಲಿತಿರ್ಬೋದು, ನಿಮ್ಮ ಇಂಟ್ರೆಸ್ಟ್ ಎಲ್ಲ ಬಿಟ್ಟು ಬರೀ ಮಗುವಿನ ಹಿಂದೆ ಬಿದ್ದಿದ್ರೆ ಮಗುವಿಗೂ ಬರ್ಡನ್ ಆಗುತ್ತೆ, ನಿಮ್ಮ ಮನಸ್ಸಲ್ಲೂ ಟೆನ್ಷನ್ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ನೀವಿಬ್ಬರೇ ಅದನ್ನೆಲ್ಲ ಮಾಡ್ಕೊಳ್ತಾ ಬಂದ್ರೆ ಮಗುವಿಗೂ ಕಷ್ಟ, ನಿಮಗೂ ಕಷ್ಟ. ಹಾಗಾಗಿ ತಂದೆ ತಾಯಂದ್ರು ಅವ್ರ ಲೈಫ್ ಅಲ್ಲೂ, ಈಗ ಗಂಡ ಹೆಂಡತಿ ಅವ್ರ ಟೈಮ್ ಇಟ್ಕೊಂಡು ಜೊತೆಯಲ್ಲಿ ಇರ್ಬೇಕು, ಬರೀ ಮಗುವಿನ ಹಿಂದೆ ಇರಬಾರ್ದು ಎಲ್ರು. ಆಗ ಮಗುವಿಗೂ ಅಷ್ಟೇ, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡಕ್ ಆಗಲ್ಲ, ಶೇರಿಂಗ್ ಕಲಿಬೇಕಾಗುತ್ತೆ. ಎಷ್ಟೋ ಮಕ್ಕಳು ಅವರು ಒಬ್ಬೊಬ್ಬರೇ ಇರೋದ್ರಿಂದ ಅವ್ರಿಗೆ ಯಾರ ಜೊತೆ ಏನೂ ಶೇರ್ ಮಾಡೋದಿಲ್ಲ, ಎಲ್ಲ ನಾನು ಹೇಳ್ದ ಹಾಗೆ ಎಲ್ಲ ನಡಿಬೇಕು ಅಂತ ಹಠ ಶುರುವಾಗುತ್ತೆ. ಹಾಗಾಗಿ ಬಹಳ ಪೊಸೆಸಿವ್ ಆಗಿದ್ರೆ ಅವರಿಗೂ ಕಷ್ಟ, ಮಕ್ಕಳಿಗೂ ಕಷ್ಟ.
1: ಅಂದ್ರೆ ಒಂದ್ ರೀತಿ ಇವಾಗ ನಾವು ಹಿಂದೆ ಒಟ್ಟು ಕುಟುಂಬದಲ್ಲಿ ನಾವು ಇದ್ದಂತ ಜನಗಳಿದ್ವು, ಈಗ ಅದು ಸಣ್ಣ ಸಣ್ಣ ಕುಟುಂಬಗಳಾಗಿದೆ. ಈ ಒಂದು ಬದಲಾದ ಈ ಕುಟುಂಬದ ವ್ಯವಸ್ಥೆ ಇದೆ, ಅದು ಮನಸ್ಸಿನ ಮೇಲೆ ಏನಾದ್ರು ಒತ್ತಡ ತರುತ್ತ ಮಕ್ಕಳಿಗೆ, ಹೇಗೆ ಏನಂತೀರಾ ನೀವು ಅದಕ್ಕೆ?
0: ಅಲ್ಲ, ದೊಡ್ಡ ಕುಟುಂಬದಲ್ಲಿರುವಾಗ ಮಕ್ಕಳು ತುಂಬಾ ಜನರ ಜೊತೆ ಇರ್ತಾರೆ, ಆದ್ರೆ ಅವರು ತುಂಬಾ ವಿಷಯ ಕಲ್ತ್ಕೊಂಡ್ ಬಿಡ್ತಾರೆ. ಹೀಗ್ ಮಾತಾಡಿದ್ರೆ ಅಜ್ಜಿಗೆ ಇಷ್ಟ, ಅವ್ರು ಇದು ಕೊಡ್ತಾರೆ, ತಾಯಿ ಕೊಡದೇ ಇದ್ರೆ ಅಜ್ಜನ ಹತ್ರ ತಕೊಳ್ಳಕ್ ಆಗತ್ತೆ ಅಂತ ಅವರು ಸ್ವಲ್ಪ ಕಲ್ತ್ ಬಿಡ್ತಾರೆ ಯಾರ ಜೊತೆ ಯಾವ ರೀತಿ ಇರ್ಬೇಕು ಅಂತ. ಅದು ಯಾವಾಗ್ಲೂ ಒಳ್ಳೇದಲ್ಲ. ಈಗ ತಾಯಿ ಡಿಸಿಪ್ಲಿನ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅಜ್ಜ ಅಜ್ಜಿ ನಡಿಲಿ ಬಿಡಿ ಏನಾದ್ರೂ ಸರಿ ಅಂತ ಹೇಳಿದ್ರೆ ಅದು ಮಗುವಿಗೆ ಒಳ್ಳೇದಲ್ಲ. ಎಲ್ಲರೂ ಒಂಥರ ಒಂದ್ ಎಗ್ರಿಮೆಂಟ್ ಇರ್ಬೇಕಾಗ್ತದೆ ಈ ಮಗುವನ್ನ ನಾವು ಹೇಗ್ ಬೆಳೆಸ್ಬೇಕು ಅಂತ. ಹಾಗಾಗಿ ದೊಡ್ಡ ಫ್ಯಾಮಿಲಿಯಲ್ಲಿ ಆ ಎಗ್ರಿಮೆಂಟ್ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಮಾಡಿದ್ರೆ ಆ ಮಗು ಅದನ್ನು ದುರುಪಯೋಗ ಮಾಡುತ್ತೆ.
1: ಯಾಕಂದ್ರೆ ಇವಾಗ ಚಿಕ್ಕ ಫ್ಯಾಮಿಲಿ ಆದಾಗ ಏನು ಇನ್ನೊಂದು ಸಹಜವಾಗಿ ನಮ್ಗೆ ಅನ್ಸೋದು ಏನು ವ್ಯತ್ಯಾಸ ಏನ್ ಅನ್ಸುತ್ತೆ, ಇವಾಗ ಒಂದು ಮಗು ಇರುತ್ತೆ ಅಥವಾ ಎರಡು ಮಗು ಇರುತ್ತೆ, ಅದನ್ನ ನೋಡ್ಕೊಳ್ಳಿಕ್ಕೆ ಕೇವಲ ಇಬ್ಬರು ಇರ್ತಾರೆ. ಆದ್ರಿಂದ ಇವರು ಇವ ತಂದೆ ತಾಯಿಯಂದ್ರ ಮೇಲೆ ಹೆಚ್ಚಿನ ಒತ್ತಡ ಇವಾಗ ಇದೆ. ನಾಲ್ಕಾರು ಜನ ಇದ್ದು ಮಗುವನ್ನ ನೋಡ್ಕೊಳ್ಳೋ ಅಂತ ಸಂದರ್ಭ ಒಂದಿತ್ತು, ಇವತ್ತು ಆತರ ಪರಿಸ್ಥಿತಿ ಬಹಳ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಕಡಿಮೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಂದೆ ತಾಯಿಗಳು ಯಾವ ರೀತಿ ಒಂದು ಆಲೋಚನೆ ಮಾಡಬೇಕು, ಆಮೇಲೆ ಈ ಮಕ್ಕಳಿಗೆ ಏನು ಈ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಅವ್ರು ಗುರುತಿಸ್ಕೋಬಹುದು, ಮಕ್ಕಳಲ್ಲಿ ಯಾವ ತರ ತೊಂದರೆ ಇದೆ ಅನ್ನೋದನ್ನ ಯಾವ ರೀತಿ ಕಂಡಿಡ್ಕೋಬಹುದು ತಂದೆ ತಾಯಿಂದ್ರು?
0: ಈಗ ತಂದೆ ತಾಯಂದ್ರು ಆದಷ್ಟು ಸೋಷಿಯಲ್ ಸಪೋರ್ಟ್ ಇದ್ರೆ ಒಳ್ಳೇದು. ಅವರ ಫ್ಯಾಮಿಲಿ ಅವರಿಲ್ಲದಿದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಿಜವಾಗಿ ಒಂದ್ ಮಗುವನ್ನು ಅವರೇ ಇಬ್ರು ನೋಡ್ಕೊಳ್ಬೇಕು ಅಂದ್ರೆ ತುಂಬಾ ಬರ್ಡನ್ ಆಗ್ತದೆ, ಕಷ್ಟನೂ ಆಗುತ್ತೆ. ಹಾಗಾಗಿ ಶೇರ್ ಮಾಡುವ ಫ್ಯಾಮಿಲಿ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಆಗ್ಲಿ ಫ್ರೆಂಡ್ಸ್ ಅಲ್ಲಿ ಆಗ್ಲಿ ಸಪೋರ್ಟ್ ತಕೊಂಡ್ರೆ ಅವರಿಗೆ ಒಳ್ಳೇದು, ನಾವೇ ಎಲ್ಲ ಮಾಡ್ಬೇಕು ಅಂತ ಹೇಳಬಹುದು. ಅದೇ ರೀತಿ ಮಕ್ಕಳಲ್ಲೂ ಆ ಶೇರಿಂಗ್ ಕೆಪಾಸಿಟಿ ಬರ್ಬೇಕಾಗ್ತದೆ.
1: ಆಮೇಲೆ ಇವಾಗ ಮಕ್ಕಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ವ್ಯತ್ಯಾಸಗಳನ್ನು ಕಂಡು ಬಂತದ್ದು ಒಂದು ಮಾನಸಿಕವಾಗಿ ಒಂದು ತೊಂದರೆ ಇರಬಹುದು ಅನ್ನೋದು ಯಾವ ತರ ನಡವಳಿಕೆಯಿಂದ ನಾವು ಕಂಡಿಡ್ಕೋಬಹುದು?
0: ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ನಾರ್ಮಲ್ ಅಂತ ತಿಳ್ಕೊಳ್ತಾರೆ. ಈಗ ಯಾವುದೇ ಮಗು ಇರ್ಲಿ, ಅದು ಒಂದ್ ವರ್ಷ ಎರಡು ವರ್ಷ ಆಗುವಾಗ ಅದಕ್ಕೆ ಊಟ ಮಾಡಕ್ ಬರುತ್ತೆ, ನಾವೇ ತಿನ್ನೋದು ಮಾಡೋದು ಎಲ್ಲ ಆಗತ್ತೆ. ಆದ್ರೆ ನಾವು ನೋಡ್ತೇವೆ ಮಗುವಿನ ಹಿಂದೆ ತಾಯಿ ಹೋಗಿ ಹೋಗಿ ಹೋಗಿ ತಿನ್ನಿಸ್ತಾ ಇರ್ತಾರೆ ಒಂದೊಂದ್ ಗಂಟೆ ಎರಡೆರಡು ಗಂಟೆ. ಪ್ರತಿ ಊಟನು ದೊಡ್ಡ ಜಗಳ, ಪ್ರತಿ ಸ್ನಾನನು ದೊಡ್ಡ ಜಗಳ, ಪ್ರತಿ ಕೆಲ್ಸಕ್ಕೂ ತುಂಬಾ ಒದ್ದಾಟ ಮಾಡ್ತಾರೆ. ನಾರ್ಮಲಿ ಇದನ್ನೆಲ್ಲ ಮಕ್ಕಳು ಅದ್ ಯಾವ ತೊಂದರೆನೂ ಇಲ್ಲದೆ ಮಾಡ್ಕೊಳ್ಬಹುದು. ಸ್ನಾನ ಆಗ್ಲಿ ಊಟ ಆಗ್ಲಿ ಏನೇ ಚಿಕ್ಕ ಚಿಕ್ಕ ಕೆಲ್ಸ ಆಗ್ಲಿ ಮಕ್ಕಳಿಗೆ ಮಾಡಕ್ ಬರುತ್ತೆ. ಶೂ ಆದ್ರೂ ಅವರೇ ಹಾಕೊಳ್ಳಕ್ ಆಗುತ್ತೆ, ತಲೆ ಬಾಚಕ್ಕಾಗುತ್ತೆ. ಆದ್ರೆ ಪ್ರತಿಯೊಂದನ್ನು ದೊಡ್ಡವರೇ ಮಾಡಿ ಮಾಡಿ ಅದು ಮಕ್ಕಳು ಮಾಡಿಸ್ಕೊಳ್ಳುವಾಗ್ಲೂ ಅವ್ರು ಇಷ್ಟಪಡೋದಿಲ್ಲ, ಹಾಗಾಗಿ ತುಂಬಾ ಟೈಮ್ ತಕೊಳ್ತಾರೆ. ಹಾಗಾಗಿ ದಿನ ಇಡೀ ಹಾಳಾಗುತ್ತೆ. ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಒಂದ್ ಗಂಟೆ, ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಒಂದ್ ಗಂಟೆ ಅಂತ ಅದು ಮಗು ಹಠ ತೋರಿಸುತ್ತೆ. ತಂದೆ ತಾಯಿ ಅದನ್ನು ಅದ್ರ ಹಿಂದೆ ಸುತ್ತಕೊಂಡು ಮಾಡಿಸ್ತಾ ಇರ್ತಾರೆ. ಆದ್ರೆ ಇವೆಲ್ಲ ನ್ಯಾಚುರಲ್ ಸ್ಕಿಲ್ಸ್, ಹಾಗೆ ಬಿಟ್ರೆ ಅವರಷ್ಟಕ್ಕೆ ಕಲ್ತು ಎಂಜಾಯ್ ಮಾಡ್ತಾರೆ. ಅವರು ಊಟ ಮಾಡೋದ್ರೆ ಪ್ಲೇಟ್ ಮುಂದಿಟ್ಟರೆ ಊಟ ಮಾಡ್ತಾರೆ, ಖುಷಿಯಲ್ಲಿ ನೀರಲ್ಲಿ ಆಟ ಆಡಿ ಖುಷಿ ಪಟ್ಟು ಸ್ನಾನ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಮೇಲೆ ಸ್ವಲ್ಪ ಬಿಟ್ಬಿಟ್ರೆ ಎಷ್ಟೋ ವಿಷಯದಲ್ಲಿ ಅವ್ರು ಎಂಜಾಯ್ ಮಾಡಿ ಕಲ್ತು ಬಿಡ್ತಾರೆ. ಅದನ್ನು ಬಿಡೋದಿಲ್ಲ, ನಾವು ಅವ್ರ ಹಿಂದೆ ಇದ್ಬಿಟ್ಟು ಎಲ್ಲವನ್ನು ದೊಡ್ಡ ಕೆಲಸ ಮಾಡ್ಕೊಳ್ಳೋದು. ನೀವೇ ನೋಡ್ತೀರಿ ಎಷ್ಟು ಮಕ್ಕಳನ್ನು ಒಂದು ತಿನ್ಸ್ಲಿಕ್ಕೆ, 5 ವರ್ಷದ ಮಗುವನ್ನು ತಿನ್ಸ್ಲಿಕ್ಕೆ ಒಂದೊಂದ್ ಗಂಟೆ ಬೇಕು. ಇದೆಲ್ಲ ನಾಟಕಗಳು, ಯಾಕಂದ್ರೆ ಮಗುವಿನ ಸ್ಪಾಂಟೇನಿಯಸ್ ಆಕ್ಟಿವಿಟಿ ನಾವು ಬಿಟ್ಬಿಟ್ಟಿದ್ದೇವೆ. ನಿಜವಾಗಿ ತಿನ್ನೋದು ಅಂದ್ರೆ ಬಹಳ ಇಷ್ಟ ಎಲ್ರಿಗೂ. ಪ್ಲೇಟ್ ಇಟ್ಟು ತಿನ್ನು ಅಂದ್ರೆ ಯಾವ ಮಗುನು ಪ್ರೀತಿಯಲ್ಲೇ ತಿನ್ನುತ್ತೆ. ಆದ್ರೆ ಅವ್ರ ಹಿಂದೆ ನಿಂತ್ಕೊಂಡು ಬಾಯಿಗೆ ಚುಚ್ಚಿದ ಹಾಕ್ತಾ ಇದ್ರೆ ಅವ್ರಿಗೆ ಬೇಡ ಅನ್ಸುತ್ತೆ, ಅಯ್ಯೋ ಇವ್ರು ಹೇಗೆಲ್ಲ ಮಾಡ್ತಾರೆ, ನಾನು ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಮಕ್ಕಳನ್ನು ಅವರಷ್ಟಕ್ಕೆ ಪ್ರತಿ ಆಕ್ಟಿವಿಟಿಯನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಟ್ರೆ ಅವ್ರು ಈ ತರ ಡಿಫಿಕಲ್ಟ್ ಬಿಹೇವಿಯರ್ಸ್ ತೋರಿಸೋದಿಲ್ಲ. ಮತ್ತೆ ಏನೋ ಬೇಕು ಅಂದ್ರೆ ನನ್ಗೆ ಅದ್ ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಅದು ಕೊಡದೇ ಇದ್ರೆ ನೆಲದಲ್ಲಿ ಉರುಳೋದು, ಕೂಗಾಡೋದು, ಗಲಾಟೆ ಮಾಡೋದು, ಅಯ್ಯೋ ನಮ್ಗೆ ಅವಮಾನ ಆಗುತ್ತೆ ಅಂತ ಅವ್ರು ಕೇಳಿದ್ದೆಲ್ಲ ಕೊಡೋದು. ಈಗ ಇವತ್ತು ಬಲೂನ್ ಇರ್ಬೋದು, ನಾಳೆ ಇನ್ನೊಂದೇನೋ ಟಾಯ್ ಇರ್ಬೋದು. ನಾನು 13 ವರ್ಷದ ಹುಡುಗ ಹಾಗೆ ಮಾಡೋದು ನೋಡಿದ್ದೇನೆ, ನನ್ಗೆ ಮೋಟರ್ ಬೈಕ್ ಬೇಕು, ಹಾಗಾಗಿ ಅದು ದೊಡ್ಡದಾಗ

0: ಹೋಗ್ತಾ ಇಲ್ಲದೆ ಕಡಿಮೆ ಆಗೋದಿಲ್ಲ. ಆ ರೀತಿ ಹಠ ಸ್ವಭಾವಕ್ಕೆ ನಾವು ಈಲ್ಡ್ ಮಾಡೋದು, ಇದರಿಂದಾಗಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ಸ್ ನಾನು ಕಂಡ ಹಾಗೆ ತಂದೆ ತಾಯರು ಮತ್ತೆ ಅವರ ಇಂಟ್ರಾಕ್ಷನ್ ಇಂದ ಬರುತ್ತೆ, ಮಾನಸಿಕ ಕಾಯಿಲೆಯಿಂದ ಅಲ್ಲ. ಆ ಹೆಲ್ತಿ ಇಂಟ್ರಾಕ್ಷನ್ ಇದ್ರೆ ಎಷ್ಟೋ ವಿಷಯದಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ.
1: ಇವಾಗ ಪೋಷಕರಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಈ ಸಂಬಂಧ?
0: ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಕ್ ಆಗುತ್ತೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಇದೆ, ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಕೌನ್ಸಿಲಿಂಗ್ ಇದೆ. ಈಗ ಎಷ್ಟೋ ಸಲ ಗಂಡ ಹೆಂಡತಿ ಏನ್ ತಿಳ್ಕೊಳ್ತಾರೆ, ನಾವು ಜಗಳಾಡ್ತಾ ಇರ್ತೀವಿ, ಎಷ್ಟು ಬೇಕಾದ್ರೂ ಜಗಳಾಡ್ಬೋದು, ಆದ್ರೆ ಇಫೆಕ್ಟ್ ಮಗು ಮೇಲೆ ಇರೋದಿಲ್ಲ ಅಂತ. ಆದ್ರೆ ನಿಜವಾಗಿ ಮಕ್ಕಳು ಪ್ರತಿಯೊಂದು, ಈಗ 2.5 ವರ್ಷದ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಡ್ಯಾಡಿಗೆ ಸಿಟ್ಟು ಬಂದಿದೆ, ಮಮ್ಮಿಗೆ ಸಿಟ್ಟು ಬಂದಿದೆ, ಅವ್ರು ಜಗಳ ಮಾಡ್ತಾರೆ. ಆದ್ರೆ ಅವರ ಏಜ್ ಅಲ್ಲಿ ಆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಅವ್ರು ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ಎಷ್ಟೋ ಸಲ ಅವ್ರು ತಿಳ್ಕೊಳ್ತಾರೆ, ಮಮ್ಮಿ ಡ್ಯಾಡಿ ಜಗಳ ಮಾಡೋದು ಯಾಕಂದ್ರೆ ಅವ್ರಿಗೆ ನನ್ ಮೇಲೆ ಸಿಟ್ಟು, ಈಗ ತಾಯಿ ಸಿಟ್ಟು ಬಂದು ಹೇಳ್ತಾಳೆ ನಾನು ಹೋಗ್ಬಿಡ್ತೇನೆ ಎಲ್ಲಾದ್ರೂ ಅಂತ. ಆ ಮಗು ಅದನ್ನು ನಿಜವಾಗಿ ತಿಳ್ಕೊಳ್ತದೆ, ನನ್ನ ತಾಯಿ ಹೊರಟು ಹೋಗ್ತಾಳೆ, ನನ್ ಗತಿ ಏನು. ಹಾಗಾಗಿ ಅವ್ರು ತುಂಬಾ ರಿಯಲ್ ಆಗಿ ನೋಡ್ತಾರೆ ಈ ಫೈಟ್ಸ್ ಅನ್ನು. ಹಾಗಾಗಿ ನಾವು ಅವರ ಮುಂದೆ ಫೈಟ್ ಮಾಡೋದು ಅದರಿಂದ ಅದ್ರ ಇಫೆಕ್ಟ್ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಮ್ಮ ತೊಂದರೆಗಳನ್ನು ಕಷ್ಟಗಳನ್ನು ಆ ರೀತಿ ಇದ್ರೆ ಅದಕ್ಕೋಸ್ಕರ ನಾವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನಾಳೆ ಅದರ ಇಫೆಕ್ಟ್ ಮಗುವಿನ ಮೇಲೆ ಬರುತ್ತೆ.
1: ಈಗ ಒಂದು ಪುಟ್ಟ ಹಾಡು, ನಂತರ ಮತ್ತೆ ಈ ಮಾತುಕತೆಯನ್ನು ಮುಂದುವರಿಸೋಣ.

0: ಈ ಸಮಯ ನೀವು ಕೇಳ್ತಾ ಇದ್ದೀರಿ. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನಿಮಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು. ಈಗ ಮತ್ತೊಂದು ಸಂದೇಶ, ಒಂದು ಪ್ರಶ್ನೆ, ಮಾಲವಿಕಾರಿ ಅವರು ಅದನ್ನ ನಿಮಗೆ ತಿಳಿಸ್ತಾರೆ.
1: ಮಕ್ಕಳಲ್ಲಿನ ಭಾವನಾತ್ಮಕ ಸಮಸ್ಯೆ ಅಥವಾ ಎಮೋಷನಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಗುರುತಿಸೋದು ಅಂತ.
2: ಈಗ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ತಜ್ಞರು ಯಾರು ಇರುವುದಿಲ್ಲ, ನಾವು ನಮ್ಮಷ್ಟಕ್ಕೆ ಗುರುತಿಸಬೇಕಾಗಿ ಬರ್ತದೆ ಎಷ್ಟೋ ಸಲ, ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ. ಈಗ ಅದನ್ನು ಹೇಗೆ ಗುರುತಿಸೋದು ಅಂದ್ರೆ ಎರಡು ಉದಾಹರಣೆ ಕೊಡ್ಬೋದು. ಒಂದ್ ಏನಂದ್ರೆ ನಿಮ್ಮ ಮಗುವಿಗೆ ಜ್ವರ ಇದೆ, ಈಗ ಜ್ವರ ಸ್ವಲ್ಪ ಜ್ವರ ಬರ್ತಾ ಇದೆ, ಆವಾಗ ನೀವು ಕೂಡಲೇ ಡಾಕ್ಟರ್ ಹತ್ರ ತಕೊಂಡು ಹೋಗೋದಿಲ್ಲ, ನೋಡ್ತೀರಿ ಒಂದ್ ದಿವಸ ಎರಡು ದಿವಸ ಮೂರು ದಿವಸ ನೋಡ್ತೀರಿ. ಹಾಗೆ ಐದಾರು ದಿವಸ ಜ್ವರ ಇಳಿಯದೇ ಇದ್ರೆ, ಕಡಿಮೆ ಜ್ವರ ಇದ್ರೂ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಅಥವಾ ಮಗುವಿಗೆ ಇವತ್ತೇ ಒಂದೇ ದಿನ ಸಡನ್ ಹೈ ಟೆಂಪರೇಚರ್ ಬರುತ್ತೆ, ನೀವು ಕೂಡಲೇ ಮಗುವನ್ನು ತಕೊಂಡು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಮಕ್ಕಳ ಪ್ರಾಬ್ಲಮ್ ಅಂದ್ರೂ ಹಾಗೆ, ನಮ್ಗೆ ಯಾವ ಪ್ರಾಬ್ಲಮ್ ಕಷ್ಟ ಆಗ್ತದೆ ಅನ್ಸುತ್ತೋ ಅದು ಸ್ವಲ್ಪ ಇದ್ರೆ ನಾವು ಅದನ್ನು ನೋಡ್ತಾ ಇರ್ಬೋದು, ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅಂತ. ಆದ್ರೆ ತುಂಬಾ ಜಾಸ್ತಿ ಇದ್ರೆ ನಾವು ಅದಕ್ಕೆ ಕೂಡಲೇ ಅಟೆಂಡ್ ಮಾಡ್ಬೇಕು ಜ್ವರದ ಹಾಗೆ. ಈಗ ಮಕ್ಕಳಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೇ ಸೀರಿಯಸ್ ಅಂತಲೂ ತಿಳ್ಕೊಳ್ಬೇಕಾದ್ರೆ ಅದು ತುಂಬಾ ದಿನ ಹೋಗುವುದೇ ಇಲ್ಲ. ಒಂದಿನ ಮಗು ಸುಳ್ಳು ಹೇಳ್ತು, ಎಲ್ಲೋ ಹದಿನೈದು ದಿನಕ್ಕೊಂದ್ಸಲ ಸುಳ್ಳು ಹೇಳ್ತು, ಅಥವಾ ಯಾವುದೋ ವಿಷಯಕ್ಕೆ ಹೆದರ್ ಬಿಟ್ಟು ಒಂದ್ ನಾಲ್ಕೈದು ದಿನ, ನಾವು ಅದನ್ನು ದೊಡ್ಡದಾಗಿ ತಗೊಳ್ಬೇಕು ಅಂತಿಲ್ಲ. ಆದ್ರೆ ಅದೇ ಬಿಹೇವಿಯರ್ ಸುಳ್ಳು ಹೇಳೋದಾಗ್ಲಿ ತುಂಬಾ ಭಯ ಪಡೋದಾಗ್ಲಿ ತುಂಬಾ ದಿನ ಇದ್ರೆ ಯಾವಾಗ್ಲೂ ಅವನ್ ಕೈ ಹಿಡದೆ ಮಲಗ್ಬೇಕು, ಅವನ್ ಯಾವಾಗ್ಲೂ ಹೋಗೋದಿಲ್ಲ, ಎಷ್ಟೋ ಸಲ ಹೇಳ್ತಾರೆ ಈ ತರ ಭಯಗಳು ಕೆಲವು ಮಕ್ಕಳಲ್ಲಿ ಎರಡು ವರ್ಷ ಇರುತ್ತೆ ಆಮೇಲೆ ಹೊರಟೋಗುತ್ತೆ ಅಂತ. ಹಾಗಾಗಿ ಭಯಗಳು ತುಂಬಾ ಇದ್ರೆ ಆ ಮಕ್ಕಳು ಸ್ವಲ್ಪ ನಾವು ವೇಟ್ ಮಾಡಿ ನೋಡ್ಬೋದು. ಆದ್ರೆ ಎಷ್ಟೋ ಸಲ ಈ ಭಯಗಳು ತಾಯಂದ್ರಿಂದಲೇ ಬರುತ್ತೆ, ತಾಯಿಗೆ ನಾಯಿ ಕಂಡು ತುಂಬಾ ಭಯ ಆದ್ರೆ ಮಕ್ಕಳು ಅದನ್ನ ನೋಡಿ ಹೆದರ್ಕೊಳ್ತಾರೆ, ಹುಳ ಹುಪ್ಪಟೆ ನೋಡಿ. ಹಾಗೆ ನಮ್ಮಿಂದ ಎಷ್ಟು ಭಯಗಳನ್ನ ಕಲ್ತಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ಸ್ವಲ್ಪ ದಿನ ಭಯ ಒಂದ್ ತರದ್ದು ಇನ್ನೊಂದ್ ತರದ್ದು ಮಕ್ಕಳಿಗೆ ಆಗೇ ಆಗುತ್ತೆ. ಸ್ವಲ್ಪ ದಿನ

0: ಒಂದ್ ಎರಡ್ ಮೂರ್ ತಿಂಗಳು ಆದ್ರೆ ನಾವು ಅದ್ರ ವಿಷಯ ಜಾಸ್ತಿ ಚಿಂತೆ ಮಾಡ್ಬೇಕಾಗುದಿಲ್ಲ. ಭಯ ಆಗೋದು, ಯಾರ ಜೊತೆ ಸೇರದೇ ಇರೋದು, ಮಾತನಾಡದೇ ಇರೋದು, ಮತ್ತೆ ಎಲ್ಲೋ ಮನ್ಸಿಟ್ಟಾಗಿರೋದು, ಅದೆಲ್ಲ ಇದ್ರೆ ಭಾವನಾತ್ಮಕ ತೊಂದ್ರೆ ಅಂತ ಹೇಳ್ಬಹುದು.
1: ಇನ್ನು ಮಾನಸಿಕವಾಗಿ ವ್ಯತ್ಯಾಸಗಳನ್ನ ಏನ್ ಕಂಡುಹಿಡಿಯಬಹುದು ಮಕ್ಕಳಲ್ಲಿ?
0: ಈಗ ಕೆಲವು ಸಲ ಭಾವನಾತ್ಮಕ ಬಗ್ಗೆ ಹೇಳಿದೆ ನಾನು. ಅದೇ ರೀತಿ ನಡವಳಿಕೆಯಲ್ಲಿ ವಿಪರೀತ ಹಠ ಮಾಡೋದು. ಈಗ ಎಷ್ಟೋ ಸಲ ನಾವು ಹಠ ಮಾಡಿದ್ರೆ ಬಿಟ್ಬಿಡ್ತೇವೆ, ಹಠ ಇರುತ್ತೆ ಮಕ್ಕಳಿಗೆ ಅಂತ. ಆದ್ರೆ ಕೆಲವರ ಹಠ ಎಷ್ಟಿರುತ್ತೆ ಅಂದ್ರೆ, ನಾನೇನ್ ನೋಡಿದ್ದೇನೆ, ಒಂದು ಮಗು ದಿನಕ್ಕೆ 8 ಗಂಟೆ ಟಿವಿ ನೋಡ್ತೇನೆ ಅಂತ. ಆ ಟಿವಿ ನೋಡಕ್ ಆಫ್ ಮಾಡಿದ್ರೆ ಎದ್ ಮನೆ ಸಾಮಾನು ಎಸೆಯೋದು, ಟಿವಿಗೆ ಕಲ್ಲು ಹೊಡೆಯೋದು, ತಂದೆ ತಾಯಿಗೆ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಆಗ ಏನಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ. ಆ ಔಟ್ ಆಫ್ ಕಂಟ್ರೋಲ್ ಆದ ಕೂಡ್ಲೆ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ತಂದೆ ತಾಯಿಯರಿಗೆ ಅವ್ರು ಹೆಲ್ಪ್ಲೆಸ್, ನಮ್ಗೆ ಈ ಮಗುವನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಅನ್ಸುತ್ತಲ್ಲ, ಆ ಟೈಮಲ್ಲಿ ನಾವು ಸುಮ್ಮನೆ ಇರಬಾರ್ದು, ಅದು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಹಾಗೆ ಯಾವುದೇ ಬಿಹೇವಿಯರ್ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹೊಡೆಯೋದು, ಬಡಿಯೋದು, ಡಿಸ್ಟ್ರಾಯ್ ಮಾಡೋದು, ಪ್ರಾಣಿಗಳಿಗೆಲ್ಲ ತೊಂದರೆ ಕೊಡೋದು, ಬಹಳ ಕ್ರೂರ ಆಗಿರೋದು, ಇವನ್ನೆಲ್ಲ ನಾವು ಸ್ವಲ್ಪ ಸೀರಿಯಸ್ ಅಂತಲೇ ತಿಳ್ಕೊಂಡು. ಯಾಕಂದ್ರೆ ತಂದೆ ತಾಯಿ ಹೆಲ್ಪ್ಲೆಸ್ ಆದ್ರೆ ಅದರ ಅರ್ಥ ಮಗು ಔಟ್ ಆಫ್ ಕಂಟ್ರೋಲ್ ಆಗಿದೆ, ಅದು ಇನ್ನು ಜಾಸ್ತಿ ಆಗುತ್ತೆ ಅಲ್ಲದೆ ಕಡಿಮೆ ಆಗೋದಿಲ್ಲ.
1: ತಂದೆ ತಾಯಿ ಅಂದ್ರೆ ಹಿಡಿತಕ್ಕೆ ಬರದಲ್ಲೇ ಇರುವಂತದ್ದು ಅಪಾಯವಾಗುವಂತ ವಿಚಾರ.
0: ಆದ್ರೆ ಇದು ತಿಳ್ಕೊಳ್ಬೇಕು, ವಿಪರೀತ ಹಿಡಿತಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡ್ರೆ ಕೂತ್ಕೊ, ನಿಂತ್ಕೊಂಡ್ರೆ ನಿಂತ್ಕೊ ಅಂತ ಹೇಳಿ ಮಾಡಿಸಿದ್ರೆ ಅದು ತಂದೆ ತಾಯಿಯ ಫಾಲ್ಟ್ ಇರ್ತದೆ. ಹಾಗಾಗಿ ಆ ಬ್ಯಾಲೆನ್ಸ್ ನಮ್ಗೆ ಬೇಕು. ನಾವು ಜಾಸ್ತಿ ಡಿಮಾಂಡ್ ಮಾಡಬಾರ್ದು, ಡಿಮಾಂಡ್ ಬಹಳ ಸಿಂಪಲ್ ಡಿಮಾಂಡ್ಸ್ ಮಾಡ್ಬೇಕು. ಪ್ರತಿಯೊಂದು ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ ಹೇಳಿದ್ರೆ ಮಕ್ಕಳಿಗೆ ಇರೋದೇ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಲಿಮಿಟ್ ಇರಬೇಕು ಅವ್ರು ಏನೇ ಮಾಡೋದಿದ್ರೆ. ಈಗ ತಂದೆ ತಾಯಿಗೆ ಬಂದು ಹೊಡಿಯೋದು, ಉಗಿಯೋದು, ಬೈಯೋದು ಮಾಡಿದ್ರೆ ಅದು ಔಟ್ ಆಫ್ ಕಂಟ್ರೋಲ್ ಆಯ್ತು ಅಂತ.
1: ಆಮೇಲೆ ಇನ್ನೊಂದು, ಬಹಳ ಡಾಕ್ಟರ್ ಆಗಿ ನಿಮಗೂ ಅದು ಅನುಭವ ಬಂದಿರಬಹುದು. ಸಾಮಾನ್ಯವಾಗಿ ಒಂದು ಮಕ್ಕಳನ್ನ ಒಂದು ಹದ್ಬಸ್ತಲ್ಲಿ ಇಡಕ್ಕೆ ಆ ಮಕ್ಕಳು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ನಾವು ಬಹಳ ಸುಲಭವಾಗಿ ಬಹಳ ಬಹಳ ಇದಾಗಿ ಹೇಳ್ತೀವಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಇಂಜೆಕ್ಷನ್ ಕೊಡಿಸ್ತೀವಿ ಅಂತ. ಅಂದ್ರೆ ಡಾಕ್ಟರ್ನ ಹೆದರಿಕೆ ನಾವು ಮಗುಗೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಇರುತ್ತೆ. ಈ ತರ ಒಂದು ವ್ಯತ್ಯಾಸ ಏನು ಮಕ್ಕಳಲ್ಲಿ ನಾವು ಕಾಣ್ತೀವಿ, ವ್ಯತ್ಯಾಸ ನಡವಳಿಕೆಯಲ್ಲಿ ಇರ್ಬೋದು ಅಥವಾ ಭಾವನಾತ್ಮಕವಾದ ವಿಚಾರಗಳಿರ್ಬೋದು, ಅಂತ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಲಭ್ಯ ಇದೆ?
0: ಈಗ ಮಕ್ಕಳಿಗೆ ಏನಂದ್ರೆ, ಮೊದಲನೇದಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮಾನಸಿಕ ತಜ್ಞರು ಫಸ್ಟ್ ಇಂಜೆಕ್ಷನ್ ಕೊಡೋದಿಲ್ಲ. ಆ ಮಕ್ಕಳನ್ನು ಮಾತಾಡಿಸಿ, ಅವ್ರ ಜೊತೆ ಆಡಿಸಿ, ಅದು ಬೇರೆ ರೀತಿ ನೋಡ್ಕೊಳ್ಳೋ ಕ್ರಮ, ಅಡಲ್ಟ್ಸ್ ಅನ್ನು ನೋಡಿದ ಹಾಗಲ್ಲ. ಹಾಗಾಗಿ ಮಕ್ಕಳಂಗೆ ಅದು ಹೆದರಿಸಿದ್ರೆ ಅವರು ಬರೋದೇ ಇಲ್ಲ, ಬರ್ಲಿಕ್ಕೆ ಕೇಳೋದಿಲ್ಲ, ನಾನು ಹೋಗೋದಿಲ್ಲ ಡಾಕ್ಟರ್ಸ್ ತಂತ್ರ. ಅದೇ ರೀತಿ ಎಷ್ಟೋ ತಾಯಂದ್ರು, ಶಾಲೆಗೆ ಹೋದ್ರೆ ನಿನ್ಗೆ ಬುದ್ಧಿ ಬರುತ್ತೆ, ಟೀಚರ್ಸ್ ಹೊಡಿತಾರೆ, ನಿನ್ನನ್ನು ಸರಿ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ, ಸರಿ ಮಾಡ್ತಾರೆ. ಹಾಗೆ ಯಾರನ್ನು ಥ್ರೆಟನ್ ಮಾಡಿ, ಈಗ ನೆಂಟ್ರೆ ಬಂದ್ರು ನೀನು ಹೀಗೆ ಮಾಡದಿದ್ರೆ ಅವ್ರು ನಿಂಗೆ ಹೊಡಿತಾರೆ, ಅದು ತುಂಬಾ ತಪ್ಪು. ಮಕ್ಕಳಿಗೆ ಬೇರೆ ಅಡಲ್ಟ್ಸ್ ಕೆಟ್ಟವರು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಟ್ರಸ್ಟ್ ಬರುತ್ತೆ? ನಾಳೆ ನಿಜವಾಗಿ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗುದಿಲ್ಲ, ಸ್ಕೂಲಿಗೆ ಹೋದ್ರೆ ಎಂಜಾಯ್ ಮಾಡೋದಿಲ್ಲ, ಯಾಕಂದ್ರೆ ಒಂದೇ ಭಯ ಇರುತ್ತೆ, ನನ್ಗೆ ಹೊಡಿತಾರೆ, ನಂಗೆ ಏನಾದ್ರೂ ಮಾಡ್ತಾರೆ ಅಂತ. ಹಾಗೆ ಅಡಲ್ಟ್ಸ್ ಅನ್ನು ಕೆಟ್ಟವರು ಅಂತ ತೋರಿಸ್ಕೊಂಡು ಹೆದರಿಸೋದು ಒಳ್ಳೇದಲ್ಲ. ನಿನಗೆ ಮಲಗದಿದ್ರೆ ಇವ್ರು ಬಂದು ಹೊಡಿತಾರೆ ಅಥವಾ ಗೋಮ ಬಂದು ತಿನ್ನತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅದು ಒಳ್ಳೇದಲ್ಲ.
1: ಮೇಸ್ಟ್ರಿಗೆ ಲಾಂಛನವಾಗಿ ಒಂದು ಸ್ಕೇಲ್ ಅನ್ನ ಡಾಕ್ಟರ್ಗೆ
0: ಒಂದು ಇಂಜೆಕ್ಷನ್ ಅಂತ ಮಾಡಿದ್ರೆ
1: ನಾವು ಸಹಜವಾಗಿ ಕೊಟ್ಬಿಟ್ಟಿದೀವಿ,
0: ಕೊಡಬಾರ್ದು. ಯಾಕಂದ್ರೆ ಅವರು ಅಕ್ಸೆಪ್ಟಬಲ್ ಅಡಲ್ಟ್ಸ್ ಆಗ್ಬೇಕು ಮಕ್ಕಳಿಗೆ, ಅವರನ್ನು ಹೆದರಿಸುವಂತ ಅಡಲ್ಟ್ಸ್ ಮಾಡಿ ಇಡಬಾರ್ದು. ನಾವು ಎಷ್ಟೋ ಸಲ ಅಂತ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕೇಳೋದಿಲ್ಲ, ಓಡಿ ಬರ್ತಾರೆ, ಯಾಕಂದ್ರೆ ಏನಾದ್ರು ಮಾಡಿದ್ರೆ ನನ್ಗೆ ಅಂತ ಭಯ. ಈಗ ನನ್ನ ಕ್ಲಿನಿಕ್ಗೆ ಎಷ್ಟೋ ಮಕ್ಕಳು ಬರ್ತಾರೆ, ಅವರು ನಾನು ಸುಮ್ನೆ ಕೇಳ್ತೇನೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ, ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಹೇಳೋದು ಇಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಜವಾಗಿ ಹೇಳ್ಬೇಕು, ನೋಡು ನೀನು ಈ ತರ ಮಾಡ್ತಾ ಇದ್ದಿ, ನನಗೆ ನೀನು ಈ ತರ ಮಾಡಿದ್ರೆ ನನ್ಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಗುವಿಗೆ ನಿಜವಾಗಿ ಹೇಳ್ಬೇಕು, ನೀನು ಈ ರೀತಿ ಮಾಡೋದ್ರಿಂದ ನೀನು ಇಡೀ ದಿನ ಟಿವಿ ನೋಡ್ತಿ, ಮತ್ತೆ ಏನು ಮಾಡೋದಿಲ್ಲ ಹೇಳ್ತಿ, ನಾವು ಹೊಡಿತಿ ಬಡಿತಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಅದ್ರ ಅರ್ಥ ಆಗುತ್ತೆ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ. ಈಗ ಮಗುವಿಗೆ ಜ್ವರ ಬರುವಾಗ ನಾವು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಾರ್ದು, ಡಾಕ್ಟರ್ ನಿನ್ನನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಹಾಗೆ ಅದೇ ರೀತಿ ಮಾನಸಿಕ ತೊಂದರೆ ಇರುವ ಮಕ್ಕಳಿಗೂ ನಿನ್ಗೆ ಈ ರೀತಿ ತೊಂದರೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅದು ಭಯ, ಮಕ್ಕಳಂದ್ರೆ ನಾವು ಹೇಳಿ ಹೇಗೆ ಕರ್ಕೊಂಡು ಹೋಗೋದು, ನನ್ನ ಮೇಲೆ ಇನ್ಸಿಟ್ಟು ಮಾಡಿದ್ರೆ ಅಂತ. ಆದ್ರೆ ಮಕ್ಕಳಿಗೆ ನಿಜ ಹೇಳ್ಬೇಕು ಎಲ್ಲೇ ಕರ್ಕೊಂಡು ಹೋಗುವಾಗ. ಅರೆ ನಮ್ಮ ತಂದೆ ತಾಯಿಯರು ಎಷ್ಟೋ ಜನ ತುಂಬಾ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾರೆ
1: ಪೋಷಕರಿಗೂ. ಈಗ ನೀವು ಒಂದು ರೀತಿ ಚಿಕಿತ್ಸೆ ಕೊಡ್ಬೇಕು.
0: ಹೌದು, ನಿಜವಾಗಿ ಮಕ್ಕಳ ತೊಂದರೆಯಲ್ಲಿ ಅರ್ಧ ಚಿಕಿತ್ಸೆ ಪೋಷಕರಿಗೆ, ಅರ್ಧ ಚಿಕಿತ್ಸೆ ಮಕ್ಕಳಿಗೆ. ಅಡಲ್ಟ್ಸ್ ಅಲ್ಲಿ ಅಡಲ್ಟ್ಸ್ ಮಾತ್ರ ನಮ್ಮ ಚಿಕಿತ್ಸೆ 50% ಮಕ್ಕಳಿಗೆ, 50% ಅಡಲ್ಟ್ಸ್ ಕೊಡ್ಬೇಕಾಗುತ್ತೆ.
1: ಈಗ ತಂದೆ ತಾಯಿಯಂದ್ರಿಗೆ, ಪೋಷಕರಿಗೆ, ಮತ್ತೆ ಅವರ ಸುತ್ತಲ ಇರುವಂತ ಜನರಿಗೆ ನೀವು ಅವ್ರಿಗೆ ಯಾವ ಕಿವಿ ಮಾತು ಹೇಳಿ? ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತು ಏನಂದ್ರೆ, ಒಂದು ಮಕ್ಕಳಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆಮೇಲೆ ತುಂಬಾ ಸಿಟ್ಟು ಮಾಡ್ತಾರೆ ಎಷ್ಟೋ ಸಲ. ಈಗ ಮಗುವಿಗೆ ನೀವು ಸಿಟ್ಟು ಮಾಡಿ ಹೊಡೆಯೋದಕ್ಕೂ ನೀವು ಸಿಟ್ಟು ಮಾಡದೆ ನೋಡಪ್ಪ

0: ಹೀಗ್ ಮಾಡಿದ್ರೆ ಹೀಗಾಗತ್ತೆ, ನನಗ್ ಕಷ್ಟ ಆಗುತ್ತೆ, ನಿನಗ್ ಕಷ್ಟ ಆಗುತ್ತೆ ಅಂತ ಹೇಳೋದು ಬೆಟರ್. ನಮ್ಮ ಸಿಟ್ಟನ್ನು ಅವ್ರ ಮೇಲೆ ತೆಗಿಬಾರ್ದು. ಈಗ ನಮ್ಗೆ ಸಿಟ್ಟು ಬೇರೆ ಬೇರೆ ರೀತಿಗೆ ಬರುತ್ತೆ. ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಗಿ ಮಗುಗ್ ಹೊಡಿತಾರೆ. ಹಾಗಾಗಿ ನಮ್ಮ ಸಿಟ್ಟನ್ನು ನಾವು ಕಂಟ್ರೋಲ್ಗೆ ತರಬೇಕು ಮಕ್ಳು ಒಟ್ಟಿರುವಾಗ. ಮತ್ತೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಅಫೆಕ್ಷನ್ ಇರಬೇಕು ಮಕ್ಕಳಂದ್ರೆ. ಮಕ್ಳಿಗೆ ಅದು ಗೊತ್ತಾಗ್ಬೇಕು. ಎಷ್ಟೋ ಸಲ ತುಂಬಾ ತಂಟೆ ಮಾಡಿದಾಗ ಹೇಳ್ಬಹುದು, ನನಗೆ ನೀನಂದ್ರೆ ತುಂಬಾ ಪ್ರೀತಿ ಇದೆ, ಆದ್ರೆ ನೀನ್ ಈ ರೀತಿ ಮಾಡೋದ್ರಿಂದ ನನ್ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ಬಹುದು. ಆಮೇಲೆ ಡಿಸಿಪ್ಲಿನ್ ಒಂದೊಮ್ಮೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ತಂದೆ ನೀನ್ ಇದು ಮಾಡಬಾರ್ದು ಅಂತ ಹೇಳಿದ್ರೆ ತಾಯಿನೂ ಅದೇ ರೀತಿ ಹೇಳ್ಬೇಕು. ಒಬ್ರು ನೀನ್ ಮಾಡು ಹೇಳೋದು, ಒಬ್ರು ನೀನ್ ಮಾಡ್ಬೇಡ ಹೇಳೋದು, ಅದಿದ್ರು ಮಕ್ಳಿಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು ಅಂತ. ಲಾಸ್ಟ್ ಏನಂದ್ರೆ ರೂಲ್ಸ್ ಬಹಳ ಕಡಿಮೆ ಇರಬೇಕು, ಆದ್ರೆ ಮಾಡಿದ ರೂಲ್ಸ್ ಅನ್ನು ಅವ್ರು ಒಬೆ ಮಾಡ್ಬೇಕು. 10,000 ರೂಲ್ಸ್ ಇಡಬಾರ್ದು. 3 ರೂಲ್ಸ್ ಇದ್ರೆ ಆ 3 ರೂಲ್ಸ್ ಅವ್ರು ಒಬೆ ಮಾಡ್ಬೇಕು. ಆಮೇಲೆ ನಮ್ಮ ದೇಶದ ತಂದೆ ತಾಯಿಗೆ ಏನಂದ್ರೆ ಮಕ್ಕಳನ್ನ ಆಡ್ಲಿಕ್ಕೆ ಬಿಡಿ ಅಂತ ಅಷ್ಟೇ ನಾನು ಹೇಳೋದು. ಹೋಮ್ ವರ್ಕ್, ಟೆಲಿವಿಷನ್, ಟ್ಯೂಷನ್ ಇದೆಲ್ಲ ನಿಜವಾಗಿ ಮಕ್ಕಳಿಗೆ ಒಳ್ಳೇದಲ್ಲ. ಅದರಿಂದ ಅದಕ್ಕಿಂತ ನಾವು ಅವ್ರ ಜೊತೆ ಆಡ್ಕೊಂಡು ಅವರಿಗೆ ಕತೆ ಹೇಳ್ಕೊಂಡು, ಯಾಕಂದ್ರೆ ನನಗೆ ಎಕ್ಸಾಂಪಲ್ ಆಗಿ ನಾನು ಹೇಳೋದು ಅಂದ್ರೆ ನನ್ನ ಚೈಲ್ಡ್ ಹುಡ್ ಬಹಳ ಹ್ಯಾಪಿ ಚೈಲ್ಡ್ ಹುಡ್ ಆಗಿತ್ತು. ನಮ್ಮ ತಂದೆ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ಸ್ ಆಗಿದ್ರು. ಅವ್ರು ದಿನಾರಾತ್ರಿ ನನ್ಗೆ 1 ಗಂಟೆ ಕತೆ ಹೇಳ್ತಾ ಇದ್ರು. ಈಗ ಯಾವ ತಂದೆ ದಿನಾರಾತ್ರಿ 1 ಗಂಟೆ ಮಕ್ಕಳಿಗೆ ಕತೆ ಹೇಳ್ತಾರೆ? ಆ ರೀತಿಯ ಕಮಿಟ್ಮೆಂಟ್ ಚೈಲ್ಡ್ ಹುಡ್ ಇರ್ಬೇಕು. ಏನಂದ್ರೆ ನನ್ನ ಮಗುವಿನ ಜೊತೆ ನಾನು ದಿನ ಕತೆ ಹೇಳ್ತೇನೆ, ದಿನ ಪುಸ್ತಕ ಓದಿ ಹೇಳ್ತೇನೆ, ಮಗುವಿನ ಜೊತೆ ಆಡ್ತೇನೆ. ಹಾಗಾಗಿ ಆರ್ಟಿಫಿಷಿಯಲ್ ಎಂಟರ್ಟೈನ್ಮೆಂಟ್ ಕೊಡೋ ಬದಲು ನಮ್ಮ ಟೈಮ್ ಅನ್ನು ಕೊಟ್ರೆ ಇದಕ್ಕೆ ಕ್ವಾಲಿಟಿ ಟೈಮ್ ಹೇಳ್ತಾರೆ. ಅದು ಮಾಡ್ಬೇಕಾಗ್ತದೆ ನಮ್ಮ ಮಕ್ಕಳ ಜೊತೆ.
1: ಅದರಿಂದ ಸಾಕಷ್ಟು ಸಮಯವನ್ನ ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿಯಂದ್ರು ಕೊಡಬೇಕು.
0: ಸರಿಯಾದ ಸಮಯ, ಟ್ಯೂಷನ್ ಮತ್ತೆ ಹೋಮ್ವರ್ಕ್ ಅಲ್ಲ, ಹೊಡೆಯೋದಲ್ಲ, ಬಾಯಿಗೆ ತುಂಬಿಸಿ ತಿನ್ಸೋದಲ್ಲ, ಪ್ರೀತಿ ಆಟ ಚಟುವಟಿಕೆ ಮಗುವಿನ ಜೊತೆ ಮಾಡೋದು. ಅದು ಮಾಡಿದ್ರೆ ನಮ್ಮ ರಿಲೇಶನ್ಶಿಪ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳ ಜೊತೆ.
1: ಅದರಿಂದ ಇವತ್ತು ಈ ಹೊತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಮಕ್ಕಳಲ್ಲ ಇರುವಂತ ನಡವಳಿಕೆ ಮತ್ತು ಅವರ ಭಾವನಾತ್ಮಕ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹರಿಸಬಹುದು, ಯಾವ ರೀತಿ ಅದನ್ನ ಸರಿ ಮಾಡಬಹುದು ಅನ್ನೋದನ್ನ ಬಹಳ ಸರಳವಾಗಿ ಬಹಳ ಮನಸ್ಸಿಗೆ ನಾಟುವ ರೀತಿಯಲ್ಲಿ ತಾವು ತಿಳಿಸಿದ್ದೀರಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
3: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಕುರಿತು ಬೆಂಗಳೂರಿನ ನಿಮಾನ್ಸ್ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೆ ಶೇಷಾದ್ರಿ ಅಯ್ಯರವರ ಜನ್ಮದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಹಾಲು ಉತ್ಪಾದನಾ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಜೂನ್ 1 1845 ಅನಂತ ಕೃಷ್ಣ ಅಯ್ಯರವರು ಮತ್ತು ಅವರ ಎರಡನೇ ಪತ್ನಿ ವೆಂಕಟಲಕ್ಷ್ಮಮ್ಮ ದಂಪತಿಗೆ ಜನಿಸಿದ ಶೇಷಾದ್ರಿ ಅಯ್ಯರವರು ತಮ್ಮ ಬಾಲ್ಯವನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಮಲಬಾರ್ ಜಿಲ್ಲೆಯ ಪಾಲ್ಘಾಟ್ನಲ್ಲಿ ಕಳೆದರು. ಇವರ ಮುತ್ತಜ್ಜಿ ಕೌರಿ ಶೇಷನ್ ಪಟ್ಟು 19th ಆರಂಭದಲ್ಲಿ ತಮಿಳುನಾಡಿನ ತಂಜಾವೂರ್ ಜಿಲ್ಲೆಯಿಂದ ಪಾಲ್ಘಾಟ್ಗೆ ವಲಸೆ ಬಂದಿದ್ದರು. ಕ್ಯಾಲ್ಕಟ್ ಮತ್ತು ತಿರುವನಂತಪುರದಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಮುಗಿಸಿದ ಇವರು ನಂತರ 1868 ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜ್ನಿಂದ ಕಲಾ ಪದವಿ ಪಡೆದರು. ಮೈಸೂರು ಸಾಮ್ರಾಜ್ಯದ ಅಷ್ಟಗ್ರಾಮ ವಿಭಜನೆಯಲ್ಲಿ ವಿಭಾಗದಲ್ಲಿ ನ್ಯಾಯಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಮತ್ತು 1874 ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಬಿಎಲ್ ಪದವಿಯನ್ನು ಪಡೆದರು. 1801 to 1803 ಇವರು ಮೈಸೂರು ರಾಜ್ಯದ ಸೇವೆಗಳಲ್ಲಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಮೊದಲು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ, ನಂತರ ಮೈಸೂರಿನ ಮೊದಲ ದಿವಾನ ರಂಗಲೂಚಾರ್ಯರವರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದರು. 1883 ರಂಗಲೂಚಾರ್ಲು ನಿಧನರಾದಾಗ ಶೇಷಾದ್ರಿ ಅಯ್ಯರವರು ಉತ್ತರಾಧಿಕಾರಿಯಾದರು. ಹಿಂದಿನ ದಿವಾನರು ಅದ್ಭುತ ಧೈರ್ಯಶಾಲಿ ಮತ್ತು ಅತ್ಯಂತ ಗೌರವಾನ್ವಿತ ಆಡಳಿತಗಾರರಾಗಿದ್ದರು ಮತ್ತು ಶೇಷಾದ್ರಿ ಅಯ್ಯರು ಕೂಡ ಅದೇ ರೀತಿ ಇರಲು ದೃಢ ನಿಶ್ಚಯವನ್ನು ಹೊಂದಿದರು. ಇವರು ಶಿವನ ಸಮುದ್ರ ಜಲ

0: ತೆಗೆದುಕೊಂಡರು. ಇವರು 1889 ಲಾಲ್ಬಾಗ್ನಲ್ಲಿ ಪ್ರಸಿದ್ಧ ಗಾಜಿನ ಮನೆ ಮತ್ತು 1900 ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯನ್ನು ನಿರ್ಮಿಸಿದರು. ಸರ್ಕಾರಿ ನೌಕರರಿಗೆ ವಿಮಾ ಯೋಜನೆಗಳನ್ನು ಪ್ರಾರಂಭಿಸುವುದರ ಜೊತೆಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ಖಾಸಗಿ ಪಕ್ಷಗಳಿಂದ ಸಾಲಗಳನ್ನು ಅವಲಂಬಿಸಬೇಕಾದ ಬಡ ರೈತರು ಮತ್ತು ಮಾಲೀಕರಿಗೆ ಸಹಾಯ ಮಾಡಲು ಇವರು ಕೃಷಿ ಬ್ಯಾಂಕ್ಗಳನ್ನು ಸಹ ಆರಂಭಿಸಿದರು. ಇವರು ರಾಜ್ಯದ ಕಂದಾಯ ಭೂಮಿಯನ್ನು ಕ್ರೋಢೀಕರಿಸಿದರು ಮತ್ತು ನೀರಾವರಿ ಮತ್ತು ನೀರಿನ ಸಂಗ್ರಹಣೆಯನ್ನು ಸುಧಾರಿಸಲು ಜಲಾಶಯಗಳ ಶುಚಿಗೊಳಿಸುವಿಕೆ ಮತ್ತು ಹೂಳೆತ್ತುವಿಕೆಯನ್ನು ಕೈಗೊಂಡರು. 1898 ಬೆಂಗಳೂರಿನಲ್ಲಿ ಭೀಕರ ಪ್ಲೇಗ್ ರೋಗವು ನಗರದ ಹೆಚ್ಚಿನ ಜನಸಂಖ್ಯೆಯನ್ನು ನಾಶ ಮಾಡಿತು. ದುರಂತದ ನಂತರ ಶೇಷಾದ್ರಿ ಅಯ್ಯರ್ ನಗರದ ಜನರಿಗೆ ಸಹಾಯ ಮಾಡಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡರು. ಬೀದಿಗಳಲ್ಲಿ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಮರಗಳನ್ನು ನೆಡಲಾಯಿತು, ರಸ್ತೆಗಳನ್ನು ಅಗಲಗೊಳಿಸಲಾಯಿತು ಮತ್ತು ನೈರ್ಮಲ್ಯವನ್ನು ಸುಧಾರಿಸಲಾಯಿತು. ನಗರದ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಅನೇಕ ಹೊಸ ವಾಣಿಜ್ಯ ಮತ್ತು ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಲಾಯಿತು. ಶೇಷಾದ್ರಿ ಅಯ್ಯರವರು ಮಹಿಳೆಯರ ಶಿಕ್ಷಣಕ್ಕೂ ಸೂಕ್ತ ಪ್ರಾಮುಖ್ಯತೆಯನ್ನು ನೀಡಿದರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ಸಹಾಯವನ್ನು ಮಾಡಿದರು. ವಿದ್ಯಾರ್ಥಿ ವೇತನವನ್ನು ಆರಂಭಿಸಿದರು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ಮಾಣವನ್ನು ಸಾಧ್ಯವಾಗಿಸಿದವರು ಇವರ. ಭಾರತದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ಜೇಮ್ಸ್ ಟಾಟಾರವರನ್ನು ದೇಶದ ಭವಿಷ್ಯದ ಪ್ರಗತಿಯು ವಿಜ್ಞಾನದ ಸಂಶೋಧನೆ ಮೇಲೆ ನಿರ್ಣಾಯಕವಾಗಿ ಅವಲಂಬಿಸಲಾಗಿದೆ ಎಂದು ಮನವರಿಕೆ ಮಾಡಿದರು. ಇಂದಿನ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ, ಶೇಷಾದ್ರಿ ರಸ್ತೆ, ಸ್ಮಾರಕ ಗ್ರಂಥಾಲಯ ಮತ್ತು ಕಬ್ಬನ್ ಉದ್ಯಾನವನದಲ್ಲಿರುವ ಅವರ ಪ್ರತಿಮೆಯು ಈ ಪೌರಾಣಿಕ ಆಡಳಿತಗಾರನ ಮೂಲ ಅಮೂಲ್ಯ ಕೊಡುಗೆಯನ್ನು ನಾಗರಿಕರಿಗೆ ನೆನಪಿಸುತ್ತದೆ. ಕುಮಾರ ಕೃಪಾ ರಸ್ತೆಯಲ್ಲಿರುವ ಅವರ ಭವ್ಯವಾದ ಮನೆ ಈಗ ಸರ್ಕಾರಿ ಅತಿಥಿ ಗೃಹವಾಗಿದ್ದು ಮಹಾತ್ಮ ಗಾಂಧಿ, ಎಂ ವಿಶ್ವೇಶ್ವರಯ್ಯ ಮತ್ತು ಇಂದಿರಾ ಗಾಂಧಿಯವರಂತಹ ಅತಿಥಿಗಳಿಗೆ ಆಶ್ರಯ ನೀಡಿದ ಮತ್ತು ನಗರದ ವಾಸ್ತುಶಿಲ್ಪ ಪರಂಪರೆಯಲ್ಲಿ ಅತ್ಯಂತ ಸುಂದರವಾದ ಸೃಷ್ಟಿಗಳಲ್ಲಿ ಒಂದಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಅಂತಾರಾಷ್ಟ್ರೀಯ ಹಾಲು ಉತ್ಪಾದನಾ ದಿನ. ಪ್ರತಿ ವರ್ಷ ಜೂನ್ 1 ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತದೆ. ಹಾಲಿನ ಪೌಷ್ಟಿಕಾಂಶ ಮತ್ತು ಹೈನುಗಾರಿಕೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು 2001 ಈ ದಿನವನ್ನು ಜಾರಿಗೆ ತಂದಿದೆ. ಕರ್ನಾಟಕ ಹಾಗೂ ಭಾರತದಲ್ಲಿ ಎರಡು ರೀತಿಯಲ್ಲಿ ಹಾಲು ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ವಿಶ್ವ ಹಾಲು ದಿನವು ಪ್ರತಿ ವರ್ಷ ಜೂನ್ 1, ರಾಷ್ಟ್ರೀಯ ಹಾಲು ದಿನವನ್ನು ಪ್ರತಿ ವರ್ಷ ನವೆಂಬರ್ 26 ಈ ದಿನವನ್ನು ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ. 2007 ವಿಶ್ವ ಹಾಲು ದಿನವನ್ನು 40 ದೇಶಗಳಲ್ಲಿ ಆಚರಿಸಲಾಯಿತು. ಮ್ಯಾರಥಾನ್ ಊಟ, ಹಾಲಿನ ಸ್ಮರಣೆ, ಹಾಲಿನ ಸಂಸ್ಕರಣೆ, ಶೇಖರಣೆ ಮತ್ತು ಬಳಕೆಯನ್ನು ತೋರಿಸುವ ನಾಟಕಗಳು, ಶಾಲಾ ಕಾರ್ಯಕ್ರಮಗಳು, ಚರ್ಚಾಕೂಟ ಮತ್ತು ಸ್ಪರ್ಧೆ ಮತ್ತು ಇದೇ ರೀತಿಯ ಹಲವು ಕಾರ್ಯಕ್ರಮಗಳ ಮೂಲಕ ಹೈನುಗಾರಿಕೆಯ ವಿಸ್ತೃತ ರೂಪವನ್ನು ದಿನಬಳಕೆಯಲ್ಲಿ ಅದರ ಪ್ರಯೋಗಗಳನ್ನು ಸಾಧಿಸಲಾಯಿತು. ಅಭಿವೃದ್ಧಿ ದೇಶಗಳಲ್ಲಿ ಹಾಲಿನ ಬಳಕೆ ಮತ್ತು ಸದುಪಯೋಗವನ್ನು ಆಹಾರ ಪದ್ಧತಿಯಲ್ಲಿ ಬಳಸಲು ಕ್ರಮ ಕೈಗೊಳ್ಳುವ ದಿಸೆಯಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆಯ ಹಾಲು ದಿನಾಚರಣೆಯನ್ನು ಶುರು ಮಾಡಿ ಜೂನ್ 1 ಹಲವು ರಾಷ್ಟ್ರಗಳಲ್ಲಿ ಹಾಲು ದಿನ ಎಂದು ಆಚರಿಸಲಾಗುತ್ತಿತ್ತು.
1: ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ SVYM ಸಿಬ್ಬಂದಿ ವರ್ಗದವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಪವಿತ್ರ, ಭಾಗ್ಯಮ್ಮ, ವೆಂಕಟೇಶ್, ಜಯರಾಮ್, ಪುಟ್ಟದಾಸ ನಾಯಕ, ನಾಗೇಶ್, ಅಫ್ರೋಶ್ ಪಾಷಾ, ನಿಂಗರಾಜು, ಶಂಕರ್, ರಮೇಶ್, ಸಂಗೀತ ಹಾಗೂ ಬೆಟ್ಟಯ್ಯಾರವರು ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

1 ಜೂನ್ 2026ನೇ ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯ

ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುರ್ಚಿಗಳ ಕಾಡು ಎಂಬುದರ ಕುರಿತು ಕುಮಾರಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುರ್ಚಿಗಳ ಕಾಡು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಿಮ್ಮ ಮನೆಯಲ್ಲಿ ಇರುವ ಪೀಠೋಪಕರಣಗಳು ಪ್ಲಾಸ್ಟಿಕ್ನವೋ ಮರದವೋ, ಮರವಾದರೆ ಎಷ್ಟು ಕಾಡುಗಳನ್ನು ಕಡಿದವೋ ಎನ್ನುವ ಅಳುಕು ಇರಬಹುದು. ಪ್ಲಾಸ್ಟಿಕ್ ಅಥವಾ ಲೋಹದಾದರೆ ಪರಿಸರಕ್ಕೆ ಹಾನಿ ಮಾಡುತ್ತಿದ್ದೇವೆ ಎನ್ನುವ ಕಾಳಜಿಯು ಕಾಡುತ್ತಿರಬಹುದು. ಇವೆರಡನ್ನು ದೂರವಿಡುವ ಗತಿ ಇಲ್ಲಿದೆ. ಇಂಗ್ಲೆಂಡಿನ ದಂಪತಿಯೊಂದು ಕಾಡು ಕಡಿದು ಪೀಠೋಪಕರಣಗಳನ್ನು ಮಾಡುವ ಬದಲಿಗೆ ನೇರವಾಗಿ ಪೀಠೋಪಕರಣಗಳ ಕಾಡನ್ನೇ ಬೆಳೆಯಲು ಹೊರಟಿದ. ಪೀಠೋಪಕರಣಗಳನ್ನು ಬೆಳೆಯುವುದು ಹೌದೆ. ಇಂಗ್ಲೆಂಡಿನ ಡರ್ಬಿಶೈರ್ ಪ್ರಾಂತ್ಯದಲ್ಲಿರುವ ಫುಲ್ ಗ್ರೋನ್ ಎನ್ನುವ ಕಂಪನಿಯು ಮರದಲ್ಲಿ ಮಾಡಿದ ಪೀಠೋಪಕರಣಗಳನ್ನು ಒದಗಿಸುತ್ತಿದೆ. ವಿಶೇಷವೆಂದರೆ ಕಂಪನಿ ಮಾರುವ ಕುರ್ಚಿ ಮೇಜುಗಳು ಅಪಟ ಮರದ ರಚನೆಗಳು. ಕೊಡಗು ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲಿ ಮುರಿದು ಬಿದ್ದ ಗಂಟು ಗಂಟಾದ ಕಾಫಿ ಬೊಡ್ಡೆಗಳನ್ನು ಉಜ್ಜಿ ತಿದ್ದಿ ಹೂದಾನಿಯನ್ನು ಇಡುವ ಮೇಜು ಅಲಂಕಾರಿಕ ಗೊಂಬೆಯನ್ನಾಗಿಯೂ ಮಾಡಿರುವುದನ್ನು ನೋಡುವವರಿಗೆ ಕೊಂಡಿರುವವರು ಇದರಲ್ಲೇನು ವಿಶೇಷ ಇದೆ. ಫುಲ್ ಗ್ರೋನ್ ಕಂಪನಿ ಮಾರುವ ಕುರ್ಚಿ ಮೇಜುಗಳನ್ನು ಯಾವುದೇ ಬಡಗಿಯು ತಯಾರಿಸುವುದಿಲ್ಲ. ಉಳಿ ಚಾಣ ಬಳಸುವುದಿಲ್ಲ. ಮೊಳೆಗಳ ಸದ್ದು ಇರುವುದಿಲ್ಲ. ಕೇವಲ ರಂಬೆ ಕೊಂಬೆಗಳನ್ನು ಬೇಕಾದ ಆಕಾರಕ್ಕೆ ಬೆಳೆಯುವಂತೆ ಬಾಗಿಸಿ ತಿದ್ದಿ ರೂಪ ಕೊಟ್ಟು ಪಡೆದ ಉಪಕರಣಗಳಾಗಿರ್ತವೆ. ನೇರವಾಗಿ ಮರದಿಂದ ಕತ್ತರಿಸಿ ಒಣಗಿಸಿ ಒಂದಿಷ್ಟು ಉಜ್ಜಿ ನಯವಾಗಿ ಹೊಳಪು ನೀಡಿದರೆ ಕುರ್ಚಿ ಸಿದ್ಧವಾಗುತ್ತದೆ. ಸಂಪೂರ್ಣ ನೈಸರ್ಗಿಕ ಕುರ್ಚಿ ರೆಡಿಯಾಗುತ್ತದೆ. ಫುಲ್ ಗ್ರೀನ್ ಕಂಪನಿಯ ರೂವಾರಿಗಳಾದ ಗೇವಿನ್ ಮನ್ರು ಮತ್ತು ಅಲಿಸ್ ಮನ್ರು ಡರ್ಬಿಶೈರ್ ಸಮೀಪದಲ್ಲಿ ಪಿಂಕ್ ಡಿಸ್ಟೆನ್ಸ್ ಎನ್ನುವೆಡೆ 2.5 ಎಕರೆ ಜಮೀನಿನ ಒಡೆಯರು. ಈ ಜಮೀನಿನಲ್ಲಿ ಬೆಳೆಯುವ ಮರಗಳೆಲ್ಲವೂ ಕುರ್ಚಿ ಮೇಜು ತೂಗುದೀಪಗಳ ಆಕಾರದಲ್ಲಿವೆ. ಕಲೆ ವಿಜ್ಞಾನ ತಾಳ್ಮೆ ಹಾಗೂ ಕೌಶಲ್ಯದಿಂದ 3,000ಕ್ಕೂ ಹೆಚ್ಚು ಮರಗಳನ್ನು ಹೀಗೆ ವಿವಿಧ ಪೀಠೋಪಕರಣಗಳನ್ನಾಗಿ ತಿದ್ದಿ ಬೆಳೆಸತೊಡಗುತ್ತಿದ್ದಾರೆ. ಕುರ್ಚಿ ತೂಗುದೀಪಗಳನ್ನು ಬೆಳೆಯಲು ಫುಲ್ ಗ್ರೋನ್ ಸಾಮಾನ್ಯವಾಗಿ ಪೀಠೋಪಕರಣಗಳಿಗೆ ಬಳಸುವ ಓಕ್ ವಿಲ್ಲೋ ಹಾಗೂ ಅಶ್ ಎನ್ನುವ ಇಂಗ್ಲೆಂಡ್ನಲ್ಲಿ ಪೀಠೋಪಕರಣಗಳಿಗೆ ಬಳಸುವ ಮೃದು ಮರಗಳನ್ನು ಬಳಸತೊಡಗುತ್ತಾರೆ. ಮೊಳಕೆ

ಬಗ್ಗದ್ದು, ದೊಡ್ಡದಾದ ಮೇಲೆ ಬಗಿತೆ ಎನ್ನುವ ತತ್ವ ಇವರಿಗೆ ಮೂಲ ಮಂತ್ರವಾಗಿದೆ. ಈ ಮರಗಳು ಸಸಿಯಾಗಿರುವಾಗಲೇ ಅವುಗಳಿಗೆ ಬೇಕಾದ ಆಕಾರದ ಚೌಕಟ್ಟನ್ನು ಒದಗಿಸುತ್ತಾರೆ. ಈ ಚೌಕಟ್ಟನ್ನು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರೂಪಿಸತೊಡಗುತ್ತಾರೆ. ಈ ಚೌಕಟ್ಟಿನೊಳಗೆ ಬಂಧಿತವಾದ ರೆಂಬೆ ಕೊಂಬೆಗಳು ಅದೇ ಆಕಾರದಲ್ಲಿ ಬೆಳೆಯಲು ಆರಂಭಿಸತೊಡಗುತ್ತದೆ. ಸುಪ್ರಸಿದ್ಧ ಬೋನ್ಸಾಹಿ ತಂತ್ರದಲ್ಲಿ ಮಾಡುವಂತೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ರೆಂಬೆ ಕೊಂಬೆಗಳನ್ನು ತೆರೆದು ಅಕ್ಕಪಕ್ಕದಲ್ಲಿರುವ ರೆಂಬೆಗಳನ್ನು ಕೂಡಿಸಿ ಕಸಿ ಮಾಡುತ್ತಾರೆ. ಹೀಗೆ ಜೋಡಿಸಿದ ರೆಂಬೆ ಕೊಂಬೆಗಳು ಒಟ್ಟಾಗಿ ಗಟ್ಟಿಯಾದ ಮೇಲ್ಮೈಯನ್ನು ಒದಗಿಸುತ್ತವೆ. ಕುರ್ಚಿ ಹೀಗೆ ಬೆಳೆಯತೊಡಗುತ್ತದೆ. ಕುರ್ಚಿ ಬೆಳೆದ ನಂತರ ಅದನ್ನು ಕತ್ತರಿಸಿ, ಒಣಗಿಸಿ, ನಯಗೊಳಿಸಿ ಮಾರಾಟ ಮಾಡುವುದಷ್ಟೇ ಕೆಲಸವಾಗಿರುತ್ತದೆ. ಆದರೆ ಹೀಗೆ ಒಂದೊಂದು ಕುರ್ಚಿಯನ್ನು ಬೆಳೆಯಲು 6-7 ವರ್ಷಗಳು ಕಾಲ ಬೇಕಾಗುತ್ತದೆ ಎನ್ನುತ್ತಾರೆ. ಗ್ರೇವಿನ್ ನನಗೆ ಪೀಠೋಪಕರಣಗಳನ್ನು ಬೆಳೆಯುವ ಐಡಿಯಾ ಬಂದಿದ್ದು ಒಂದು ಕಥೆಯಿಂದ. ಚಿಕ್ಕದಿನಿಂದಾಗಲೂ ಗ್ರೇವಿನ್ಗೆ ಬೋನ್ಸ್ನಾಯಿ ಕಲೆಯ ಬಗ್ಗೆ ಆಸಕ್ತಿ ಇತ್ತು. ಮರಗಳನ್ನು ಪುಟ್ಟದಾಗಿಸಿ ಬೆಳೆಯುವಂತೆ ಅವಕ್ಕೆ ಬೇಕಿದ್ದ ಆಕಾರ ನೀಡಲು ಸಾಧ್ಯವೇ ಎಂದು ಯೋಚಿಸುತ್ತಿದ್ದ ಈ ಯೋಜನೆಗೆ ಇಂಬು ಕೊಟ್ಟದ್ದು ಅವನ ಕಾಯಿಲೆಯಾಗಿದೆ. ಗ್ರೇವಿನನಿಗೆ ಹುಟ್ಟಿ ಬಂದ ಕಾಯಿಲೆಯಿಂದಾಗಿ ಆತನ ಬೆನ್ನು ಮೂಳೆಗಳು ಬೇಸಿದುಕೊಳ್ಳುತ್ತಿದ್ದವು. ದೇಹದ ಆಕಾರ ಅಷ್ಟವಕ್ರವಾಗಿತ್ತು. ಹೀಗಾಗಿ ಆತ ಹಲವು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾದ. ಪ್ರತಿ ಬಾರಿಯೂ ಮೂಳೆಗಳನ್ನು ನಿರ್ದಿಷ್ಟ ಆಕಾರದಲ್ಲೇ ಬೆಳೆಯಲು ಲೋಹದ ಚೌಕಟ್ಟನ್ನು ಧರಿಸಬೇಕಾಗುತ್ತಿತ್ತು. ಆನಂತರ ಈತ ಶಿಲ್ಪಕಲೆಯನ್ನು ಕಲಿತ. ಆ ಸಂದರ್ಭದಲ್ಲಿ ಕೈಗೆ ಸಿಕ್ಕ ವಸ್ತುಗಳಿಂದಲೇ ಪೀಠೋಪಕರಣಗಳನ್ನು ವಿನ್ಯಾಸ ಮಾಡುವ ಸವಾಲು ಮುಂದಾಗಿತ್ತು. ಇವೆಲ್ಲವೂ ಒಟ್ಟಾಗಿ ಮರಗಳನ್ನು ನೇರವಾಗಿ ತಿದ್ದಿ ಬೆಳೆಸಬಹುದಲ್ಲವ ಎಂಬ ವಿಚಿತ್ರ ಕಲ್ಪನೆಗೆ ಮೂಲವಾದುದಂತೆ. ಗಿಡ ಮರಗಳ ಬೆಳವಣಿಗೆಯ ಅರಿವು, ಕಸಿ ತಂತ್ರಜ್ಞಾನದ ಕೌಶಲ್ಯ, ಕಲಾವಿದನ ಕಲ್ಪನೆಗಳನ್ನು ಒಟ್ಟುಗೂಡಿಸಿ ಹೀಗೊಂದು ಪ್ರಯತ್ನಕ್ಕೆ ಈತ ಮುಂದಾದ. 20 ವರ್ಷಗಳ ಪರಿಶ್ರಮದ ನಂತರ ಹಲವಾರು ಮರಗಳನ್ನು ಹೀಗೆ ಬೆಳೆಸುವುದರಲ್ಲಿ ಸಫಲನಾದ. ಮಡದಿಯ ಜೊತೆಗೂಡಿ ಫುಲ್ ಗ್ರೋನ್ ಕಂಪನಿಯನ್ನು ಸ್ಥಾಪಿಸಿದ. ಕಂಪನಿ ಸ್ಥಾಪನೆಯಾದ 6-7 ವರ್ಷಗಳ ನಂತರ ಮೊಟ್ಟ ಮೊದಲ ಕಾಡಿನಲ್ಲಿ ಬೆಳೆದ ಕುರ್ಚಿ ಮಾರಾಟವಾಯಿತು. ಇದೀಗ ಕುರ್ಚಿಗಳಷ್ಟೇ ಅಲ್ಲ, ಸ್ಟೂಲ್, ತೂಗುದೀಪಗಳು, ಮೇಜು ಮೊದಲಾದ ಪೀಠೋಪಕರಣಗಳನ್ನು ವಿನ್ಯಾಸ ಮಾಡಿ ಬೆಳೆಯುತ್ತಿದ್ದಾರೆ. ಆದರೆ ಇದೊಂದು ಸಮಸ್ಯೆ ಇದೆ. ಅಂಗಡಿಗೆ ಹೋಗಿ 4-5 ಬಗೆಯನ್ನು ನೋಡಿ ಖರೀದಿ ಮಾಡುವಂತೆ ಈ ಕುರ್ಚಿಗಳನ್ನು ಮಾಡಲು ಆಗುವುದಿಲ್ಲ. ಮುಂದಾಗಿ ಇಂತಹ ಕುರ್ಚಿ ಬೇಕು ಎಂದು ಆರ್ಡರ್ ಮಾಡಿಕೊಳ್ಳಬೇಕು. ಕನಿಷ್ಠ ಎಂದರೆ 6-7 ವರ್ಷ ಕುರ್ಚಿ ಬೆಳೆಯುವವರೆಗೆ ಕಾಯಲೇಬೇಕು. ಆನಂತರ ಮನೆಗೆ ಕೊಂಡು ತರಬೇಕು. ಬೆಳೆಯುವವರೆಗೂ ಕೊಳ್ಳುವವರೆಗೂ ತಾಳ್ಮೆ ಇದ್ದರಷ್ಟೇ ಈ ಕಾಡಿನ ಕುರ್ಚಿಗಳು ದೊರಕುವಂತೆ ಇರುತ್ತವೆ. ಈ 20 ವರ್ಷಗಳಲ್ಲಿ ಫುಲ್ ಗ್ರೋನ್ ಕೆಲವು 100 ಕುರ್ಚಿಗಳನ್ನು ಮಾರಿರಬಹುದು. ಅವನ್ನು ಪೀಠೋಪಕರಣವಾಗಿ ಬಳಸುವುದಕ್ಕಿಂತಲೂ ಕೊಂಡವರು ಕಲಾಕೃತಿಯಂತೆ ಬಳಸಿಕೊಂಡಿದ್ದೇ ಹೆಚ್ಚು. ಫುಲ್ ಗ್ರೋನ್ ಮಾರಾಟ ಮಾಡಿರುವ ಬಹುತೇಕ ಕುರ್ಚಿ ಪೀಠೋಪಕರಣಗಳು ವಿಶ್ವದ ಅತ್ಯಂತ ಸುಪ್ರಸಿದ್ಧ ಮ್ಯೂಸಿಯಂಗಳಲ್ಲಿ ಕಲಾಕೃತಿಯಾಗಿ ಪ್ರದರ್ಶನಕ್ಕೆ ಇವೆ. ಈ ಕುರ್ಚಿಗಳನ್ನು ಬೆಳೆಯುವ ಆಸಕ್ತಿ ಇರುವವರು ಅಥವಾ ಈ ಬಗ್ಗೆ ತಿಳಿದುಕೊಳ್ಳುವರು ಗೇವಿನ್ ಅಲಿಸರ ತೋಟಕ್ಕೆ ಭೇಟಿ ನೀಡಬಹುದು. ವಿವಿಧ ರೀತಿಯಲ್ಲಿ ಬೆಳೆಯುತ್ತಿರುವ ಕುರ್ಚಿ ಮರಗಳನ್ನು ನೋಡಬಹುದು. ಇನ್ನು ಫೌಂಡ್ ಹಣ ಕೊಟ್ಟು ಪೀಠೋಪಕರಣಗಳ ಈ ಕಾಡನ್ನು ನೋಡಲು ಹೋಗುವವರು ಇದ್ದಾರೆ. ಫುಲ್ ಗ್ರೋನ್ ಕಂಪನಿಗಳಿಗೆ ಆದಾಯವೂ ಇದೆ. ತೋಟದಲ್ಲಿ ಇಂತಹ ಮರಗಳನ್ನು ಬೆಳೆಯಲು ಆಸೆ ಇರುವವರಿಗೆ ಗೇವಿನ್ ಅಲಿಸ್ ಕಂಪನಿ ನೆರವಾಗುತ್ತದೆಯಂತೆ. ನಿಮ್ಮೂರಿನ ತೇಗ, ಮತ್ತಿ, ಗಂಧದ ಮರಗಳಲ್ಲೂ ಹೀಗೆ ತಿದ್ದಿ ಬೆಳೆಸುವಂತಾದರೆ ಎಷ್ಟು ಚೆನ್ನ ಅಲ್ಲವೆ? ಹೌದು, ಪ್ರತಿಯೊಂದು ಕುರ್ಚಿಯನ್ನು ಅದಕ್ಕೆಂದೇ ರೂಪಿಸಿದ ಚೌಕಟ್ಟಿನೊಳಗೆ ಬೆಳೆಸಲಾಗುತ್ತದೆ. ಅವು ನಿರ್ದಿಷ್ಟ ಆಕಾರ ಪಡೆಯುತ್ತಿದ್ದಂತೆಯೇ ಕವಲುಗಳನ್ನು ಜೋಡಿಸಲಾಗುತ್ತದೆ. ಹೀಗೆ 6-7 ವರ್ಷಗಳು ಬೆಳೆದ ನಂತರ ಮುಳೆ ಅಂಟು ಇಲ್ಲದೆ ಕುರ್ಚಿಗಳು ರೂಪುಗೊಳ್ಳುತ್ತವೆ. ಪೂರ್ತಿ ಬೆಳೆದ ಕುರ್ಚಿಗಳನ್ನು ಇಡಿಯಾಗಿ ಕತ್ತರಿಸಿ ತೆಗೆದು 1 ವರ್ಷದ ಕಾಲ ಎಚ್ಚರಿಕೆಯಿಂದ ಒಣಗಿಸಲಾಗುತ್ತದೆ. ಅವಶ್ಯವಿದ್ದರೆ ಬಣ್ಣ, ವಾರ್ನಿಷ್ ಸೇರಿಸಬಹುದು. ಅಂತಿಮವಾಗಿ ಕುರ್ಚಿ ಮೊನಚಾದ ಹಾಗೂ ಒರಟು ಅಂಚುಗಳನ್ನು ಉಜ್ಜಿ ನಯಗೊಳಿಸಿ ನಿರ್ದಿಷ್ಟ ಜ್ಯಾಮಿತಿಯೊಳಗೆ ಸುಂದರ ರೂಪಗಳನ್ನು ನೀಡಲಾಗುವುದು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುರ್ಚಿಗಳ ಕಾಡು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆ

0: ಇಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುರ್ಚಿಗಳ ಕಾಡು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಬ್ರಹ್ಮಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಯಾವುದು ಸರ್ವೋತ್ತಮವೋ ಅವಿನಾಶಿಯೋ ಅದು ಬ್ರಹ್ಮ. ಪ್ರಾಣಿ ಮಾತ್ರದಲ್ಲಿ ಯಾವುದು ತನ್ನ ಸ್ವಭಾವದೊಂದಿಗೆ ಇರುವುದೋ ಅದು ಅಧ್ಯಾತ್ಮ. ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ವ್ಯಾಪಾರವೇ ಕರ್ಮ. ಇಂಥ ಒಂದು ಉತ್ತರಾದಾಯಿತ್ವದ ಶ್ಲೋಕವನ್ನು ಕೃಷ್ಣ ಇದೀಗ ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾನೆ. ಈ ಹಿಂದೆ 8ನೇ ಅಧ್ಯಾಯದಲ್ಲಿ ಮೊದಲನೆಯ ಮತ್ತು 2ನೇ ಶ್ಲೋಕದ ಮೂಲಕ ಅರ್ಜುನ ಪ್ರಶ್ನೆ ಕೇಳಿದ್ದ ಕೃಷ್ಣನಿಗೆ. ಪರಬ್ರಹ್ಮದ ಸ್ವರೂಪ ಏನು, ಅಧ್ಯಾತ್ಮ ಎಂದರೇನು, ಕರ್ಮ ಎಂದರೇನು, ಇನ್ನು ಅಧಿಭೂತ ಅಧಿದೈವ ಹೀಗೆಲ್ಲ ಎಂದರೇನು ಎಂಬ ಪ್ರಶ್ನೆಯನ್ನ ಕೇಳಿರುವಂಥ ಅರ್ಜುನನಿಗೆ ಇದೀಗ ಕೃಷ್ಣ ಉತ್ತರವನ್ನ ಆರಂಭಿಸಿದ್ದಾನೆ. ಆ ಉತ್ತರದ ಮೊದಲನೆಯ ಶ್ಲೋಕವೇ ಇದು. ಬ್ರಹ್ಮವು ಈ ವಿಶ್ವದಲ್ಲೆಲ್ಲ ಸರ್ವೋತ್ತಮವಾಗಿರುವಂಥದ್ದು, ಸರ್ವಶ್ರೇಷ್ಠವಾಗಿರುವಂಥದ್ದು. ಉಳಿದಿರುವುದೆಲ್ಲವೂ ಕೂಡ ಈ ಬ್ರಹ್ಮದ ಆಧಾರದ ಮೇಲೆಯೇ ಇದೆ. ಈ ಪ್ರಪಂಚದಲ್ಲಿ ಬ್ರಹ್ಮನ ವಿನಃ ಉಳಿದಿರುವುದೆಲ್ಲ ಈ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಕ್ಕಿ ನರಳುತ್ತಿದ್ದಾವೆ. ಬ್ರಹ್ಮ ಮಾತ್ರ ಅದಕ್ಕೆ ಸಿಕ್ಕಿಲ್ಲ. ಅದು ಎಂದಿಗೂ ಎಂದೆಂದಿಗೂ ಇರುವಂಥದ್ದು. ಆ ಬ್ರಹ್ಮ ಇಲ್ಲದ ಕಾಲವೇ ಇಲ್ಲ. ಅದನ್ನು ಯಾವುದು ಕೂಡ ಇಲ್ಲದಂತೆ ಮಾಡಲಾಗುವುದೂ ಇಲ್ಲ. ಆಕಾಶವು ಹೇಗೆ ಏನು ಮಾಡಿದರೂ ಕೂಡ ನಾಶವಾಗುವುದಿಲ್ಲವೋ ಹಾಗೆ ಈ ಬ್ರಹ್ಮ. ಆದರೆ ಆಕಾಶ ಎಂಬುವಂಥದ್ದಿದೆಯಲ್ವಾ, ಅದು ಜಡ. ಜಡ ಅದು ನಿರ್ಜೀವವಾಗಿರುವಂಥ ಒಂದು ರೂಪ. ಆದರೆ ಬ್ರಹ್ಮ ಅನ್ನೋದಿದೆಯಲ್ವಾ, ಅದು ಚೈತನ್ಯ ಸ್ವರೂಪ. ಅವನು ಸೃಷ್ಟಿಸಿದ ಈ ವಿಶ್ವದಲ್ಲೆಲ್ಲ ಹಾಸುಹೊಕ್ಕಾಗಿರುವಂಥವನು, ಎಲ್ಲವನ್ನ ಮೀರಿ ನಿಂತಿರುವಂಥವನು. ಅವನ ಅನಂತದಲ್ಲಿ ಯಾವುದೋ ಒಂದು ಅಂಶ ಈ ಪ್ರಪಂಚದ ರೂಪವನ್ನ ತಾಳಿದೆ. ಈ ಪೃಥ್ವಿಯನ್ನೆಲ್ಲ ವ್ಯಾಪಿಸಿರುವ ಸಾಗರದಲ್ಲಿ ಯಾವುದೋ ಸ್ವಲ್ಪ ಭಾಗ ಘನೀಭೂತವಾಗಿ ಒಂದು ನೀರ್ಗಲ್ಲಿನಂತೆ ನೀರನ ಮೇಲೆ ತೇಲ್ದುತ್ತಾ ಹೇಗಿರುತ್ತೋ ಹಾಗೆ ಬ್ರಹ್ಮದ ಒಂದೇ ಒಂದು ಸಣ್ಣ ರೂಪ ಈ ಪ್ರಪಂಚವಾಗಿದೆ. ಹಾಗಾಗಿ ಯಾವುದು

ಅರಿವು ಜೀವಿಯಲ್ಲಿ ಸ್ವಭಾವದಂತೆ ಇದೆಯೋ ಅದೇ ಅಧ್ಯಾತ್ಮ. ಪ್ರತಿ ಜೀವರಾಶಿಯಲ್ಲಿಯೂ ಕೂಡ ಅದರ ವ್ಯಕ್ತಿತ್ವದ ಕೇಂದ್ರವೇ ಅದರ ಸ್ವಭಾವವಾಗಿದೆ. ನಾವೆಲ್ಲ ಕೆಲವು ಸ್ವಭಾವದೊಡನೆ ಹುಟ್ಟುತ್ತೇವೆ. ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳಬಹುದು, ಆದರೆ ಯಾರು ಕೂಡ ಇಲ್ಲಿ ಖಾಲಿ ಬರೋದಿಲ್ಲ. ಸ್ವಭಾವದೊಡನೆ ನಾವು ಈ ಪ್ರಪಂಚಕ್ಕೆ ಬರ್ತೇವೆ, ಸ್ವಭಾವಕ್ಕೆ ತಕ್ಕಂತೆ ನಾವು ಇಲ್ಲಿ ಬಾಳಿ ಬದುಕುತ್ತೇವೆ, ಕರ್ಮವನ್ನೂ ಕೂಡ ಅದೇ ರೀತಿ ಮಾಡುತ್ತೇವೆ. ಹೀಗೆ ಮನುಷ್ಯ ಎಂದರೆ ಸ್ವಭಾವದ ಒಂದು ಕಂತೆಯಲ್ಲದೆ ಬೇರಲ್ಲ. ನಮ್ಮ ಇಡೀ ವ್ಯಕ್ತಿತ್ವದ ಒಂದು ಸಾರವೇ ಈ ಸ್ವಭಾವ. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಪ್ರಭಾವಕ್ಕಿಂತ ಸ್ವಭಾವ ಬೆಳೆಸಿಕೊಳ್ಳುವುದು ಮುಖ್ಯ ಅಂತ. ಅನಂತರ ಕರ್ಮ ಅಂದರೆ ಏನು ಎಂಬುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಮ್ಮ ಉತ್ಪತ್ತಿ ಸ್ಥಿತಿಗೆ ಕಾರಣವಾಗಿರುವುದೇ ಕರ್ಮ. ಕರ್ಮವನ್ನು ಮಾಡಿ ಸ್ವಭಾವವನ್ನು ಉತ್ಪತ್ತಿ ಮಾಡಿಕೊಳ್ತೇವೆ, ಅನಂತರ ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ಮಾಡುತ್ತಾ ಇರುತ್ತೇವೆ. ಈ ಕರ್ಮಕ್ಕೆ ಒಂದು ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಷ್ಟು ಜನ್ಮಗಳ ಹಿಂದೆ ಹೋದರೂ ಕೂಡ ಅದರ ಹಿಂದೆ ಒಂದು ಕರ್ಮ ಇದೆ. ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ಸಂಸ್ಕಾರದಂತೆ ನಮ್ಮ ಮನಸ್ಸಿನಲ್ಲಿ ಬೀಜವಾಗುತ್ತೆ. ಆ ಬೀಜ ಎಂದಿಗೂ ನಾಶವಾಗುವುದಿಲ್ಲ, ನಮ್ಮ ಮನಸ್ಸಿನ ಉಗ್ರಾಣದಲ್ಲಿರುತ್ತೆ ಅದು. ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿದರೆ ಪುನಃ ಅದು ಕಾರ್ಯರೂಪದಲ್ಲಿ ವ್ಯಕ್ತವಾಗಿ ಪುನಃ ಬೀಜ ಬಿಟ್ಟು ಸಂಸ್ಕಾರ ರೂಪದಲ್ಲಿ ಸಂಗ್ರಹವಾಗುತ್ತೆ. ನಾವು ನಾಶ ಮಾಡಿದ ಕರ್ಮಗಳ ವಾಸನೆ ಇರುವ ತನಕ ಅದನ್ನು ವೃದ್ಧಿ ಮಾಡಿಕೊಳ್ಳುವುದರ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಂಡು ಈ ವಾಸನಾಕ್ಷಯಕ್ಕೂ ನಾವು ಕರ್ಮ ಮಾಡಲೇಬೇಕು. ಹಾಗಾಗಿ ಕರ್ಮವಿಲ್ಲದೇ ಇದ್ದರೆ ವಾಸನೆಯೂ ಕೂಡ ಕ್ಷಯಿಸುವುದಿಲ್ಲ. ಒಂದು ದಾರವನ್ನು ನಾವು ಉಂಡೆಯಾಗಿ ಸುತ್ತುವುದೂ ಕರ್ಮವೇ, ಇದೇ ಪ್ರವೃತ್ತಿ ಕರ್ಮ. ಸುತ್ತಿದ ಉಂಡೆಯನ್ನು ಬಿಡಿಸುವುದು ಅದೂ ಕೂಡ ಕರ್ಮವೇ, ಅದೇ ನಿವೃತ್ತಿ ಕರ್ಮ ಅಂತ ಹೇಳಿ. ಹಾಗಾಗಿ ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಬ್ರಹ್ಮವು ನಾಶವುಳ್ಳಂತಹ ಜಗತ್ತಿಗೆ ಅಧಿಷ್ಠಾನವಾದ ಒಂದು ಶಕ್ತಿ. ಇದು ಅವಿನಾಶಿ, ಇದು ಅಖಂಡ ವಸ್ತು, ಸರ್ವವ್ಯಾಪಕವಾಗಿ ಸರ್ವಾಧಿಷ್ಠಾನವಾಗಿ ಇರುವ ಅದ್ವಿತೀಯ ವಸ್ತು. ಹಾಗಾಗಿ ಈ ಪರಬ್ರಹ್ಮ ವಸ್ತುವೇ ಉಪಾಧಿಗತವಾಗಿ ಕಾಣುವಾಗ ಅದಕ್ಕೆ ಅಧ್ಯಾತ್ಮ ಎಂದು ಹೆಸರು. ಆತ್ಮ ಅನ್ನೋದಿದೆಯಲ್ವಾ, ಅದು ಸರ್ವವ್ಯಾಪಿ, ಆದುದರಿಂದ ಅದು ಅತ್ಯಂತ ಸೂಕ್ಷ್ಮ ಕೂಡ. ನಮ್ಮೆಲ್ಲರ ಶರೀರದ ಮೂಲಕ ಅದು ವ್ಯಕ್ತಗೊಳ್ಳುವುದರಿಂದ ಅದಕ್ಕೆ ಅಧ್ಯಾತ್ಮ ಅಂಥೇಳಿ ಹೆಸರು. ಆಚಾರ್ಯರ ಶಂಕರರು ಇದನ್ನ ಒಂದು ಸುಂದರವಾಗಿ ನಿರೂಪಿಸಿದ್ದಾರೆ. ಏನಂತಂದ್ರೆ, ತನ್ನ ಸನ್ನಿಧಿ ಮಾತ್ರದಿಂದ ಶರೀರೇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಚೇತನಗೊಳಿಸುವ ಶಕ್ತಿಯೇ ಅಧ್ಯಾತ್ಮ ಅಂಥೇಳಿ. ಅಂದರೆ ನಮ್ಮ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವುಗಳಿಗೂ ಕೂಡ ಯಾವುದು ಚೇತನವನ್ನು ಕೊಡ್ತಿದೆಯೋ ಅಥವಾ ಚೇತನವನ್ನಾಗಿ ಮಾಡಿಕೊಳ್ಳಿಕ್ಕೆ ಯಾವುದು ಶಕ್ತಿ ಇದೆಯೋ ಅದೇ ಅಧ್ಯಾತ್ಮ. ಇನ್ನು ಕರ್ಮ ಅನ್ನೋದಿದೆಯಲ್ವಾ, ಅದು ಕರ್ಮ ಅನ್ನುವಂಥದ್ದು ಕೇವಲ ಕೆಲಸಗಳಲ್ಲ, ದೈಹಿಕವಾಗಿ ನಾವು ಮಾಡೋ ಅಂಥ ಕೇವಲ ಕರ್ತವ್ಯಗಳಲ್ಲ. ಕರ್ಮ ಎಂಬ ಶಬ್ದಕ್ಕೆ ಒಂದು ಗೂಢ ಅರ್ಥವಿದೆ. ನಮ್ಮ ಪ್ರತಿಯೊಬ್ಬರ ಬುದ್ಧಿಯನ್ನು ಕೂಡ ಪ್ರೇರಣೆಗೊಳಿಸುವಂಥ ಕ್ರಿಯಾತ್ಮಕ ಶಕ್ತಿಯೇ ಕರ್ಮ. ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸವನ್ನು ಮಾಡಬೇಕೋ ಬಿಡಬೇಕೋ ಅದನ್ನು ಪ್ರೇರಣೆಗೊಳಿಸುವಂಥದ್ದು ಬುದ್ಧಿ. ಎರಡು ಕೆಲಸಗಳಿರುತ್ತೆ, ನಾನು ಈ ಕೆಲಸವನ್ನು ಮಾಡಲು ಅಥವಾ ಆ ಕೆಲಸವನ್ನು ಮಾಡಲು ಅಂಥೇಳಿ. ನಮ್ಮ ಮುಂದೆ ಹಲವು ಬಾರಿ ಯೌವನಾವಸ್ಥೆಯಲ್ಲಿ ಎರಡು ರೀತಿಯ ಒಂದು ಕರ್ತವ್ಯ ಪಾಲನೆಗೆ ನಮಗೆ ಆಯ್ಕೆ ಇರುತ್ತೆ, ಹಲವಾರು ಆಯ್ಕೆಗಳಿರ್ತವೆ. ಆ ಎಲ್ಲ ಆಯ್ಕೆಗಳನ್ನು ಮಾಡುವಂಥದ್ದು ನಾವೇ. ಆ ಆಯ್ಕೆಗಳು ಕೂಡ ಅದು ಕರ್ಮಾನುಸಾರ. ನಮ್ಮ ಬುದ್ಧಿಗೆ ಯಾವುದು ಪ್ರೇರಣೆ ಕೊಡುತ್ತೋ ಅದನ್ನೇ ತಾನೇ ನಾವು ಆರಿಸಿಕೊಳ್ಳುವಂಥದ್ದು, ಅದು ಬುದ್ಧಿ ಪ್ರೇರಕ, ಅದೇ ಕರ್ಮ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಈ ಒಂದು ಮಾತಿಗೆ

ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ಮಳೆ ಬರದೆ ನೀರಿದೆಯೇ ಬರಗಾಲದಲ್ಲಿ, ತೋಡುವುದು ಅನಿವಾರ್ಯ ಜಲಧಾರೆ ಅವನಿಚ್ಛೆ, ತೋಡುವುದು ಅನಿವಾರ್ಯ

ಹಾಗಾಗಿ ನಾವು ನಮ್ಮ ಕೆಲಸಗಳನ್ನು, ನಮ್ಮ ಆಯ್ಕೆಗಳನ್ನು ನಾವು ಮಾಡ್ತಾ ಹೋಗಬೇಕು. 100 ಕೆರೆ ಬಾವಿಗಳನ್ನು ನಾವು ತೋಡಬಹುದು ಅತೀ ಆಳವಾಗಿ, ಆದರೆ ಮಳೆ ಬರದೆ ಹೋದರೆ, ಬರಗಾಲ ಇದ್ದಾಗ ನೀರಿರುತ್ತಾ? ಹಾಗಾಗಿ ಬಾವಿಯನ್ನು ತೋಡುವುದು ನಮಗೆ ಅನಿವಾರ್ಯದ ಕೆಲಸ, ಆದರೆ ಜಲವನ್ನು ಕೊಡುವಂಥದ್ದು ಅದು ಆ ಭಗವಂತನ ಇಚ್ಛೆ. ಅವನಿಚ್ಛೆಯಂತೆ ಅವನು ಮಾಡ್ತಾನೆ, ಆದರೆ ನಮ್ಮ ಕರ್ತವ್ಯದಂತೆ ನಾವು ಕೆಲಸವನ್ನು ಮಾಡ್ತಾ ಸಾಗೋಣ. ಹಾಗಾಗಿ ನಿರಂತರ ಕರ್ತವ್ಯ, ನಿರಂತರ ಕರ್ಮದಲ್ಲಿಯೇ ನಾವು ತೊಡಗೋಣ ಅಂತಲೇ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಕೂಡ ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ. ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ಬಿ ಮಠಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಸೋಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಶ್ರೋತೃಗಳೇ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಭೀಮಟಿಕೆರೆ ಹಳ್ಳಿಯ ಹಿರಿಯ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ ಸೋಮಯ್ಯ ಅವರು. ಇವರು ಕಳೆದ 40 ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇವರು ಇರುವಂತಹ ಕಡಿಮೆ ಭೂಪ್ರದೇಶದಲ್ಲೇ ರಾಗಿ, ಅವರೆ, ಕಡಲೆ, ಧನಿಯಾ, ಹತ್ತಿ ಹಾಗೂ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಕೂಡ ಬೆಳೆದು ಅದರಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಇರುವಂತಹ ಕಡಿಮೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಎರೆಹುಳು ಗೊಬ್ಬರ ಘಟಕದ ತರಬೇತಿಯನ್ನು ಪಡ್ಕೊಂಡು ಎರೆಹುಳು ಗೊಬ್ಬರವನ್ನ ತಯಾರಿಸಿ ಒಂದು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಸಂಸ್ಥೆಯಿಂದ ಪಡ್ಕೊಂಡು ಒಂದು ಉತ್ತಮವಾದ ಸುಸ್ಥಿರ ಕೃಷಿ ಚಟುವಟಿಕೆಯನ್ನ ಮಾಡ್ತಿರುವಂತ ಅನುಭವವನ್ನ ಇಂದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದ್ರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಸೋಮಯ್ಯವರ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಾ? ಆರಂಭದಿಂದ ಏನೆಲ್ಲ ಬೆಳೀತಾ ಬಂದ್ರಿ?
4: ಆರಂಭದಿಂದ ಅಂದಾಗ ತಂದೆ ತಾಯಿ ಸಲುವಾಗ ಜೀತಾವು, ಆಗ ಸಂದ ತಾಯಿಗಳು ಬಡ್ತಾನ ಜೀತ್ಕೋದು, ಹೋಗಿ ಒಬ್ಬ ರೈತರ ಹತ್ರ ಹೋಗಿ ಜೀತೆ ಗೆಯೋದು. ಅಲ್ಲಿ ಒಂದು ವರ್ಷಕ್ಕ 1,000 ಕೊಡಬಹುದು, 7,000 ಕೊಡಬಹುದು ವರ್ಷ ಅಂತ ಜೀತೆ ಗೆಯೋದು. ತಂದೆ ತಾಯಿಗೆ ಅನ್ನ ದೀರ ಹಾಕುದು, ಜಮೀನು ತಂದ ಮಾಡ್ತಿದ್ರು ಸರ್ಕಾರದಿಂದ, ಅಗ್ರಿಕಲ್ ಆಫೀಸ್ನಿಂದ, ಬಿ ಡಿ ಓ ಆಫೀಸ್ನಿಂದ, ಇದು ತಹಸೀಲ್ದಾರ ನೇಮಿಂದ ಭೂಮಿ ಜಾಗ ಎಲ್ಲ ನಮ್ಗಾಯ್ತು ತಂದ ಕಾಲದಿಂದ. ಆ ತಂದ ಕಾಲದ ಆದದ್ಕ ತಂದೆ ಆ ಕಾಲದಲ್ಲಿ ಆದದ್ಕ ಸರ್ಕಾರಿ ಕಂದಾಯ ಕಟ್ಟಿತ್ತಾಗ. ಈಗ ಸರ್ಕಾರ ಏನಾಯ್ತು, ನಿಮ್ ಸ್ವತಂತ್ರಕ್ಕೆ ನಾವು ಕಟ್ತೀವಿ, ನೀವೇ ಕಟ್ಟಬೇಕು ಅನ್ನೋದು ಉತ್ಪಾದನೆ ಆಯ್ತು. ಒಬ್ಬ ಗ್ರಾಮದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾರ, ಅಧಿಕಾರಿಗಳು ಇದ್ದ

ಸರಿ, ಒಂದು ಸಾಣ್ಬಾಗರ ಕಾಲದಲ್ಲಿ ಹಂಗಾಯ್ತು, ಈಗ ಅಧಿಕಾರಿ ಕಾಲದಲ್ಲಿ ಹಿಂಗಾಯ್ತು. ಕೃಷಿ ಇಲಾಖೆಯಿಂದ ಒಂದು ಜೊತೆ ಯತ್ನ ಕೊಟ್ಟಿದ್ರು, ಗೌರ್ಮೆಂಟಿಂದ ಜಮೀನು, ಗೌರ್ಮೆಂಟ್ ಇಂದ ಜಮೀನು ಕೊಟ್ಟರು, ಗೌರ್ಮೆಂಟ್ ಇಂದ ಒಂದು ಮನವನ್ನು ಕಟ್ಸಿಕೊಟ್ಟಿದ್ರು. ಇವೆಲ್ಲ ಮಳ ಗಾಳಿಯಾಗಿ ಎಲ್ಲ ಗೋಡ ಕಸಬಿದ್ದು. ಅದು ಆ ಕಾಲದಲ್ಲಿ ಬಂದ್ಮೇಲೆ ಸಡ್ ಗಿಡ್ ಹಾಕೊಂಡು ಹೆಂಗೆ ಕಾಲ ಮಾಡಿ ಇದ್ದಾಗ ನಮ್ಮ ಮೈರಾಡ ಕಂಪನಿ ಅಂತ ಬಂತು. ಮೈರಾಡ ಕಂಪನಿ ಬಂದಾಗ ಮನೆ ಜಾಗಿರೋಗ್ಲು ಮನೆ ಹಂಗೆ ಕೊಡಿಸ್ತರು. ಆಮೇಲೆ ಅವರು ಕಂಪನಿಯಿಂದ ಜಮೀನ್ ಭಾಗ ಬೆಳವಣಿಗೆ ಬೀಜ ಬಿತ್ತನ ರಾಗಿ ಹತ್ತಿ ಎಲ್ಲ ಅವರು ಕೊಡ್ತಿದ್ದರು. ಕೊಡ್ತಿದ್ದು ಕಡೆಗಾಲದಲ್ಲಿ ಅವರು ಈಗ ತಳದಲ್ಲಿ ಜಮೀನು ಮನೆ ಎಲ್ಲ ನಾವು ಸರಿಯಾಗಿ ನಮ್ಮ ಪಟ್ಟ ಬರಿ ಎಲ್ಲ ನೋಡಿಕೊಂಡು ಅವರು ನಮ್ಗೆ ಸೌಕುಲ ಮಾಡಿದ್ರು. ಒಂದೇ ಊರಲ್ಲಿ ಮಾಡಲ್ಲಪ್ಪ, 5 ವರ್ಷ ನಿಮ್ಮ ಗ್ರಾಮದಲ್ಲಿ ಮಾಡಿದ್ದೀನಿ, 5 ವರ್ಷ ಬೇರೆ ಗ್ರಾಮದಲ್ಲಿ ಮಾಡ್ತೀನಿ ಅನ್ನೋದು ಅವರು ಒಂದು ದಿಚ್ಚಿಟ್ರು. ಇಟ್ಟು ಸರಿ ಅಂದ್ಬಿಟ್ಟು ನಾವು ಈಗಲೂ ಪಡಿತಿದ್ದೀವಿ, ಅವ್ರ ಹತ್ರ ಪಡಿತೀವಿ, ನಮಗೆ ಖುಷಿಲಿ ಪಡಿತಿದ್ದೀವಿ. ಈಗ ನಮ್ಗೆ 5 ವರ್ಷ ರಾಗಿ 5 ಕೆಜಿ ರಾಗಿ, ನಾವಣೆ 1 ಕೆಜಿ ಎಲ್ಲ ಕೊಟ್ಟರು. ಕೊಟ್ಟಾಗ ರಾಗಿ ಬಿತ್ತು, ರಾಗಿ ಆಯಿತು. ಆಮೇಲೆ ಬೇರೆ ನಾವಣೆ ಅದು ಹುಟ್ಟಲಿಲ್ಲ, ಯಾವಾಗ ಅದು ಹೋಯ್ತು. ಆಗ ರಾಗಿ ಬೆಳೆದು ಆ ರಾಗಿಗ ಕುಡಿ ಅಂದ್ಬಿಟ್ಟು ಉಪಯೋಗಿಸ್ತು. ಹುಲ್ಲು ಸೊಪ್ಪು ರಾಗಿ ಎಲ್ಲ ನಮ್ಗೆ ಒಂದಷ್ಟಾಯ್ತು. ಆದ್ಮೇಲೆ ಉಪಯೋಗಿಸ್ಕೊಂಡು ಬಳಸ್ಕೊಂಡಿದ್ದೆವು, ಮಾರಾಟಗೇನು ಕೊಟ್ಟಿಲ್ಲ ನಾವು. ಹಂಗಾಗಿ ನಾವು ದನ ಒಂದೇ ದನಯಿಂದ ನಮ್ಗೆ ಆ ಗೊಬ್ಬರ ಗೋಡ್ಗ ಅದಕ್ಕೆ ಬೆರಣಿಗ ಅದಕ್ಕೆ ಕಸ ಆಯ್ತು. ಸೊಪ್ಪನೊಳಗೆ ತರದು ಹಿಂಗೆ ನಮ್ಮ ಗೊಬ್ಬರ ಸೊಪ್ಪುಗಳು ತರದು ಅದಕ್ಕೆ ಬೆರಕ ಹಾಕಿ ದನ ಕಸ ಇಟ್ಟು ಗೂಡಿಸಿ ತಿಪ್ಪ ಮಾಡಿಕೊಂಡು ಅದಕ್ಕೆ ಎರಳು ಅಂತ ಆಯಿತು. ಆ ಎರಳು ಏನಾಗದ, ಈಗ ನಮ್ಮ ಮಗ ಅವರು ಸತ್ತ ಮೇಲೆ ಅದಕ್ಕೆ ಗಮನ ಇಲ್ದಾಗ್ರು ಮಕ್ಕಳಿಗೆ ಹೇಳಿದ್ವಿ, ಅಪ್ಪ ಸತ್ತು ಹೋದ್ಬಿಟ್ಟು ಕೈ ಬಿಡಬೇಡಿ, ಆ ಹುಳ

0: ಕೈಲಾದಷ್ಟು ಮಾಡ್ಕೊಂಡು ಜೀವನ ಕಳಿತೇವೆ.
1: ಈಗ ಅವಾಗಲೆಲ್ಲ ಶಕ್ತಿ ಇತ್ತು, ಆಗ ಬೇರೆಯವ್ರ ಜಮೀನಿಗೆ ಹೋಗಿ ಅಲ್ಲಿ ಕೂಲಿ ಮಾಡಿ
0: ಜಮೀನು ಮಕ್ಕಳು ಸಾಕು
1: ಮಾಡಿ ನಿಮ್ಮ ಮನೆಯನ್ನು ನಡೆಸ್ಕೊಂಡು.
0: ಹೌದು,
1: ಈಗ ಎಲ್ಲಾ ತರ ಸೌಲಭ್ಯ ಸಿಗ್ತಾ ಇದೆ, ನಿಮ್ಮ ಜಮೀನಲ್ಲಿ ಕೆಲಸ ಮಾಡಿದ್ರೆ ಶಕ್ತಿ ಸಾಲ್ತೇವೆ.
0: ಹಂಗ
1: ಆಗಿನ ಕೃಷಿಗೂ ಹೋಲಿಸ್ಕೊತು ಅಂದ್ರೆ ಈಗ ನೀವು ಮಾಡ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆ
0: ಆಗಿದೆ. ಆದ್ರೂ ಆ ಕಾಲದಲ್ಲಿ ಮಳ ಫುಲ್ ಇತ್ತು, ಈಗ ಮಳದ ಹಣ ಸ್ವಲ್ಪ ಕಡಿಮೆ ಆಗಿದೆ. ಈ ತರ ಆಗಿದೆ, ಮಳ ಹೋದ್ರೆ ನಮ್ಗೆ ಬೋರ್ ಇಲ್ಲದ ಜಮೀನಲ್ಲಿ ಮಳ

0: ಈಗ ಎಲ್ಲ ಉತ್ತಮಿದೀವಿ ನೋಡಿ, ಈಗ ಮಳೆ ಬೀಳ್ತು, ಮಳೆ ಬಿದ್ದಾಗ ಹತ್ತಿ ಹಾಕ್ಬೇಕು. ಹತ್ತಿ ಆದಾಗ ನಮ್ಗೆ ಜೀವನಕ್ಕೆ ರಾಗಿ ಬಿತ್ತಬೇಕು. ಆ ರೀತಿಲಿ ಅದ ಅದೆಲ್ಲ ಬಿತ್ತಾದ್ಮೇಲೆ ಒಚ್ಚಿ ಕಳ್ಳಾಗಿಲ್ಲ ಏನಾದ್ರು ಅವರ ಗೀವ್ರ ನಮ್ಮ ಸೀಕ್ವೆನ್ಸಿನ ನಮ್ಮ ಜೀವನಕ್ಕೆ ಮಡಿಕೋಬೇಕು. ಈ ಥರ ಮಾರಾಟಗ ಈ ಸತಿ ಸ್ವಲ್ಪ ಅವರ ಕಾಲು ಸಿಕ್ತು, ಮಾರಾಟ ಕೊಟ್ಟು ಒಂದು ಕಿಂಟಲ್ ಅಷ್ಟು ಕೊಟ್ಬಿಟ್ಟು ಒಂದು ಐವತ್ತು ಸೇರು ಮನಗ ನಂಟ್ರ ಮಂಟ್ರು ಕೊಟ್ಟು ಇದಿಷ್ಟೇವಿ. ಆಮೇಲೆ ಹತ್ತಿಲಿ ಒಂದು ಈ ಸತಿ ಹತ್ತಿಲಿ ಫಲ ಇಲ್ಲದೇ ಹೊತ್ತಿ ಆಗ್ಬಿಡ್ತು ಭೂಮಿ, ಅದರಲ್ಲಿ ಒಂದು 40,000 ದುಡ್ಡಾಯಿತು. ಆ ದುಡ್ಡಿನಲ್ಲಿ ನಮ್ಮ ಹತ್ತಿ ಬೀಜದವ್ರಿಗೆ ನಮ್ಮ ಸಂಘದಿಂದ ಕೊಟ್ಟತ್ತಿ ಬೀಜದವ್ರಿಗೇನ ದುಡ್ಡಿಲ್ಲ, 300 ರೂಪಾಯಿ 200 ಅಂದಾಗ ಇಸ್ಕೊಂಡಿದ್ದು ಅಷ್ಟೇ. ಆಮೇಲೆ ಬೇರೆ ಹೊರಗಡೆ ತಂದಾಗ ಅದಕ್ಕೆ ಬಡ್ಡಿ ಅಸಲು ಆ ಥರ ಪಡ್ಕೊಂಡು ನಾವು ಸ್ವತ್ಕ ಕೂತಿದ್ದೀವಿ. ವಿಷಯ ಸ್ವಂತಾಗಿ ನೆನ್ನೆ ಇವತ್ತು ಕಳಿಸಿದ್ರೆ ಹತ್ತಿ ಬೀಜಕ್ಕೆ ನಾವು ನಮ್ಮ ಈ ಹತ್ತಿ ಬೀಜ ಕೊಡೋ ಜೊತೆಗೆ ಇದ್ಕೊಂಡು ಆಗಲಿ ಅಂತ.
1: ಆ ಜಮೀನಲ್ಲಿ ಏನೇನು ಬೆಳಿತೀರ?
0: ಆ ಜಮೀನಲ್ಲಿ ಅಷ್ಟೇ ಹತ್ತಿ ಮತ್ತೆ ಹುಳ್ಳಿ ಅವರೇ ಈ ತರ ಅಲ್ಲೂ ಬೆಳಿಬೋದು.
1: ಅಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ?
0: ಅಲ್ಲಿ ನೀರಾವರಿ ಅದೇ
1: ನೀರಾವರಿ
0: ಈಗಿದೆ.
1: ಅಲ್ಲಿ ವರ್ಷಕ್ಕೆ ಎಷ್ಟು ಬೆಳಿತಾಗಿದ್ದಾರೆ?
0: ಅಲ್ಲಿ ವರ್ಷಕ್ಕಂದ್ರೆ ಈ ಸತಿ ಅವರು ಮಕ್ಕಳು ಸರಿಯಾಗಿ ಅನ್ಕೊಂಡು ನಾವು ನೋಡಲಿಲ್ಲ ಭೂಮಿ ಮೇಲೆ ನೀರು ಕಂಡಮ್ ಆಗಿ ಅದು ಪೈಪ್ ಕಿತ್ತು ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಕರೆಂಟ್ ಹಿಂಗ ಅನ್ಕೊಂಡು ಹಾಕಿ ಅವರು ಒಂದಷ್ಟು ಬೆಳೆದ್ರು, ಜೈಲು ಹಾಕಿದ್ರು. ಜೈಲಿಂದ ಹಿಡಿದು ಈ ಸತಿ ಹಾಕ್ಬಿಟ್ರು ಹೆಂಗೆ ಒಂದಷ್ಟು ಪಡ್ಕೊಂಡ್ರು, ಪಡ್ಕೊಂಡು ಈಗ ಜೀವನ ಮಾಡ್ತಾವ್ರ. ಈ ಗಟ್ಟಿಗೆ ಹಾಕಾಕ್ಬಿಟ್ಟದ ಜೋಳ ಹಾಕಾಕ್ಬಿಟ್ಟದ 2 ಎಕರೆ.
1: ಈಗ ಆಗ್ಲೆಲ್ಲ ನಿಮ್ ತಂದೆ ಕಾಲದಲ್ಲೆಲ್ಲ ಮಳೆಯಾಶ್ರಿತವಾಗಿ ಕೃಷಿ ಮಾಡಿದ್ರು,
0: ಹೌದು
1: ನೇಗಿಲಲ್ಲಿ ಉಳ್ತಾ ಇದ್ವಿ.
0: ಹೌದು ಈಗಲೂ ನೇಗಿಲೇ ಉಳ್ತೇವೆ, ಈಗಲೂ ನೇಗಿಲೇ ಬೇಕು, ಒಂದ್ ಜೊತೆ ಎತ್ತ ಹೋಗ್ಬೇಕು, ಎತ್ತಿದ್ದು ಏನು ಮಾಡೋಕ್ಕಾಗಲ್ಲ.
1: ಟ್ರ್ಯಾಕ್ಟರ್ ಬಳಸಲ್ಲ?
0: ಟ್ರ್ಯಾಕ್ಟರ್ ಬಳಸಿದ್ದೀವಿ. ಈಗ ಸಾಲವಂತನಾಗಿ ಟ್ರ್ಯಾಕ್ಟರ್ ಬಂತು, ಸುಮ್ಮನೆ ಅದಕ್ಕೆ ಟ್ರ್ಯಾಕ್ಟರ್ ಕೊಟ್ಟು ಭೂಮಿ ಅದ ಮಾಡ್ಬೇಕಲ್ಲ, ಸಾಲ ಬೀಳ್ಬೇಕಲ್ಲ, ಬೀಳ್ತೀರ ಆಗಲ್ವಲ್ಲ ಹಂಗ.
1: ಅವಾಗಲೆಲ್ಲ ನಿಮ್ ತಂದೆ ಕಾಲದಲ್ಲಿ ಏನ್ ಬೆಳಿತಾ ಇದ್ರು?
0: ಅವರು ಅಚ್ಚೆ ರಾಗಿ ಬತ್ತಿ ಅವ್ರು ಬೆಳೆತಿದ್ದು, ಆಮೇಲೆ ಎಳ್ಳು ಇದೆಲ್ಲ ಪಡಿತೀರ ಅವರು.
1: ಕನಾಲ್ ಭತ್ತ?
0: ಕನಾಲ್ ಭತ್ತ ನೀರು ಹೊಚ್ಚಿ ತಪ್ಪ ಕನಾಲ್ ಭತ್ತ ಬೆಳೆಯೋದು. ಅದೇ ಆನ ಹಂದಿ ತಿಂದ ಮಿಕ್ಕದ ಅದಕ್ಕೆ ಅವ್ರು ತಿನ್ನೋದು, ಅವ್ರಿಗೆ ಅರ್ಧ ಇವ್ರಿಗೆ ಅರ್ಧ ಹಂಗೆ ಮಾಡ್ಕೊಂಡು ಜೀವನ ಕಳಿತಿದ್ರು ಅವರು.
1: ಆಗಲೆಲ್ಲ ಪ್ರಾಣಿಗಳು
0: ಜಾಕಿ ಜಾಕಿ
1: ಏನ್ ಬೆಳಿತೀರ ಅದನ್ನ
0: ನಾವು ತಿನ್ನೋದು. ಇದೇ ರೀತಿಯಾಗಿ ನಾವು ದೇಶದಲ್ಲಿ ಜೀವನ ಕಳಿತಿದ್ದೀವಿ.
1: ತಾವಾಗಿರ್ಬೋದು ತಮ್ಮ ಹಿರಿಕರಾಗಿರ್ಬೋದು ಕಾಡಲ್ಲಿ ಜೀವನ ಮಾಡಿದ್ದು ಅಲ್ಲಿ ವ್ಯವಸಾಯ ಮಾಡ್ತಾ
0: ನೆನಪಿದೆ? ಆಗ ಕಾಡಲ್ಲಿ ಇದ್ದಾಗ ಏನ ವ್ಯವಸಾಯ ಇಲ್ಲ, ಅರಳಿಕಾಯಿಗೆ ಹೋಗೋದು ಅದೆಂತ ಗೋಂದು ಅನ್ಕೊಂಡು ಹೋಗೋದು ಅವೆಲ್ಲ ಮಾರಾಟ. ಅಲ್ಲೆಲ್ಲ ನಮ್ಮ ಅರಳಿಕಾಯನ್ನ ಅನ್ಕೊಂಡೆಲ್ಲ ಕಾಡಲ್ಲಿ ಎಲ್ಲ ಜೇನು ಅದು ಇದು ಆಡ್ಕೊಂಡು ಹಂಗೆ ಕಾಲ ಮಾಡ್ಕೊಬಂದ್ರು ಅವರೆಲ್ಲ
1: ಹೊರಗಡೆ ಬಂದ.
0: ಯಾವಾಗ ಕಾಲೋನಿ ಆಗಿ ಯಾವಾಗ ಜಮೀನ್ ಕೊಡೋಗಾಯ್ತು ಆ ತೊಟ್ಟಿಯಿಂದ ನಾವು ಕಂಡು ಜಮೀನ್ ಮೇಲೆ ಇದು ಪಡೆದಾಗಾಯ್ತು. ಇಲಾಖೆಯಿಂದ ನಮಗೊಂದು ಅನುಕೂಲ ಆಯ್ತು. ಸರ್ಕಾರದಿಂದ ಎಲ್ಲ ಥರದಲ್ಲಿ ಈಗ ಹಾಸ್ಪಿಟಲ್ಗಾಗಲಿ ಎಲ್ಗಾಗಲಿ ಒಂದು ಸ್ಕೀಮು ನಮಗಿದ್ದೇ ಅದ. ಸಂಘ ಸಂಸ್ಥೆ ಉಂಡು, ಹೆಂಗಸ್ಗಳು ಕಟ್ಟಿಸವ್ರ ಕೂಲಿ ಮಾಡಿಕೊಂಡು ಮಕ್ಕಳು ಓದಿಸ್ಕೊಂಡು ಇವೆಲ್ಲ ಇದೆ, ಒಂದೊಂದು ತೊಂದರೆಗಳಿದೆ.

0: ಹಾಗೆ ಸಂಸ್ಥೆ ವತಿಯಿಂದ ತಾವು ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನ ಹಾಕೊಂಡು ಸಿರಿಧಾನ್ಯಗಳನ್ನು ಬೆಳೆದಿರಿ.
1: ಹೌದು.
0: ಯಾವ್ಯಾವ ಸಿರಿಧಾನ್ಯಗಳನ್ನ ಬೆಳೆದಿರಿ?
1: ಎಳ್ಳು, ಎಳ್ಳು ಬೆಳೆಯವರು, ಆಮೇಲೆ ಉಳ್ಳಿ, ಉಳ್ಳಿ ಬೆಳೆಯವರು, ಅವರ ಬೆಳೆಯವರು, ರಾಗಿ ಬೆಳೆಯವರು, ನವಣೆ, ಸಾಮೆ ಎಲ್ಲನೂ ಬೆಳೆದಿದ್ರು. ಸಾಮೆ ಈ ನವಣೆ ಭಾರಿ ಜೀವಕ ಆರೋಗ್ಯ, ಆಗ ಗಂಜಿ ಕಾಯ್ಕೊಂಡು ಕುಳಿತಿದ್ದು, ಆಮೇಲೆ ಕುಟ್ಟಿ ಅದ ಅಂತ ಮಾಡ್ಬೇಕಾದ್ರ, ಅಕ್ಕಿ ಮಾಡ್ಬೇಕಾದ್ರ ಎಲ್ಲ ಹಿಂಸೆ ಇತ್ತು. ಹಂಗಾಗಿ ಎಲ್ಲ ಬೆಳೆದು ತಿಂದು ಅವರು ತಿಂದ ಮಿಕ್ಕದಕ್ಕೂ ನಾವು ತಿಂತಿದ್ದೀವಿ. ಈಗ ಅವ್ರ ಮಡಿಕೆ ಬಂದಿಲ್ಲ, ನಾವೀಗ ಜನ್ಮ ಸಾಕ್ ಬಂದ ಆಸೆ ನಮಗೂ ಅದೇ ಜೀವನ. ನಮಗ ರಾಗಿನೇ

0: ಇಪ್ಪತ್ತು ಕ್ವಿಂಟಲ್ ರಾಗಿ ಬೆಳಿತಿದ್ರು, ಹದಿನೈದು ಐದನೇ ನಂಬರ್ ರಾಗಿ ಬೆಳಿತಿದ್ರು. ಈಗಲೂ ಅದನ್ನೇ ಬೆಳಿತಿರೋ.
1: ನವಣೆ ಸಮಯ ಎಷ್ಟು ಬೆಳಿತೀವಿ
0: ಸಾಮ? ಆಗ ನವಣೆ ಒಂದು 50 ಕೆಜಿ 30 ಕೆಜಿ ಎಲ್ಲ ಹಂಗೆಲ್ಲ ಬೆಳಿತೀವಿ. ಭತ್ತನು ಅಷ್ಟೇ, ಕನ್ನಲ್ ಭತ್ತ ಬೆಳಿತಿದ್ದು ಒಳ್ಳೆ ಭತ್ತ, 8 ಮೂಟ ಭತ್ತ, 8 ಕಂಡಗ ಭತ್ತ, 8 ಪಲ್ಲ ಭತ್ತ ಅನ್ಕೊಂಡು ಎಲ್ಲ ಬೆಳಿತೀರ. ಆಗ ಅದನ್ನೇ ಜೀವನ ಸಾಕ್ತೀವಿ. ಹಂಗಾಗದ ಈಗ ಭತ್ತ ಬಿತ್ತಕ್ಕಾಗಲ್ಲ ಈ ಆನೆ ಈ ಹಂದಿ ಕಾಲದಲ್ಲಿ. ಏನಂದ್ರೆ ಈಗ ಏನ್ ಮಾಡಿದ್ರು ಈ ಆನೆ ಹಂದಿಲಿ ನಮ್ಗೆ ಭಯ ಇನ್ನೇನಿಲ್ಲ. ಕಾವಲ್ ಕಾದವನು ಒಂದಷ್ಟು ಸಿಕ್ತದ, ಕಾವಲ್ ಕೈಯಿಂದ ಅದ್ರ ಪಾಡ್ಗ ಜೀವನ ಕಳ್ಕೊಯ್ತಾವ. ತೊಂದರೆಗಳಿದೆ.
1: ಈಗ ತಾವು ಸಿರಿಧಾನ್ಯದಲ್ಲಿ ಸಾಮೆ
0: ಬೆಳೆದಿದ್ರು,
1: ಇದನ್ನ ನೀವೇ ಬಳಸ್ಕೊ?
0: ನಾವೇ ಬಳಸಿದ್ರು,
1: ಮಾರಾಟ
0: ಮಾಡಿ ಎಲ್ಲ ಕುಟ್ಟಿ ಜೀವನ ಮಾಡ್ತೀರ. ಆಗ ಹಿಂದ ಕಾಲದಿಂದ ಈಗಲೂ ಅಷ್ಟೇನೆ. ಈಗ ಏನಂದ್ರ ಭೂಮಿ ಮೇಲೆ ನಾವ್ ಏನ್ ಮಾಡ್ತೀವಿ, ಅರ್ಧ ನಮಗ ಅರ್ಧ ಹಂದಿ ಆನಗ ಈ ತರ ಬಳಸ್ಕೊಂಡು ಮಿಕ್ಕದ ನಾವು ಉಪಯೋಗಿಸ್ಕೊಂಡಿವಿ. ದೇಶದಲ್ಲಿ ಏನ್ ಮಾಡಕ್ ಆಗಲ್ಲ ಸರ್.
1: ಪ್ರಕೃತಿ ಅಂದ್ರೆ ಕೇವಲ ಮಾತ್ರ ಅಲ್ಲ,
0: ಹೌದು ಎಲ್ಲ ತಿಂದ ಮಿಕ್ಕದ ನಮಗ
1: ಎಲ್ಲ
0: ನಾವೇ ತಿಂತೀವಿ ಅಂತ ಏನ್ ಭರವಸೆ ಇಲ್ಲ. ಇಲ್ಲಿ ಇವತ್ತು ಹಾಕ್ತೀವಿ, ನಾಳೆ ಮುಂದೆ ಏನಾಗ್ದು ಅದು ಶಿವನೊಬ್ಬನ ಗೊತ್ತು, ಭೂಮಿ ಒಂದು ಗೊತ್ತು. ಜೆಲ್ ಮೇಲೆ ಕಂಡು ಒದ್ದಾಡ್ಬೇಕು ಅದಷ್ಟು. ಪಡಿಬೇಕು ಇಲ್ಲಂತ ಇಲ್ಲ, ನಮ್ ಜೀವನ ಪಡ್ಕೊಂಡು ನಾವು ನೋಡಿ ಈ ತರದಿಂದ ಹಿಂಗ ಅನ್ನೋದೊಂದು ಕಂಪನಿ, ಈ ತರದಿಂದ ಹಿಂಗ ಅನ್ನೋದು ನಾವು ಅದನ್ನ ಫುಡ್ ಪಡ್ಕೊಂಡು ನಾವು ಜೀವನ ಕಳಿಬೇಕು ಸರ್.
1: ಈಗ ತಾವ್ ಇರುವಂತ ಕಡಿಮೆ ಪ್ರದೇಶದಲ್ಲೇ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಒಂದು ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ರ. ಇದಕ್ಕೆ ಗೊಬ್ಬರ ಇಲ್ಲ,
0: ಹೌದು,
1: ಹೊರಗಡೆ ಎಲ್ಲೂ ತಂದು ಬಳಸ್ತಿಲ್ಲ?
0: ಇಲ್ಲ ಇಲ್ಲ,
1: ರಾಸಾಯನಿಕ
0: ದನ ಇಂದ ಮೇಲೆ, ದನ ಸಾಕಿದ ಮೇಲೆ ಅದೇ ಗೊಬ್ಬರ ನಮ್ಗ ಮುಖ್ಯ. ಆಗ 20 ಹೆಕ್ಟರ್ ಗೊಬ್ಬರ ಎಷ್ಟು ಬೆಳೆದು ದನ 4 ಏರು 5 ಏರು ದನ ಮಳೆಗಾಲ ಜೈತಿದ್ದು ದನ ಕಟ್ಕೊಂಡು ಮೇಯಿಸ್ಕೊಂಡು ಕಾಲ ಮಾಡ್ತಿದ್ವು. ಈಗ ಒಂದೊಂದು ಜೊತೆ ಮಡಗಕ್ಕೆ ಕಷ್ಟ. ಈಗ ಬಾಳೆ ಹಾಕ್ತೀವಿ, ಆ ಬಾಳೆ ಗೋ ನೋಡಿ, ಅದಕ್ಕೆ ದನ ಗೊಬ್ಬರ ಹಾಕ್ಲೇಬೇಕು. ಆಮೇಲೆ ನೀರು ಇರಲೇಬೇಕು, ನೀರಿಂದ ಬಾಳೆ. ನಮ್ಮ ಮಕ್ಕಳು ಮನುಷ್ಯರು ಹೆಂಗೆ ನಾವು ಜೀವನ ಕಲಿತು ಹಂಗೆ ಬೆಳವು ನಮ್ಗೆ ಹಂಗೇ ಈಗ ನಾ ಇರೋದು. ಹಿಂಗಾಗಿ ಹಂಗೆ ನಾವು ಸೋತ್ಕೊಂಡು ಕೂತೀವಿ. ಈಗ ಏನಂದ್ರೆ ಒಂದು ಬೋರ್ ಆಗ್ಬಿಟ್ರೆ ನಮ್ಗೆ ಈ ಹೊಲ್ದಲ್ಲಿ ಒಂದು ಆಗ್ಬಿಟ್ರೆ ಇವ್ನ ಗಟ್ಟಿದ್ರೆ ಮಕ್ಕಳೇ ಮಾಡ್ಕೋಗಿ ಅಲ್ಲೊಬ್ಬ ಇಲ್ಲೋಗ ಅಂತೀವಿ ಸತ್ ಮೇಲೆ ಇರಂಗಂಟ. ಇನ್ನೇನು ಹೇಳಿ, ಸರ್ಕಾರದಿಂದ ಏನು ಬರ್ತದೆ ಸೌಲಭ್ಯ ನಡೆಸಲೇಬೇಕು. ಅಟೆಂಡ್ ಆಗಲಿ, ಮೀಟಿಂಗ್ ಹೋದ್ರೆ ಹೋಗ್ಲೇಬೇಕು. ನಮ್ಮ ಅನುಭೋಗ ಅಲ್ಲಿ ಸಿಗ್ತದ,
1: ಹೊಸತನ
0: ಕಲಿಬೇಕಲ್ಲ. ಹಿಂದೆ ನಾಣಿನ ಬಿಡ್ಬಿಡ್ಬೇಕು, ಈಗ ಬದ್ದೋಣಿ ನಾಣಿಗಳ ಇರ್ಬೇಕು ಸರ್. ಹಂಗ ಮಾಹಿತಿಗಳು.
1: ಹಾಗೆ ತಾವು ಎರವಳು ಗೊಬ್ಬರ ಘಟಕವನ್ನ ತರಬೇತಿ ಪಡ್ಕೊಂಡು ಎರವಳು ಗೊಬ್ಬರವನ್ನು ತಾವು ಮಾಡ್ಕೊಂಡು ಬಳಸ್ತಾ
0: ಇದ್ದಾರೆ.
1: ತರಬೇತಿ ಯಾವಾಗ ಪಡ್ಕೊಂಡ್ರಿ? ಎಷ್ಟು ವರ್ಷದಿಂದ
0: ಈ ತರಬೇತಿ ಅಂದ್ರೆ ಒಂದ ಈಗ ಒಂದ 6 ವರ್ಷ 8 ವರ್ಷ ಆಗದ ಇದ್ ಬೆಳ್ಕೊಂಡು ಈಗ ಈ ಕಂಪನಿ ಆಗಿ. ಹಂಗ ಈ ಮೈರಾಡ ಕಂಪನಿ ಬಿಟ್ಟ ಮೇಲೆ ಈ ನಮ್ಮ ಕಂಪನಿ ಬಂತು. ಹಂಗ ಒಂದೊಂದು ಕೀಮ್ ಮಾಡ್ಕೊಂಡು ನಾವು ಅದರಲ್ಲಿ ಪಡ್ಕೊಂಡು ಹೋಗ್ತಿದ್ದೀವಿ.
1: ಎಲ್ಲಿ ಪಡ್ಕೊಂಡ್ರಿ ತರಬೇತಿ?
0: ಇಲ್ಲೇ ಗ್ರಾಮದೊಳಗೆ
1: ತರಬೇತಿ ಕೊಟ್ಟು
0: ಮಾಡ್ಕೊಂಡು ಅದಕ್ಕ ಸರಿ ಅಂದ್ಬಿಟ್ಟು. ಈಗ ಬೇಲಿ ಇಲ್ಲ, ಬೇಲಿ ಕಟ್ಬೇಕು ಅನ್ನಾಗ ಬೆಳೆ ಇದ್ರೆ ಬೇಲಿಂದ ಬೆಳೆ ಅನ್ನಾಗ ಎಲ್ಲ ತಿಳ್ಕೊಂಡು ಮಾಹಿತಿ ಪಡಿತೀವಿ ನಾವು. ಯಾತ್ರ ಅಂದ್ರೆ ಇಂಥ ಸೊಪ್ಪು ಹಾಕ್ಬೇಕು, ಎಂತ ಸೊಪ್ಪಿದ್ರೆ ಹಾಕ್ಬೇಕು, ದನ್ ಗೊಬ್ಬರ ಅದಿಟ್ಕೊಳದ್ರ ಅದ್ರ ಪಾಡ್ಗ ಅದ ಮೇಯ್ತ ಅದು ಪಿಕ್ಕ ಪಿಕ್ ಆಗೋಯ್ತದ. ಆ ಪಿಕ್ಕ ಉಡಿ ಬಂದಾಗ ಒಂದು ಮೂಟ ಕಟ್ಟಿ ಅದ 10 ಕೆಜಿ 15 ಕೆಜಿ 20 ಕೆಜಿ ಕಟ್ಟಿ ಮಡಿಕೊಂಡು ನಮ್ ಭೂಮಿಗೆ ಹಾಕ್ರ ಅದು ಪುಷ್ಟಿ ಹಾಳಾಯ್ತದ ಭೂಮಿಗೆ. ಹೊರಗಡೆ ತರಕ ನಮ್ಗೆ ದುಡ್ಡು ಬೇಕಲ್ಲ. ಈಗ ಶುಂಠಿ ಹಾಕೋರ್ಗ ಹೊರಗಡೆ ತರಬೇಕು, ಅವ್ರಗ ಆ ಶುಂಠಿಗೆ ಎಷ್ಟು ಆಯ್ತದ ಅಷ್ಟು ಅನುಭೋಗ ಅವ್ರಿಗೆ ಸಿಗ್ತದ. ಅವ್ರಿಗೆ ಅರ್ಧ, ಬೇರೆ ಗೊಬ್ಬರಗಳಿಗೆ ಅರ್ಧ. ಈ ತರ ಯಾವ ಪಡೆದ್ರು ಅಷ್ಟೇ ಸಾಲ ಪಡೆದ್ರ. ಹಂಗಾಗಿ ಮೈತಿ ಈಗ ಸ್ವಂತಾಗಿ ಉಪಯೋಗಿಸ್ಕೊಂಡು ನಾವು ಜೀವನ ಕಳಿತೀವಿ.
1: ಎಷ್ಟು ತೊಟ್ಟಿ ಮಾಡ್ತಾ ಇದೀರಾ ಗೊಬ್ಬರ?
0: ಅದ್ ನಾವು ಕಟ್ಟಿಕೊಟ್ಟಿದ್ರು ಮೈರಾಡದಲ್ಲಿ ಒಂದು ಕೊಟ್ಟಿದ್ರು. ಅದರಲ್ಲಿ ಎಲ್ಲ ಓಡದ ಹೊಂಟೋದಾಗ ಎರಡು ಅರ್ಧ ಮೇಯ್ಕೊಂಟೋದ ಮಳ ಜಾಯಿತಿಯಾಗಿ ಅದರಲ್ಲಿ ಗೊಬ್ಬರಿಯ ಪಡೆದು ಭೂಮಿಗೆ ಹಾಕ್ತಿವಿ ನಾವು. ಈಗ 7 ತೊಟ್ಟಿ ಮಾಡಿತ್ತು, ಆ ತೊಟ್ಟಿಲಿ ಕಿತ್ತೋಯ್ತು. ಈಗ ಕೊಟ್ಟಿದ್ರಲ್ಲಿ ತೊಟ್ಟಿಲೀಗ ಒಂದ್ ನೆಟ್ ಹಾಕಿದ್ವಿ. ಅಲ್ಲಿ ಗೊಬ್ಬರ ಅದ ಜಮೀನ್ದೊಳಗೆ ಮಾಡಿದ್ವಿ. ಅಲ್ಲಿ
1: ಎಷ್ಟು ಮೂಟ ಗೊಬ್ಬರ ಸಿಗ್ತದೆ ಅದರಲ್ಲಿ?
0: ಈಗ ಅಲ್ಲಿ ಒಂದ 10 ಮೂಟ ಸಿಕ್ಬೋದು. ಕಿತ್ತಿಲ್ಲ ಹೆಂಗೆ, ಎಲ್ಲ ಪುಡಿ ಆಗಿ ಬೆರ್ತಿನ ಮೇಲೆ ಜಮೀನ್ದೊಳಗೆ ಮಳ ಬಂದಾಗ ತೋಡಿ ಎಲ್ಲ ಮಳಗ ಮುಂಚೆಗೆಲ್ಲ ಕ್ಲೀನ್ ಮಾಡಿ ಮಕ್ಕಳ ಮಡಿಗೆ ಅಂತ ಹೇಳ್ಬೇಕು. ನಾವು ಬೆಳಕಾಗ ಅಕ್ಕಿ ಅಂತ ಹೇಳ್ಬೇಕು. ಈಗ ಮೆಣಸು ಹಾಕಿದರೆ 1 ಎಕರೆ ಈಗ ಉಪಯೋಗ ಮಾಡಿಕೊಂಡು ಅದಕ್ಕೆ ಮಕ್ಕಳು ಹೆಂಗೆ ಸಾಕ್ತೀವಿ ಹಂಗೆ ಸಾಕೊಂಡ್ರೆ ಮುಂದೆ ನಮ್ಗೆ ಅದು ಎಷ್ಟು ಫಲ ಸಿಗ್ತಾ ಇಷ್ಟು ಭೂಮಿ ಮೇಲೆ ಅದ್ರ ಮೇಲೆ ತೂಕದ ಮೇಲೆ ಹೇಳ್ಬೋದು ನಾವು ಇಷ್ಟ ಅಂತ. ಇಷ್ಟು ಬೆಳೆ ಸೇರ್ತು ಇಷ್ಟು ಎಕ್ರಲ್ಲಿ ಅಂತ ನಾವು ಅದನ್ನು ಕಂಡುಹಿಡಿಬೋದು.
1: ಈಗ ಕೆಲವರೆಲ್ಲ ಹೊರಗಡೆಯಿಂದ ಗೌರ್ಮೆಂಟ್ ಗೊಬ್ಬರ ತಂದು ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ರೆ ಚೆನ್ನಾಗಿ ಬೆಳೆ ಬಂದ್ಬಿಡುತ್ತೆ ಅಂತ ಒಂದು ತಪ್ಪು ಮಾಹಿತಿಯನ್ನು ತಿಳ್ಕೊಂಡು ಸುಮ್ಮನೆ ಅದನ್ನೇ ಬಳಸ್ತಾ ಇದ್ದಾರೆ.
0: ಹೌದೌದು,
1: ಭೂಮಿನ ಬರ್ಡ್ ಮಾಡ್ತಾ, ಅದು ಎಷ್ಟು ತಪ್ಪು?
0: ತಪ್ಪು ಅದು, ಅವೆಲ್ಲ ತಪ್ಪು. ನಮ್ ದನ ಗೊಬ್ಬರ ಈ ಎರವಳೆ ಗೊಬ್ಬರ ಬಿಟ್ಟ ಮೇಲೆ ಒಳ್ಳೆ ಫುಡ್ ಕೊಟ್ಟಾಗೈತೆ ಭೂಮಿಗೆ. ಹಂಗ ಅದ್ರಲ್ಲೇ ಮಳೆ ಬೇಕು, ಮಳೆಯಿಂದನೇ ಭೂಮಿಯಿಂದ ತೆಳುವು ಬರ್ಬೇಕಾದ್ರೆ ಮಳೆಯಿಂದನೇ ಏನು ಬರಬೇಕು ಆರೋಗ್ಯ ಇತ್ತ ಮಳೆ ಇಲ್ಲ ಬೆಳ ಎಲ್ಲ ಕಂಡಮ್ ಆಗೋಯ್ತದ ಮಳೆಯಲ್ಲಿ.
1: ಭೂಮಿನ ಉಳಿಸ್ಕೋಬೇಕಾದ್ರೂ ನಮ್ ಕರ್ತವ್ಯ,
0: ನಮ್ ಕರ್ತವ್ಯ.
1: ಬರೀ ಆ ಗೊಬ್ಬರ ತಂದು ಹಾಕಿ ಗೌರ್ಮೆಂಟ್ ಗೊಬ್ಬರ ತಂದು ಹಾಕಿದ್ರೆ ಭೂಮಿನೇ ಹಾಳು.
0: ಹಾಳು

0: ಆಮೇಲೆ ರಸ ಬರಲ್ಲ, ಸೊಪ್ಪು ಸೌದು ರಸ ಇಲ್ಲ, ನಮ್ ದನ ಗೊಬ್ಬರ ಹಿಡಿ ರಸ ಹೆಂಗ್ ಸಿಗ್ತದ?
1: ಇವ್ ಅವಾಗ್ಲಿಂದ ಎಲ್ಲ ಹೊರಗಡೆ ಗೊಬ್ಬರ ತಂದು ತಂದು ತಂದು ಬಳಸಿ ಬೆಳೆದ್ಬಿಟ್ಟು.
0: ಹೌದು,
1: ಈಗ
0: ಯಾವಾಗ ಹೊಗ ಸತ್ತು ಹೊಗ ಅಂತ ಬತ್ತು ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಅಂತ ಆಯ್ತು, ಭೂಮಿ ಯಾರೋಯ್ತು, ಎಂತ ರೈತನಿಗಾಗ್ಲಿ ಎಂತ ಮನುಷ್ಯನಿಗಾಗ್ಲಿ ಆ ಗೌರ್ಮೆಂಟ್ ಗೊಬ್ಬರಲೇ ನಮ್ಗ ಭೂಮಿ ಕೆಟ್ಟೋಯ್ತು.
1: ಅದೇ ಮೊದ್ಲೆಲ್ಲ ಕೃಷಿ ಮಾಡ್ತಾರೆ ಮನೆಯಲ್ಲಿ ಎರಡೆ
0: ಇರ್ತಿದ
1: ಸಗಣಿ ತಗೊಂಡ್ ಗೊಬ್ಬರ.
0: ಹೌದು ಹೌದು ಹೌದು.
1: ಈಗ ನೀವ್ ಹೇಳೋದ್ ಪ್ರಕಾರ ಒಂದೊಂದ್ ಮನೇಲಿ ಒಂದೇ ಹಸುನು ಕಾಣ್ತಾ ಇಲ್ಲ.
0: ಇಲ್ಲ, ನಾವ್ ಆಗ್ಲುವ ಪೂರ್ತಿ ಕಾಲದಿಂದ ನಮ್ಗೊಂದ್ ಜೊತೆ ಯತ್ನ ಬೇಕಲೇಬೇಕು. ಈಗಲೂ ನನ್ನಲ್ಲಿ ಮೂರ್ ರಾಸವ ಕಾಪಾಡ್ಕೊಯ್ತೀನಿ. ಏಡಿತ್ತು, ಮೂರಾಯ್ತು, ಮೂರಿತ್ತು, ಆರಾಯ್ತು, ಅವೆಲ್ಲೂ ನಮ್ಗ ಇಲ್ಲೆಲ್ಲಿ ಮಕ್ಕಳು ಬೇಕು ಎಲ್ಲದೂ ಕೊಟ್ಬಿಟ್ಟಿದ್ದೀನಿ ಮಕ್ಕಳಿಗೆ. ಕೊಟ್ಬಿಟ್ಟು ಅವರು ಜೀವನ ಕಳ್ಕೊಗಿ ಅಂತ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ, ಮೂರು ಜನ ಹೆಣ್ಮಕ್ಳಿಗೆ ಕೊಟ್ಟಿದ್ದೀನಿ ಸಕ್ಕರೆ ಹಂಗ.
1: ಈಗ ನೀವು ಇಲ್ಲಿ 2 ಎಕರೆ ಸ್ವಂತವಾಗಿ ನೀವು ಜಮೀನು?
0: ಹೌದು ಹೌದು.
1: ಇನ್ನು 2 ಎಕರೆ ನಿಮ್ಮ ಮೊಮ್ಮಕ್ಕಳು?
0: ಅವರು ಮಾಡ್ತಿದ್ದಾರೆ, ಅಲ್ಲಿ 4 ಎಕರೆ ಅವರು ಕೊಟ್ಟಿದ್ದೀನಿ.
1: 4 ಎಕರೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ನೀವು ಮಾರ್ಗದರ್ಶನ ಮಾಡ್ತಿರ್ತೀರಾ, ಹೀಗೆ ಮಾಡಿ ಹಾಕಿ ಅಂತ ನೀವು ಹೇಳ್ಕೊಡ್ತಾ
0: ಇರ್ತೀವಿ? ಹೇಳ್ಕೊಡ್ತಿದ್ದೀವಿ. ಯಾಕೆ ನಾವು ಈ ತರ ನೊಂದಿದೀವಿ, ಈ ತರ ಕೆಟ್ಟಿದೀವಿ, ಈ ತರ ನಾವು ಭೂಮಿ ಮೇಲೆ ಮಡಿಕೊಂಡು ನಾವು ಸೋಮವಾರ ಆಗ್ಬಾರ್ದು. ಯಾವಾಗ್ಲೂ ಕಣ್ಣು ಕಾಣಾಗಿರ್ಬೇಕು, ಬೆಳೆದು ಇರ್ಬೇಕು, ನಾವು ಇರ್ಬೇಕು, ಹಂಗ ಕಾಪಾಡ್ಕೋದ್ರೆ ನಮ್ ಮುಂದ ನಮ್ಗ ನಮ್ ಭೂಮಿ ತಾಯಿ ತಂದೆ ಅನ್ನಾಗ ಜನ್ಮ ಮಳೆ ದೇವ್ ಕೊಟ್ರೆ ನಮ್ಗೆ ಅನ್ನ ನೀರು ಅನ್ನಾಗ ತಿಳ್ಕೊಂಡು ನಾವು ಜೀವನಕ್ಕೆ ಕಲಿಬೇಕು ಹೇಳ್ಕೊಟ್ಟಿದ್ದೀನಿ.
1: ಈಗ ಸ್ವಂತವಾಗಿ ಜಮೀನು ಇದ್ರು ಏನು ಕೂಡ ಅಲ್ಲಿ ಮಾಡ್ದೇನೆ
0: ಇದ್ರೆ ಅದು ನಮಗ
1: ಕೂಲಿಗೆ ಹೋಗಿ ಜೀವನ ಮಾಡೋದು,
0: ಕೂಲಿಗೂ ಹೋಗೋದು, ನಾವು ಜೀವನ ಸಾಕ್ಬಾರ್ದು, ಕೂಲಿನೂ ಹೋಗೋ, ನಮ್ಮ ಜಮೀನದಲ್ಲಿ ಜೇದು ಕಲಿಬೇಕು. ಹೇಳಿದ್ರೆ ಜನ್ಮ, ಯಾಕಂದ್ರೆ ಪೂರ್ತಿ ನಾವು ಭೂಮಿಲಿ ಕೊಳ್ತೀವಿ, ಅದರಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಗಾದಷ್ಟು ಆಯ್ತ, ಮೇಲ್ಕರ್ಸ್ಕೊ ನಮ್ಗೆ ಬೇಕಲ್ಲ, ಕೂಲಿಗೂ ಹೋಗ್ಬೇಕು. ಹಂಗೆ ಪಡೆದ್ರೆ ನಮ್ಮ ಮುಂದೆ ನಮ್ಮ ಜೀವನ ಸಾಕ್ಬೋದು.
1: ಇನ್ನೊಬ್ರು ಕೊಟ್ಬಿಡೋದು ಬಂದು ಮಾಡಿ ಅದನ್ನು ಮಾಡಿದ್ರೆ
0: ನಮ್ ಜೀವನ ಕಳಿಬೋದಲ್ಲ. ಸೋಮವಾರ ಆಡಬಾರ್ದು ಭೂಮಿ ಮಡಿಕೊಂಡು, ಚಗರೆ ಕಟ್ಗಳು, ಗುತ್ತಿ ಕಟ್ಗಳು, ಭೂಮಿ ಅದು ನಮ್ ಕೈ ಹಿಡಿಯಲ್ಲ, ಲಕ್ಷಣ ಇಲ್ಲ. ಈಗ ಭೂಮಿ ಚಂದ್ರಿ ಗಂಟ ನಮ್ ಇಲ್ಲಿ ಕೂತಿರೋದು, ಇದಕ್ಕೆಷ್ಟು ದುಡ್ಡು ಆಗದ, ಇದೆಷ್ಟು ದುಡ್ಡು ಮನಿ ಆಗದ, ಮಣ್ಣು ಹೆಂಗ್ ಕಂಡೋದು, ಹಂಗ ವಾತಾವರಣ ನಡೀತಾ ಅದ.
1: ಅದೇ ನಾವು ಭೂಮಿ ಮೇಲೆ ಎಷ್ಟು ಶ್ರಮ ಪಟ್ಟು
0: ಹೌದು ದುಡಿತೀವಿ, ಅಷ್ಟು
1: ವಾಪಸ್ ಕೊಡ್ತಾ
0: ವಾಪಸ್ ಕೊಡ್ತಾ ಅನ್ನದಾನ ಕೊಡ್ತದ
1: ತಿಳ್ಕೊಂಡಿದ್ದೀವಿ. ಸೋಮಾರಿ ಆದ್ರೆ
0: ಭೂಮಿ ಸೋಮಾರಿಗೆ ಹಿಂಗಾಗಿದೆ ಈಗ ಜನ್ಮ.
1: ಈಗ ಮೊದ್ಲೆಲ್ಲ ನಿಮ್ಗೆ ಇಲಾಖೆ ಕಡೆಯಿಂದ ಬೇರೆ ಬೇರೆ ಸಂಸ್ಥೆಗಳಿಂದ ಸೌಲಭ್ಯ ಕೊಡ್ತಾ ಇರ್ಬೋದು, ಕೊಡ್ದೇನೆ ಇರ್ಬೋದು. ಆದ್ರೆ ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಗಳಿಂದ ಬೇರೆ ಬೇರೆ ಯೋಜನೆಗಳಲ್ಲಿ ನಿಮ್ಗೆ ಬಿತ್ತನೆ ಬೀಜ, ಪೈಪ್ ಗಳಾಗಿರ್ಬೋದು, ಟಾರ್ಪಲ್ಗಳು, ಇದೆಲ್ಲ ಕೊಡ್ತಾ ಇರೋದು ಎಷ್ಟು ಅನುಕೂಲ ಆಗಿದೆ?
0: ಅನುಕೂಲ ಆಗಿದೆ. ಈಗ ನಿನ್ನ ನೋಡಿ 2 ತಿಂಗಳಲ್ಲಿ ಎಲ್ಲ ಕೊಟ್ಟಾಗಿತ್ತು. ನೀವ್ ಯಾಕ್ರಿ ನೀವು ಬತ್ತಿಯಲ್ಲ ಅಲ್ಲ, ಮೀಟಿಂಗು ಬತ್ತಿಲ್ಲ ಸಹ, ನನ್ಗೆ ದನ ಕರ ಮೇಯಿಸ್ಬೇಕು, ಮೀಟಿಂಗ್ ಬರೋ ಕರ್ಕೋಗಿ ನನ್ನ ಮಗನ ಕಳಿಸ್ಕೊಂಡ್ಕೊಂಡೆ ನಾನು ಕೈ ಬಿಟ್ಕೊಂಡು ಬಂದು ಹೇಳ್ಕೊಂಡು ಬಂದು ನಮ್ಮ ಸಂತ ಕಡೆಯವ್ರಿಗೆ ಹೇಳ್ಕೊಬಂದು ಪಡೆದೋ. ಈಗಲೂ ಅಲ್ಲಿ ಈಸ್ಕೊಬಂದು ಟಾರ್ಪಾಲು ಈಸ್ಕೊಬಂದು, ಆಮೇಲೆ ರಾಗಿ ಎಲ್ಲ ಈಸ್ಕೊಬಂದು ಮಡಗಿದ್ದೀವಿ. ಮಳೆ ಹೋದ್ರೆ ಮುಂಗಾರ ಕ್ಲೇಮು ಕಳೀತು, ನಮ್ಗೆ ಈ ಮಳೆ ಕಳೆದ ಮೇಲೆ ಅಕ್ಕಿ ಬಿಡಿಸ್ಮೇಲೆ ಆದ್ಮೇಲೆ ಮುಂಗಾರದ ಇದರ ಬೇಸಿಗೆ ರಾಗಿಗೆ ಬಿತ್ತಬೇಕು. ಆ ರೀತಿ ಪಡ್ಕೋಬೇಕು ನಾವು.
1: ಸೌಲಭ್ಯ ಸಿಕ್ತೇ ಇರೋದು ಮುಖ್ಯ ಅಲ್ಲ, ಅದನ್ನ
0: ಪಡ್ಕೊಂಡು ಮುಖ್ಯ. ಸುಮ್ಮನೆ ಸೌಲಭ್ಯ ಪಡೆದೇನೆ, ಸುಮ್ಮನೆ ನಾವು ಜೈದೇನೆ, ಅಲ್ಲಿ ಅಲ್ಲಿ ತಿರುಗೋದ್ರೆ ಅದ್ದ ಸಹ ಜೀವನಕ್ಕಾಗ ಸಾಕದ್ದ. ಸಾಲದವ್ರು ಬಿಟ್ಟಾರ, ಸಾಲ ಮಾಡ್ತೀವಿ, ಸಾಲದವ್ರು ಬಿಟ್ಟಾರ, ಆ ಸಾಲ ಸಾಗ ನಾವ್ ಇಲ್ಲಿ ದುಡಿಬೇಕು, ಮೈತ್ರಿ ಸಿಕ್ಬೇಕಾದ್ರೆ ನಮ್ಗೆ. ಯಾಕೆ ನೀನೇ ಜೈಯಲ್ವಲ್ಲ, ನಿಮ್ ಹೆಂಗ್ ಸಾಲ ಕೊಡೋ ಉಪಯೋಗ ಬರ್ತದ ಇಲ್ಲ ಸಹ.
1: ಮೈ ಬಾಕ್ಸ್ ದುಡಿದ್ರೇನೆ ಆರೋಗ್ಯ, ಆದಾಯ
0: ಹಂಗ್ ಕಂಡಿಡಿದೀವಿ ನಾವು ಭೂಮಿ ಮೇಲೆ. ಅನ್ವಾಸ ಮಾಡಿದೀವಿ ಮಾಡಿಲ್ಲ ಅಂತಲ್ಲ, ಜನ್ಮ ಸೊಪ್ಪು ನೀರು ತಿಂದ್ರು ನಮ್ಮ ಭೂಮಿಗೆ ಅರಿವಾಗಬೇಕು, ನಮ್ಗೆ ಅರಿವಾಗಬೇಕು.
1: ಬಹಳ ಸಂತೋಷ ಸೋಮಯ್ಯ ಅವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವೇನು ಕಳೆದ 30-40 ವರ್ಷದಿಂದ ಒಬ್ಬ ಆದಿವಾಸಿ ಹಿರಿಯ ಕೃಷಿಕರಾಗಿ ಕೃಷಿ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ತಾವೊಂದು ಕೃಷಿಯನ್ನ ಮಾಡ್ತಾ ವಿವಿಧ ರೀತಿಯ ಧಾನ್ಯ ಬೆಳೆಗಳಾಗಿರ್ಬೋದು, ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಬೆಳೀತಾ ಇರೋದು ಕುರಿತಾಗಿರ್ಬೋದು, ಹಾಗೇನೆ ಎರೆಹುಳು ಘಟಕದ ಗೊಬ್ಬರ ತಯಾರಿಕೆ ತರಬೇತಿಯನ್ನು ಪಡ್ಕೊಂಡು ಅದನ್ನ ತಾವು ಈಗ ಜಮೀನಿನಲ್ಲಿ ನಾವು ಮಾಡ್ತಾ ಈ ಗೊಬ್ಬರವನ್ನ ಬಳಸಿರೋದು, ಸಂಸ್ಥೆಯ ವಿವಿಧ ರೀತಿಯ ತರಬೇತಿಗಳು ಸಂಘ ಸಭೆಗಳಲ್ಲಿ ಭಾಗವಹಿಸ್ತಾ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ತಿರೋದು ತಮ್ಮ ಒಂದು ಕೃಷಿ ಚಟುವಟಿಕೆಗೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ಅನ್ನೋದಕ್ಕೋಸ್ಕರ ತಮ್ಮ ಅನುಭವವನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೂ ಕೂಡ ತುಂಬಿದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಡಿಕೆರೆ ಹಳಿಯ ಹಿರಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಸೋಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಹಿರಿಯ ಪ್ರಗತಿಪರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90

0: ನಮಸ್ಕಾರ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ಬಿ ಮಠಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಸೋಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿಮ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ರೀ, ಮನೆ ಖರ್ಚಿಗೆ ಹಣ ಕೊಡಿ.
5: ಇದು ರೇಷನ್ಗೆ 15,000, ತರಕಾರಿಗೆ 2,000,
4: ಮತ್ತೆ ವಿದ್ಯುತ್ ಬಿಲ್ಲಿಗೆ
5: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
4: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
5: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ

0: ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 5 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸೋದರ ಮಾವ ಹಾಗೂ ಪತ್ನಿ ಗಂಗಾಂಬಿಕೆಯ ಪಿತ ಬಲದೇವರು ಮಾತುಕತೆಯಲ್ಲಿ ಮಗ್ನರಾಗಿದ್ದರು. ಬಲದೇವರು, ಬಸವ, ನನಗಿರುವವಳು ಒಬ್ಬಳೇ ಕುವರಿ, ಮಗನೂ ಅವಳೇ, ಮಗಳೂ ಅವಳೇ, ಹರೆಯ ಜಾರುತ್ತಿದೆ, ಮನೆಯಲ್ಲಿ ಯಾರೂ ಇಲ್ಲ, ನಮ್ಮ ಮನೆಯಲ್ಲಿ ನೀವೆಲ್ಲರೂ ಇರಬೇಕು ಎಂದರೆ ಮನೆಯಳಿಯ ನಾನಾಗುವೆ ಎಂದೆಣಿಸದಿರಿ, ಇದು ನಿಮ್ಮೆಲ್ಲರ ಮನೆ, ನನ್ನ ಕೊನೆಯ ದಿನಗಳಲ್ಲಿ ನನ್ನವರಾದ ನಿಮ್ಮೆಲ್ಲರ ಒಡನೆ ಇರಬೇಕು ಎಂಬಾಸೆ ನನಗಿದೆ, ನೀವು ನನ್ನ ಮಗಳ ಪತಿ ಎಂಬುದು ನಿಜ, ಆದರೆ ಅದಕ್ಕೂ ಮೊದಲು ನನ್ನ ಸೋದರಿಯ ಸುತ, ರಕ್ತ ಸಂಬಂಧ, ಕರುಳು ಸಂಬಂಧ ಎರಡರಲ್ಲೂ ನೀವು ನನಗೆ ಬಹಳ ಹತ್ತಿರದವರು. ಗುಡಿದಂತೆ ಅವರ ಕಣ್ತುಂಬಿ ಬಂತು. ಬಸವನ ತೇಜೋಮಂಡಲ ಮೊಗ, ನೀಲಾಗಸ ನಯನ, ಸೆಳೆಮಿಂಚ ಕಿರುನಗೆ, ಹೊಸ ಆಸೆಯ ಮೂಡಿಸಿ ನನ್ನ ಮಾತಿಗೆ ನನ್ನಳಿಯ ಬಸವ ಒಲ್ಲೆ ಎನ್ನಲಾರೆ ಎಂಬ ವಿಶ್ವಾಸವೂ ಮೂಡಿತು. ಬಸವ ತಮ್ಮ ಮಾತುಳನ ಮನೆಯಲ್ಲಿ ಇರಲು ಒಪ್ಪಿದರು ಎಂಬ ಸುದ್ದಿ ಕರ್ಣಾಕರ್ಣಿಕೆಯಾಗಿ ಹಬ್ಬಿತು. ಮನೆಯವರೆಲ್ಲರೂ ಹರ್ಷಿತರಾದರು. ದಿನ ಉರುಳುತ್ತಿದ್ದಂತೆ ಬಸವನಿಗೆ ತಾನು ಕೆಲಸವಿಲ್ಲದ ನಿಷ್ಪ್ರಯೋಜಕ ಆಗುತ್ತಿರುವೆ ಎಂಬ ಯಾತನೆ ಕಾಡತೊಡಗಿತು. ಅಷ್ಟರಲ್ಲಿ ಬಿಜ್ಜಳರಿಂದ ಭಂಡಾರದ ಅಧಿಪತಿಯಾಗಿ ಕೆಲಸ ನಿರ್ವಹಿಸಬೇಕು ಎನ್ನುವ ಕರೆ ಬಂತು. ಬಸವನೆದೆ ಕಳವಳವು ತಳಮಳವು ಮಂಜ ಮುಸುಕನ್ನು ಹೊದ್ದು ಪರಿತಪಿಸುತ್ತಿರುವ ಪರಿಯಿಂದ ಹೊರಗೆ ಬಂತು. ರಾಜಕಾರಣಿ ಎನಿಸುವ ಮನ ಇರದಿದ್ದರೂ ಅಕ್ಕ ಪತ್ನಿಯರು ಮಾವನ ಸಲಹೆಗೆ ತಲೆಯಾಡಿಸಿದರು. ಮನ ಅರುಹಿತು. ಬಸವ ಸಾಧ್ಯ ಎಂದಿರುವುದನ್ನು ಸಾಧ್ಯ ಎಂದಾಗಿಸುವುದರಲ್ಲಿ ಇರದಾವ ಹಿರಿತನವು, ಅಸಾಧ್ಯ ಎಂಬುದನ್ನು ಸಾಧ್ಯ ಎಂದಾಗಿಸುವಲ್ಲಿ ಬದುಕ ಸಾರ್ಥಕತೆ, ಇದನ್ನು ನಿನ್ನದಾಗಿಸಿಕೊ, ಹಿಂಜರಿಯದಿರು. ಬಸವ ನಿಧಾನವಾಗಿ ನಾಗಕ್ಕ ಗಂಗೆ ನೀಲೆಯರನ್ನು ದಿಟ್ಟಿಸಿದ, ಹೂನಗೆ ಅರಳಿಸಿದ. ಬಸವನ ನಗುವಿನಲ್ಲಿ ಎಲ್ಲರೂ ಅವನೊಪ್ಪಿಗೆಯ ಅರಿತರು, ಹರ್ಷಿಸಿದರು. ಮಂಗಳ ವೇಳೆಯ ಉರಿ ಬಿಸಿಲಿನ ಅಬ್ಬರದಲ್ಲಿ ವಸುದೆ ನಡುಗಿದ್ದಳು. ಬಸವ ಬೆವರುತ್ತಿದ್ದರು, ಬೆವರ ಧಾರೆಯಲ್ಲಿ ಬಳಲುತ್ತಿದ್ದರು. ವಸಂತನ ಆಗಮನ ಆಗಿರಲಿ.

ಇಲ್ಲ. ಧೂಳು ಎದ್ದು ನೆಲಕೆರಳಿತ್ತು. ಭುವಿಯೊಡಲಿಗೆ ಆಗಸದಿಂದ ರವಿಯು ಬೆಂಕಿಯನ್ನು ಕಾರುತ್ತಿದ್ದನು. ಕೆರೆ ಕೊಳಗಳು ಒಣ ನೆಲವಾಗಿದ್ದವು. ಬಸವಣ್ಣ ಚಿಂತೆಯಲ್ಲಿ ಪರಿತಪಿಸುತ್ತಿದ್ದಂತೆ ಭೇಟಿಗೆ ಹಿರಿಯ ಕರ್ಣಿಕನೊಬ್ಬ ಬಂದನು. ಪರಿಚಯಿಸಿಕೊಂಡು, ನಿಮ್ಮಿಂದ ಕಡುಗತ್ತಲೆ ಮರೆಯಾಗಿ ಬೆಳ್ಳನೆ ಬೆಳಕಾದ ಮುಕ್ತಿಯನ್ನು ಅನುಭವಿಸುತ್ತಿರುವೆ ಎಂದವನು. ನಾನು ಭಂಡಾರದಲ್ಲಿ ಕೆಲಸ ಮಾಡುತ್ತಾ 20 ಸಂವತ್ಸರಗಳು ಉರುಳಿವೆ. ಭಂಡಾರದ ಒಳಹೊರಗೂ ಕರತಲಾಮಲಕ ಎಂದನು. ಇಬ್ಬರು ಬಲದೇವ ಅರಸನಲ್ಲಿ ತೆರಳಿದರು. ಬಸವಣ್ಣ ಬಂದಂತೆ ಬಲದೇವರು ಎದುರಾದರು. ತಮ್ಮೆದೆಯನ್ನು ಅರಹುವ ಕಾತುರದಲ್ಲಿ, ನನ್ನ ಮನದಾಸೆಯ ಈಡೇರಿಸಲು ತಾವು ಬಂದಿರುವಿರಿ ಎನ್ನುವ ನಂಬಿಕೆ ನನ್ನದು. ಒಡಲ ಹಸಿವೆಯನ್ನು ಶಮನಗೊಳಿಸಲು ಹಾಲೇ ಹೊಯ್ದಂತಾಯಿತು. ಎದೆಯ ಭಾರ ಇಳಿದಿದೆ. ತಮ್ಮ ಆಗಮನ ಪರಿತಾಪವ ಮರೆಯುವ ಪರಿತೋಷವಾಗಿ ಕಂಗೊಳಿಸುತ್ತಿದೆ. ನಿಮಗೆ ಅರಿವಿರಲಿ, ರಾಜಹೃದಯ ಎಂಬುದು ಬೆಂಕಿ ಕೆಂಡ ಇದ್ದಂತೆ ಎಲ್ಲರನ್ನು ಆಕರ್ಷಿಸುತ್ತದೆ, ಎಲ್ಲರನ್ನು ಸುಡುತ್ತದೆ. ರಾಜಭಂಡಾರದಲ್ಲಿರುವುದು ನಮ್ಮದಾಗಿರುವ ಮತ್ತು ನಮ್ಮದಲ್ಲದ ಹಣವೆಂಬ ಎಚ್ಚರಿಕೆ ಸದಾ ಇರಬೇಕು ಎಂದರು. ಬಸವಣ್ಣ ಮುಂದಕ್ಕೆ ಮುಂದಕ್ಕೆ ಹೋಗುತ್ತಿದ್ದಂತೆ ಸೇವಕರು ಹಿಂಬಾಲಿಸುತ್ತಿದ್ದರು. ಒಂದೊಂದು ವಿಭಾಗಕ್ಕೂ ಬಂದು ತನ್ನನ್ನು ಪರಿಚಯಿಸಿಕೊಂಡು ಸಿಬ್ಬಂದಿ ವರ್ಗದವರೆಲ್ಲರನ್ನು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಮಾತನಾಡಿಸುತ್ತಿದ್ದನು. ನಿಮ್ಮ ಕೆಲಸ ಜವಾಬ್ದಾರಿಗಳ ಪರಿಚಯ ಮಾಡಿಸಿ ಎನ್ನುತ್ತಾ ಆಸಕ್ತಿ ತೋರುತ್ತಿದ್ದನು. ಬಲದೇವರ ಮನ ಬೀಗಿತು, ಬಾಗಿತು, ದಿವ್ಯಾನಂದ ಆತ್ಮವನ್ನಾವರಿಸಿತು. ಬಸವಣ್ಣ, ನೀವು ಎಲ್ಲರಂತಲ್ಲ ಎಂಬ ಅರಿವಿತ್ತು. ನೀವು ತೋರಿದ ಆಸಕ್ತಿ ಕಳಕಳಿಯಲ್ಲಿ ಇಂದದು ನಿರೂಪಿತವಾಯಿತು. ಹಲವರು ಕೆಲಸವೊಂದು ಸಿಕ್ಕರೆ ಸಾಕು ಎಂಬ ಮನೋಭಾವದವರು. ಹಲವರು ಆದೀತೆ ನನ್ನಿಂದ ಮಾಡಬೇಕಿರುವ ಕೆಲಸಗಳ ಸಾರ್ಥಕತೆ ನಾನು ಸಮರ್ಪಕವಾಗಿ ನಿಭಾಯಿಸಬಲ್ಲೆನೆ ಎಂಬ ಮನೋಭಾವದವರು. ನೀವು ಎಂತಿರಬಹುದೆಂಬ ಯೋಚನೆ ಈ ತನಕವಿತ್ತು. ತೋರದೆ ಆಸೆ ನಿರಾಸೆಗಳ ಭಾವವನ್ನು ನಿರ್ವಿಕಾರ ಚಿತ್ತದಲ್ಲಿದ್ದು ಎಚ್ಚೆತ್ತಿರುವ ಚತುರನಂತೆ ನಿಮ್ಮ ಪ್ರಶ್ನೆಗಳು ನನ್ನೆಲ್ಲ ಶಂಕೆಯನ್ನು ದೂರೀಕರಿಸಿವೆ. ನನಗೀಗ ಹುದುಗಿದ ಕಾರ್ಗತ್ತಲ ಕಾಡು ಉರಿದು ಬೆಳಕ ಕಂಡಂತಾಯಿತು ಎಂದರು. ಬಸವಣ್ಣ ವೀಕ್ಷಣೆಯನ್ನು ಮುಂದುವರಿಸಿದನು. ಬಲದೇವರು ಅರುಹಿದ ವಿವರಗಳೆಲ್ಲವೂ ಕಣ್ಣೆದುರು ಬಂದು ಹೊಸ ಲೋಕವೊಂದನ್ನು ದರ್ಶಿಸಿದ ಅನುಭೂತಿಯಲ್ಲಿ ಮೆರೆಯತೊಡಗಿದರು. ಮತ್ತೆ ಕಂಗಳೆದುರು ಹೊಸ ಲೋಕ. ಗರುಡ, ಗಂಧರ್ವ, ಕಿಂಪುರುಷ, ಕಿನ್ನರ, ಅಷ್ಟದಿಕ್ಪಾಲಕರು, ಅಷ್ಟದಿಗ್ದಂತಿಗಳು, ಕೇಚರರು, ಭೂಚರರು, ಭೂತಗಣ, ಬೇತಾಳ, ರಾಕ್ಷಸ, ಪಿಶಾಚಿ, ಮಾನವರು ಬಸವ ಚಕ್ರವ್ಯೂಹ ಕೋಟೆಯೊಳಗೆ ಇಣುಕಿ ಹೊರಬರಲಾಗದೆ ಚಡಪಡಿಸಿದರು. ಮನದಲ್ಲಿ, ನಾನೆಂದು ಕಳವಳಿಸಬಾರದು, ನನಗಿದು ಹೊಸತೇನೋ ನಿಜ, ಆದರೆ ಹೊಸತು ಎಂದೆನಿಸಬಾರದು. ನಾನು ಶಕಲ ಶಾಸ್ತ್ರ ಕೋವಿದ ಎಂದು ಅರಿತರೆ ನನ್ನನ್ನು ಏಮಾರಿಸಲು ಮುಂದಾಗರು. ಹಿಡಿದ ಕೆಲಸವನ್ನು ಎಲ್ಲರೊಂದಾಗಿ ಎಲ್ಲ ಒಪ್ಪುವಂತೆ ಮಾಡಿ ಮುಗಿಸಿದರದು ನನ್ನ ನಿಜ ಗೆಲುವು. ನಾನಿದಕ್ಕೆ ಹಿಂಜರಿಯಬಾರದು. ನಾನು ಭಂಡಾರಿ ಬಲದೇವರ ಅಳಿಯ ಎಂಬುದರ ಸದುಪಯೋಗದಿಂದ ಎಲ್ಲದರ ಸಮಗ್ರ ಪರಿಚಯ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದನು. ತನ್ನ ನಿರ್ಧಾರದಿಂದ ಅಪರಿಚಿತ ಲೋಕವನ್ನು ಹೊಕ್ಕ ಬಸವ ಆ ಲೋಕದ ಎಲ್ಲದಕ್ಕೂ ಚಿರ ಪರಿಚಿತದವನಾಗಿ ಹಿಂದಕ್ಕೆ ಬಂದನು. ಬಸವ ಹೊರಗಡೆಗೆ ಬಂದವನು ರಾಜಭವನದತ್ತ ಹೆಜ್ಜೆ ಹಾಕಿದನು. ಸನಿಹವಾದಂತೆ ರಾಜಭಟರು ಧಾವಿಸಿ ಬಂದರು. ನಮಸ್ಕರಿಸಿ ಕಾಯುತ್ತಿಹರು ಮಹಾರಾಜರು ಭಿನ್ನವಿಸಿದರು. ಬಸವನ ಹೊರಗಣ್ಣಿಗೆ ಲೌಕಿಕದ ಅರಿವು, ಒಳಗಂಗಳಿಗೆ ಬೇರೆಯೇ ಚಿತ್ರ. ಮುಂಬಂದ ಬಸವ ರಾಜ ಬಿಜ್ಜಳರನ್ನು ಭೇಟಿಯಾದರು. ಬಿಜ್ಜಳರಸ ಬಸವನಲ್ಲಿ, ನಿಮ್ಮ ಮನದಲ್ಲಿ ಇರುವುದ ಹೇಳಿ, ಸಂಕೋಚ ಬೇಡ ಎಂದಂತೆ ಬಸವ ಇಂತೆಂದರು. ನೀವೆನ್ನ ಧಣಿ, ಈ ನೆಲವೆನಗ ಬರಿಯ ನೆಲವಲ್ಲ, ಹೊತ್ತಿರುವ ಧರಣಿ. ಧರಣಿಯೊಡೆಯ ಧಣಿಯನ್ನು ಮೀರುವ ಮನ ನನಗಿಲ್ಲ. ಆದರೆ ನನಗೆ ರಾಜಕೀಯ ಬೇಡ. ನಾನು ರಾಜಕಾರಣಿ ಆಗಲಾರೆ. ಕಣ್ಣು ಮುಚ್ಚಾಲೆಯಾಟ ನನಗೆಂದೂ ಹಿಡಿಸದು. ಬಿಜ್ಜಳ ನಿಧಾನವಾಗಿ ಇಂತೆಂದರು. ನಾಡ ಜನರ ಸಂಕಟವನ್ನು ಹೆಚ್ಚಿಸಲು ನನಗೆ ರಾಜಪೀಠ ಬೇಡ. ಚಾಲುಕ್ಯಾಧಿಪತಿ ಎನ್ನುವ ಬಯಕೆಯಲ್ಲಿ ಬಿಜ್ಜಳ ರಾಜಕೀಯ ಮಾಡುತ್ತಿದ್ದಾನೆ ಎಂದೆಲ್ಲರೂ ತಪ್ಪು ತಿಳಿದಿದ್ದಾರೆ. ನನಗೆ ಯುದ್ಧದಿಂದಾಗುವ ತೊಂದರೆಗಳ ಅರಿವಿದೆ. ಹಸಿರು ಇದ್ದಲ್ಲಿ ಶಾಂತಿ, ಶಾಂತಿ ಇದ್ದಲ್ಲಿ ಸೌಖ್ಯ ಎಂಬ ಅರಿವೂ ಇದೆ. ಆದರೆ ನಾನು
ರಾಜ್ಯ ವಿಸ್ತರಣೆಗೆ ಸಂಬಂಧಿಸಿ ಬೇಕು ಬೇಡ ಎಂದಿಲ್ಲ.

ಅದೇ ಎಲ್ಲವನ್ನು ಮಾಡಲೇಬೇಕು. ಆದರೆ ನಿಮ್ಮನ್ನು ಈ ರಂಗಕ್ಕೆ ಎಳೆಯಲಾರೆ, ರಾಜಕಾರಣಿ ಎಂದಾಗಿಸಲಾರೆ. ನನ್ನೊಡನೆ 100,000 ಮಂದಿ ಇದ್ದಾರೆ, ಆದರೆ ನಿಮ್ಮಂತಹವರು ಒಬ್ಬರಿದ್ದರೆ ಅದರಿಂದ ರಾಜ್ಯದೇಳಿಗೆ ಖಚಿತ ಎಂಬ ನಂಬಿಕೆ ನನ್ನಲ್ಲಿದೆ. ಬಸವನಾಗ, ದೊರೆಗಳೇ, ನಿಮ್ಮ ಯಾವ ಮಾತಿಗೂ ನಾನು ಪ್ರತಿಯಾಡಲಾರೆ. ದುಡಿಯುವುದರಲ್ಲಿ ನಂಬಿಕೆ ಇದೆ, ದುಡಿಮೆಯಲ್ಲಿ ಮೇಲು ಕೀಳು ಎಂಬ ಭಾವನೆ ಇಲ್ಲ. ದುಡಿಮೆ ಯಾವುದೇ ಇರಲಿ, ಕೈ ಕೆಸರಾದರೆ ಬಾಯಿಗೆ ಮೊಸರು ಎಂದರಿತಿರುವೆ. ನನ್ನ ಅಭಿಪ್ರಾಯವೇ ದುಡಿಯುವವ ಜಾಣ, ದುಡಿಯದವ ಕೋಣ ಎಂದು. ನಾಳೆಗಳ ಅರಿವಿಲ್ಲದೆ ಸುಮ್ಮನೆ ತಿರುಗುತ್ತಿದ್ದ ನನಗೆ ಕೆಲಸವೊಂದನ್ನು ಕರುಣಿಸಿದಿರಿ. ಕರುಣಿಕ ಆಗಲು ನನ್ನದಾವ ಅಭ್ಯಂತರವಿಲ್ಲ. ನಿಮ್ಮ ಕರುಣಾ ಕಟಾಕ್ಷದಲ್ಲಿ ಕರುಣಿಕನ ಕರಗಳಿಗೆ ಕರಕರೆಯ ಮಾಡಿ ಕರಟದಂತೆ ಕರುಣ ಕಾಪಾಡುವ ಕೆಲಸ ನನ್ನದು ಎಂದನು. ಬಿಜ್ಜಳ ತಕ್ಷಣ, ಖಾಲಿ ಇದೆ ಶ್ರೀಕರ್ಣ ಸರ್ವಾಧಿಕಾರಿ ಹುದ್ದೆ, ಬಸವರನ್ನು ಇಂದೇ ಅದಕ್ಕೆ ನೇಮಿಸಿ ಎಂದಂತೆ ಬಲದೇವ ಆಕ್ಷೇಪಿಸಿದರು. ಬಸವಣ್ಣನೂ ಒಪ್ಪಲಿಲ್ಲ. ಗಳಿಗೆ ಚಿಂತಿಸಿದ ಬಿಜ್ಜಳ ಮತ್ತೆ ನುಡಿದ, ಮುಂದಾಗಿ ಹೊರಡಿಸಲು ರಾಜನಿರೂಪವ ಬಸವರಿನ್ನು ಶ್ರೀಕರ್ಣ ಸರ್ವಾಧಿಕಾರಿಗಳು. ರಾಜ್ಯ ಭಂಡಾರದ ಹಿರಿಯ ಅಧಿಕಾರಿಯಾಗಿ ಅನನುಭವಿ, ವಯಸ್ಸಿನಲ್ಲಿ ಕಿರಿಯನಾದ ಬಸವ ನೇಮಕಗೊಂಡದ್ದು ಹಿರಿಯ ಅಧಿಕಾರಿಗಳ ಅಸಹನೆಗೆ ಕಾರಣವಾಯಿತು. 10-6 ವರ್ಷಗಳ ನಮ್ಮ ಸೇವೆಗೆ ಬೆಲೆಯಿಲ್ಲವಾಯಿತೇ ಎಂದು ಪರಿತಪಿಸಿದರು. ಹಿರಿಯ ಶ್ರೀಕರಣ ಹೆಗ್ಗಡೆ ಬಸವನನ್ನು ಕಂಗಾಲಾಗಿಸಲು ಒಂದೊಂದೇ ಆಟದ ಪಗಡೆಯ ಉರುಳಿಸಲಾರಂಭಿಸಿದರು. ಬಸವನಿಗೆ ಹಿರಿಯ ಅಧಿಕಾರಿಗಳ ಅಸಹಕಾರದ ಅರಿವಾದಂತೆ ತಳಮಳಿಸಿದ. ಅರಿಯದೆ ನಿನ್ನೆಯನ್ನು ನಾಳೆಯನ್ನು ಎದುರಿಸುವುದು ಎಂತೆಂದು ಚಿಂತಿತನಾದ. ನಿತ್ಯ ಮಾಡಬೇಕಾಗಿರುವ ಕೆಲಸಗಳು, ಬೇಕಾಗಿರುವ ಹಿರಿಯರ ಸಲಹೆಗಳ ಕುರಿತು ಯೋಚಿಸುತ್ತಿದ್ದ. ತನ್ನೆದೆಗೆ ಹಿರಿಯರಾರು ಬರದಿರುವುದನ್ನು ಗಮನಿಸಿ ತಾನೇ ಅವರ ಬಳಿ ತೆರಳಲು ನಿರ್ಧರಿಸಿದ. ಪ್ರತಿಯೋರ್ವ ಹಿರಿಯ ಅಧಿಕಾರಿಗಳ ಬಳಿ ತೆರಳಿದ ಬಸವ ಅವರಿಗೆ ಗೌರವ ತೋರಿದ. ನಿಧಾನವಾಗಿ, ಹಿರಿಯರಲ್ಲಿ ಕಿರಿಯ ನಾನು ಎನ್ನುವ ನಿಜದರಿವು ನನಗಿದೆ. ಹಿರಿಯರಲ್ಲಿ ಹಿರಿಯರು ತಾವೆಲ್ಲ ಎಂದೂ ತಿಳಿದಿರುವೆ. ಹಿರಿತನದಲ್ಲಿ ತಾವೆನಗೆ ಪಿತ ಸಮಾನರು, ಪರಮನೈಷ್ಠಿಕರು. ರಾಜನ ಆದೇಶದ ಅನುಸಾರ ತಮ್ಮ ಮೇಲಾಧಿಕಾರಿಯಾಗಿ ಬಂದು ಕೂರುವಲ್ಲಿ ಹಿಂಜರಿಯುತ್ತಿರುವೆ. ಅರಸರಲ್ಲಿ ತಕ್ಷಣ ತೆರಳಿ ನಿಮ್ಮೆಲ್ಲರ ಸಹಾಯಕ ನಾನಾಗಿ ಕೆಲಸ ಮಾಡುವೆ ಎಂಬುದನ್ನು ಅರಹುವೆ. ನಿಮ್ಮೆಲ್ಲರ ಶುಭದ ಹರಕೆ ಬದುಕಿನಲ್ಲಿ ಬಹಳ ಮಿಗಿಲಾದು ನನಗೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಅಭಿಮಾನದ ಹೊರತು ನನಗೆ ಬೇರೇನೂ ಬೇಡ ಎಂದನು. ಬಸವ ನೆದೆಯ ಉಲಿತವ ಆಸ್ವಾದಿಸಿದ ಹಿರಿಯ ಹೆಗ್ಗಡೆಯವರು ಬಸವನಿಗೆ ಸಂಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಂಡರು. ಬಸವನಲ್ಲಿ ಬಸವ ಇದ್ದ ಕಟ್ಟುಗಳೆಲ್ಲ ಕಳಚಿ ಹೋದವು. ನಿಮ್ಮ ಮಾತಿನ ಆಲಿಂಗನದೆ ಅರಿತೆನೀಗ ನನ್ನ ಅಪರಾಧವನ್ನು ಕ್ಷಮಿಸಿರೆನ್ನನು ಎಂದಂತೆ ಬಸವಣ್ಣ ಬೀಗದೆ ಬಾಗಿದ. ತಾವು ಹಿರಿಯರು, ನಾನು ಕಿರಿಯರಲ್ಲಿ ಕಿರಿಯ. ತಾವು ಬೆರಳ ತುದಿಯಲ್ಲಿ ತೋರಿದರೂ ಸಾಕು, ಶಿರದ ಮೇಲಿರಿಸಿ ಅದನ್ನು ಮುಂದುವರಿಯುವೆ. ನನಗೆ ಸದಾ ಸಹಕಾರಿಗಳಾಗಿದ್ದು ನನ್ನ ಬಾಳ ಯಾತ್ರೆಯನ್ನು ಮುಂದುವರಿಸಲು ನಿತ್ಯ ಪ್ರೋತ್ಸಾಹಿಗಳಾಗಿ ಎಂದನು. ಹೆಗ್ಗಡೆಯವರು ಹನಿಗಣ್ಣಾದರು. ಎಳೆಯನ ಸವಿ ನುಡಿಗಳು ಅವರ ಮನಕ್ಕೆ ಅಪ್ಪಳಿಸಿ ಕಲಕಿ ಅಂತಃಕರಣವನ್ನು ಮೃದುಗೊಳಿಸಿತು, ಅಹಮಿಕೆಯ ನೀಗಿಸಿತು. ಶರಣಾದರು. ಮನದಲ್ಲಿ ದೊಡ್ಡವರಾರೆಂಬುದ ಅರಿಯಲಿದೆ ಈ ಜಗವು ನಾಳೆಯಲ್ಲಿ ಎಂದರು. ಬಸವನಲ್ಲಿಂದ ಹೊರಟ. ಮರುದಿನ ಮುಂಜಾನೆ, ಅರುಣ ಮೇಲೇರುತ್ತಿದ್ದಂತೆ ಬಸವನೂ ಮೇಲೆದ್ದ. ಪೂಜಾ ನಿರತನಾಗಿದ್ದಾಗ ಇಹದ ಅರಿವೇ ಇರಲಿಲ್ಲ. ರಾಜ್ಯ ಭಂಡಾರದ ಲೆಕ್ಕ ಪತ್ರಗಳಲ್ಲಿ ಮುಳುಗಿ ಉರುಳಿದ ದಿನ ವಾರಗಳು ಶಿವಪೂಜೆಯನ್ನೇ ಮರೆಸಿತ್ತು. ಮುಗಿದಂತೆ ಶಿವನಾಮಸ್ಮರಣೆ ಬೇಡ, ಬೇರೇನು ಎಂದೆನಿಸುತ್ತಿತ್ತು. ಪೂಜಾನಿರತ ಬಸವ ಬರುವನೆಂದು ನಾಗಮ್ಮ ಕಾಯುತ್ತಿದ್ದರು. ಊಹು, ಕಾದು ಕಾದು ಸೋತಳು. ಶಿವಪೂಜಾ ಗ್ರಹಕ್ಕೆ ಪತಿಯನ್ನು ಕಳುಹಿಸಿ ಬಸವನನ್ನು ಕರೆದುಕೊಂಡು ಬಂದಿರೆಂದು ಆಜ್ಞಾಪಿಸಿದಳು. ಭಾವನೊಡನೆ ಬಸವ ಬಂದಂತೆ ನಾಗಮ್ಮ ಲೇವಡಿಸಿ, ಏನಪ್ಪ ಈ ರೀತಿಯ ಪೂಜೆ ಎಂದಳು. ಬಸವ ಮೆದು ದನಿಯಲ್ಲಿ ಪದಪೋಣಿಸಿದ. ಅರಿವ ಬೆಳಗಾಗಿ ಆನಂದ ದುಸಿರಾಗಿ ಜ್ಞಾನಶಕ್ತಿಯು ಆಗಿ ಪರಿಮಳವಾಗಿ ಇರಲು ನನ್ನೊಳಗೆ ಸಂಗಮನು. ಅವನಿರದ ದಿನವೆನಗೆ ಏತಕ್ಕೆ? ನೀನೇ ಹೇಳು ಅಕ್ಕ
ಬಣ್ಣವಿಲ್ಲದ ಚಿನ್ನ,

ಕಾಂತಿ ಇಲ್ಲದ ತೇಜ, ತಂಪಿರದ ಚಂದಿರ, ರುಚಿ ಇರದ ಉಪ್ಪು, ಹಿತವಿರದ ಬದುಕು, ಹೃದಯ ವಿರದಿಹ ಭಕ್ತಿ, ಶಬ್ದವಿಲ್ಲದ ಭಾಷೆ, ರಸವಿರದ ಸವಿಕಾವ್ಯ, ನಾನಾದೇನು ಮರೆತರೊಂದು ಗಳಿಗೆಗೂ ನನ್ನೊಲವ ಸಂಗಮನನು ನಾನು. ನಾಗಮ್ಮ, ಶಿವಸ್ವಾಮಿ, ಗಂಗೆ, ನೀಲೆಯರು ಒಂದು ಕಡೆ, ಬಸವ ಒಂದು ಕಡೆ, ಮಾತಯುದ್ಧ ಬಿಡುವಿಲ್ಲದಂತೆ ಮುಂದುವರಿಯುತ್ತಿತ್ತು. ಬಸವನ ಮಾತುಗಳಿಗೆ ಎಲ್ಲರೂ ಮಂತ್ರಮುಗ್ಧರಾಗಿದ್ದರು. ಸುಲಿದ ಬಾಳೆಹಣ್ಣನ್ನು ತಿನ್ನುತ್ತಿರುವ ಆನಂದದಲ್ಲಿದ್ದರು. ಬಸವ ಮಾತನ್ನು ಮುಂದುವರಿಸಿ ಗುರು, ಲಿಂಗ, ಜಂಗಮ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಹೀಗೆ ಎಲ್ಲವನ್ನೂ ತಾನರಿತಂತೆ ಸರಳವಾಗಿ ಅರುಹಿ ಗಟ್ಟಿದನಿಯಲ್ಲಿ ತನುವ ಕೊಟ್ಟು ಗುರುವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಧನವ ಕೊಟ್ಟು ಜಂಗಮನ ಒಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯ ಹೊಯಿಸಿ ಪೂಜಿಸುವರ ಮೆಚ್ಚ ಕೂಡಲ ಸಂಗಮ ದೇವ ಎಂದಿರಲು ಎಲ್ಲರೂ ಅದೇ ಗುಂಗಿನಲ್ಲಿ ಮುಳುಗಿದರು. ಎದೆಯಲ್ಲಿ ಬೆಳ್ಳನೆಯ ಬೆಳಕು ಬೆಳಗಿದಂತಾಯಿತು. ಬಸವ ಮಾಸನೂರಿನಲ್ಲಿ ದಾರಿಯುದ್ದಕ್ಕೂ ಗುಡಿಸಲುಗಳು, ಹಸಿರ ಸೊಬಗು, ಊರು ಎದುರಾದಂತೆ ಜನಸಂತೆ, ಕೊಂಬು ಕಹಳೆಗಳು ಬಸವನಿಗೆ ಸ್ವಾಗತ ಕೋರಿದವು. ಬಸವ ಬಾಗಿದ, ಬೆರಗಾದ, ಜನಸಂತೆ ಮಾರುತಿಯ ಬೆಳೆದ ಬಾಲವಾಗತೊಡಗಿತು. ಬಸವನ ಹೂನಗೆ ಎಲ್ಲರನ್ನೂ ಆಕರ್ಷಿಸಿತು. ದೇವಲೋಕದಿಂದಿಳಿದು ಬಂದ ಧ್ರುವತಾರೆ ಇವರೆಂದು ಸಂಭ್ರಮಿಸಿತು. ಬಸವ ಮಾತನಾಡಬೇಕೆಂದು ಎಲ್ಲರೊತ್ತಾಯ. ತನ್ನೊಳಗೆ ವಿವೇಚಿಸಿ ಸಂಗಮನನ್ನು ಧ್ಯಾನಿಸಿ ಇಂತೆಂದ: ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬಿಳಿವರಯ್ಯ, ನೆಲವಾಳನ ಹೆಣವೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ, ಮೊಲನಿಂದ ಕಡುಕಷ್ಟ ನರನ ಬಾಳುವೆ ನೆಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವ. ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲದು. ನೀವು ಕಲಿತವರು ಅಲ್ಲದಿರಬಹುದು, ಆದರೆ ಒಬ್ಬೊಬ್ಬರ ಆಂತರ್ಯದಲ್ಲೂ ಪ್ರತಿಭೆಯಿದೆ. ಪ್ರತಿಭೆ ಯಾರದೇ ಸೊತ್ತಲ್ಲ. ಪ್ರತಿಭೆಯನ್ನು ಹೊರಕ್ಕೆಳೆದು ಹೊರಗೆ ತಿಕ್ಕಿದರೆ ಅಪರಂಜೆಯಂತೆ ಹೊಳೆಯುತ್ತದೆ. ಒಂದಾಗಿ ಒಮ್ಮನದಲ್ಲಿ ನೀವಿದ್ದರೆ ನಿಮ್ಮನ್ನು ತಡೆಯುವವರಾರೂ ಇಲ್ಲ. ಅಡಗಿರುವ ದೈವಿಕ ಶಕ್ತಿಯು ಎಲ್ಲರಲ್ಲೂ ಒಂದೇ ಆಗಿದೆ. ಗುರುತಿಸಬೇಕು. ಗುರುತಿಸಿ ವಿನಿಯೋಗಿಸಿ ಅನುಭವಿಸುವುದರಲ್ಲಿದೆ ನಿಜ ಬದುಕ ಹಿರಿಮೆ. ಈ ಜಗತ್ತಿನಲ್ಲಿ ಜಾತಿ ಎಂಬುದು ಬಲುಹೀನ. ದುಡಿಯುವವರಲ್ಲಿ ಜಾತಿ ಇಲ್ಲ, ಮತ್ತದು ಬೇಡ. ಬದುಕ ನಿಜದಾರಿ ತೋರುವಂಥದ್ದೇ ಧರ್ಮ. ಸರಿದಾರಿಯಲ್ಲಿರುವುದೇ ಬಾಳಮರ್ಮ. ಅರಿತು ನಡೆದಂತೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ. ತಪ್ಪಿದರವರವರ ಆತ್ಮಸಾಕ್ಷಿ ಚುಚ್ಚುತ್ತಲೇ ಇರುತ್ತದೆ. ನೀನು ಸರಿಯಿಲ್ಲ ಎನ್ನುತ್ತದೆ. ಜಾತಿ ಎಂಬುದು ಭೀತಿಯ ನೆಲೆಗಟ್ಟು. ನಮ್ಮಲ್ಲಿ ಸದ್ಧರ್ಮದರಿವಿರಲಿ. ಜಾತಿ ನಮಗಾರಿಗೂ ಬೇಡ. ನಾವೆಲ್ಲರೂ ಮನುಷ್ಯ ಜಾತಿಯವರು, ಮಾನವ ಧರ್ಮೀಯರು. ಬದುಕ ನಡೆಸಲು ನಾವು ಒಂದೊಂದು ಕೆಲಸವನ್ನು ಮಾಡುತ್ತಿದ್ದೇವೆ. ಯಾವ ವೃತ್ತಿಯೂ ಮೇಲಲ್ಲ, ಕೀಳೂ ಅಲ್ಲ. ಅವರವರಿಗೆ ಅವರವರ ವೃತ್ತಿ. ನೆನಪಿರಲಿ, ದುಡಿಯುವ ನಾವೆಲ್ಲರೂ ಸರಿಸಮಾನರು. ಇಷ್ಟಲಿಂಗ ಪೂಜೆಯಲ್ಲಿ ಶಿವರೂಪಿ ಮನುಷ್ಯತ್ವವನ್ನು ಒಪ್ಪಿಸಬಹುದು, ಒಲಿಸಬಹುದು. ಶಿವ ಸಾಕ್ಷಾತ್ಕಾರದ ಮಹಿಮೆಯನ್ನು ಶಿವನನ್ನು ಕರದಿಷ್ಟಲಿಂಗವಾಗಿಸಿಯೇ ತಿಳಿಯಬಹುದು. ಮಾತು ಮುಗಿದಂತೆ ಒಕ್ಕೊರಲ ಬೊಬ್ಬೆ ಕೇಳಿಬಂತು: ಬೇಕೆಮಗೆ ಇಷ್ಟಲಿಂಗ, ಪ್ರಸಾದಿಸಬೇಕು ನೀವೆನಗೆ ಅದನ್ನು. ನಡೆಯುತ್ತೇವೆ ನೀವು ತೋರಿರುವ ದಾರಿಯಲ್ಲಿ. ಬದುಕಿನುದ್ದಾರವ ಕಾಣುವ ದಾರಿಯನ್ನು ಬಿಡುವಾಸೆ ನಮಗಿಲ್ಲ. ಗಳಿಗೆ ಗಳಿಗೆಗೂ ಸ್ವರ ಜೋರಾಯಿತು. ಸ್ವರ ಎತ್ತುವವರ ಸಂಖ್ಯೆಯೂ ಹೆಚ್ಚಾಗುತ್ತಿತ್ತು. ಬಸವ ಅಚ್ಚರಿಗೊಂಡ, ಆನಂದದಲ್ಲಿ ಬಿಂದ. ಮತ್ತೆ ಇಂತೆಂದ: ನಾನು ಹೇಳುವ ಈ ನುಡಿಯನ್ನು ನೀವೆಲ್ಲರೂ ಗಮನವಿರಿಸಿ ಆಲಿಸಿರಿ, ಅನುಸರಿಸಿರಿ. ನಿಮಗಾಗ ಇಷ್ಟಲಿಂಗ ಪ್ರಾಪ್ತವಾದಂತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇಷ್ಟಲಿಂಗ ಧಾರಣೆಯನ್ನು ಅಪೇಕ್ಷಿಸಿ ಬಂದವರಿಗೆ ಬಸವಣ್ಣ ಒಲವಿನಲ್ಲಿ ಲಿಂಗ ಧಾರಣೆಯ ಮಹತ್ವವನ್ನು ಅರುಹಿದರು. ನನ್ನಂತೆ ನೀವು, ನಿಮ್ಮಂತೆ ನಾನು, ನಮ್ಮಲ್ಲಿ ಯಾವ ಭೇದ ಭಾವ

ಅವು ಇಲ್ಲ. ನಾವೆಲ್ಲರೂ ಒಂದಾಗಿ ಒಂದೇ ರೀತಿಯಲ್ಲಿ ಇಷ್ಟಲಿಂಗದ ಪೂಜೆಯನ್ನು ಮಾಡಿದರೆ ಸಂಗಮನು ನನ್ನೊಲವ ಮಕ್ಕಳು ಇವರೆಂಬ ಪ್ರೀತಿಯನ್ನು ತೋರಿ ಒಲಿಯುವನು. ಮನದಲ್ಲಿ ಯಾವುದೇ ಕಲ್ಮಶವನ್ನು ಇರಿಸಿಕೊಳ್ಳದೆ ಅವನನ್ನು ಧ್ಯಾನಿಸುವ. ಯಾವ ಲೌಕಿಕ ಬಯಕೆಗಳನ್ನು ಬೇಡಿಕೊಳ್ಳದಿರೋಣ. ನಮ್ಮ ಬದುಕನ್ನು ನಾನು ನಾನು ಎಂಬ ಅಹಮಿಕೆಯನ್ನು ಕಳೆದು ಬೆಳಗಿಸೆಂದು ಪ್ರಾರ್ಥಿಸೋಣ ಎಂದರು. ಸಂಗಮೇಶ್ವರನನ್ನು ನೆನೆಯುತ್ತಾ ತಮ್ಮೊಳಗಿನ ಆನಂದವನ್ನು ಹಿಡಿದಿರಿಸಲು ಆಗದೆ ಮತ್ತೆ ನಾವೆಲ್ಲರೂ ದೇವರ ಎದುರಿನಲ್ಲಿ ಸಮಾನರು. ಧರ್ಮರಂಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶವಿದೆ. ನಾವೆಲ್ಲರೂ ಒಂದಾಗಿರೋಣ, ಸುಖದಲ್ಲಿ ಬಾಳೋಣ. ನಮ್ಮ ಬದುಕು ಸಮರಸದ ಸಮನ್ವಯವೇ ಬಾಳಿನಲ್ಲಿ ಬೆಳಗಬೇಕು. ಬೆಳಗಿ ಬೆಳೆದಂಥದು ಎಲ್ಲರನ್ನು ಹೊಳೆಸುತ್ತದೆ. ದಿನ ದಿನವೂ ನಾವು ಪೂಜಿಸುವ ರೀತಿ ನೀತಿಯು ಬದುಕು ಮಾರ್ಗವನ್ನು ಇವ ನಮ್ಮವನು ಎಂದು ತೋರುತ್ತದೆ. ಎಲ್ಲವನ್ನೂ ಅರಿಯೋಣ, ಎಲ್ಲರನ್ನೂ ಅರಿಯೋಣ. ಅರಿತರಿತು ಬಾಳಿದರೆ ಧನ್ಯತೆ. ಯಾರಲ್ಲೂ ರೋಷ ದ್ವೇಷವನ್ನು ತೋರದಿರಿ. ಇವ ಯಾರು ಎನ್ನದಿರಿ, ಇವ ನಮ್ಮವ ಎನ್ನಿ ಎಂದವರು ಮತ್ತೆ ಇಂತೆಂದರು. ಕರಿಯ ತಿಂಗಳಿನ ದಿನವೆಲ್ಲವೂ ಮುಗಿದಿಹುದೀಗ. ಇನ್ನು ಬೆಳದಿಂಗಳಿನ ಬೆಳಕು ಬದುಕಿನಂಗಳದಲ್ಲಿ ಹೊಳೆ ಹೊಳವ ಬೆಳಕು ಮಂಗಳವಾಡೆಯ ತಿಂಗಳಿನ ಸೊಬಗ ಉಣಿಸುತ್ತಿರುವಲ್ಲಿ ನೀವೆಲ್ಲರ ನನಗೆ ಜೊತೆಗಾರರಾಗಿ ನನ್ನೊಡನೆ ಪಯಣಿಸುತ್ತೀರಿ. ನಾನೆಂದೆಂದು ನಿಮ್ಮೆಲ್ಲರೊಡನಿರುವೆ. ಇಷ್ಟಲಿಂಗ ಧಾರಣೆಯ ಕ್ರಮ ಪಡೆಯುವ ರೀತಿ, ಪಡೆದ ನಂತರದ ರೀತಿ ನೀತಿ, ಪಡೆದವರ ವಿವರ ನಿಧಾನವಾಗಿ ಬಾಯಿಂದ ಬಾಯಿಗೆ ಹರಡಲಾರಂಭಿಸಿತು. ಊರೂರು ಕೇರಿಗಳಲ್ಲಿ ಪ್ರತಿಧ್ವನಿಸಿತು. ಈ ಮಾತ ಗಾಳಿ ಉರಿಯುವ ಬೆಂಕಿ ಎದೆಗಳ ಹಲ ಕೆಲವು ಜಾಗಗಳಲ್ಲಿ ತಣಿಸಿದರೆ ಇನ್ನು ಹಲ ಕೆಲವು ಜಾಗಗಳಲ್ಲಿ ಬಿಸಿಯೇರಿಸಿದವು. ಕೆಲವೆಡೆ ಹೊಗೆ ಎಲ್ಲೆಡೆಯಲ್ಲೂ ವ್ಯಾಪಿಸಿತು. ಉರಿದ ಬೆಂಕಿಯ ಬೆಳಕಲ್ಲಿ ಹಲವರು ಬದುಕು ಸತ್ಯವ ಕಂಡರು. ನಿಗಿನಿಗಿ ಉರಿಯುತ್ತಾ ಉರಿದುರಿದು ಸುಡತೊಡಗಿತು ಮನುಕುಲದ ಮತ್ಸರವನ್ನು. ಒಂದಷ್ಟು ದಿನಗಳ ನಂತರ ಬಸವಣ್ಣನವರು ಏನೋ ಯೋಚನೆಯಲ್ಲಿದ್ದರು. ಗಮನಿಸಿದ ಗಂಗೆ ನೀಲೆಯರು ಆತಂಕಕ್ಕೊಳಗಾದರು. ಮತ್ತೆ ಮತ್ತೆ ಪ್ರಶ್ನಿಸತೊಡಗಿದರು. ಬಸವಣ್ಣನವರ ಮನದಲ್ಲಿ ನನ್ನ ಮನದ ಪರಿತಾಪವನ್ನು ಮರೆಸಿ ಉತ್ತರಿಸದಿದ್ದರೆ ನನ್ನೆದೆಯ ಕೋಲಾಹಲವು ಇವರಿಗರಿವಾದೀತು. ನಾನೊಬ್ಬನೇ ಚಿಂತಿಸಿದರೆ ನನಗಾವ ಪರಿಹಾರವೂ ದೊರಕದು. ಇವರಲ್ಲಿ ಅರುಹಿದರೆ ಪರಿಹಾರ ಗೋಚಿಸಬಹುದು ಎನಿಸಿ ನಿಧಾನವಾಗಿ ಹೇಳತೊಡಗಿದರು. ಕಪ್ಪಡಿ ಸಂಗಮವು ನನ್ನೂರು ಎಂದೆನಿಸಿದ್ದೆ. ಹಾಗಾಗಿಯೇ ಬಾಗೇವಾಡಿಯನ್ನು ತೊರೆದು ಬಂದೆ. ಮುಂದೆ ಕಪ್ಪಡಿ ಸಂಗಮದಿಂದ ಮಂಗಳ ವೇಡೆಗೆ ಬಂದು ನೆಲೆಸಿದಂತೆ ಮಂಗಳ ವೇಡೆಯೇ ನನ್ನೂರು ಎನಿಸಿತು. ಆದರೀಗ ಕಲ್ಯಾಣ ಕೈಬೀಸಿ ಕರೆಯುತ್ತಿದೆ ಎಂದೆನಿಸುತ್ತಿದೆ. ಬಿಜ್ಜಳ ಮಹಾರಾಜರ ಮನದಿಚ್ಛೆ ನಾನರಿತಿರುವ ಕಾರಣ ಅವರು ನಿಶ್ಚಿತವಾಗಿ ಇಲ್ಲಿಯೇ ಬಿಟ್ಟು ಹೋಗರು. ತಾವಿರುವಲ್ಲಿ ನಾನಿರಬೇಕು ಎಂಬುದವರೆದೆಯ ಹೆಮ್ಮರದಂತಿರುವ ಆಸೆ. ಯಾವ ಜನುಬದ ಪುಣ್ಯದ ಫಲವೋ ನನಗರಿವಿಲ್ಲ. ಇಂತಹ ದೊರೆಯನಿಗೆ ದೊರೆತಿದ್ದಾರೆ. ದೊರೆತನದ ಗತ್ತು ಗೈರತ್ತುಗಳನ್ನು ತೋರದೆಯೇ ನನ್ನನ್ನವರ ಪರಮಾಪ್ತ ಸಖನಂತೆ ಕಾಣುತ್ತಿದ್ದಾರೆ. ಮತ್ತೆ ನೀಲ, ಕಲ್ಯಾಣಕ್ಕೇನು ಹೋಗುತ್ತೇವೆ? ನಾವು ಮೂವರೇ ಹೋದರೆಂತೂ ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ, ಸುಗಕ್ಕೆ ಆಧಾರ ಎಂದಾದಿತಾಗ ಎಂದರು. ನೀಲ ತಡಕ್ಕನೆ ಇಂತೆಂದಳು, ನಾವು ಮೂವರೇ ಎನ್ನದಿರಿ, ನಾವು ಐವರು ಎನ್ನಿರಿ. ಕೂಡಿ ಬಾಳೋಣ, ಒಂದಾಗಿ ಸುಖಿಸೋಣ. ಅವರ ಮಕ್ಕಳಾಗಿ ನಾವು, ನಮ್ಮ ಹೆತ್ತವರಾಗಿ ಅವರು. ಒಂದು ಸೂರಿನೊಳಗಿನ ಸಂಸಾರವೆಂದಾಗಿ ಕೂಡಿ ಬಾಳುವ ಬದಲು ಬೇಕೇಕೆ ಬೇರೆ ಸಗ್ಗದ ಸಿರಿಯು ಅದನ್ನು ಮೀರಿ. ಬಸವ ರೋಮಾಂಚಿತನಾದ. ಮೂವರ ಮನದಲ್ಲೂ ಬೆಳಕು ಹೊಳೆದಂತಹ ಬೆಳಕು. ಎದುರ ಬೆಳಕನ್ನು ಹೊಸ ಬೆಳಕ ನೋಟದಲ್ಲಿ ಮೂವರೂ ದಿಟ್ಟಿಸಿದರು. ಬಸವನೆರಿಯಲ್ಲಿ ಗಂಗಾ ನೀಲ, ಗಂಗಾ ನೀಲರ ಎದೆಯಲ್ಲಿ ಬಸವ ಬಸವ ಬಸವ. ಮಂಗಳ ವೇಡೆಗೆ ಬಸವಣ್ಣನನ್ನು ಅರಸುತ್ತ ಅರಸುತ್ತ ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿತ್ತು. ಇತ್ತ ಕಡೆ ಜೇನುಗೂಡಿಗೆ ಕಲ್ಲನ್ನು ಎಸೆದಂತಾಗಿ ಯುದ್ಧದ ಭೀತಿ ಕಾಡತೊಡಗಿತ್ತು. ಊರೂರ ಬೀದಿ ಬೀದಿಯಲ್ಲೂ ಅಶ್ವಪಡೆ, ಗಜಪಡೆ, ಸೇನಾಪಡೆ.
ವೆಚ್ಚವನ್ನು ಸರಿದೂಗಿಸಲು ಜನರನ್ನು ತೆರಿಗೆ

ಬರೆಬಹುವಾಗಿ ಕಾಡತೊಡಗಿತ್ತು. ಯುದ್ಧ ತೆರಿಗೆಯು ಜನರ ನೆಮ್ಮದಿಯನ್ನು ಹಾಳು ಗೆಡವದಂತೆ ಅರ್ಥ ಸಚಿವ ಬಸವಣ್ಣ ಬಹುವಾಗಿ ಹೆಣಗಾಡುತ್ತಿದ್ದರು. ಓಡಾಟ ಹೆಚ್ಚಾಯಿತು. ಕೆಲಸವನ್ನು ಯಾವ ಚ್ಯುತಿಗೂ ಅವಕಾಶ ಇರದಂತೆ ಮುಂದುವರಿಸುತ್ತಿದ್ದರು. ರಾಜ್ಯ ಕ್ಷೇಮದ ಗಮನಿಸುವಿಕೆಯಲ್ಲಿ ಪ್ರಜಾ ನಂಬಿಕೆಗೆ ಚ್ಯುತಿ ಬರದಂತೆ ಕೆಲಸಗಳನ್ನು ಮಾಡುತ್ತಿದ್ದರು. ಎಲ್ಲೆಡೆ ಜನಪ್ರಿಯತೆಗೆ ಪಾತ್ರರಾದರು. ನಿಧಾನವಾಗಿ ಯುದ್ಧದ ಕಾರ್ಮೋಡ ಕರಗಿತು. ಬಿಜ್ಜಳ ಕಲ್ಯಾಣಕ್ಕೆ ಹೋಗುವುದು ನಿಶ್ಚಿತವಾಯಿತು. ಬಸವಣ್ಣ ತನ್ನ ಜೊತೆಯೇ ಇರಬೇಕೆಂಬ ಕಟ್ಟಪ್ಪಡೆಯು ಬಸವನ ಮಲತುಂಬಿತು. ಕೆಲವೇ ದಿನಗಳಲ್ಲಿ ಹೊಸ ಸುದ್ದಿ, ನಮ್ಮರಸ ಬಿಜ್ಜಳ ನಿನ್ನು ಕಲ್ಯಾಣದ ಅಧಿಪತಿ, ಪುತ್ರ ಸೋವಿದೇವ ಇಲ್ಲಿ. ಬಸವ ಯಾವುದೋ ಯೋಚನೆಯಲ್ಲಿ ಗಂಗಾ ನೀಲೆಯರು ಅವನೆದುರಿನಲ್ಲಿ ಪ್ರಶ್ನೆಗಳಿಗೆ ಉತ್ತರವಿರದೆ ಬಸವ ಮೌನಿ. ಕೊನೆಗೆ ಇಂದು ನಾನೊಬ್ಬನೇ, ಮುಂದೆ ನಾವೆಲ್ಲರೂ ಎಂದನು. ಬಸವ ಕಲ್ಯಾಣಕ್ಕೆ, ಬಿಜ್ಜಳನ ಆನಂದಕ್ಕೆ ಪಾರವೇ ಇಲ್ಲ. ಬಸವ ಕಲ್ಯಾಣದಲ್ಲಿ ತಿರುಗಾಡಿದ, ಬೀದಿ ಬೀದಿಗಳನ್ನು ಪರಿಚಯಿಸಿಕೊಂಡ, ತ್ರಿಪುರಾಂತಕ ಕೆರೆಯನ್ನು ಕಂಡಂತೆ ಮನದಲ್ಲಿ ಬದುಕೆಲ್ಲವೂ ಹಾಳು ಎಂದು ಗೋಳು ಹೊಯ್ಯುವ ಜನರು ಒಮ್ಮೆ ಇಲ್ಲಿಗೆ ಬಂದು ಈ ಕೆರೆಯನ್ನು ಕಂಡಂತೆ ಇದರ ಅಗಾಧತೆ ಎದುರು ನಿಶ್ಚಿತವಾಗಿ ಮೂಕರಾಗುತ್ತಾರೆ. ನಾನು ಈ ಕಲ್ಯಾಣದಲ್ಲಿ ಎಲ್ಲೆಲ್ಲೋ ಇರುವ ಬದಲು ಈ ಕೆರೆಯ ದಡದಲ್ಲಿ ಇದ್ದರೆ ಬದುಕು ಪಾವನ ಎಂದು ಗುಣುಗಿದರು. ಬಸವಣ್ಣನಿಗೆ ಕಲ್ಯಾಣ ಇಷ್ಟವಾಯಿತು. ನನ್ನ ಬದುಕು ಕಲ್ಯಾಣ ಇಲ್ಲೇ ಎಂದುಕೊಂಡರು. ಬಸವನ ಒಪ್ಪಿಗೆಯನ್ನು ಅರಿತು ಬಿಜ್ಜಳ ಸಂಭ್ರಮದಲ್ಲಿ ಬಸವನಲ್ಲಿ, ನನ್ನ ಕೋರಿಕೆಗೆ ಓಗೊಟ್ಟು ಇಳಿಸಿದಿರಿ ನೀವೊಂದು ದೊಡ್ಡ ಹೊರೆಯನ್ನು, ನನ್ನಿಂದ ತೊಲಗಿಸಿದರಿ ಮನದ ಉಸುರಿತನವನ್ನು. ಮತ್ತೆ ಬಯಸದಂತೆ ನಾನದನು. ತನ್ನ ಸಂತಸದ ಬಹಿರಂಗ ಪ್ರದರ್ಶನಕ್ಕೆ ಬಸವನಿಗಾಗಿ ಕಾಯ್ದಿಟ್ಟ ಅರಮನೆಗೆ ಭಂಡಾರಿ ಬಸವನ ಅರಮನೆ ಎಂದು ಘೋಷಿಸಿ ಬಿಜ್ಜಳ ಸಂಭ್ರಮಿಸಿದರು. ಬಸವಣ್ಣ ಕಲ್ಯಾಣ ಯಾತ್ರೆಯನ್ನು ಮುಗಿಸಿ ಮಂಗಳವಾಡೆಗೆ ಹಿಂದಿರುಗಿ ಬಂದರು. ಬಸವಣ್ಣನನ್ನು ಹಿಂಬಾಲಿಸಿ ಭರ್ತಿಯೊಡನೆ ವರ್ಗಾವಣೆ ರಾಜನಿರೂಪವೂ ಬಂದಿತು. ಊರಿನೆಲ್ಲೆಡೆ ಅನುರಣಿಸಿತು. ಪ್ರಳಯದಲ್ಲೇ ಮೇಲೆದ್ದೆದ್ದು ಬಂದಂತೆ ಬೊರ್ಗರಿಯ ತೊಡಗಿತು. ಬಸವನಿನ್ನು ಕಲ್ಯಾಣಕ್ಕೆ ನಮ್ಮೆಲ್ಲರನ್ನು ತೊರೆದು ಎಂಬ ಮಾತು. ಬಸವಣ್ಣನವರ ಮನ ಮೌನದಲ್ಲಿತ್ತು. ಮನದ ಭಾವನೆಯು ನಾಳೆಯ ಅರಿವಿಲ್ಲ. ಅರಸರಿಗೆ ಎದುರಾಡಲು ಸಾಧ್ಯವಿಲ್ಲ. ದೊರೆ ನನ್ನ ಮೇಲಿರಿಸಿದ ಪ್ರೇಮ ಅನುಪಮ. ದುಡಿಯುವವನಿಗೆ ಯಾವ ಊರಾದರೇನು? ಕಲ್ಯಾಣಕ್ಕೆ ಹೋಗಲು ಮಂಗಳ ವೇಡೆ ತೊರೆಯಬೇಕು. ಮಂಗಳ ವೇಡೆಗೆ ಬರಲು ಸಂಗಮವನ್ನು ತೊರೆದೆ. ಸಂಗಮಕ್ಕೆ ಬರಲು ಬಾಗೇವಾಡಿಯನ್ನು ತೊರೆದೆ. ನಾಳೆ ಒಂದಂತೂ ಖಚಿತವಾಗುತ್ತಿದೆ. ಮಂಗಳದ ನಾಡಿನಲ್ಲಿ ಸಾಧ್ಯವಾಗದುದು ಕಲ್ಯಾಣದ ಬೀಡಿನಲ್ಲಿ ಸಾಧ್ಯವಾದೀತು ಎಂದು ಮನವು ಕಲ್ಯಾಣ ಕಲ್ಯಾಣ ಎಂದುಸುರಲು ಶುರು ಮಾಡಿದೆ ಎಂಬ ಅರಿವೂ ಮೂಡಿತು. ಬಸವಣ್ಣ ಮತ್ತು ಮನೆಯವರೆಲ್ಲರೂ ಮಂಗಳ ವೇಡೆಯಿಂದ ಕಲ್ಯಾಣಕ್ಕೆ ಪಯಣಕ್ಕೆ ಸಿದ್ಧರಾದರು. ಮಂಗಳ ವೇಡೆಯೇ ಕಣ್ಣೀರು ಸುರಿಸಿ ಅಳತೊಡಗಿತು. ಎಲ್ಲರೆದೆ ಗುರುಗಿತು. ಕಲ್ಯಾಣದೆಡೆ ಮೊಗ ಮಾಡಿದ ಬಸವದೇವನ ಬೆಳಗುವ ಜಗದ ಜ್ಯೋತಿಯೇ, ನಿನಗೇಕಿಲ್ಲ ಅನುತಾಪ? ಸಜ್ಜನರ ಹೃದಯವು ರೋಧಿಸಿದೆ ಅನವರತ. ದೂರ ಮಾಡಿಸಿ ಬಸವದೇವನನ್ನು ಕತ್ತಲಾಗಿಸಿದಿ ಮಂಗಳದ ಮುಂಬೆಳಕನ್ನು. ನಮ್ಮ ಬಸವಣ್ಣ ಜ್ಞಾನ ವಿಜ್ಞಾನದಲ್ಲಿ ಕುಶಲ, ನಿರ್ಮಲ ಚಿತ್ತ, ನುಡಿದಂತೆ ನಡೆವ ಧೀಮಂತ, ಪರಹಿತ ಕಾತರ, ಪರನಾರಿ ಸೋದರ, ಸರ್ವಜನ ಉದ್ದಾರಿ. ಬಸವ ಇಲ್ಲದಿರೆ ಬದುಕೇ ಇಲ್ಲ ಎಂದೆನಿಸುತ್ತೆ ನಮಗೀಗ. ಸುರಿದಿದೆ ಕಣ್ಣೀರು. ಎಲ್ಲರೊಡಲ ಸುಯ್ಯಲರು ನಿಟ್ಟುಸುರ ರೂಪದಲ್ಲಿ ಇರಬಲ್ಲವೇ ನಾವಿಲ್ಲಿ ಬಸವನಿರದೆ ಎಂಬ ನೋವನ್ನು ಉಳಿಸಿ ಅಶರೀರವಾಣಿಯಾಗಿರಲೆಂದು ಈ ಬಸವ ನಿಮ್ಮವನು, ನಿಮ್ಮ ಮನೆಯ ಮಗನಾಗಿಸಿ ಪೊರೆಯಿರಿ ಇವನನ್ನು ಎಂದು ಆಡುತ್ತಿರುವಂತೆ ಬೆಳೆದ ಮುಗಿದೆತ್ತರವ ಮೀರಿ ಉರಿವ ಸೂರ್ಯನಿವ ಮುಟ್ಟುವಂತಿಲ್ಲ, ಆದರೆ ಮುಟ್ಟದಿರುವಂತೆಯೂ ಇಲ್ಲ. ಬೆಳಕ ಕಿರಣವ ಕಂಡು ಅನುಭವಿಸಿದ ಆನಂದದಲ್ಲಿ ದಿನಗಳ ಕಳೆಯುವ ಭಾಗ್ಯ ಮಾತ್ರ ನಮಗಿನ್ನು. ಮರೆಯಲಾರೆವು ಮಾತ್ರ ನಮ್ಮೆದೆಯ ಒಲವ ಕುಡಿ ಇವನೆಂದು ಲಲ್ಲೆ ಮಾಡುತ್ತಾ ಆಡಲವನೊಡನೆ ಇದ್ದರಿರಬೇಕು ಇವನಂಥ ಮಗನೆನ್ನುವ ಪ್ರೀತಿಯಲ್ಲಿ ಮುದ್ದು ಮಾಡುತ್ತಾ
ತುತ್ತು ಉಣಿಸಿ.

ದವರ ಮಡಿಲ ಕೂಸಾಗಿ ಅರಳಿರಲು ಮನೆಯ ಮಗನಾಗಿ ಸಂಭ್ರಮಿಸಿತ್ತು ನವಿಲು ಗರಿಬಿಚ್ಚಿ ಕುಣಿದು ಕೊರಳೆತ್ತಿ ಹಾಡಿತ್ತು ಕುಕಿಲ ಇವನ ನಾಮಾಲಾಪ ಶಿವಧ್ಯಾನ ಸ್ತುತಿ ಎನ್ನುತ್ತ ಮರೆಯಲಾರೆವು ಎಂದೂ ಬಸವನನು ನಮ್ಮ ಮನೆಯ ಮನದ ಮಗನನ್ನು ನಂಬಿದರೆ ಬಸವಣ್ಣನನು ಸೋಲೆನುವ ಸೊಲ್ಲಿಲ್ಲ ಜಗದಲ್ಲಿ ಬಸವನ ಆಶ್ರಯದಲ್ಲಿ ಮರೆತೆಲ್ಲ ನೋವ ಇರಬಹುದಿಲ್ಲಿ ಬಹು ಅನ್ಯೋನ್ಯತೆಯಲ್ಲಿ ಎಂದುಕೊಂಡದ್ದು ಇಂದು ಹುಸಿಯಾಗಿದೆ. ಇರುವ ನೂರಾರು ಸಾವಿರ ಜನರಲ್ಲಿ ಅರಸರಿಗೆ ಬೇಕಾಯಿತೇಕೆ ನಮ್ಮ ಬಸವಣ್ಣ ಮಾತ್ರ? ನಮಗೆ ಅವನನ್ನು ನೀಡಿ ಕೇಳಿದ್ದರೆ ಹೊತ್ತು ಹೆತ್ತ ಕೂಸನ್ನೂ ಸಂತಸದಲ್ಲಿ ಕಳುಹಿಸಿಕೊಡುತ್ತಿದ್ದೆವು. ಕ್ಷಣ ಕಾಲಕ್ಕೂ ಯೋಚಿಸದೆ ಬಸವನು ಒಬ್ಬನಿರೆ ಜಗದಲ್ಲಿ ನಮಗದುವೆ ಅಷ್ಟೈಶ್ವರ್ಯ. ಒಬ್ಬೊಬ್ಬರ ಮನದಲ್ಲಿ ಒಂದೊಂದು ಭಾವಮಿಡಿದಿ ಎಲ್ಲರೆದೆಯ ದನಿಯೇ ಬಸವನಿರಲಾರ ಇನ್ನಿಲ್ಲಿ ಎಂಬುದು ಮಾತ್ರವಾಗಿತ್ತು. ಬಸವಣ್ಣನನ್ನು ಒಲವಿನಿಂದ ಸ್ವಾಗತಿಸಲು ಕಲ್ಯಾಣ ಮಂಗಳದ ಮುಂಬೆಳಕ ತೋರಿ ಆ ಮುಂಬೆಳಕಿನಲ್ಲಿ ಬಸವಣ್ಣನಿನ್ನು ನಮ್ಮವನು ಬಸವಣ್ಣನಿನ್ನು ನಮ್ಮವನು ಎಂಬ ದನಿಯು ಅಡಗಿತ್ತು.

0: ಇದುವರೆಗೂ ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 5 ಕುರಿತ ಕಾರ್ಯಕ್ರಮವನ್ನು ಕೇಳಿದ್ರೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟು ಕುರಿತು HDKOTE ತಾಲೂಕಿನ ಜಕ್ಕಹಳ್ಳಿಯ ಶ್ರೀಮತಿ ಮಲ್ಲಿಗಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯಲು ನಮ್ಮ ಜೊತೆ ಇದ್ದಾರೆ HDKOTE ತಾಲೂಕಿನ ಜಕ್ಕಹಳ್ಳಿ ಗ್ರಾಮದ ಶ್ರೀಮತಿ ಮಲ್ಲಿಗಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸ್ವಾಸ್ಥ್ಯ ಜೀವನದ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ತುಂಬಾ ಖುಷಿ ಆಯ್ತು ಅಮ್ಮ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯ ಮಾಡಿಕೊಡಿ ಅಮ್ಮ.
4: ನಮ್ಮೂರು ಜಕ್ಕಳ್ಳಿ. ನನ್ನ ಹೆಸರು ಮಲ್ಗಮ್ಮ. ನಮ್ಮ ಯಜಮಾನೇಶ್ ಮಾದಪ್ಪ.
3: ಎಷ್ಟೇಜ್ ಆಗಿದೆ ಅಮ್ಮ ನಿಮ್ಗೆ?
4: 67
3: ಹೇಗಿದೆ ಜೀವನ ಇವಾಗ? ಆರೋಗ್ಯ ಹೇಗಿದೆ?
4: ಜೀವನ ಏನ್ ತೊಂದ್ರೆ ಇಲ್ಲ. ಇದೊಂದೇ ಕಣ್ಣಾಗ ಒಂದೇ ತೊಂದ್ರೆ, ಏನು ಇಲ್ಲ. ಮಕ್ಕಳಿಲ್ಲ, ಗಂಡ್ ಮಕ್ಕ ಹೆಣ್ಮಕ್ಕ ಮರ ಕೊಟ್ಟು ಮದ್ವೆ ಮಾಡಿದ್ವಿ ಅಷ್ಟೇ.
3: ಎಷ್ಟು ಜನ ಮಕ್ಕಳು?

0: ನಿಮಗೆ?
1: ಇಬ್ಬರೇ ಹೆಣ್ಮಕ್ಳು.
0: ಇಬ್ಬರೇ ಹೆಣ್ಮಕ್ಳು. ಜಕ್ಕಳಿಯಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ ನೀವು?
1: ಅಂತಮ್ಮನ ಅದೇ ಅಲ್ಲಿಗೆ ಮದುವಾಗಿರೋದು.
0: ಯಜಮಾನ್ರು ಏನು ಮಾಡ್ತಿದ್ರು ಅಮ್ಮ?
1: ಅದೇನು ಮಾಡ್ತಿದ್ದಿಲ್ಲ, ಮಸೀದಿ ಮಿನಿಟು ಹಾಲು ಗೀರು ಕೊಡು, ವಾರಕ್ಕೆ ಗೀರ್ಕ ಕೊಡ್ಗ ಕಾಲ ಕಳಿತೀನೋ. ಈಗ ಇಲ್ಲ. ಅದು
0: ಸ್ಕೂಲ್ಗೆ ಏನಾರು ಹೋಗಿದ್ರಾ ನೀವು?
1: ಇಲ್ಲ ಕಣವ, ಇಸ್ಕೂಲ್ ಮೇಡ್ಲೇ ಹಾಕಿಲ್ಲ, ಸುಮ್ಗೆ ಯಾಕಾಗ್ಲಿ. ಇನ್ನಿದ್ದೆ ಹೋಗ್ಬೇಕು ಇಸ್ಕೂಲ್ ಇಲ್ಲ ಮೇಲೆ ಹಬ್ಬಿಟ್ಟು
0: ಹೆಬ್ಬಿಟ್ಟು. ನಿಮ್ ಕಾಲದ ಸ್ಕೂಲ್ ಇರ್ಲಿಲ್ವಾ?
1: ಇತ್ತು. ನಮ್ ಕಳಿಸ್ತೀನಿ ನಮ್ ತಂದಮ್ಮನವರು ನಂದುಗುಡ್ ತಾಲೂಕು ಅದ್ನಳ್ಳಿ. ನಮ್ ತಂದ ಅವರು ಕಳಿಸ್ಲಿಲ್ಲ ಇಸ್ಕೂಲ್ ಕಳಿಸಿನ ಯಾಕೆ ಗೊತ್ತಿಲ್ಲ, ಗೊತ್ತಾಗಲ್ಲ ನಂಗ ಏನು.
2: ಅಂದ್ರೆ ಶಾಲಾ ವ್ಯವಸ್ಥೆ ಇದ್ರು ಕೂಡ ನಿಮ್ಗೆ ಆ ಕಾಲದಲ್ಲಿ ಸ್ಕೂಲ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ಈ ನಿಟ್ಟಲ್ಲಿ ಈ ವಿದ್ಯಾಭ್ಯಾಸ ಮುಂದುವರ್ಸಕ್ ಆಗ್ಲಿಲ್ಲ.
0: ಎಷ್ಟು ಓದ್ತಿದ್ರಮ್ಮ?
1: 12 ವರ್ಷ. ಅಕ್ಕ ತಂಗಿ
0: ಅಂದ್ರೆ ಇಬ್ರು ಕೂಡ ವಿದ್ಯಾವಂತರನ್ನಾಗಿ ಮಾಡಿದಿರಾ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ಸಿದ್ರ?
1: ಮಾಡಿದಲ್ಲ ಓದ್ತಿಲ್ಲ. ಅದು
0: ನೀವೇನ್ ಕೆಲಸ ಮಾಡ್ಕೊಂಡಿದ್ರಿ?
1: ಏನ್ ಕೆಲಸ ಇಲ್ಲ, ವಾದ್ಮನ ಕೆಲಸ ಮಾಡ್ತೇನೆ. ಇಲ್ಲ ಕಮ್ಮ, ವಾದ್ಮನ ಕೆಲಸ ಏನು ಹೋಗಿಲ್ಲ.
0: ಅದ್ ಬಿಟ್ಟು ಇನ್ನೇನು ಮಾಡ್ತಿರ್ಲಿಲ್ಲ?
1: ವಾದ್ಮನ ಕೆಲಸ ನಮ್ಮದಾದ ಮುಯ್ಯಾಳು ಪೆಯ್ಯಾಳು ಹೋಯ್ತಿದ್ವಿ ಅಷ್ಟೇ. ನಮ್ಮಲ್ಲಿ ಕೂಲಿ ಕೊಡ್ಬೇಡ್ವಾ, ಇನ್ನೊಬ್ರು ಹೇಳ್ಕೋಗೋದು ಮಾಡ್ಸೋದು ಹಂಗ್ ಮಾಡ್ತಿದ್ವಿ ಅಷ್ಟೊಂದು ಬಿಟ್ಟು ಇನ್ನೇನು ಇಲ್ಲ.
0: ಮುಯ್ಯಾಳು ಅಂದ್ರೆ ಹಿಂಗೆ ಅಮ್ಮ,
1: ನೀನ್ ನಾ ಬರೋದು ನನ್ನ ನೀ ಬರೋದು.
0: ಕೂಲಿ ಸಿಕ್ತಿರ್ಲಿಲ್ವಾ ಅವಾಗ?
1: ಮುಯ್ಯಾಳು ಕೂಲಿ ಸಿಕ್ತಿಲ್ಲ. ಮುಯ್ಯಾಳು ಇಲ್ಲದೆ ದುಡ್ಡು ಹೋದ ದುಡ್ಡು ಕೊಡ್ತಿದ್ರು.
0: ಎಷ್ಟು ಕೊಡ್ತಿದ್ರ ಅವಾಗ ಕೂಲಿ?
1: ಕಮ್ಮಿ ಕವ, 4 ಅಣಿ ಬಿಟ್ಟು 8 ಅಣಿ ಆಯ್ತು, 1 ರೂಪಾಯಿ ಆದ್ರೂ ಆಯ್ತು. ಆ ಕಾಲದಿಂದ ಗೇದೇನಿ, ಈಗ ಜಾಸ್ತಿ ಆಗಿರೋದು ಈಗ 300. ಈಗ ಆಗಲ್ಲ ನನ್ನ ಕೈಲಿ, ಈಗ ಹೋಗಲ್ಲ. ನನ್ನ ಮಕ್ಕಳೇ ನಂಗೆ ಅಟ್ಟ ಹಾಕವ.
0: ಆಗಿಲ್ಲ, 4 ಅಣಿ 8 ಅಣಿಗೆಲ್ಲ ಕೂಲಿ ಮಾಡ್ತಿದ್ರ?
1: 1 ರೂಪಾಯಿಗೆಲ್ಲ ಕೂಲಿ ಮಾಡಿನಿ ನಾನು.
0: ಏನೇನ್ ಕೆಲಸ ಮಾಡ್ತಿದ್ರಿ ಅವಾಗ ನೀವು?
1: ಕೇಳೋದು ಮೆಣಸಿನ್ಕಾಯಿ ಕುಯ್ಯೋದು, ಮೆಣಸಿ ಇಲ್ಲು ಕೈ ಇಲ್ಲ, ಕಳ ಕಳ ಒದ್ಕಳ ರಾಗಿ ಒದ್ಕಳ ಅವು ಆಗ ಜೋಳ ಒದ್ಕಳ ಅಷ್ಟೆಲ್ಲ ಇಷ್ಟೆಲ್ಲ ಮೆಣಸಿ ಹಾಕೊಂಡ್ರೆ ಮೆಣಸಿನ ಕಳ ಅಷ್ಟೆಲ್ಲ ಇಷ್ಟೆಲ್ಲ ಮೆಣಸಿ ಹಾಕೊಂಡ್ರೆ ಮೆಣಸಿ ಬಿಡಿಸೋದು, ಮೆಣಸಿನ್ಕಾಯಿ ಬಿಡಿಸೋದು, ಗದ್ದೆ ಕುಲ್ ಕುಯ್ಯೋದು ಮಾಡ್ತೀನಿ. ಭತ್ತ ನಮ್ಗೆ ಆ ಕಾಲದಿಂದ ಗದ್ದ ನಮ್ಮ ಅಪ್ಪನ ಮನೆ.
0: ಅಂದ್ರೆ ಆ ಕಾಲದಿಂದಲೂ ಸಾಕಷ್ಟು ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದೀನಿ
1: ಅಷ್ಟೇ.
0: ಈಗ 4 ಅಣಿ 8 ಅಣಿ ಅಂತ ಅಂತಿದ್ರಲ್ಲ, ಜೀವನ ಹೇಗ್ ಸಾಕ್ತಿತ್ತು ಅದ್ರಲ್ಲಿ?
1: ಬರ್ತಿತ್ತು ಕಣವ ಎಲ್ಲ ಅಷ್ಟಕ್ಕೆ ಕೊಟ್ಟಿವಿ. ಇವತ್ತು ಈಗ 500 ರೂಪಾಯಿ ಸಾಮಾನು 4 ಅಣಿ ಬರ್ತಿತ್ತು ಆಗ ಸುಮ್ಗೆ ಯಾಕ. ಈಗ ಜಾಸ್ತಿ ಹುಲು ಜಾಸ್ತಿ ದಾನು ಜಾಸ್ತಿ ಏನು ಇಲ್ಲ.
0: ಆಗ 4 ಅಣಿ 8 ಅಣಿಗೆಲ್ಲ ಸಾಮಾನು ಬರ್ತಿದ್ವ?
1: ಬರ್ತಿದ್ವು.
0: ಏನು?
1: ಉಪ್ಪು ಹತ್ತಿತ್ತು, ಒಳ್ಳೆಣ್ಣೆ ಬರ್ತಿತ್ತು, ಸೋಪ್ ಬರ್ತಿತ್ತು, ಶಾಪಿಲ್ಲಾಗ ಸೋಪು ಬಟ್ಟೆ ಸೊಪ್ಪು ಮೈ ಸೊಪ್ಪು ಎಲ್ಲ ಬರ್ತಿದ್ವು. 8 ಅಣಿ ಕೊಟ್ಟು ಮೈ ಸೊಪ್ಪು ಹತ್ತಿತ್ತು, 4 ಅಣಿ ಕೊಟ್ಟು ಬಟ್ಟೆ ಸೊಪ್ಪು ಹತ್ತಿತ್ತು, ಗೀರ್ ಗೀನ್ ಸೋಪು ಈ ಥರ ಇತ್ತು ಆಗ ಹಸಿಗ ಅವೆಲ್ಲ ಬರ್ತಿದ್ವು. ಆಮೇಲೆ ಕಾಳು ಬರ್ತಿದ್ವು, ಅಲ್ಪವು ಚಟಕು ಅಡ್ಪವು ಒಂದು ಪವು ಹಿಂಗೆ ಬರ್ತಿದ್ವು. ರಾಗಿ ಎಷ್ಟೇ ಗೊತ್ತಾ, 4 ಸೇರಾಗಿ ಈಗ ಕೊಟ್ಟದ 4 ರೂಪಾಯಿ ಗೇಕೊಂಡು 4 8 ಅಣಿ ಗೇರಿ 8 ದಿನ ಗೇದ 4 ಸೇರಾಗಿ ಬರ್ತಿತ್ತು.
0: ಈ 4 ಅಣಿ ಸಿಗ್ಬೇಕು ಅಂತ ಎಷ್ಟೊತ್ತು ಗೇತಿದ್ರಿ ನೀವು?
1: ಒಂದಿನ ಅದು ಆಯ್ತು, ಮರ ಅದು ಆಯ್ತು, ಹಂಗ ಸುಮ್ಗೆ ಹಾಕವ ಅಷ್ಟೆಲ್ಲ ಕಷ್ಟ ಬಿದ್ದಿದ್ವಿ.
0: ಅವಾಗೆಲ್ಲ ತುಂಬಾ ಗಟ್ಟಿ ಮುಟ್ಟಿಯಾಗಿರ್ತಿದ್ರು.
1: ಈಗಲೂ ಗಟ್ಟಿ ಇದೆ, ಈಗ ಒಂದು ವರ್ಷದಿಂದ ಆಗಲ್ಲ.
0: ಆಗೆಲ್ಲ ತುಂಬಾ ಗಟ್ಟಿ ಮುಟ್ಟಿಯಾಗಿ ಇರ್ಬೇಕು ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಅಷ್ಟೇ ತುಂಬಾ ಚೆನ್ನಾಗಿರ್ತಿತ್ತು. ಈ ನಿಟ್ಟಿನಲ್ಲಿ ಏನೇನ್ ತಿಂತಿದ್ರಿ ಅವಾಗ?
1: ಈಗ ನಂಗೆ ತರಕಾರಿ ಪರ್ಕಾರಿ ಇಲ್ಲ, ಹುಳಿ ಕಾಳು ಬೆಳ ಕಾಳು ಬರೀ ಕಾಳು ಕಡ್ಡಿ ಸಾರು ಹೀರೆಕಾಯಿ ಕುಂಬಳಕಾಯಿ ಬಣ್ಣಕಾಯಿ ಅವು ಬೆಳೀತಿದ್ದು ಅವಾಗ. ಟಮಾಟಾಯಿ ಟಮಾಟಣ್ಣು ಇಟ್ಟಿಗೆ ಗಿಟ್ಟಿಗೆ ಹಾಕೊಂಡ್ರೆ ಮನೆ ಮೇಲೆ ಬಿಸ್ಕತ್ತಿನೋ, ಕುಂಬಳಕಾಯಿ ಹೀರೆಕಾಯಿ ಮೇಲೆ ಎಲ್ಲರೂ ಮನೆ ಮೇಲೆ ಕಡ್ಡಿ ಬಿಸ್ಕತ್ತಿನ ಒಂಚಿನ ಮನೆಗೆ ಹಿಂಗೆ ಆಸಿಸಿಲ್ಲ. ನೆಟ್ಕೊಂಡು ಗುಳ್ಳಾಕ ಮೇಲೆ ಕಟ್ಬಿಟ್ಟು ಮೇಲೆ ಕಟ್ಟಿ ಬಿಸ್ಕತ್ತಿನ ಕುಯ್ಕತ್ತಿನೋ ಒಂದು ಗಾಡಿ ಗಾಡಿನೇ ಬೆಳಿತೀನಿ ಕುಂಬಳಕಾಯಿ. ಈಗ ಅದವ, ಈಗ ಔಷಧಿ ಹೊಡಿಬೇಕು, ಅವಾಗ ಔಷಧಿ ಇಲ್ಲ ಗಿವ್ ಇಲ್ಲ.
0: ಅವಾಗೆಲ್ಲ ಔಷಧಿಗಳು ಇರ್ಲಿಲ್ವಾ?
2: ಹೆಂಗ್ ಬೆಳೆದಿದ್ರಿ ಮತ್ತೆ?
1: ಔಷಧಿ ಇಲ್ಲ, ಹಂಗೆ ಕರಗಿಲ್ಲ, ಚತ್ತಗಿತ್ತೆ ಕಿತ್ಕೊಳ್ಳೋದು ಅಷ್ಟೇ. ನೀರು ಕಣದು ಮಳೆ ನೀರಿಗೆ ಬೆಳೆತಿದ್ರು. ಈಗ ಔಷಧಿ ಎಣ್ಣದಿಲ್ಲ, ದನಿನ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಇಲ್ಲ, ಭತ್ತಕ್ಕೂ ದನಿನ ಗೊಬ್ಬರ. ಇಷ್ಟೆಲ್ಲ ಕುಯ್ಕೊಳ್ತೀನಿ ಕಣವ, ಇಷ್ಟೆಲ್ಲ ಕುಯ್ಕೊಳ್ತೀನಿ. ಒಂದೊಂದು ಆಳು ಶೀತ ಎಲ್ಲ ಕುಯ್ಕೊಳ್ತೀನಿ. ಅತ್ತೆ ಇಷ್ಟು ಇಷ್ಟು ನನ್ನ ಉದ್ದ ಭತ್ತ ಬೆಳೆತಿದ್ರು. ಈಗ ಬೆಳ್ದ ಈಗ ಅಂತ ಬರ್ತಿಲ್ಲ, ಈಗ ಇಷ್ಟು ಭತ್ತ ಇಷ್ಟು ಜಗನ್ ಅವಿಷ್ಟು ಜಗನ ತಕ
0: ಶ್ರಮ ಇರ್ತಿತ್ತು ಜೀವನ, ಮತ್ತೆ ತುಂಬಾ ಆರೋಗ್ಯವಾಗಿರ್ತಿತ್ತು ಜೀವನ.
1: ನಂಗೆ ನೋವು ಅನ್ನೋದೇ ನಾನು ಅನ್ಭವಿಸಿಲ್ಲ ಮನುಷ್ಯ. ಈಗ ಹೆಂಗಂದ್ರೆ ಈಗ ಕಣ್ಣು ಹೋಗ್ಬೋದು ಅಷ್ಟೇ, ಹಿಂಗಿನ ಯಾವ ರೋಗನೂ ಇಲ್ಲ, ಅದಕ್ಕೆ ಸುಳ್ಳಾಡೋದು.

0: ಹಾಗೇನನ್ ಸಿರಿಧಾನ್ಯಗಳೇನಾದ್ರು ಬೆಳೀತಿದ್ರ ನೀವು?
1: ಬೆಳಿತೀರ
0: ಏನಂತ?
1: ಅದೇ ಸಂದಕಾಳು, ಉದ್ದಿಕಾಳು, ಹುಳಿಕಾಳು, ಉದ್ದಿನ ಕಾಳು, ತುರಿ ಎಲ್ಲಾನು ಬೆಳಿತೀನಿ. ಕಾಳು ಕಡಿ ಎಲ್ಲ ಬೆಲ್ಲ ಬೆಲ್ಲ ಆಗಿರ್ತಕ್ಕಂಥ ನಾವು ಕಬ್ಬು ಗಿಬ್ಬು ಹಾಕಿಲ್ಲ ನಾವು, ಆಗ ಕಬ್ಬು ಹಾಕಿ ಬೆಳಿತಿದ್ವ.
0: ನಾವಣೆ, ಸಜ್ಜೆ, ಸಾಮೆ ಆತರ ಉಪಯೋಗಿಸ್ತಿದ್ರ?
1: ನಾವು ಬೆಳಿತಿದ್ಲ ಕಣವ. ಶಾಮಗೆ ಮೌಲ್ಯ ನಾವನ ಅಕ್ಕಿ ಅನ್ನ ಉಂಡಿವಿ. ಶಾಮ ಅಕ್ಕಿ ಅಲ್ಲ ಉಂಡಿಲ್ಲ, ಶಾಮ ಕುಟ್ಟು ಇಲ್ಲ. ನಾವಣ ಅಕ್ಕಿ ಜೋಳ, ದೊಡ್ಡ ಜೋಳ, ಪರಮ ಜೋಳ, ಹೈಬ್ರಿಡ್ ಜೋಳ ಅಂತ ಅಷ್ಟು. ಆಗ
0: ಅಂದ್ರೆ ನಿಮ್ ಕಾಲದಲ್ಲಿ ಆರೋಗ್ಯ ತುಂಬಾ ಚೆನ್ನಾಗಿರ್ತಿತ್ತು. ಯಾವುದೇ ಗವರ್ಮೆಂಟ್ ಗೊಬ್ಬರಗಳಲ್ಲಿ ಕೀಟನಾಶಕಗಳ ಬಳಕೆ ಮಾಡ್ತಿರ್ಲಿಲ್ಲ, ಆದ್ರಿಂದ ನಮ್ಗೆ ಆರೋಗ್ಯ ತುಂಬಾ ಚೆನ್ನಾಗಿರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರಿ.
1: ತಿಂಗಳಿಂದ ನಂಗ ಹುಷಾರಿಲ್ಲ, ಹುಷಾರಿಲ್ಲ, ಅದೇ ಕಣ್ಣು ಕಣ್ಣು ಯಾವಾಗಿಲ್ಲ, ಕಣ್ಣು ಕಣ್ಣು ಅನ್ನೋದು. ನನ್ ಮಕ್ಕಳು ಕರ್ಕೊಯ್ತಿದ್ರು, ಪಯ್ಯ ಕರ್ಕೊಯ್ತಿದ್ರು, ಈಗ ಬಂದಳ ನನ್ ಮಗಳು ಆಶಾ ವರ್ಕ್ ಆಗಲ್ಲ.
0: ಎಷ್ಟ್ ಚೆನ್ನ ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ತುಂಬಾ ಆರೋಗ್ಯ ಇರ್ತಿತ್ತು ಅಂತ ಹೇಳಿದ್ರಿ. ಇತ್ತೀಚಿನ ಊಟ ಪದ್ಧತಿ ತಿಂದಾಗ ಈಗ ಅನ್ಸುತ್ತೆ ನಿಮ್ಗೆ
1: ಏನಂದ್ರು? ಆಗ ಪಟ್ಟಿ ಗೇ ತಿಂದ್ರೆ ಈಗ ಯಾಕೆ ಆಗಲ್ಲ ಅನಿಸ್ತಿದೆ. ಸಿಕ್ಕಲ್ಲ ಇಂದ್ಲೋ ಏನ ಅಂದ್ರೆ ಇಂದ್ಲೋ ಅಂದ್ರೆ ತುಗುರಿ ಬೆಳೆ ಒಂದ್ ಸಿಕ್ಕುತ್ತೆ, ಅದು ನಾವು ನಾವು ಬೆಳೆದವ್ ಅಂಗಡಿ ಗಿಂಗಡಿ ತಂದಿಲ್ಲ, ನಾವ್ ಇಲ್ಗಂಟು ಅಂಗಡಿ ತಂದಿಲ್ಲ, ನಮ್ಮ ನಾವೇ ಬೆಳ್ಕತೀವಿ. ತುಗುರಿ ಒಂದು ನೆತ್ತಿಗಾಗ್ತಿರಲ್ಲ ಅಲ್ಲು ಎಣ್ಣ, ಅದೊಂದು ಬೆಳ್ಕತೀವಿ ಅಲ್ಲೆಣ್ಣ ಅಲ್ಲ ಹಾಕೊಂಡು ಹೊಟ್ಕೋತೀವಿ. ನಾನು ಹೊಡ್ತೀನಿ, ನನ್ನ ಮಕ್ಕ ಹೊಡಲ್ಲ, ಈಗ ಮಿಷಿನ್ ಕೊಡ್ತಾರ. ನಾನು ಹೊಡ್ತೀನಿ, 30-40 ವರ್ಷ ಎಲ್ಲ ಹೊಡ್ತೀನಿ ನಾನು ವಯಸ್ಸಾಗಿದ್ದಾಗ. ಈಗ ನನ್ನ ಮಕ್ಕ ಮಿಷಿನ್ ಕೊಡ್ತಾರ, ಅವ್ರು ಹೇಳಲ್ಲ ಇದ್ದು ಇದ್ದು ಮಾಡೋಕ್ಕಾಗಲ್ಲ ಅವ್ರ ತಂದು. ನಿಮಗೆ ಅನ್ಸಿಲ್ಲ, ನೀವು ನನ್ನ ತೆಗಿನೂ ಇಲ್ಲ, ಈಗ ಕೆಮ್ಮ ಹಿಂಗಂಡೆ ಅನ್ಬೇಡ. ನೀವು ಅದು ಇಲ್ಲೂ ತಿಂತಿಲ್ಲ, ಗೊಬ್ಬರಲ್ಲೇ ಹೊಂಟ ಇತ್ತು ಗೌರ್ಮೆಂಟ್ ಗೊಬ್ಬರ ಶಕ್ತಿ ಶಾಲೆ ಸೌರ್ಯ ತೆಗೆದು ತಲೆ ಮೇಲೆ ಹೊತ್ತಿದ್ದೆ ಕಮ್ಮಳೆ. ಸೌರ್ಯ ತೊಳಿತೀನ, ಹ್ಞೂ ಕಾಡ್ಗೆ ಹೋಗಿ ಸೌರ್ಯ ತೊಳಿತೀನ. ಕಲ್ಲಿ ಸೌರ್ಯ, ಕಲ್ಲಿ ಸೌರ್ಯ ಹೊತ್ತೆ ನಂಗೆ ಕಣ್ಣು ನೋವು ಬರೋದು. ತುಜ್ಜು ಮರ, ಕಲ್ಲಿ ಮರ, ಒಣಗಿರ ಎಲ್ಲನೂ 10 ಗಂಟೆಗೆ 3 ವರೆ ಸೌರ್ಯ ತೊಳಿತೀನಿ. ಗಂಡನ ಮಲು ಸೌರ್ಯ ಬರೋದೇ, ಅಪ್ಪನ ಮಲು ಸೌರ್ಯ ಬರೋದೇ, ಅಪ್ಪನ ಮಲ್ ನಾನೇ ಚೊಚ್ಚಿನ ಮಗ. ನಾನು ಹಿಂದೋರ್ಸೋರು ಸೊತ್ತೋರು, ಲಾಸ್ಟ್ನಲ್ಲಿ 2 ಐದು ಬದಿಕೊಂಡು.
0: ಈಗ ನೀವ್ ಹೇಳ್ತಿದ್ರಿ ಈಗಿನವ್ರು ತುಂಬಾ ಶಕ್ತಿ ಕಡಿಮೆ, ಈಗಿನವ್ರಿಗೆ ತುಂಬಾ ಶಕ್ತಿ ಕಡಿಮೆ, ನಮ್ಮವ್ರಿಗೆ ನಾವು ಹಿಂದಿನ ಕಾಲದಲ್ಲಿ ಶ್ರಮ ಜೀವನ ನಡೆಸ್ತಿದ್ದು, ಹೇಗಿತ್ತು ಆ ಜೀವನ? ಈಗ ಒಳ್ಳೆ ಹೋಗಿ ನೀರು ತರ್ಬೇಕಿತ್ತು, ರಾಗಿ ಬೀಸ್ಬೇಕಿತ್ತು, ಹೇಗಿತ್ತು ನಿಮ್ ಕಾಲದಲ್ಲಿ ಮಾಡ್ತಿದ್ರ?
1: ಬೇಗನೆ ಬಿಸ್ತೀನೋ, ಹ್ಞೂ 20 ಸೇರು ಅಳ್ಳಿಡ್ದು ಹೊಡ್ತಿದ್ದೀನಿ ನಾನೇ. ಹ್ಞೂ ಈಗ ಹೊಟ್ಟೆಕದ್ದು ನಿಮ್ ಕೈಲಿ ಆದ 5 ಸೇರು ಅಳ್ಳಿಡಕದ್ದು ಇಡಕದ್ದು ನಿಮ್ ಕೈಲಿ ಆಗಲ್ಲ, ಏನು ಶಕ್ತಿ ಇಲ್ಲ ಈಗಿನ ಪ್ರಯತ್ನದಲ್ಲಿ. ಹದಿನಾಳಿ ನಮ್ಮ ಹದಿನಾಳಿ ಒಳ ನೀರು ನನಗೆ ಗುರ್ತಲಕ್ಕೂ ಅದ್ನಲ್ಲಿ ಇಲ್ಲಿ ನೆಲ್ಲಿ ಬಂದ. ನಾನು ಮರುವ ತುಡಿದ್ರು ನೆಲ್ಲಿ ನಮ್ದೇ ಕಳೀಲಿ, ಆಮೇಲೆ ನೀರು ಕಳಿಸ್ತಿದ್ರೆ ನಮ್ಮ ಯಜಮಾನ್ರು ನಾನು ದೂರ ಕೆರೆ ನೀರು ಹೊತ್ತಿನೋ, ದೊಡ್ಡ ಕೆರೆ ಅಂತ ಅದ ನೋಡಿ, ಅಲ್ಲಿಂದ ನೀರು ಹೊತ್ತಿನೋ. ಆ ಕೆರೆಲ್ಲಿ ಎಲ್ಲ ತುಂಬೆ ಆಗೋಯ್ತು, ಆಮೇಲೆ ಅಡ್ಡ ಗಿಡ್ಡ ಕಟ್ಕೊಂಡು ತಕ್ಕಬಿಟ್ಟಿದ್ರು, ಪಿಪ್ಪೈ ಗಾಡಿಲಿ ಗುಡ್ಕೊಬಿಟ್ಟಿದ್ರು. ಅದಕ್ಕೆ ಸುಳ್ಳು ಆಡಿದ್ರು
0: ಮಡ್ಕೇಲಿ ಮಾಡ್ತಿದ್ರ?
1: ಹ್ಞೂ ಮಡ್ಕೇಲಿ ಮಾಡ್ತೀನೋ. ಈಗ ತಪ್ಪಲ್ಲ, ಈಗ ನಾನು ಆಗಲು ಜೀಗಲ್ಲಿ ಬಂದು ಮರ್ಕಲ್ಲಿ ಮಾಡಿಬಿಟ್ಟು ಮಸಿ ಮಸಿ ಎಲ್ಲ ಬಟ್ಟೆ ಕಸಿ ಇಟ್ಬಿಟ್ಟು ಹೊಲ ಬುಡಿ ಇಚ್ಚಿ ಬಡು ಮುಚ್ಚಿ ಮರ್ದವು ಬಡು ಇಷ್ಟ ತಗೊಳ್ಳ ಬಡು ಮರ್ಕ ಬೈ ನಾಷ್ಟಗಳ ಬಡು
0: ಮರ್ದವು.
1: ಈಗಲೂ ಕಡಾಯಿನದು ಬಡು ಹಂಗ್ಯಾದ, ಒಂದು ಕಡಾಯಿ ಮುಚ್ಚಿದ ಬಡು ಇಷ್ಟುದ ಕೊಕ್ಕದ, ಈಗಲೂ ಹಂಗ್ಯಾದ. ನನ್ನ ಮಗಳ ಮನೆ ಕೊಟ್ಟಿನಿ, ಮುಂದೆ ಅವ್ರಿಗೆ ಒಬ್ಬ ಮಗಳ ಮಾಡಿ ನೀರು ಕೂತಿಲ್ಲ, ಅಳೆ
0: ಒಡ್ದೆ ಹೋಗ್ತಿರ್ಲಿಲ್ವ ಅವೆಲ್ಲ?
1: ಏನೂ ಆಗಿಲ್ಲ, ಬೇರೆ ಬಿಟ್ಟು ನೀರು ತುಂಬ ಕತ್ತಿನ ಅಂಡ ಬಂಡೆ ಇಲ್ಲದೆ ನಮ್ಮ ನನ್ನ ಗಂಡ ಮನೆ

0: ಈಗ ನೀವು ಮಾತಾಡ್ತಾ ಹೇಳಿದ್ರಲ್ಲ, ಈಗ ಮಡಿಕೆಯಲ್ಲಿ ಮಾಡ್ತಿದ್ದು ತುಂಬಾ ರುಚಿಯಾಗಿರ್ತಿತ್ತು. ಹಿಂದಿನ ಕಾಲದಲ್ಲಿ ಯಾವ್ಯಾವ ತರ ಸೊಪ್ಪು ತರಕಾರಿಗಳನ್ನ ಬೆಳಕು
1: ಸೊಪ್ಪಾಗ ಕಂಗ ಸೊಪ್ಪು, ಅಣ್ಣ ಸೊಪ್ಪು, ಯಾವ ಸೊಪ್ಪು, ಬಣಗಳ ಸೊಪ್ಪು. ಈಗಲೂ ಒಣಗಳ ಸೊಪ್ಪು ತಿಂದೆ ಕಣ್ಗೋಸ ಅಂತ ಎರಡು ಪೀಕ ಬಂದಿದ್ದೆ ನನ್ನ ಮಗ ತಿಂದು ಹಂಗೂ ನೋವಿಂಗ್ ಬೇಲ ನೋವಿಂಗ್ ಮೇಲ ಅಂದ ಅದೇನೋ ಹೋಗು ನಿನ್ನಾಟ ನಿನ್ನೆ ಅಂತ.
0: ಅಷ್ಟೇ ಆರೋಗ್ಯ ಅನ್ನೋದು ಸೊಪ್ಪಲ್ಲಿ ಇರ್ತಿತ್ತು. ಸೊಪ್ಪನ್ನ ಯಥೇಚ್ಛವಾಗಿ ಬೇಯಿಸ್ಕೊಂಡು ತಿಂತಿದ್ರಿ. ಈಗ ಆ ತರದೆಲ್ಲ ಸಿಗಲ್ಲ. ಕರಳೆ ಎಲ್ಲ ತಿಂತಿದ್ರ ನೀವು?
1: ಇಲ್ಲ, ಕರಳೆಗೆಲ್ಲ

0: ನಂಗೆ ಮಾಡೋಕು ಬರ್ಲ, ನಾವು ಹಾಕ್ಬಿಲ್ಲ.
1: ಈಗ ಹಿಂದೆಲ್ಲ ನಿಮ್ಗೆ ಮಕ್ಳು ಸಾಕೋದು ಇಷ್ಟು ಕಷ್ಟ ಇರ್ತಿತ್ತು ಅವಾಗ?
0: ಕಷ್ಟ ಇಲ್ಲ, ಆಗ ಈಗಲೇ ಕಷ್ಟ ಶುರು. ಇದಕ್ಕೆ ಹಂಗೆ ಅಂದ ಮೇಡ, ಹ್ಞೂ ಅವಾಗ ಸೊಪ್ಪಿಟ್ಬಿಟ್ಟು ಮಕ್ಕಳು ಕೂಡಿ ಹಂಗಾಯ್ತಿದ್ದಾಗ ಅದು ಹಸಿನ ಬೆಣ್ಣೆ ಕಣವ, ಇದು ಹಸಿನ ಬೆಣ್ಣೆ ಹಸಿಗೆ ತಿಂಡಿ ಆಗ್ತಿತ್ತಿಲ್ಲ, ಬರೀ ಹುಲ್ಲು, ಎಲ್ಲುಲ್ಲು, ಮನ್ಗಡ್ಡಿ, ರಾಯಿ ಕಡಿ, ದಾಕಡಿ ಹಂಗ ಇದ್ದಿದ್ದೋ. ಹೊಲದಲ್ಲೆಲ್ಲ ಹುಲ್ಕಿಟ್ಕೊಂಡು ಈಗ ಹುಲ್ಕಿಟ್ಕೊಂಡು ಹೋಗ್ತಾರು ಹಸಿ ಹುಲ್ಲು, ಹ್ಞೂ ಈಗೇನಿದ್ದು ಆ ಥರ. ಹ್ಞೂ ಅದು ಚೆನ್ನಾಗಿದ್ದ, ಮಕ್ಕಳು ಭಾಳ ಪಾರಂಗ್ ಬಂದ್ಬಿಡ್ತಿದ್ದ. ಹ್ಞೂ ಈಗ
1: ಹೇಳ್ಬೋದು
0: ಆ ಥರ. ಈಗಿನ ಮಕ್ಕಳಿಗೆ ಹಸಿಯಿಂದ ಶೇನ್ ಮಾಡ್ಬೇಕು, ಹಸಿ ಅಷ್ಟು ಶುಯ್ಬೇಕು. ಹತ್ತು ಪೈಸೆನೂ ಖರ್ಚು ಮಾಡಿಲ್ಲ ನಾವು.
1: ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ನೀವು?
0: ಹುಷಾರಿಲ್ಲ ಅಂದ್ರೆ ಜೀಗ ಸಾರ್ ಮಾಡ್ಕೊಂಡು ಕೂತ್ಕೊಂಡು ಮಾತು ತಗೊಂಡು ಉಂಕತ್ತಿನ. ಆಗ್ನವ್ರು ಮಾತು ಕೊಟ್ಟಿದ್ದಲ್ಲ, ಒಂದಿಯವ್ರು ಮಾತು ಕೊಟ್ಟರೆ ವಾಸಿ ಇಟ್ಟಿದ್ದು ಜಾರಿ ಆರೇ ಹೋಯ್ತಿದ್ದು. ತರ ನಾವು ಇಲ್ದಂಗ ಆಯ್ತಿತ್ತು. ಹ್ಞೂ ಚೆಂದಾಗ ಔಷಧಿ ಅದಲ್ಲ ಒಂಥರ ಕೆಂಚಿಗ ಈ ಬಣ್ಣಪತ್ರ ಔಷಧಿ ಅಷ್ಟು ಅವ್ರು ಬಿಟ್ರ ಜಾರಿ ವಾಸ ಇಟ್ಟಿದ್ದು. ಈಗ ವಾಸ ಇದ್ದ ಈಗ ಇಂಗ್ಲೀಷ್ ಚುಚ್ಚಿಲ್ಲೇಬೇಕು, ಗುಳ್ಕೋಸ್ಬಿಟ್ಟಿರ್ಬೇಕು ಇಂಗ್ಲೀಷ್ ಮಾಡಬೇಕು. ಹ್ಞೂ
1: ಈ ಡೆಲಿವರಿ ಎಲ್ಲ ಯಾರು ಮಾಡ್ತಿದ್ರು ಅಜ್ಜಿ?
0: ನಾವು ಆಸ್ಪತ್ರೆ ಕೂತಿದ್ದಿಲ್ಲ, ಮನೆಯಲ್ಲೇ ಮಾಡ್ಕೊತೀನಿ. ನಮ್ಮ ತಾಯಿ ತಂದ, ನಮ್ಮ ತಾಯಿನವ್ರ ತಾಯಿ ಅವ್ರು ಮನೆಯಲ್ಲೇ ಮಾಡ್ತಿದ್ರು
1: ಅಂದ್ರೆ ಹಿರಿಕರು ಮಾಡ್ತಿದ್ರು.
0: ಹ್ಞೂ ಫಸ್ಟು ಕುದಿಸ್ತೈತಿ ಅನ್ನ, ಹನ್ನೆರಡು ತಿಂಗಳ ಸಾರು ಗಿರಿ ಏನು ಕೊಡಂಗಿಲ್ಲ, ಬರೀ ಉಡಿ ಅನ್ನ ಬರೀ ಬೇಯಿಸ್ಬಿಟ್ಟು ಮಿಡಿಸ್ ಮಿಡಿಸ ತಿನ್ನೋದು ಸಪ್ಪ ಅನ್ನ ಹನ್ನೆರಡು ದಿಸ್ಕೊಂಡ್ವಿ. ಸೇರಿದ್ರೆ ಸೇರಲಿ ಸೇರಿರಲಿಲ್ಲ, ಎಷ್ಟು ದಿನ ಆಸಿದ್ರೆ ನಮ್ಗೆ ಅಷ್ಟು ಕಾಫಿ ಲವ ಮೈಲ ಹೊಸಕ್ಕರ್ದ ನಮ್ಗೆ ಆ ಸಾಲು ನಂಗೆ ಹಾಲು ಕೊಡ್ತಿದ್ದೆ. ನಾನು ಎದ್ದ ನನ್ಗೆ ಆ ಸಾಲು ಕಾಸಿ ಕೆಂಪ ಇಪ್ಪಿಟ್ಟು ತುಪ್ಪ ಹಾಕಿ ಕೊಟ್ಬಿಡ್ತಿದ್ದೆ.
1: ಅಷ್ಟು ಚೆನ್ನಾಗಿ ಆರೈಕೆ ಅನ್ನೋದು ಇರ್ತಿತ್ತು, ಯಾವುದೇ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರಲಿಲ್ಲ.
0: ಬಾಂತಿಗೆ ಹಾಲ ಕಾಯಿಸ್ಬಿಟ್ಟು ಅನ್ನ ಕಾದ್ಬಿಟ್ಟು ಕೊಡ್ತಿದ್ದೆ. ನಮ್ಮ ತಾಯಿ
1: ಆರೋಗ್ಯ ಅನ್ನೋದು ಚೆನ್ನಾಗಿರ್ತಿತ್ತು, ಕಾಪಾಡ್ಕೊಂಡು ಬರ್ತಿದ್ವಿ.
0: ನಮ್ಮ ಅಕ್ಕ ಏನು ಮಾಡಲ್ಲ, ಇವ್ರು ಏನು ಮಾಡಲ್ಲ, ಇವ್ರು ಸುಖವಾಗಿ ಅವ್ರ ನಿಮ್ಗೆ ಅಕ್ಕ ಗಂಡ ನಮ್ಮ ಅಪ್ಪ ಅಂತ ಆಗಿರ್ತಿ ಬಂದಲ್ಲ. ಆ ಗಂಡನು ದೇವ್ರು ಒಂದೇ ಅವನು ಒಂದೇ ಅಂತ ಗಂಡನ ಪದ.
1: ಆರೋಗ್ಯ ಸಮಸ್ಯೆ ಏನಾದ್ರು ಇದೆಯಾ ದತ್ತ ಅಜ್ಜಿ ನಿಮ್ಗೆ?
0: ನಂಗೆ ಆರೋಗ್ಯ ಅವನಿಗೆ ಕಣ್ಣೇ ನೋವು ಅಷ್ಟೇ, ಏನೂ ಇಲ್ಲ, ಅದಕ್ಕೆ ಸುಳ್ಳಾಡೋದು.
1: ಎಷ್ಟು ತಿಂಗಳಿಂದ ಕಣ್ಣು ಸಮಸ್ಯೆ?
0: ಕಣ್ಣು ನೇನು ಒಂದು ತಿಂಗ ಒಂದು ತಿಂಗಳ ಆಯ್ತು. ಈಗ ರೇಚಣ್ಣ ಕಲಿ ಎರಡು ಸತ್ ಮಾಡಿಸ್ತಿ ಅಕ್ಕ ಅಲ್ಲಿ ಹೋಗಿ ತೋರ್ಸಕ್ಕ ನಿಮ್ಮ ಮಾತ ಗೀತ ಅನ್ಬಿಡ ತೋರ್ಸಕ್ಕ
1: ಅನ್ನ.
0: ಇಲ್ಲೇ ಒಂದ್ಸತಿ ನೋವು ಫಸ್ಟ್ ಒಂದ್ಸತಿ ನೋವು ಬಂದಿತ್ತು, ಇಲ್ಲೇ ಮಾಡಿಸ್ಕೊಂಡೋಗಿ ನೋವು ಕಮ್ಮಿ ಆಯ್ತು, ಆಟೋದಿನ ಬಂದಿಲ್ಲ, ಈಗ ಬಂದ್ಬಿಡ್ತು.
1: ಕಣ್ಣು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ದೀರಾ ಮೊದಲು?
0: ಹ್ಞೂ ಮೊದಲು ಆಪರೇಷನ್ ಮಾಡ್ತಿಲ್ಲ, ಚೆನ್ನಾಗಿದ್ದು. ಈಗ ನೋವು ಬಂದಿರೋದು, ಮೊದಲು ಸತ್ ನೋವು ಬಂದಿತ್ತು ವಾಸಾಗಿತ್ತು, ಇದೇ ಆಸ್ಪತ್ರೆಲ್ಲೂ ಮಾತ ಕೊಟ್ಟಿದ್ರು, ಈಗ ಆಟೋದಿನ ಬಂದಿತ್ತು, ಈಗ ಪುನಃ ಬಂದ್ಬಿಟ್ಟು. ಈಗ ಬಿಸಿಲು ಜಾಸ್ತಿ ಅಲ್ವಾ, ಹಸಿ ವಾಲ್ಕೈ ಗಿಲ್ಕ ಹೊಂಟೋದಿ. ಅಯ್ಯೋ ನನ್ನ ಮಗ ಒಬ್ಬಳೆ ಮಾಡ್ತಾಳ ಅಂತ ಒಂದು ಎರಡೇ ಮೂರೇ ದಿನ ಓದ್ದು, ಅದು ಹೆಚ್ಚಿಗೆ ದಿನ ಹೋಗಿಲ್ಲ, ನಂಗೆ ಕರ್ಕೊಂಡು ಹೋಗಲ್ಲ ಈಗ ನನ್ನ ಮಕ್ಕ ಹೊಟ್ಟೆ ಆಯಿತು ನಾನಾಯ್ತು ಅಂತೇಳಿ ಮೂರೇ ದಿನ ಬಿಸಿಲ್ಕಾದ್ರೆ ಅಷ್ಟಕ್ಕೆ ನನಗೆ ಕಣ್ಣು ಬಂದ್ರೆ.
1: ಈಗ ಕೆಲ್ಸಕ್ಕೆ ಹೋಗ್ತೀರಾ ನೀವು?
0: ಕೆಲ್ಸಕ್ಕೆ ಹೋಗಲ್ಲ, ನೀವು ವಾಲ್ಕ ಹೋಗಲ್ಲ, ಒಂದು ಮೂರು ವರ್ಷ ಆಯಿತು. ಇವ್ರು ಕರ್ಕೋಗಲ್ಲ, ಇವರು ಅಲ್ಲ ಇದೇ ಹೊಲ ಇದೇ ಮನೆ ಹಂಗದ, ಇವ್ರು ಕರ್ಕೋಗಲ್ಲ.
1: ಅಂದ್ರೆ ಈಗ ಏನು ಕೆಲಸ ಮಾಡ್ತಿಲ್ಲ
0: ಸುಳ್ಳಾಡೋದು,
1: ಸುಖವಾಗಿ
0: ಸುಖವಾಗಿ ಇಸ್ಕೊಂಡಾರ ಇಬ್ಬರು ಅಷ್ಟೇ, ಇಬ್ರು ಮಕ್ಕಳು ಅಷ್ಟೇ.
1: ಯಾವ್ದೇ ಆರೋಗ್ಯ ಸಮಸ್ಯೆ, ಬಿ ಪಿ ಆಗ್ಲಿ, ಶುಗರ್ ಆಗ್ಲಿ, ಯಾವ್ದೇ ತರದ್ದು ಸಮಸ್ಯೆ ಇಲ್ಲ?
0: ಇವೇಳು ಬಿಟ್ರ ಇನ್ನೇನು ಇಲ್ಲ, ಆಮೇಲೆ ದೇವಸ್ಥಾನ ಇಷ್ಟನ್ಕ ಕರ್ಕೊಯ್ದಾಳೆ. ಇವ
1: ಹೇಗ್ ನೋಡ್ಕೋತಾರೆ ಮನೇಲಿ?
0: ಒಬ್ಬರೇ
1: ಇದ್ರ ಮನೇಲಿ ನೀವು?
0: ಹ್ಞೂ
1: ಎರಡು ಹೆಣ್ಮಕ್ಳು ಮದ್ವೆ ಮಾಡಿ ಹೊರಗೆ ಕಳಿಸಿ ನೀವು ಒಬ್ಬರೇ ಇದ್ದೀರಾ?
0: ನಾವು ಒಬ್ಬರೇ ಒಂದು ಮನೆ, ನನ್ನ ಮನೆ ಇಲ್ಲ, ಇಷ್ಟಲ್ಲದ ಇಷ್ಟಲ್ಲದಕ್ಕ ಮನೆ ಜಾಗವಿಲ್ಲ, ಇಂಚೋಡ್ ಕಟ್ಕೊಳಕ ಮುಂಚೋಡ್ ಕಟ್ಕೊಳಕ್ಕೂ ಜಾಗಿಲ್ಲ, ನಾನೇ ಬೇಕು ನಾನೇ ಮನೆ. ಎರಡು ಮಕ್ಕಳು ಮದುವೆ ಮಾಡೀನಿ, ಮೂರು ಎಕರೆ ಜಮೀನು ವಾರ ಗುಜ್ಕೊ ಕೊಟ್ಕೊಂಡಿದ್ದೀನಿ, ಅದರಲ್ಲಿ ಎರಡು ಮಕ್ಕಳು ಜಮೀನು ಮದುವೆ ಮಾಡೀನಿ, ಅಷ್ಟೆಲ್ಲ ಮಾಡೀನಿ. ನಾನೇ ಸಾಲ ನನ್ನ ಮಕ್ಕಳು ಕೊಟ್ಟಿಲ್ಲ, ನಾನೇ ಸಾಲನೂ ಮಾಡಿಲ್ಲ ನಾನು. ಈಗ ಅದು ಮೂರೈತು ಕಳಿಸೋರಿಲ್ವಲ್ಲ, ಈ ತೋರುವ ಮನ, ಈ ತೋರು ಮನೆ ಮಧ್ಯದೆಲ್ಲ ಕಿಟ್ಕಿತ್ತೆ ಮಧ್ಯೆ ಅವೆ ಎಲ್ಲ ಕಸ್ಕೊಂಡ್ರೆ ನಾ ಎಲ್ಲಿ ದಂಡ ಹಾಕ್ಲಿ, ಅದಕ್ಕೆ ನಾ ಕಳಿಸಿಲ್ಲ. ಈ ಮಗಳ ಮಲ್ಲ ಹಾಕಿ, ಈ ಮಗಳ ಮಲ್ಲ ಹೊಸಿದ್ದೀನಿ, ಆ ಮಗಳ ಮಲ್ಲ ಹೊಸಿದ್ದೀನಿ.
1: ಇವು ಪಿಂಚಿನ ದುಡ್ಡು ಏನಾರು ಬರುತ್ತಾ?
0: ಹ್ಞೂ ಬರ್ತದ, ಈಗ 2000 ರೂಪಾಯಿ ಮಾಡೋದಲ್ಲ ಸಿದ್ದಮ್ಮ ಅದು ಬರ್ತಿತ್ತು, ಪಿಂಚಿನ ದುಡ್ಡು 800 ಬರ್ತಿತ್ತು, ಅದಕ್ಕೆ ಇಲ್ಲ ಅನ್ನೋದು.
1: ಎಷ್ಟು ವರ್ಷದಿಂದ ಬರ್ತಿದೆ?
0: ಅವ್ನು ಮಾರತ್ತೂರಿಂದ ಬರ್ತಿತ್ತು, ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ ನಂಗ ನೆಪ್ಪು. ಇಲ್ಲಿ ಬತ್ತಲ್ಲ ಪಿಂಚಣಿ ಅಂತ ಮಾಡಿ ತೊಡಿಂದು ಬರ್ತಿತ್ತು ಎಂಟೆಂಟ್ನೂರು.

0: ಬೆಳಗ್ಗಿನ ಸಂಜೆ ಗಂಟು ಮನೇಲಿ ಹೆಂಗ್ ಕಾಲ ಕಳಿತೀರಾ?
1: ಕೆಲಸ ಮಾಡ್ತೀನಿಲ್ವಾ, ಬಟ್ಟೆ ಗೀಟ ಒಗೆಯೋದು, ಬೆಳಗೋದು, ತೊಳೆಯೋದು, ಕಸ ಗುಡಿಸೋದು, ಕರಮರಿ ಉಲ್ಲಾಕೋದು, ಅವೆಲ್ಲ ಕೆಲಸ ಇಲ್ವ.
0: ಹಸು ಸಾಕೊಂಡಿದ್ದೀರಾ?
1: ಈ ಮಗಳು ಹೊಸ ಸಾಕೊಂಡ, ಆ ಮಗಳು ಹೊಸ ಸಾಕೊಂಡಾಳ. ಇವಳೇನು ಹೆಚ್ಚಿಗೆಲ್ಲ ಇವಳೇ ಮಾಡ್ಬಿಟ್ಟಾಳ. ಇವ್ರ ಮೇಲೆ ಕ್ಯಾಶ್ ಇಲ್ಲ, ಅವ್ರ ಮೇಲೆ ಹೊಸ ಸಾಕೊಂಡಾಳ. ಉಜೆ ಮೀನು ಬೈತಾಳ ಅವ.
0: ಹ್ಮ್ ಚೆನ್ನಾಗಿ ನೋಡ್ಕೋತಾರೆ.
1: ಇಲ್ಲ ಅವ ಏನಾರು ಹೊಲಕ್ಕೆ ಕರ್ಕೋರಿ ಹೋಗ ಕಳಿಸಲ್ಲ. ಅದಕ್ಕೋಸ್ಕರ ಹೋಗಿದೆ ಹೊಲಕ್ಕೆ, ನೀವು ಮೊದ್ಲೇ ಹುಷಾರಿಲ್ಲ. ಕಣ್ಣವ್ ಕಣ್ಣವ್ ಅಂತೀನಿ, ಯಾಕೆ ಕರ್ಕೋರಿ ಅವಳ ಅಂದ್ಬಿಟ್ಟು ಅಕ್ಕವ ಈ ತಂಗಿ ಹಂಗಂದ್ಬಿಟ್ಟು ಅಕ್ಕ ಅಕ್ಕವಳ ಇವ್ರಿಗೆ ಎದಕ್ಕೆ ತಾವ.
0: ಈಗ ಆಪರೇಷನ್ ಮಾಡಿಸ್ಕೊಳಕ್ ರೆಡಿ ಇದ್ರಾ ನೀವು ಕಣ್ಣು ನೋವು ಅಂತ ಹೇಳಿ?
1: ಮಾರಾಟದಲ್ಲಿ ಎಲ್ಲಿ ಮಾಡಿಸ್ಕೊಂಡೆ ಕಣ್ ಚೆನ್ನಾಗ ಚೆನ್ನಾಗಿ ಕರಿತಾವ ಕಣವ, ಅದೇ ಕಸುಳಾಡೋದು ಕಾಣ್ತಾವ. ಇದೊಂದು ನೋವು ವಾಸಿ ಆದ್ರೆ ನಂಗೆ ಇನ್ನೇನು ಇಲ್ಲ, ವಿಶೇಷ ನೋವು ಬರ್ತಾವ. ಅಷ್ಟಕ್ಕೆ ಯಾರು ಇದೇ ಚೆಂಡು ಅನ್ನ ಯಾರು ಇನ್ನೂ ಅಂದ್ರು. ಮೊದಲು ನಾವು ಬಂದು ಮಾತ್ರ ಕೊಟ್ಟಿರು, ಇಂಗ್ಲೀಷನ್ಗೆ ಇಂಗ್ಲೀಷನ್ ಇಲ್ಲ, ಬರೀ ಮಾತ್ರ ಕೊಟ್ಟಿರು, ಡ್ರಾಪು ಅದು ಕೊಟ್ಟಿರು, ಅದೇ ಡ್ರಾಪು ನಾವು ತರಿಸಿ ತರಿಸಿ ಬಿಡೋದು ನೋವು ಬಂದೋದ್ಗ. ಈಗ ಯಾಕೋ ನೋವು ವಾಸಾಗಿಲ್ಲ, ಅದಕ್ಕೆ ಅಲ್ಲಿಗೆ ಹೋಗಕ್ಕ ಅಂದ್ರು. ಅದಕ್ಕೆ ಬಂದು ವಶಿ ವಶಿ ಕಣ್ಣು ಆಯ್ತಿತ್ತು. ಆ ಡ್ರಾಪ್ನಿಗೂ ಕೊಟ್ಟಿದ್ದು ಇವರೇ ಬರ್ಕೊಟ್ಟಿದ್ದು ಇಲ್ಲಿದ್ದೆ ಅದು ತಿರೋಗಿತ್ತು. ಈಗ ಅದೇ ಇಟ್ಕೊಟ್ಟು ತೋರಿಸಿ ಇನ್ನೊಬ್ರು ತಂದ್ಕೊಟ್ಟಿದ್ದವ್ರು.
0: ತುಂಬ ಖುಷಿ ಆಯ್ತು ಅಜ್ಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ಮಾತನಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟಿನ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಜಕ್ಕಳ್ಳಿ ಗ್ರಾಮದ ಶ್ರೀಮತಿ ಮಲ್ಲಿಕಮ್ಮರವರು. ಇಲ್ಲಿಗೆ ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಗುಟ್ಟು ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ಜಕ್ಕಹಳ್ಳಿಯ ಶ್ರೀಮತಿ ಮಲ್ಲಿಗುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 26 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 22 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 7 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ

0: ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ 2026 ಹ್ಯಾಶ್ಟ್ಯಾಗ್ ಸೇಫ್.
1: 2-ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಹತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ?
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಾ ಪಟ್ಟಿಂಗ? ನಮ್ಗೆ ಚಾಲೆಂಜ್, ಜಾಗ ಖಂಡಿತ
3: ಸಿಗೋದಿಲ್ಲ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 26 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 22 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 7 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1 ಜೂನ್ 2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಶಿಕ್ಷಣ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ನಟರಾಜುರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ಪಂಡಿತ ಕುಜಗ ಭೂಷಣ ಭವ್ಯನಾಥನ ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬಗೆಯಿಂದಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ವರ ಸುದರ್ಶನ ಧರಿಸಿ ವೆಂಕಟ ಗಿರಿಯೊಳ್ಳೆ ಲಸಿದ ಸಾರ್ವಭೌಮ ಸೀತಾರಾಮುಡು ನಿಜ ದೇವುಡು ರಾಮುಡು ಉರಿತೌಗ ಪರಿಹಾರುಡು ನಿರುಪಮ ಸುಂದರ ಪೀತಾಂಬರ ದಾರುಡು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರುತಿ ಇತ ಧರಣಿ ತುಳಸಿ ರಾಮ ದಾಸುನಿ ವರಮುಲ ಸಗಿನ ಸಾರ್ವಭೌಮುಡು ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬಗೆಯಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಸುಮಧ್ರಮಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸರ್ವೋರ್ ಕಷ್ಟ ನಿವಾರಣೆ ಮಾಡೋ ನರಸಿಂಹ ಗೋವಿಂದ ಗೋವಿಂದ
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ರಾವಣನ ಮೂಲ ಬಲ ಕಂಡು ಕಪಿ

ಆವಾಗಲೇ ಬೆದರಿ ಹೋಗಿದವು. ಈ ನರನಾಗಿ ಇರಬಾರದೆಂದೆಣಿಸಿ ನರನಾಗಿ ಇರಬಾರದೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿ ನೋಡಿ ಪರಿ ಸುಪಿಂಕೆ ರವಿ ಅಸುರ ಗುರುಳರೆಲ್ಲರೂ ಸುರ ಗುರುಳರೆಲ್ಲರೂ ಅವರವರೆ ಹೊಡೆದಾಡಿ ಅದರಾಗಿ ಹೋದರು ಅವರವರೆ ಹೊಡೆದಾಡಿ ಅದರಾಗಿ ಹೋದರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಹನುಮ

0: ಈಗ ಅರುಷಿ ಚಂದ ಪುರಂದರ ವಿಠಲರಾಯನ ಜನದಲ್ಲಿ ಪುರಂದರ ವಿಠಲರಾಯನ ಕೊನೆ ಗೊಡೆಯನು ನಾನೊಬ್ಬನಾಗಿ ನಿಂತ ಕೊನೆ ಗೊಡೆಯನು ನಾನೊಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ.
1: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ನಟರಾಜರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರ ಜನ್ಮ ದಿನಾಚರಣೆ ಹಾಗೂ

ಅಂತಾರಾಷ್ಟ್ರೀಯ ಹಾಲು ಉತ್ಪಾದನಾ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಜೂನ್ 1845 ಅನಂತ ಕೃಷ್ಣ ಅಯ್ಯರವರು ಮತ್ತು ಅವರ ಎರಡನೇ ಪತ್ನಿ ವೆಂಕಟಲಕ್ಷ್ಮಮ್ಮ ದಂಪತಿಗೆ ಜನಿಸಿದ ಶೇಷಾದ್ರಿ ಅಯ್ಯರವರು ತಮ್ಮ ಬಾಲ್ಯವನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಮಲಬಾರ್ ಜಿಲ್ಲೆಯ ಪಾಲ್ಘಾಟ್ನಲ್ಲಿ ಕಳೆದರು. ಇವರ ಮುತ್ತಜ್ಜಿ ಕೌರಿ ಸೇಷನ್ ಪಟ್ಟು 19th ಆರಂಭದಲ್ಲಿ ತಮಿಳುನಾಡಿನ ತಂಜಾವೂರ್ ಜಿಲ್ಲೆಯಿಂದ ಪಾಲ್ಘಾಟ್ಗೆ ವಲಸೆ ಬಂದಿದ್ದರು. ಕ್ಯಾಲ್ಕಟ್ ಮತ್ತು ತಿರುವನಂತಪುರದಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಮುಗಿಸಿದ ಇವರು ನಂತರ 1868 ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜ್ನಿಂದ ಕಲಾ ಪದವಿ ಪಡೆದರು. ಮೈಸೂರು ಸಾಮ್ರಾಜ್ಯದ ಅಷ್ಟಗ್ರಾಮ ವಿಭಜನೆಯಲ್ಲಿ ವಿಭಾಗದಲ್ಲಿ ನ್ಯಾಯಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಮತ್ತು 1874 ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಬಿಎಲ್ ಪದವಿಯನ್ನು ಪಡೆದರು. 1801-1803 ಇವರು ಮೈಸೂರು ರಾಜ್ಯದ ಸೇವೆಗಳಲ್ಲಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಮೊದಲು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ನಂತರ ಮೈಸೂರಿನ ಮೊದಲ ದಿವಾನ ರಂಗಲೂಚಾರ್ಯರವರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದರು. 1883 ರಂಗಲೂಚಾರ್ಲು ನಿಧನರಾದಾಗ ಶೇಷಾದ್ರಿ ಅಯ್ಯರವರು ಉತ್ತರಾಧಿಕಾರಿಯಾದರು. ಹಿಂದಿನ ದಿವಾನರು ಅದ್ಭುತ ಧೈರ್ಯಶಾಲಿ ಮತ್ತು ಅತ್ಯಂತ ಗೌರವಾನ್ವಿತ ಆಡಳಿತಗಾರರಾಗಿದ್ದರು ಮತ್ತು ಶೇಷಾದ್ರಿ ಅಯ್ಯರು ಕೂಡ ಅದೇ ರೀತಿ ಇರಲು ದೃಢ ನಿಶ್ಚಯವನ್ನು ಹೊಂದಿದರು. ಇವರು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಕಾರ್ಯಾರಂಭ ಮಾಡುವ ಮೂಲಕ ಪ್ರಾರಂಭಿಸಿದರು ಮತ್ತು ಕೋಲಾರದ ಚಿನ್ನದ ಗಣಿಗಳಲ್ಲಿ ಗಣಿಗಾರಿಕೆ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಿದರು. ಜಲವಿದ್ಯುತ್ ಯೋಜನೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ನಂತರ ಇವರು ಶಿವನ ಸಮುದ್ರದಿಂದ KGF ವೋಲ್ಟೇಜ್ ಲೈನನ್ನು ಎಳೆದು ಚಿನ್ನದ ಗಣಿಯಲ್ಲಿ ಗಣಿಗಾರಿಕೆ ಕಾರ್ಯಾಚರಣೆಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದರು. ಮುಂದೆ ಶೇಷಾದ್ರಿ ಅಯ್ಯರ್ ರಾಜ್ಯದಲ್ಲಿ ಸಾರಿಗೆ, ನೀರಾವರಿ ಮತ್ತು ಆರೋಗ್ಯ ಕ್ಷೇತ್ರಗಳನ್ನು ಸುಧಾರಿಸಲು ಕೆಲಸ ಮಾಡಿದರು. ಇವರು ರಾಜ್ಯದಲ್ಲಿ ರೈಲು ಮಾರ್ಗಗಳನ್ನು 270 ಕಿಲೋಮೀಟರ್ಗಳು ವಿಸ್ತರಿಸಿದರು ಮತ್ತು ಶಿವನ ಸಮುದ್ರದಿಂದ ಬೆಂಗಳೂರಿನವರೆಗೆ ವೋಲ್ಟೇಜ್ ಮಾರ್ಗವನ್ನು ತೆಗೆದುಕೊಂಡರು. ಇವರು 1889 ಲಾಲ್ಬಾಗ್ನಲ್ಲಿ ಪ್ರಸಿದ್ಧ ಗಾಜಿನ ಮನೆ ಮತ್ತು 1900 ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯನ್ನು ನಿರ್ಮಿಸಿದರು. ಸರ್ಕಾರಿ ನೌಕರರಿಗೆ ವಿಮಾ ಯೋಜನೆಗಳನ್ನು ಪ್ರಾರಂಭಿಸುವುದರ ಜೊತೆಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ಖಾಸಗಿ ಪಕ್ಷಗಳಿಂದ ಸಾಲಗಳನ್ನು ಅವಲಂಬಿಸಬೇಕಾದ ಬಡ ರೈತರು ಮತ್ತು ಮಾಲೀಕರಿಗೆ ಸಹಾಯ ಮಾಡಲು ಇವರು ಕೃಷಿ ಬ್ಯಾಂಕ್ಗಳನ್ನು ಸಹ ಆರಂಭಿಸಿದರು. ಇವರು ರಾಜ್ಯದ ಕಂದಾಯ ಭೂಮಿಯನ್ನು ಕ್ರೋಢೀಕರಿಸಿದರು ಮತ್ತು ನೀರಾವರಿ ಮತ್ತು ನೀರಿನ ಸಂಗ್ರಹಣೆಯನ್ನು ಸುಧಾರಿಸಲು ಜಲಾಶಯಗಳ ಶುಚಿಗೊಳಿಸುವಿಕೆ ಮತ್ತು ಹೂಳೆತ್ತುವಿಕೆಯನ್ನು ಕೈಗೊಂಡರು. 1898 ಬೆಂಗಳೂರಿನಲ್ಲಿ ಭೀಕರ ಪ್ಲೇಗ್ ರೋಗವು ನಗರದ ಹೆಚ್ಚಿನ ಜನಸಂಖ್ಯೆಯನ್ನು ನಾಶ ಮಾಡಿತು. ದುರಂತದ ನಂತರ ಶೇಷಾದ್ರಿ ಅಯ್ಯರ್ ನಗರದ ಜನರಿಗೆ ಸಹಾಯ ಮಾಡಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡರು. ಬೀದಿಗಳಲ್ಲಿ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಮರಗಳನ್ನು ನೆಡಲಾಯಿತು, ರಸ್ತೆಗಳನ್ನು ಅಗಲಗೊಳಿಸಲಾಯಿತು ಮತ್ತು ನೈರ್ಮಲ್ಯವನ್ನು ಸುಧಾರಿಸಲಾಯಿತು. ನಗರದ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಅನೇಕ ಹೊಸ ವಾಣಿಜ್ಯ ಮತ್ತು ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಲಾಯಿತು. ಶೇಷಾದ್ರಿ ಅಯ್ಯರವರು ಮಹಿಳೆಯರ ಶಿಕ್ಷಣಕ್ಕೂ ಸೂಕ್ತ ಪ್ರಾಮುಖ್ಯತೆಯನ್ನು ನೀಡಿದರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ಸಹಾಯವನ್ನು ಮಾಡಿದರು. ವಿದ್ಯಾರ್ಥಿ ವೇತನವನ್ನು ಆರಂಭಿಸಿದರು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ಮಾಣವನ್ನು ಸಾಧ್ಯವಾಗಿಸಿದವರು ಇವರ. ಭಾರತದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ಜೇಮ್ಸ್ ಟಾಟಾರವರನ್ನು ದೇಶದ ಭವಿಷ್ಯದ ಪ್ರಗತಿಯು ವಿಜ್ಞಾನದ ಸಂಶೋಧನೆ ಮೇಲೆ ನಿರ್ಣಾಯಕವಾಗಿ ಅವಲಂಬಿಸಲಾಗಿದೆ ಎಂದು ಮನವರಿಕೆ ಮಾಡಿದರು. ಇಂದಿನ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ, ಶೇಷಾದ್ರಿ ರಸ್ತೆ, ಸ್ಮಾರಕ ಗ್ರಂಥಾಲಯ ಮತ್ತು ಕಬ್ಬನ್ ಉದ್ಯಾನವನದಲ್ಲಿರುವ ಅವರ ಪ್ರತಿಮೆಯು ಈ ಪೌರಾಣಿಕ ಆಡಳಿತಗಾರನ ಮೂಲ ಅಮೂಲ್ಯ ಕೊಡುಗೆಯನ್ನು ನಾಗರಿಕರಿಗೆ ನೆನಪಿಸುತ್ತದೆ. ಕುಮಾರ ಕೃಪಾ ರಸ್ತೆಯಲ್ಲಿರುವ ಅವರ ಭವ್ಯವಾದ ಮನೆ ಈಗ ಸರ್ಕಾರಿ ಅತಿಥಿ ಗೃಹವಾಗಿದ್ದು ಮಹಾತ್ಮ ಗಾಂಧಿ, ಎಂ ವಿಶ್ವೇಶ್ವರಯ್ಯ ಮತ್ತು ಇಂದಿರಾ ಗಾಂಧಿಯವರಂತಹ ಅತಿಥಿಗಳಿಗೆ ಆಶ್ರಯ ನೀಡಿದೆ ಮತ್ತು ನಗರದ ವಾಸ್ತುಶಿಲ್ಪ ಪರಂಪರೆಯಲ್ಲಿ ಅತ್ಯಂತ ಸುಂದರವಾದ ಸೃಷ್ಟಿಗಳಲ್ಲಿ ಒಂದಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಅಂತಾರಾಷ್ಟ್ರೀಯ ಹಾಲು ಉತ್ಪಾದನಾ ದಿನ. ಪ್ರತಿ ವರ್ಷ ಜೂನ್ 1 ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತದೆ. ಹಾಲಿನ ಪೌಷ್ಟಿಕಾಂಶ ಮತ್ತು ಹೈನುಗಾರಿಕೆ

0: ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು 2001 ಈ ದಿನವನ್ನು ಜಾರಿಗೆ ತಂದಿದೆ. ಕರ್ನಾಟಕ ಹಾಗೂ ಭಾರತದಲ್ಲಿ ಎರಡು ರೀತಿಯಲ್ಲಿ ಹಾಲು ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ವಿಶ್ವ ಹಾಲು ದಿನವು ಪ್ರತಿ ವರ್ಷ ಜೂನ್ 1, ರಾಷ್ಟ್ರೀಯ ಹಾಲು ದಿನವನ್ನು ಪ್ರತಿ ವರ್ಷ ನವೆಂಬರ್ 26. ಈ ದಿನವನ್ನು ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ. 2007 ವಿಶ್ವ ಹಾಲು ದಿನವನ್ನು 40 ದೇಶಗಳಲ್ಲಿ ಆಚರಿಸಲಾಯಿತು. ಮ್ಯಾರಥಾನ್ ಊಟ, ಹಾಲಿನ ಸ್ಮರಣೆ, ಹಾಲಿನ ಸಂಸ್ಕರಣೆ, ಶೇಖರಣೆ ಮತ್ತು ಬಳಕೆಯನ್ನು ತೋರಿಸುವ ನಾಟಕಗಳು, ಶಾಲಾ ಕಾರ್ಯಕ್ರಮಗಳು, ಚರ್ಚಾಕೂಟ ಮತ್ತು ಸ್ಪರ್ಧೆ ಮತ್ತು ಇದೇ ರೀತಿಯ ಹಲವು ಕಾರ್ಯಕ್ರಮಗಳ ಮೂಲಕ ಹೈನುಗಾರಿಕೆಯ ವಿಸ್ತೃತ ರೂಪವನ್ನು ದಿನಬಳಕೆಯಲ್ಲಿ ಅದರ ಪ್ರಯೋಗಗಳನ್ನು ಸಾರಿಸಲಾಯಿತು. ಅಭಿವೃದ್ಧಿ ದೇಶಗಳಲ್ಲಿ ಹಾಲಿನ ಬಳಕೆ ಮತ್ತು ಸದುಪಯೋಗವನ್ನು ಆಹಾರ ಪದ್ಧತಿಯಲ್ಲಿ ಬಳಸಲು ಕ್ರಮ ಕೈಗೊಳ್ಳುವ ದಿಸೆಯಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆಯ ಹಾಲು ದಿನಾಚರಣೆಯನ್ನು ಶುರು ಮಾಡಿ ಜೂನ್ 1 ಹಲವು ರಾಷ್ಟ್ರಗಳಲ್ಲಿ ಹಾಲು ದಿನ ಎಂದು ಆಚರಿಸಲಾಗುತ್ತಿತ್ತು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 31 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಆಹ ಈ ಮೋಹಗಳು
3: ನೇಹಗಳೋ ದಾಹಗಳು
2: ಊಹಿಪೆಯ ಸೃಷ್ಟಿಯಲಿ ಹೃದಯಂ ಇಹುದೆಂದು ಓಹೋ ಹಾಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಹರಿಬದೊಳಗುಟ್ಟು ಮಂಕುತಿಮ್ಮ ಸೊ ಇಲ್ಲಿ DVJ ಅವರು ನಮ್ಮ ಸುತ್ತಮುತ್ತಲಿನ ಸೃಷ್ಟಿಯಲ್ಲಿ ನಮ್ಮ ನಿತ್ಯ ಜೀವನದ ನಮ್ಮ ವ್ಯವಹಾರಗಳಲ್ಲಿ ನಮಗೆ ಕಂಡು ಬರುವಂಥ ಕೆಲವು ಭಾವನೆಗಳನ್ನು ಗುರುತಿಸ್ತಾ ಹೋಗ್ತಾರೆ. ಮೋಹಗಳು ಅಂದರೆ ನಮಗೆ ಯಾವುದರ ಬಗ್ಗೆನೋ ಬಹಳ ಇಷ್ಟ ಇರ್ಬೋದು, ನಾವು ಎಣಿಸಿದಂತೆ ಇಲ್ಲದೇ ಇರುವಂಥ ಅನೇಕ ವಿಷಯಗಳಿರ್ಬೋದು, ಅದರಿಂದ ನಮ್ಮ ಭ್ರಾಂತಿಯಲ್ಲಿ ನಾವು ಇದೇ ಸರಿ ಅಂತ ಅಂದ್ಕೊಂಡಿರ್ಬೋದು. ಮೋಹ, ನೇಹ ಸ್ನೇಹಗಳು, ಉತ್ತಮವಾದಂಥ ಸಂಬಂಧಗಳು. ದಾಹಗಳು, ನಮಗೆ ಅನೇಕ ಆಕಾಂಕ್ಷೆಗಳಿರುತ್ತೆ, ಅದು ಬೇಕು ಇದು ಬೇಕು, ದುಡ್ಡು ಬೇಕು, ಮನೆ ಬೇಕು, ಕಾರ್ ಬೇಕು, ಇನ್ನೊಂದು ಬೇಕು, ಮತ್ತು ಎಲ್ಲ ಬೇಕುಗಳು. ಸೊ ಹೀಗೆ ಈ ನಮ್ಮ ಸುತ್ತಮುತ್ತ ನಾವು ಕಣ್ಣು ಆಡಿಸಿದಾಗ ನಮಗೆ ಕಾಣಿಸುವಂಥದ್ದು ಇಂಥ ಬೇಕು ಬೇಕುಗಳು, ನಮ್ಮ ಸ್ನೇಹ ಸಂಬಂಧಗಳು, ನಮ್ಮ ಮೋಹ ಭ್ರಾಂತಿಗಳು. ಸೊ ಈ ರೀತಿಯ ಇದ್ದೂ ಇಲ್ಲದಂತೆ ಇರೋಂಥ, ಇರೋದನ್ನು ಇದೆ ಅಂತ ತೋರಿಸುವಂಥ ಪ್ರಪಂಚದಲ್ಲಿ ನಿಜವಾಗಲೂ ಹೃದಯ ಅಂದರೆ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಭಾವನೆ ಅದು ಇದೆ ಅಂತ ಅನ್ಸುತ್ತಾ? ಊಹಿಪೆಯ ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಹರಿಬ ಅಂತಂದರೆ ವ್ಯವಹಾರಗಳು, ವ್ಯಾಪಾರಗಳು. ನಮ್ಮ ನಿತ್ಯದ ಹರಿಬ, ನಮ್ಮ ನಿತ್ಯದ ವ್ಯವಹಾರದಲ್ಲಿ ನಾವು ಅನೇಕ ಏರುಪೇರುಗಳನ್ನು ಕಾಣ್ತೀವಿ. ಆ ಏರುಪೇರುಗಳಲ್ಲೆಲ್ಲ ನಾವು ಉದ್ಗಾರವನ್ನು ತೆಗಿತೀವಂತೆ. ಆ ಉದ್ಗಾರ ಹೋ ಹೋ ಹಾ ಹಾ ಅನ್ನೋಂಥ ಉದ್ಗಾರ.

0: ಗಳು ಅಂದರೆ ನಮಗೆ ಬಹಳ ಸುಂದರವಾದಂಥ ಒಂದು ಚಿತ್ರಣ ಕಾಣಿಸ್ತು ಅಂದ್ಕೊಳ್ಳೋಣ. ಆಹಾ, ಎಷ್ಟು ಸುಂದರವಾಗಿದೆಯಪ್ಪ ಅಂತೀವಿ. ಹಾ ಅನ್ನುವಂಥ ಪದ ಬಂತು. ಆ ಸುಂದರವಾದಂಥ ಸೂರ್ಯೋದಯ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನೋಡ್ತಾ ಇದ್ದಾಗ ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾಲು ಒಂದು ಮುಳ್ಳಿನ ಮೇಲೆ ಇಟ್ಬಿಟ್ವಿ ಅಂದ್ಕೊಳ್ಳೋಣ. ನೋವಾಯಿತು, ತಕ್ಷಣ ಹಾ ಅಂತ ಕಿರಿಚ್ತೀವಿ, ತಿರ್ಗಾ ಹಾಕಾರ ಬಂತು. ಸೊ ಹಾಗೆ ಈ ಹಾ ಅನ್ನೋಂಥ ಪದವನ್ನು, ಉದ್ಗಾರವನ್ನು ನಾವು ಪದೇ ಪದೇ ಮಾಡ್ತಾ ಇರ್ತೀವಿ. ಹಾ ಅನ್ನೋದು ಏಕರೂಪವಾಗಿ ನಮ್ಮ ಬಾಯಿಂದ ಹೊರಗೆ ಬರಲ್ಲ. ನಮಗೆ ಸಂತೋಷವಾದಾಗ ಬರೋವಂಥ ಹಾ ಬೇರೆ, ನೋವಾದಾಗ ಬರೋವಂಥ ಹಾ ಬೇರೆ, ಆದರೆ ಹಾ ಅಕ್ಷರ ಹೊರಗೆ ಬರುತ್ತೆ. ಡಿ ವಿ ಜಿಯವರು ತಮ್ಮ ಉಮರನ ಒಸೆಗೆ ಅನ್ನೋಂಥ ಒಂದು ಗ್ರಂಥದಲ್ಲಿ, ಉಮರ್ ಖಯಾಮ್ನ ಇದರ ಟ್ರಾನ್ಸ್ಲೇಷನ್ ಏನು ಮಾಡಿದ್ದಾರೆ, ಅದರಲ್ಲಿ ಈ ಓಹೋ ಹಾಹಾಕಾರಗಳ ಬಗ್ಗೆ ವಿವರವಾಗಿ ಬರೆಯೋದು ಕೂಡ ಬರೆದಿದ್ದಾರೆ. ನಮ್ಮಲ್ಲಿ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆದಾಗ ನಾವು ಒಂದು ಆಟವನ್ನು ಆಡಿಸ್ತೀವಿ. ಏನಿಲ್ಲ, ಸಿಂಪಲ್ಲಾಗಿ ನಾವು ನಿತ್ಯ ಉಪಯೋಗಿಸುವಂಥ ಒಂದು ಎಕ್ಸ್ಪ್ರೆಷನ್, ಒಂದು ಪದ ಅಂತ ಕೂಡ ಹೇಳೋಕ್ಕಾಗಲ್ಲ, ಒಂದು ಅಕ್ಷರವನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಉಪಯೋಗಿಸ್ತೀವಿ. ಹ್ಞೂ ಅನ್ನೋಂಥ ಒಂದು ಎಕ್ಸ್ಪ್ರೆಷನ್, ಸಂದರ್ಭಾನುಸಾರವಾಗಿ ಆ ಹೂ ಅನ್ನೋಂಥ ಒಂದೇ ಅಕ್ಷರ ಅನೇಕ ಅರ್ಥಗಳನ್ನು ಪಡ್ಕೊಳ್ಳುತ್ತೆ. ಈಗ ನೀವು ಕಾಫಿ ತಗೋತೀರಾ ಅಂತಂದಾಗ ಹ್ಞೂ ಅಂತಂತೀವಿ. ಆ ಕಾಫಿಯ ತೊಗೊಂಬಂದವ್ರು ನಮ್ಮ ಮೈ ಮೇಲೆ ಅದನ್ನು ಚೆಲ್ಬಿಟ್ರು ಅಂತಂದರೆ ನಾವು ಹೂ ಅಂತಲೇ ಅಂತೀವಿ, ಆದರೆ ಆ ಹೂನಲ್ಲಿರೋಂಥ ಕೋಪ, ಆ ಹೂನಲ್ಲಿರೋಂಥ ಬೇಸರ ಬಹಳ ಜೋರಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಹ್ಞೂ ಆ ಪದ ಅದೇ ರೀತಿಯಲ್ಲೇ. ಸೊ ಹಾಗೆ ಅದು ಸಂದೇಹವನ್ನು ಪ್ರಕಟ ಮಾಡೋದಕ್ಕೂ ನಾವು ಹ್ಞೂ ಅಂತ ಹೇಳ್ಬೋದು. ನಮ್ಮ ನಕಾರಾತ್ಮಕವಾಗಿ ಇದು ಬೇಡ ಅಂತ ಹೇಳೋದಕ್ಕೂ ಹ್ಞೂ ಅಂತ ಹೇಳ್ಬೋದು. ಕೋಪವನ್ನು ಪ್ರಕಟ ಮಾಡೋದಕ್ಕೆ ನಾವು ಹ್ಞೂ ಅಂತ ಹೇಳ್ತೀವಿ. ಸೊ ಸಂದೇಹವನ್ನು, ಹಾಗೂ ಇರ್ಬೋದು ಹೀಗೂ ಇರ್ಬೋದು ಅಂತ, ಅದು ಇರ್ಬೋದು ಇದು ಇರ್ಬೋದು, ತಿರ್ಗಾ ಹ್ಞೂ ಅಂತ ಹೇಳ್ತೀವಿ. ಸೊ ಹೀಗೆ ಹಾಹಾ ಆಹಾ ಹಾಹಾಕಾರಗಳು ನಮ್ಮ ಅನೇಕ ಭಾವನೆಗಳನ್ನು ಪ್ರಕಟ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ. ಆ ಏರುಪೇರುಗಳನ್ನು ಪ್ರತಿಯೊಬ್ಬರೂ ಅನುಭವಿಸ್ತಾ ಇರ್ತಾರೆ. ಆ ಅನುಭವಗಳಾಗೋದು ಪ್ರಪಂಚದ ಜೊತೆ ನಮಗಿರೋಂಥ ವ್ಯವಹಾರದಲ್ಲಿ. ಸೊ ಆ ಹಾಹಾ ಹೋಹೋಕಾರಗಳನ್ನು, ಉದ್ಗಾರಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯಿಂದ ಹೊರತರಬೇಕು ಅನ್ನೋದೇ ಜೀವನನ. ಸೊ ಆ ಉದ್ಗಾರಗಳು ಯಾವಾಗ ಬರುತ್ತೆ? ಏರುಪೇರುಗಳಾದಾಗ. ಸೊ ಏರುಪೇರುಗಳೇ ಜೀವನದ ಒಂದು ಪ್ರಗತಿ ಗತಿಯ ಪಥವ ಅನ್ನೋದು ಡಿ ವಿ ಜಿಯವರ ಇಲ್ಲಿ ಪ್ರಶ್ನೆ. ಸೊ ಹಾಗೆ ಡಿ ವಿ ಜಿಯವರು ಇದುವರೆಗೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾರೆ. ಪ್ರಶ್ನೆಗಳು ಮುಗಿಯೋದೇ ಇಲ್ವಾ ಅಂತಂದರೆ ಪ್ರಶ್ನೆಗಳೇನೋ ಮುಗಿಯುತ್ತೆ. ಈ ಪ್ರಶ್ನೆಗೆ ಒಂದು ಸ್ವಲ್ಪ ಸಮಾಧಾನ ಸಿಗ್ತಾ ಇದ್ದಂತೆ ನಮಗೆ ಇನ್ನೊಂದು ಪ್ರಶ್ನೆ ಉದ್ಭವವಾಗುತ್ತೆ. ಸೊ ಹಾಗೆ ಪ್ರಶ್ನೆಗಳ ಸುರಿಮಳೆ ಕೇವಲ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗೋದಕ್ಕಿಂತ ಅದರಲ್ಲಿ ಉತ್ತರಗಳನ್ನೂ ಕೂಡ ನಾವು ಅರಿಸ್ತಾ ಹೋಗುವಂಥದ್ದು ಮುಖ್ಯ. ಸೊ ಇನ್ನು ಮುಂದೆ ಕೆಲವು ಮುಕ್ತಕಗಳಾದ ನಂತರ ಉತ್ತರಗಳ ಹುಡುಕಾಟದ ಪ್ರಕ್ರಿಯೆ ಅದು ಪ್ರಾರಂಭವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 31 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೌಳ್ಯರೋಗ ತಜ್ಞರಾದ ಡಾ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 1ನೇ ತಾರೀಕಿನ ಸೋಮವಾರ. ನಾನು ನಿಮ್ಮ ರೇಡಿಯೋಗೆ

ಪತ್ರಿಕಾಗೋಷ್ಠಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. ಈ ಸಲವು ಕಪ್ ಆರ್ಸಿಬಿಗೆ ವಿರಾಟ್ ಕೊಹ್ಲಿ ಆರ್ಭಟ, ಜೋಶ್ ರಸಿಕ್ ಭರ್ಜರಿ ಆಟ, ಸತತ ಎರಡನೇ ಟ್ರೋಫಿ. ಸಂಪುಟ ರಚನೆ ದೆಹಲಿಗೆ ವರ್ಗ. ನಮ್ಮೂರ ಶಾಲೆ ಮುಚ್ಚಲು ಬಿಡುವುದಿಲ್ಲ. ಕೋರಗಲ್ಲು ಗ್ರಾಮಸ್ಥರ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶ. ಜಿಲ್ಲಾಡಳಿತದಿಂದ ಪರಿಹಾರಕ್ಕೆ ರೈತರ ಒತ್ತಾಯ. ಮಳೆ ದರೆಗುರುಳಿದ ಅಡಿಕೆ ತೆಂಗು. ಅಡಿಕೆಯ ಸ್ಥಿರ ಧಾರಣೆಗೆ ಧಕ್ಕೆ. ದೇಶದ ಮಾರುಕಟ್ಟೆಗೆ ಅಗ್ಗದ ದರದ ವಿದೇಶಿ ಅಡಿಕೆ ಪ್ರವೇಶ. ದೇಶದ ಅತಿದೊಡ್ಡ ವಿಮಾ ಕಂಪನಿ ಸಿಇಒ ದೊರೆಸ್ವಾಮಿ ಹೇಳಿಕೆ. ಫಿನ್ಟೆಕ್ ಪ್ರವೇಶಿಸಲು ಎಲ್ಐಸಿ ಉತ್ಸುಕ. ಉತ್ತಮ ಒಪ್ಪಂದಕ್ಕೆ ಶೀಘ್ರ ಸಹಿ ಟ್ರಂಪ್. ಅಣ್ವಸ್ತ್ರ ಅಭಿವೃದ್ಧಿಪಡಿಸಲ್ಲ ಭರವಸೆ. ಶ್ವಾಂಟೆಕ್ಗೆ ಕೋಸ್ತಯುಕ್ ಆಘಾತ. ರಾಯಲ್ ಚಾಲೆಂಜರ್ಸ್ಗೆ ವಿರಾಟ್ ವಿಜಯ. ಗೆಲುವಿನಲ್ಲಿ ಮಿಂಚಿದ ಕಿಂಗ್ ಕೊಹ್ಲಿ. ಹೆಜಲ್ವುಡ್ ರಸಿಕ್ ಅಮೋಘ ದಾಳಿ. ಗುಜರಾತ್ ಟೈಟನ್ಸ್ ರನ್ನರ್ಸ್ ಆಫ್. ಪ್ರದೀಪ್ ಚಾಂಪಿಯನ್. ಕಮಲಿಗೆ ಪ್ರಶಸ್ತಿ ಡಬಲ್. ಎನ್ಎಂಪಿಎ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್. ಪುರುಷರ ವಿಭಾಗದಲ್ಲಿ ಕಿಶೋರ್ಗೆ ಕಿರೀಟ. ಸಿಂಗಾಪುರ ಓಪನ್ ಡಬಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಜೋಡಿ ಸಾತ್ವಿಕ್ ಚಿರಾಗ್ ಮುಡಿಗೆ ಕಿರೀಟ. ಪ್ರಮುಖಾಂಶಗಳ ವಿವರಣೆ. ಈ ಸಲವು ಕಪ್ ಆರ್ಸಿಬಿಗೆ ವಿರಾಟ್ ಕೊಹ್ಲಿ ಆರ್ಭಟ, ಜೋಶ್ ರಸಿಕ್ ಭರ್ಜರಿ ಆಟ, ಸತತ ಎರಡನೇ ಟ್ರೋಫಿ. ಅಹಮದಾಬಾದ್ ಬೆಂಗಳೂರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕಣ್ಮಣಿ ವಿರಾಟ್ ಕೊಹ್ಲಿ ತಮ್ಮ ಅಭಿಮಾನಿಗಳನ್ನು ನಿರಾಶೆಗೊಳಿಸಲಿಲ್ಲ. ಸತತ ಎರಡನೇ ಬಾರಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಬೆಂಗಳೂರಿಗೆ ತಂದರು. ಸಾಬರಮತಿ ನದಿ ತೀರದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಭಾನುವಾರ ರಾತ್ರಿ ಹುಟ್ಟಿದ ಸಂಭ್ರಮದ ಅಲೆಗಳು ಕರ್ನಾಟಕದ ಬೀದಿ ಬೀದಿಗಳಿಗೂ ಅಪ್ಪಳಿಸಿದವು. ಸತತ 17ನೇ ವರ್ಷದ ಪ್ರಶಸ್ತಿ ಬರ ಎದುರಿಸುತ್ತಿದ್ದ ಆರ್ಸಿಬಿ ಹೋದ ವರ್ಷ ಇದೇ ಕ್ರೀಡಾಂಗಣದಲ್ಲಿ ಮೊದಲ ಬಾರಿ ಕಿರೀಟ ಧರಿಸಿತ್ತು. ಆಗ ಭಾವುಕತೆಯು ನದಿಯಾಗಿ ಹರಿದಿತ್ತು. ಈ ಸಲ ಆತಿಥೇಯ ಗುಜರಾತ್ ಟೈಟನ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿದಾಗ ಅಂತಹ ಯಾವುದೇ ಭಾವನಾತ್ಮಕ ದೃಶ್ಯಗಳು ಕಾಣಲಿಲ್ಲ. ಕೊಹ್ಲಿಯನ್ನು ಸುತ್ತುವರೆದಿದ್ದ ಸಹ ಆಟಗಾರರು ಸಂಭ್ರಮಿಸಿದರು. ಅಂದುಕೊಂಡಂತೆ ಎರಡನೇ ಸಲ ಪ್ರಶಸ್ತಿ ಜಯಿಸಿದ್ದೇವೆ ಎಂಬ ವಿಶ್ವಾಸಭರಿತ ಭಾವ ಆಟಗಾರರಲ್ಲಿ ಕಂಡಿತ್ತು. ಐಪಿಎಲ್ ಇತಿಹಾಸದಲ್ಲಿ ಸತತ 2ನೇ ಪ್ರಶಸ್ತಿ ಗೆದ್ದ 3ನೇ ತಂಡವೆಂಬ ಹೆಗ್ಗಳಿಕೆ ರಜತ್ ಪಾಟೀದಾರ್ ಬಳಗ ಪಾತ್ರವಾಯಿತು. ಸಂಪುಟ ರಚನೆ ದೆಹಲಿಗೆ ವರ್ಗ. ಬೆಂಗಳೂರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಮುಹೂರ್ತ ನಿಗದಿಯಾದ ಬೆನ್ನಲ್ಲಿ ಮಂತ್ರಿಮಂಡಲ ರಚನೆಯು ಕಸರತ್ತು ಬಿರುಸು ಪಡೆದಿದೆ. ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಅವರು ಸೋಮವಾರ ಹೈಕಮಾಂಡ್ ನಾಯಕರ ಜೊತೆ ದೆಹಲಿಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮತ್ತು ಮೊದಲ ಹಂತದಲ್ಲಿ ಸಚಿವ ಸಂಪುಟಕ್ಕೆ ಯಾರನ್ನೆಲ್ಲ ಸೇರಿಸಿಕೊಳ್ಳಬೇಕು ಎಂಬ ಬಗ್ಗೆ ಉಭಯ ನಾಯಕರು ಚರ್ಚಿಸಲಿದ್ದಾರೆ. ಬಳಿಕ ಸಚಿವರಾಗುವವರ ಪಟ್ಟಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸುವ ಸಾಧ್ಯತೆ ಇದೆ. ನಮ್ಮೂರ ಶಾಲೆ ಮುಚ್ಚಲು ಬಿಡುವುದಿಲ್ಲ. ಕೋರಗಲ್ಲು ಗ್ರಾಮಸ್ಥರ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶ. ಬಿಟ್ಟದಪುರ. ವಿಲೀನದ ಹೆಸರಿನಲ್ಲಿ ಸಮೀಪದ ಕೋರಗಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಎಎಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಗ್ರಾಮಸ್ಥರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾನುವಾರ ಪ್ರತಿಭಟನೆ ನಡೆಸಿದರು. ಮೈಸೂರು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷ ಎಚ್ಎಂ ಬಸವರಾಜು ಮಾತನಾಡಿ, ಕೋರಗಲ್ಲು ಗ್ರಾಮದ ಶಾಲೆಯನ್ನು 4 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದಪುರದ ಕರ್ನಾಟಕ ಪಬ್ಲಿಕ್ ಶಾಲೆ ವಿಲೀನಗೊಳಿಸಲು ಸರ್ಕಾರ ಆದೇಶಿಸುತ್ತಿರುವುದು ಖಂಡನೀಯ ಎಂದು ಹೇಳಿದರು. ಜಿಲ್ಲಾಡಳಿತದಿಂದ ಪರಿಹಾರಕ್ಕೆ ರೈತರ ಒತ್ತಾಯ. ಮಳೆ ದರೆಗುರುಳಿದ ಅಡಿಕೆ ತೆಂಗು. ಮೈಸೂರು. ತಾಲೂಕಿನ ವರುಣ ಹೋಬಳಿಯ ಪಿಲ್ಲಹಳ್ಳಿ ಗ್ರಾಮದ ಗಿರಿಬೆಟ್ಟ ಕೆರೆಗೆ ಹೊಂದಿಕೊಂಡಿರುವ ಕೃಷಿ ಜಮೀನುಗಳಿಗೆ ಶನಿವಾರ ರಾತ್ರಿ ಸುರಿದ ಭಾರಿ ಮಳೆ ಭಾರಿ ಆಘಾತ ನೀಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಣಿಜ್ಯ ಬೆಳೆಗಳು ನಾಶವಾಗಿದ್ದು ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಬಿರುಗಾಳಿ ಸಹಿತ ಸುರಿದ ಮಳೆಯ ಆರ್ಭಟಕ್ಕೆ ಪಿಲ್ಲಹಳ್ಳಿಯ ಸರ್ವೆ ನಂಬರ್ 46/1 ಮತ್ತು 46/2 ವ್ಯಾಪ್ತಿಯ ಕೃಷಿ ಭೂಮಿಯಲ್ಲಿ ವ್ಯಾಪಕ ಹಾನಿಯಾಗಿದೆ. ನಿವೃತ್ತ ಅಧಿಕಾರಿಗಳು ಜಯವಿಭವ ಸ್ವಾಮಿ ಅವರ ತೋಟದಲ್ಲಿದ್ದ 5 ಬೃಹತ್ ತೆಂಗಿನ ಮರಗಳು ಹಾಗೂ 25ಕ್ಕೂ ಹೆಚ್ಚು ಅಡಿಕೆ ಮರಗಳು ಬುಡ ಸಮೇತ ದರೆಗುರುಳಿವೆ. ಕಾಡಾವಿಗೆ ಬಂದಿದ್ದ ಇಡೀ ಬಾಳೆ ತೋಟ ಸಂಪೂರ್ಣವಾಗಿ ನೆಲಕಚ್ಚಿದೆ. ಅಡಿಕೆಯ ಸ್ಥಿರ ಧಾರಣೆಗೆ ಧಕ್ಕೆ. ದೇಶದ ಮಾರುಕಟ್ಟೆ ಅಗ್ಗದ ದರದ ವಿದೇಶಿ ಅಡಿಕೆ ಪ್ರವೇಶ. ಸಿರಸಿ. ಮ್ಯಾನ್ಮಾರ್ ಇಂಡೋನೇಷ್ಯಾದ ಅಗ್ಗದ ದರದ ಅಡಿಕೆ ಕಳ್ಳ ಮಾರ್ಗದ ಮೂಲಕ ದೇಶೀಯ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿರುವ ಕಾರಣ ಮಲೆನಾಡು ಸೇರಿ ಕರಾವಳಿಯ ಅಡಿಕೆ ಮಾರುಕಟ್ಟೆಯಲ್ಲಿ ದರ ಇಳಿಕೆ ಅಸ್ಥಿರತೆ ಕಾಡುತ್ತಿದೆ. ದೇಶದ ಬೃಹತ್ ಬೇಡಿಕೆಯುಳ್ಳ ರಾಜ್ಯಗಳಾದ ಉತ್ತರ ಪ್ರದೇಶ ಹಾಗೂ ಗುಜರಾತ್ ಮಾರುಕಟ್ಟೆಗಳಿಗೆ ನಮ್ಮ ದೇಶಿ ದರಕ್ಕಿಂತ 20%+ ಕಡಿಮೆ ಬೆಲೆಗೆ ಈ ವಿದೇಶಿ ಅಡಿಕೆ ಲಭ್ಯವಾಗುತ್ತಿರುವುದೇ ಪ್ರಸ್ತುತ ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖ ಕಾರಣ ಎಂದು ಮಾರುಕಟ್ಟೆ ತಜ್ಞರು ವಿಶ್ಲೇಷಿಸಿದ್ದಾರೆ. ಉತ್ತಮ ಒಪ್ಪಂದಕ್ಕೆ ಶೀಘ್ರ ಸಹಿ ಟ್ರಂಪ್. ಅಣ್ವಸ್ತ್ರ ಅಭಿವೃದ್ಧಿಪಡಿಸಲ್ಲ ಭರವಸೆ. ವಾಷಿಂಗ್ಟನ್. ನಾವು ಮತ್ತು ಇರಾನ್ ಉತ್ತಮ ಒಪ್ಪಂದಕ್ಕೆ ಸಹಿ ಹಾಕಲಿದ್ದೇವೆ. ಅಣ್ವಸ್ತ್ರ

ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸುವುದಿಲ್ಲ ಅಥವಾ ಖರೀದಿಸುವುದೂ ಇಲ್ಲ ಎಂದು ಇರಾನ್ ಭರವಸೆ ನೀಡಿದೆ. ನಾವು ಅಂದುಕೊಂಡಂತೆ ಆಗದಿದ್ದಲ್ಲಿ ಯುದ್ಧಕ್ಕೆ ಬೇರೆಯದೇ ರೀತಿಯಲ್ಲಿ ಅಂತ್ಯ ಕಾಣಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಸುಸೀಲಾರ ಟ್ರಂಪ್ ಅವರು ಫ್ಯಾಕ್ಸ್ ನ್ಯೂಸ್ನಲ್ಲಿ ನಡೆದ ಸಂದರ್ಶನದಲ್ಲಿ ಟ್ರಂಪ್ ಮಾತನಾಡಿದರು. ಅಮೆರಿಕವು ಕಠಿಣ ಷರತ್ತುಗಳಿರುವ ಪರಿಷ್ಕೃತ ಒಪ್ಪಂದವನ್ನು ಶನಿವಾರ ಕಳುಹಿಸಲಿದೆ ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಕಠಿಣ ಷರತ್ತುಗಳು ಯಾವ ಯಾವುವು ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಕ್ವಾರ್ಟರ್ ಫೈನಲ್ಗೆ ಅಲೆಕ್ಸಾಂಡರ್ ಜ್ವಾರೆಟ್, ಶ್ವಾಂಟೆಗೆ ಕುಸ್ತಿಯುಕ್ ಆಘಾತ. ಪ್ಯಾರಿಸ್ ನಾಲ್ಕು ಬಾರಿಯ ಚಾಂಪಿಯನ್ ಈಗ ಶ್ವಾಂಟೆಕ್ ಅವರಿಗೆ ಭಾನುವಾರ ಉಕ್ರೇನ್ನ ಮಾರ್ಟಾ ಕೋಸ್ತೆಯುಕ್ ಆಘಾತ ನೀಡಿದರು. 25ನೇ ಜನ್ಮದಿನ ಸಂಭ್ರಮದಲ್ಲಿದ್ದ ಶ್ವಾಂಟೆಕ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಹೊರಬಿದ್ದರು. ಪುರುಷರ ಸಿಂಗಲ್ಸ್ನಲ್ಲಿ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವಾರೆವ್ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದರು. 15ನೇ ಶ್ರೇಯಾಂಕದ ಕೋಸ್ತ್ಯುಕ್ 7-5, 6-1 3ನೇ ಶ್ರೇಯಾಂಕದ ಶ್ವಾಂಟೆಕ್ ಅವರನ್ನು ಹಿಮ್ಮೆಟ್ಟಿಸಿ ರೋಲ್ಯಾಂಡ್ ಗ್ಯಾರಿಸ್ನಲ್ಲಿ ಮೊದಲ ಬಾರಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಹಾಕಿದರು. 7ನೇ ಗ್ರ್ಯಾಸ್ಲೆಮ್ ಕಿರೀಟದ ಪ್ರಯತ್ನದಲ್ಲಿದ್ದ ಪೋಲೆಂಡ್ನ ಆಟಗಾರ್ತಿ ನಿರಾಸೆ ಅನುಭವಿಸಿದರು. ರಾಯಲ್ ಚಾಲೆಂಜರ್ಸ್ಗೆ ವಿರಾಟ್ ವಿಜಯ, ಗೆಲುವಿನಲ್ಲಿ ಮಿಂಚಿದ ಕಿಂಗ್ ಕೊಹ್ಲಿ, ಈಸಲ್ಹುಡ್ ರಸಿಕ್ ಅಮೋಘ ದಾಳಿ, ಗುಜರಾತ್ ಟೈಟನ್ಸ್ ರನ್ನರ್ಸ್ ಆಫ್. ಅಹಮದಾಬಾದ್ ಸಬರಮತಿ ನದಿಯ ದಡದ ಕ್ರೀಡಾಂಗಣದಲ್ಲಿ ಭಾನುವಾರ ರಾತ್ರಿಯ ಹುಣ್ಣಿಮೆ ಚಂದ್ರನಂತೆ ವಿರಾಟ್ ಕೊಹ್ಲಿ ಕಂಗೊಳಿಸಿದರು. ತಮ್ಮ ಅಭಿಮಾನಿಗಳ ಮನಕ್ಕೆ ಜಯದ ತಂಪೆರೆದರು. ಅವರ ಅಜೇಯ ಅರ್ಧಶತಕ ನಡೆದ 19ನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ರಜತ್ ಪಾಡಿದರ್ ಬಳಗವು 5 ಗುಜರಾತ್ ಟೈಟನ್ಸ್ ತಂಡವನ್ನು ಮಣಿಸಿತು. ಇದರೊಂದಿಗೆ ಸತತ 2ನೇ ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡ 3ನೇ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಟಾಸ್ಗಿದ್ದ ಪಡೆದರ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ನಾಯಕ ನಿರ್ಧಾರವನ್ನು ಸಮರ್ಥಿಸುವಂತೆ ಆರ್ಸಿಬಿ ಬೌಲರ್ಗಳು ಪರಿಣಾಮಕಾರಿ ದಾಳಿ ಸಂಘಟಿಸಿದರು. ವೇಗಿ ಜೋಶ್, ಹೆಜಲ್ಹುಡ್ ಮತ್ತು ರಸಿಕ್ ಸಾವಲ್ದಾರ್ ಅವರ ದಾಳಿ ಮತ್ತು ಫೀಲ್ಡಿಂಗ್ಗಳ ಚುರುಕುತನದಿಂದಾಗಿ ಗುಜರಾತ್ ತಂಡವನ್ನು 8 115 ರನ್ಗಳ ಸಾಧಾರಣ ಮೊತ್ತಕ್ಕೆ ಕಟ್ಟಿಹಾಕಿತ್ತು. ವಾಷಿಂಗ್ಟನ್ ಸುಂದರ್ ಅವರೊಬ್ಬರೇ ದಿಟ್ಟತನ ತೋರಿದರು. ಈ ದಿನದ ಶುಭಾಷಿತ: ಮುನ್ನಡೆ ಸಾಧಿಸಿದರೆ ಸಾಲದು, ಮುನ್ನಡೆ ಸಾಧಿಸುವುದು ಮನುಷ್ಯನ ಗುರಿಯಾಗಬೇಕು. ಕೆಎಸ್ ನಿಸಾರ್ ಅಹಮದ್.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 26 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 22 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 7 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1 ಜೂನ್ 2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್,

0: ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.
1: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ.
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
4: ಸೂರ್ಯಘರ್
1: ಕೇಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ. ಅಂದ್ರೆ ವಿದ್ಯುತ್ ಬಿಲ್ ಜೀರೋ ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ SVYM ಸಿಬ್ಬಂದಿ ವರ್ಗದವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಪವಿತ್ರ, ಭಾಗ್ಯಮ್ಮ, ವೆಂಕಟೇಶ್, ಜಯರಾಮ್, ಪುಟ್ಟದಾಸ ನಾಯಕ, ನಾಗೇಶ್, ಅಪ್ರೋಶ್ ಪಾಷಾ, ನಿಂಗರಾಜು, ಶಂಕರ್, ರಮೇಶ್, ಸಂಗೀತ ಹಾಗೂ ಬೆಟ್ಟಯ್ಯರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 27 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಶರಣರ ಅನುಭಾವಿಕ ನುಡಿಗಳನ್ನು ಜನಧ್ವನಿಯು ತಮ್ಮ ವಚನ ವೈಭವ ಕಾರ್ಯಕ್ರಮದ ಮೂಲಕ ಸಹೃದಯ ಶ್ರೋತೃವರ್ಗದ ಮನಗಳಿಗೆ ತರುತ್ತಿರುವುದಕ್ಕೆ ಸಂತೋಷವಾಗಿದೆ. ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವಂತಹ ಎಲ್ಲ ಕೇಳುಗರೊಂದಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು. ಕಳೆದ 26 ಸಂಚಿಕೆಯಿಂದ ಶರಣರು ಮತ್ತು ಅವರ ವಚನಗಳ ವಿಚಾರಧಾರೆಯ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಿದ್ದೇವೆ. ಮೊದಲನೆಯದಾಗಿ ಕಲ್ಯಾಣದ ಕಿರಣ ಅಣ್ಣ ಬಸವಣ್ಣನವರ ವಚನ ವಿಚಾರವನ್ನು 1/2 ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನಿಸಿದೆವು. ಇಂದಿನ 27 ಸಂಚಿಕೆಯಲ್ಲಿ 12 ಎಂದಾಕ್ಷಣ ನಮಗೆ

ಬಸವಣ್ಣನವರು ಹೇಗೆ ಕಣ್ಣ ಮುಂದೆ ಬರುತ್ತಾರೋ ಹಾಗೆಯೇ ಶರಣ ಲೋಕದ ತಾರೆ ಜಗದ ಜಂಗಮ ಅಲ್ಲಮ್ಮ ಪ್ರಭುಗಳು ಕೂಡ ಬರುತ್ತಾರೆ. ಇಂದು ನಾವು ಅಲ್ಲಮ್ಮರ ವಚನ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಪಡೋಣ. ಇದು ಕೂಡ ಬಹಳ ಕಷ್ಟ, ಏಕೆಂದರೆ ಅವರು ದೇಶ ಕಾಲ

ಮೂಡಿ ಜನ್ಮ ತಾಳಿದವರಾಗಿರುತ್ತಾರೆ. ಆದರೆ ಅಲ್ಲಮರ ಸಾಹಿತ್ಯ ಲೋಕದಲ್ಲಿ ಈಜಿ ಅನೇಕರು ಕವಿಗಳಾಗಿ ಅನುಭಾವಿಕರಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅವರ ವಚನಗಳಂತೂ ವಿಶ್ವದ ಅನುಭಾವ ಸಾಹಿತ್ಯದಲ್ಲಿ ಅನನ್ಯತೆಯನ್ನು ಸಾಧಿಸಿವೆ. ಅಲ್ಲಮರು ಆಧ್ಯಾತ್ಮದ ಅನುಭವದಲ್ಲಷ್ಟೇ ಅಲ್ಲ, ಅವರ ಅನುಭವವನ್ನು ವ್ಯಕ್ತಪಡಿಸುವುದರಲ್ಲೂ ಕೂಡ ಅದ್ವಿತೀಯರಾಗಿದ್ದರು. ತೆರೆದ ಕಣ್ಣುಗಳಿಂದ ಜೀವನ ನೋಡಿದಂತಹವರು. ಹಿಮಾಲಯದ ಎತ್ತರದ ಸಾಧನೆ ಅವರದು. ನಿಜ ಸತ್ಯವನ್ನು ಅರಿತವರು, ದೇವರ ಸಾಕ್ಷಾತ್ಕಾರವನ್ನು ಗಳಿಸಿದ್ದವರು. ಅವರೊಂದು ವಿಶಿಷ್ಟವಾದಂತಹ ಪ್ರತಿಭೆ. ಹಾಗಾಗಿಯೇ ಅವರ ಒಳಗಿನ ಚಿಂತನೆ ನವಚೇತನಗೊಂಡು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಸಾಹಿತ್ಯ ರೂಪದಲ್ಲಿ ಹೊರಹೊಮ್ಮಿದ್ದನ್ನು ನಾವು ಕಾಣಬಹುದಾಗಿದೆ. ಅವರ ಮಾತು ಜ್ಯೋತಿರ್ಲಿಂಗವಾಯಿತು. ಅವರ ನುಡಿ ಮಾಣಿಕ್ಯಗಳಿಗೆ ಬೆಡಗಿನ ವಚನಗಳೆಂದು ಜನಮಾನಸದಲ್ಲಿ ಉಳಿಯಿತು. ಅಲ್ಲಮರ ಬಹುಪಾಲು ಬೆಡಗಿನ ವಚನಗಳೆಲ್ಲವೂ ಬೆಡಗಿನ ಸಾಹಿತ್ಯವಾಗಿದೆ. ಬೆಡಗಿನ ವಚನಗಳು ಸ್ವಾನುಭಾವವನ್ನು ಗರ್ಭೀಕರಿಸಿಕೊಂಡಿರುವಂತಹ ಕಲಾತ್ಮಕ ಸೃಷ್ಟಿಯ ಕಾವ್ಯ ಪ್ರತಿಮೆಗಳಾಗಿವೆ. ಅವರ ವಚನಗಳಲ್ಲಿರುವ ಬೆಡಗನ್ನು ಒಡೆದು ಅರ್ಥೈಸಿಕೊಂಡು ಆನಂದಿಸುವುದು ಸುಲಭದ ಕೆಲಸವೇನಲ್ಲ. ಅವರ ವಚನಗಳು ಮೇಲ್ಮುಖವಾಗಿ ಅರ್ಥವಾಗದಿದ್ದರೂ ಅನುಭಾವಿಕರ ಅನುಭಾವದ ಚರ್ಚೆಯಲ್ಲಿ ಕಡೆದು ಪರಿಪಕ್ವವಾಗಿ ಅದರ ಅರ್ಥ ಹೊರಹೊಮ್ಮಿರುವುದನ್ನು ನಾವು ಕಾಣಬಹುದಾಗಿದೆ. ಅನೇಕರು ಅಲ್ಲಮರ ಬೆಡಗಿನ ವಚನಗಳಿಗೆ ವ್ಯಾಖ್ಯಾನವನ್ನು ಟೀಕುಗಳನ್ನು ಬರೆದಿದ್ದಾರೆ. ಅವುಗಳನ್ನೇ ಆಧರಿಸಿ ಅವರ ವಚನಗಳ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋಣ. ಇಂತಹ ಶ್ರೇಷ್ಠರನ್ನು ಕರಿಯನ್ನು ಕನ್ನಡಿಯಲ್ಲಿ ನೋಡಿದಂತೆ ನೋಡಲು ಪ್ರಯತ್ನ ಪಡೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ಬಿವಿ ಮಲ್ಲಾಪುರ ರವರು ಅಲ್ಲಮ ಪ್ರಭುದೇವರ 1636 ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ. ಶರಣರು ವಚನಗಳನ್ನು ಬರೆದದ್ದು ತೋರ್ಪಡಿಕೆಗಾಗಿ ಅಲ್ಲ, ಜನತೆಯ ಉದ್ಧಾರಕ್ಕಾಗಿ. ಹಾಗಾಗಿಯೇ ವಚನಗಳು ಜನರ ಹೃದಯ ಮುಟ್ಟುವ ಸಾಹಿತ್ಯವಾಯಿತು. ಅಲ್ಲಮರ ವಚನಗಳಂತೂ ಸಾಧಕರಿಗೆ ಬರೆದಂತೆ ಕಾಣುತ್ತವೆ. ಅವರೇ ಒಂದೆಡೆ ಹೇಳುತ್ತಾರೆ, ಅನುಭಾವ ಅನುಭಾವವೆಂದೆಂಬಿರಿ, ಅನುಭಾವವೆಂಬುದು ಸಂತೆಯ ಪಸಾರವೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹಾಗಾಗಿ ಅವರ ವಚನಗಳಲ್ಲಿ ಸಾಧಕನ ಸಂದೇಹಗಳನ್ನು, ಅವನು ಆಚರಿಸಬೇಕಾದಂತಹ ನೈತಿಕ ಆಧ್ಯಾತ್ಮಿಕ ಆಚರಣೆಗಳನ್ನು, ನಿಗೂಢ ಶಕ್ತಿಗಳನ್ನು, ಯೋಗದ ತಾತ್ವಿಕ ವಿಚಾರಗಳನ್ನು, ಹೀಗೆ ಅನೇಕ ವಿಚಾರಗಳನ್ನು ಬೆಡಗಿನಲ್ಲಿ ನಿಗೂಢಗೊಳಿಸಿದ್ದಾರೆ. ಸಾಧಕ ಇದನ್ನು ಅರಿಯಲು ಪ್ರಯತ್ನಿಸಿದರೆ ಸಾಕು, ಸಾಧನೆಯ ಹಾದಿಯಲ್ಲಿ ಬಹುದೂರ ಸಾಗಬಹುದು ಎನ್ನುವುದು ಅಲ್ಲಮರ ನಿಲುವಾಗಿತ್ತು. ಅವರ ವಚನಗಳಲ್ಲಿ ಪ್ರಕೃತಿಯ ಶಕ್ತಿಯನ್ನು ಬಳಸಿ ವಚನಗಳನ್ನು ಕಟ್ಟಿರುವುದನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಕೆಲವು ಮೂಲ ತಿರುಳಿನ ವಚನಗಳನ್ನು ಗಮನಿಸೋಣ. ಅವರು ಒಂದೆಡೆ ಹೇಳುತ್ತಾರೆ, ಕಲ್ಲೊಳಗಿನ ಕಿಚ್ಚು ಉರಿಯಬಲ್ಲಿದೆ, ಬೀಜದೊಳಗಿನ ವೃಕ್ಷ ಉಲಿಯಬಲ್ಲುದೆ, ತೋರಲಿಲ್ಲಾಗಿ ಬೀರಲಿಲ್ಲ ಆರಿಗೆಯು ಗುಹೇಶ್ವರ, ನಿಂದ ನಿಲುವನ್ ಅನುಭವ ಸುಖಬಲ್ಲ. ಅಲ್ಲಮರು ಹೇಳುತ್ತಾರೆ, ಕಲ್ಲಲ್ಲಿ ಬೆಂಕಿ ಇದೆ, ಆದರೆ ಎರಡು ಕಲ್ಲುಗಳ ಘರ್ಷಣೆಯಿಂದ ಮಾತ್ರ ಅದು ಹೊರಹೊಮ್ಮಿ ಚಿಮ್ಮಬಲ್ಲದು. ಒಂದು ಚಿಕ್ಕ ಬೀಜದಲ್ಲಿ ಮುಂದೆ ವೃಕ್ಷವಾಗುವಂತಹ ಅಗಾಧ ಶಕ್ತಿ ಅಡಕವಾಗಿದೆ. ಆ ಬೀಜಕ್ಕೆ ಅನುಕೂಲವಾದಂತಹ ಸನ್ನಿವೇಶ ನಿರ್ಮಾಣಗೊಂಡರೆ ಅದು ಮೊಳಕೆಯೊಡೆದು ಪಲ್ಲವಿಸಿ ಮರವಾಗುತ್ತದೆ ಎನ್ನುತ್ತಾರೆ. ಅದೇ ರೀತಿ ಶಿವ ಜೀವರ ಸಂಬಂಧವೂ ಕೂಡ ಎನ್ನುತ್ತಾರೆ. ಜೀವಿಗೆ ಕಷ್ಟ ಸುಖಗಳು ಬರಬಹುದು, ಅದು ಸಹಜ. ಆದರೆ ಸಾಧಕ ಈ ಕಷ್ಟ ಸುಖಗಳನ್ನು ಎದುರಿಸಿ ತಾನು ಇರುವ ಪರಿಸರದಲ್ಲಿಯೇ ತನ್ನ ಮುನ್ನಡೆಯನ್ನು ಕಂಡುಕೊಂಡು
ಶಿವನೆಡೆಗೆ ಸಾಗುವುದನ್ನು

ಅಂದರೆ ಒಳಿತಿನ ಕಡೆಗೆ ಸಾಗುವುದನ್ನ ಕಲಿಯಬೇಕು ಎನ್ನುತ್ತಾರೆ. ಯಾವಾಗ ಅವನಿಗೆ ಶಿವನ ಸಂಪರ್ಕವಾಗುತ್ತದೋ, ಅಂದರೆ ಒಳಿತಿನ ಸಂಪರ್ಕವಾಗುತ್ತದೋ, ಆಗ ಸುಖ ದುಃಖಗಳು ಶಿವಶಕ್ತಿಯಲ್ಲಿ ಲೀನಗೊಂಡು ಆನಂದ ಶಕ್ತಿಯ ಉದಯವಾಗುತ್ತದೆ ಎನ್ನುತ್ತಾರೆ. ಎಂತಹ ಅದ್ಭುತ ಚಿಂತನೆ ಅಲ್ಲಮರದು. ಇದನ್ನೇ ಅವರು ವಚನದ ಅಂತಿಮದಲ್ಲಿ ಹೇಳುತ್ತಾರೆ, ಗುಹೇಶ್ವರನಿಂದ ನಿಲುವನ್ ಅನುಭವ ಸುಖಬಲ್ಲ. ಹೌದು, ಅಂತಹ ಸಾಧಕ ಮಾತ್ರ ಭಗವಂತನ ಸಂಪರ್ಕ ಶಕ್ತಿಯ ಸುಖವನ್ನ ಅರಿಯಬಲ್ಲ ಎನ್ನುತ್ತಾರೆ. ಹೀಗೆ ಅಲ್ಲಮರು ಪ್ರಕೃತಿಯ ಮೂಲಕ ತಮ್ಮ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಮರ ಚಿಂತನೆ ಎಷ್ಟೊಂದು ಮೇರುಮಟ್ಟದಲ್ಲಿದೆ ಎನ್ನುವುದಕ್ಕೆ ಅವರು ಒಂದೆಡೆ ಹೇಳುತ್ತಾರೆ, ನಾವು ಮಾಡುವ ಪೂಜೆ ಎಷ್ಟೊಂದು ಶ್ರೀಮಂತತನದಿಂದ ಆಡಂಬರದಿಂದ ಕೂಡಿದ್ದರೂ ಕೂಡ ಅದು ಭಗವಂತನಿಗೆ ಏನೇನೂ ಅಲ್ಲ ಎನ್ನುತ್ತಾರೆ. ಏಕೆಂದರೆ ಅವನಿಗೆ ಎಂತಹ ಪೂಜೆ ಪ್ರಕೃತಿಯಿಂದಲೇ ಸಲ್ಲುತ್ತದೆ ಎನ್ನುವುದನ್ನು ಅವರು ತಮ್ಮ ವಚನದಲ್ಲಿ ಹಿಡಿದಿಟ್ಟಿದ್ದಾರೆ. ವಚನ ಹೀಗಿದೆ, ಮಜ್ಜನ ಕೆರೆವಡೆ ನೀನು ಶುದ್ಧ ನಿರ್ಮಲ ದೇಹಿ, ಪೂಜೆಯ ಮಾಡುವಡೆ ನಿಮಗೆ ಗಗನ ಕುಸುಮ ಅಖಂಡಿತ ಪೂಜೆ, ಅರ್ಪಿತವ ಮಾಡುವಡೆ ನೀನು ನಿತ್ಯ ತೃಪ್ತನು, ಧೂಪ ದೀಪದಾರತಿಗಳ ಬೆಳಗುವಡೆ ನೀನು ಸ್ವಯಂ ಜ್ಯೋತಿ ಪ್ರಕಾಶನು, ಅರ್ಚನೆಯ ಮಾಡುವಡೆ ನೀನು ಮುಟ್ಟ ಭಾರದ ಘನವೇದ್ಯನು, ನಿನಗೆ ಅನಂತ ನಮಂಗಳಾದವು ಗೇಶ್ವರ, ನಿನಗೆ ಅನಂತ ನಮಂಗಳಾದವು. ಹೌದು, ಹೀಗೆ ಅಲ್ಲಮರು ಭಗವಂತನ ಪೂಜೆಯನ್ನು ತಮ್ಮ ಅದ್ಭುತವಾದಂತಹ ಪದ ಸಂಪತ್ತಿನಲ್ಲಿ ವಿವರಿಸಿದ್ದಾರೆ. ಅವರು ಹೇಳುತ್ತಾರೆ, ನಾವು ಭಗವಂತನಿಗೆ ಮಜ್ಜನ ಮಾಡಿಸುತ್ತೇವೆ, ಆದರೆ ಅವನು ಶುದ್ಧ ನಿತ್ಯ ನಿರ್ಮಲ ದೇಹಿ ಎನ್ನುತ್ತಾರೆ. ನಾವು ಮಾಡುವಂತಹ ಮಜ್ಜನ ಅದು ಸಾಂಕೇತಿಕವಷ್ಟೇ ಎನ್ನುತ್ತಾರೆ. ಇನ್ನು ಪರಮಾತ್ಮನಿಗೆ ಹೂವಿಟ್ಟು ಹಣ್ಣಿಟ್ಟು ಹೀಗೆಲ್ಲ ಪೂಜೆ ಮಾಡಬಹುದು, ಆದರೆ ಗಗನದಲ್ಲಿರುವ ಎಲ್ಲ ಕುಸುಮಗಳ ಪರಿಮಳವೇ ನಿಮಗೆ ಪೂಜೆಯಾಗಿದೆ, ಹಣ್ಣಿನ ರುಚಿಯ ರಸ ರುಚಿಯ ವಾಸನೆಯೇ ನಿಮಗೆ ಪೂಜೆಯಾಗಿದೆ. ಹೇಗಿದೆ ಅಲ್ಲಮ್ಮರು ಹೇಳುವಂತಹ ಪೂಜೆ! ಆದರೆ ನಮ್ಮ ಪೂಜೆ ಅದರ ಮುಂದೆ ಅದಾವುದು ಎನ್ನುತ್ತಾರೆ. ಆ ಪರಮನಿಗೆ ನೈವೇದ್ಯವ ಅರ್ಪಿತವ ಮಾಡಬಹುದು, ಆದರೆ ಅವನು ಜಗದಲ್ಲಿನ ಎಲ್ಲವನ್ನು ಆರೋಗಿಸಿ ನಿತ್ಯ ತೃಪ್ತನು ಎನ್ನುತ್ತಾರೆ. ನಾವು ಧೂಪ ದೀಪಧಾರತಿಯ ಮಾಡಬಹುದಷ್ಟೇ, ಆದರೆ ಅವನು ಸ್ವಯಂ ಹೊಳೆಯುವ ಚಿನ್ಮಯ ರೂಪನು ಎನ್ನುತ್ತಾರೆ. ಅಷ್ಟವಿಧಾರ್ಚನೆಯ ಮಾಡಬಹುದು, ಆದರೆ ಆ ಕರ್ತನು ಜಗವನ್ನೇ ಮೀರಿ ನಿಂತ ಕಾರಣಿಕ ಪ್ರಭು ಎಂದು ಬಿಡುತ್ತಾರೆ. ಹಾಗಾಗಿಯೇ ನಿಮಗೆ ನಾನಾ ಹೆಸರುಗಳು ಎನ್ನುತ್ತಾರೆ. ಹೀಗೆ ಅಲ್ಲಮರು ಶಕ್ತಿ ಸ್ವರೂಪನಿಗೆ ನಾವು ಮಾಡುವಂತಹ ಪೂಜೆ ಅದು ಕೇವಲ ಸಾಂಕೇತಿಕವಷ್ಟೇ, ಅವನನ್ನು ಕೇವಲ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸ ಪ್ರೀತಿ ಪ್ರೇಮ ಕರುಣೆ ಕನಿಕರ ಹೀಗೆ ಇವುಗಳಿಂದ ಪೂಜಿಸಿದರೆ ಸಾಕು ಎನ್ನುತ್ತಾರೆ. ಏಕೆಂದರೆ ಅವನು ಪ್ರಕೃತಿಯಿಂದಲೇ ಸ್ವಯಂ ಪೂಜೆಗಳು ಪಡುತ್ತಾನೆ ಎನ್ನುತ್ತಾರೆ ಅಲ್ಲಮರು. ಇದನ್ನು ಅರಿಯದೆ ಮನುಷ್ಯರು ಭಗವಂತನನ್ನು ನಾವೇ ಅತ್ಯಂತ ಶ್ರೇಷ್ಠತ್ವದಿಂದ ಪೂಜಿಸುತ್ತಿದ್ದೇವೆ ಎಂದು ಹಾಡಿ ತಮ್ಮನ್ನೇ ತಾವೇ ಹೊಗಳಿಕೊಳ್ಳುತ್ತಿದ್ದಾರೆ ಎನ್ನುತ್ತಾರೆ ಅಲ್ಲಮರು. ಮುಂದೆ ಹೋಗಿ ಒಂದೆಡೆ ಅಲ್ಲಮರು ತಮ್ಮ ವಚನ ಸಾಹಿತ್ಯದಲ್ಲಿ ಈ ಮನುಷ್ಯ ಜ್ಞಾನದ ಅಜ್ಞಾನದಲ್ಲಿ ಮುಳುಗಿದ್ದಾನೆ ಎಂದು ಬಿಡುತ್ತಾರೆ. ಆ ವಚನ ಹೀಗಿದೆ, ಅವರು ಹೇಳುತ್ತಾರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ

ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣ ಹರಿದು ದೋಗುಳ ನಿಂಗಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ಕಾಣಬಾರದು ಕಾಣಬಾರದು ಎಂದು ಬಿಡುತ್ತಾರೆ. ಇದೊಂದು ಮಾರ್ಮಿಕವಾದ ರೂಪಕವಾಗಿದೆ. ಇಲ್ಲಿ ಅಲ್ಲಮರು ಹೇಳುತ್ತಾರೆ, ಜ್ಞಾನವೆಂಬ ಶಿಶುವನ್ನು ಅಜ್ಞಾನವೆಂಬ ತೊಟ್ಟಿಲಲ್ಲಿ ಮಲಗಿಸಿ ವೇದಶಾಸ್ತ್ರವೆಂಬ ನೇಣ ಕಟ್ಟಿ ತೂಗುತ್ತಿದ್ದಾಳೆ ಭ್ರಾಂತಿ ಎನ್ನುವಂತಹ ತಾಯಿ ಎನ್ನುತ್ತಾರೆ. ಹೌದು, ಇಲ್ಲಿ ಶಿಶುವಿನ ಅಂದರೆ ಜೀವನ ಮೂಲ ಸ್ವರೂಪ ಪರಿಶುದ್ಧ ಚೇತನ, ಅದನ್ನೇ ಇಲ್ಲಿ ಶಿಶು ಎನ್ನುತ್ತಾರೆ. ಆದರೆ ಈ ಅರಿವಿನ ಪ್ರಕಾಶವನ್ನು ಮರೆತು ತಾನು ಓದಿದ ವೇದಾದಿ ಶಾಸ್ತ್ರಗಳೇ ನಿಜ ಜ್ಞಾನವೆಂದು ಭಾವಿಸಿ ಅದನ್ನು ಸರಿಯಾಗಿ ಅರಿಯದೆ ಅಜ್ಞಾನದಲ್ಲಿ ಮುಳುಗಿ ಅದರಲ್ಲೇ ತೆಲ್ಲುತ್ತಿದ್ದಾನೆ ಎನ್ನುತ್ತಾರೆ. ಅದನ್ನೇ ಇಲ್ಲಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ತೂಗುತ್ತಿದ್ದಾಳೆ ಎನ್ನುತ್ತಾರೆ. ಹಾಗಾಗಿ ಅಲ್ಲಮರು ಮುಂದೆ ಹೋಗಿ ಹೇಳುತ್ತಾರೆ, ತೊಟ್ಟಿಲು ಮುರಿದು ನೇಣ ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಹೌದು, ಅಲ್ಲಮರ ಪ್ರಕಾರ ಯಾವಾಗ ನಾವು ನಮ್ಮ ಅನುಭಾವಿಕತ್ವದಿಂದ ನಿಜ ಜ್ಞಾನವನ್ನು ಅರಿಯದೆ ಕೇವಲ ವೇದಾಗಮ ಶಾಸ್ತ್ರವನ್ನು ಓದಿ ಕೇವಲ ಪಂಡಿತನಾಗಿ ಅದನ್ನೂ ಅನುಸರಿಸದೆ ಇದ್ದರೆ ಏನು ಪ್ರಯೋಜನವಿಲ್ಲ? ಮೊದಲು ಅವುಗಳನ್ನೆಲ್ಲ ಕಿತ್ತು ಬಿಸಾಡಬೇಕು ಎನ್ನುತ್ತಾರೆ, ಅನುಭಾವದೆಡೆಗೆ ಸಾಗಬೇಕು ಎನ್ನುತ್ತಾರೆ. ಆಗ ಮಾತ್ರ ನಾವು ಪರಮಾತ್ಮನೆಡೆಗೆ ಸಾಗಬಹುದು ಎನ್ನುವುದು ಅಲ್ಲಮರ ಚಿಂತನೆಯಾಗಿದೆ. ಹೌದು, ಇತ್ತೀಚಿನ ಜನತೆ ಸಾಕಷ್ಟು ಓದಿದ್ದಾರೆ, ಅಷ್ಟೇ ಆ ಓದಿನಂತೆ ನಡೆದುಕೊಳ್ಳುತ್ತಿಲ್ಲ. ಹಾಗಾಗಿ ಸಮಾಜ ಅತ್ಯಂತ ದುಸ್ತರ ದುಸ್ಥಿತಿಯಡೆಗೆ ಸಾಗುತ್ತಿದೆ. ಇದನ್ನೇ ಅಲ್ಲಮರು ತಮ್ಮ ವಚನದಲ್ಲಿ ಗುರುವಿದ್ದರೂ ಶಿಷ್ಯನಲ್ಲಿ ಸುಜ್ಞಾನ ಅಳವಡುತ್ತಿಲ್ಲ ಎನ್ನುತ್ತಾರೆ. ವಚನ ಬಹಳ ಸುಂದರವಾಗಿದೆ. ಹೇಳುತ್ತಾರೆ, ಪ್ರಣತೆಯೂ ಇದೆ ಬತ್ತಿಯೂ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಗುರುವೂ ಇದ್ದಾನೆ ಲಿಂಗವೂ ಇದೆ, ಶಿಷ್ಯನಲ್ಲಿ ಸುಜ್ಞಾನ ಅಂಕುರಿಸದನ್ನಕ್ಕರ ಭಕ್ತಿ ಅದೆಲ್ಲಿಯದೋ. ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದಡೆ ಅತಿ ಗೆಳವ ನಮ್ಮ ಗುಹೇಶ್ವರ. ಅಲ್ಲಮರ ವಿಚಾರಧಾರೆ ಬಹಳ ಸುಂದರ. ಅವರು ಉದಾಹರಣೆಯ ಮೂಲಕ ಹೇಳುತ್ತಾರೆ. ಅವರು ಹೇಳುತ್ತಾರೆ, ದೀಪವೂ ಇದೆ ಬತ್ತಿಯೂ ಇದೆ, ಆದರೆ ಎಣ್ಣೆ ಇಲ್ಲದಿದ್ದರೆ ಜ್ಯೋತಿ ಬೆಳಗುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಇದೇ ಆಧಾರದಲ್ಲಿ ಅವರು ಮುಂದೆ ಮತ್ತೆ ಪ್ರಶ್ನೆ ಕೇಳುತ್ತಾರೆ, ಗುರುವು ಪ್ರಣತಿ ಲಿಂಗವು ಬತ್ತಿ, ಶಿಷ್ಯನಲ್ಲಿ ಸುಜ್ಞಾನವೇ ತೈಲ, ಆ ತೈಲ ಅಂದರೆ ಸುಜ್ಞಾನ ಶಿಷ್ಯನಲ್ಲಿ ಮೂಡಿ ಬರಬೇಕು, ಗುರುವನ್ನು ದೇವನೆಂದು ಭಾವಿಸಬೇಕು, ಆತನು ಹಿಡಿದ ಲಿಂಗದಲ್ಲಿ ದೈವ ಕಳೆಯನ್ನು ಕಾಣಬೇಕು. ಈ ಭಾವಪೂರ್ಣ ಜ್ಞಾನವಿದ್ದಲ್ಲಿ ಭಕ್ತಿ ಜ್ಯೋತಿ ತನ್ನಷ್ಟಕ್ಕೆ ತಾನೇ ಹೊತ್ತಿಕೊಳ್ಳುತ್ತದೆ. ಎಷ್ಟು ಸುಂದರವಾದ ಮಾತುಗಳು! ಅದರಲ್ಲಿ ನಾನು ಭಗವಂತನ ದಾಸ ಅಂದರೆ ನಾನು ಸಮಾಜದ ದಾಸ ಎನ್ನುವ ಭಾವ ಮೂಡಿ ಬರುತ್ತದೆ ಎನ್ನುತ್ತಾರೆ. ಇದನ್ನೇ ಅಲ್ಲಮರು ಜ್ಯೋತಿ ಎಂದಿದ್ದಾರೆ. ಹೌದು, ಅಲ್ಲಮರ ಚಿಂತನೆ ಒಂದು ಅದ್ಭುತ. ಈ ಚಿಂತನೆಯನ್ನು ಅರಿತು ನಾವು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ನುಡಿದು ಅರಿತು ಆಚರಿಸಿ ಸಮಾಜದಲ್ಲಿ ಸರಿಯಾದ ಹಾದಿಯಲ್ಲಿ ಸಾಗಬಹುದು. ಅಲ್ಲಮರು ಮುಂದೆ ಹೇಳುತ್ತಾರೆ, ಹೆಣ್ಣು ಮಣ್ಣು ವನ್ನು ಇವುಗಳನ್ನು ನಾವು ಮಾಯೆ ಎಂದು ಭಾವಿಸಿದ್ದೇವೆ, ಅದಲ್ಲ ಎಂದು ಬಿಡುತ್ತಾರೆ ವಚನದಲ್ಲಿ. ಅವರು ಹೇಳುತ್ತಾರೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ,

ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ. ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಎನ್ನುತ್ತಾರೆ. ಅಲ್ಲಮರು ಹೀಗೆ ಹೇಳುವುದರ ಮೂಲಕ ಮನಸ್ಸಿನ ಆಸೆಯೇ ಮಾಯೆ, ಹಾಗಾಗಿ ಆ ಮನಸ್ಸಿನ ಮೇಲೆ ನಿಗಾ ವಹಿಸಬೇಕು ಎನ್ನುತ್ತಾರೆ. ಅದಕ್ಕಾಗಿ ಶಿವಯೋಗ ಸಾಧನೆಯಲ್ಲಿ ತೊಡಗಬೇಕು, ಅದುವೇ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಏಕೈಕ ಸಾಧನ ಎನ್ನುತ್ತಾರೆ. ಹಾಗಾಗಿ ಅಲ್ಲಮರು ಹೇಳುತ್ತಾರೆ, ಶಿವಯೋಗದ ಜ್ಞಾನವನ್ನು ಅರಿಯಬೇಕು, ಆ ಜ್ಞಾನವೇ ಶ್ರೀಮಂತವಾದ ಜ್ಞಾನ ಎನ್ನುತ್ತಾರೆ. ಅವರು ಶಿವಯೋಗದ ಜ್ಞಾನದ ಬಗ್ಗೆ ಒಂದೆಡೆ ಒಂದು ವಚನವನ್ನು ಬರೆಯುತ್ತಾರೆ. ವಚನ ಹೀಗಿದೆ: ತಲೆಯ ಮೇಲೆ ತಲೆ ಇದ್ದಿತ್ತಲ್ಲ, ತಲೆ ತಲೆಯ ತಲೆ ನುಂಗಿತ್ತಲ್ಲ, ಸತ್ತು ಹಾಲ ಸವಿಯಬಲ್ಲಡೆ, ರಥದ ಕೀಲನ್ನರಿಯಬಲ್ಲಡೆ, ಅದುವೇ ಶಿವಯೋಗ. ಶಿಶು ಕಂಡ ಕನಸಿನಲ್ಲುಳ್ಳ ತೃಪ್ತಿ ನಿನ್ನಲ್ಲುಂಟೆ ಗುಹೇಶ್ವರ. ಇದೊಂದು ಬೆಳಗಿನ ವಚನವಾಗಿದೆ, ಅರ್ಥ ನಿಗೂಢವಾಗಿದೆ. ಇಲ್ಲಿ ಅಲ್ಲಮರು ತಲೆಯ ಮೇಲೆ ತಲೆಯೊಂದು ಇದ್ದಿತ್ತಲ್ಲ ಎನ್ನುತ್ತಾರೆ. ಅಂದರೆ ಒಂದು ತಲೆಯ ಮೇಲೆ ಇನ್ನೊಂದು ತಲೆಯಿದೆ ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ತಲೆ ತಲೆಯ ತಲೆ ನುಂಗಿತ್ತಲ್ಲ. ಇಲ್ಲಿ ಎರಡು ತಲೆಗಳ ಜೊತೆಗೆ ಮೂರನೆಯ ತಲೆ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ. ಆ ಮುಂದೆ ಹೇಳುತ್ತಾರೆ, ಆ ಮೂರನೆಯ ತಲೆ ಆ ಇನ್ನುಳಿದ ಎರಡು ತಲೆಗಳನ್ನು ನುಂಗಿತ್ತು ಎನ್ನುತ್ತಾರೆ. ಹಾಗೆಯೇ ಸತ್ತು ಹಾಲ ಸವಿಯುವುದು, ರಥದ ಸೂತ್ರವನ್ನು ಅರಿಯುವುದು, ಇದುವೇ ಯೋಗ ಎನ್ನುತ್ತಾರೆ. ಇಂತಹ ಜ್ಞಾನವನ್ನು ನಾವು ಅರಿಯಬೇಕು ಎನ್ನುತ್ತಾರೆ. ಅಂತಹ ಜ್ಞಾನ ಶಿಶು ಕಂಡ ಕನಸಿನಂತಿರುತ್ತದೆ ಎನ್ನುತ್ತಾರೆ ಅಲ್ಲಮರು. ಇಲ್ಲಿ ಅನುಭಾವಿಗಳ ಅನುಭವವನ್ನು ಬೆರೆಸಿದಾಗ ತಲೆ ಎಂದರೆ ಜ್ಞಾನ ಎಂದರ್ಥ. ಮೊದಲ ತಲೆ ಎಂದರೆ ಸಾಮಾನ್ಯ ಜ್ಞಾನ, ಅಂದರೆ ಸಹಜವಾಗಿ ಮನುಷ್ಯರಿಗಿರುವಂತಹ ಜ್ಞಾನದ ತಲೆ. ಎರಡನೆಯ ತಲೆ ಎಂದರೆ ವೃತ್ತಿ ಜ್ಞಾನದ ತಲೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮದೇ ಆದಂತಹ ವೃತ್ತಿಯ ಬಗ್ಗೆ ವಿಶೇಷವಾದಂತಹ ಜ್ಞಾನವಿರುತ್ತದೆ. ಗಣಿತ ಶಿಕ್ಷಕರಿಗೆ ಗಣಿತದ ಜ್ಞಾನ, ಕುಂಬಾರನಿಗೆ ಕುಂಬಾರಿಕೆಯ ಜ್ಞಾನ, ಹೀಗೆ. ಇನ್ನು ಮೂರನೆಯ ತಲೆ, ಅದು ಪರಮಜ್ಞಾನದ ತಲೆ. ಯಾರಲ್ಲಿ ಆಧ್ಯಾತ್ಮಿಕ ಶಕ್ತಿ ಉನ್ನತೀಯವಾದಂತಹ ಸ್ಥಿತಿಯಡೆಗೆ ತಲುಪುತ್ತದೋ ಆಗ ಅವನಲ್ಲಿ ಪರಮಾತ್ಮನ ವಿಶಿಷ್ಟ ಶಕ್ತಿ ಸಹಜವಾಗಿಯೇ ಅಡಕವಾಗುತ್ತದೆ. ಅದನ್ನೇ ಇಲ್ಲಿ ಅಲ್ಲಮರು ಸಾಮಾನ್ಯ ಜ್ಞಾನ ಮತ್ತು ವೃತ್ತಿ ಜ್ಞಾನ ಈ ಎರಡೂ ಕೂಡ ತಲೆಯನ್ನು ಪರಮಜ್ಞಾನ ತನ್ನಲ್ಲಿ ಅಡಗಿಸಿಕೊಳ್ಳುತ್ತದೆ ಎನ್ನುತ್ತಾರೆ. ಹೌದು, ಎಂತಹ ವಿಚಾರ ಅಲ್ಲವರದು. ಅವರು ಹೇಳುತ್ತಾರೆ, ಸತ್ತು ಹಾಲ ಸವಿಯಬಲ್ಲಡೆ, ಅಂದರೆ ಇಲ್ಲಿ ಅಜ್ಞಾನ ಎನ್ನುವುದು ಅಳಿದು ಸುಜ್ಞಾನವೆಂಬುದು ಉಳಿದು ಆಧ್ಯಾತ್ಮದ ಆನಂದವನ್ನು ಸವಿಯುವಂಥವನಾಗಬೇಕು ಎನ್ನುತ್ತಾರೆ. ಹಾಗೆಯೇ ಹೇಳುತ್ತಾರೆ, ರಥದ ಕೀಲನ್ನು ಅರಿಯಬಲ್ಲೊಡೆ, ಅಂದರೆ ರಥದ ಸೂತ್ರ, ಅದರಲ್ಲಿ ಎರಡೂ ಗಾಲಿಗಳು ಮುಂದಕ್ಕೆ ಚಲಿಸಿದರೆ ರಥ ಮುನ್ನಡೆಯುತ್ತದೆ, ಒಂದು ಹಿಂದೆ ಒಂದು ಮುಂದೆ ಚಲಿಸಿದರೆ ರಥ ಮುಂದೆ ಹೋಗಲು ಸಾಧ್ಯವಿಲ್ಲ. ಇದುವೇ ರಥದ ಸೂತ್ರ. ಇದರ ಅರ್ಥ, ಶಿವ ಮತ್ತು ಜೀವರು ಆಧ್ಯಾತ್ಮ ರಥದ ಎರಡು ಚಕ್ರಗಳು, ಅವೆರಡು ಒಟ್ಟಾಗಿ ಚಲಿಸಬೇಕು, ಆಗ ಮಾತ್ರ ಯೋಗದ ಆನಂದವನ್ನು ಕಾಣಬಹುದು ಎನ್ನುತ್ತಾರೆ. ಇದನ್ನೇ ಇಲ್ಲಿ ಅಲ್ಲಮರು, ಶಿಶು ಕಂಡ ಕನಸಿನಲ್ಲುಳ್ಳ ತೃಪ್ತಿ ನಿನ್ನಲ್ಲಿ ಇದೆ ಎನ್ನುತ್ತಾರೆ. ಅಂದರೆ ಶಿಶು ಹೇಗೆ ತಾನು ಕಂಡ ಕನಸನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ, ಆದರೆ ಅದರ ಆನಂದದಲ್ಲಿ ಮುಳುಗಿರುತ್ತದೆ, ಹಾಗೆಯೇ ಯೋಗದ ಆನಂದವಿದೆ, ಅದು ಕೇವಲ ಅನುಭವಿಸುವುದಷ್ಟೇ ಅನ್ನುತ್ತಾರೆ. ಹೀಗೆ ಅಲ್ಲಮರು ಇಂತಹ ಜ್ಞಾನವನ್ನು ನಾವು ಅರಿಯಬೇಕು.

ಬೇಕು ಎನ್ನುತ್ತಾರೆ. ಹೌದು, ನಿಜ ಜ್ಞಾನವೇ ಸಹಜ ಜ್ಞಾನವಾಗಬೇಕು ಎನ್ನುವುದು ಅಲ್ಲಮರ ವಿಚಾರವಾಗಿದೆ. ಇಂತಹ ಜ್ಞಾನ ನಮ್ಮಲ್ಲಿ ಇರಬೇಕು ಎನ್ನುವುದಕ್ಕೆ ಅವರು ಒಂದೆಡೆ ಹೇಳುತ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ಅದು ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎನ್ನುವುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದೆಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರೂ ಇಲ್ಲ ಕಾಣ ಎಲೆಮನವೇ, ಸಿರಿವಂತರಾರೂ ಇಲ್ಲ ಕಾಣ ಎನ್ನುತ್ತಾರೆ. ಹೀಗೆ ಅಲ್ಲಮರು ಹೇಳುತ್ತಾರೆ, ಹೊನ್ನು ಹೆಣ್ಣು ಮಣ್ಣು ಇವು ಯಾರ ವಿಧಿಗೆ ಗುರಿಯಾಗುತ್ತಾರೋ ಅವರಿಗಾಗಿ ಇರುವುದೇ ಹೊರತು ಶಿವಜ್ಞಾನದ ಅರಿತವನಿಗಲ್ಲ ಎನ್ನುತ್ತಾರೆ. ಯಾರು ಈ ಜ್ಞಾನರತ್ನವನ್ನು ಅರಿತು ಸದಾ ಅಲಂಕರಿಸಿಕೊಳ್ಳುತ್ತಾರೋ ಅವರೇ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೀಮತ್ತರು ಎನ್ನುತ್ತಾರೆ. ಹೌದು, ಸುಜ್ಞಾನವೇ ನಿಜವಾದ ಜ್ಞಾನ, ಅದುವೇ ವ್ಯಕ್ತಿಗೆ ಪರಮಭೂಷಣವಾದದ್ದು. ಇದನ್ನು ಅರಿತು ನಾವು ಜ್ಞಾನವನ್ನು ಧರಿಸಬೇಕಲ್ಲದೆ ಅಜ್ಞಾನವನ್ನಲ್ಲ. ಅಲ್ಲವರು ತಮ್ಮ ಒಂದು ವಚನದಲ್ಲಿ ಅಜ್ಞಾನ ನಮ್ಮಲ್ಲಿ ಮೂಡಿ ಬಂದರೆ ಏನಾಗುತ್ತದೆ ಎನ್ನುವುದನ್ನು ಕೂಡ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ವಚನ ಹೀಗಿದೆ, ನಾನೆಂಬ ಅಹಂಕಾರ ತಲೆದೂರಿದಲ್ಲಿ ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಆ ಬಿರುಗಾಳಿ ಹುಟ್ಟಲುಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದರೆಂಬ ಹರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಎಂತಹ ವಚನ! ಹೌದು, ಅಲ್ಲಮರು ಹೇಳುವುದು ನಿಜ. ಯಾವಾಗ ಮನುಷ್ಯನಲ್ಲಿ ಅಜ್ಞಾನ ಮೂಡಿ ಬರುತ್ತದೋ ಆಗ ನಾನೇ ಜ್ಞಾನಿ ಎನ್ನುವಂತಹ ಅಹಂಕಾರ ಮೂಡುತ್ತದೆ. ಇದರಿಂದ ಅವನಲ್ಲಿನ ಚಿಂತನೆಗಳಲ್ಲಿ ಬದಲಾಗುತ್ತದೆ. ಕುಟಿಲತೆ, ಮೋಸ, ವಂಚನೆ ಬಿರುಗಾಳಿಯಂತೆ ಅವನ ಜೀವನದಲ್ಲಿ ಹಾದು ಬರುತ್ತದೆ. ಆಗ ಅವನಲ್ಲಿನ ನೈಜ ಜ್ಞಾನವು ಕೆಟ್ಟು ಅಂಧಕಾರದ ಜಗತ್ತಿನಲ್ಲಿ ಮುಳುಗಿ ಬದುಕು ಹಾಳಾಗುತ್ತದೆ ಎನ್ನುತ್ತಾರೆ. ಅಲ್ಲಮರ ಈ ವಿಚಾರವನ್ನು ಪ್ರತಿಯೊಬ್ಬರೂ ಒಮ್ಮೆ ಗಮನಿಸಿ ಚಿಂತಿಸಬೇಕಿದೆ. ನಾವು ನಮ್ಮನ್ನು ಸರಿಯಾದ ಚಿಂತನೆಗೊಳಪಡಿಸಿದಾಗ ಮಾತ್ರ ಸರಿಯಾದ ಮಾರ್ಗದಲ್ಲಿ ಸಾಗಲು ಸಾಧ್ಯ. ಇಲ್ಲವಾದಲ್ಲಿ ಸರಿಯಾದ ಮಾರ್ಗದಲ್ಲಿ ಸಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಕೊನೆಯದಾಗಿ ಅವರ ಚಿಂತನೆಗಳು ಎಷ್ಟೆಲ್ಲ ಇದೆ ಎಂದರೆ, ಯಾರು ಇಂತಹ ಜ್ಞಾನವನ್ನು ಇಂತಹ ಚಿಂತನೆಗಳನ್ನು ಅರ್ಥೈಸಿಕೊಳ್ಳದಿದ್ದರೆ ಅಂತಹವರನ್ನು ನನಗೆ ತೋರಿಸಲೇಬೇಡ ಎಂದು ಬಿಡುತ್ತಾರೆ. ಗುಹೇಶ್ವರನಲ್ಲಿ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ಕುಲಮದ ಚಲಮದ ವಿದ್ಯಾಮದ ಇದು ಇರುವವರೆನೆಗೆ ತೋರದಿರ, ಅವರ ಆರೂಢ ಪದವಿಯನೆಗೆ ತೋರದಿರ, ಅವರ ಗರ್ವ ಗಂಭೀರತನವೆನೆಗೆ ತೋರದಿರ, ಶಮೆ ಧಮೆಯುಳಿದು ದಶಮುಖದಲ್ಲಿ ನಿಂದು ಲಿಂಗದಲ್ಲಿ ಲೀಯವಾದವರನ್ನಲ್ಲದೆ ಮತ್ತಾರನ್ನು ಎನೆಗೆ ತೋರದಿರ, ಎನೆಗೆ ತೋರದಿರ ಗುಹೇಶ್ವರ. ಅಲ್ಲಮರದು ಎಂತಹ ಮಾತುಗಳು, ಇದೆಂತಹ ನಿರ್ಧಾರ ಅವರದು. ಅವರು ಹೇಳುತ್ತಾರೆ, ಕುಲಮದ ಚಲಮದ ವಿದ್ಯಾಮದ ಹೀಗೆ ಅಷ್ಟಮದಂಗಳಲ್ಲಿ ಮುಳುಗಿರುವವರನ್ನು ನನಗೆ ತೋರಿಸಬೇಡ ಎನ್ನುತ್ತಾರೆ. ಯಾರು ಅಧಿಕಾರ ಪದವಿ ಅಹಮ್ಮಿಕೆಯಲ್ಲಿ ಇದ್ದು ಗರ್ವದಲ್ಲಿ ಮೆರೆಯುವವರನ್ನು ನನಗೆ ತೋರದಿರು ಎನ್ನುತ್ತಾರೆ. ಯಾರಲ್ಲಿ ಕ್ಷಮೆ ಧಮೆ ಶಾಂತಿ ಪ್ರೀತಿ ಕನಿಕರ ಮಾನವೀಯತೆ ಹೀಗೆ ಇಂತಹ ಹತ್ತಾರು ಮೌಲ್ಯಯುತ ಮುಖಗಳನ್ನು ಒಳಗೊಂಡು ಲಿಂಗದಲ್ಲಿ ಅಂದರೆ ಸಮಾಜದಲ್ಲಿ ಲೀನರಾಗಿ ಸಮಾಜದವರಾಗಿ ಬದುಕುವವರನ್ನು ಮಾತ್ರ ಎನಗೆ ತೋರಿಸು ಎಂದು ಗುಹೇಶ್ವರನಲ್ಲಿ ಆ ಪರಮಾತ್ಮನಲ್ಲಿ ಬೇಡಿಕೊಂಡಿದ್ದಾರೆ. ಎಂತಹ ವಿಶಿಷ್ಟ ನಿರ್ಧಾರ ಅಲ್ಲಮರದು! ಇಂತಹ ಅಲ್ಲಮನಿಗೆ ಮುಖ ತೋರಿಸುವ ಜನ ನಾವಾಗೋಣ. ಅವರು ಈಗ ಇಲ್ಲದಿರಬಹುದು,
ಆದರೆ

0: ಅವರು ಪ್ರಕೃತಿಯಲ್ಲಿ ಲೀನರಾಗಿ ಗಾಳಿ, ಮಣ್ಣು, ನೀರು, ಬೆಳಕು ಇಲ್ಲೆಲ್ಲ ಇದ್ದಾರೆ. ಅದರ ಮೂಲಕ ನಮ್ಮನ್ನು ನೋಡುತ್ತಿದ್ದಾರೆ. ಅವುಗಳು ನಮಗೆ ಸಿಗಬೇಕಾದರೆ ನಾವು ದಶಮುಖಿಗಳಾಗಬೇಕು, ಅಗುಣ ಎನ್ನುವ ನಿರ್ಧಾರಕ್ಕೆ ಬರಬೇಕು. ಅದನ್ನೇ ಹಲವರು ತಮ್ಮ ವಚನದಲ್ಲಿ ನಾವು ಮಾಡಬೇಕಾದದ್ದು ಏನು ಎನ್ನುವುದನ್ನು ತಮ್ಮ ವಚನದಲ್ಲಿ ಕಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ್ತಯ್ಯ, ಬಯಲ ಜೀವನ ಬಯಲ ಭಾವನ, ಬಯಲು ಬಯಲಾಗಿ ಬಯಲಾಯಿತ್ತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಕಾಣ ಗುಹೇಶ್ವರ ಎನ್ನುತ್ತಾನೆ. ಇಲ್ಲಿ ಬಯಲು ಎಂದರೆ ಸಮಾಜ. ಹಾಗಾಗಿ ಉತ್ತಮ ಸಮಾಜದಿಂದ ಉತ್ತಮತ್ವವನ್ನು ತಂದು ಮತ್ತೆ ಸಮಾಜಕ್ಕೆ ಉತ್ತಮತ್ವವನ್ನೇ ಬಿತ್ತಿ ಸಮಾಜವನ್ನು ಉತ್ತಮ ಸಂಸ್ಕಾರಯುತ ಸಮಾಜವಾಗಿ ಪರಿವರ್ತಿಸಬೇಕು ಎನ್ನುತ್ತಾರೆ. ಹೀಗೆ ಹಲವರು ಇಂತಹ ಉತ್ತಮ ಸಮಾಜದ ನಿರ್ಮಾಣದೆಡೆಗೆ ತರಲು ಪ್ರಯತ್ನಿಸಿ ಅದನ್ನು ಪೂಜಿಸಿ ಪ್ರೇಮಿಸಿದ್ದಾರೆ. ಹಾಗೆಯೇ ನಾವು ಪೂಜಿಸೋಣ ಎನ್ನುತ್ತಾರೆ ಅಲ್ಲಮರು. ಹೌದಲ್ಲವೇ? ಇದನ್ನು ನಾವು ಅರ್ಥ ಮಾಡಿಕೊಂಡು ಅಲ್ಲಮರ ಚಿಂತನೆಯಡೆಗೆ ಸಾಗಲು ಪ್ರಯತ್ನ ಪಡೋಣ ಎನ್ನುತ್ತಾ ಈ ದಿನದ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in.
5: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
6: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
5: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
6: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
7: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1 June 2026 ಸೋಮವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ, ಕುವೆಂಪುರವರ ಕಾವ್ಯ ಚಿಂತನೆ ಮತ್ತು ಪ್ರಸ್ತುತ ಸಮಾಜ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಶ್ರೀ ಕುವೆಂಪು ಅವರವರ ಕಾವ್ಯ ಚಿಂತನೆ ಮತ್ತು ಪ್ರಸ್ತುತ ಭಾರತೀಯ ಸಮಾಜದ ಒಂದು ಬದುಕನ್ನು ಕುರಿತು ಇಂದು ಈ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಕುವೆಂಪುರವರ ದೃಷ್ಟಿಕೋನದಲ್ಲಿರುವಂಥ ಕಾಲಾತೀತವಾದ ಭಾರತವನ್ನು ನೋಡೋಣ. ಆತ್ಮೀಯರೇ, ನನ್ನ ಹೆಸರು ಕೆಂಪಯ್ಯಪ್ಪಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಮರಗಳ್ಳಿ, ಎಚ್ ಡಿ ಕೋಟೆ ತಾಲೂಕು. ಕುವೆಂಪು ಎಂದರೆ ಕನ್ನಡ, ಕನ್ನಡ ಎಂದರೆ ಕುವೆಂಪು. ಆಡು ಮುಟ್ಟದ ಸೊಪ್ಪಿಲ್ಲ ಮಹಾಕವಿ ಕುವೆಂಪುರವರು ಕೈಯಾಕದ ಬರವಣಿಗೆ ಸಾಹಿತ್ಯ ವರ್ಗವಿಲ್ಲ, ಸಾಹಿತ್ಯ ಲೋಕವಿಲ್ಲ. ಹಾಗಾಗಿ ಕನ್ನಡದ ಸಂದರ್ಭದಲ್ಲಿ ಕನ್ನಡದ ಅಮೃತವನ್ನು, ಕನ್ನಡದ ಸುಧೆಯನ್ನು ಕನ್ನಡಿಗರಿಗೆ ಜೀವಂತವಾಗಿರುವಂತೆ ಕೂಡಿಸಿದಂಥ ಮಹಾಕವಿ ರಾಷ್ಟ್ರಕವಿ ಕುವೆಂಪುರವರನ್ನು ಇಂದು ಸ್ಮರಿಸುತ್ತಾ ಡಿಸೆಂಬರ್ 29, 1904 ಕುಪ್ಪಳ್ಳಿಯಲ್ಲಿ ಜನ್ಮ ಪಡೆದು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಅಲ್ಲಿ ಮುಗಿಸಿ ತದನಂತರ ಅವರ ಉನ್ನತ ಶಿಕ್ಷಣ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾರಂಭಗೊಂಡು ನಂತರ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ವಿಶ್ವದ ಹೆಸರಾಂತ ಗಂಗೋತ್ರಿಯ ನಿರ್ಮಾಣದಲ್ಲಿ ಕವಿ ಕುವೆಂಪುರವರ ಪಾತ್ರ ಅತ್ಯಂತ ಮಹತ್ವವಾದದ್ದು. ಮಾನಸ ಗಂಗೋತ್ರಿ ಎಂಬ ನಾಮಕರಣದೊಂದಿಗೆ ಮೈಸೂರನ್ನೇ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿ, ಆ ಮೂಲಕ ಕನ್ನಡ ಸಾಹಿತ್ಯ ಲೋಕವನ್ನು ವಿಜೃಂಭಣೆಯಾಗಿ ಉತ್ತಮವಾಗಿ ಬೆಳಗಿಸಿದಂಥ ಕೀರ್ತಿ ರಾಷ್ಟ್ರಕವಿ ಕುವೆಂಪುರವರಿಗೆ ಸಲ್ಲುತ್ತೆ. ಬದುಕಿದಂತೆ ಬರೆದು ಬರದಂತೆ ಬದುಕಿದ ಕವಿಗಳಲ್ಲಿ ಕುವೆಂಪುರವರು ಮೊದಲ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ಕಾರಣ, ಬದುಕು ಮತ್ತು ಬರಹ ಯಾವಾಗಲೂ ಕನ್ನಡಿಯಂತೆ ಇರಬೇಕು. ಕನ್ನಡಿಯು ಪ್ರತಿಬಿಂಬವನ್ನು ಹೇಗೆ ಬಿಂಬಿಸುವುದೋ ಹಾಗೆ ಸಾಹಿತ್ಯ ಸಮಾಜದ ತಿದ್ದುವಿಕೆ, ಸಮಾಜದಲ್ಲಿರುವಂಥ ಮೌಢ್ಯ, ಕಂದಾಚಾರ, ಅಂಧತ್ವ, ಧರ್ಮ, ದ್ವೇಷ, ಜಾತಿ, ಮತ ಇವುಗಳನ್ನು ತೊಡೆದು ಹಾಕಲು ಒಂದು ಅತ್ಯಂತ ಮಹತ್ವದ ಶಸ್ತ್ರ ಮತ್ತು ಶಾಸ್ತ್ರ. ಹಾಗಾಗಿ ಕನ್ನಡದ ಮಟ್ಟಿಗೆ ಭಾರತೀಯ ಪರಂಪರೆಯ ಒಳಗೆ ಆಧುನಿಕ ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯದೊಡನೆ ಒಂದು ರೀತಿಯಲ್ಲಿ ರೋಚಕವಾಗಿ ಓದುಗನ ಸಹೃದಯವನ್ನು ಗಟ್ಟಿಗೊಳಿಸುವ, ಸಹೃದಯನಲ್ಲಿ ಸಾತ್ವಿಕ ಮತ್ತು ಸಾಮಾಜಿಕ

ಮೌಲ್ಯಗಳನ್ನು ತುಂಬುವಂಥ ಸಾಹಿತ್ಯ ಲೋಕವನ್ನು ಸೃಷ್ಟಿಸಿದಂಥ ಕವಿ ಕುವೆಂಪು. ನಿಜವಾಗಿಯೂ ಕನ್ನಡದ ಅನನ್ಯ ಕವಿ, ಅಗ್ರಗಣ್ಯ ಕವಿ. ಇಂದಿನ ಭಾರತೀಯ ಸಮಾಜ ಒಡೆದು ಆಳುವ ನೀತಿ, ತರತಮ ಭಾವಗಳು, ವಿದೇಶ ಅನುರಾಗದ ಬದಲು ಅತಿವೇಗ ಅಪಾಯದ ಮಾತುಗಳು, ಜಾತಿ ಧರ್ಮ ವರ್ಣ ತಾರತಮ್ಯಗಳ ಗೂಡಾಗಿ ಅಂಧತ್ವ ಜನರ ಮನಸ್ಸಿನಲ್ಲಿ ಮೈಗೂಡುವಂಥ ಕಾಲವಾಗಿ ತುಂಬಿದೆ. ಹಿಂದಿನ ಭಾರತೀಯ ಪರಂಪರೆಯಲ್ಲಿ ಇದ್ದಂಥ ಮೌಢ್ಯಗಳನ್ನು ತೊಡೆದುಹಾಕಲು ಇಂಥ ಸಾಹಿತ್ಯ ದಿಗ್ಗಜರು ಅನೇಕ ಕಾವ್ಯ ಚಿಂತನೆಗಳನ್ನು, ಸಾಹಿತ್ಯ ಚಿಂತನೆಗಳನ್ನು ಹೊಸ ತಲೆಮಾರಿಗೆ ಕೊಟ್ಟರು. ಈ ಪ್ರಸ್ತುತ ಸಮಾಜವು ಕುವೆಂಪುರವರ ತತ್ವ ಆದರ್ಶ ಚಿಂತನೆಗಳ ಬಗ್ಗೆ ಆಲೋಚನೆ ಮಾಡದೆ, ಚಿಂತಿಸದೆ, ಚರ್ಚೆ ಮಾಡದೆ, ವಿಶ್ಲೇಷಣೆ ಮಾಡದೆ, ಕೇವಲ ಭಾಷಣಗಳಿಗೆ ಬರಿಮಾತುಗಳಿಗೆ ಸೀಮಿತಗೊಳಿಸಿ ತಮ್ಮ ತಮ್ಮ ಬದುಕಿನ ಸ್ವಾರ್ಥ ನೆಲೆಗಳನ್ನು ಕಟ್ಟಿಕೊಳ್ಳುತ್ತಿರುವುದು ಇವತ್ತಿನ ಅಪಾಯದ ಮತ್ತು ನೋವಿನ ಸಂಗತಿಯಾಗಿದೆ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಅವರನ್ನು ಕಟ್ಟಿಹಾಕುವ, ಅವರನ್ನು ಒಂದು ಗುಂಪಿಗೆ ಸೇರಿಸುವಂಥ ಚಿಂತನೆಗಳು ಇಂದು ನೆಲಕಚ್ಚಿಕೊಂಡಿವೆ. ಸ್ವಾರ್ಥ ತಾಣಗಳು ಹೆಚ್ಚಾಗಿವೆ. ಕುವೆಂಪುರವರ ಕಾವ್ಯದೊಳಗಿರುವಂಥ ದೂರದೃಷ್ಟಿ, ಕವಿಯ ವಿಶ್ವ ಮಾನವ ತತ್ವದ ಆದರ್ಶದ ನೆಲೆ ಮಾಯವಾಗಿ ಹೋಗುತ್ತಿದೆ ಎಂಬ ನೋವು ಸಹ ಇಂದು ನಮ್ಮನ್ನು ಕಾಡುತ್ತಿದೆ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ಭಾರತಕ್ಕೆ ತನುಜಾತೆಯನ್ನೇ ಸಾರಿದ ಇಂದು ಕ್ರೈಸ್ತ ಮುಸಲ್ಮಾನ ಪಾರಸಿಕ

ಅವರ ಮಾತು ಕನ್ನಡದ ಅಸ್ಮಿತೆಯನ್ನು, ಕನ್ನಡದ ಭಾವನೆಗಳನ್ನು, ಕನ್ನಡ ಭಾಷೆಯ ಅಮೃತವನ್ನು ಇವತ್ತಿನ ವಿದ್ಯಾರ್ಥಿಗಳ ಸಹೃದಯರ ಎದೆಗೆ ನಾವು ಸುರಿಯಬೇಕಾಗಿದೆ. ಆ ಮೂಲಕ ಕನ್ನಡ ಭಾಷೆಯನ್ನು ಗಗನದೆತ್ತರಕ್ಕೆ ಕೊಂಡೊಯ್ಯುವ ಕಣ್ಮಣಿಗಳನ್ನು ನಾವು ಏನು ಎತ್ತಬೇಕಾಗಿದೆ, ಅಥವಾ ಅವರಲ್ಲಿ ಕನ್ನಡ ಭಾವನೆಗಳನ್ನು ಸ್ಫುರಿಸುವಂಥ ಆದರ್ಶಗಳನ್ನು ತುಂಬಬೇಕಾಗಿದೆ. ಒಂದೆಡೆ ಕಂದಾಚಾರ ಮೌಢ್ಯ ಅಂಧಕಾರ ತುಂಬಿರುವಂಥ ಭಾರತೀಯ ಸಮಾಜದಲ್ಲಿ ವಿಶ್ವಮಾನವ ತತ್ವವನ್ನು ಮತ್ತೆ ಮತ್ತೆ ಸಾರುವ ಕುವೆಂಪುರವರ ಕಾವ್ಯಚಿಂತನೆಗಳನ್ನು ಚರ್ಚಿಸುವ ಇಂದಿನ ತಲೆಮಾರಿಗೆ ಅವರ ಅತ್ಯುಮ್ಮಲವಾದಂಥ ಶ್ರೀ ರಾಮಾಯಣ ದರ್ಶನಮಂಥ ಮಹಾಕಾವ್ಯ, ಆ ಕಾವ್ಯದೊಳಗಿರುವಂಥ ರಾಮ ದೇವರು ಅನ್ನುವುದಕ್ಕಿಂತ ಮಹಾಪುರುಷನೆಂಬ ಸತ್ವ, ಸಾತ್ವಿಕನೆಂಬ ಸತ್ವವನ್ನು ಒಬ್ಬ ಮಹಾರಾಜನಾಗಿ, ಒಬ್ಬ ಸಾತ್ವಿಕನಾಗಿ ತಂದೆ ಮಕ್ಕಳು ಹಾಗೂ ಸೋದರರ ನಡುವಿನ ಪ್ರೇಮ ಎಷ್ಟು ಅದ್ಭುತ ಅನ್ನುವಂಥ ಚಿಂತನೆಯನ್ನು ಆಧುನಿಕ ಜಗತ್ತಿಗೆ ತೋರಿಸಿಕೊಟ್ಟಂಥ, ಸ್ತ್ರೀ ಗೌರವವನ್ನು ಹೆಚ್ಚಿಸುವಲ್ಲಿ ರಾಮನ ಪಾತ್ರ, ಸ್ತ್ರೀ ಎಂದರೆ ಆಕೆ ಬರೀ ಹೆಣ್ಣಲ್ಲ, ಅವಳಲ್ಲಿರುವ ಅದ್ವಿತೀಯವಾದ ಶಕ್ತಿ, ಆ ಶಕ್ತಿಯನ್ನು ಊರ್ಮಿಳೆಯಲಿ, ಕೈಕೆಯ ಸುಮಿತ್ರೆಯ ಕೌಶಲ್ಯ ಸೀತೆಯ ಹಾಗೂ ಮಂಥರೆಯ ಬದುಕಿನಲ್ಲಿ ಅತ್ಯಮೂಲ್ಯವಾಗಿ ಕಟ್ಟಿಕೊಡುವಂಥ ಕವಿಯ ಭಾವನಾತ್ಮಕ ಬರಹಗಳು ನಮ್ಮ ಎದೆಯ ಒಳಗೆ ಇಳಿದಾಗ ಮಾತ್ರ ಸಮಾಜ ಗೌರವಯುತವಾದ ಸಮಾಜವನ್ನು ಕಟ್ಟಲು ಸಾಧ್ಯ. ಹಾಗಾಗಿ ಆತ್ಮೀಯರೇ, ಕವಿ ಕುವೆಂಪುರವರ ಈ ತಾತ್ವಿಕ ಚಿಂತನೆಗಳು ಎಲ್ಲಿಯವರೆಗೆ ನಮ್ಮ ಮನೋಮಟ್ಟವನ್ನು ಮುಟ್ಟುವುದಿಲ್ಲವೋ, ತಲೆಮಾರುಗಳನ್ನು ತಲುಪುವುದಿಲ್ಲವೋ, ಅಲ್ಲಿಯವರೆಗೆ ನಾವು ಕೇವಲ ಡಾಂಬಿಕರಾಗಿ ಉಳಿತೀವಿ, ಕೇವಲ ಸ್ವಾರ್ಥಿಗಳಾಗಿ ನೋಡ್ತೀವಿ, ಅಥವಾ ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಸಾಹಿತ್ಯವನ್ನು, ಮಹಾಕವಿಗಳನ್ನು ಧರ್ಮ ಜಾತಿಗಳಿಗೆ ಕಟ್ಟಿಹಾಕಿ ನಾವು ನಮ್ಮನ್ನು ನಾವು ಎತ್ತರಕ್ಕೆ ಕೊಂಡೊಯ್ತಾ, ನಮ್ಮನ್ನು ನಾವು ಹೊಗಳಿಕೊಳ್ಳುವಂಥ ದುಷ್ಟತನ ನಮ್ಮಲ್ಲಿ ಮೈಗೂಡ್ತಾ ಹೋಗುತ್ತೆ. ಕವಿ ಜಲಗಾರ ನಾಟಕದಲ್ಲಿ ಬೆರಳಿಗೆ ಕೊರಳ್, ಯಮನ ಸೋಲು ಇಂಥ ಅನೇಕ ನಾಟಕಗಳ ಮೂಲಕ ಆಧುನಿಕ ಜಗತ್ತಿನಲ್ಲಿ ಇರುವಂಥ ಮತಾಂಧತೆ, ಕಂದಾಚಾರ, ಮೇಲು ಕೀಳು ಈ ಪರಿಕಲ್ಪನೆಗಳ ವಿರುದ್ಧ ಬಹಳ ಅತ್ಯಮೂಲ್ಯವಾಗಿ ಹೋರಾಟವನ್ನು ಮಾಡ್ತಾರೆ. ಪ್ರಕೃತಿಯ ಕವಿಯಾಗಿ ಮರಗಳಲ್ಲಿ ಮದುಮಗಳು ಎಂಬ ಕಾವ್ಯವನ್ನು ಬಹಳ ಅರ್ಥಪೂರ್ಣಗೊಳಿಸ್ತಾ ಹೋಗ್ತಾರೆ. ಭಾರತೀಯ ವೈವಿಧ್ಯತೆಯನ್ನು ಅವರ ಕಾವ್ಯಗಳಲ್ಲಿ ನೋಡ್ತೀವಿ. ಜಾತಿ ಧರ್ಮವನ್ನು ಅಳಿದ ವಿಶ್ವಮಾನವ ತತ್ವವನ್ನು ಅವರ ಕಾವ್ಯಗಳಲ್ಲಿ ನಾವು ಗಮನಿಸ್ತೀವಿ. ಹಾಗಾಗಿ ಕವಿ ಕುವೆಂಪುರವರ ಚಿಂತನೆಗಳು ನಮ್ಮ ತಲೆಮಾರಿಗೆ, ಪ್ರಸ್ತುತ ಭಾರತೀಯ ಸಮಾಜಕ್ಕೆ ಅತ್ಯಗತ್ಯವಾದದ್ದು. ಅವರು ಹೇಳಿಕೊಡುವಂಥ ಸನ್ಮಾರ್ಗಗಳೆಲ್ಲವೂ ಕೂಡ ಅವರ ಕಾವ್ಯದೊಳಗೆ ಅಡಕವಾಗಿದೆ. ಅವುಗಳನ್ನು ನಾವು ಬಿಡಿಬಿಡಿಯಾಗಿ ಗ್ರಹಿಸಿದಾಗ ಮಾತ್ರ ಈ ಮಾನವ ಕುಲ, ಭಾರತೀಯ ಸಾಮಾಜಿಕ ವ್ಯವಸ್ಥೆ ಸತ್ವಪೂರ್ಣವಾಗಿ ಮತ್ತು ಅಂತಃಕರಣದಿಂದ ಕೂಡಿರಲು ಸಾಧ್ಯವೆಂಬ ಮಾತನ್ನು ಹೇಳ್ತಾ, ಮುಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಕವಿ ಕುವೆಂಪುರವರ ಕೆಲವೊಂದು ನಾಟಕಗಳನ್ನು ಕುರಿತು ನಾವು ಮಾತನಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.

ಕೇಳುಗರೇ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕುವೆಂಪುರವರ ಕಾವ್ಯ ಚಿಂತನೆ ಮತ್ತು ಪ್ರಸ್ತುತ ಸಮಾಜ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮನ್ನು ಸೋರಿಸುವ ಅಸ್ತ್ರ ನಮ್ಮದೇ ಅಹಂಕಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸೋಲಿಸುವ ಅಸ್ತ್ರ ನಮ್ಮ ದೇಹ ಅಹಂಕಾರ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ರಾವಣನು ಶ್ರೀರಾಮನ ಎದುರು ಯುದ್ಧ ಭೂಮಿಯಲ್ಲಿ ನಿಲ್ಲುವುದಕ್ಕೂ ಎಷ್ಟು ವರ್ಷಗಳ ಮುನ್ನವೇ ಆತನ ವಿನಾಶದ ಮುನ್ನುಡಿ ಬರೆಯಲ್ಪಟ್ಟಿತು. ಅದು ಬೇರೆಲ್ಲವಲ್ಲ, ಸಾಕ್ಷಾತ್ ಪರಮಶಿವನ ಪವಿತ್ರ ನಿವಾಸವಾದ ಕೈಲಾಸ ಪರ್ವತದ ದ್ವಾರದಲ್ಲಿ. ಒಂದು ಸಣ್ಣ ಹವಮಾನ, ಒಂದು ಭೀಕರ ಶಾಪ, ಕೊನೆಗೆ ಇಡೀ ಸುವರ್ಣಲಂಕೆ ಹನುಮಂತ ಮತ್ತು ವಾನರ ಸೇನೆಯಿಂದ ಭಸ್ಮವಾಗಲು ಕಾರಣವಾಯಿತು. ಕೆಲವು ಪತನಗಳು ಹಠತ್ತಾಗಿ ಸಂಭವಿಸುವುದಿಲ್ಲ, ಅವು ಬಹಳ ಹಿಂದೆಯೇ ಲಿಖಿತವಾಗಿರುತ್ತವೆ ಎಂಬುದಕ್ಕೆ ಈ ಕಥೆಯ ಸಾಕ್ಷಿ. ರಾವಣನು ಜಗತ್ತನ್ನೇ ಗೆದ್ದು ಬ್ರಹ್ಮನಿಂದ, ದೇವತೆಗಳು ಅಥವಾ ದಾನವರಿಂದ ತನಗೆ ಸಾವು ಬರಬಾರದೆಂಬ ಅಪ್ರತಿಮ ವರಗಳನ್ನು ಪಡೆದು ಬೀಗುತ್ತಿದ್ದ ಕಾಲವದು. ಒಂದು ದಿನ ಆತ ತನ್ನ ಪುಷ್ಪಕ ವಿಮಾನದಲ್ಲಿ ಆಕಾಶ ಮಾರ್ಗವಾಗಿ ಚಲಿಸುತ್ತಿರುವಾಗ ಕೈಲಾಸ ಪರ್ವತದ ಬಳಿ ವಿಮಾನವು ದಿಢೀರನೆ ನಿಂತುಹೋಯಿತು. ತನ್ನ ದಾರಿಗೆ ಅಡ್ಡಿಪಡಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗಿದೆ ಎಂದು ಕ್ರೋಧದಿಂದ ರಾವಣನು ಕೆಳಗಿಳಿದನು. ಅಲ್ಲಿ ಕೈಲಾಸದ ದ್ವಾರಪಾಲಕನು ಶಿವನ ಪರಮಭಕ್ತನೂ ಆದ ನಂದೀಶ್ವರನು ರಾವಣನನ್ನು ತಡೆದನು. ಶಿವ ಪಾರ್ವತಿಯರು ಏಕಾಂತದಲ್ಲಿದ್ದಾರೆ, ಹಾಗಾಗಿ ಮುಂದೆ ಹೋಗಲು ಸಾಧ್ಯವಿಲ್ಲ ಎಂದು ಶಾಂತವಾಗಿ ತಿಳಿಸಿದನು. ಅಹಂಕಾರದಿಂದ ಕಣ್ಣು ಕಾಣದಾಗಿದ್ದ ರಾವಣನು ನಂದೀಶ್ವರನ ವಾನರ ಸದೃಶ ಮುಖವನ್ನು ನೋಡಿ ಅಟ್ಟಹಾಸಗೈದನು. ನಂದಿಯನ್ನು ಒಬ್ಬ ಸಾಮಾನ್ಯ ವಿಕಾರಮುಖದ ಪ್ರಾಣಿಯೆಂದು ತೀರಾ ಕೀಳಾಗಿ ನಿಂದಿಸಿ ಅಪಹಾಸ್ಯ ಮಾಡಿದನು. ತನ್ನ ಆರಾಧ್ಯ ದೈವದ ದ್ವಾರದಲ್ಲೇ ತನಗೆ ನಡೆದ ಈ ಅವಮಾನದಿಂದ ಮತ್ತು ರಾವಣನ ಮಿತಿಮೀರಿದ ಗರ್ವದಿಂದ ನಂದೀಶ್ವರನಿಗೆ ತೀವ್ರ ಕೋಪ ಬಂದಿತು. ಆತ ರಾವಣನ ಕಣ್ಣುಗಳನ್ನು ನೇರವಾಗಿ ನೋಡಿ ಶಾಪವನ್ನು ನೀಡಿದನು. ಯಾವ ವಾನರ ಮುಖವನ್ನು ನೋಡಿ ನೀನು ಹೀಗೆ ಅಟ್ಟಹಾಸಗೈದು ಅವಮಾನಿಸಿದೆಯೋ ಅದೇ ವಾನರ ಜನಾಂಗವೇ ನಿನ್ನ ವಿನಾಶಕ್ಕೆ ಕಾರಣವಾಗಲಿ. ದೇವದಾನವರಿಂದ ನಿನಗೆ ಸಾವು ಬರದಿದ್ದರು, ನನ್ನದ ರೂಪ ಮತ್ತು ಪರಾಕ್ರಮವನ್ನು ಹೊಂದಲಿರುವ ವಾನರರು ಸೃಷ್ಟಿಯಾಗಲಿದ್ದಾರೆ. ಅವರು ನಿನ್ನ ಎಮ್ಮೆಯ ಸುವರ್ಣ ಲಂಕೆಯನ್ನು ಸುಟ್ಟು ಬೂದಿ ಮಾಡುತ್ತಾರೆ ಮತ್ತು ನಿನ್ನ ಅಹಂಕಾರದ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡುತ್ತಾರೆ. ರಾವಣನು ದೇವತೆಗಳ ಎದುರು ತಾನು ಅಮರನೆಂಬ ಭ್ರಮೆಯಲ್ಲಿದ್ದ ಕಾರಣ ಕೇವಲ ಕೋತಿಗಳು ತನ್ನನ್ನು ಏನು ಮಾಡಲು ಸಾಧ್ಯ ಎಂದು ಆ ಶಾಪವನ್ನು ನಿರ್ಲಕ್ಷಿಸಿದನು. ತಾನು ಬ್ರಹ್ಮನಿಂದ ವರ ಕೇಳುವಾಗ ಮನುಷ್ಯರನ್ನು ಮತ್ತು ವಾನರರನ್ನು ತೀರ ಕೀಳೆಂದು ಭಾವಿಸಿ ಅವರಿಂದ ರಕ್ಷಣೆ ಕೇಳುವುದನ್ನೇ ಮರೆತಿದ್ದ. ಪ್ರಮಾದ ಅಹಂಕಾರದ ಅಮಲಿನಲ್ಲಿ ಆತನಿಗೆ ನೆಪವಾಗಲಿಲ್ಲ. ನಂದಿಯ ಶಾಪಕ್ಕೆ ಪ್ರತಿಯಾಗಿ ತನ್ನ ತಾಕತ್ತನ್ನು ಪ್ರದರ್ಶಿಸಲು ರಾವಣನು ಕೈಲಾಸ ಪರ್ವತದ ಕೆಳಗೆ ತನ್ನ 20 ಕೈಗಳನ್ನಿಟ್ಟು ಇಡೀ ಪರ್ವತವನ್ನೇ ಮೇಲೆತ್ತಲು ಯತ್ನಿಸಿದನು. ಇಡೀ ಪರ್ವತವು ನಡುಗತೊಡಗಿತು. ಆಗ ಶಿವನು ಅತ್ಯಂತ ಸಹಜವಾಗಿ ತನ್ನ ಕಾಲಿನ ಎಬ್ಬೆರಳಿನಿಂದ ಪರ್ವತವನ್ನು ಸ್ವಲ್ಪ ಒತ್ತಿದನು. ಆ ಭಾರಕ್ಕೆ ರಾವಣನ ಕೈಗಳು ಪರ್ವತದ ಅಡಿಯಲ್ಲಿ ಸಿಲುಕಿ ನಚ್ಚುಗುಜ್ಜಾದವು. ನೋವಿನ್ನು ತಡೆಯಲಾರದೆ ರಾವಣನು ಮಾಡಿದ ಭೀಕರ ಕಿರುಚಾಟಕ್ಕೆ ಜಗತ್ತೇ ನಡುಗಿತು. ಹೀಗಾಗಿ ಆತನಿಗೆ ರಾವಣ ಭೀಕರವಾಗಿ ಕಿರುಚುವವನು ಎಂಬ ಹೆಸರು ಬಂದಿತು. ನಂತರ ಶಿವನನ್ನು ಪ್ರಸನ್ನಗೊಳಿಸಲು ಆತ 1000 ವರ್ಷಗಳ ಕಾಲ ಶಿವತಾಂಡವ ಸ್ತೋತ್ರವನ್ನು ಹಾಡಿ ಪ್ರಾರ್ಥಿಸಿದ ಮೇಲಷ್ಟೇ ಶಿವನು ಆತನನ್ನು ಮುಕ್ತಗೊಳಿಸಿದನು. ಮುಂದೆ ಹನುಮಂತನು ಸಮುದ್ರವನ್ನು ಲಂಘಿಸಿ ತನ್ನ ಬಾಲದ ಬೆಂಕಿಯಿಂದ ಇಡೀ ಲಂಕೆಯನ್ನು ದಹಿಸಿದಾಗ ಮತ್ತು ವಾನರ ಸೇನೆಯು ರಾಮ ಸೇತುವನ್ನು ಕಟ್ಟಿ ಲಂಕೆಯ ಕೋಟೆಯ ಬಾಗಿಲನ್ನು ಮುರಿದಾಗ ಅದು ಕೇವಲ ಆ ಕ್ಷಣದ ಯುದ್ಧದ ವಿಜಯವಾಗಿರಲಿಲ್ಲ. ಅದು ಶತಮಾನಗಳ ಹಿಂದೆ ಕೈಲಾಸದ ಪವಿತ್ರ ಮಣ್ಣಿನಲ್ಲಿ ನಂದೀಶ್ವರನು ನೀಡಿದ ಶಾಪದ ಸಾಕ್ಷಾತ್ಕಾರವಾಗಿತ್ತು. ನಾವು ಉತ್ಕೃಷ್ಟರು ಎನ್ನುವ ಅಹಂಕಾರದಲ್ಲಿ ಮತ್ತೊಬ್ಬರಿಗೆ ಅವಮಾನ ಮಾಡುವ ಮೊದಲು 100 ಬಾರಿ ಯೋಚಿಸಿ. ಬೇರೆಯವರ ನಡೆ ನುಡಿಗಳಿಗಿಂತ ಹೆಚ್ಚು ನಮ್ಮ ಅಹಂಕಾರವೇ ನಮ್ಮನ್ನು ಭೂಮಿಗೆ ಹಿಡಿಸುತ್ತದೆ. ಈ ಪ್ರಜ್ಞೆ ಇದ್ದಾಗ ಸಮಚಿತ್ತದಿಂದ ವ್ಯವಹರಿಸುವ ತಾಳ್ಮೆ ಬೆಳೆಸಿಕೊಳ್ಳುತ್ತೇವೆ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್.

ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮನ್ನು ಸೋಲಿಸುವ ಅಸ್ತ್ರ ನಮ್ಮದೇ ಅಹಂಕಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನಮ್ಮನ್ನು ಸೋಲಿಸುವ ಅಸ್ತ್ರ ನಮ್ಮದೇ ಅಹಂಕಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ,
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂ ಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂ ಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂ ಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37 ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂ ಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟ್ರಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು,

0: ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ, ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000ಕ್ಕೂ ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1ನೇ ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರುಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77ನೇ ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ JEEADV.ac.in

ಅರವತ್ತೆರಡು ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು ಪ್ರಸ್ತುತ ಬೆಲೆ 3113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು ಪ್ರಸ್ತುತ 3067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು ಪ್ರಸ್ತುತ ದರ 3283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹೊರ್ಮುಸ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 ಕೆಜಿ ವಿಭಾಗದಲ್ಲಿ ದೀಕ್ಷಾ ಮತ್ತು 73 ಕೆಜಿ ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 ಕೆಜಿ ವಿಭಾಗದಲ್ಲಿ ನಿಖಿತಾ, 65 ಕೆಜಿ ವಿಭಾಗದಲ್ಲಿ ಅಂತ್ರ ಮತ್ತು 49 ಕೆಜಿ ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್, 46 ಕೆಜಿ ವಿಭಾಗದಲ್ಲಿ ಅನಾಮಿಕ, 53 ಕೆಜಿ ವಿಭಾಗದಲ್ಲಿ ಅಕ್ಷರ, 57 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಮತ್ತು 61 ಕೆಜಿ ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಯಚಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಮತಿ ಸಣ್ಣಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಬೆಳಗ್ಗೆ.
1: ಕೇಳುವರೆ, ಇದುವರೆಗೂ ಆಡುವಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಮತಿ ಸಣ್ಣಮ್ಮರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೆ ಶೇಷಾದ್ರಿ ಅಯ್ಯರವರ ಜನ್ಮದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಹಾಲು ಉತ್ಪಾದನಾ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಜೂನ್ 1845 ಅನಂತ ಕೃಷ್ಣ ಅಯ್ಯರವರು ಮತ್ತು ಅವರ ಎರಡನೇ ಪತ್ನಿ ವೆಂಕಟಲಕ್ಷ್ಮಮ್ಮ ದಂಪತಿಗೆ ಜನಿಸಿದ ಶೇಷಾದ್ರಿ ಅಯ್ಯರವರು ತಮ್ಮ ಬಾಲ್ಯವನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಮಲಬಾರ್ ಜಿಲ್ಲೆಯ ಪಾಲ್ಘಾಟ್ನಲ್ಲಿ ಕಳೆದರು. ಇವರ ಮುತ್ತಜ್ಜಿ ಕೌರಿ ಸೇಷನ್ ಪಟ್ಟು 19ನೇ ಶತಮಾನದ ಆರಂಭದಲ್ಲಿ ತಮಿಳುನಾಡಿನ ತಂಜಾವೂರ್ ಜಿಲ್ಲೆಯಿಂದ ಪಾಲ್ಘಾಟ್ಗೆ ವಲಸೆ ಬಂದಿದ್ದರು. ಕ್ಯಾಲ್ಕಟ್ ಮತ್ತು ತಿರುವನಂತಪುರದಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಮುಗಿಸಿದ ಇವರು ನಂತರ 1868 ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿನಿಂದ ಕಲಾ ಪದವಿ ಪಡೆದರು. ಮೈಸೂರು ಸಾಮ್ರಾಜ್ಯದ ಅಷ್ಟಗ್ರಾಮ ವಿಭಜನೆಯಲ್ಲಿ ವಿಭಾಗದಲ್ಲಿ ನ್ಯಾಯಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಮತ್ತು 1874 ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಬಿಎಲ್ ಪದವಿಯನ್ನು ಪಡೆದರು. 1801-1803 ಇವರು ಮೈಸೂರು ರಾಜ್ಯದ ಸೇವೆಗಳಲ್ಲಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಮೊದಲು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ನಂತರ ಮೈಸೂರಿನ ಮೊದಲ ದಿವಾನ ರಂಗಲೂಚಾರ್ಯರವರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದರು. 1883 ರಂಗಲೂಚಾರ್ಯರು ನಿಧನರಾದಾಗ ಶೇಷಾದ್ರಿ ಅಯ್ಯರವರು ಉತ್ತರಾಧಿಕಾರಿಯಾದರು. ಹಿಂದಿನ ದಿವಾನರು ಅದ್ಭುತ ಧೈರ್ಯಶಾಲಿ ಮತ್ತು ಅತ್ಯಂತ ಗೌರವಾನ್ವಿತ ಆಡಳಿತಗಾರರಾಗಿದ್ದರು ಮತ್ತು ಶೇಷಾದ್ರಿ ಅಯ್ಯರು ಕೂಡ ಅದೇ ರೀತಿ ಇರಲು ದೃಢ ನಿಶ್ಚಯವನ್ನು ಹೊಂದಿದರು. ಇವರು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಕಾರ್ಯಾರಂಭ ಮಾಡುವ ಮೂಲಕ

0: ಪ್ರಾರಂಭಿಸಿದರು ಮತ್ತು ಕೋಲಾರದ ಚಿನ್ನದ ಗಣಿಗಳಲ್ಲಿ ಗಣಿಗಾರಿಕೆ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಿದರು. ಜಲವಿದ್ಯುತ್ ಯೋಜನೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ನಂತರ ಇವರು ಶಿವನ ಸಮುದ್ರದಿಂದ ಕೆಜಿಎಫ್ಗೆ ವೋಲ್ಟೇಜ್ ಲೈನ್ ಅನ್ನು ಎಳೆದು ಚಿನ್ನದ ಗಣಿಯಲ್ಲಿ ಗಣಿಗಾರಿಕೆ ಕಾರ್ಯಾಚರಣೆಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದರು. ಮುಂದೆ ಶೇಷಾದ್ರಿ ಅಯ್ಯರ್ ರಾಜ್ಯದಲ್ಲಿ ಸಾರಿಗೆ, ನೀರಾವರಿ ಮತ್ತು ಆರೋಗ್ಯ ಕ್ಷೇತ್ರಗಳನ್ನು ಸುಧಾರಿಸಲು ಕೆಲಸ ಮಾಡಿದರು. ಇವರು ರಾಜ್ಯದಲ್ಲಿ ರೈಲು ಮಾರ್ಗಗಳನ್ನು 270 ಕಿಲೋಮೀಟರ್ಗಳು ವಿಸ್ತರಿಸಿದರು ಮತ್ತು ಶಿವನ ಸಮುದ್ರದಿಂದ ಬೆಂಗಳೂರಿನವರೆಗೆ ವೋಲ್ಟೇಜ್ ಮಾರ್ಗವನ್ನು ತೆಗೆದುಕೊಂಡರು. ಇವರು 1889ರಲ್ಲಿ ಲಾಲ್ಬಾಗ್ನಲ್ಲಿ ಪ್ರಸಿದ್ಧ ಗಾಜಿನ ಮನೆ ಮತ್ತು 1900ರಲ್ಲಿ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯನ್ನು ನಿರ್ಮಿಸಿದರು. ಸರ್ಕಾರಿ ನೌಕರರಿಗೆ ವಿಮಾ ಯೋಜನೆಗಳನ್ನು ಪ್ರಾರಂಭಿಸುವುದರ ಜೊತೆಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ಖಾಸಗಿ ಪಕ್ಷಗಳಿಂದ ಸಾಲಗಳನ್ನು ಅವಲಂಬಿಸಬೇಕಾದ ಬಡ ರೈತರು ಮತ್ತು ಮಾಲೀಕರಿಗೆ ಸಹಾಯ ಮಾಡಲು ಇವರು ಕೃಷಿ ಬ್ಯಾಂಕ್ಗಳನ್ನು ಸಹ ಆರಂಭಿಸಿದರು. ಇವರು ರಾಜ್ಯದ ಕಂದಾಯ ಭೂಮಿಯನ್ನು ಕ್ರೋಢೀಕರಿಸಿದರು ಮತ್ತು ನೀರಾವರಿ ಮತ್ತು ನೀರಿನ ಸಂಗ್ರಹಣೆಯನ್ನು ಸುಧಾರಿಸಲು ಜಲಾಶಯಗಳ ಶುಚಿಗೊಳಿಸುವಿಕೆ ಮತ್ತು ಹೂಳೆತ್ತುವಿಕೆಯನ್ನು ಕೈಗೊಂಡರು. 1898ರಲ್ಲಿ ಬೆಂಗಳೂರಿನಲ್ಲಿ ಭೀಕರ ಪ್ಲೇಗ್ ರೋಗವು ನಗರದ ಹೆಚ್ಚಿನ ಜನಸಂಖ್ಯೆಯನ್ನು ನಾಶ ಮಾಡಿತು. ದುರಂತದ ನಂತರ ಶೇಷಾದ್ರಿ ಅಯ್ಯರ್ ನಗರದ ಜನರಿಗೆ ಸಹಾಯ ಮಾಡಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡರು. ಬೀದಿಗಳಲ್ಲಿ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಮರಗಳನ್ನು ನೆಡಲಾಯಿತು, ರಸ್ತೆಗಳನ್ನು ಅಗಲಗೊಳಿಸಲಾಯಿತು ಮತ್ತು ನೈರ್ಮಲ್ಯವನ್ನು ಸುಧಾರಿಸಲಾಯಿತು. ನಗರದ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಅನೇಕ ಹೊಸ ವಾಣಿಜ್ಯ ಮತ್ತು ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಲಾಯಿತು. ಶೇಷಾದ್ರಿ ಅಯ್ಯರವರು ಮಹಿಳೆಯರ ಶಿಕ್ಷಣಕ್ಕೂ ಸೂಕ್ತ ಪ್ರಾಮುಖ್ಯತೆಯನ್ನು ನೀಡಿದರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ಸಹಾಯವನ್ನು ಮಾಡಿದರು. ವಿದ್ಯಾರ್ಥಿ ವೇತನವನ್ನು ಆರಂಭಿಸಿದರು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ಮಾಣವನ್ನು ಸಾಧ್ಯವಾಗಿಸಿದವರು ಇವರ. ಭಾರತದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ಜೇಮ್ಸ್ ಟಾಟಾರವರನ್ನು ದೇಶದ ಭವಿಷ್ಯದ ಪ್ರಗತಿಯು ವಿಜ್ಞಾನದ ಸಂಶೋಧನೆ ಮೇಲೆ ನಿರ್ಣಾಯಕವಾಗಿ ಅವಲಂಬಿಸಲಾಗಿದೆ ಎಂದು ಮನವರಿಕೆ ಮಾಡಿದರು. ಇಂದಿನ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ, ಶೇಷಾದ್ರಿ ರಸ್ತೆ, ಸ್ಮಾರಕ ಗ್ರಂಥಾಲಯ ಮತ್ತು ಕಬ್ಬನ್ ಉದ್ಯಾನವನದಲ್ಲಿರುವ ಅವರ ಪ್ರತಿಮೆಯು ಈ ಪೌರಾಣಿಕ ಆಡಳಿತಗಾರನ ಮೂಲ ಅಮೂಲ್ಯ ಕೊಡುಗೆಯನ್ನು ನಾಗರಿಕರಿಗೆ ನೆನಪಿಸುತ್ತದೆ. ಕುಮಾರ ಕೃಪಾ ರಸ್ತೆಯಲ್ಲಿರುವ ಅವರ ಭವ್ಯವಾದ ಮನೆ ಈಗ ಸರ್ಕಾರಿ ಅತಿಥಿ ಗೃಹವಾಗಿದ್ದು ಮಹಾತ್ಮ ಗಾಂಧಿ, ಎಂ ವಿಶ್ವೇಶ್ವರಯ್ಯ ಮತ್ತು ಇಂದಿರಾ ಗಾಂಧಿಯವರಂತಹ ಅತಿಥಿಗಳಿಗೆ ಆಶ್ರಯ ನೀಡಿದೆ ಮತ್ತು ನಗರದ ವಾಸ್ತುಶಿಲ್ಪ ಪರಂಪರೆಯಲ್ಲಿ ಅತ್ಯಂತ ಸುಂದರವಾದ ಸೃಷ್ಟಿಗಳಲ್ಲಿ ಒಂದಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಅಂತಾರಾಷ್ಟ್ರೀಯ ಹಾಲು ಉತ್ಪಾದನಾ ದಿನ. ಪ್ರತಿ ವರ್ಷ ಜೂನ್ 1ರಂದು ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತದೆ. ಹಾಲಿನ ಪೌಷ್ಟಿಕಾಂಶ ಮತ್ತು ಹೈನುಗಾರಿಕೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು 2001ರಿಂದ ಈ ದಿನವನ್ನು ಜಾರಿಗೆ ತಂದಿದೆ. ಕರ್ನಾಟಕ ಹಾಗೂ ಭಾರತದಲ್ಲಿ ಎರಡು ರೀತಿಯಲ್ಲಿ ಹಾಲು ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ವಿಶ್ವ ಹಾಲು ದಿನವು ಪ್ರತಿ ವರ್ಷ ಜೂನ್ 1ರಂದು, ರಾಷ್ಟ್ರೀಯ ಹಾಲು ದಿನವನ್ನು ಪ್ರತಿ ವರ್ಷ ನವೆಂಬರ್ 26ರಂದು. ಈ ದಿನವನ್ನು ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ. 2007ರಲ್ಲಿ ವಿಶ್ವ ಹಾಲು ದಿನವನ್ನು 40 ದೇಶಗಳಲ್ಲಿ ಆಚರಿಸಲಾಯಿತು. ಮ್ಯಾರಥಾನ್ ಊಟ, ಹಾಲಿನ ಸ್ಮರಣೆ, ಹಾಲಿನ ಸಂಸ್ಕರಣೆ, ಶೇಖರಣೆ ಮತ್ತು ಬಳಕೆಯನ್ನು ತೋರಿಸುವ ನಾಟಕಗಳು, ಶಾಲಾ ಕಾರ್ಯಕ್ರಮಗಳು, ಚರ್ಚಾಕೂಟ ಮತ್ತು ಸ್ಪರ್ಧೆ ಮತ್ತು ಇದೇ ರೀತಿಯ ಹಲವು ಕಾರ್ಯಕ್ರಮಗಳ ಮೂಲಕ ಹೈನುಗಾರಿಕೆಯ ವಿಸ್ತೃತ ರೂಪವನ್ನು ದಿನಬಳಕೆಯಲ್ಲಿ ಅದರ ಪ್ರಯೋಗಗಳನ್ನು ಸಾಧಿಸಲಾಯಿತು. ಅಭಿವೃದ್ಧಿ ದೇಶಗಳಲ್ಲಿ ಹಾಲಿನ ಬಳಕೆ ಮತ್ತು ಸದುಪಯೋಗವನ್ನು ಆಹಾರ ಪದ್ಧತಿಯಲ್ಲಿ ಬಳಸಲು ಕ್ರಮ ಕೈಗೊಳ್ಳುವ ದಿಸೆಯಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆಯ ಹಾಲು ದಿನಾಚರಣೆಯನ್ನು ಶುರು ಮಾಡಿ ಜೂನ್ 1ನೇ ತಾರೀಕು ಹಲವು ರಾಷ್ಟ್ರಗಳಲ್ಲಿ ಹಾಲು ದಿನ ಎಂದು ಆಚರಿಸಲಾಗುತ್ತಿತ್ತು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣಸುದ್ದಿಯ ಎಲ್ಲ ಕೇಳುಗರಿಗೂ ಕೂಡ ಹೊಸ ವರ್ಷದ ಹಾರೈಕೆಗಳು. ಹೊಸ ವರ್ಷ ನಿಮಗೆ ಸದಾ ಹೊಸ ವಿಷಯವನ್ನ, ಹೊಸ ಅರಿವನ್ನ ಮೂಡಿಸಲಿ ಎಂದು ಜಾಣಸುದ್ದಿ ಹಾರೈಸುತ್ತಿದೆ. ಜಾಣಸುದ್ದಿ ಸಂಪುಟ 8 ಸಂಚಿಕೆ 1 2026. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಿದ್ರೆ ಏಕೆ ಬೇಕು, ಯುದ್ಧ ತನ್ನ ಉಪಯೋಗಗಳು ಹಾಗೂ ಜಾಣ ಕಥೆ, ಕಥೆ ಪುರಾಣ ಮತ್ತು ವೈದ್ಯ.
1: ನಿದ್ರೆಗೇನು ಬೇಕು? ವಚನಕಾರ ಗುಹೇಶ್ವರನಿಗೆ ನಿದ್ರೆ ಎಂದರೆ ಮುಟ್ಟಲಾಗದ ಹಂದಿಯಂತೆ. ಹಸಿವು, ತೃಷೆ, ನಿದ್ರೆ, ಜಾಡ್ಯಂಬ ನಾಲ್ಕು ಸೂಕರ ಮುತ್ತಿಕೊಂಡಿರುವಾಗಲೂ ನಾನು ತಾನೆಂಬ ಅಹಂಕಾರದ ಜಾಗಟೆಯ ಸದ್ದಿನಲ್ಲಿ ಮೈಮರೆತಿರುವ ಮನುಜರನ್ನು ಕಂಡು ನಗದಿರಲು ಸಾಧ್ಯವೇ ಎಂದು ಗುಹೇಶ್ವರನನ್ನು ವಚನಕಾರ ಕೇಳುತ್ತಾನೆ. ಮನುಷ್ಯರಿಗೆ ನಿದ್ರೆ ಎನ್ನುವುದು ಅನಗತ್ಯ ಎನ್ನುವ ಭಾವ ಇದರಲ್ಲಿದೆ. ಆದರೆ ವಿಜ್ಞಾನಕ್ಕೆ ನಿದ್ರೆ ಎನ್ನುವುದು ಅತ್ಯವಶ್ಯವಾದ ಚಟುವಟಿಕೆ. ಜಡವಾಗಿ ಮಲಗಿರಲು ಮನವು ಎಚ್ಚರವಾಗಿರುವ ಸ್ಥಿತಿ, ಒಂದು ನಿಗೂಢ ವಿದ್ಯಮಾನ. ಅದರ ಗುಟ್ಟನ್ನು ತಿಳಿಯಲು ವಿಜ್ಞಾನಿಗಳು ಸಾಕಷ್ಟು ಹೆಣಗಾಡಿದ್ದಾರೆ. ಅಂತಹ ಹೊಸತೊಂದು ಹೆಣಗಾಟದ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿದೆ. ಮಿದುಳು ಅಥವಾ ಮನಸ್ಸು ಮಲಗಿದಾಗ ನಿದ್ರೆ ಎನ್ನುತ್ತೇವಷ್ಟೇ, ಮಿದುಳೆ ಇಲ್ಲದ ಜೀವಿಗಳು ನಿದ್ರಿಸುತ್ತವೆಯೋ ಎಂದು ಈ ಶೋಧ ಹುಡುಕಿದೆ. ಅದರ ಪ್ರಕಾರ ನಿದ್ರೆಗೆ ಮಿದುಳಿನ ಅವಶ್ಯಕತೆ ಇಲ್ಲ, ನರಗಳು ಇದ್ದರೆ ಸಾಕು. ಹಾಗೆಯೇ ನಿದ್ರೆ ಎನ್ನುವುದು ನರಗಳ ಆರೋಗ್ಯಕ್ಕೆ ಅತ್ಯವಶ್ಯವಾದದ್ದಿರಬೇಕು ಎಂದು ಈ ಶೋಧ ತಿಳಿಸಿದೆ. ಇಸ್ರೇಲಿನ ಬಾರ್ ಇಲಾನ್ ವಿಶ್ವವಿದ್ಯಾನಿಲಯದ ಲಿಯೋ ಆಪಲ್ಬಾಮ್ ಮತ್ತು ಸಂಗಡಿಗರಿಗೆ ಇದೊಂದು ಪ್ರಶ್ನೆ ಕಾಡಿತ್ತು. ನಿದ್ರೆ ಎನ್ನುವುದು ಮಿದುಳಿನ ವಿದ್ಯಮಾನವಾದರೆ ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಕಾಣಬಹುದೇ? ಇದ್ದರೂ ಎಂತಹ ರೀತಿಯ ನಿದ್ರೆ? ಈ ಜೀವಿಗಳನ್ನು ಅಧ್ಯಯನ ಮಾಡಿದರೆ ನಿದ್ರೆ ಎನ್ನುವುದು ಪ್ರಾಣಿಗಳಲ್ಲಿ ಹೇಗೆ ಹುಟ್ಟಿತು ಎನ್ನುವುದನ್ನು ಅರಿತುಕೊಳ್ಳಬಹುದೇ? ಇವೆಲ್ಲ ಪ್ರಶ್ನೆಗಳು ಇವರ ನಿದ್ರೆಗೆಡಿಸಿರಬೇಕು. ಅದಕ್ಕೆ ಇವರು ಸಮುದ್ರದಲ್ಲಿ ವಾಸಿಸುವ ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಅಧ್ಯಯನ ಮಾಡಲು ನಿಶ್ಚಯಿಸಿದರು. ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಇಂಗ್ಲಿಷಿನಲ್ಲಿ ಜೆಲ್ಲಿ ಫಿಶ್ ಎನ್ನುತ್ತಾರೆ. ವಾಸ್ತವದಲ್ಲಿ ಇವು ಮೀನುಗಳೇ ಅಲ್ಲ, ಮೂಳೆಯೇ ಇಲ್ಲದ ಪ್ರಾಣಿಗಳು. ಈ ಪ್ರಾಣಿಗಳ ದೇಹಪೂರ್ತಿ ಮೃದುವಾದ ಜೆಲ್ಲಿ ಇರುತ್ತವೆ. ಆ ಜೆಲ್ಲಿಯಲ್ಲಿ ಅಲ್ಲಲ್ಲಿ ಜೀವಕೋಶಗಳು ಹುದುಗಿಕೊಂಡಿರುತ್ತವೆ. ಕೆಲವು ಜೀವಕೋಶಗಳು ಬಾಹುಗಳಂತೆಯೂ ಕೆಲವು ಜೀರ್ಣಾಂಗದಂತೆಯೂ ಜೋಡಿಸಿಕೊಂಡಿರುತ್ತವೆ. ಈ ವಿವಿಧ ಅಂಗಗಳನ್ನು ಒಟ್ಟಾಗಿಸುವ ನರತಂತುಗಳು ಇರುತ್ತವೆ. ಆದರೆ ಈ ನರತಂತುಗಳಿಗೆ ನಿರ್ದೇಶ ನೀಡುವಂತಹ ಕೇಂದ್ರ ಅಂಗ ಅರ್ಥಾತ್ ಮಿದುಳು ಎನ್ನುವುದು ಇರುವುದಿಲ್ಲ. ಸಣ್ಣ ನೊಣೆಯ ತಲೆಯಲ್ಲಿಯೂ ಒಂದಿಷ್ಟು ನರಗಳು ಒಟ್ಟಾಗಿ ಮಿದುಳಿನಂತೆ ಕೆಲಸ ಮಾಡುವುದುಂಟು. ಆದರೆ ಅಂಬಲಿ ಮೀನು ಹಾಗೂ ಸ್ಪಂಜು ಜೀವಿಗಳಂತಹ ಪ್ರಾಣಿಗಳಲ್ಲಿ ನರಕೋಶಗಳು ಇಡೀ ಮೈಯಲ್ಲಿ ಹರಡಿರುವ ಜಾಲವಾಗಿರುತ್ತವೆ ಅಷ್ಟೇ. ನಿದ್ರೆ ಎನ್ನುವುದನ್ನು ಸಾವಿಗೂ ಹೋಲಿಸಲಾಗುತ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ನಿದ್ರೆಯಂತಹ ಸಾವನ್ನು ಪಡೆ ಎಂದು ಓದುಗನಿಗೆ ಒಂದೆಡೆ ಹಾರೈಸಿದ್ದಾರೆ. ಅಂದರೆ ಎಲ್ಲ ಚಟುವಟಿಕೆಗಳು ನಿಂತಹ ಶವದಂತಹ ಸ್ಥಿತಿ ಇದು ಎಂಬುದು ನಂಬಿಕೆ. ವಾಸ್ತವದಲ್ಲಿ ಸಾವಿನ ಸಮಯದಲ್ಲಿ ನಿಂತಂತೆ ನಿದ್ರೆಯ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳು ನಿಲ್ಲುವುದಿಲ್ಲ. ಮಿದುಳು ಇನ್ನೂ ಎಚ್ಚರವಾಗಿರುತ್ತದೆ. ಹೃದಯ, ಶ್ವಾಸಕೋಶ ಮೊದಲಾದ ಅಂಗಗಳು ನಿಧಾನವಾಗಿಯಾದರೂ ನಡೆಯುತ್ತಲೇ ಇರುವಂತೆ ಕಾಪಾಡಿಕೊಳ್ಳುತ್ತದೆ. ಮನುಷ್ಯರಲ್ಲಿ ನಿದ್ರೆ ಎಂದರೆ ಮಂಚದ ಮೇಲೆ ಮಲಗುವುದು. ಪ್ರಾಣಿಗಳು ಎಲ್ಲವೂ ಹೀಗೆ ನಿದ್ರಿಸುವುದಿಲ್ಲ ಎನ್ನುವುದು ತಿಳಿದ ವಿಷಯವೇ. ಒಂಟೆ, ಕುದುರೆಗಳು ನಿಂತಂತೆಯೇ ಕಣ್ಣು ಮುಚ್ಚಿ ನಿದ್ರಿಸಬಲ್ಲವು. ನಾಯಿಗಳು ನಿದ್ರಿಸುವಾಗಲೂ ಕಣ್ಣನ್ನು ಅರೆತೆರೆದೇ ಇರುತ್ತವೆ. ಹಕ್ಕಿಗಳಂತೂ ಹಾರುವಾಗಲೂ ಕೆಲವೊಮ್ಮೆ ತೂಕಟಿಸುತ್ತವಂತೆ. ಕೆಲವು ಪ್ರಾಣಿಗಳು ರಾತ್ರಿ ನಿದ್ರಿಸುತ್ತವೆ ನಮ್ಮಂತೆ. ಇನ್ನು ಕೆಲವು ಬಾವಲಿ ಗೂಬೆಗಳಂತೆ ಹಗಲು ನಿದ್ರಿಸುತ್ತವೆ. ನಿದ್ರೆಯ ಈ ಕಾಲವನ್ನು ದೇಹದೊಳಗಿರುವ ಜೈವಿಕ ಗಡಿಯಾರ ಎನ್ನುವ ಕಾಲಾಂತರದಲ್ಲಿ ಮರಳುವ ಚಟುವಟಿಕೆಗಳು ನಿರ್ದೇಶಿಸುತ್ತವೆ ಎನ್ನುವುದು ವಿಜ್ಞಾನಿಗಳ ತರ್ಕ. ನಿದ್ರೆಯನ್ನು ವಿಜ್ಞಾನಿಗಳು ಎರಡು ಬಗೆಯಲ್ಲಿ ವಿವರಿಸುತ್ತಾರೆ. ಮೊದಲನೆಯದು ಚಟುವಟಿಕೆಗಳ ಆಧಾರದ ಮೇಲೆ. ನಿದ್ರೆಯ ವೇಳೆ ಹೆಣದಂತೆ ಬಿದ್ದುಕೊಂಡಿರುವುದು, ನಡೆದಾಟ ಓಟಾಟಗಳೆಲ್ಲವೂ ನಿಲ್ಲುತ್ತವೆ. ಕೇವಲ ನಾಡಿ ಬಡಿತ ಹಾಗೂ

ಉಸಿರಾಟವಷ್ಟೇ ನಡೆಯುತ್ತಿರುತ್ತವೆ. ಅವು ಕೂಡ ಎಚ್ಚರದ ಸ್ಥಿತಿಯಲ್ಲಿರುವಷ್ಟು ವೇಗವಾಗಿ ಘಟಿಸುವುದಿಲ್ಲ. ಎರಡನೆಯದು ನರಮಂಡಲದ ಚಟುವಟಿಕೆ. ಸಾಮಾನ್ಯವಾಗಿ ನರಗಳು ಯಾವುದೇ ಸಂವೇದನೆಗೊಳಗಾದಾಗ ಚುರುಕಾಗಿ ಪ್ರತಿಕ್ರಿಯಿಸುತ್ತವೆ. ಮುಳ್ಳು ಚುಚ್ಚಿದಾಗ ಥಟ್ಟನೆ ಕೈ ಹಿಂದೆ ಸರಿಯುತ್ತದೆ. ನಿದ್ರೆಯ ವೇಳೆಯಲ್ಲಿ ಈ ಪ್ರತಿಕ್ರಿಯೆಗಳು ಬಹಳ ನಿಧಾನವಷ್ಟೇ ಅಲ್ಲ, ಮುಳ್ಳು ಚುಚ್ಚಿದರೂ ಎಚ್ಚರವಾಗದ ಸ್ಥಿತಿಯೂ ಇರುತ್ತದೆ. ಅರ್ಥಾತ್ ನರಮಂಡಲವನ್ನು ಎಚ್ಚರಿಸಲು ಬೇಕಾದ ಸಂವೇದನೆಗಳು ಸಾಮಾನ್ಯಕ್ಕಿಂತಲೂ ಹೆಚ್ಚು ತೀವ್ರ ಅಥವಾ ಬಲವಾಗಿರಬೇಕು. ಹಾಗೆಂದರೆ ಮಾತ್ರ ನಿದ್ರೆ ಎಂದು ಹೇಳಬಹುದು. ಈ ಅಂಶಗಳನ್ನೇ ಇಟ್ಟುಕೊಂಡು ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಇದೆಯೇ ಎನ್ನುವುದು ಆಪಲ್ಬಾಮ್ ತಂಡದ ಆಶಯವಾಗಿತ್ತು. ಇದಕ್ಕಾಗಿ ಇವರು ಆಯ್ದುಕೊಂಡದ್ದು ಸಮುದ್ರದಲ್ಲಿ ಬಹಳಷ್ಟು ಸಮಯ ತೇಲುತ್ತಾ ಕಾಲ ಕಳೆಯುವ ಅಂಬಲಿ ಮೀನುಗಳನ್ನು. ಇವು ಅಗತ್ಯ ಬಿದ್ದಾಗ, ಅಂದರೆ ಹಾರಾಟವನ್ನು ಹುಡುಕಲು ಅಥವಾ ಬೆಳಕನ್ನು ಹುಡುಕುವಾಗಷ್ಟೇ ತಮ್ಮ ಮೈಯನ್ನು ಹಿಂಡಿ ನೀರನ್ನು ದೂಡಿ ಮುಂದೆ ಚಿಮ್ಮುತ್ತವೆ, ಈಜುಸಾಗುತ್ತವೆ. ಇಂತಹ ಯಾವುದೇ ಸಂವೇದನೆಗಳು ಇಲ್ಲದಿದ್ದಾಗ ತೇಲುತ್ತಾ ಅಲೆಗಳು ಕೊಂಡೊಯ್ದ ಕಡೆಗೆ ಸಾಗುತ್ತವೆ. ಜೀವ ಪ್ರಪಂಚದಲ್ಲಿ ಮೊದಲು ಹುಟ್ಟಿದ ಜೀವಿಗಳು ಇವು ಎನ್ನುವ ನಂಬಿಕೆ. ಇವುಗಳ ನರಕೋಶಗಳಲ್ಲಿರುವ ಪ್ರೋಟೀನ್ಗಳು ಹಾಗೂ ನರ ಸಂಕೇತಗಳನ್ನು ಸಾಗಿಸುವ ರಾಸಾಯನಿಕಗಳ ರಚನೆಯು ಬಹಳ ಮೂಲಸ್ವರೂಪದ್ದಾಗಿರುತ್ತದೆ. ಹೀಗಾಗಿ ಇವುಗಳಲ್ಲಿ ನಿದ್ರೆ ಇದೆ ಎಂದಾದರೆ ನರಗಳಲ್ಲಿ ಅದರ ಮೂಲ ಯಾವುದು ಎಂಬುದು ತಿಳಿಯಬಹುದು. ಅಷ್ಟೇ ಅಲ್ಲ, ನಿದ್ರೆ ಎನ್ನುವ ವಿದ್ಯಮಾನ ಪ್ರಾಣಿಗಳಲ್ಲಿ ಯಾವ ಯುಗದಲ್ಲಿ ಹುಟ್ಟಿತು ಎಂಬುದು ಸ್ಪಷ್ಟವಾಗುತ್ತದೆ. ಹೀಗೆಂದು ಯೋಚಿಸಿದ ಆಪಲ್ಬಾಮ್ ತಂಡ ರಾತ್ರಿ ಹೊತ್ತು ನಿದ್ರಿಸುವ ಒಂದು ಅಂಬಲಿ ಮೀನು ಹಾಗೂ ಬೆಳಗಿನ ಜಾವ ನಿದ್ರಿಸುವ ಅಂಬಲಿ ಮೀನುಗಳನ್ನು ಅಧ್ಯಯನ ಮಾಡಿತು. ಕಣ್ಣು, ಉಸಿರಾಟ, ಹೃದಯ ಮತ್ತು ಮಿದುಳು ಇಲ್ಲದ ಈ ಜೀವಿಗಳಲ್ಲಿ ನಿದ್ರೆಯನ್ನು ಗುರುತಿಸುವುದು ಹೇಗೆ ಎನ್ನುವುದು ಮೊದಲ ಪ್ರಶ್ನೆ. ಈ ಜೀವಿಗಳು ಸಾಮಾನ್ಯವಾಗಿ ಬಲೂನ್ ಉಬ್ಬಿ ತಗ್ಗಿದಂತೆ ಉಬ್ಬಿ ಕುಗ್ಗುತ್ತಿರುತ್ತವೆ. ಇದು ಸಾಮಾನ್ಯ ಚಟುವಟಿಕೆ. ಈ ಚಟುವಟಿಕೆ ನಿದ್ರೆಯ ಸಮಯದಲ್ಲಿ ಕಡಿಮೆ ಇರಬಹುದು ಎಂದು ತರ್ಕಿಸಿದ ವಿಜ್ಞಾನಿಗಳು ರಾತ್ರಿಯೂ ಚಿತ್ರಗಳನ್ನು ತೆಗೆಯುವ ಇನ್ಫ್ರಾರೆಡ್ ಕ್ಯಾಮರಾಗಳನ್ನು ಬಳಸಿ ಈ ಜೀವಿಗಳ ಮಿಡಿತವನ್ನು ಗುರುತಿಸಿತು, ಲೆಕ್ಕ ಹಾಕಿತು. ಆಪಲ್ಬಾಮ್ ತಂಡ ಅಧ್ಯಯನ ಮಾಡಿದ ರಾತ್ರಿ ನಿದ್ರಿಸುವ ಅಂಬಲಿ ಮೀನಿನ ಹೆಸರು ಕ್ಯಾಸಿಯೋಪಿಯಾ ಆಂಡ್ರೋಮೀಡಾ. ಇದು ರಾತ್ರಿ ನಿದ್ರಿಸುವ ಅಂಬಲಿ ಮೀನು. ಮತ್ತೊಂದು ನೆಮೆಟೋಸ್ಟೆಲ್ಲಾ ವೆಕ್ಟೆನ್ಸಿಸ್ ಎನ್ನುವ ಸಿ ಅನಿಮೋನೆ. ಇವನ್ನು ಆಂಡ್ರೋಮೀಡಾ ಮತ್ತು ವೆಕ್ಟೆನ್ಸಿಸ್ ಎನ್ನೋಣ. ಆಂಡ್ರೋಮೀಡಾವಂತೆ ವೆಕ್ಟೆನ್ಸಿಸ್ ತೇಲುತ್ತಾ ಬದುಕುವುದಿಲ್ಲ. ಅದು ಸಾಗರದ ತಳದಲ್ಲಿ ಅಥವಾ ಬಂಡೆಗಲ್ಲುಗಳಿಗೆ ಅಂಟಿಕೊಂಡು ಬದುಕುತ್ತದೆ. ಆದರೆ ಅದವು ಅವಿರತವಾಗಿ ಮಿಡಿಯುತ್ತಿರುತ್ತದೆ. ಈ ಎರಡೂ ಜೀವಿಗಳ ಮಿಡಿತದ ವಿಡಿಯೋಗಳನ್ನು ಕಂಡಾಗ ತಿಳಿದದ್ದು ಆಂಡ್ರೋಮೀಡಾದ ಮಿಡಿತ ಹಗಲು ರಾತ್ರಿಯೂ ಒಂದೇ ತರನಾಗಿದ್ದದ್ದು ಅಚ್ಚರಿ ತಂದಿತ್ತು. ಅದು ಪ್ರತಿ ನಿಮಿಷಕ್ಕೆ 32 ರಿಂದ 36 ಬಾರಿ ಮಿಡಿಯುತ್ತಿತ್ತು. ರಾತ್ರಿಯ ವೇಳೆ ಮಾತ್ರ ಮಿಡಿತ ಕಡಿಮೆ ಇರುತ್ತಿತ್ತು. ರಾತ್ರಿಯೂ ಅದು ಮಿಡಿಯುತ್ತಿದ್ದರಿಂದ ಆಂಡ್ರೋಮೀಡಾ ನಿದ್ರಿಸುತ್ತದೆಯೇ ಎನ್ನುವ ಪ್ರಶ್ನೆ ಎದುರಾಯಿತು. ಆಪಲ್ಬಾಮ್ ತಂಡ ಇದಕ್ಕಾಗಿ ಆಂಡ್ರೋಮೀಡಾದ ನರತಂತುಗಳ ಪ್ರತಿಕ್ರಿಯೆಯ ವೇಗವನ್ನು ಅಳೆದು ನೋಡಿತು. ಇವುಗಳ ಮೇಲೆ ಪ್ರಖರವಾದ ಬೆಳಕು ಬಿದ್ದಾಗ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂದು ಗಣಿಸಿದಾಗ ಒಂದು ವಿಶೇಷ ತಿಳಿಯಿತು. 32ಕ್ಕಿಂತಲೂ ಕಡಿಮೆ ಮಿಡಿತ 3 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಇರುವ ಸಂದರ್ಭದಲ್ಲಿ ಆಂಡ್ರೋಮೀಡಾಗಳು ಬೆಳಕಿಗೆ ಬಹಳ ನಿಧಾನವಾಗಿ ಪ್ರತಿಕ್ರಿಯಿಸುತ್ತಿದ್ದವು. ಅಂದರೆ ಅವು ನಿದ್ರಿಸುತ್ತಿವೆ ಎಂದರ್ಥವಷ್ಟೇ. ಅವುಗಳಲ್ಲಿ ಪ್ರತಿ 24 ಗಂಟೆಗಳೊಮ್ಮೆ ಈ ನಿದ್ರಾವಸ್ಥೆ ಮರಳು ಕಳೆಯುತ್ತಿತ್ತು. ಥೇಟ್ ನಮ್ಮ ಜೈವಿಕ ಗಡಿಯಾರಗಳು ರಾತ್ರಿ ನಮಗೆ ನಿದ್ರೆ ತರಿಸುವಂತೆ. ಅಷ್ಟೇ ಅಲ್ಲ, ಹಗಲಿನ ವೇಳೆಯಲ್ಲಿಯೂ ಒಮ್ಮೊಮ್ಮೆ ಅವು ನಿಧಾನವಾಗಿ ಮಿಡಿಯುತ್ತಿದ್ದವು. ಅಂದರೆ ಆಂಡ್ರೋಮೀಡಾಗಳಲ್ಲಿ ಹಗಲು ರಾತ್ರಿಯ ಅಥವಾ ಬೆಳಕು ಕತ್ತಲೆಯ ಅವಧಿಗಳು ನಿದ್ರೆಯನ್ನು ಉಂಟುಮಾಡುತ್ತವೆ ಎಂದು ಆಪಲ್ಬಾಮ್ ತೀರ್ಮಾನಿಸಿದ್ದಾರೆ. ಇದೇ ರೀತಿಯ ಪ್ರಯೋಗವನ್ನು ವೆಕ್ಟೆನ್ಸಿಸ್ ಮೇಲೂ ನಡೆಸಲಾಯಿತು. ಸದಾ ತಮ್ಮ ಬಾಹುಗಳನ್ನು ಅಲ್ಲಾಡಿಸುವ ಈ ಜೀವಿಗಳು ಕೆಲವೊಮ್ಮೆ ಬಾಹುಗಳನ್ನು ಅಲ್ಲಾಡಿಸುವುದಿಲ್ಲ. 8 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಅವು ಹೀಗೆ ಬಾಹುಗಳನ್ನು ಅಲ್ಲಾಡಿಸದೇ ಇದ್ದಾಗ ನಿದ್ರಾವಸ್ಥೆ ತಲುಪಿವೆ ಎನ್ನಬಹುದು. ಏಕೆಂದರೆ ಈ ಸಂದರ್ಭದಲ್ಲಿ ಅವುಗಳ ಮೇಲೆ ಬೆಳಕು ಚೆಲ್ಲಿದಾಗ ವೆಕ್ಟೆನ್ಸಿಸ್ನ ಪ್ರತಿಕ್ರಿಯೆಗಳು ನಿಧಾನವಾಗಿದ್ದವು. ಅಂದರೆ ಈ ಸಮಯದಲ್ಲಿ ಅವುಗಳಲ್ಲಿ ಎಚ್ಚರ ಕಡಿಮೆ ಎಂದಾಯಿತು. ಈ ಸ್ಥಿತಿ 36 ಗಂಟೆಗಳೊಮ್ಮೆ ಮರಳು ಕಳೆಯುತ್ತಿತ್ತು. 22 ಗಂಟೆಗಳ ಕಾಲ ಚಟುವಟಿಕೆಯಿಂದ ಇರುವ ಇವು 12 ಗಂಟೆಗಳ ಕಾಲ ನಿದ್ರಿಸುತ್ತಿದ್ದವು. ಮಿದುಳೇ ಇಲ್ಲದ ಇವುಗಳಲ್ಲಿ ಈ ನಿದ್ರಾವಸ್ಥೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲದಿಂದ ಆಪಲ್ಬಾಮ್ ತಂಡ ಈ ಜೀವಿಗಳ ನರಕೋಶಗಳಲ್ಲಿ ನಡೆಯುವ ರಾಸಾಯನಿಕ ವಿದ್ಯುತ್ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿತು. ವಿಶೇಷವಾಗಿ ತಳಿ ರಾಸಾಯನಿಕವಾದ ಡಿಎನ್ಎಯನ್ನು ರಿಪೇರ್ ಮಾಡುವ ಚಟುವಟಿಕೆಗಳು ನಿದ್ರಾವಸ್ಥೆಯಲ್ಲಿ ಹೆಚ್ಚಿದ್ದವು ತೋರಿದೆ. ನಿದ್ರಾವಸ್ಥೆಯಲ್ಲಿ ಎರಡೂ ಜೀವಿಗಳಲ್ಲಿ ಈ ಚಟುವಟಿಕೆ ಸಾಧಾರಣಕ್ಕಿಂತಲೂ ಹೆಚ್ಚಿತ್ತಂತೆ. ಸಾಮಾನ್ಯವಾಗಿ ಡಿಎನ್ಎಯಲ್ಲಿ ಆಗುವ ದೋಷಗಳು ಜೀವಕೋಶಗಳು ವಿಭಜಿಸುವಾಗ ಸರಿಹೋಗುತ್ತವೆ.
ಆದರೆ ನರ

0: ಕೋಶಗಳು ವಿಭಜಿಸುವುದಿಲ್ಲ. ಬಹುಶಃ ಈ ಕಾರಣದಿಂದಾಗಿಯೇ ಅವುಗಳಲ್ಲಿ ಕಾಣಿಸಿಕೊಂಡ ದೋಷಗಳನ್ನು ಸರಿಪಡಿಸುವುದಕ್ಕಾಗಿಯೇ ನಿದ್ರಾವಸ್ಥೆ ಹುಟ್ಟಿರಬೇಕು ಎಂಬುದು ಆಪಲ್ಬಾಮ್ ಅವರ ತರ್ಕ. ಈ ತರ್ಕಕ್ಕೆ ಕಾರಣವೂ ಉಂಟು. ನಿದ್ರೆಗೆಟ್ಟ ಜೀವಿಗಳಲ್ಲಿ ಡಿಎನ್ಎ ದೋಷಗಳು ನಿದ್ರಿಸುತ್ತಿದ್ದವುಗಳಲ್ಲಿ ಇದ್ದದಕ್ಕಿಂತಲೂ ಹೆಚ್ಚಿದ್ದವು. ಮಿದುಳೇ ಇಲ್ಲದ ಜೀವಿಗಳಲ್ಲಿ ನಿದ್ರೆ ಇರುವುದು ಅದು ಡಿಎನ್ಎ ದುರಸ್ತಿಗೆ ತಳುಕೊಂಡಿರುವುದು ವಿಶೇಷವೇ. ಏಕೆಂದರೆ ಡಿಎನ್ಎಯಲ್ಲಿ ಆಗುವ ದೋಷಗಳು ಮುಪ್ಪನ್ನು ಖಾಯಿಲೆಯನ್ನು ತರುತ್ತವೆ ಎಂಬುದು ಈಗ ಸಿದ್ಧವಾದ ಸಂಗತಿ. ಅಂದರೆ ನಿದ್ರೆ ಎನ್ನುವುದು ಮುಪ್ಪನ್ನು ನಿಧಾನಿಸಲು ವಿಕಾಸವಾದ ವ್ಯವಸ್ಥೆ ಇರಬೇಕು. ಮುಂದಿನ ಸಂಶೋಧನೆಗಳು ಈ ಬಗ್ಗೆ ಅರಿವು ಮಾಡಬಹುದು.
1: ಚುಟುಕು ಚುರುಕು.
2: ಇರುವೆಯನ್ನು ತಿನ್ನುವ ನೊಣವೊಂದರ ಎರಡು ಪ್ರಭೇದಗಳು ಹೊಸದಾಗಿ ಪತ್ತೆಯಾಗಿವೆ. ಕಳೆದ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಬಗೆಯ ನೊಣಗಳು ಭಾರತದಲ್ಲಿ ಕಂಡುಬಂದಿವೆ. ವಿಜ್ಞಾನಿಗಳು ಮೆಟಡಾನ್ ಎಂಬ ಕುಲದವು ಎನ್ನುವ ಈ ನೊಣಗಳಲ್ಲಿ ಒಂದನ್ನು ಜನನಿಬಿಡವಾದ ದೆಹಲಿಯ ತೋಟಗಳಲ್ಲಿಯೂ, ಮತ್ತೊಂದನ್ನು ಪಶ್ಚಿಮಘಟ್ಟದ ಕಾಡುಗಳಲ್ಲಿಯೂ ಗುರುತಿಸಲಾಗಿದೆ. ಮೆಟಡಾನ್ ಘೋರ್ಪಡೈ ಎನ್ನುವ ನೊಣ ದೆಹಲಿಯ ಬಳಿ ಕಂಡುಬಂದಿದೆ. ಇದೇ ಬಗೆಯ ಆದರೆ ರೋಮಗಳು ತುಸು ಕಪ್ಪಾಗಿರುವ ಮೆಟಡಾನ್ ರೀಮೇರಿ ತಮಿಳುನಾಡಿನ ಸಿರುವಾಣಿ ಬೆಟ್ಟಗಳಲ್ಲಿ ಕಾಣಸಿಕ್ಕಿದೆ. ಇವೆರಡೂ ನೊಣಗಳು ಇರುವೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತವೆ. ಮೊಟ್ಟೆ ಒಡೆದು ಹೊರಬಂದ ಹುಳು ಅಥವಾ ಲಾರ್ವಾಗೆ ಇರುವೆಗಳ ಮೊಟ್ಟೆಗಳು ಮತ್ತು ಲಾರ್ವಾಗಳೇ ಭೋಜನ. ಹೀಗಾಗಿ ಈ ನೊಣಗಳನ್ನು ಹೂವು, ಎಲೆಗಳು ಅಥವಾ ಇನ್ಯಾವುದೇ ಆಹಾರ ಮೂಲಗಳ ಬಳಿ ಕಾಣುವುದು ಅಪರೂಪ. ಇವುಗಳ ಲಾರ್ವಗಳಿಗೆ ಇರುವೆಗಳ ಮೊಟ್ಟೆಯಷ್ಟೇ ಆಹಾರವಾಗಿರುವುದರಿಂದ ಇರುವೆಗಳ ನಾಶದೊಟ್ಟಿಗೆ ಈ ನೊಣಗಳು ನಾಶವಾಗಿಬಿಡಬಹುದು.
3: ಯುದ್ಧದ ಅನುಕೂಲಗಳು. ಯುದ್ಧ ಎಂದರೆ ಸಾವು ನೋವು ಎಂದಷ್ಟೇ ಗೊತ್ತು. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಎನ್ನುವ ನಾಣ್ಣುಡಿ ಇಂದಿಗೂ ಪ್ರಸ್ತುತ. ಏಕೆಂದರೆ ಯುದ್ಧಗಳ ಸಂದರ್ಭದಲ್ಲಿ ನಡೆಯುವ ಹಲವು ಸಂಶೋಧನೆಗಳು ಯುದ್ಧದ ಅನಂತರವೂ ಅನುಕೂಲಿಯಾಗಿ ಉಳಿಯುತ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ನಾಟಿಲಸ್ ಪತ್ರಿಕೆ ಪಟ್ಟಿ ಮಾಡಿರುವ 6 ಸಂಶೋಧನೆಗಳು. ಸುಮಾರು 100 ವರ್ಷಗಳಿಗೂ ಹಿಂದೆ ನಡೆದಿದ್ದ ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಯುದ್ಧಕ್ಕೆಂದು ಸಿದ್ಧಪಡಿಸಿದ ಈ ಶೋಧಗಳು ಇಂದು ಎಲ್ಲಾ ಕಡೆಯೂ ಬಳಕೆಯಲ್ಲಿವೆ, ಸಾರ್ವಜನಿಕರಿಗೆ ನೆರವಾಗುತ್ತಿವೆ. ನಾವು ನಿತ್ಯವೂ ಬಳಸುವ ಗೊಬ್ಬರ ಇದರಲ್ಲಿ ಒಂದು. ಪೊಟ್ಯಾಷಿಯಂ ಹಾಗೂ ಅಮೋನಿಯಂ ನೈಟ್ರೇಟುಗಳನ್ನು ರಾಸಾಯನಿಕ ಗೊಬ್ಬರವನ್ನಾಗಿ ಈಗ ಬಳಸುತ್ತಿದ್ದೇವಷ್ಟೇ. ಇವು ಹಸಿರು ಕ್ರಾಂತಿಗೂ ನೆರವಾದಂತಹ ರಾಸಾಯನಿಕಗಳು. 100 ವರ್ಷಗಳ ಹಿಂದೆ ಇವುಗಳ ಬಳಕೆ ಸೀಮಿತವಾಗಿತ್ತು. ಏಕೆಂದರೆ ಇವುಗಳನ್ನು ಕೇವಲ ನೈಸರ್ಗಿಕ ಮೂಲದಿಂದಷ್ಟೇ ಪಡೆಯಬೇಕಿತ್ತು. ಈ ಮೂಲಗಳು ಬಹಳ ಕಡಿಮೆಯಿದ್ದವು. ಯುರೋಪಿನ ಹಲವು ರಾಷ್ಟ್ರಗಳು ದಕ್ಷಿಣ ಅಮೆರಿಕದ ಬಳಿ ಇದ್ದ ಗುವಾನೋ ದ್ವೀಪಗಳಲ್ಲಿ ಹಕ್ಕಿಗಳು ಹಾಕಿದ್ದ ಹಿಕ್ಕಿಗಳ ಗುಡ್ಡೆಗಳನ್ನು ಹೊತ್ತು ತಂದು ಈ ರಾಸಾಯನಿಕಗಳನ್ನು ತಯಾರಿಸುತ್ತಿದ್ದವು. ಗೊಬ್ಬರದ ಜೊತೆಗೆ ಇವನ್ನು ಸಿಡಿಮದ್ದುಗಳಲ್ಲಿಯೂ ಬಳಸಲಾಗುತ್ತಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾದಾಗ ಯುದ್ಧದಲ್ಲಿ ತೊಡಗಿದ್ದ ಜರ್ಮನಿಗೆ ಈ ರಾಸಾಯನಿಕ ದೊರೆಯದಂತೆ ಫ್ರಾನ್ಸ್ ಮತ್ತು ಇಂಗ್ಲೆಂಡು ಕಾದುಕೊಂಡವು. ಆಗ ಜರ್ಮನಿಯ ರಾಸಾಯನಿಕ ವಿಜ್ಞಾನಿ ಫ್ರಿಟ್ಸ್ ಹೇಬರ್ ಸಂಗಡಿಗ ರಾಬರ್ಟ್ ಬಾಷ್ ಜೊತೆಗೂಡಿ ಗಾಳಿಯಲ್ಲಿರುವ ನೈಟ್ರೋಜನ್ನಿಂದ ಅಮೋನಿಯಾವನ್ನು ತಯಾರಿಸುವ ವಿಧಾನವನ್ನು ಪತ್ತೆ ಮಾಡಿದ. ಇದುವೇ ಮುಂದೆ ಬಾಂಬ್ ತಯಾರಿಸಲು ಬೇಕಾದ ಅಮೋನಿಯಂ ನೈಟ್ರೇಟು ಹಾಗೂ ರಸಗೊಬ್ಬರವನ್ನು ತಯಾರಿಸುವ ಯೂರಿಯಾದ ತಯಾರಿಕೆಗೆ ಮೂಲವಾಯಿತು. ಜರ್ಮನಿ ಸಾಕಷ್ಟು ಬಾಂಬುಗಳನ್ನು ತಯಾರಿಸಲು ಶಕ್ತವಾಗಿದ್ದರಿಂದ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾಗುವುದಕ್ಕೂ ಮೊದಲೇ ರೇಡಿಯೋದ ಆವಿಷ್ಕಾರವಾಗಿತ್ತು. ಆದರೆ ಅದರ ಬಳಕೆ ಇನ್ನೂ ಸೀಮಿತವಾಗಿತ್ತಷ್ಟೇ. ಹಾಗೆಯೇ ಯುದ್ಧಕ್ಕಿಂತಲೂ ಮುನ್ನವೇ ವಿಮಾನಗಳ ಆವಿಷ್ಕಾರವೂ ಆಗಿತ್ತು. ಆದರೆ ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದು ಮೊದಲನೆಯ ವಿಶ್ವಯುದ್ಧದ ಸಂದರ್ಭದಲ್ಲಿ. ಅದರ ಫಲವನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ. ಇಂದು ಜಗತ್ತಿನಾದ್ಯಂತ ಆಕಾಶದಲ್ಲಿ ಹಾರಾಡುತ್ತಿರುವ ನಾಗರಿಕ ವಿಮಾನಗಳು ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದರಿಂದ ಸಾಧ್ಯವಾದವು ಎಂದರೆ ತಪ್ಪೇನಿಲ್ಲ. ಯುದ್ಧದ ವೇಳೆ ಶತ್ರುಪಾಳೆಯಗಳ ಮೇಲೆ ಬಾಂಬ್ ಸಿಡಿಸಲು ವಿಮಾನಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆದರೆ ವಿಮಾನದಲ್ಲಿದ್ದ ಪೈಲಟ್ಟುಗಳಿಗೆ ಎತ್ತ ಹಾರಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವ ದಿಸೆ ತೋರುವ ಮಾರ್ಗ ಇರಲಿಲ್ಲ. ವಿಮಾನ ಹತ್ತುವ ಮೊದಲೇ ಎಲ್ಲ ನಿರ್ದೇಶಗಳನ್ನು ನಿಖರವಾಗಿ ನೀಡಬೇಕಾಗುತ್ತಿತ್ತು. ಹಾದಿ ತಪ್ಪಿದರೆ ಮರಳಿ ಬರುವುದು ಕಷ್ಟವಾಗುತ್ತಿತ್ತು. ಈ ನಿಟ್ಟಿನಲ್ಲಿ ರೇಡಿಯೋ ವಿಮಾನಗಳಿಗೆ ನಿರಂತರವಾಗಿ ನಿರ್ದೇಶಗಳನ್ನು ನೀಡಲು ನೆರವಾಯಿತು. ಕಚೇರಿಯಲ್ಲಿ ಕುಳಿತು ವಿವಿಧ ವಿಮಾನಗಳಿಗೆ ಸೂಚನೆಗಳನ್ನು ತಲುಪಿಸುವ

0: ಕೆಲಸ ಆರಂಭವಾಯಿತು. ಇದೇ ವ್ಯವಸ್ಥೆ ಅನಂತರ ನಾಗರಿಕ ವಿಮಾನಗಳ ಮೇಲೆ ಕಣ್ಣಿಟ್ಟು ಅವುಗಳಿಗೆ ದಿಕ್ಕು ತೋರಿಸುವ ವ್ಯವಸ್ಥೆ ಆಯಿತು. ಪ್ರತಿ ವಿಮಾನ ನಿಲ್ದಾಣದಲ್ಲಿಯೂ ಹೀಗೆ ವಿಮಾನ ಸಂಚಾರ ನಿಯಂತ್ರಣ ಕೇಂದ್ರಗಳು ಹುಟ್ಟಿಕೊಂಡವು. ವಿಮಾನಯಾನ ಸುಗಮವಾಯಿತು. ಮೊಬೈಲ್ ಎಕ್ಸ್ರೇ ಕೇಂದ್ರಗಳು ಕೂಡ ಯುದ್ಧದ ಕೊಡುಗೆಯೇ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತೆ ಮೇರಿ ಕ್ಯೂರಿ ಎಕ್ಸ್ರೇ ಹಾಗೂ ವಿಕಿರಣಗಳ ಅಧ್ಯಯನ ನಡೆಸುತ್ತಿದ್ದಳು. ಯುದ್ಧದಲ್ಲಿ ಬಹಳಷ್ಟು ಸೈನಿಕರ ಮೂಳೆ ಮುರಿಯುತ್ತಿತ್ತು. ಅದನ್ನು ಪತ್ತೆ ಮಾಡಿ ಚಿಕಿತ್ಸೆ ನೀಡುವುದು ಅಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಮೇರಿ ಪುಟ್ಟದೊಂದು ಎಕ್ಸ್ರೇ ಯಂತ್ರವನ್ನು ಆಂಬ್ಯುಲೆನ್ಸ್ನಲ್ಲಿಟ್ಟು ಯುದ್ಧಭೂಮಿಗೆ ಕೊಂಡೊಯ್ದಳು. ಅಲ್ಲಿಯೇ ನೇರವಾಗಿ ಗಾಯಾಳುಗಳ ಎಕ್ಸ್ರೇ ತೆಗೆದುಕೊಡಲು ಪ್ರಾರಂಭಿಸಿದಳು. ಈ ಕೆಲಸದಲ್ಲಿ ಅವಳ ಮಗಳು ಐರೀನ್ ಕ್ಯೂರಿ ಕೂಡ ನೆರವಾಗಿದ್ದಳು. ಐರೀನ್ ಕ್ಯೂರಿಗೂ ಅನಂತರ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು ಎನ್ನುವುದು ಗಮನಾರ್ಹ. ಈ ಇಬ್ಬರು ನೊಬೆಲ್ ವಿಜೇತೆ ಮಹಿಳೆಯರ ಸಾಹಸದಿಂದಾಗಿ ಮೊಬೈಲ್ ಎಕ್ಸ್ರೇ ಯಂತ್ರಗಳು ಆವಿಷ್ಕಾರವಾದವು. ಯುದ್ಧದ ಸಂದರ್ಭದಲ್ಲಿ ಆಗುವ ಆವಿಷ್ಕಾರಗಳೆಲ್ಲವೂ ಒಂದೋ ಶಸ್ತ್ರ ಇಲ್ಲವೇ ವೈದ್ಯಕ್ಕೆ ಸಂಬಂಧಿಸಿದವೇ ಆಗಬೇಕಿಲ್ಲ. ಉದಾಹರಣೆಗೆ, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಧರಿಸುವ ಸ್ಯಾನಿಟರಿ ಪ್ಯಾಡುಗಳು. ಇವುಗಳ ಕಲ್ಪನೆ ಮೂಡಿದ್ದು ಯುದ್ಧದ ಸಂದರ್ಭದಲ್ಲಿಯೇ ಎಂದರೆ ವಿಚಿತ್ರ ಎನ್ನಿಸಬಹುದು. ಯುದ್ಧದಲ್ಲಿ ಗಾಯಾಳುಗಳಿಂದ ಸುರಿಯುವ ರಕ್ತವಿನ್ನು ಒರೆಸಲು ಹಾಗೂ ಗಾಯದಿಂದ ರಕ್ತ ಸೋರದಂತೆ ತಡೆಯುವ ಬತ್ತೆ ಬೇಕಿತ್ತು. ಅರ್ನೆಸ್ಟ್ ವೆಹ್ಲರ್ ಎನ್ನುವ ಅಮೆರಿಕನ್ ಉದ್ಯಮಿ ಕಾಗದ ತಯಾರಿಸುತ್ತಿದ್ದ. ಈತ ಜರ್ಮನಿ ಆಸ್ಟ್ರಿಯಾದಲ್ಲಿ ಪ್ರವಾಸ ಕೈಗೊಂಡಾಗ ಅಲ್ಲೊಂದು ಹೊಸ ಬಗೆಯ ನಾರನ್ನು ಕಂಡ. ಆ ನಾರು ಸಾಧಾರಣ ಕಾಗದ ಅಥವಾ ಹತ್ತಿಯ ನಾರಿಗಿಂತ ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತಿತ್ತು. ಇದರಿಂದ ತಯಾರಿಸಿದ ಕಾಗದ ಕೊಳೆಯನ್ನು ಒರೆಸಲು ಅನುಕೂಲಿ ಎಂದು ಕಂಡುಕೊಂಡ ಮೆಹ್ಲರ್ ಅದನ್ನು ತಯಾರಿಸಲು ಆರಂಭಿಸಿದ. ಯುದ್ಧಭೂಮಿಯಲ್ಲಿ ಗಾಯಾಳುಗಳಿಗೆ ಶುಶ್ರೂಷೆ ನಡೆಸುತ್ತಿದ್ದ ದಾದಿಗಳಿಗೆ ರಕ್ತ ಒರೆಸಲು ಬತ್ತೆ ಬೇಕಿತ್ತು. ಮೆಹ್ಲರ್ನ ಬತ್ತೆ ಅದಕ್ಕೆ ಉಪಯುಕ್ತ ಎನ್ನಿಸಿತು. ಇದರಿಂದ ಬ್ಯಾಂಡೇಜ್ ಕಟ್ಟುತ್ತಿದ್ದರು. ಅದೇ ವೇಳೆ ತಮ್ಮ ಮುಟ್ಟಿನ ಸಮಯದಲ್ಲಿಯೂ ರಕ್ತವನ್ನು ಹೀರಿಡಲು ಇದನ್ನು ಗುಟ್ಟಾಗಿ ಬಳಸಲು ಆರಂಭಿಸಿದರು. ಹೀಗಾರಂಭವಾಯಿತು ಸ್ಯಾನಿಟರಿ ಪ್ಯಾಡುಗಳ ಬಳಕೆ. ಮುಂದೆ ಇದರಲ್ಲಿ ಇನ್ನಷ್ಟು ಸುಧಾರಣೆಯಾಯಿತು ಎನ್ನುವುದು ಚರಿತ್ರೆ. ಇದೀಗ ಸ್ಯಾನಿಟರಿ ಪ್ಯಾಡುಗಳನ್ನು ಶಾಲೆಗಳಲ್ಲಿಯೂ ವಿತರಿಸಲಾಗುತ್ತಿದೆ. ಮೆಹ್ಲರ್ನ ಕಾಗದವೇ ಮುಂದೆ ಹೋಟೆಲ್ಗಳಲ್ಲಿ ನೀಡುವ ಪೇಪರ್ ನ್ಯಾಪ್ಕಿನ್ ಹಾಗೂ ಮುಖ ಒರೆಸಲು ಬಳಸುವ ಕ್ಲೀನೆಕ್ಸ್ ಕಾಗದವಾಗಿಯೂ ರೂಪುಗೊಂಡಿತು. ಆಗ ತಾನೇ ಹುಟ್ಟಿದ ಮಕ್ಕಳನ್ನು ದೀಪದ ಅಡಿಯಲ್ಲಿ ಮಲಗಿಸುವುದನ್ನು ಕಂಡಿದ್ದೀರಷ್ಟೇ. ಇದು ಕೂಡ ಯುದ್ಧದ ಕೊಡುಗೆಯೇ ಎಂದರೆ ಅಚ್ಚರಿಪಡಬೇಕಿಲ್ಲ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಜರ್ಮನಿಯ ಮಕ್ಕಳಲ್ಲಿ ರಿಕೆಟ್ಸ್ ಎನ್ನುವ ರೋಗ ವ್ಯಾಪಕವಾಗಿ ಕಂಡುಬಂದಿತ್ತು. ಇದಕ್ಕೆ ಕಾರಣ ಆಗ ಗೊತ್ತಿರಲಿಲ್ಲವೆನ್ನಿ. ಈಗ ಇದು ವಿಟಮಿನ್ ಡಿಯ ಕೊರತೆಯಿಂದಾಗಿ ಆಗುತ್ತದೆ ಎಂದು ತಿಳಿದಿದೆ. ರಿಕೆಟ್ಸ್ನಿಂದಾಗಿ ಮಕ್ಕಳಲ್ಲಿ ಮೂಳೆ ಮುರಿತ ಹೆಚ್ಚಿತ್ತು. ಇಂತಹ ಮಕ್ಕಳ ಚರ್ಮ ಸಾಮಾನ್ಯಕ್ಕಿಂತಲೂ ಪೇಲವವಾಗಿದೆ ಎಂದು ಜರ್ಮನಿಯ ವಿಜ್ಞಾನಿ ಕರ್ಟ್ ಹಲ್ಸಿನ್ಸ್ಕಿ ಕಂಡುಕೊಂಡ. ಚರ್ಮ ಕಂದಾಗುವಂತೆ ಮಾಡಬಹುದೇ ಎಂದು ಪ್ರಯತ್ನಿಸಿದ. ಮಕ್ಕಳನ್ನು ಪಾದರಸ ಬಳಸಿದ ದೀಪಗಳ ಬೆಳಕಿಗೆ ಒಡ್ಡಿದ. ಮಕ್ಕಳ ಚರ್ಮದಲ್ಲಿ ಬಣ್ಣ ಕೂಡಿತು. ಜೊತೆಗೆ ರಿಕೆಟ್ಸ್ ಕಾಯಿಲೆಯ ಲಕ್ಷಣಗಳು ಕಡಿಮೆಯಾದವು. ಹೀಗೆ ಹುಟ್ಟಿತು ಸನ್ ಲ್ಯಾಂಪ್ ಎನ್ನುವ ಉಪಕರಣ. ಇದನ್ನು ಅನಂತರ ಮೂಳೆ ಮುರಿದ ಸೈನಿಕರ ಚಿಕಿತ್ಸೆಯಲ್ಲಿಯೂ ಬಳಸಲಾಯಿತು. ಹೀಗೆ ಯುದ್ಧ ಬಾಂಬುಗಳಲ್ಲದೆ ಇತರ ಉಪಯುಕ್ತ ವಸ್ತುಗಳನ್ನು ನೀಡಿದೆ. ಆದರೆ ಈ ಶೋಧಗಳ ಮೂಲ ಉದ್ದೇಶ ಮಾತ್ರ ಯುದ್ಧದಲ್ಲಿ ಶತ್ರುವಿಗಿಂತಲೂ ಒಂದು ಕೈ ಮೇಲಾಗಿರಬೇಕು ಎನ್ನುವುದೇ ಆಗಿತ್ತು.
1: ಕಥೆ, ಪುರಾಣ ಮತ್ತು ವೈದ್ಯ. ಕಥೆ ಕೇಳೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪಂಚತಂತ್ರದ ಕಥೆಗಳು, ಚಾರಿತ್ರಿಕ ಕಥೆಗಳು, ಪುರಾಣಗಳು ಎಲ್ಲವೂ ಸ್ವಾರಸ್ಯವೇ. ಕೇಳುತ್ತಿದ್ರೆ ಬೆರಗು ಮೂಡಿಸುವಂಥವು. ಪುಷ್ಪಕ ವಿಮಾನ ಹೇಗೆ ಹಾರಿರಬಹುದು? ಹನುಮಂತ ಶ್ರೀಲಂಕೇನು ಒಂದೇ ಹಾರ್ನ ದಾಟಿದಂತಲ್ಲ, ಅವನು ಎಷ್ಟು ದೊಡ್ಡವನಿರಬಹುದು? ಅಥವಾ ಅವನು ಹಾರಿದ್ದು ಎಷ್ಟು ಜೋರಾಗಿರಬಹುದು? ಹೀಗೆಲ್ಲ ನಾವು ಕಥೆ ಕೇಳುವಾಗ ಕಲ್ಪಿಸಿಕೊಂಡು ಬೆರಗಾಗ್ತೇವೆ. ಕೆಲವು ಕಥೆಗಳಲ್ಲಿ ಬರುವ ಸಂದರ್ಭಗಳು ಆಯಾ ಕಾಲದ ಪರಿಸರ, ಜನಜೀವನ ಹಾಗೂ ತಿಳುವಳಿಕೆಯ ಬಗ್ಗೆ ನಮಗೆ ಪರಿಚಯ ಮೂಡಿಸುತ್ತೆ. ಇಂತಹ ಕಥೆಗಳಲ್ಲಿ ಒಂದು ಸೋಮದೇವನ ಕಥಾಸರಿತ್ ಸಾಗರದಲ್ಲಿ ಇದೆ. ಸೋಮದೇವ ಎಂಬ ಸಂಸ್ಕೃತ ಕವಿ 11ನೆಯ ಶತಮಾನದಲ್ಲಿ ಕಾಶ್ಮೀರದ ರಾಜ ಅನಂತದೇವನ ಹೆಂಡತಿಯಾದ ಸೂರ್ಯವತಿಗೆ ಹೇಳಿದ ಕಥೆಗಳಂತೆ. ಆದರೆ ಇಂತಹದ ಕಥೆಗಳನ್ನ ಅದಕ್ಕೆ ಮೊದಲೇ ಜನ ಹೇಳ್ತಿದ್ರು. ಸೋಮದೇವ ಅವನ್ನೆಲ್ಲ ಒಟ್ಟು ಮಾಡಿ ಕಥಾಸರಿತ್ ಸಾಗರ ಎನ್ನುವ ಪುಸ್ತಕವನ್ನ ರಚಿಸಿದಂತೆ. ಈ ಕಥೆಗಳಲ್ಲಿ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಕಿವಿಯೊಳಗೆ ಲಕ್ಷ್ಮೀ ಚೇಳು ಎನ್ನುವ ಹುಳ ಮನೆ ಮಾಡಿಕೊಂಡ ಕಥೆ. ಅದನ್ನ ಗುಣಪಡಿಸಿದ ಚಿಕಿತ್ಸೆಯ ಕಥೆ. ಕೀರ್ತಿಸೇನ ಎನ್ನುವ ಸುಂದರಿಯ ಗಂಡ ವ್ಯಾಪಾರಿ ಊರು ಬಿಟ್ಟು ಹೋಗಿರ್ತಾನೆ. ಆಗ ಅವಳ ಅತ್ತೆ ಕಾಟ ಕೊಡ್ತಾಳೆ. ಆ ಕಾಟವನ್ನು ತಡೆಯದೆ ಕೀರ್ತಿಸೇನ ಗಾಡಿ ಓಡ್ ಹೋಗಿ ಒಂದು ಮರದ ಪಟ್ರೆಯೊಳಗೆ ಅಡಿಕೊಳ್ತಾಳೆ. ಆ ಮರದಲ್ಲಿ ಒಬ್ಬ ರಾಕ್ಷಸಿ ಇರ್ತಾಳೆ. ಅವಳ ಮಕ್ಕಳು ಹಸ್ವೆ ಅಂತ ರಗಳೆ ಮಾಡಿದಾಗ ಸ್ವಲ್ಪ ತಾಳಿ,

0: ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಇರುವ ವಾಸುದತ್ತ ಎನ್ನುವ ರಾಜ ಸಾಯಲಿದ್ದಾನೆ. ಅವನನ್ನು ಗುಣಪಡಿಸಲು ಯಾವ ವೈದ್ಯನಿಗೂ ಸಾಧ್ಯವಾಗಿಲ್ಲ ಅಂತಾಳೆ. ಅದಕ್ಕೆ ಮಕ್ಕಳು, ಆ ಕಾಯಿಲೆಗೆ ಕಾರಣ ಏನು, ಯಾಕೆ ಚಿಕಿತ್ಸೆ ಇಲ್ಲ ಅಂತ ಪ್ರಶ್ನಿಸ್ತಾರೆ. ಆ ರಾಕ್ಷಸಿ ಮಕ್ಕಳಿಗೆ, ಹಾಗೇನಿಲ್ಲ, ಅದಕ್ಕೆ ಚಿಕಿತ್ಸೆ ಇದೆ. ಅದು ಕಾಯಿಲೆ ಅಲ್ಲ, ರಾಜನ ತಲೆಯಲ್ಲಿ ಲಕ್ಷ್ಮೀ ಚೇಳು ಸೇರಿ ಮನೆ ಮಾಡಿದೆ. ಅದನ್ನ ಹೊರಗೆ ತೆಗೆದ್ರೆ ಅವನು ಗುಣವಾಗ್ತಾನೆ. ಅದನ್ನು ತೆಗಿಬೇಕು ಅಂದರೆ ಅವನ ತಲೆಯನ್ನು ಬಿಸಿ ನೀರಿನಿಂದ ಬಿಸಿ ಮಾಡಬೇಕು, ಕಿವಿಯನ್ನು ತಣ್ಣಗಿಡಬೇಕು, ಆಗ ಹುಳುಗಳು ಬಿಸಿ ತಡೆಯಲಾರದೆ ಹೊರಬರುತ್ತವೆ ಅಂತಾಳೆ. ಇದನ್ನು ಕೇಳಿಸ್ಕೊಂಡ ಕೀರ್ತಿಸೇನ ಆ ರಾಜನ ರಾಜ್ಯಕ್ಕೆ ಬರ್ತಾಳೆ. ಗಂಡಸಿನ ವೇಷದಲ್ಲಿ ವೇಷ ಮರೆಸಿಕೊಂಡು, ರಾಜನನ್ನು ಗುಣಪಡಿಸುವ ಚಿಕಿತ್ಸೆ ನನಗೆ ಗೊತ್ತು ಅಂತಾಳೆ. ರಾಜನ ತಲೆಯನ್ನು ಬಿಸಿ ಬಿಸಿ ತುಪ್ಪದಿಂದ ಮಸಾಜ್ ಮಾಡ್ತಾಳೆ. ಮರುದಿನ ಅವನ ತಲೆಗೆ ಬಿಸಿ ತುಪ್ಪ ಸವರಿ ಬಿಸಿಲಿನಲ್ಲಿ ಮಲಗಿಸ್ತಾಳೆ. ಕಿವಿಯೊಳಗೆ ಒಂದು ಪುಟ್ಟ ಬಿದಿರಿನ ಕೊಳವೆಯನ್ನು ಇಟ್ಟು ಕೊಳವೆಯ ಮತ್ತೊಂದು ತುದಿಯನ್ನು ತಣ್ಣಗಿನ ನೀರಿನಲ್ಲಿ ಇಡ್ತಾಳೆ. ಹೀಗೆ ಮಾಡಿದಾಗ ರಾಜನ ತಲೆಯಲ್ಲಿ ಇದ್ದ ಲಕ್ಷ್ಮೀ ಚೇಳುಗಳು ಬಿದಿರಿನ ಕೊಳವೆಯ ಮೂಲಕ ಬಂದು ನೀರಿನಲ್ಲಿ ಸೇರಿದವಂತೆ. ನೋಡಿದ್ರೆ ಒಂದಲ್ಲ ಎರಡಲ್ಲ 150 ಹುಳುಗಳು ಬಂದು ಬಿದ್ದಿದ್ವು ಎನ್ನತ್ತೆ ಕಥೆ. ರಾಜ ಕೀರ್ತಿಸೇನಳಿಗೆ, ಅಲ್ಲಲ್ಲ ವೇಷಧಾರಿ ಕೀರ್ತಿಸೇನನಿಗೆ ಅರ್ಧ ರಾಜ್ಯವನ್ನು ಅಪಾರ ಸಂಪತ್ತನ್ನು ಕೊಡ್ತಾನೆ. ಆದರೆ ಅವಳು ಬೇಡ ಅಂತ ಗಂಡನಿಗೆ ಕಾಯ್ತಾಳೆ ಎನ್ನತ್ತೆ ಕಥೆ. ಇಂತಹ ಕಥೆಗಳು ಸ್ವಾರಸ್ಯಕರವು ಆಶ್ಚರ್ಯವನ್ನು ಮೂಡಿಸುತ್ತವೆ. ಮೊದಲನೆಯದಾಗಿ, ಲಕ್ಷ್ಮೀ ಚೇಳು ಹೀಗೆ ಕಿವಿಯೊಳಗೆ ಮನೆ ಮಾಡೋದುಂಟೆ? ರಾಜ ಬೇಟೆಗೆಂದು ಕಾಡಿಗೆ ಹೋಗಿದ್ದಾಗ ಆಯಾಸ ಆಗಿ ಅಲ್ಲೇ ಮರದ ನೆರಳಿನಲ್ಲಿ ಮಲಗಿದ್ನಂತೆ. ಆಗ ಲಕ್ಷ್ಮೀ ಚೇಳು ಅವನ ಕಿವಿ ಹೊಕ್ತು ಅಂತ ರಾಕ್ಷಸಿ ಹೇಳ್ತಾಳೆ. ಹೀಗೂ ಆಗಬಹುದು ಅಂತ 5 ವರ್ಷದ ಹಿಂದೆ ತೈವಾನಿನ ಚಾಂಗ್ ಗಂಗ್ ವಿಶ್ವವಿದ್ಯಾನಿಲಯದ ಕಿವಿ ವೈದ್ಯರು ಪತ್ತೆ ಮಾಡಿದ್ರು. ಒಬ್ಬ ಮಹಿಳೆಗೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಿವಿಯಲ್ಲಿ ಜೋರಾಗಿ ಏನೋ ಶಬ್ದ ಕೇಳಲು ಆರಂಭಿಸಿ ಬಹಳ ನೋವಾಗೋದಕ್ಕೆ ಶುರುವಾಯಿತು. ಕಿವಿಯೊಳಗೆ ಇಣುಕಿದಾಗ ಯಾವುದೋ ಹುಳ ಸೇರಿಕೊಂಡಂತೆ ಕಣ್ತು. ಅದನ್ನ ಹಾಗೆಯೇ ತೆಗೆಯಲು ಹೋದಾಗ ಅದು ಇನ್ನಷ್ಟು ಮುದ್ದಿಡಿಕೊಂಡು ನೋವು ಹೆಚ್ಚು ಮಾಡ್ತಿತ್ತು. ಕೊನೆಗೆ ವೈದ್ಯರ ಬಳಿಗೆ ತಂದರು. ಸಾಮಾನ್ಯವಾಗಿ ಕಿವಿಯೊಳಗೆ ಹುಳ ಹೋದರೆ ಒಂದು ಟಾರ್ಚನ್ನು ಬೆಳಗಿಸ್ತಾರೆ. ಟಾರ್ಚಿನ ಬೆಳಕನ್ನು ನೋಡಿ ಹುಳುಗಳು ಅತ್ತ ಬರುತ್ತವೆ, ಹೊರಗೆ ಹೋಗುತ್ತವೆ. ಆದರೆ ಇಲ್ಲಿ ಅದಾಗಲಿಲ್ಲ. ಕೊನೆಗೆ ಇವರು ಕೀರ್ತಿಸೇನೆ ಮಾಡಿದ ಉಪಾಯವನ್ನೇ ಮಾಡಿದರಂತೆ. ಕಿವಿಯನ್ನು ಒಂದು ದೊಡ್ಡ ಲೋಟದಿಂದ ಮುಚ್ಚಿದರಂತೆ. ಲೋಟದೊಳಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿದ್ರು. ಲೋಟದ ಬಾಯಿಗೆ ಪುಟ್ಟ ರಂಧ್ರವಿರುವ ಮುಚ್ಚಳವನ್ನು ಮುಚ್ಚಿದ್ರು. ಇದನ್ನು ಕಿವಿಯನ್ನು ಮುಚ್ಚುವಂತೆ ಇಟ್ಟು ಒಂದಿಷ್ಟು ನೋವು ಶಮನಕ ಔಷಧಿಯನ್ನು ಕಿವಿಯೊಳಗೆ ಸಿಂಪಡಿಸಿದರಂತೆ. ಲಕ್ಷ್ಮೀ ಚೇಳು ತನ್ನಂತಾನೆ ಹೊರಬಂದು ಲೋಟದೊಳಗೆ ನುಸುಳ್ಕೊಂತು ಅಂತ ವೈದ್ಯರು ವರದಿ ಮಾಡಿದ್ರು. ಇಂಗ್ಲಿಷ್ ವೈದ್ಯ ಪತ್ರಿಕೆಗಳಲ್ಲಿ ಕಿವಿಯೊಳಗೆ ಲಕ್ಷ್ಮೀ ಚೇಳು ಸೇರಿಕೊಂಡ ಬಗ್ಗೆ ವರದಿಯಾಗಿದ್ದು ಇದೇ ಮೊದಲಂತೆ. ಇದಕ್ಕೂ ಹಿಂದೆ ಇರುವೆ, ಜಿರಳೆ ಮೊದಲಾದವು ಕಿವಿ ಹೊಕ್ಕ ವರದಿಗಳಿದ್ವು. ಪ್ರಪಂಚದಲ್ಲಿ ಕಿವಿಯೊಳಗೆ ಸೇರಿಕೊಳ್ಳುವ ಕೀಟಗಳಲ್ಲಿ ಅರ್ಧಕ್ಕರ್ಧದಷ್ಟು ಬರೀ ಜಿರಳೆಗಳಂತೆ. ಹಾಂ, ಅದು ಸರಿ. ಆದರೆ ತಲೆಯೊಳಗೆ ಅಂತ ಕೀರ್ತಿಸೇನ ಹೇಳಿದ್ಲಲ್ಲ, ತಲೆಯೊಳಗೂ ಲಕ್ಷ್ಮೀ ಚೇಳು ಸೇರಬಹುದಾ? ಲಕ್ಷ್ಮೀ ಚೇಳು ಇದ್ದ ಬಗ್ಗೆ ಕಥಾ ಸರಿತ್ ಸಾಗರದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿಯೂ ವರದಿ ಇಲ್ಲ. ಆದರೆ ಹೊಟ್ಟೆಯಲ್ಲಿ ಇರುವ ಹುಳದಂತಹ ಹುಳವೊಂದು ಕಿವಿಯಲ್ಲಿ ಮನೆ ಮಾಡಿದ ವರದಿ 10 ವರ್ಷಗಳ ಹಿಂದೆ ಜರ್ಮನಿಯಿಂದ ಬಂದಿತ್ತು. ಮಧ್ಯ ವಯಸ್ಕನೊಬ್ಬನ 2 ಕಿವಿಗಳಿಂದಲೂ ಕೀವು ಸುರಿತಿತ್ತು. ಕಿವಿಯಲ್ಲಿ ಸಾಮಾನ್ಯವಾಗಿ ಕಾಣೋ ಎಲ್ಲ ಬಗೆಯ ಸೋಂಕಿನ ಪರೀಕ್ಷೆ ಮಾಡಿದ್ರೂ ಕಾರಣ ಗೊತ್ತಾಗಲಿಲ್ಲ. ಕೊನೆಗೆ ಸರ್ಜರಿ ಮಾಡೋದೇ ಸರಿ ಅಂತ ಸೂಕ್ಷ್ಮ ದರ್ಶಕದೊಂದಿಗೆ ಪರೀಕ್ಷಿಸಿದಾಗ ಕಿವಿಯೊಳಗೆ ಹುಳುಗಳಂತೆ ಏನೋ ಓಡಾಡೋದು ಕಂಡಂತೆ. ಕಿವಿಯೊಳಗಿನಿಂದ ನೀರು ತೆಗೆದು ಪರೀಕ್ಷಿಸಿದಾಗ ಅದರಲ್ಲಿಯೂ ಹುಳುಗಳು ಕಂಡವು. ಇವು ಹೊಟ್ಟೆಯಲ್ಲಿ ಬರುವ ಜಂತು ಹುಳು ಜಾತಿಯವು. ಆದರೆ ಅದುವರೆಗೂ ಅವು ಮನುಷ್ಯರಲ್ಲಿ ಕಂಡಿರಲಿಲ್ಲ ಅಂತ ವೈದ್ಯರು ವರದಿ ಮಾಡಿದ್ರು. 100+ ಹುಳುಗಳನ್ನು ವೈದ್ಯರು ತೊಳೆದು ತೆಗೆದಿದ್ರು. ಆದರೆ ತಲೆಯಲ್ಲಿ ನೆಲೆಸಿದ್ವು ಅಂತ ಸೋಮದತ್ತ ಬರೆದಿದ್ದಾರಲ್ಲ, ಹಾಗೂ ಇರಬಹುದೇ? ಅದೂ ಸಾಧ್ಯ. ಆದರೆ ಲಕ್ಷ್ಮೀ ಚೇಳಲ್ಲ, ರಕ್ತದಲ್ಲಿ ಸೋಂಕಿ ಅಲ್ಲಿಂದ ಮಿದುಳಿಗೆ ಹೋಗಿ ಮಿದುಳಿನಲ್ಲಿಯೇ ಮೊಟ್ಟೆ ಆಗುವ ದುಂಡು ಹುಳುಗಳ ಜಾತಿಗಳಿವೆ. ಅವನ್ನ ನ್ಯೂರೋಸಿಸ್ಟಾಯಿಡಿಸ್ ಅಂತಾರೆ. ಅಂಥವರು ಸೋಮದತ್ತನ ಕಥೆಯ ರಾಜನಂತೆಯೇ ನರಗಳ ಕ್ಷಯಕ್ಕೆ ತುತ್ತಾಗ್ತಾರೆ, ಸಾವಿನ ಅಂಚಿಗೆ ನಡೀತಾರೆ. ಇಂತಹ 100+ ರೋಗಿಗಳನ್ನು ವೈದ್ಯರು ಔಷಧ ನೀಡಿ ಗುಣಪಡಿಸಿದ್ದಿದೆ. ಆದರೆ ಖಂಡಿತ ತುಪ್ಪದ ಚಿಕಿತ್ಸೆ ಹಾಗೂ ನೀರಿನ ಚಿಕಿತ್ಸೆಯಿಂದ ಅಲ್ಲ. ಹಾಗಿದ್ರೆ ಆ ರಾಜನಿಗೆ ಬಂದಿದ್ದು ಸೋಂಕು ಲಕ್ಷ್ಮೀ ಚೇಳಿನದ್ದೋ ಅಥವಾ ದುಂಡು ಹುಳುಗಳದ್ದೋ, ಅಥವಾ ಈ ಎಲ್ಲದರ ಬಗ್ಗೆಯೂ ತಿಳಿದಿದ್ದು ಒಂದಿನ್ನೊಂದರ ಜೊತೆಗೆ ಗೊಂದಲಗೊಂಡು ಹೊಸ ಕಥೆಯನ್ನೇ ಸೋಮದತ್ತ ಬರೆದ್ನೋ? ಒಂದಂತೂ ನಿಜವಿರಬೇಕು, ಆಗಿನ ಕಾಲದಲ್ಲಿ ಇಂತಹ ಕಿವಿಯ ಸೋಂಕು ಇತ್ತು ಅಂತ ಅಷ್ಟೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು ಹಾಗೂ ಜಮೀನು.

0: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
4: ನನ್ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
5: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
6: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ
1: ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಮ್ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು

0: ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10-12 ಸಚಿವರ ಹೆಸರುಗಳಿದ್ದು, ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ಗೆ ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ, 1 ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ

0: ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕೆಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53 ರೂಪಾಯಿ 50 ಪೈಸೆಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಕೇಳಿ ಬರೋಣ ಕಲರವ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಮಕ್ಕಳೇ, ನನ್ನ ಹೆಸರು ಮಣಿಕಂಠ. ನಾನು ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರ ಹೊಸಹಳ್ಳಿಯಲ್ಲಿ ಸಹಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಇನ್ನೇನು, ನಿಮ್ಗೆಲ್ರಿಗೂ ಬೇಸಿಗೆ ರಜೆ ಮುಗಿತಾ ಬಂತು. ಈ ಬೇಸಿಗೆ ರಜೆಯಲ್ಲಿ ನೀವೆಲ್ಲರೂ ಮನೆಯಲ್ಲಿ ಆಟ ಆಡಿಕೊಂಡು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೆಲ್ಲರೂ ಆಟ ಆಡ್ತಾನೆ ತುಂಬ ಪಾಠಗಳನ್ನೂ ಕಲ್ತಿರ್ತೀರ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮೆಲ್ರಿಗೂ ಇದೆ. ಆಕಾಶದಲ್ಲಿ ಅಕ್ಕಿ ಹೇಗೆ ಆರ್ತಿದೆ ಎಂಬ ಕುತೂಹಲ ಬಂದಿದ್ದರಿಂದಲೇ ನಾವಿವತ್ತು ವಿಮಾನ ಕಂಡಿಡೀಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಪ್ರತಿದಿನ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಅವುಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನನೇ ವಿಜ್ಞಾನ. ಈ ವಿಜ್ಞಾನದ ಮೇಲಿನ ಕುತೂಹಲ ನಮ್ಮನ್ನು ಭೂಮಿಯಿಂದ ಬಾಹ್ಯಾಕಾಶದ ಕಡೆಗೆ ಮತ್ತು ಸಮುದ್ರದ ಆಳಕ್ಕೆ

ಹೀಗೆ ಮನುಷ್ಯನ ಕುತೂಹಲಕ್ಕೆ ಮಿತಿನೇ ಇಲ್ಲ. ಈ ಮನುಷ್ಯನ ಕುತೂಹಲ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ನೋಡೋದಾದರೆ, ಅವನ ಹುಟ್ಟಿನಿಂದಲೇ ಈ ಕುತೂಹಲ ಪ್ರಾರಂಭ ಆಯಿತು. ಪ್ರತಿಯೊಂದು ಮಗುವಿನಲ್ಲೂ ಒಬ್ಬ ವಿಜ್ಞಾನಿ ಇರ್ತಾನೆ. ನಾವು ಒಂದು ಮಗುವಿಗೆ ಒಂದು ಆಟಿಕೆ ಕೊಟ್ಟರೆ ಆ ಮಗು ಆ ಆಟಿಕೆ ಒಳಗಡೆ ಏನಿದೆ ಅನ್ನೋ ನೋಡೋ ಕುತೂಹಲದಲ್ಲಿ ಆ ಆಟಿಕೆನ ಮುರಿದು ಅದರೊಳಗಡೆ ಏನಿದೆ ಅಂತ ಹುಡುಕುತ್ತೆ. ಈ ಕುತೂಹಲದಿಂದಲೇ ಇವತ್ತು ಜಗತ್ತಿಗೆ ಹಲವಾರು ಕೊಡುಗೆಗಳು ನಮಗೆ ಸಿಕ್ಕಿದೆ. ಸೊ ಈ ಕುತೂಹಲನ ನಾವು ಹೀಗೆ ಉಳಿಸ್ಕೋಬೇಕು ಅಂತಂದರೆ

ನಾವು ಪ್ರಶ್ನೆ ಮಾಡ್ತಿರ್ಬೇಕು, ಮತ್ತು ಆ ಪ್ರಶ್ನೆಗಳಿಗೆ ಉತ್ತರ ಏನು, ಅದರಲ್ಲೂ ಸರಿ ಉತ್ತರ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಯಾವಾಗಲೂ ಮಾಡ್ತಿರ್ಬೇಕು. ಈಗ ನಾವು ರಜೆಯಲ್ಲಿ ಮನೆಯಲ್ಲಿದ್ದೀವಿ, ಓದಿನ ಕಡೆಗೆ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿದ್ದೀವಿ, ಆದರೂ ಕೂಡ ನಾವು ಶಾಲೆಗೆ ಬಂದು ಪಾಠ ಕಲಿಯಲಿಲ್ಲ ಅಂತಂದ್ರೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಸುಮಾರು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಸೊ ನಾನಾಗಿ ಇವತ್ತು ನಿಮಗೆಲ್ರಿಗೂ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಉತ್ತರ ಹೇಳಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ತಾನೆ? ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸರಿಯಾದ ಉತ್ತರ ಬುಧ ಗ್ರಹ. ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಆರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಾನು ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗಿಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದ್ರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದ್ರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು.

ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ ಜೂನ್ 5ರಂದು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪಾ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾಂ, ಸರಿಯಾದ ಉತ್ತರ ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ

ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ

ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ ಶೇಕಡ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ, ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪ ಅಂದರೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸಿತು. ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು? ಈ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ, ನೀವೇ ಈ ಪ್ರಶ್ನೆಗೆ ಉತ್ತರನ ಹುಡುಕಿ. ನಾವು ಹಾಲಿಗೆ ಎಪ್ಪ ಹಾಕಿದಾಗ ಅದು ಮೊಸರಾಗಿ ಪರಿವರ್ತನೆ ಆಗುತ್ತೆ. ಈ ಮೊಸರಾಗಿ ಪರಿವರ್ತನೆ ಆಗಲು ಒಂದು ಬ್ಯಾಕ್ಟೀರಿಯಾ ಇದಕ್ಕೆ ಕಾರಣ ಆಗುತ್ತೆ. ಆ ಬ್ಯಾಕ್ಟೀರಿಯಾದ ಹೆಸರೇನು

0: ಮಾನವನ ವೈಜ್ಞಾನಿಕ ಹೆಸರೇನು? ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೇಪಿಯನ್. ಸೊ ಇದೇ ರೀತಿ ನಾವು ಎಲ್ಲ ಜೀವಿಗಳಿಗೂ ಕೂಡ ವೈಜ್ಞಾನಿಕ ಹೆಸರುಗಳನ್ನಿಟ್ಟಿದ್ದೀವಿ. ಉದಾಹರಣೆಗೆ ತೆಂಗಿನ ಮರಕ್ಕೆ ನಾವು ಕೋಕಸ್ ನ್ಯೂಸಿಪೆರಾ ಅಂತ ಕರಿತೀವಿ. ಅದೇ ರೀತಿ ಭತ್ತಕ್ಕೆ ವರೈಸಾ ಸಟೈವಾ ಎಂಬ ವೈಜ್ಞಾನಿಕ ಹೆಸರನ್ನು ಕರಿತೀವಿ. ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ? ಸರಿಯಾದ ಉತ್ತರ, ಶಬ್ದದ ವೇಗ ಘನ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ. ಶಬ್ದ ಪ್ರಸಾರ ಆಗಬೇಕು ಅಂತಂದರೆ ಅದಕ್ಕೆ ಯಾವುದಾದ್ರೂ ಒಂದು ಮಾಧ್ಯಮ ಇರಲೇಬೇಕು. ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಮುಂದಿನ ಪ್ರಶ್ನೆ, ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರುವ ಲೋಹ ಯಾವುದು? ಸರಿಯಾದ ಉತ್ತರ, ಪಾದರಸ. ಈ ಪಾದರಸ ಒಂದು ಲೋಹ. ನಾವು ಇದನ್ನು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಇದು ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತದೆ. ಈ ಪಾದರಸವನ್ನು ನಾವು ಈ ಕ್ಲಿನಿಕಲ್ ಥರ್ಮೋಮೀಟರ್ ಅಂದರೆ ನಮ್ಮ ದೇಹದ ತಾಪಮಾನವನ್ನು ಅಳತೆ ಮಾಡುವಂಥ ಒಂದು ಸಾಧನದಲ್ಲಿ ಬಳಸ್ತೀವಿ. ಮತ್ತು ನಮ್ಮ ದೇಹದ ರಕ್ತದೊತ್ತಡ ಒಂದು ಪರೀಕ್ಷಿಸಲು ಬಳಸುವಂಥ ಸ್ಪಿಗ್ಮೋ ಮ್ಯಾನೋಮೀಟ್ರಲ್ಲೂ ಕೂಡ ನಾವು ಈ ಪಾದರಸವನ್ನು ಬಳಸ್ತೀವಿ. ಈ ಮರ್ಕ್ಯೂರಿ ಎಂಬ ಹೆಸರಿನಲ್ಲೇ ಒಂದು ಗ್ರಹ ಕೂಡ ಇದೆ. ಯಾವ ಗ್ರಹ ಅಂತಂದರೆ ನಾವು ಈ ಹಿಂದೆ ಚರ್ಚೆ ಮಾಡಿದಂಥ ಪ್ರಶ್ನೆ, ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂದರೆ ಬುಧ ಗ್ರಹ. ಈ ಬುಧ ಗ್ರಹಕ್ಕೆ ನಾವು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಕರಿತೀವಿ. ಧನ್ಯವಾದಗಳು.
1: ವಿದ್ಯಮಾನಗಳನ್ನ ಗುರುತಿಸ್ತೀವಿ. ಸೈಂಟಿಫಿಕ್ ಫೆನಾಮಿನನ್ ಒಂದಷ್ಟು ಇರುತ್ತೆ, ಅದು ಯಾವುದು ಅಂತ ಒಂದು ಚಿತ್ರ ಹಾಕ್ತೀವಿ, ಅದನ್ನ ನೋಡ್ಬಿಟ್ಟು ಹೇಳ್ಬೇಕು ನೀವು. ಕರೆಕ್ಟ್ ಆದಂತಹ ಆನ್ಸರೇ ಬೇಕು ನಮ್ಗೆ. ಓಕೆ, ಎಸ್. ಯಾವ ನಂಬರ್ ನಿಮಗ್ ಬೇಕು? ನಂಬರ್ 6. ಆರರ ಹಿಂದಿರುವಂತಹ ಸೈಂಟಿಫಿಕ್ ಫೆನಾಮಿನ ಯಾವುದು? ಅಬ್ಸರ್ವ್ ಮಾಡಿ. ಎಸ್, ಟೈಮ್ ಅಪ್. ನ್ಯೂಟ್ರಲೈಸೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ನ್ಯೂಟ್ರಲೈಸೇಷನ್ ಸರಿಯಾದ ಉತ್ತರ, 10 ಅಂಕಗಳು. ನೆಕ್ಸ್ಟ್ ನಂಬರ್ 5. ಐದರ ಹಿಂದಿರುವ ಪ್ರಶ್ನೆ, ಎಸ್, ಸಬ್ಲಿಮೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ಸಬ್ಲಿಮೇಷನ್ ಸರಿಯಾದ ಉತ್ತರ, 2. ಎಸ್, ಆಸ್ಮಾಸಿಸ್ ಸರಿಯಾದ ಉತ್ತರ, 10 ಅಂಕಗಳು.

ನೆಕ್ಸ್ಟ್ ನಿಮಗೆ ಒನ್ನ ಒನ್ ಹಿಂದೆ ಯಾವ್ದಿದೆ? ಎಸ್, ಟೈಮ್ ಅಪ್ ಹೇಳಿ. ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತಾ ಇದ್ರು, ಚೆಕ್ ಮಾಡೋಣ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಸರ್, ಡಿಸ್ಪರ್ಷನ್ ಅಲ್ಲ ಅದು, ಸ್ಕ್ಯಾಟರಿಂಗ್. ಡಿಸ್ಪರ್ಷನ್ ಏಳು ಬಣ್ಣ ಆಗೋದು. ಎಸ್, ಯಾವುದೋ ಒಂದು ಫೋಟೋ ತೋರಿಸ್ತೀವಿ, ಅದನ್ನ ಇಂಗ್ಲಿಷ್ ಅಲ್ಲೂ ಹೇಳ್ಬೇಕು ಕನ್ನಡದಲ್ಲೂ ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ 5 ಅಂಕ, ಕನ್ನಡದಲ್ಲಿ ಹೇಳಿದ್ರೆ 5 ಅಂಕ, ಒಟ್ಟು 10 ಅಂಕ. ಯಾವ್ದಾದ್ರು ಒಂದ್ರಲ್ಲಿ ಸರಿ ಹೇಳಿದ್ರೆ ಸರ್ ಬರೀ 5 ಅಂಕ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಯಾವ ನಂಬರ್ ಬೇಕು? ನಂಬರ್ 3. 3 ಹಿಂದಿರುವ ಪಿಕ್ಚರ್ ಯಾವುದು? ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ? ಮೆಂತ್ಯ ಮತ್ತೆ ಫೆನಿಗ್ರೀಕ್ ಅಂತ ಹೇಳ್ತಾ ಇದಾರೆ. ಸರಿ ಇದೆಯಾ? ಸರಿ ಅಂತೆ. 10 ಅಂಕಗಳು ನಿಮಗೆ. ನೆಕ್ಸ್ಟ್ ನಿಮಗೆ ನಂಬರ್ 3. 3 ಹಿಂದಿರುವ ಕ್ವಶನ್ 6. ನಂಬರ್ 6, ತೊಂಡೆಕಾಯಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ, ಎಸ್, ಇಂಗ್ಲಿಷ್ ನಲ್ಲಿ ಏನಂತಾರೆ ತೊಂಡೆಕಾಯಿಗೆ? ಐವಿ ಗಾರ್ಡ್ ಅಂತ ಕರೀತಾರೆ ತೊಂಡೆಕಾಯಿಗೆ. ಕೇಳಿದ್ದೆ ಈಗ ಮಾಡ್ತಾ ಇತ್ತು, ಖಂಡಿತ. ನೆಕ್ಸ್ಟ್ ನಿಮ್ಗೆ ಸರ್ ನಂಬರ್ 5. 5 ಹಿಂದಿರುವಂತಹ ಪಿಕ್ಚರ್ ಇದು ಸರ್, ಬೈನಾಕ್ಯುಲರ್ ಕನ್ನಡದಲ್ಲಿ ಸರ್ ದ್ವಿನೇತ್ರಿ ಅಂತ ಹೇಳ್ತಾ ಇದಾರೆ. ಚೆಕ್ ಮಾಡೋಣ ಸರಿಯಾದ ಉತ್ತರ ಸರ್. 2. ನಂಬರ್ 2. 2 ಹಿಂದಿರುವ ಚಿತ್ರ ನೇರಳೆ ಹಣ್ಣು ಅಂತ ಕನ್ನಡದಲ್ಲಿ ಬಂದಿದೆ, ಇಂಗ್ಲಿಷ್ ನಲ್ಲಿ ಜಾಮೂನ್ ಸ್ವೀಟ್ ಹೇಳ್ತಾ ಇದಾರೆ. ಚೆಕ್ ಮಾಡೋಣ, ಜಾಮೂನ್ ಸರಿಯಾದ ಉತ್ತರ, ನೇರಳೆ ಹಣ್ಣು. ಸೊ ಅಲ್ಲಿಗೆ ಈ ಸುತ್ತು ಮುಗಿದಿದೆ, ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು ನಿಮ್ಮಿಂದ ಪ್ರಾರಂಭ ಆಗುತ್ತೆ, ಸಮಸ್ಯೆಗಳು ಬರ್ತಾ ಇದೆ, ನಿಮ್ಮಿಂದ ಪ್ರಾರಂಭ ಆಗುತ್ತೆ. ಒಂದು ಸಮಸ್ಯೆ ಬರುತ್ತೆ, ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕಾಗುತ್ತೆ. ಗೆಟ್ ರೆಡಿ. 1. 1 ಇಂದ ಲೆಕ್ಕ, ಎಸ್, 10 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡ್ಬಿಡೋಣ, 40 ಸೆಂಟಿಮೀಟರ್ ತಪ್ಪಾದ ಉತ್ತರ. ನೆಕ್ಸ್ಟ್ 2 ಪ್ರಶ್ನೆ ನಿಮ್ಗೆ, 5. 5 ಹಿಂದೆ ಚೆಕ್ ಮಾಡ್ಬಿಡಿ, 5 ಅಂತ ಹೇಳ್ತಾ ಇದಾರೆ, ಚೆಕ್ ಮಾಡೋಣ. 300 ಕೂಲಂ ಸರ್ ತಪ್ಪು ಉತ್ತರ. ನೆಕ್ಸ್ಟ್ ನಿಮಗೆ 4 ಚೆಕ್ ಮಾಡೋಣ, 30 ಲೀಟರ್ ಹೇಳ್ತಾ ಇದಾರೆ, ಚೆಕ್ ಮಾಡೋಣ. ಅಂದಾಜು 850 ಲೀಟರ್. ಲಾಸ್ಟ್ ಕ್ವಶನ್ ಫಾರ್ ಯು, ಎಸ್, 2. ಎಸ್, 2 ಕಿಲೋಗ್ರಾಮ್ ಅಂತ ಹೇಳ್ತಾ ಇದಾರೆ, ಚೆಕ್ ಮಾಡೋಣ. ಡೆನ್ಸಿಟಿ 2 ಗ್ರಾಮ್ ಸೇಮ್. ಈಗ ನಿಮ್ಮಿಬ್ಬರಿಗೆ ಒಂದು ಟೈ ಬ್ರೇಕ್ ಮಾಡ್ತಾ ಇದೀವಿ. ಈ ಟೈ ಬ್ರೇಕ್ 2 ಕ್ವಶನ್ ಕೇಳೋಣ. ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಟೆಕ್ಟಾನ್ ಅಂತ ಹೇಳಿದರೆ -1. ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೀಡ್. ನೆಕ್ಸ್ಟ್ ನಿಮಗೆ, ಟೈಟಾನ್ ಯಾವ ಗ್ರಹದ ಉಪಗ್ರಹ ಹೇಳ್ಬೋದು? ಮತ್ತೆ -1, ಶನಿ ಗ್ರಹದ್ದು. ಸೊ -2 ಆಗಿದೆ. ಇಷ್ಟದವರೆಗೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಈ ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಯಚಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹರಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.

0: ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
4: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.
5: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನದ ಸಂಕ್ಷಿಪ್ತ ಮಾಹಿತಿ ಮತ್ತು ಹೊಸ ಮುದ್ರಿಕೆಗಳ ಪುಸ್ತಕಗಳ ಮಾಹಿತಿ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಎಂಆರ್ ಆಶರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಸಾಮಾನ್ಯ ಜ್ಞಾನ
7: ಸಾಧನೆಗೆ ದಾರಿ ತೋರುವ,
6: ಮಾರ್ಗದರ್ಶನ ನೀಡುವ,
7: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
6: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
7: ಪ್ರಚಲಿತ ವಿದ್ಯಮಾನಗಳು,
6: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
7: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
6: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
8: ಡಾಕ್ಟರ್ ಎಂ ಆರ್ ಆಶಾ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮ್ಮರಗಳ್ಳಿ, ಎಚ್ಡಿಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವ ವಿದ್ಯಾರ್ಥಿಗಳಿಗಾಗಿ ಭಾರತ ಸಂವಿಧಾನದ ಸಂಕ್ಷಿಪ್ತ ಪರಿಚಯ. ಸಂವಿಧಾನವನ್ನು ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಎಂದು ಕರೆಯಲಾಗುತ್ತದೆ. ಸಂವಿಧಾನವು ಒಂದು ರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಕಾನೂನು, ಆಡಳಿತಾತ್ಮಕ ಕಾನೂನು, ಸುಗ್ರೀವಾಜ್ಞೆ ಮುಂತಾದ ಎಲ್ಲಾ ವಿಧವಾದ ಕಾನೂನುಗಳ ಮೂಲವಾಗಿದೆ. ಸಂವಿಧಾನವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುತ್ತದೆ. ಸಂವಿಧಾನವು ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ಸ್ಪಷ್ಟಪಡಿಸುತ್ತದೆ. ಅಲ್ಲದೆ ಸಂವಿಧಾನವು ರಾಜ್ಯ ಮತ್ತು ಪ್ರಜೆಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸುತ್ತದೆ. ಸಂವಿಧಾನವಿಲ್ಲದೆ ಯಾವುದೇ ರಾಷ್ಟ್ರದಲ್ಲಿ ಆಡಳಿತವನ್ನು ನಡೆಸಲು ಸಾಧ್ಯವಿಲ್ಲ. ಆದ್ದರಿಂದ ಸಂವಿಧಾನವಿಲ್ಲದ ದೇಶವು ಶಿರವಿಲ್ಲದ ಶರೀರದಂತೆ ಎಂದು ಹೇಳಬಹುದು. ಸರ್ಕಾರವು ಜನರನ್ನು ನಿಯಂತ್ರಿಸಿದರೆ ಸರ್ಕಾರವನ್ನು ಸಂವಿಧಾನ ನಿಯಂತ್ರಿಸುತ್ತದೆ. ಸಂವಿಧಾನವು ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಖಾತ್ರಿ ನೀಡುತ್ತದೆ. ಸಂವಿಧಾನದ ಬೆಳವಣಿಗೆಯ ಆರಂಭವನ್ನು ಗ್ರೀಕ್ ದೇಶದಲ್ಲಿ ಕಾಣಬಹುದು. ರಾಜ್ಯಶಾಸ್ತ್ರದ ಪಿತಾಮಹನಾದ ಅರಿಸ್ಟಾಟಲನು ತನ್ನ ರಾಷ್ಟ್ರ ಅಥೆನ್ಸ್ಗೆ ಒಂದು ಸಂವಿಧಾನವನ್ನು ರಚಿಸಿದ್ದನ್ನು ಇಲ್ಲಿ ಸ್ಮರಿಸಿ

ಎನಿಸಬಹುದು. ಸಂವಿಧಾನ ಎಂಬ ಕನ್ನಡ ಪದವು ಕಾನ್ಸ್ಟಿಟ್ಯೂಷನ್ ಎಂಬ ಆಂಗ್ಲ ಪದದ ಕನ್ನಡ ತರ್ಜುಮೆಯಾಗಿದೆ. ಕಾನ್ಸ್ಟಿಟ್ಯೂಷನ್ ಎಂಬ ಪದವು ಕಾನ್ಸ್ಟಿಟ್ಯೂಟ್ ಎಂಬ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂದರೆ ಸ್ಥಾಪಿಸು, ರಚಿಸು, ಸಂಯೋಜಿಸು ಎಂದರ್ಥ. ಆದ್ದರಿಂದ ಸರ್ಕಾರದ ರಚನೆಗೆ ಅಥವಾ ಸಂಯೋಜನೆಗೆ ಅಥವಾ ಸ್ಥಾಪನೆಗೆ ಸಂಬಂಧಿಸಿದ ಒಂದು ದಾಖಲೆಯೇ ಸಂವಿಧಾನ ಎಂದು ಹೇಳಬಹುದು. ಒಂದು ರಾಷ್ಟ್ರದಲ್ಲಿ ಸರ್ಕಾರವು ಯಾವ ಮೂಲಭೂತ ತತ್ವಗಳಿಗನುಗುಣವಾಗಿ ಆಡಳಿತವನ್ನು ನಡೆಸುತ್ತದೆಯೋ ಹಾಗೂ ಪ್ರಜೆಗಳು ಯಾವ ನಿಯಮಗಳಿಗನುಗುಣವಾಗಿ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿರುತ್ತಾರೆಯೋ ಅಂತಹ ಮೂಲಭೂತ ತತ್ವಗಳ ಹಾಗೂ ನಿಯಮಗಳ ಸಂಕಲನವನ್ನು ಸಂವಿಧಾನ ಎಂದು ಕರೆಯಲಾಗುತ್ತದೆ. ಸಂವಿಧಾನವು ಒಂದು ರಾಷ್ಟ್ರದ ಆಡಳಿತವನ್ನು ನಿರ್ದೇಶಿಸುವ ದಿಕ್ಸೂಚಿ ಇದ್ದಂತೆ ಸರ್ಕಾರದ ವಿವಿಧ ಅಂಗಗಳು ಸಂವಿಧಾನದ ಮಾರ್ಗದರ್ಶನದಲ್ಲಿಯೇ ತಮ್ಮ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುತ್ತವೆ. ಸಂವಿಧಾನವಿಲ್ಲದೆ ಯಾವುದೇ ರಾಷ್ಟ್ರದಲ್ಲಿ ಆಡಳಿತವನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಸಂವಿಧಾನವಿಲ್ಲದೆ ಒಂದು ರಾಷ್ಟ್ರವಿರಲು ಸಾಧ್ಯವಿಲ್ಲ. ಸಂವಿಧಾನವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುತ್ತದೆ. ಸರ್ಕಾರದ ಅಂಗಗಳು ಸಂವಿಧಾನಾತ್ಮಕವಾದ ಅಧಿಕಾರಗಳನ್ನು ಮಾತ್ರ ಚಲಾಯಿಸಬೇಕು. ವ್ಯಕ್ತಿಯೇ ಆಗಲಿ ಅಥವಾ ಸರ್ಕಾರವೇ ಆಗಲಿ ಸಂವಿಧಾನವನ್ನು ಉಲ್ಲಂಘಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮೂಲಕ ಪ್ರಜೆಗಳ ವ್ಯಕ್ತಿತ್ವ ವಿಕಸನಕ್ಕೆ ಮಹತ್ವವಾದ ಕಾಣಿಕೆಯನ್ನು ನೀಡುತ್ತದೆ. ಸಂವಿಧಾನವು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಒಳಗೊಂಡಿರುತ್ತದೆ. ಮೂಲಭೂತ ಕರ್ತವ್ಯಗಳ ಪಾಲನೆಯು ಪ್ರಜೆಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ದೇಶಭಕ್ತಿ, ರಾಷ್ಟ್ರನಿಷ್ಠೆ, ಕಾಯಕತತ್ವದಲ್ಲಿ ನಂಬಿಕೆ, ವೈಜ್ಞಾನಿಕ ಮನೋಭಾವನೆ ಮುಂತಾದ ಉದಾತ್ತ ಗುಣಗಳನ್ನು ಮೈಗೂಡಿಸುವುದರ ಮೂಲಕ ಆದರ್ಶ ಸಮಾಜದ ಸ್ಥಾಪನೆಗೆ ನಾಂದಿ ಹಾಡುತ್ತದೆ. ಸಂವಿಧಾನವು ಒಂದು ರಾಷ್ಟ್ರದ ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಹಾಗೂ ಆಶೋತ್ತರಗಳನ್ನು ಒಳಗೊಂಡಿರುತ್ತದೆ. ಇದು ಪ್ರಜೆಗಳಲ್ಲಿ ತಮ್ಮ ಧ್ಯೇಯೋದ್ದೇಶಗಳ ಬಗೆಗಿನ ಪ್ರಜ್ಞೆಯನ್ನು ಸದಾ ಜಾಗೃತಾವಸ್ಥೆಯಲ್ಲಿರಿಸುವುದರ ಮೂಲಕ ಅವುಗಳನ್ನು ಸಾಧಿಸಲು ಪ್ರೇರೇಪಿಸುತ್ತದೆ. ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಭಾರತ ಸಂವಿಧಾನವು ಒಂದಾಗಿದೆ. ಭಾರತ ಸಂವಿಧಾನವು ನವೆಂಬರ್ 26, 1949 ಅಂಗೀಕಾರವಾಗಿ ಜನವರಿ 26, 1950 ಅಧಿಕೃತವಾಗಿ ಜಾರಿಗೆ ಬಂದಿತು. ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ಮೂಲತಃ ಅದರಲ್ಲಿ 395 ವಿಧಿಗಳು, 8 ಪರಿಶಿಷ್ಟಗಳು ಹಾಗೂ 22 ಭಾಗಗಳಿದ್ದವು. ಪ್ರಸ್ತುತ ಭಾರತ ಸಂವಿಧಾನ 470 ವಿಧಿಗಳು, 12 ಪರಿಶಿಷ್ಟಗಳು, 25 ಭಾಗಗಳು, 106 ತಿದ್ದುಪಡಿಗಳನ್ನು ಹೊಂದಿದೆ. ಭಾರತೀಯ ಸಂವಿಧಾನವು ಸಂಯುಕ್ತ ಸ್ವರೂಪವನ್ನು ಹೊಂದಿದ್ದು ಬಲಿಷ್ಠ ಕೇಂದ್ರ ಸರ್ಕಾರದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಭಾರತೀಯ ಸಂವಿಧಾನವು ವಿಶ್ವದ ಬೃಹತ್ ಸಂವಿಧಾನವಾಗಿದ್ದು ಅದು ಒಳಗೊಂಡಿರುವ ಅಂಶಗಳ ಬಗ್ಗೆ ವಿಶಾಲ ಮತ್ತು ವಿಸ್ತೃತವಾದ ವಿವರಣೆಯನ್ನು ನೀಡುತ್ತದೆ. ಜನವರಿ 26, 1950 ಜಾರಿಗೆ ಬಂದ ಭಾರತೀಯ ಸಂವಿಧಾನ ಇದುವರೆಗೂ ಹಲವಾರು ತಿದ್ದುಪಡಿಗಳಿಗೆ ಒಳಗಾಗಿದೆ. ಭಾರತೀಯ ಸಂವಿಧಾನವು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದ್ದು ಅದರ ಮೂಲ ಪ್ರತಿ ಅಂದವಾದ ಕೈ ಬರವಣಿಗೆಯಲ್ಲಿ ಬರೆಯಲ್ಪಟ್ಟಿದೆ. ಭಾರತೀಯ ಸಂವಿಧಾನವು ತನ್ನಲ್ಲಿ ಅದರ ಐತಿಹಾಸಿಕ ಹಿನ್ನೆಲೆ, ಭಾರತೀಯ ಪೌರರ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ತಿದ್ದುಪಡಿಯ ವಿಧಾನಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಸರ್ಕಾರಿ ವ್ಯವಸ್ಥೆ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ವ್ಯವಸ್ಥೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸ್ಥಳೀಯ ಸರ್ಕಾರಗಳ ಕಾರ್ಯವಿಧಾನ, ನ್ಯಾಯಾಂಗ ವ್ಯವಸ್ಥೆ, ಭಾರತದ ಸಂಯುಕ್ತ ವ್ಯವಸ್ಥೆಯ ಸ್ವರೂಪ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಅಂತರರಾಜ್ಯ ಸಂಬಂಧಗಳು, ಚುನಾವಣೆ, ಇನ್ನೂ ಹಲವು ರಾಜ್ಯಾಡಳಿತ ವ್ಯವಸ್ಥೆಯ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒಳಗೊಂಡಿದೆ. ಸಂವಿಧಾನ ರಚನಾ ಸಭೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ಭಾರತೀಯ ಸಂವಿಧಾನ ರಚನಾ ಸಮಿತಿಯು ನವೆಂಬರ್ 1946 ರಚನೆಯಾಯಿತು. ಸಂವಿಧಾನ ರಚನಾ ಸಮಿತಿಯ ಸೂಚಿತ ಸದಸ್ಯರ ಸಂಖ್ಯೆ 389 ಆಗಿತ್ತು. ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದರು. ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡರು. ಭಾರತೀಯ ಸಂವಿಧಾನ ರಚನಾ ಸಮಿತಿಯು ಅಂದು ಭಾರತೀಯ ಸಮಾಜದ ಎಲ್ಲ ವರ್ಗದ ಪ್ರತಿನಿಧಿಗಳು, ಪ್ರಮುಖ ವ್ಯಕ್ತಿಗಳನ್ನೊಳಗೊಂಡ ಸಮಿತಿಯಾಗಿ ರೂಪುಗೊಂಡಿತು. ಭಾರತೀಯ ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ 9, 1946 ತನ್ನ ಮೊದಲ ಸಭೆ ನಡೆಸಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ಸಭೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿಕೊಂಡಿತು. ನಂತರ ಡಿಸೆಂಬರ್ 11, 1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು ಸಂವಿಧಾನದ ರಚನಾ

ರಚನಾ ಸಭೆಯ ಮುಖ್ಯ ಧ್ಯೇಯ ಸಂವಿಧಾನ ರಚನೆಯ ಮೂಲಕ ಬ್ರಿಟಿಷ್ ಆಡಳಿತವನ್ನು ಅಂತ್ಯಗೊಳಿಸಿ ಸ್ವತಂತ್ರ ಗಣರಾಜ್ಯವನ್ನು ಸ್ಥಾಪಿಸುವುದಾಗಿತ್ತು. ಇದೇ ಸಂವಿಧಾನ ರಚನಾ ಸಭೆಯು ಜೂನ್ 1950 ಏಪ್ರಿಲ್ 1952 ಭಾರತದ ತಾತ್ಕಾಲಿಕ ಸಂಸತ್ತಾಗಿಯೂ ಕಾರ್ಯನಿರ್ವಹಿಸಿತು. ಭಾರತದ ಸಂವಿಧಾನ ರಚನಾ ಸಭೆಯು ಸಂವಿಧಾನ ರಚನೆಯ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಒಟ್ಟು 22 ಸಮಿತಿಗಳನ್ನು ರಚಿಸಿಕೊಂಡಿತ್ತು. ಅವುಗಳಲ್ಲಿ 10 ಸಮಿತಿಗಳು ಆಡಳಿತ ವಿಧಾನ ವಿಷಯಗಳನ್ನು ಮತ್ತು 12 ಸಮಿತಿಗಳು ಇತರೆ ವಿಷಯಗಳ ಮೇಲೂ ಕಾರ್ಯನಿರ್ವಹಿಸಿದವು. ಈ ಎಲ್ಲಾ ಸಮಿತಿಗಳು ಸಂವಿಧಾನ ರಚನಾ ಸಭೆಯ ಮುಂದೆ ತಮ್ಮ ತಮ್ಮ ವಿಷಯಗಳ ಕುರಿತಾದ ವರದಿಯನ್ನು ಸಲ್ಲಿಸಿದವು. ಈ ವರದಿಯನ್ನಾಧರಿಸಿ ಭಾರತೀಯ ಸಂವಿಧಾನದ ಕರಡಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸದಸ್ಯರುಗಳನ್ನು ಒಳಗೊಂಡು ರಚನೆಯಾಗಿದ್ದ ಕರಡು ರಚನಾ ಸಮಿತಿಯು ಅಂತಿಮ ರೂಪ ಪಡೆಯುವಲ್ಲಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೀಡಿದ ಮಾರ್ಗದರ್ಶನ ಹಾಗೂ ಮುಖ್ಯಾಂಶಗಳ ಮೇಲೆ ಮಾಡಿದ ಚರ್ಚೆ, ಬ್ರಿಟಿಷ್ ಸರ್ಕಾರ ಈ ಹಿಂದೆ ರೂಪಿಸಿ ಜಾರಿಗೆ ತಂದಿದ್ದ ಕಾಯ್ದೆಗಳು, ಸಂವಿಧಾನ ತಜ್ಞರ ಅಭಿಪ್ರಾಯಗಳು ಹಾಗೂ ನ್ಯಾಯಾಲಯದ ತೀರ್ಪುಗಳು ಸೇರ್ಪಡೆಯಾದವು. ಸಂವಿಧಾನ ಕರಡು ರಚನಾ ಸಮಿತಿ ಸಂವಿಧಾನ ರಚನಾ ಕಾರ್ಯ ಪೂರೈಸಲು ರಚನೆಯಾದ ಸಮಿತಿಗಳಲ್ಲಿ ಬಹುಮುಖ್ಯವಾಗಿದೆ. ಸಂವಿಧಾನ ಕರಡು ರಚನಾ ಸಮಿತಿಯು 29 ಆಗಸ್ಟ್ 1947 ಅಸ್ತಿತ್ವಕ್ಕೆ ಬಂದಿತು. ಭಾರತೀಯ ಸಂವಿಧಾನ ಕರಡನ್ನು ಸಿದ್ಧಪಡಿಸುವ ಗುರುತರವಾದ ಜವಾಬ್ದಾರಿ ಇವರದ್ದಾಗಿತ್ತು. ಇದು ಒಟ್ಟು 7 ಜನರನ್ನೊಳಗೊಂಡ ಸಮಿತಿಯಾಗಿದ್ದು ಅವರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರೆ ಬಿಎಲ್ ಮಿತ್ತರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ ಕೆಎಂ ಮುನ್ಷಿ, ಸೈಯದ್ ಮಹಮ್ಮದ್ ಸಾದುಲ್ಲಾ, ಡಿಪಿ ಕೈತಾನ್ ರವರು ಸದಸ್ಯರುಗಳಾಗಿದ್ದರು. ಭಾರತೀಯ ಸಂವಿಧಾನದ ಪ್ರಸ್ತಾವನೆ. ಪ್ರಸ್ತಾವನೆ ಎಂಬ ಪದ ಸಂವಿಧಾನದ ಪರಿಚಯಕ್ಕೆ ಸಂಬಂಧಿಸಿದ್ದಾಗಿದೆ. ಅದು ಸಂವಿಧಾನದ ಪರವಾಗಿದ್ದು ಸಂವಿಧಾನವನ್ನು ಅರ್ಥ ಮಾಡಿಸುವ ಸ್ಫೂರ್ತಿಯ ಕೀಲಿಕೈ ಆಗಿದೆ. ಆದ್ದರಿಂದಲೇ ಕೆ ಮುನ್ಷಿರವರು ಪ್ರಸ್ತಾವನೆಯನ್ನು ಭಾರತೀಯ ಸಂವಿಧಾನದ ರಾಜಕೀಯ ಜಾತಕ ಎಂದು ಬಣ್ಣಿಸಿದ್ದಾರೆ. ಸಂವಿಧಾನದ ಆತ್ಮವೆಂದೇ ಪರಿಗಣಿಸಲ್ಪಟ್ಟಿರುವ ಪ್ರಸ್ತಾವನೆಯು ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಪರಿಚಯಿಸುವ ಚಿಕ್ಕ ಟಿಪ್ಪಣಿಯಾಗಿದೆ. ಪ್ರಸ್ತಾವನೆಯನ್ನು ಹೊಂದಿದ ಮೊದಲ ಸಂವಿಧಾನ ಎಂಬ ಖ್ಯಾತಿಗೆ ಅಮೆರಿಕ ಸಂವಿಧಾನ ಪಾತ್ರವಾಗಿದ್ದು, ನಂತರ ಭಾರತ ಮತ್ತು ಇತರೆ ರಾಷ್ಟ್ರಗಳು ಕೂಡ ಅದನ್ನೇ ಅನುಕರಿಸಿ ತಮ್ಮಗಳ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಸೇರಿಸಿಕೊಂಡವು. ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿದ ಪ್ರಸ್ತಾವನೆಯ ಪಂಡಿತ್ ಜವಾಹರ್ಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನಾಧರಿಸಿದ್ದಾಗಿದೆ. ಪ್ರಸ್ತಾವನೆಗೆ 1976 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದ, ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಲಾಯಿತು. ಭಾರತ ಸಂವಿಧಾನದ ಪ್ರಸ್ತಾವನೆಯು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲಾ ಪೌರರಿಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನ್ಯಾಯ ಒದಗಿಸುವುದಾಗಿ, ಎಲ್ಲರಿಗೂ ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನಾ ಸ್ವಾತಂತ್ರ್ಯವನ್ನು ನೀಡುವುದಾಗಿ, ಎಲ್ಲರಿಗೂ ಸೂಕ್ತ ಸ್ಥಾನಮಾನ ಮತ್ತು ಸಮಾನ ಅವಕಾಶ ಇವುಗಳನ್ನು ದೊರಕಿಸಲು ಸಮಾನತೆಯನ್ನು ನೀಡುವುದಾಗಿ ಮತ್ತು ಎಲ್ಲ ವ್ಯಕ್ತಿಗಳಲ್ಲಿ ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು 26 ನವೆಂಬರ್ 1949 ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಪ್ರಸ್ತಾವನೆಯು ನಮ್ಮ ಸಂವಿಧಾನವು ತನ್ಮೂಲಕ ವೃದ್ಧಿಸಲು ಬದ್ಧವಾಗಿರುವ ರಾಜಕೀಯ ನೀತಿ, ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಅಭಿವ್ಯಕ್ತಗೊಳಿಸುತ್ತದೆ. ಅದು ಅಧಿಕಾರದ ಮೂಲಕ ಸರ್ಕಾರಿ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸಿ ಎತ್ತಿ ಹಿಡಿಯುತ್ತದೆ. ಅದು ಭಾರತದ ರಾಷ್ಟ್ರೀಯ ಚಳವಳಿಯು ಬದ್ಧವಾಗಿದ್ದ ತತ್ವಗಳು, ಆದರ್ಶಗಳು ಹಾಗೂ ಆಕಾಂಕ್ಷೆಗಳ ಪ್ರತೀಕದಂತಿದೆ. ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳು. ಲಿಖಿತ ಮತ್ತು ಬೃಹತ್ ಸಂವಿಧಾನ. ವಿಶ್ವದ ಸಂವಿಧಾನಗಳಲ್ಲೆಲ್ಲ ಭಾರತೀಯ ಸಂವಿಧಾನವು ಬೃಹತ್ ಮತ್ತು ಲಿಖಿತ ಸಂವಿಧಾನವಾಗಿದೆ. ಅದೊಂದು ಬಹು ಸಮಗ್ರವಾದ, ವಿಸ್ತೃತವಾದ ಹಾಗೂ ವಿವರಣಾತ್ಮಕವಾದ ಲಿಖಿತ ಅಥವಾ ಬರಹ ರೂಪದಲ್ಲಿರುವ ದಾಖಲೆಯಾಗಿದೆ. ಕೇವಲ 7 ವಿಧಿಗಳನ್ನು ಒಳಗೊಂಡಿರುವ ಅಮೆರಿಕ ಸಂವಿಧಾನ, 103 ವಿಧಿಗಳನ್ನು ಹೊಂದಿರುವ

ಹೋಲಿಸಿದರೆ ಭಾರತದ ಸಂವಿಧಾನ ಇವೆಲ್ಲವುಗಳಿಗಿಂತ ಬೃಹತ್ ಗಾತ್ರವುಳ್ಳದ್ದಾಗಿದೆ. ಭಾರತೀಯ ಸಂವಿಧಾನವು ಸುರಚಿತ ಪ್ರಸ್ತಾವನೆಯನ್ನೊಂದಿದೆ. ಪ್ರಸ್ತಾವನೆಯು ಸಂವಿಧಾನದ ಮೂಲ ತತ್ವಗಳು ಹಾಗೂ ಅದರ ಸ್ಫೂರ್ತಿದಾಯಕ ಅಂಶಗಳನ್ನು ಪ್ರತಿಫಲಿಸುತ್ತದೆ. ಅದು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳು ಮತ್ತು ಭಾರತೀಯ ಪ್ರಜೆಗಳ ಅಭಿವ್ಯಕ್ತಿ ಮತ್ತು ಆಕಾಂಕ್ಷೆಗಳ ಪ್ರತೀಕವಾಗಿದೆ. ಮೂಲಭೂತ ಹಕ್ಕುಗಳು ಭಾರತೀಯ ಸಂವಿಧಾನದ ಮೂರನೆಯ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಕುರಿತು ವಿವರಿಸಲಾಗಿದೆ. ಮೂಲಭೂತ ಕರ್ತವ್ಯಗಳು ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂವಿಧಾನದಲ್ಲಿ ಯಾವುದೇ ಪ್ರಸ್ತಾಪವಿರಲಿಲ್ಲ. 1976ರಲ್ಲಿ ಸಂವಿಧಾನಕ್ಕೆ ತಂದ 42ನೇ ತಿದ್ದುಪಡಿಯ ಅನ್ವಯ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಸಂಸದೀಯ ಮಾದರಿ ಸರ್ಕಾರ. ಭಾರತೀಯ ಸಂವಿಧಾನವು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕ್ರಮವಾಗಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಸಂವಿಧಾನಿಕ ಮುಖ್ಯಸ್ಥರನ್ನಾಗಿರುವ ಸರ್ಕಾರಿ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಹಾಗೆಯೇ ಕೇಂದ್ರ ಮತ್ತು ರಾಜ್ಯಗಳಲ್ಲಿನ ಸರ್ಕಾರಗಳಲ್ಲಿ ಕಾರ್ಯಾಂಗ ಶಾಸಕಾಂಗದಿಂದ ಸೃಷ್ಟಿಯಾಗಿ ಅದಕ್ಕೆ ಜವಾಬ್ದಾರಿಯನ್ನು ಒದಗಿಸುತ್ತಾ ಕಾರ್ಯನಿರ್ವಹಿಸುವ ವ್ಯವಸ್ಥೆ ಮಾಡಲಾಗಿದೆ. ಸಂಯುಕ್ತತೆಯ ಜೊತೆಗೆ ಏಕಾತ್ಮಕತೆ. ಭಾರತೀಯ ಸಂವಿಧಾನವು ಜೋಡಿ ಸರ್ಕಾರವಿರುವ ಸಂಯುಕ್ತ ಸರ್ಕಾರವನ್ನು ಸ್ಥಾಪಿಸಿ ಲಿಖಿತ ಸಂವಿಧಾನದ ಮೂಲಕ ಅಧಿಕಾರದ ಹಂಚಿಕೆಯನ್ನ ಮಾಡಿದೆಯಾದರೂ ಏಕಾತ್ಮಕ ಮಾದರಿ ಸರ್ಕಾರದ ಲಕ್ಷಣಗಳಾದ ಬಲಿಷ್ಠ ಕೇಂದ್ರ ಸರ್ಕಾರ, ಏಕ ಪೌರತ್ವ, ಏಕ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಲಾಂಛನಗಳನ್ನೊಂದುವುದರ ಮೂಲಕ ಸಂಯುಕ್ತತೆಯ ಜೊತೆಗೆ ಏಕಾತ್ಮಕ ಲಕ್ಷಣಗಳನ್ನ ಹೊಂದಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಸತ್ತಾತ್ಮಕತೆಯನ್ನು ವೃದ್ಧಿಸುವ ದೃಷ್ಟಿಯಿಂದ ಭಾರತೀಯ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಮೂದಿಸಲಾಗಿದೆ. ಅವುಗಳನ್ನು ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು, ಗಾಂಧಿ ತತ್ವಗಳಿಂದ 3 ಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಸ್ವತಂತ್ರ ನ್ಯಾಯಾಂಗ. ಸ್ವತಂತ್ರ ನ್ಯಾಯಾಂಗವಿಲ್ಲದ ಪ್ರಜಾಪ್ರಭುತ್ವ ಅರ್ಥಹೀನ ಎಂದು ನಮ್ಮ ಸಂವಿಧಾನದ ಕರ್ತೃಗಳು ಅರಿತಿದ್ದರು. ಹಾಗಾಗಿ ನ್ಯಾಯಾಂಗಕ್ಕೆ ನ್ಯಾಯಿಕ ವಿಮರ್ಶೆಯ ಅಧಿಕಾರ ನೀಡುವುದರ ಮೂಲಕ ಸ್ವತಂತ್ರ ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಏಕ ಪೌರತ್ವ. ಭಾರತ ರಾಜ್ಯಗಳ ಒಕ್ಕೂಟವಾಗಿದ್ದು ಭಾರತೀಯರೆಲ್ಲರೂ ಏಕ ಪೌರತ್ವ ಹೊಂದಲು ಮಾತ್ರ ಅವಕಾಶ ಕಲ್ಪಿಸಿ ಪ್ರತಿಯೊಬ್ಬ ಪೌರನು ಭಾರತ ದೇಶಕ್ಕೆ ಮಾತ್ರ ತನ್ನ ಬದ್ಧತೆ ಮತ್ತು ವಿಧೇಯತೆಯನ್ನು ಪ್ರದರ್ಶಿಸುವಂತೆ ಮಾಡಿದೆ. ಹಾಗೆಯೇ ಪ್ರತಿಯೊಬ್ಬ ಪೌರನನ್ನು ಸಮಾನವಾಗಿ ಕಾಣುವ ದೃಷ್ಟಿಯಿಂದ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ರಕ್ಷಣೆ ಏಕ ಪ್ರಕಾರವಾಗಿ ಲಭ್ಯವಾಗುವಂತೆ ಮಾಡಿದೆ. ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಭಾರತೀಯ ಸಂವಿಧಾನವು ಭಾರತದ ರಾಷ್ಟ್ರಪತಿಯವರು ಎದುರಾಗುವ ವಿಶೇಷ ಸನ್ನಿವೇಶಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಅವರಿಗೆ 3 ರೀತಿಯ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ನೀಡಲಾಗಿದೆ. ಅವುಗಳೆಂದರೆ ಸಂವಿಧಾನದ 352ನೇ ವಿಧಿಯನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಸಂವಿಧಾನದ 356ನೇ ವಿಧಿಯನ್ವಯ ರಾಷ್ಟ್ರಪತಿ ಆಳ್ವಿಕೆ, ಸಂವಿಧಾನದ 360ನೇ ವಿಧಿಯನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಭಾರತೀಯ ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಅಳವಡಿಕೆಗೆ ಅವಕಾಶ ಕಲ್ಪಿಸಿದೆ. ಆ ಪ್ರಕಾರ 18 ವರ್ಷ ವಯೋಮಿತಿ ದಾಟಿದ ಭಾರತದ ಪ್ರತಿಯೊಬ್ಬ ಪ್ರಜೆಯು ಜಾತಿ, ಲಿಂಗ, ವರ್ಣ, ಧರ್ಮ, ಹುಟ್ಟಿದ ಸ್ಥಳ ಮುಂತಾದವುಗಳ ಮೇಲೆ ತಾರತಮ್ಯಕ್ಕೆ ಒಳಗಾಗದೆ ಪ್ರತಿನಿಧಿಗಳ ಆಯ್ಕೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದಿದ್ದಾನೆ. ಪಂಚಾಯತ್ ರಾಜ್ ವ್ಯವಸ್ಥೆ. 1993ರ ಸಂವಿಧಾನ ತಿದ್ದುಪಡಿ ವಿಧೇಯಕದ ಮೂಲಕ ತಂದ 73 ಮತ್ತು 74ನೇ ತಿದ್ದುಪಡಿಯನ್ವಯ ಭಾರತದಲ್ಲಿ 3 ಹಂತದ ಸ್ಥಳೀಯ ಸರ್ಕಾರಿ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಲಾಗಿದೆ. 73ನೇ ತಿದ್ದುಪಡಿಯು ಗ್ರಾಮೀಣ ಪ್ರದೇಶದ ಸ್ಥಳೀಯ ಸರ್ಕಾರಿ ವ್ಯವಸ್ಥೆಗೆ ಸಂಬಂಧಪಟ್ಟದ್ದಾಗಿದ್ದರೆ 74ನೇ ತಿದ್ದುಪಡಿಯು ನಗರ ಪ್ರದೇಶದ ಸ್ಥಳೀಯ ಸರ್ಕಾರಿ ವ್ಯವಸ್ಥೆಗೆ ಸಂಬಂಧಿಸಿದೆ. ತಿದ್ದುಪಡಿ ವಿಧಾನಗಳು. ಭಾರತೀಯ ಸಂವಿಧಾನವು ಸರಳ ಹಾಗೂ ಕಠಿಣತೆಯಿಂದ ಕೂಡಿದ ತಿದ್ದುಪಡಿ ವಿಧಾನಗಳೆರಡಕ್ಕೂ ಅವಕಾಶಗಳನ್ನು ಕಲ್ಪಿಸಿದೆ. ಅಖಿಲ ಭಾರತ ಸೇವೆಗಳು. ಭಾರತೀಯ ಸಂವಿಧಾನವು ಏಕಾತ್ಮಕತೆಯ ಲಕ್ಷಣವನ್ನು ಸೂಚಿಸುವ ಅಂಶಗಳಲ್ಲಿ ಇದೊಂದಾಗಿದೆ. ಇದರನ್ವಯ ಅಖಿಲ ಭಾರತ ಸೇವೆಗಳಾದ ಐಎಎಸ್, ಐಪಿಎಸ್ ಮುಂತಾದ ಸೇವೆಗಳಿಗೆ ನೇಮಕಾತಿ ಮಾಡುವ ಅಧಿಕಾರ ಕೇಂದ್ರದ ಪಾರ್ಲಿಮೆಂಟ್ಗೆ ಮಾತ್ರ ಇದೆ. ರಾಜ್ಯ ಸರ್ಕಾರಗಳಿಗೆ ಈ ಸೇವೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿಯಂತ್ರಣಾಧಿಕಾರವಿಲ್ಲ. ಅಧಿಕಾರ ವಿಭಜನೆ. ಭಾರತೀಯ ಸಂವಿಧಾನವು ಶಾಸನೀಯ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 3 ಪಟ್ಟಿಗಳ ಮೂಲಕ ಸಂವಿಧಾನಾತ್ಮಕವಾಗಿ ಹಂಚಿಕೆ ಮಾಡಿದೆ. ಹೀಗೆ ಈ ಮೇಲಿನ ಎಲ್ಲ ಅಂಶಗಳು ಭಾರತೀಯ ಸಂವಿಧಾನದ ಅತ್ಯಂತ ಪ್ರಮುಖ ಲಕ್ಷಣಗಳಾಗಿವೆ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಭಾರತೀಯ ಸಂವಿಧಾನದ 3ನೇ ಭಾಗದ 12ನೇ

ವಿಧಿಯಿಂದ 35ನೇ ವಿಧಿಯವರೆಗೆ ಭಾರತೀಯ ಪೌರರಿಗಾಗಿ ನೀಡಿರುವ ಮೂಲಭೂತ ಹಕ್ಕುಗಳನ್ನು ನಮೂದಿಸಲಾಗಿದೆ. ನಮ್ಮ ಸಂವಿಧಾನದ ರಚನಾಕಾರರು ಅಮೆರಿಕ ಸಂವಿಧಾನದ ಹಕ್ಕುಗಳ ಮಸೂದೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ಭಾರತೀಯ ಸಂವಿಧಾನದಲ್ಲೂ ಅಳವಡಿಸಿದ್ದಾರೆ. ಮೂಲಭೂತ ಹಕ್ಕುಗಳು ನ್ಯಾಯಾಂಗ ರಕ್ಷಿತ ಹಕ್ಕುಗಳಾಗಿವೆ. ಸಂವಿಧಾನ ಜಾರಿಗೆ ಬಂದಾಗ ಭಾರತೀಯ ಪೌರರಿಗೆ 7 ಮೂಲಭೂತ ಹಕ್ಕುಗಳು ಲಭ್ಯವಾಗಿದ್ದವು. ಅವುಗಳೆಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಆಸ್ತಿಯ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂವಿಧಾನಕ್ಕೆ 1978ರಲ್ಲಿ ತಿದ್ದುಪಡಿ ವಿಧೇಯಕ ಮಸೂದೆಯ ಮೂಲಕ ತಂದ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು. ಅಂದಿನಿಂದ ಆಸ್ತಿಯ ಹಕ್ಕು ಸಂವಿಧಾನದ 12ನೇ ಭಾಗದ 300ನೇ ವಿಧಿಯಲ್ಲಿ ಅದು ಶಾಸನಾತ್ಮಕ ಹಕ್ಕಾಗಿ ಉಳಿದಿದೆ. ಈ ಕಾರಣದಿಂದಾಗಿ ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಆಗಿದೆ. ಸಂವಿಧಾನದ 20 ಮತ್ತು 21ನೇ ವಿಧಿಯಲ್ಲಿ ನಮೂದಿತವಾಗಿರುವಂತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಾಗೂ ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ಮಾತ್ರ ಅವುಗಳನ್ನು ಅಮಾನತ್ತಿನಲ್ಲಿಡುವ ಅಥವಾ ನಿರ್ಬಂಧಗಳನ್ನು ವಿಧಿಸುವ ಅವಕಾಶ ಕಲ್ಪಿಸಲಾಗಿದೆ. ಸಮಾನತೆಯ ಹಕ್ಕು ಸಂವಿಧಾನದ 14ರಿಂದ 18ನೇ ವಿಧಿಗಳು ಸಮಾನತೆಯ ಹಕ್ಕಿನ ಬಗ್ಗೆ ವಿವರಣೆ ನೀಡುತ್ತವೆ. ಆ ವಿಧಿಗಳು ಭಾರತೀಯ ಪೌರರಿಗೆ ವಿವಿಧ ಸಮಾನತೆಗಳನ್ನು ದೃಢಪಡಿಸಿವೆ. 14ನೇ ವಿಧಿಯು ಭಾರತದ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ಮುಂದೆ ಸಮಾನರು ಹಾಗೂ ಸಮಾನ ರಕ್ಷಣೆ ಪಡೆಯುವುದನ್ನು ದೃಢಪಡಿಸಿದೆ. 15ನೇ ವಿಧಿಯು ಲಿಂಗ, ಜಾತಿ, ವರ್ಣ, ಹುಟ್ಟಿದ ಸ್ಥಳ, ಶೈಕ್ಷಣಿಕ ಅರ್ಹತೆ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿರ್ಬಂಧಿಸಿದೆ. 16ನೇ ವಿಧಿಯು ಸಾರ್ವಜನಿಕ ಉದ್ಯೋಗ ಅವಕಾಶಗಳನ್ನು ನೀಡುವಾಗ ಯಾವುದೇ ತಾರತಮ್ಯವನ್ನ ಮಾಡಬಾರದೆಂದಿದೆ. 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿದೆ. 18ನೇ ವಿಧಿಯು ಮಿಲಿಟರಿ ಮತ್ತು ಶೈಕ್ಷಣಿಕ ಕ್ಷೇತ್ರಗಳನ್ನು ನೀಡುವುದನ್ನು ನಿಷೇಧಿಸುವುದರ ಜೊತೆಗೆ ಪೂರ್ವಭಾವಿಯಾಗಿ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ವಿದೇಶಗಳಿಂದ ಬಿರುದುಗಳನ್ನು ಸ್ವೀಕರಿಸುವುದನ್ನು ನಿರ್ಬಂಧಿಸುತ್ತದೆ. 18ನೇ ವಿಧಿಯು ಭಾರತ ಸರ್ಕಾರದ ಅನುಮತಿ ಇಲ್ಲದೆ ವಿದೇಶಗಳಿಂದ ಬಿರುದುಗಳನ್ನು ಸ್ವೀಕರಿಸುವುದನ್ನು ನಿರ್ಬಂಧಿಸುತ್ತದೆ. ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ 19ನೇ ವಿಧಿಯು ಭಾರತೀಯ ಪೌರರಿಗೆ ವಿವಿಧ ಸ್ವಾತಂತ್ರ್ಯಗಳನ್ನು ಕಲ್ಪಿಸಿದೆ. ಅವುಗಳೆಂದರೆ ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಸ್ತ್ರರಹಿತರಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ, ಕಾನೂನು ಮಾನ್ಯ ಮಾಡಿರುವ ಯಾವುದೇ ವ್ಯಾಪಾರ ಮತ್ತು ಉದ್ಯೋಗ ನಿರ್ವಹಿಸುವ ಸ್ವಾತಂತ್ರ್ಯ, ಹೀಗೆ ವಿವಿಧ ರೀತಿಯ ಸ್ವಾತಂತ್ರ್ಯಗಳನ್ನು ಕಲ್ಪಿಸಲಾಗಿದೆ. ಶೋಷಣೆಯ ವಿರುದ್ಧದ ಹಕ್ಕು ಈ ಹಕ್ಕಿನ 23ನೇ ವಿಧಿಯು ಬಲವಂತದ ದುಡಿಮೆ, ಗುಲಾಮಗಿರಿ, ಮಹಿಳೆಯರ ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಕ್ಕೆ ಬಳಸುವುದನ್ನು ನಿಷೇಧಿಸಿದೆ. 24ನೇ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಮತ್ತು ಕಷ್ಟಕರವಾದ ದುಡಿಮೆಗಳಲ್ಲಿ ತೊಡಗಿಸುವುದನ್ನು ನಿಷೇಧಿಸಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಭಾರತೀಯರಿಗೆ 25ನೇ ವಿಧಿ ಅನ್ವಯ ಪ್ರತಿಯೊಬ್ಬ ಪೌರನು ತನ್ನ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ತನಗೆ ಸರಿ ಎನಿಸಿದ ಧರ್ಮವನ್ನು ಅನುಸರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯವಿದೆ. 26ನೇ ವಿಧಿ ಅನ್ವಯ ಧರ್ಮ ಪ್ರಚಾರಕ್ಕಾಗಿ ತಮ್ಮದೇ ಆದ ಧಾರ್ಮಿಕ ಸಂಸ್ಥೆ ಅಥವಾ ಟ್ರಸ್ಟ್ ಅನ್ನು ಸ್ಥಾಪಿಸಬಹುದು ಇತ್ಯಾದಿ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ನಮ್ಮ ಸಂವಿಧಾನ ಕಲ್ಪಿಸಿದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನ 29ನೇ ವಿಧಿ ಅನ್ವಯ ಭಾರತದಲ್ಲಿ ವಾಸಿಸುವ ಪ್ರತಿಯೊಂದು ಜನಾಂಗದವರು ತಾವು ಹೊಂದಿರುವ ಭಾಷೆ, ಲಿಪಿ, ಸಂಸ್ಕೃತಿಗಳನ್ನು ರಕ್ಷಿಸುವ ಮತ್ತು ಬೆಳೆಸುವ ಅವಕಾಶವನ್ನು ಪಡೆದಿದ್ದಾರೆ. 30ನೇ ವಿಧಿಯು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲು ಸಂವಿಧಾನ ಅವಕಾಶವನ್ನು ಕಲ್ಪಿಸಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ರಕ್ಷಣೆ ಪಡೆಯಲು ಅನುಕೂಲಕರವಾಗುವಂತೆ ಸಂವಿಧಾನ ಕರ್ತೃಗಳು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಸಂವಿಧಾನದಲ್ಲಿ ನಮೂದಿಸಿದ್ದಾರೆ. ಯಾವುದೇ ವ್ಯಕ್ತಿ ಯಾವುದೇ ಕಡೆಯಿಂದ ತನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶವನ್ನು ಈ ಹಕ್ಕು ಕಲ್ಪಿಸುತ್ತದೆ. ಭಾರತದಲ್ಲಿ ಸರ್ವೋನ್ನತ ಮತ್ತು ರಾಜ್ಯ ಶ್ರೇಷ್ಠ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ 5 ರೀತಿಯ ರಿಟ್ ಆಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿವೆ. ಅವುಗಳೆಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಶರ್ಷಿಯೋರರಿ, ಕೋವಾರೆಂಟೋ ರಿಟ್ ಆಜ್ಞೆಗಳಾಗಿವೆ. ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳು
ಭಾರತ

ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದ ಸಂವಿಧಾನದಿಂದ ಪ್ರಭಾವಿತರಾಗಿ ಭಾರತೀಯ ಸಂವಿಧಾನದಲ್ಲಿ ಭಾರತೀಯ ಪೌರರಿಗಾಗಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. 1976 ಕೇಂದ್ರ ಸರ್ಕಾರ ನೇಮಿಸಿದ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯು ಮೂಲಭೂತ ಕರ್ತವ್ಯಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲು ಶಿಫಾರಸು ಮಾಡಿತು. ಅದರಂತೆ 1976 ಕಾಯಿದೆಯನ್ವಯ ಸಂವಿಧಾನಕ್ಕೆ ತಂದ 42 ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಯಿತು. 2002 ಸಂವಿಧಾನಕ್ಕೆ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸುವುದರೊಂದಿಗೆ ಭಾರತೀಯ ಸಂವಿಧಾನದಲ್ಲಿ ಇಂದು ಒಟ್ಟು 11 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಕಾಣುತ್ತೇವೆ. ಅವುಗಳು ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ಮೂಲ ಪ್ರತಿಯಲ್ಲಿ ದಾಖಲಾಗಿರಲಿಲ್ಲ. ಇದನ್ನು 1976 42 ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳು. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ರಾಜ್ಯವು ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡುತ್ತದೆ. ಇದಕ್ಕೆ ಪ್ರತಿಯಾಗಿ ಪ್ರಜೆಗಳು ಕೆಲವು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. 1950 ಜನವರಿ 26 ಜಾರಿಗೆ ಬಂದ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗೆಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ. 1976 ನೇಮಿಸಲ್ಪಟ್ಟ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 1976 42 ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಸಂವಿಧಾನಕ್ಕೆ 10 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರ್ಪಡೆ ಮಾಡಲಾಯಿತು. 2002 ತಿದ್ದುಪಡಿ ಕಾಯ್ದೆಯ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಸಂವಿಧಾನದ 4A ಭಾಗದಲ್ಲಿರುವ 51A ವಿಧಿಯಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಅವುಗಳೆಂದರೆ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಕಾಪಾಡುವುದು, ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು, ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಹಾಗೂ ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನೊಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು, ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳು ಹಾಗೂ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು, 6-14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕಲಿಯಲು ಅವಕಾಶ ಕಲ್ಪಿಸುವುದು. ರಾಜ್ಯ ನಿರ್ದೇಶಕ ತತ್ವಗಳಂತೆ ಮೂಲಭೂತ ಕರ್ತವ್ಯಗಳು ಕೂಡ ನ್ಯಾಯ ರಕ್ಷಿತವಾದವುಗಳಲ್ಲ. ಅವುಗಳನ್ನು ನ್ಯಾಯಾಲಯಗಳ ಮೂಲಕ ನೇರವಾಗಿ ಅನುಷ್ಠಾನಗೊಳಿಸುವಂತಿಲ್ಲ. ಆದರೆ ಸಂಸತ್ತು ಸೂಕ್ತ ಶಾಸನದ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಅನುಷ್ಠಾನಗೊಳಿಸಬಹುದು. ಹೀಗೆ ಅನುಷ್ಠಾನಗೊಳಿಸಲಾದ ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ವಿಧಿಸಬಹುದು. ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಭಾಗ 4 ಭಾರತ ಸಂವಿಧಾನದ 36-51 ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕುರಿತು ವಿವರಣೆಯನ್ನು ನೀಡುತ್ತವೆ. ರಾಜ್ಯ ನಿರ್ದೇಶಕ ತತ್ವಗಳು ಆಧುನಿಕ ಪ್ರಜಾಪ್ರಭುತ್ವಕ್ಕಾಗಿ ವ್ಯಾಪಕ ರಾಜಕೀಯ, ಸಾಮಾಜಿಕ, ಆರ್ಥಿಕ ಕಾರ್ಯಕ್ರಮಗಳನ್ನು ರೂಪಿಸುತ್ತವೆ. ಇವು ಹೆಚ್ಚಾಗಿ ನೈತಿಕ ಸಂವೇದನೆಯ ಲಕ್ಷಣಗಳಾಗಿವೆ. ಕಾನೂನಿನ ಬಲ ಹೊಂದಿಲ್ಲ. ಅವು ಯಾವುದೇ ಕಾನೂನಿನ ಹಕ್ಕನ್ನು ಕೊಡುವುದಿಲ್ಲ ಮತ್ತು ಯಾವುದೇ ಕಾನೂನಿನ ಪರಿಹಾರವನ್ನು ನಿರ್ಮಿಸುವುದಿಲ್ಲ. ರಾಜ್ಯ ನಿರ್ದೇಶಕ ತತ್ವಗಳನ್ನು 4 ಭಾಗಗಳಾಗಿ ವಿಭಾಗಿಸಬಹುದು. ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರತಾ ತತ್ವಗಳು, ಸಾಮಾನ್ಯ ತತ್ವಗಳು. ಸಮಾಜವಾದಿ ತತ್ವಗಳು ರಾಜ್ಯ ನಿರ್ದೇಶನ ತತ್ವದ ಬಹುಪಾಲು ಅಂಶಗಳು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಉದ್ದೇಶಿಸಲಾಗಿದೆ. ಗಾಂಧಿ ತತ್ವಗಳು. ಭಾರತ ಸಂವಿಧಾನದಲ್ಲಿ ಗಾಂಧೀಜಿಯವರ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ. ಗಾಂಧಿ ವಿಚಾರಧಾರೆಯ ರಾಜ್ಯ ತತ್ವ ನಿರ್ದೇಶನದ ವಿವಿಧ ವಿಧಿಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಉದಾರ ತತ್ವಗಳು. ಸಮಾಜವಾದಿ ಹಾಗೂ ಗಾಂಧಿ ತತ್ವಗಳಿಗೆ ವಿಭಿನ್ನವಾಗಿ ಉದಾರತಾ ತತ್ವಗಳನ್ನು ಭಾರತದ ಅಭಿವೃದ್ಧಿ ಹಾಗೂ ಪ್ರಗತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬುದ್ಧಿಜೀವಿಗಳು ಪ್ರತಿಪಾದಿಸಿದ್ದಾರೆ. ಸಾಮಾನ್ಯ ತತ್ವಗಳು. ಯಾವುದೇ ವರ್ಗಕ್ಕೆ ಸೇರದ ಕೆಲವು ತತ್ವಗಳನ್ನು ಸಾಮಾನ್ಯ ತತ್ವಗಳಾಗಿ ಪರಿಗಣಿಸಿದೆ.
ಯಾವುದೇ ಸರ್ಕಾರವು ರಾಜ್ಯ ನೀತಿ ನಿರ್ದೇಶನಗಳನ್ನು ಪಾಲಿಸಲು ವಿಫಲವಾದರೆ ನ್ಯಾಯಾಲಯವು ಅವುಗಳ ಜಾರಿಗಾಗಿ ಸರ್ಕಾರಕ್ಕೆ ತಾಕೀತು ಮಾಡಲಾಗುವುದಿಲ್ಲ. ರಾಜ್ಯ ನಿರ್ದೇಶಕ ತತ್ವವು

0: ನ್ಯಾಯಾಲಯಕ್ಕೆ ಒಯ್ಯುವಂಥದ್ದಲ್ಲ. ಆದರೆ ಅವುಗಳ ಹಿಂದಿನ ಅನುಮೋದನೆಗಳು ರಾಜಕೀಯ, ಅಂದರೆ ಯಾವುದೇ ಸರ್ಕಾರವು ಈ ತತ್ವಗಳನ್ನು ಜಾರಿಗೊಳಿಸಲು ವಿಫಲವಾದಲ್ಲಿ ಅದು ಮತದಾನದ ಸಮಯದಲ್ಲಿ ಮತದಾರರಿಗೆ ಉತ್ತರಿಸಬೇಕಾಗುತ್ತದೆ. ಭಾರತ ಸಂವಿಧಾನದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪರಾಮರ್ಶನಾ ಗ್ರಂಥಗಳೆಂದರೆ ಭಾರತ ಸಂವಿಧಾನ ಮತ್ತು ಸರ್ಕಾರ, ಡಾಕ್ಟರ್ HM ರಾಜಶೇಖರ್, ರಾಜ್ಯಶಾಸ್ತ್ರ ಮತ್ತು ಸರ್ಕಾರದ ಮೂಲಭೂತ ತತ್ವಗಳು PS ಗಂಗಾಧರ್, ರಾಜ್ಯಶಾಸ್ತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿಶೇಷವಾಗಿ ರಚಿತವಾಗಿರುವ ಡಾಕ್ಟರ್ KG ಸುರೇಶ್, ರಾಜ್ಯಶಾಸ್ತ್ರ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಡಾಕ್ಟರ್ KG ಸುರೇಶ್, ಭಾರತ ಸಂವಿಧಾನ ಡಾಕ್ಟರ್ GR ಪೂರ್ಣಿಮಾ, NN ಸುರೇಶ್ ಕುಮಾರ್, ಭಾರತ ಸಂವಿಧಾನದ ಸಂಕ್ಷಿಪ್ತ ಪರಿಚಯ DK ಮೂರ್ತೀಶ್ವರಯ್ಯ, ಸಂವಿಧಾನ ಓದು ವಿದ್ಯಾರ್ಥಿ ಯುವಜನರಿಗಾಗಿ ಕೈಪಿಡಿ, ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್. ಇದುವರೆಗೂ ಭಾರತ ಸಂವಿಧಾನದ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಲು ಅವಕಾಶವನ್ನ ಕೊಟ್ಟಂತಹ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು 90.8 ಕಂಪನಾಂಕ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನದ ಸಂಕ್ಷಿಪ್ತ ಮಾಹಿತಿ ಮತ್ತು ಹೊಸ ಮುದ್ರಿಕೆ ಪುಸ್ತಕಗಳ ಮಾಹಿತಿ ಕುರಿತು ಯಚಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ MR ಆಶರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಸಂಸ್ಕಾರ, ಉತ್ತಮ ಭವಿಷ್ಯದ ಅಡಿಪಾಯ ಕುರಿತು ಮೈಸೂರು ಮತ್ತು ಸರಗೂರು ತಾಲೂಕಿನ JSS ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ಶೋಭಯ್ಯಸರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಜೀವನವನ್ನು ಸುಂದರವಾಗಿ ರೂಪಿಸುವಲ್ಲಿ ಸಂಸ್ಕಾರಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಉತ್ತಮ ಸಂಸ್ಕಾರಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುತ್ತವೆ. ಮನೆ ಎನ್ನುವುದು ಮಕ್ಕಳಿಗೆ ಮೊದಲ ಪಾಠಶಾಲೆಯಾಗಿದ್ದು ಪೋಷಕರೇ ಅವರ ಮೊದಲ ಗುರುಗಳು. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಸಂಸ್ಕಾರ, ಉತ್ತಮ ಭವಿಷ್ಯದ ಅಡಿಪಾಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ JSS ಪದವಿ ಪೂರ್ವ ಕಾಲೇಜು ಸರಗೂರು ಮತ್ತು ಮೈಸೂರಿನಲ್ಲಿ ನಿಯೋಜಿತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶೋಭಾ ಎಸ್ ರವರು. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
6: ಥ್ಯಾಂಕ್ ಯು ಮೇಡಮ್.
5: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
6: ಮೇಡಮ್, ನನ್ನ ಪರಿಚಯಕ್ಕಿಂತ ಮೊದಲು ಜನಧ್ವನಿ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂತಹ 90.8 ಏನ್ ಕಾರ್ಯಕ್ರಮ ಬರ್ತಾ ಇದೆ, ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಗುತ್ತೆ, ಮತ್ತೆ ಯಾವುದು ಕೂಡ ಇದುವರೆಗೂ ಮಿಸ್ ಮಾಡಿಲ್ಲ. ಬಹಳ ಖುಷಿ ಆಗ್ತಾ ಇದೆ, ಹೀಗೆ ಸಕ್ಸಸ್ ಆಗ್ಲಿ ಅಂತ ಹೇಳಿ ಶುಭವನ್ನ ಕೋರ್ತಾ ಇದ್ದೇನೆ. ಇನ್ನು ನನ್ನ ಪರಿಚಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಹೆಸರು ಶೋಭಾ ಎಸ್ ಅಂತ ಹೇಳಿ, ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. JSS ಶಿಕ್ಷಣ ಸಂಸ್ಥೆಯಲ್ಲಿ 20 ವರ್ಷಗಳಿಂದಲೂ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತವಾಗಿ ಮೈಸೂರು ಮತ್ತು ಸರಗೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಮೇಡಮ್.
5: ಬಹಳ ಸಂತೋಷ ಮೇಡಮ್, ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮಾತಾಡಿಸ್ತಾ ಇರೋದು. ಮೇಡಮ್, ಮೊದಲಿಗೆ

0: ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತ ವಿಷಯ ಸಂಸ್ಕಾರ ಅನ್ನೋ ವಿಷಯದ ಬಗ್ಗೆ. ಹಾಗಿದ್ರೆ ಮೊದಲಿಗೆ ಸಂಸ್ಕಾರ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ
1: ಮೇಡಮ್. ಸಂಸ್ಕಾರ ಅಂತ ಹೇಳಿದ್ರೆ ವ್ಯಕ್ತಿಯ ಗುಣ ಅಥವಾ ನಡವಳಿಕೆ, ವ್ಯಕ್ತಿಯ ಗುಣ ಅಥವಾ ನಡವಳಿಕೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು, ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕಲ್ಲು ಒಂದು ಪ್ರಾಕೃತಿಕ, ಕಲ್ಲಿಗೆ ರೂಪ ಆಕಾರವನ್ನ ಕೊಟ್ಟರೆ ಅದು ಸಂಸ್ಕಾರ. ಸೊ ಹಾಗಾಗಿ ನಾವು ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ. ಗೆದ್ದಂತಹ ಜಗತ್ತನ್ನ ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಕೈಯಲ್ಲಿ ಕೋಟಿ ಕೋಟಿ ಇದ್ದರೂ ಕೂಡ ಹಿರಿಯರನ್ನ ಕಂಡಾಗ ಕಾಲಿಗೆ ಬೀಳುವುದು ನಮ್ಮ ಸಂಸ್ಕಾರ. ಎಷ್ಟೇ ಆಧುನಿಕತೆ ಬಂದರೂ ಕೂಡ ಹಣೆಯ ಮೇಲಿನ ಕುಂಕುಮ ಏನಿದೆ ಅದು ನಮ್ಮ ಸಂಸ್ಕಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದುಕೊಂಡರೂ ಕೂಡ ಗುರುವನ್ನ ಕಂಡೊಡನೆ ಭಯಭಕ್ತಿಯನ್ನ ತೋರಿಸುವುದು ಕೂಡ ನಮ್ಮ ಸಂಸ್ಕಾರ ಅಲ್ವಾ. ಮತ್ತೆ ನಮ್ಮ ಮಕ್ಕಳಿಗೆ ಒಂದು ದಿನ ನಾವು ಉಪವಾಸವನ್ನ ಹಾಕ್ಬಿಟ್ವಿ ಅಂತ ಹೇಳಿದ್ರೆ, ಊಟ ಏನು ಕೊಡದೆ ಇದ್ರೆ ಒಂದು ದಿನ ನರಳಾಟ. ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರನೇ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಜೀವನನೇ ನರಳಾಟ. ಸೊ ಅಲ್ವಾ, ಸೊ ಹಾಗಾಗಿ ನಾನೆಲ್ಲಾ ಪೋಷಕರಲ್ಲಿ ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಮಕ್ಕಳಿಗೆ ನಾವು ಫಸ್ಟ್ ಸಂಸ್ಕಾರವನ್ನ ಕೊಡಬೇಕು. ಆ ಸಂಸ್ಕಾರನೇ ನಮ್ಮ ಮಕ್ಕಳನ್ನ ರಕ್ಷಿಸುತ್ತೆ ಅಲ್ವಾ. ಸೊ ಹಾಗಾಗಿ ಸಂಸ್ಕಾರ ಅಂತ ಹೇಳಿದ್ರೆ ಅದು ವ್ಯಕ್ತಿಯ ಗುಣ ಮತ್ತು ನಡವಳಿಕೆ ಮೇಡಮ್.
0: ಹೌದು ಮೇಡಮ್, ಅಂದ್ರೆ ಸಂಸ್ಕಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇಷ್ಟು ವಿಷಯಗಳಲ್ಲಿ ಎಷ್ಟು ವಿವರಣೆಯಾಗಿ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಹಾಗೇನೆ ಮೇಡಮ್, ಮಕ್ಕಳ ಜೀವನದಲ್ಲಿ ಸಂಸ್ಕಾರದ ಮಹತ್ವ ಏನಾಗಿರುತ್ತೆ?
1: ಮೇಡಮ್, ಮಕ್ಕಳ ಜೀವನದಲ್ಲಿ ಶಿಕ್ಷಣಕ್ಕಿಂತಲೂ ಕೂಡ ಸಂಸ್ಕಾರ ಬಹಳ ಮುಖ್ಯವಾದದ್ದು. ಮಗುವಿಗೆ ಎರಡು ಅಕ್ಷರ ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ಮಕ್ಕಳು ಸಂಸ್ಕಾರವಂತರ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ಸಂಸ್ಕಾರ ಅನ್ನುವಂತಹದ್ದು ಮಕ್ಕಳನ್ನ ಬಹಳ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಜಪಾನ್ ದೇಶ. ಎಂಟೈರ್ ವರ್ಲ್ಡ್ ಅಲ್ಲೇ ಟೆಕ್ನಾಲಜಿಯಲ್ಲಿ ವೆರಿ ಫಾರ್ವರ್ಡ್ ಕಂಟ್ರಿ ಅಂತ ಹೇಳಿದ್ರೆ ಜಪಾನ್ ದೇಶ. ಜಪಾನ್ ದೇಶದಲ್ಲಿ ಮಕ್ಕಳಿಗೆ 10ನೇ ವಯಸ್ಸಿನವರೆಗೆ, ಅಂದ್ರೆ 4ನೇ ತರಗತಿಯವರೆಗೆ ಮಾರ್ಕ್ಸ್ಗೆ ಬದಲಾಗಿ ಕ್ಯಾರೆಕ್ಟರ್ ಎಜುಕೇಶನ್ ಅನ್ನ ಕೊಡ್ತಾರೆ. ಕ್ಯಾರೆಕ್ಟರ್ ಎಜುಕೇಶನ್ ಅಂತ ಹೇಳಿದ್ರೆ ನಡವಳಿಕಾ ಶಿಕ್ಷಣ ಅಂತ ಹೇಳಿ. ನಡವಳಿಕಾ ಶಿಕ್ಷಣದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಸ್ವತಂತ್ರವಾಗಿ ಬದುಕುವುದು, ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡುವುದು, ರಸ್ತೆ ನಿಯಮವನ್ನ ಪಾಲನೆ ಮಾಡುವುದು, ಹಿರಿಯರನ್ನ ಕಂಡರೆ ಗೌರವಿಸುವುದು, ಸಮಸ್ಯೆಗಳು ಬಂದಾಗ ಅದರಿಂದ ಹೇಗೆ ಹೊರಗೆ ಬರಬೇಕು, ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ ಎಜುಕೇಶನ್ ಅನ್ನ ಜಪಾನ್ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಕಾರಣ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಜಪಾನ್ ದೇಶದಲ್ಲಿ ಆಗಾಗ ಭೂಕಂಪ ಆಗ್ತಾ ಇರುತ್ತೆ, ಸುನಾಮಿ ಆಗ್ತಾ ಇರುತ್ತೆ, ಫ್ಲಡ್ ಆಗ್ತಾ ಇರುತ್ತೆ, ಇದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಯಾವ ಸಂದರ್ಭದಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ. ಮಕ್ಕಳನ್ನ ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ಶಕ್ತಿವಂತರನ್ನಾಗಿ ಮಾಡಬೇಕು. ಸೊ ಹಾಗಾಗಿ ಅಲ್ಲಿನ ಜಪಾನ್ ದೇಶದಲ್ಲಿ ಮಕ್ಕಳುಗಳಿಗೆ ಕ್ಯಾರೆಕ್ಟರ್ ಎಜುಕೇಶನ್ ಅನ್ನ ಕೊಡ್ತಾರೆ ಮೇಡಮ್. 10ನೇ ವಯಸ್ಸಿನವರೆಗೂ ಕೂಡ ಆ ಮಕ್ಕಳುಗಳಿಗೆ ಟೆಕ್ಸ್ಟ್ ಬುಕ್ ಆಗ್ಲಿ ಅಥವಾ ಟೀಚಿಂಗ್ ಆಗ್ಲಿ ಅಥವಾ ಎಕ್ಸಾಮ್ ಆಗ್ಲಿ ಖಂಡಿತ ಇರಲ್ಲ. ಈ ರೀತಿ ಒಂದು ಕ್ಯಾರೆಕ್ಟರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೆ. ಸೊ ಇಂತಹ ಒಂದು ಎಜುಕೇಶನ್ ಅನ್ನ ಕೊಟ್ಟಾಗ ಏನಾಗುತ್ತೆ, ಮಕ್ಕಳು ಕ್ರಿಯಾಶೀಲರಾಗಿರ್ತಾರೆ, ಬುದ್ಧಿವಂತರಾಗ್ತಾರೆ, ತಮ್ಮ ಜೀವನವನ್ನ ಬಹಳ ಅರ್ಥಪೂರ್ಣವಾಗಿ ರೂಪಿಸ್ಕೊಳ್ತಾರೆ. ನನ್ನ ಆಸೆ ಏನು ಅಂದ್ರೆ, ನಮ್ಮ ಭಾರತದಲ್ಲೂ ಕೂಡ ಇಂತಹ ಒಂದು ಎಜುಕೇಶನ್ ಸಿಸ್ಟಮ್ ಬರಬೇಕು ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ಮಕ್ಕಳ ಜೀವನದಲ್ಲಿ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ ಮೇಡಮ್. ಮೊದಲ 10 ವರ್ಷದವರೆಗೆ ನಾವು ಸಂಸ್ಕಾರನೇ ಕೊಡೋಣ ಬಿಡಿ, ಅದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ. ಯಾವಾಗ ಸಂಸ್ಕಾರವಂತರಾಗ್ತಾರೆ, ಅವರ ಜೀವನ ಏನಿದೆ ಬಹಳ ಅರ್ಥಪೂರ್ಣವಾಗಿರುತ್ತೆ, ಮೌಲ್ಯಯುತವಾಗಿರುತ್ತೆ, ಸಮಾಜದಲ್ಲಿ ಗೌರವಯುತವಾಗಿ ಜೀವನವನ್ನ ನಡೆಸ್ತಾರೆ. ಸೊ ನನ್ನ ಆಸೆ ಅದೊಂದಿದೆ ಮೇಡಮ್, ಜಪಾನ್ ದೇಶದಲ್ಲಿ ಏನ್ ಎಜುಕೇಶನ್ ಸಿಸ್ಟಮ್ ಇದೆ, ಕ್ಯಾರೆಕ್ಟರ್ ಎಜುಕೇಶನ್ ನಮ್ಮ ಭಾರತದಲ್ಲೂ ತರಬೇಕು ಅನ್ನೋದು ನನ್ನ ಆಸೆ
0: ಮೇಡಮ್. ಈ ತರ ಆಸೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇರುತ್ತೆ ಹಾಗೆ ಹೇಳೋದಾದ್ರೆ ಮೇಡಮ್. ಹಾಗೇನೆ ಮಕ್ಕಳಲ್ಲಿ ಸಂಸ್ಕಾರ ಅಂತ ಅನ್ನೋದು ಮೊದಲು ಪೋಷಕರು ಅಂತಾನೆ ಬರುತ್ತೆ. ಅವರಲ್ಲಿ ಸಂಸ್ಕಾರ ನಡತೆ ಅಂತ ನೋಡೋದಾದ್ರೆ ಮೊದಲು ಅವ್ರ ತಂದೆ ತಾಯಿ ಹೇಗೆ ಕಲಿಸಿದ್ದಾರೆ ಅನ್ನೋದೆ ಬರುತ್ತೆ. ಹಾಗಿದ್ರೆ ಪೋಷಕರ ಪಾತ್ರ ಏನು ಮಕ್ಕಳ ಸಂಸ್ಕಾರ ಕಲಿಸುವಲ್ಲಿ, ಎಷ್ಟು ಮುಖ್ಯ ಆಗುತ್ತೆ ಆ ವಿಷಯ
1: ಮೇಡಮ್? ಪೋಷಕರ ಪಾತ್ರ ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ಬಹಳ ಬಹಳ ಮುಖ್ಯವಾದುದು. ಯಾಕಂತ ಹೇಳಿದ್ರೆ, ಮನೆಯೇ ಮಕ್ಕಳ ಮೊದಲ ಪಾಠಶಾಲೆ. ಪ್ರತಿ ಪೋಷಕರ ದೊಡ್ಡ ಕನಸು ಅಂತ ಹೇಳಿದ್ರೆ, ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅನ್ನೋದೇ ಆಗಿದೆ. ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ನಾನ್ ನುಡಿ ಅಂತ ಬೇಕಾದ್ರೂ ಹೇಳ್ಬೋದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅನ್ನುವಂತಹ ಒಂದು ನಾನ್ನುಡಿ ಇದೆ. ಮಕ್ಕಳು ತಪ್ಪು

0: ಹೌದು, ಸಹಜ.
1: ಖಂಡಿತ
0: ತಪ್ಪು ಮಾಡಿದಾಗ ಅವ್ರನ್ನ ಪ್ರೀತಿಯಿಂದ ದಂಡಿಸಿ ಅವರ ತಪ್ಪನ್ನ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ.
1: ಹೌದು,
0: ಯಾವಾಗ ನಾವು ಈ ಕೆಲಸವನ್ನ ಮಾಡ್ತೀವೋ ಆ ಮಕ್ಕಳಲ್ಲಿ ಒಂದು ಸಂಸ್ಕಾರ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಪೋಷಕರು ಯಾವಾಗಲೂ ಕೂಡ ಮಗುವಿನ ಜೊತೆಗೆ ಹೆಚ್ಚಿನ ಸಮಯವನ್ನ ಕಳೆಯಬೇಕಾಗತ್ತೆ. ಮಕ್ಕಳ ಪ್ರತಿಯೊಂದು ಚಲನವಲನಗಳ ಬಗ್ಗೆ ಗಮನವನ್ನ ಇಡಬೇಕಾಗತ್ತೆ. ಮಕ್ಕಳ ಎದುರು ಒಳ್ಳೆಯ ವಿಚಾರವನ್ನ ಕುರಿತು ಮಾತನಾಡಬೇಕಾಗತ್ತೆ. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಶಿಸ್ತಿನ ಬಗ್ಗೆ ಉದಾಹರಣೆ ಸಮೇತ ಹೇಳುವುದರ ಮೂಲಕ ಮಕ್ಕಳಿಗೆ ತಕ್ಕ ಮಟ್ಟಿಗೆ ಸಂಸ್ಕಾರ ಕಲಿಸೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು ಮೇಡಮ್.
0: ಅಲ್ವಾ, ಮಗು ತಾಯಿಯಿಂದ ಸಂಸ್ಕಾರವನ್ನ, ತಂದೆಯಿಂದ ಜವಾಬ್ದಾರಿಯನ್ನ, ಗುರುವಿನಿಂದ ವಿದ್ಯೆಯನ್ನ ಪಡ್ಕೊಳ್ತಾನೆ. ಉಳಿದದ್ದನ್ನ ಈ ಸಮಾಜ ಕಲಿಸ್ಕೊಡುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ಮೊದಲ ಜವಾಬ್ದಾರಿ ಯಾರಿಗಿದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಪೋಷಕರಿಗೆ. ಸರಿನಾ ಮೇಡಮ್?
1: ಖಂಡಿತ. ಯಾರೇ ಹೇಳಿದ್ರು ಮೊದಲು ಮಕ್ಕಳು ಹೇಗೆ ನಡ್ಕೋತಾರೆ ಅನ್ನೋದ್ರ ಬಗ್ಗೆ ತಂದೆ ತಾಯಿ ಎಂತ ಸಂಸ್ಕಾರ ಕಳಿಸಿದ್ದಾರೆ ಅನ್ನೋದೇ ಬರುತ್ತೆ.
0: ಹೌದು, ಫಸ್ಟ್ ಯಾರಾದ್ರೂ ಮಾತಾಡ್ಬೇಕಾದ್ರೆ ಅದೇ ತಾನೇ ಹೇಳಿದ್ದು, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದೇನಾ ಬುದ್ಧಿ ಕಲ್ಸಿರೋದು ಹೇಳ್ತಾರೆ ಅಲ್ವಾ. ಆಮೇಲೆ ಟೀಚರ್ಸ್ಗೂ ಬೈತಾರೆ, ಮೇಡಮ್ ಯಾರು ನಿನಗೆ ಪಾಠ ಮಾಡಿದವರು ಅಂತ. ಸೊ ಹಾಗಾಗಿ ಈ ಸಮಾಜದಲ್ಲಿ ಮಕ್ಕಳನ್ನ ಉತ್ತಮ ನಾಗರಿಕರನ್ನಾಗಿ ಮಾಡುವಲ್ಲಿ ಪೋಷಕರು ಶಿಕ್ಷಕರು ಇಬ್ರು ಪಾತ್ರನೂ ಇದೆ ಮೇಡಮ್ ನನ್ನ ಪ್ರಕಾರ.
1: ನಿಮಗೆ ಹೇಳಿದ್ರಿ ಅಂದ್ರೆ ಶಿಕ್ಷಕರಿಗೂ ಕೂಡ ಇದೇ ತರ ಹೇಳ್ತಾರೆ, ಸರಿಯಾಗಿ ಬುದ್ಧಿ ಹೇಳಿಲ್ಲ ಅಂತಂದ್ರೆ ಅಂತ. ಹಾಗಿದ್ರೆ ಈಗ ಮಕ್ಕಳು ಮನೆಯಲ್ಲಿ ಬಿಟ್ರೆ ಶಾಲೆಗಳಲ್ಲೇ ತುಂಬಾ ಟೈಮ್ ಅಂತ ಕಳೀತಾರೆ. ಹಾಗಿದ್ರೆ ಶಾಲೆಗಳು ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಲು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ
0: ಮೇಡಮ್? ತರಗತಿ ಪ್ರಾರಂಭವಾದ ತಕ್ಷಣ, ಕ್ಲಾಸ್ ಕಮೆನ್ಸ್ ಆದ ತಕ್ಷಣ ಒಂದು 15 ಮಿನಿಟ್ಸ್ ಒಂದು ಮಾರಲ್ ಎಜುಕೇಶನ್ ಬಗ್ಗೆ ಪ್ರತಿಯೊಬ್ಬರು ಟೀಚರ್ಸ್ ಕೂಡ ಮಾತಾಡಬೇಕು ನನ್ನ ಅಭಿಪ್ರಾಯ. ಬೋರ್ಡ್ ಮೇಲೆ ಒಂದು ಅರ್ಥಪೂರ್ಣವಾದಂತಹ ವಿಚಾರಗಳನ್ನ ಅಥವಾ ಕೊಟೇಶನ್ ಹಾಕುವಂತಹದ್ದು, ಅದರ ಬಗ್ಗೆ ಮಾತನಾಡೋದಕ್ಕೆ ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಡುವಂತಹದ್ದು, ಅದಾದ ನಂತರ ಶಿಕ್ಷಕರು ಅದರ ಬಗ್ಗೆ ಮಾತನಾಡುವುದು, ಇದರಿಂದ ಮಕ್ಕಳಲ್ಲಿ ಒಂದು ವ್ಯಕ್ತಿತ್ವ ಜೊತೆಗೆ ಸಂಸ್ಕಾರ ಎರಡೂ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ನಾನು ಪ್ರತಿದಿನ ನನ್ನ ಕ್ಲಾಸಲ್ಲಿ ಈ ಕೆಲಸ ಮಾಡ್ತಾ
1: ಇದ್ದೀನಿ. ಒಳ್ಳೆ ಬೆಳವಣಿಗೆ.
0: ಪ್ರತಿದಿನ ಒಂದು ದಿನ ಕೂಡ ಮಿಸ್ ಮಾಡಲ್ಲ ನಾನು. ನನ್ನ ಕ್ಲಾಸ್ಗೆ ಹೋಗ್ತಾ ಇದ್ದಾಗೆ ಬೋರ್ಡ್ ಮೇಲೆ ಒಂದು ಒಳ್ಳೆ ವಿಚಾರ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಕ್ಲಾಸಿಂದ ಎಕ್ಸಿಟ್ ಆಗಿಬಿಡ್ತೀನಿ. ಅದನ್ನ ಮಕ್ಕಳಿಗೆ ಎಲ್ರಿಗೂ ಕೂಡ ಗೊತ್ತು. ಸೊ ಹಾಗಾಗಿ ನಾನು ಒಂದು 15 ಮಿನಿಟ್ಸ್ ಕ್ಲಾಸ್ಗೆ ಎಂಟ್ರಿ ಆದ ತಕ್ಷಣ ನಾನು ಒಂದು ಒಳ್ಳೆ ವಿಚಾರ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ಇರಲೇಬೇಕು, ಮಕ್ಕಳು ಅದ್ರ ಬಗ್ಗೆ ಮಾತಾಡಬೇಕು. 100ರಲ್ಲಿ ಮೇಡಮ್ 100 ಮಕ್ಕಳು ಬದಲಾಗ್ತಾರೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲ. 100 ಮಕ್ಕಳು ಬದಲಾಗ್ಲಿ ಬಿಡಿ ಅಲ್ವಾ. ಹಾಗಾಗಿ ಪ್ರತಿ ಟೀಚರ್ಸು ಕ್ಲಾಸ್ಗೆ ಎಂಟ್ರಿ ಆದ ತಕ್ಷಣ ಒಂದು ಮಾರಲ್ ಎಜುಕೇಶನ್ ಕೊಡ್ಲಿ. ನಾವು ಕಳ್ಕೊಳ್ಳೋಂಥದ್ದೇನಿಲ್ಲ, ಪಡ್ಕೊಳ್ಳೋದೇ ಜಾಸ್ತಿ. ಸೊ ಹಾಗಾಗಿ ನಾವು ಜೀವನದ ಮೌಲ್ಯಗಳ ಬಗ್ಗೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಾವು ಮಾರಲ್ ಎಜುಕೇಶನ್ ಅನ್ನ ಕೊಡ್ಬೇಕಾಗ

0: ಅವಳಿಗೆ ಎಷ್ಟು ಮುದ್ದಾಗಿತ್ತು ಅಂದ್ರೆ ಮೇಡಮ್, ಇದುವರೆಗೂ ನಾನು ಅಂತ ಹ್ಯಾಂಡ್ ರೈಟಿಂಗ್ ನಾನು ನೋಡ್ಲಿಲ್ಲ.
1: ಆ
0: ಹುಡುಗಿ ಯಾವಾಗ್ಲೂ ಹೇಳೋದು, ಮೇಡಮ್ ನಾನು ಹ್ಯಾಂಡ್ ರೈಟಿಂಗ್ಗೆ ಕನಿಷ್ಠ ಪಕ್ಷ 2 marks ಕೊಡಿ ಎಕ್ಸ್ಟ್ರಾ ಅಂತ. ಇಲ್ಲಪ್ಪ ಹಂಗೆ ಕೊಡಕ್ ಬರಲ್ಲ, ಇದು ಪ್ರೈಮರಿ ಹೈಸ್ಕೂಲ್ ಅಲ್ಲ ಅಂತ. ಆ ಹುಡುಗಿಗೆ ಮದುವೆ ಫಿಕ್ಸ್ ಮಾಡ್ಬಿಟ್ರು ಮೇಡಮ್. ಕಾರಣ ಏನು ಅಂದ್ರೆ, ಅಜ್ಜಿ ನನಗೆ ವಯಸ್ಸಾಗ್ತಾ ಇದೆ, ಮೊಮ್ಮಗಳು ಮದುವೆ ನೋಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ಹೇಳಿದ್ರು. ಮದುವೆ ಫಿಕ್ಸ್ ಆಗೋಯ್ತು. ಹುಡುಗ ಸರಿ ಹೋಗ್ಲಿಲ್ಲ, ಮದುವೆನೂ ಆಯ್ತು, ಒಂದು ಹೆಣ್ಮಗು ಆಯ್ತು, ಸಂಪಾದನೆ ಮಾಡಿದ್ದೆಲ್ಲ ಬೇರೆ ತರಕ್ಕೆ ಹೋಗ್ತಾ ಇತ್ತು, ಜವಾಬ್ದಾರಿ ಇಲ್ಲ. ಒಂದಿನ ಫೋನ್ ಮಾಡಿದ್ರು, ಹೇಗಿದೆಯಮ್ಮ ಮ್ಯಾರಿಡ್ ಲೈಫ್ ಕೇಳಿದೆ ನಾನು. ಮೇಡಮ್ ಬೇಜಾರು ಮಾಡ್ಕೋಬಿಡಿ, ನನ್ನ ಲೈಫ್ ಅಷ್ಟು ಚೆನ್ನಾಗಿಲ್ಲ, ನೀವು ಹೇಳದ ಹಾಗೇನೆ ನಾನು ಓದಬೇಕಾಗಿತ್ತು, ಅಜ್ಜಿ ಆಸೆ ಪೂರೈಸೋಕ್ಕೋಸ್ಕರ ನನ್ನ ಜೀವನ ಬಲಿ ಕೊಟ್ಬಿಟ್ಟಿದ್ದೀನಿ ನಾನು, ಇವತ್ತೊಂದು ದಿನ ಈ ಥರ ಮಾಡಿದ್ರಲ್ಲ ಅಂಥೇಳಿ ನನ್ನ ತವ್ರ ಮನೆಗೆ ಹೋಗಿ ಕೇಳಿದ್ರೆ ನಮ್ಮ ಜವಾಬ್ದಾರಿ ಕಳ್ಕೊಂಡಿದ್ದಾಗಿದೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ನೀನು ಹಣೆ ಬರದಲ್ಲಿ ಏನಿದೆ ಅದು ನಡೀತಾ ಇದೆ, ಇನ್ನು ನಮಗೆ ಏನು ಹೇಳಕ್ಕೆ ಬರಬೇಡಮ್ಮ ಅಲ್ಲಿ ವಿಚಾರಗಳು ಅಂತ ಹೇಳಿದ್ರು. ಆ ಹುಡುಗಿ ಒಂದು ಮಾತು ಹೇಳಿದ್ಲು ಮೇಡಮ್, ಮೇಡಮ್ ನೀವು ಹೇಳಿದ ಪಾಠ ನಾನು ಮರ್ತಿರ್ಬೋದು ನಿಜ, ಆದರೆ ಜೀವನದ ಮೌಲ್ಯಗಳ ಬಗ್ಗೆ ಹೇಳಿದ್ದೀರ, ಜೀವನದ ಮೌಲ್ಯಗಳು ತಿಳಿಸ್ಕೊಟ್ಟಿದ್ದೀರಾ, ಆತ್ಮಸ್ಥೈರ್ಯ ತುಂಬಿದ್ದೀರಾ ನಮ್ಮಲ್ಲಿ. ನಾನು ಇವತ್ತಿಗೂ ಕೂಡ ನಾನು ಬದುಕ್ತೀನಿ, ಹೋರಾಟ ಮಾಡ್ತೀನಿ, ನನ್ನ ಮಗಳ ಜೀವನವನ್ನು ನಾನು ಉಜ್ವಲವಾಗಿ ರೂಪಿಸ್ತೀನಿ, ಆ ತಾಕತ್ ನನಗಿದೆ ಅಂದರೆ ಅದಕ್ಕೆ ಕಾರಣ ನೀವು, ಇದಕ್ಕಿಂತ ಸಾರ್ಥಕತೆ ನನಗೆ ಇನ್ನೇನು ಬೇಕು ಅಲ್ವಾ. 100 ಮಕ್ಕಳು ಬದಲಾಗ್ತಾರೆ
1: ನಿಜವಾದ ಶಿಕ್ಷಣ
0: ಅಲ್ವಾ. ಅದಕ್ಕೆ ನಾನು ಹೇಳಿದೆ, ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಈ ಕೆಲಸ ಮಾಡಬೇಕು ಮೇಡಮ್, ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಟೀಚರ್ಸ್ ಮಾಡಲಿ ಅನ್ನೋದು ನನ್ನ ಆಶಯ.
1: ಖಂಡಿತ ಮೇಡಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ ಮೇಡಮ್, ಇದು ಎಲ್ಲ ಪೇರೆಂಟ್ಸ್ಗೂ ಕೂಡ ತಟ್ಟಬೇಕು ಅನ್ನೋದು
0: ಖಂಡಿತ
1: ವಿಷಯ ಮೇಡಮ್. ಹಾಗಿದ್ರೆ ಇಂದಿನ ಕಾಲದಲ್ಲಿ ಅಂದರೆ ಮಕ್ಕಳ ಸಂಸ್ಕಾರ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ, ಅವ್ರು ನಡ್ಕೊಳ್ಳೋ ರೀತಿಯಾಗಿರ್ಬೋದು, ಹಿರಿಯರಿಗೆ ಗೌರವ ಕೊಡದೆ ಇರ್ಬೋದಾಗಿರ್ಬೋದು, ಅದಕ್ಕೆ ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆ ಆಗೋದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ ಮೇಡಮ್, ಇಂದಿನ ಕಾಲದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಡಿಮೆ ಆಗ್ತಾ ಇದೆ, ಕಾರಣ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಏನಿರ್ಬೋದು ಮೇಡಮ್ ನೀವು ಹೇಳಿ?
1: ತಂದೆ ತಾಯಿಯಿಂದಾನೆ ಮೇಡಮ್, ಅದು ನನ್ನ ಪ್ರಕಾರ.
0: ನಿಮ್ಮ ಪ್ರಕಾರ?
1: ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಕಂಡುಹಿಡಿಯೋದಾಗಿರ್ಬೋದು, ಅದರಿಂದ ಸರಿಪಡಿಸೋದಿರುತ್ತೆ. ಹಿರಿಯರು ಬಂದಾಗ ಹೇಗೆ ಅವ್ರು ಹೆಂಗೆ ನಡ್ಕೋತಾರೆ ಅನ್ನೋದನ್ನೇ ಮಕ್ಕಳು ಕೂಡ ಕಲಿತಾರೆ. ಅದನ್ನು ಹೇಳ್ಬೋದು, ಈಗ ಮೊಬೈಲ್ ಯೂಸ್
0: ಮಾಡೋದು,
1: ಜಾಲತಾಣಗಳಲ್ಲಿ ಎಲ್ಲರದ್ದು ಅಕೌಂಟ್ ಇದೆ, ಅದಕ್ಕೆಲ್ಲ ಒಂದು ಕಡಿವಾಣ ಅನ್ನೋ ತಿರ್ಕೊಂಡು.
0: ರೈಟ್ ಮೇಡಮ್, ಯು ಆರ್ ರೈಟ್. ಕಾರಣ ಏನು ಸಂಸ್ಕಾರ ಕಡಿಮೆ ಆಗ್ತಿದೆ ಅಂದ್ರೆ, ಮೊಬೈಲ್ ಅಲ್ವಾ, ಟಿವಿ, ಇಂಟರ್ನೆಟ್, ಸ್ನೇಹಿತರ ಸಹವಾಸ, ಪ್ರತಿಯೊಂದು ವಸ್ತು ವ್ಯಕ್ತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇರುತ್ತೆ. ಆದರೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಆರಿಸಿಕೊಳ್ಳುವುದು ಸಂಸ್ಕಾರ. ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಕೆಟ್ಟದ್ದು ಬೇಗ ಅರ್ಥ ಆಗೋ ಹಾಗೆ ಒಳ್ಳೇದು ಅರ್ಥನೇ ಆಗಲ್ಲ. ಕರೆಕ್ಟಾ ನಾನು ಹೇಳ್ತಾ ಇರೋದು?
1: ಚಿಕ್ಕ ಮಕ್ಕಳಿಗೆ ಅಂತಂದ್ರೆ, ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ,
0: ಖಂಡಿತ
1: ಆಕರ್ಷಣ ಇರುತ್ತೆ. ಒಳ್ಳೇದ್ರ ಬಗ್ಗೆ ಬೇಡ, ಇಗ್ನೋರ್ ಅನ್ನೋದು ಇರುತ್ತೆ.
0: ಬೇಡಪ್ಪ ಅದು ತಪ್ಪು ಅಂದ್ರೆ ಮಗು ಅದನ್ನೇ ಮಾಡೋ ಪ್ರಯತ್ನ
1: ಮಾಡ್ಬೇಕು, ಅದೇನದು ನೋಡ್ಬೇಕು ಅನ್ನೋದು ಕ್ಯೂರಿಯಾಸಿಟಿ
0: ಇರುತ್ತೆ. ಒಳ್ಳೇದ್ ಬೇಗ ಹೋಗಲ್ಲ, ಕೆಟ್ಟದ್ ಬೇಗ ಹೋಗ್ತಾ ಇರೋದು, ಇದು ನಮ್ಮ ವಿಪರ್ಯಾಸ. ಇವತ್ತಿನ ದಿನ 90% ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೊಬೈಲ್. ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಪೋಷಕರು ಮೊಬೈಲ್ ನೋಡಬೇಡ ಅಂತ ಬುದ್ಧಿ ಹೇಳಿದ್ರೆ ಮಕ್ಕಳು ಹೋಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ ನಲ್ಲಿ ಇರ್ತಕ್ಕಂತಹ ಗೇಮ್, ಮಕ್ಕಳು ನೋಡಿ ಮೊಬೈಲ್ ಕೊಟ್ಬಿಟ್ರೆ ಸಾಕು ಗೇಮ್ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಯಾವ ತರ ಗೇಮ್ಸ್ಗಳಿದಾವೆ ಅಂದ್ರೆ, ಗೇಮ್ ಆಡ್ತಾ ಆಡ್ತಾ ತಮ್ಮ ಜೀವನನೇ ಬಲಿ ಕೊಟ್ಬಿಡ್ತಾರೆ. ಮೊಬೈಲ್ ಇಂದಾಗಿ ಎಷ್ಟೊಂದು ಆಕ್ಸಿಡೆಂಟ್ಗಳಾಗ್ತಾ ಇದಾವೆ, ಮಕ್ಕಳು ರೋಗಿಸ್ಟಾಗ್ತಾ ಇದ್ದಾರೆ, ಎಷ್ಟೋ ಗಂಡು ಹೆಣ್ಣು ಮಕ್ಕಳುಗಳು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮೋಸ ಹೋಗಿ ಜೀವ ಬಿಡ್ತಾ ಇದ್ದಾರೆ. ಹಾಗಾಗಿ ಸಂಸ್ಕಾರ ಅನ್ನೋ ವಿಚಾರ ಬಂದಾಗ ನಮ್ಮ ಸಮಾಜ ಹೇಗೆ ಅಂದ್ರೆ, ಹೆಣ್ಮಕ್ಳಿಗೆ ಮಾತ್ರ ಸಂಸ್ಕಾರ ಇರಬೇಕು, ಆ ಧಾಟಿನಲ್ಲೇ ಮಾತಾಡ್ತಾ ಇರ್ತಾರೆ. ಆದ್ರೆ ಪೋಷಕರು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಇಬ್ರಿಗೂ ಕೂಡ ಸಂಸ್ಕಾರವನ್ನ ಕೊಡುವಂತಹದ್ದು ಪ್ರತಿ ಪೋಷಕರ ಜವಾಬ್ದಾರಿ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಇನ್ನು ಕೆಲವು ಮಕ್ಕಳುಗಳಿರ್ತಾರೆ, ನನ್ನ ಫ್ರೆಂಡ್ಸ್ ಹತ್ರ ಮೊಬೈಲ್ ಇದೆ, ಬ್ರ್ಯಾಂಡೆಡ್ ಬಟ್ಟೆ ಇದೆ, ನನ್ನ ಹತ್ರನೂ ಇರಬೇಕು, ಅವರಂತೆ ನಾನು ಕೂಡ ಬದುಕಬೇಕು ಅನ್ನೋ ಆಸೆಯನ್ನು, ಆಸೆ ಅವರಲ್ಲಿ ಏನಾದರೂ ಬಂತು ಅಂತ ಹೇಳಿದ್ರೆ ಅವ್ರು ತಮ್ಮ ಜೀವನನ್ನೇ ನರಕ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳೋದು, ವಿ ಶುಡ್ ನಾಟ್ ಕಂಪೇರ್ ಅವರ್ ಲೈಫ್ ಟು ಅದರ್ಸ್, ನಮ್ಮ ಜೀವನನ ಬೇರೆಯವ್ರ ಜೊತೆಗೆ ನಾವು ಕಂಪೇರ್ ಮಾಡಲೇಬಾರ್ದು. ಫಾರ್ ಎಕ್ಸಾಂಪಲ್, ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಹತ್ರ 1000 rupees ಇದೆ ಅಂದರೆ ನನ್ನ ಕನಸು ಕಾಣೋದು ಎಷ್ಟು ಗೊತ್ತಾ, 500 rupees ಕನಸು ಕಾಣ್ತೀನಿ. ನನಗೆ ಇಲ್ಲೇನಾದ್ರೂ ನಿರಾಸೆ ಇದೆಯಾ? ಖಂಡಿತ ಇಲ್ಲ, ಯಾಕಂದ್ರೆ 1000 ಇರೋದು ನನ್ನ ಹತ್ರ ಇರೋದು 500

0: ಪೀಸ್ ಕನ್ಸು ಕಾಣ್ತಾ ಇದ್ದೀನಿ. ಹಾಗಾಗಿ ನಮ್ಮ ಪೋಷಕರ ಒಂದು ಪರಿಸ್ಥಿತಿ ಹೇಗಿದೆ, ನಾನು ಹೇಗಿರಬೇಕು, ನನ್ನ ಒಂದು ಬೌಂಡ್ರಿ ಎಷ್ಟಿದೆ, ಈ ಲಿಮಿಟೇಷನಲ್ಲಿ ಮಕ್ಕಳುಗಳು ಬದುಕ್ಬಿಟ್ರೆ ಮೇಡಮ್ ಅವ್ರ ಜೀವನ ತುಂಬ ಉಜ್ವಲವಾಗಿರುತ್ತೆ. ಹಾಗಾಗಿ ಫ್ರೆಂಡ್ಸನ್ನು ನೋಡಿ ಅವ್ರ ಹತ್ರ ಅದಿದೆ ನನಗೂ ಕೊಡಿಸು ಅಂತ ಹೇಳೋದು ತಪ್ಪಾಗತ್ತೆ. ಸೊ ಹಾಗಾಗಿ ನನ್ನ ಆದಾಯದಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂದರೆ ಅದೇ ಸ್ವರ್ಗ ಅಲ್ವಾ. ಇನ್ನೊಬ್ಬರ ಆಡಂಬರದ ಜೀವನ ನೋಡಿ ಬದುಕೋದಕ್ಕೆ ನಾನು ಹೊರಟಿದ್ದೀನಿ ಅಂದರೆ ಅದೇ ನರಕ. ಹಾಗಾಗಿ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇವತ್ತು ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಕಾರಣ ಮೊಬೈಲ್, ಇಂಟರ್ನೆಟ್, ಸ್ನೇಹಿತರ ಸಹವಾಸ.
1: ಹೌದು
0: ಅಲ್ವಾ,
1: ಒಂದೊಳ್ಳೆ ವಿಷಯ ಹೇಳಿದ್ರಿ. ಆಗ ನೋಡೋಕೆ ಹೋದ್ರೆ ಈಗ ಮೊಬೈಲ್ ಬಳಸೋ ರೀತಿ ಅಂದರೆ ಮಕ್ಕಳಲ್ಲಿ ಇವಾಗ ಪೋಷಕರೇ ಅದನ್ನು ಪಾಸಿಟಿವ್ ಆಗಿ ತಗೋಬಿಡ್ತಾರೆ, ಏ ನನ್ನ ಮಗನಿಗೆ ಇದು ಗೊತ್ತು, ಇಷ್ಟು ಚೆನ್ನಾಗಿ ಯೂಸ್ ಮಾಡ್ತಾನೆ, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಮೊದಲು ಪೋಷಕರಿಂದನೇ ಇದೆಲ್ಲ ನಿಯಂತ್ರಣಕ್ಕೆ ಬರಬೇಕು
0: ಅನ್ನೋದು.
1: ಹಾಗೆಯೇ ನೋಡೋಕೆ ಹೋದ್ರೆ ಮ್ಯಾಮ್, ಈಗ ಹಿರಿಯರನ್ನು ಗೌರವಿಸುವ ಗುಣ ಮಕ್ಕಳಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ಹಿರಿಯರನ್ನು ಗೌರವಿಸುವ ಗುಣ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಅಂತ ಹೇಳ್ತೀರಾ?
0: ನೀವು ನೋಡ್ತಾ ಇರ್ಬೋದು ಮೇಡಮ್, ಹಿಂದಿನ ಕಾಲದಲ್ಲಿ ಹಿರಿಯರನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ವಿ, ನಾವಾಗಿರ್ಬೋದು ನೀವಾಗಿರ್ಬೋದು. ಇವತ್ತಿನ ಮಕ್ಕಳು ನೋಡ್ತಾ ಇದ್ದೀರಾ?
1: ಹೌದು ಮೇಡಮ್.
0: ಹಿರಿಯರು ಅಂತ ಹೇಳಿದ್ರೆ ಅವ್ರನ್ನ ಎಷ್ಟು ಟೀಸ್ ಮಾಡ್ತಾ ಇರ್ತಾರೆ, ಕಿಂಡಲ್ ಮಾಡ್ತಾ ಇರ್ತಾರೆ.
1: ಹೌದು
0: ಅಲ್ವಾ. ಹಾಗಾಗಿ ನಾನೇನು ಹೇಳೋದು ಅಂತ ಹೇಳಿದ್ರೆ, ಮನೆಯಲ್ಲಿನ ಕುಟುಂಬದ ಸದಸ್ಯರು ಹಿರಿಯರ ಜೊತೆ ಹೇಗೆ ನಡೆದುಕೊಳ್ತಾರೆಯೋ ಅದರ ಪರಿಣಾಮ ಮಕ್ಕಳ ಮೇಲಾಗತ್ತೆ. ಅಂದ್ರೆ ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು.
1: ಹೌದು,
0: ಒಪ್ಕೋತೀರಾ?
1: ಖಂಡಿತ ಮೇಡಮ್. ಪೋಷಕರನ್ನ ನೋಡಿನೇ ಮಕ್ಕಳು ಅನುಕರಣೆ ಮಾಡ್ತಾ ಇರ್ತಾರೆ, ಓ ಇವ್ರಿಗೆ ಬಂದ್ರೆ ಇವ್ರಿಗೆ ಕುತ್ಕೊಂಡ್ರು, ಓ ನಾವು ಹಂಗೆ ಮಾಡ್ಬೇಕು ಅನ್ನೋದ್ ಇರುತ್ತೆ ಮಕ್ಕಳಲ್ಲಿ.
0: ಹಾಗಾಗಿ ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ಕುಟುಂಬದ ಸದಸ್ಯರು ಮಾತನಾಡುವಾಗ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು.
1: ಹೌದು
0: ಅಲ್ವಾ. ಅವರ ನಡೆ ನುಡಿ, ಆಹಾರ ಪದ್ಧತಿ, ಧರಿಸುವ ಬಟ್ಟೆ ಎಲ್ಲದರ ಮೇಲೂ ಕೂಡ ಅತ್ಯಂತ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ.
1: ಹೌದು ಮೇಡಮ್.
0: ಈಗ ನಾನು ಹೇಳಿದೆ ಅವರ ನಡೆ ನುಡಿ, ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿದೆ. ಹಾಗಾದ್ರೆ ಮನೆಯಲ್ಲಿ ಹೇಗೆ ಮಾತನಾಡಬೇಕು? ಕಡಿಮೆ ಮಾತನಾಡಬೇಕು.
1: ಹೌದು.
0: ಮೆಲ್ಲಗೆ ಮಾತನಾಡಬೇಕು, ಮೃದುವಾಗಿ ಮಾತನಾಡಬೇಕು, ಸ್ಪಷ್ಟವಾಗಿ ಮಾತನಾಡಬೇಕು, ಒಟ್ಟಿನಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡಬೇಕಾಗತ್ತೆ ಅಲ್ವಾ. ಯಾಕಂತ ಹೇಳಿದ್ರೆ ಮಾತು ಕೂಡ ನಮ್ಮ ಸಂಸ್ಕಾರವನ್ನ ನಿರ್ಧಾರ ಮಾಡುತ್ತೆ. ಹಾಗಾಗಿ ಮಾತನಾಡಬೇಕಾದ್ರೆ ಮಕ್ಕಳ ಎದುರು ಬಹಳ ಎಚ್ಚರಿಕೆಯನ್ನ ಪೋಷಕರು ವಹಿಸಬೇಕಾಗತ್ತೆ. ಇನ್ ನೆಕ್ಸ್ಟ್ ಆಹಾರ ಪದ್ಧತಿ ಅಂತ ಹೇಳಿದೆ. ಇವತ್ತಿನ ಆಹಾರ ಪದ್ಧತಿ ಹಿಂದಿನ ಕಾಲದಲ್ಲಿ ಇದ್ದಂತ ಆಹಾರ ಪದ್ಧತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ ಮೇಡಮ್.
1: ಖಂಡಿತ ಮೇಡಮ್
0: ಅಲ್ವಾ. ಇವತ್ತಿನ ದಿನ ಎರಡು ಇಡ್ಲಿ ಸಾಂಬಾರ್ ಚಟ್ನಿ ಕೊಟ್ಟರು ಅಂತ ಹೇಳಿದ್ರೆ ಎರಡು ಸ್ಪೂನ್ ಹಾಕಿರ್ತಾರೆ, ಎಷ್ಟೊತ್ತು ಮಾಡ್ತಾ ಇರ್ತಾರೆ ತಿನ್ನಕ್ಕೆ? ಯಾಕೆ ಭಗವಂತ ನಮ್ಗೆ ಎರಡು ಕೈ ಕೊಟ್ಟಿಲ್ವಾ?
1: ಹೌದು
0: ಅಲ್ವಾ. ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ವಿ, ಕುಟುಂಬದ ಎಲ್ಲಾ ಸದಸ್ಯರ ಜೊತೆ ಸೇರಿ ನೆಲದ ಮೇಲೆ ಕೂತು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ಎಷ್ಟು ಚೆನ್ನಾಗಿತ್ತು, ಅದು ಸಂಸ್ಕಾರ ಅಲ್ವಾ. ಸೊ ಇವತ್ತಿಗೂ ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಮೇಡಮ್, ಎಂಥ ಫೈವ್ ಸ್ಟಾರ್ಗೆ ಹೋಟೆಲ್ಗೆ ಹೋಗಲಿ ಎಲ್ಲಿಗೆ ಹೋಗಲಿ, ನಾನು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ನಾನು ಕೈ ಬಳಸಿ ನಾನು ಆಹಾರ ಪದ್ಧತಿನ ಊಟ ಮಾಡುವಂಥದ್ದು. ಸೊ ಹಾಗಾಗಿ ಆಹಾರ ಪದ್ಧತಿ ಕೂಡ ನಮ್ಮ ಸಂಸ್ಕಾರ ಮೇಡಮ್. ಇನ್ನು ಧರಿಸುವ ಬಟ್ಟೆ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಸೊ ಹಾಗಾಗಿ ನಾವು ಹಾಕ್ತಕ್ಕಂತಹ ಬಟ್ಟೆ ನಮ್ಮ ಸಂಸ್ಕಾರವನ್ನು ತಿಳಿಸುತ್ತೆ.
1: ಹೌದು.
0: ನಮ್ಮ ಬಟ್ಟೆ ನೋಡಿದ ತಕ್ಷಣ ಇವ್ರಿಗೆ ಸಂಸ್ಕಾರ ಇದೆಯಾ ಇಲ್ವಾ ಗೊತ್ತಾಗ್ಬಿಡುತ್ತೆ ಅಲ್ವಾ. ನಾವು ಹಾಕುವಂತಹ ಬಟ್ಟೆ ಏನಿದೆ ಅದು ಇನ್ನೊಬ್ಬರು ನೋಡಿದಾಗ ನಮ್ಮನ್ನ ಗೌರವಿಸುವ ತರದಲ್ಲಿ ಇರಬೇಕು.
1: ಖಂಡಿತ ಮೇಡಮ್
0: ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ನಾನು ಮಾಸ್ಟರ್ ಡಿಗ್ರಿ ಮುಗಿಸೋವರೆಗೂ ಮೇಡಮ್ ಹೈಸ್ಕೂಲ್ವರೆಗೆ ಮಾತ್ರ ನಮಗೆ ಯೂನಿಫಾರ್ಮ್ ಇತ್ತು, ನಿಮಗೂ ಗೊತ್ತಿರ್ಬೋದು. ನಂತರ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಗ ನೀನು ಮಾಸ್ಟರ್ ಡಿಗ್ರಿ ಮಾಡು, ನೀನು ಏನೇ ಮಾಡೋ ಯೂನಿಫಾರ್ಮ್ ಕಂಪಲ್ಸರಿ, ನಿಮಗೆ ಗೊತ್ತಾಗ್ತಾ ಇದೆ.
1: ಹೌದು.
0: ಈಗ ಫಾರ್ ಎಕ್ಸಾಂಪಲ್, ನಾವು ಎಷ್ಟು ಚೆನ್ನಾಗಿ ನಾವು ಡ್ರೆಸ್ ಮಾಡ್ಕೊಳ್ತೀವಿ, ನಮ್ಮ ನೋಡಿದ್ರೆ ಒಂದು ಸಂಸ್ಕಾರ ಇದೆ, ಅವ್ರಿಗೆ ಗೌರವ ಕೊಡಬೇಕು ಅಂತ
1: ಬರುತ್ತೆ.
0: ಖಂಡಿತ. ಮತ್ತೆ ಇವತ್ತಿನ ದಿನ ಬಟ್ಟೆಗಳು ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ ಕಣ್ ಮುಚ್ಕೋಬೇಕು ಅನ್ಸುತ್ತೆ, ಏನಪ್ಪ ಇನ್ನು ಏನೇನೆಲ್ಲ ನೋಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಈಗ ಹಿಂದೆ ಎಲ್ಲ ಬಟ್ಟೆ ಪ್ಯಾಚಸ್ ಆಗಿರೋದನ್ನೆಲ್ಲ ಹಾಕೊಂಡ್ರೆ ಅಯ್ಯೋ ಪಾಪ ಬಹಳ ಬಡವ ಕಣಪ್ಪ ಅಂತಂದ್ರು, ಇವತ್ತಿನ ದಿನ ಅದನ್ನ ಹಾಕೊಂಡ್ರೆ ಟ್ರೆಂಡ್ ಅಲ್ವಾ. ಏನ್ ಜೀನ್ಸ್ ಪ್ಯಾಂಟ್ ಗಳ ಹಾಕ್ತಾರೆ, ಅದು ಎಷ್ಟು ಹರಿದಿರುತ್ತೋ ಅಷ್ಟು ಕಾಸ್ಟ್ಲಿ, ಬ್ರ್ಯಾಂಡೆಡ್ ಅದು.
1: ಹೌದು ಮೇಡಮ್
0: ಅಲ್ವಾ. ಅದನ್ನೆಲ್ಲ ನೀವು ಗೊತ್ತಾದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್.
0: ನಮ್ಮಲ್ಲಿ ನೀಗ್ರೋ ಸ್ಟೂಡೆಂಟ್ ಇದು, ವೆಸ್ಟರ್ನ್ ಕಲ್ಚರ್ ನಾನು ಹೇಳ್ತಾ. ನಾನು ವುಮೆನ್ಸ್ ಕಾಲೇಜ್ ಸರಸ್ವತಿಪುರಮಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಎಕ್ಸಾಮ್ ಇತ್ತು, ನಾನು ಇನ್ವಿಸಿಲೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ ಹುಡುಗಿ ಶಾರ್ಟ್ ಮಿಡಿ ಹಾಕ್ಬಿಟ್ಟಿದ್ದಾಳೆ, ಫುಲ್ ಟೈಟ್ ಇದೆ, ಡೆಸ್ಕ್ ಗೊತ್ತಿರುತ್ತಲ್ಲ ಮತ್ತೆ ಕಂಬಿ ಬಂದಿರತ್ತೆ. ಎಕ್ಸಾಮ್ ಚೀಫ್ ಬಂದ್ಬಿಟ್ಟು

0: ಹೇಳಿದ್ರು ಸಿಟ್ ಪ್ರಾಪರ್ಲಿ ಸಿಟ್ ಪ್ರಾಪರ್ಲಿ ಅಂತ. ಶಿ ಕಾಂಟ್ ಸಿಟ್ ಪ್ರಾಪರ್ಲಿ, ಅವಳು ಕುತ್ಕೊಳಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಕಾಸ್ಟ್ಯೂಮ್ ಅಲ್ವಾ. ಸೊ ಹಾಗಾಗಿ ಅವಳು ಎಷ್ಟು ಡಿಸ್ಟರ್ಬ್ ಆದ್ಲು ಅಂದ್ರೆ, ಮೇಡಮ್ ಮಕ್ಕಳು ಎಕ್ಸಾಮ್ ಬರಿಬೇಕಾದ್ರೆ ಆದಷ್ಟು ಕಾಮ್ ಆಗಿ ಬರಿಬೇಕು. ಯಾವಾಗ ಸರ್ ಪದೇ ಪದೇ ಕಾಶನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸರ್ ನಾನು ಹೇಳ್ತೀನಿ ಬಿಡಿ ಅಂತ ನಾನು ಹೇಳ್ತಾನೆ ಇದ್ದೀನಿ, ಸರ್ಗೆ ಅದು ಅರ್ಥ ಆಗ್ಲಿಲ್ಲ. ಆಮೇಲಿಂದ ಅವಳಿಗೆ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆದ್ಲ. ಒಂದು ಎಷ್ಟು ಒಂದು 40 or 45 minutes ಕೂತಿರ್ಲೇನೆ ಎಕ್ಸಾಮ್ ಹಾಲಲ್ಲಿ, ಎಕ್ಸಿಟ್ ಆದ್ಲು ಮೇಡಮ್. ಕಾರಣ ಏನು, ಅವಳು ಹಾಕಿದಂತ ಕಾಸ್ಟ್ಯೂಮ್. ಸೊ ಹಾಗಾಗಿ ನಮಗೆ ಕಂಫರ್ಟಬಲ್ ಆಗಿರಬೇಕು, ಸಮಾಜದ ಮಧ್ಯೆ ನಿಂತಾಗ ನಮಗೆ ಗೌರವ ಕೊಡಬೇಕು, ಅದು ನಮ್ಮ ಸಂಸ್ಕಾರ. ಹಾಗಾಗಿ ಧರಿಸುವಂತಹ ಬಟ್ಟೆ ಕೂಡ ನಮ್ಮ ಸಂಸ್ಕಾರ ಆಗುತ್ತೆ.
1: ಖಂಡಿತ ಮೇಡಮ್.
0: ಮತ್ತೆ ಪೋಷಕರು ಮನೆಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇರ್ತಾರೆ ಅದನ್ನ ಮಕ್ಕಳು ನೋಡ್ತಾ ಗಮನಿಸುತ್ತಾ ಅನುಸರಿಸುತ್ತಾ ಮಕ್ಕಳಲ್ಲಿ ನಾವು ಸಂಸ್ಕಾರವನ್ನು ಬೆಳೆಸೋದಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರುವಂತಹ ವಿಚಾರ, ಮಕ್ಕಳನ್ನ ನೀವು ಶಾಲೆಗೆ ಕಳಿಸಿ, ಮನೆಗೆ ಬಂದ ತಕ್ಷಣ ಯಾವ ಆಟ ಆಡ್ತಾರೆ ಹೇಳಿ ಅವರು? ಟೀಚರ್ ಆಟ ಆಡ್ತಾರೆ. ಇದು ಸ್ಕೂಲ್ ಗೊಂಬೆಗಳನ್ನೆಲ್ಲ ಜೋಡಿಸ್ಬಿಡೋದು,
1: ನಾನು ಟೀಚರ್ ನಡ್ಕೋತಾ ಇರ್ತಾರೆ ಆ ತರನೇ ಕೂತ್ಕೋಬೇಕು.
0: ಅಬ್ಸರ್ವೇಷನ್ ಅಂದ್ರೆ ಮೇಡಮ್ ಮಕ್ಕಳುಗಳು ಗೊತ್ತು ನಿಮಗೆ,
1: ಹೌದು
0: ಟೀಚರ್ ಆಟ ನಾವ್ ಆಡಿಲ್ವಾ ನೀವ್ ಆಡಿಲ್ವಾ?
1: ಖಂಡಿತ ಆಡಿದ್ವಿ.
0: ಟೀಚರ್ ಆಟ ಆಡುವಂತದ್ದು. ಮತ್ತೆ ಮನೆಯಲ್ಲಿ ಅಮ್ಮನ್ ನೋಡ್ತಾ ಏನ್ ಮಾಡ್ತಾರೆ? ಅಡಿಗೆ ಆಟ. ಇದೆಲ್ಲ ಮಕ್ಕಳು ಆಟ ಆಡ್ತಿರ್ತಾರೆ ಮೇಡಮ್ ನಾವು ನೀವೆಲ್ಲ. ಹಾಗೆ ಇದು ಒಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇರೋದು. ಅಂದ್ರೆ ದೊಡ್ಡವ್ರು ಏನ್ ಮಾಡ್ತಾ ಇರ್ತಾರೆ ಅದನ್ನ ಗಮನಿಸ್ತಾ ಮಕ್ಕಳುಗಳು ಬೆಳೀತಾ ಇರ್ತಾರೆ. ಹಾಗಾಗಿ ಮಕ್ಕಳ ಎದುರುಗಡೆ ನಾವು ಹೇಗಿರ್ಬೇಕು ಅನ್ನೋದು ಕೂಡ ಒಂದು ಸಂಸ್ಕಾರ ಆಗುತ್ತೆ. ಈ ರೀತಿ ಆದಾಗ ಖಂಡಿತ ಹಿರಿಯರನ್ನ ನೋಡ್ತಾ ಮಕ್ಕಳುಗಳು ತಮ್ಮ ಸಂಸ್ಕಾರವನ್ನು ಬೆಳೆಸ್ಕೋತಾರೆ.
1: ಒಂದೊಳ್ಳೆ ಎಕ್ಸಾಂಪಲ್ ಕೊಟ್ರಿ ಮೇಡಮ್ ಬಟ್ಟೆ ವಿಷಯವಾಗಿ, ಇದೆಲ್ಲರಿಗೂ ಕೂಡ ತಲುಪುತ್ತೆ ಅಂತ ಅನ್ಕೋತೀನಿ. ಮೇಡಮ್ ಹಾಗೆ ನೋಡಕ್ ಹೋದ್ರೆ ಈಗ ಸಂಸ್ಕಾರ ಮತ್ತೆ ಶಿಕ್ಷಣದ ನಡುವೆ ಸಂಬಂಧ ಅನ್ನೋದು ನೋಡಕ್ ಹೋದ್ರೆ ಶಿಕ್ಷಣ ಅನ್ನೋದು ಬೇರೆ, ಆದ್ರೆ ಸಂಸ್ಕಾರ ಅನ್ನೋದು ಅವ್ರ ನಡವಳಿಕೆ ಅವರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆನೇ ಆಗಿರುತ್ತೆ. ಆದ್ರೆ ಸಂಸ್ಕಾರ ಮತ್ತು ಶಿಕ್ಷಣದ ನಡುವೆ ಏನ್ ಸಂಬಂಧ ಇದೆ ಅಂತ ಹೇಳ್ತೀರಾ?
0: ಮೇಡಮ್ ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಸ್ಕಾರ ಮತ್ತು ಶಿಕ್ಷಣದ ನಡುವೆ ಯಾವ ಸಂಬಂಧನೂ ಇಲ್ಲ. ಸಂಸ್ಕಾರನೇ ಬೇರೆ, ಶಿಕ್ಷಣನೇ ಬೇರೆ. ಶಿಕ್ಷಣದಿಂದ ನಾವು ಪಡೆದುಕೊಳ್ಳುವಂತಹದ್ದು ತಿಳುವಳಿಕೆ, ಜ್ಞಾನ.
1: ಹೌದು.
0: ಸಂಸ್ಕಾರದಿಂದ ನಾವು ಪಡೆದುಕೊಳ್ಳುವಂತಹದ್ದು ನಡವಳಿಕೆ.
1: ಹೌದು.
0: ಸೊ ಹಾಗಾಗಿ ಇವತ್ತಿನ ದಿನ ಶಿಕ್ಷಣ ಅನ್ನುವಂತಹದ್ದು ವ್ಯಾಪಾರವಾಗಿದೆ.
1: ಖಂಡಿತ ಮೇಡಮ್.
0: ಅಲ್ವಾ, ಶಿಕ್ಷಣ ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗಿದೆ.
1: ಹೌದು
0: ಅಲ್ವಾ, ಓದ್ತೀವಿ ಎಕ್ಸಾಮ್ ಬರೀತೀವಿ ಮುಗಿತೀವಿ, ನೆಕ್ಸ್ಟ್ ಏನಾದ್ರೂ ನಾವು ಕ್ಯಾರಿ ಮಾಡ್ತೀವಿ ಇಲ್ಲ. ಆದ್ರೆ ಸಂಸ್ಕಾರ ಹಂಗಲ್ಲ, ಸಾಯೋ ತನಕ ನಮಗ್ ಸಂಸ್ಕಾರ ಬೇಕು ಅಲ್ವಾ. ಹಾಗಾಗಿ ಶಿಕ್ಷಣ ಮತ್ತು ಸಂಸ್ಕಾರದ ನಡುವೆ ಯಾವ ಸಂಬಂಧನೂ ಇಲ್ಲ ಮೇಡಮ್. ನನ್ನ ಪ್ರಕಾರ ಸಂಸ್ಕಾರನೇ ಬೇರೆ, ಶಿಕ್ಷಣನೇ ಬೇರೆ. ಇವತ್ತಿನ ದಿನ ಮೌಲ್ಯಯುತ ಶಿಕ್ಷಣ ಕಣ್ಮರೆ ಆಗ್ತಾ ಇದೆ. ಇಲ್ಲ, ವ್ಯಾಲ್ಯೂಬಲ್ ಎಜುಕೇಶನ್ ಎಲ್ಲಿ ಕೊಡ್ತಾ ಇದಾರೆ ಮೇಡಮ್? ಎಲ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿದೆ ನೀಟ್ ಎಕ್ಸಾಮ್ ಪೇಪರ್ ಔಟ್ ಆಯ್ತು ಇತ್ತೀಚೆಗೆ. ನೀಟ್ ಪೇಪರ್ ಔಟ್ ಆದಾಗ ಹಣ ಇದ್ದವ್ರು ಏನ್ ಮಾಡಿದ್ರು, ಕ್ವಶನ್ ಪೇಪರ್ ಬಿಫೋರ್ ದ ಅದನ್ನ 15 lakhs ಪ್ರಾರಂಭ ಆಗಿದೆ ಮೇಡಮ್. ಡೀಟೇಲ್ಸ್ ನಿಮ್ಗೆ ಗೊತ್ತಿದೆ. ಬಡತನದಲ್ಲಿ ಬಂದಂತಹ ಮಕ್ಕಳುಗಳು ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ. ಆಯ್ತಾ, ಅಂತ ಮಕ್ಕಳು ಪ್ರಾಮಾಣಿಕವಾಗಿ ಓದಿದಂತ ಎಷ್ಟೋ ವಿದ್ಯಾರ್ಥಿಗಳು ಪ್ರಾಣ ಬಿಟ್ಟಿದ್ದಾರೆ ಅಲ್ವಾ. ಹಣದಿಂದ ಶಿಕ್ಷಣವನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯನೇ ವಿನಃ ಹಣದಿಂದ ಸಂಸ್ಕಾರವನ್ನಲ್ಲ. ಹಣದಿಂದ ಯಾವತ್ತೂ ಸಂಸ್ಕಾರವನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನ್ ಹೇಳೋದು, ಭಾರತದಲ್ಲಿ ಜಪಾನ್ ಮಾದರಿಯ ಎಜುಕೇಶನ್ ಸಿಸ್ಟಮ್ ಅನ್ನ ಜಾರಿಗೆ ತರಬೇಕು ಅಂತ ಹೇಳಿ. ಆಗ ಇಂತಹ ಅನಾಹುತಗಳು ನಡೆಯೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಶಿಕ್ಷಣವೇ ಬೇರೆ, ಸಂಸ್ಕಾರನೇ ಬೇರೆ. ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಟ್ಟಾಗ ಶಿಕ್ಷಣ ಮತ್ತು ಸಂಸ್ಕಾರ ಎರಡಕ್ಕೂ ಕೂಡ ಅರ್ಥ ಮತ್ತು ಮೌಲ್ಯ ಬರೋದಕ್ಕೆ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ.
1: ಖಂಡಿತ ಮೇಡಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಸಂಸ್ಕಾರ ಉತ್ತಮ ಭವಿಷ್ಯದ ಅಡಿಪಾಯ ಎಂಬ ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.
1: ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶೋಭಾ ಇಸ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ

0: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
0: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
4: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
4: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
4: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
3: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
4: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
3: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 30 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋ

0: ಜೀವನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕದಕ ಗಳಿಯನ್ನು ಬಿಗಿದು
3: ಬೊಮ್ಮ ಗುಡಿಯೊಳಗಿರಲಿ
2: ಬೊಮ್ಮ ಗುಡಿಯೊಳಗಿರಲಿ
3: ಅದರ ಕೀಲ್ ಕುಂಚಿಕೆಯ ಹೊರಕೆಸೆಯೇ ಸಾಕು
2: ಪದವಾಕ್ಯವಿದರಾಗ
3: ವಾದಗಡಣೆಯ ಬಿಟ್ಟು ವದವಿಪರು ದಿಟದರಿವ
2: ಮಂಕುತಿಮ್ಮ.
3: ಸೊ ಈಗ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾಯಿತು, ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ, ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ ಹಾಗೆ ಅಂತ. ಇರೋಂತ ಜಾಗ ಯಾವುದೇ ಆದರೂ ಅದರ ಮೇಲೆ ಮುಸ್ಕ್ ಹಾಕೊಂಡು ಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಅಗೋಚರನಾಗಿದ್ದಾನೆ ಅನ್ನೋದನ್ನ ನಾವು ನೋಡಿದ್ದಾಯ್ತು. ಈಗ ಅದನ್ನೇ ಮುಂದುವರಿಸ್ತಾ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಸಪೋಸ್ ದೇವರು ನಾನು ಯಾರ ಕಣ್ಗೂ ಕಾಣಿಸ್ಬಾರ್ದು ಅಂತ ಅನ್ಸ್ಕೊಂಡಿದ್ದ ಅಂತ ಅನ್ಕೊಳ್ಳೋಣ, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಅವನು ಮನೆಯೊಳಗನೆ ಇರಲಿ, ಬೀಗ ಬೇಕಾದರೂ ಹಾಕ್ಕೊಂಡ್ಬಿಡ್ಲಿ, ಅವನೇನು ಬಂದು ಹೊರಗಡೆ ಬಂದು ನಾನು ಇಲ್ಲಿದ್ದೀನಿ ನೋಡಿ ಅಂತೇನು ಹೇಳೋದು ಬೇಡಪ್ಪ, ತೊಂದರೆ ಇಲ್ಲ, ಒಳಗಡೆನೇ ಇರಲಿ, ಬೀಗನೂ ಹಾಕ್ಕೊಂಡ್ಬಿಡ್ಲಿ, ಚಿಲ್ಕ ಹಾಕ್ಕೊಂಡು ಕದಕ ಗಳಿಯನ್ನು ಬಿಗಿದು ಬೀಗನೂ ಹಾಕ್ಕೊಂಡ್ಬಿಟ್ಟು ಬಾಗಿಲು ತೆಗೆದು ಹೊರಗೆ ಬರ್ನಿ ಅಂತೇನು ನಾವು ಹೇಳ್ತಿಲ್ಲ, ಬೀಗ ಹಾಕ್ಕೊಂಬಿಡು, ಹೋಗ್ಲಿ ಆ ಬೀಗದ ಕೈನಾದರೂ ಕಿಟಕಿಯಿಂದ ಹೊರಗಡೆ ಎಸಿ ಬರ್ದ ನೀನು. ಆವಾಗ ನಾವು ನಮ್ಮ ಸ್ವಪ್ರಯತ್ನದಿಂದ ಆ ಬೀಗದ ಕೈಯನ್ನು ತಗೊಂಡು ಬೀಗನ ತೆಗೆದು ನಾವು ಒಳಗಡೆ ಬರ್ತೀವಿ. ಇಲ್ಲದೆ ಹೋದರೆ ಏನಾಗುತ್ತೆ, ಪದವಾಕ್ಯವಿತ್ ಅಂತಂದರೆ ಪದವಾಕ್ಯಗಳ ಜ್ಞಾನ ಇರೋಂಥ ವ್ಯಕ್ತಿಗಳು, ವಿದರು, ಪದವಾಕ್ಯವಿದರು ಅಂದರೆ ಪದವಾಕ್ಯಗಳನ್ನು ತಿಳಿದಿರೋಂತಹವರು, ಅಂಥವರು ಇವಾಗ ಏನು ಮಾಡ್ತಾ ಇದ್ದಾರೆ, ತಮಗೆ ಅನ್ನಿಸಿದ ರೀತಿಯಲ್ಲಿ ಭಗವಂತನನ್ನು ವರ್ಣಿಸ್ತಾ ಇದ್ದಾರೆ. ಆಗಲೇ ನಾವು ನೋಡಿದ ಉದಾಹರಣೆಯಲ್ಲಿ ಕಣ್ಣು ಕಾಣದ 6 ಜನ ಹೇಗೆ ಆನೆಯನ್ನು ಕೈಯಿಂದ ಮುಟ್ಟಿ ಇದೇ ಆನೆ ಅಂತ ಹೇಳ್ತಾ ಇದ್ರೋ ಹಾಗೆ ಅನೇಕ ಪದವಾಕ್ಯವಿದರು, ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋವಂಥ ಜನ, ಅವ್ರು ಏನೋ ಒಂಚೂರು ತಿಳ್ಕೊಂಬಿಡೋದು ಅದೇ ಪರಮಸತ್ಯ ಅಂತ ಅಂದ್ಕೊಂಡು ಅದನ್ನೇ ವರ್ಣನೆ ಮಾಡ್ತಾ ಹೋಗೋದು, ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡಲ್ಲ, ಇನ್ನೊಬ್ಬರ ಜ್ಞಾನಕ್ಕೆ ಕಿಂಚಿತ್ತು ಅವಕಾಶ ಕೊಡದೆ ತಾವು ಹೇಳಿದ್ದೇ ಸರಿ ಅಂತ ವಾದಿಸ್ತಾ ಹೋಗುವಂಥದ್ದು. ಅಪೂರ್ಣವಾದಂಥ ಈ ಜ್ಞಾನದಿಂದ ಉಂಟಾಗುವಂಥದ್ದೇನು, ಕೇವಲ ವಾದ, ಅದರಿಂದ ಜ್ಞಾನ ಸಿಕ್ಕಕ್ಕೆ ಸಾಧ್ಯ ಇಲ್ಲ, ಕೇವಲ ಗಲಾಟೆ ಆಗುತ್ತೆ ಹೊರತು ಬೆಳಕು ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇಕಾಗಿರೋದೇನು ಬೆಳಕು, ಬರೀ ಗಲಾಟೆ ಅಲ್ಲ, ಶಬ್ದ ಅಲ್ಲ, ವಿ ವಾಂಟ್ ಲೈಟ್ ನಾಟ್ ನಾಯ್ಸ್. ಸೊ ಹಾಗೆ ಪದವಾಕ್ಯವಿದರು ವಾದಗಡನೆಯ ಬಿಟ್ಟು ಸಿಕ್ತಲ್ಲಪ್ಪ ಇವಾಗ ಕೀಲಿ ಕೈ ಬೀಗನ್ ತೆಗಿಯೋಣ, ಬೀಗನ್ ತೆಗೆದು ದಿಟದ ಅರಿವನ್ನು ಅವರೂ ಪಡ್ಕೊಂಡು ಉಳಿದವ್ರಿಗೂ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಭಗವಂತ ಬೀಗ ಹಾಕ್ಕೊಂಬಿಟ್ಟು ಬೀಗದ ಕೈಯನ್ನು ಹೊರಗಡೆ ಎಸೆಯೋದು ಅಂತಂದರೆ ಇಲ್ಲೋ ಒಂದು ಕೈಲಿ ಹಿಡಿಬೋದಾದಂಥ ಬೀಗದ ಕೈಯಿನ ವಿಚಾರವನ್ನು ಇಲ್ಲಿ ಡಿ ವಿ ಜಿ ಅವರೇನು ಹೇಳ್ತಾ ಇಲ್ಲ, ಅದು ಉದಾಹರಣೆಯಾಗಿ ಕೊಟ್ಟು ಆ ರೀತಿ ಜ್ಞಾನದ ಭಂಡಾರಕ್ಕೆ ಹಾಕಲಾಗಿರುವಂಥ ಬೀಗಗಳು ಯಾವುದಿವೆ ಅದನ್ನು ಆ ಬೀಗಗಳನ್ನು ತೆಗೆಯೋದಕ್ಕೆ ನಮಗೆ ಬೇಕಾದಂತಹ ನಮ್ಮ ನಡವಳಿಕೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗುರುತಿಸ್ಕೊಳ್ಳೋದಕ್ಕೆ ಬಹುಶಃ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ದಿನದ ಹಿಂದೆ ಡಿ ವಿ ಜಿ ಅವರು ಈ ಪ್ರಶ್ನೆಗಳ ಸುರಿಮಳೆಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಗಮನಿಸಿದ್ದೆ, ಅದನ್ನು ಹಂಚಿಕೊಂಡಿದ್ದೆ. ಡಿ ವಿ ಜಿ ಅವರು ಪ್ರಶ್ನೆಗಳನ್ನು ಕೇಳುವುದರಲ್ಲಿ ಯಾವ ಹಿಂದೇಟನ್ನು ಹಾಕಲ್ಲ ಅಂತ, ಯಾವುದೇ ಮಡಿವಂತಿಕೆ ಯಾವುದೇ ಭಯ ಇಲ್ಲದೆ ಬಂದಂತಹ ಸಂದೇಹಗಳನ್ನು ಸ್ಪಷ್ಟವಾಗಿ ನಿಸ್ಸಂಕೋಚವಾಗಿ ಮುಂದಿಡ್ತಿದ್ದಾರೆ ಆಸ್ತಿಕರಲ್ಲಿ ಆಸ್ತಿಕರ

ಸಿದ್ಧಾರ್ಥ ಡಿ ವಿ ಜಿ ಅವರು ದೇವ್ರ ಇದಾನ ಅನ್ನೋದ್ರ ಬಗ್ಗೆನೇ ಇಷ್ಟು ಪ್ರಖರವಾದಂಥ ರೀತಿಯಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದರೆ ಅವರ ಜ್ಞಾನ ದಾಹದ ಒಂದು ಪ್ರಖರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು, ಅದೆಷ್ಟು ತೀವ್ರವಾಗಿತ್ತು ಅಂತ. ಸೊ ಹಾಗೆ ನಾನು ಹೇಳಿದ್ದೆ, ಪ್ರಶ್ನೆಗಳನ್ನು ಕೇಳೋದಕ್ಕೆ ಹಿಂದೇಟಾಕ್ಬಾರ್ದು. ಮಕ್ಕಳನ್ನು ಏ ಸುಮ್ಮಿರ್ ನೀನು, ಏನು ಪ್ರಶ್ನೆ ಕೇಳ್ತಿದ್ಯಾ ಅನ್ನೋ ರೀತಿಯಲ್ಲಿ ನಾವು ಇವಾಗ ಏನು ಎಲ್ಲರನ್ನು ಡಿಸ್ಕರೇಜ್ ಮಾಡ್ತೀವಿ, ಆ ಥರ ಮಾಡಬಾರ್ದು ಅಂತ ಹೇಳಿದ್ದೆ. ಹಾಗೆ ಈ ವಾಕ್ಯ ಪದವಾಕ್ಯವಿದರ ವಾದಗಣನೆ ಅನ್ನೋ ಮಾತು ಬಂದಾಗ ಅದನ್ನೇ ಸ್ವಲ್ಪ ಮುಂದುವರಿಸಿ ವಿಶ್ಲೇಷಣೆ ಮಾಡಬಹುದು ಅಂತ ನನಗನ್ಸುತ್ತೆ. ಭಗವದ್ಗೀತೆಯ ಇನ್ನೊಂದು ಮಾತಿದೆ, ಜ್ಞಾನವನ್ನು ಪಡ್ಕೊಳ್ಳೋದಿಕ್ಕೆ ಕೆಲವು ಮಾರ್ಗಗಳನ್ನು ಶ್ರೀಕೃಷ್ಣ ತಿಳಿಸ್ತಾನೆ. ಅದರಲ್ಲಿ ಒಂದು ಮುಖ್ಯವಾದಂಥದ್ದು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ. ಜ್ಞಾನದ ಒಂದು ಪರಮೋಚ್ಚವಾದಂಥ ಸ್ಥಾನವನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ ನಂತರ, ಜ್ಞಾನವೇ ಅತ್ಯಂತ ಮುಖ್ಯ ಅಂತ ಹೇಳಿದ ನಂತರ ಆ ಜ್ಞಾನವನ್ನು ಪಡ್ಕೊಳ್ಳೋದಿಕ್ಕೆ ಯಾವ ಮಾರ್ಗಗಳಿದೆ ಅನ್ನೋದನ್ನು ವಿವರಿಸ್ತಾ ಈ ಮೂರು ಮಾರ್ಗಗಳನ್ನು ಹೇಳ್ತಾನೆ. ತದ್ವಿಧಿ ಅದನ್ನು ಅರ್ಥ ಮಾಡ್ಕೊಳ್ಳಪ್ಪ, ಹೇಗೆ ಪ್ರಣಿಪಾತೇನ ಅಂದರೆ ಸಂಪೂರ್ಣ ಶರಣಾಗತಿಯನ್ನು ಹೊಂದೋದ್ರ ಮೂಲಕ ಒಂದು, ಪರಿಪ್ರಶ್ನೇನ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳೋದರ ಮೂಲಕ, ಮೂರನೇದು ಸೇವೆಯ ಅಂದರೆ ಶ್ರಮ ಪರಿಶ್ರಮವನ್ನು ಹಾಕಿ ಈ ಮೂರು ಹಂತಗಳನ್ನು ಈ ಮೂರು ವಿಧಾನಗಳನ್ನು ನೀನು ಅನುಸರಿಸೋದರಿಂದ ನಿನಗೆ ಜ್ಞಾನದ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಅಂತ. ಸೊ ಹಾಗೆ ಈ ಕೀಲ್ಕುಂಜ

0: ನನಗೆ ಗೊತ್ತು ನಿನಗೆ ಗೊತ್ತೇ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಪ್ರಶ್ನೆಗಳನ್ನು ಕೇಳೋದನ್ನು ನಾವು ನೋಡ್ತೀವಿ. ನಿನಗೇನು ಗೊತ್ತು ಮಹಾ, ನಾನು ನಿನ್ನ ಅಜ್ಞಾನವನ್ನು ನಾನು ಪ್ರಕಟ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಮತ್ತು ಪ್ರಶ್ನೆಗಳನ್ನು ನಾವು ಕೇಳುವಾಗ ಯಾವ ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿದ್ದೀವೋ ಆ ವಿಚಾರದ ಬಗ್ಗೆ ನಮಗೆ ಗೌರವ ಇರಬೇಕು, ಆದರ ಇರಬೇಕು. ಅದರ ಕಡೆ ನಮಗೆ ಯಾವುದೇ ರೀತಿಯ ಅಗೌರವದ ಭಾವನೆ ಇರಬಾರ್ದು. ಆ ಥರ ಗೌರವದಿಂದ ನಾವು ಪ್ರಶ್ನೆ ಕೇಳುವಂಥ ರೀತಿಯೇ ಬೇರೆ. ನಿಸ್ಸಂಕೋಚವಾಗೇನೋ ಕೇಳೋಣ, ಆದರೆ ಅದರ ಅರ್ಥ ನಮಗೆ ಬಾಯಿಗೆ ಬಂದಂತೆ ಎಲ್ಲ ಮಾತುಗಳನ್ನು ಉಪಯೋಗಿಸ್ತಾ ಕೇಳೋದು ಅಂತ ಅಲ್ಲ. ನಮ್ಮ ಮನಸ್ಸಿನಲ್ಲಿ ನನಗೆ ತಿಳಿದೇ ಇರುವಂಥ ಆ ವಿಚಾರದ ಬಗ್ಗೆ ಗೌರವಾದರಗಳಿರಬೇಕು. ಪ್ರಶ್ನೆಯಲ್ಲಿ ಅದೂ ಕೂಡ ಪ್ರಕಟವಾಗಬೇಕು. ಮತ್ತು ನಾನು ಕೇಳಿದ ಮಾತ್ರಕ್ಕೆ ನನಗೆ ಉತ್ತರ ಸಿಕ್ಕಿಬಿಡುತ್ತೆ ಅಂತಲೂ ಅಲ್ಲ. ಬರೀ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ, ಆದರೆ ಅದು ನನಗೆ ಪಡ್ಕೊಳ್ಬೇಕಾದ್ರೆ ಶರಣಾಗತಿ ಅದು ಇರಬೇಕು. ನನಗೆ ಗೊತ್ತಿಲ್ಲಪ್ಪ, ತಿಳಿದಂತಹ ನೀನು ನನಗೆ ಹೇಳಿಕೊಡು ಅನ್ನುವಂಥ ನಮ್ರ ಭಾವನೆ ಇರಬೇಕು. ಮತ್ತು ಅದನ್ನು ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪರಿಶ್ರಮವೇ ಇಲ್ಲದೆ ನಾನು ತಿಳ್ಕೊಂಬಿಡಬೇಕು ಅನ್ನೋಂಥ ಭಾವನೆ ಇದ್ದರೆ ನನಗದು ಸಿಕ್ಕಲ್ಲ. ಅದು ಇವತ್ತಿನ ಸಂದರ್ಭದಲ್ಲಿ ಬಹಳ ಪ್ರಸ್ತುತ, ಯಾಕೆಂದರೆ ನಾವು ಇವಾಗೆಲ್ಲ ಅಂಗೈಯಲ್ಲೇ ಎಲ್ಲವನ್ನೂ ತಿಳ್ಕೊಳ್ಳೋಕೆ ಪ್ರಯತ್ನ ಪಡುವಂಥ ಸಂದರ್ಭಗಳನ್ನು ನೋಡ್ತೀವಿ. ಅದು ಸತ್ಯ ಕೂಡ, ಫೋನ್ ನಮ್ಮ ಕೈಯಲ್ಲಿದೆ ಅಂತಂದರೆ ಗೂಗಲ್ನ ಯಾವ ವಿಷಯ ಕೇಳಿದ್ರೂ ಟಕ್ಕನ್ನು ನಮಗೆ ಮಾಹಿತಿ ಸಿಕ್ಬಿಡುತ್ತೆ. ಸೊ ಆ ಮಾಹಿತಿ ನಮಗೆ ಜ್ಞಾನವಾಗಬೇಕಾದ್ರೆ ನಮ್ಮ ಪರಿಶ್ರಮ ಬಹಳ ಮುಖ್ಯ. ಕೇವಲ ವಿಚಾರಗಳನ್ನು ಓದಿ ಅದನ್ನು ಬಾಯ್ಪಾಠ ಮಾಡಿ ಹೇಳೋದಕ್ಕಿಂತ ಅದನ್ನು ನಾವು ಅನುಭವಿಸಿ ನಮ್ಮ ಅಂತರಂಗದಲ್ಲಿ ನೆಲೆಸ್ಕೊಳ್ಳುವಂಥದ್ದು ಮುಖ್ಯ. ಸೊ ಹಾಗೆ ಪದ ವಾಕ್ಯವಿದರು ಮಾತ್ರ ನಾವು ಆಗೋದರಿಂದ ಪ್ರಯೋಜನವಿಲ್ಲ. ನಮ್ಮ ವಾದಗಡಣೆಯನ್ನು ಬಿಟ್ಟು ದಿಟವನ್ನು ಅರಿಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಅದು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ.
1: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕತೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕತೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಮೆಜಾನ್ನ ನಿಗೂಢ ಹಸಿರಿನ ಮಡಿಲಲ್ಲಿ ಎಲೆಗಳ ಮೇಲೆ ಸೂರ್ಯನ ಬೆಳಕು ಚಿನ್ನದ ನೂಲಿನಂತೆ ಜಾರುವ ಹೊತ್ತಿಗೆ ಆ ಕಾಡಿನ ಅತ್ಯಂತ ಸಣ್ಣ ಜೀವಿಗಳು ತಮ್ಮ ದೈನಂದಿನ ಕಾಯಕದಲ್ಲಿ ಮಗ್ನವಾಗಿರುತ್ತಿದ್ದವು. ಅವುಗಳ ರೆಕ್ಕೆಗಳ ಸದ್ದು ಜೋರಾಗಿರಲಿಲ್ಲ, ಕೇವಲ ಒಂದು ಮೃದುವಾದ ಪ್ರೀತಿಯ ಗುಣಗುಡುವಿಕೆ ಎಂತಿತ್ತು. ಅವುಗಳೇ ಕೊಂಡೆಯಿಲ್ಲದ ಜೇನು ನೊಣಗಳು. ಶತಶತಮಾನಗಳಿಂದ ಪೆರುವಿನ್ ಅಮೆಜಾನ್ ಕಾಡಿನ ಮೂಲ ನಿವಾಸಿಗಳಿಗೂ ಮತ್ತು ಈ ಪುಟ್ಟ ಜೇನುನೊಣಗಳಿಗೂ ನಡುವೆ ಒಂದು ಕಣ್ಣಿಗೆ ಕಾಣದ, ಹೃದಯಕ್ಕೆ ಮಾತ್ರ ತಿಳಿಯುವ ಪವಿತ್ರವಾದ ಸಂಬಂಧವಿತ್ತು. ಈ ಜೇನುನೊಣಗಳು ಕೇವಲ ಕೀಟಗಳಾಗಿರಲಿಲ್ಲ, ಅವು ಕಾಡಿನ ಉಸಿರಾಗಿದ್ದವು. ಕೋಕೋ, ಕಾಫಿ ಮತ್ತು ಅವಕೋಡಗಳ ಹೂಗಳ ಮೇಲೆ ಕುಳಿತು ಪ್ರಕೃತಿಯ ಸೃಷ್ಟಿ ಕಾರ್ಯಕ್ಕೆ ಜೀವ ತುಂಬುತ್ತಿದ್ದವು. ಮೂಲ ನಿವಾಸಿಗಳು ಈ ಪುಟ್ಟ ಜೀವಿಗಳನ್ನು ತಮ್ಮ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳುತ್ತಿದ್ದರು. ಅವುಗಳು ನೀಡುವ ಹನಿ ಹನಿ ಜೇನು ಕೇವಲ ಆಹಾರವಾಗಿರಲಿಲ್ಲ, ಅದರಲ್ಲಿ ಕಾಡಿನ ಆಶೀರ್ವಾದವಿತ್ತು, ಕಾಯಿಲೆ ಗುಣಪಡಿಸುವ ಅಮೃತವಿತ್ತು. ಆದರೆ ಕಾಲ ಬದಲಾಯಿತು. ಮನುಷ್ಯನ ದುರಾಸೆಯ ಕೊಡಲಿ ಕಾಡಿನ ಗರ್ಭವನ್ನು ಸೀಳತೊಡಗಿತು. ಹೊಗೆಯುಗುಳುವ ಯಂತ್ರಗಳು, ವಿಷಕಾರಿ ಕೀಟನಾಶಕಗಳು ಹಸಿರು ಸಾಮ್ರಾಜ್ಯವನ್ನು ಆವರಿಸಿಕೊಂಡವು. ಜೊತೆಗೆ ಹೊರಗಿನಿಂದ ಬಂದ ಆಫ್ರಿಕನ್ ಜೇನುನೊಣಗಳ ಹಾವಳಿ ಹೆಚ್ಚಾಯಿತು. ನಿಧಾನವಾಗಿ ಆ ಮೃದುವಾದ ಗುಣುಗುಡುವಿಕೆ ಕ್ಷೀಣ ತೊಡಗಿತು. ಕಾಡಿನ

ಹಿರಿಯರು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆಕಾಶದತ್ತ ನೋಡುತ್ತಿದ್ದರು. ಯಾಕೆಂದರೆ ಕೊಂಡಿಯಿಲ್ಲದ ಆ ಪುಟ್ಟ ಜೇನುನೊಣಗಳು ಕಣ್ಮರೆಯಾಗುತ್ತಿದ್ದವು. ಕಾಡು ತನ್ನ ಜೀವಕಳೆಯನ್ನು ಕಳೆದುಕೊಳ್ಳುತ್ತಿರುವಂತೆ ಭಾಸವಾಗುತ್ತಿತ್ತು. ಆ ಪುಟ್ಟ ಜೀವಿಗಳು ಮೌನವಾಗಿ ರೋಧಿಸುತ್ತಿದ್ದವು, ಆದರೆ ಆ ಹಳು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಆ ಮೌನ ರೋದನವನ್ನು ವಿಜ್ಞಾನಿ ರೋಜಾ ವಾಸ್ಕೇಜ್, ಎಸ್ಪಿನೋಜಾ ಮತ್ತು ಅಲ್ಲಿನ ಮೂಲ ನಿವಾಸಿಗಳ ನಾಯಕರು ಕೇಳಿಸಿಕೊಂಡರು. ನಮ್ಮ ಕಾಡನ್ನು ಕಾಯುವ ಈ ಪುಟ್ಟ ಕಾವಲುಗಾರರನ್ನು ನಾವು ಹೀಗೆಯೇ ಸಾಯಲು ಬಿಡಬೇಕೆ ಎಂಬ ಪ್ರಶ್ನೆ ಅವರ ಎದೆಯಲ್ಲಿ ಕಿಚ್ಚು ಹಚ್ಚಿತು. ಅವರು ಈ ಜೀವಿಗಳ ಉಳಿವಿಗಾಗಿ ಹೋರಾಡಲು ನಿರ್ಧರಿಸಿದರು. ಕೇವಲ ಕಾಗದದ ಕಾನೂನಿಗಾಗಿ ಅಲ್ಲ, ಒಂದು ಜೀವದ ಅಸ್ತಿತ್ವದ ಹಕ್ಕಿಗಾಗಿ ಆ ಹೋರಾಟ ನಡೆದಿತ್ತು. ಅಂತಿಮವಾಗಿ ಆ ಪವಾಡ ಸಂಭವಿಸಿತು. ಇಡೀ ಜಗತ್ತು ಕ್ರಿಸ್ಮಸ್ ಸಡಗರದಲ್ಲಿ ಮುಳುಗಿದ್ದ 2025 ಡಿಸೆಂಬರ್ 22 ನೌಟ ನಗರವು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತು. ಅದಕ್ಕೂ ಮುನ್ನ ಅಕ್ಟೋಬರ್ನಲ್ಲಿ ಸತೀಪ ಪ್ರಾಂತ್ಯವು ಹಚ್ಚಿದ ಕಿಡಿಗೆ ಈ ಸಂಪೂರ್ಣ ಜೀವ ಬಂದಿತು. ಆ ಹೊಸ ಕಾನೂನು ಕೇವಲ ಕಾಗದದ ತೀರ್ಪಾಗಿರಲಿಲ್ಲ, ಅದು ಪ್ರಕೃತಿಯ ಪರವಾಗಿ ಬರೆದ ಕಾಳಜಿಯಾಗಿತ್ತು. ಆ ಕಾನೂನಿನಂತೆ ಈ ಪುಟ್ಟ ಜೇನುನೊಣಗಳು ಕೇವಲ ಕೀಟಗಳಲ್ಲ, ಅವುಗಳು ನಮ್ಮಂತೆ ಬದುಕುವ ಹಕ್ಕನ್ನು ಹೊಂದಿರುವ ಜೀವಗಳು. ಸ್ವಚ್ಛವಾದ ಆರೋಗ್ಯಕರವಾದ ಕಾಡಿನಲ್ಲಿ ತಲೆಯೆತ್ತಿ ಬಾಳುವ ನಮ್ಮ ಸಂತತಿಯನ್ನು ಮತ್ತೆ ಬೆಳೆಸುವ ಪೂರ್ಣ ಹಕ್ಕು ಅವುಗಳಿಗಿದೆ ಎಂದು ಘೋಷಿಸಲಾಯಿತು. ಇದು ಇಡೀ ಅಮೆಜಾನ್ ಕಾಡು ನಿಟ್ಟಿಸುರು ಬಿಟ್ಟ ಕ್ಷಣ. ಮನುಷ್ಯ ಕೊನೆಗೂ ತನ್ನ ಅಹಂಕಾರವನ್ನು ಬದಿಗಿಟ್ಟು ಅತ್ಯಂತ ಕಿರಿದಾದ ಜೀವಿಯ ಹೆದರು ತಲೆಬಾಗಿದ್ದ. ಈಗ ಮತ್ತೆ ಅಮೆಜಾನ್ ಕಾಡಿನಲ್ಲಿ ಮುಂಜಾನೆ ಮೂಡುತ್ತಿದೆ. ಎಲೆಗಳ ಮರೆಯಲ್ಲಿ, ಹೂವುಗಳ ಒಡಲಲ್ಲಿ ಆ ಪುಟ್ಟ ರೆಕ್ಕೆಗಳು ಮತ್ತೆ ನವೋಲ್ಲಾಸದಿಂದ ಬಡಿಯುತ್ತಿವೆ. ಜಗತ್ತನ್ನು ಸುಂದರವಾಗಿಡಲು ದೊಡ್ಡ ಕ್ರಾಂತಿಗಳೇ ಆಗಬೇಕಾಗಿಲ್ಲ. ಕೆಲವೊಮ್ಮೆ ಪ್ರಕೃತಿಯ ಅತ್ಯಂತ ಸಣ್ಣ ಜೀವಿಗೆ ನಾವು ನೀಡುವ ಗೌರವ ಮತ್ತು ಪ್ರೀತಿ ಇಡೀ ಸೃಷ್ಟಿಯನ್ನೇ ಉಳಿಸಬಲ್ಲದು ಎಂಬುದಕ್ಕೆ ಈ ಕಥೆಯ ಸಾಕ್ಷಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ಭೂಮಿಯಲ್ಲಿ ಬದುಕುವ ಹಕ್ಕು ನಮಗಷ್ಟೇ ಅಲ್ಲ, ನಮ್ಮಂತೆ ಕೋಟ್ಯಂತರ ಜೀವಿಗಳಿಗೂ ಇದೆ. ಆದರೆ ಆ ಅರ್ಹತೆಯನ್ನು ಬೆಳೆಸಿಕೊಳ್ಳಲು ನಾವು ಎಲ್ಲ ಜೀವಿಗಳನ್ನು ಗೌರವಿಸುವ ಕನಿಷ್ಠ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕತೆ ಎಂಬ ವಿಷಯದ ಕುರಿತು ಶ್ರೀಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
2: ಹಲೋ, ಯಾರು?
3: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು

0: OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
2: ಕೆಳಗ್ರೆ, ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗ್ಲೂ ನೆನಪಿರ್ಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನ ಯಾರಿಗೂ ಶೇರ್ ಮಾಡಬೇಡಿ.
2: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ ವಾಟ್ಸಪ್ ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ, ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
2: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 2 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇವತ್ತು ಆಧುನಿಕ ತಂತ್ರಜ್ಞಾನದಿಂದಾಗಿ ಜಗತ್ತು ಬಹಳ ಸಣ್ಣದಾಗ್ತಾ ಇದೆ. ದೇಶಗಳು, ಸಂಸ್ಕೃತಿಗಳು, ಜನಾಂಗಗಳು ಬಹಳ ಹತ್ತತ್ರ ಬರ್ತಾ ಇದ್ದಾವೆ. ಇವತ್ತು ಅದೇ ಹೇಳ್ತಿದ್ದೆ ರಾಮವರ್ಗೆ, ಇದೇ ನಾನು ಇಲ್ಲಿ ಮಾತಾಡಿದಾಗ ಅದೇ ಕ್ಷಣಕ್ಕೆ ಅಮೇರಿಕಾದಲ್ಲಿ ಜನ ನೋಡ್ಬೋದು ಅಲ್ವಾ. ಮೊದಲು ಅಮೇರಿಕ ಅಂದ್ರೆ ಬಹಳ ದೂರ ನಮಗೆ, ಈಗೇನಿಲ್ಲ ಅಮೇರಿಕನ, ಅಯ್ಯೋ ನಾಳೆ ಝೂಮ್ ಕಾಲ್ ಹಾಕೊಂಡ್ಬಿಟ್ರೆ ಮುಗ್ದೈತೆ ಬರ್ತೀವಿ ಅಂತ. ಡಿಸ್ಟೆನ್ಸ್ ಹ್ಯಾಸ್ ಬಿಕಮ್ ರಿಡಂಡೆಂಟ್ ಟುಡೇ, ಮೀನಿಂಗ್ಲೆಸ್ ಆಗ್ಬಿಟ್ಟಿದೆ, ಡಿಸ್ಟೆನ್ಸ್ಗೆ ಅರ್ಥವೇ ಇಲ್ಲ ಅನ್ನಂಗಾಗಿದೆ ಈಗ. ಆದರೆ ಈ ನಿಕಟತೆ ಇದ್ದಿದೆಯಲ್ಲ, ಹತ್ತಿರ ಬರೋದಿದೆಯಲ್ಲ, ವಿ ಸೇ ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ ಅಲ್ಲ, ಗ್ಲೋಬಲ್ ವಿಲೇಜ್ ಆಗಿದೆ ಅಂತ ಕರಿತೀವಿ. ಆದರೆ ಒಂದು ಗಮನಿಸಿದ್ದೀರಾ, ಇದು ಹತ್ತಿರ ಇರೋದಂಥದ್ದು ಹೆಚ್ಚಿನ ನಿಕಟತೆಗೆ ಕಾರಣ ಆಗದೆ ಹೆಚ್ಚಿನ ಗೊಂದಲಕ್ಕೆ ಕಾರಣ ಕೂಡ ಆಗಿದೆ. ಹತ್ತಿರ ಬರೋದ್ರಿಂದ ನಿಕಟತೆ ಹೆಚ್ಚಾಗಬೇಕು, ಪ್ರೀತಿ ಹೆಚ್ಚಾಗಬೇಕು ನಿಜ, ಆದರೆ ಅದರ ಜೊತೆಗೆ ಗೊಂದಲಗಳಿಗೆ, ಸಂಘರ್ಷಗಳಿಗೆ, ಯುದ್ಧಗಳಿಗೆ ಕಾರಣ ಆಗಿದೆ. ನಾವು ಯಾವುದೋ ವೈರಸ್ಸಿಗೆ ಯಾವುದೋ ದೇಶವನ್ನು ಬ್ಲೇಮ್ ಮಾಡ್ತೀವಿ, ಆ ದೇಶದವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತೀವಿ. ಎಲ್ಲ ಯಾವ ದೇಶ ಅಂತರ ಉಳಿದಿಲ್ಲ ಈಗ, ಆದರೆ ನಾವು ಒಬ್ಬರನ್ನೊಬ್ಬರನ್ನ ಟೀಕೆ ಮಾಡೋದಾಗಲಿ ಆ ಗೊಂದಲಗಳು, ಸಂಘರ್ಷಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಹೊರಗಿನ ಬೇಕಾದಷ್ಟು ಬದಲಾವಣೆ ಆಗಿದೆ, ಜಗತ್ತು ತುಂಬ ಬದಲಾವಣೆ ಆಗಿದೆ. ನಾನು ಹುಡುಗನಾಗಿದ್ದಾಗ ಅಮೇರಿಕ ಅಂದರೆ ದೂರದ ಜಾಗ, ಅಲ್ಲಿ ಹೋದಾಗ ಒದ್ದಾಡಿದ್ದೀನಿ ನಾನು, ಯಾಕಂದರೆ ಫೋನ್ ಇಲ್ಲ ಆವಾಗ, ಈಗ ನಂಗೆ ಸ್ಕೈಪ್ ಇಲ್ಲ ಏನಿಲ್ಲ, ಹೋದ್ರೆ ಹೋದ ಅವನು, ಪತ್ರ ಬರೆದ್ರೆ ಒಂದು ತಿಂಗ್ ಒಂದು 21 ದಿವಸ, ಒಂದು ತಿಂಗಳು ಬೇಕು ಬರಬೇಕಾದ್ರೆ ಪತ್ರ ಹಾಗಿದ್ದು. ಇವತ್ತು ಹಾಗಿಲ್ಲ, ಏನೂ ಚಿಂತೆ ಇಲ್ಲ. ಹಾಗಿದ್ದಾಗ ಹೊಸ ಬದಲಾವಣೆಗಳನ್ನು ಬೇಕಾದಷ್ಟು ಕಂಡಿದ್ದೀವಿ, ತಾಂತ್ರಿಕ ಬದಲಾವಣೆಗಳನ್ನು, ಆದರೆ ಅದಕ್ಕನುಗುಣವಾಗಿ ಮನೋಭಾವ ಬದಲಾವಣೆ ಆಗಲಿಲ್ಲ, ಆಂತರಿಕ ಬದಲಾವಣೆ ಆಗಲಿಲ್ಲ. ಬಾಹ್ಯ ಬದಲಾವಣೆ ತುಂಬ ಬದಲಾಗ್ಬಿಡ್ತು, ನಮ್ಮ ರೂಪ ಬದಲಾಯಿತು, ಆಕಾರ ಬದಲಾಯಿತು, ವೇಷಭೂಷಣ ಬದಲಾಯಿತು, ವಾಹನ ಸಾಮಗ್ರಿಗಳು ಇರುವಂಥ ಮನೆಗಳು ಬದಲಾದವು, ಆದರೆ ಮನೋಭಾವ ಬದಲಾಗಲಿಲ್ಲ. ಭೌತಿಕ ಸಾರ್ವತ್ರಿಕ

ಸಾರ್ವತ್ರಿಕತೆ ಬಂತೆ ಹೊರತಾಗಿ ಮನೋಭಾವದ ಸಾರ್ವತ್ರಿಕತೆ ಬರಲಿಲ್ಲ. ವರ್ತಮಾನದ ಸ್ಥಿತಿಯೊಳಗೆ ಈ ಮನೋಭಾವದ ಬದಲಾವಣೆ ಬಗ್ಗೆ ಶ್ರೀಮಾತೆ ಬಹಳ ಕಾಳಜಿ ಮಾಡ್ತಾ ಇದ್ರು. ಹೊರಗಿನ ಬದಲಾವಣೆ ಮುಖ್ಯ ಅಲ್ಲಪ್ಪ, ಒಳಗಿನ ಮನಸ್ಸು ಬದಲಾವಣೆ ಮಾಡಿಕೊಳ್ಳಿ ಅಂತ ಒಂದ್ಸಲ ವಿವೇಕಾನಂದ ಹೇಳ್ತಾರೆ. ಅದು ಅವತ್ತು ಸುಲಭವಾದ ಮಾತಾಗಿತ್ತೇನೋ, ದೊಡ್ಡ ಮಾತು ಅನಿಸುತ್ತೆ. ಇವತ್ತು ನನಗನ್ಸೋದು ಕ್ರಾಂತ ದೃಷ್ಟಿ ಅನಿಸುತ್ತೆ. ಶ್ರೀಮಾತೆ ವಿವೇಕಾನಂದರು ಹೇಳುವಂಥ ಮಾತು, ಇಡೀ ಜಗತ್ತನ್ನು ನಿನ್ನದಾಗಿಸುವುದನ್ನು ಕಲಿ. ತಾವು ಬ್ಯಾಕ್ಗ್ರೌಂಡ್ ನೋಡಬೇಕು. ಸಣ್ಣ ಹಳ್ಳಿಯಿಂದ ಬಂದಂಥ ಹೆಣ್ಮಗಳು, ಏನೂ ಕಲೀಲೇ ಇದ್ದಂಥ ಹೆಣ್ಮಗಳು, ರಾಮಕೃಷ್ಣ ಅಧ್ಯಾತ್ಮ ಜೀವನದಲ್ಲೇ ಬದುಕಿದಂಥವರು. ವಿವೇಕಾನಂದರಿಗೆ ಹೇಳೋದು ಕಲ್ಕತ್ತೆ ಚೆನ್ನಾಗಿರು ಅಂತ ಹೇಳಲಿಲ್ಲ. ಇವತ್ತಿಗೂ ನಮ್ಮ ಮಕ್ಕಳ ಅಲ್ಲಿ ಹೋಗಿ ಏನು ಮಾಡ್ತೀಪ್ಪ ನೀವು? ನಾನು ನೋಡಿದ್ದೀನಿ, ರಾಜಾಜಿನಗರ ಇರೋರಿಗೆ ಜಯನಗರ ದೂರ. ಅಯ್ಯೋ, ಜಯನಗರಕ್ಕೆ ಯಾಕೆ ಕೆಲಸಕ್ಕೆ ಹೋಗ್ತೀಯ, ಭಾಳ ದೂರ, ಅದು ಇಲ್ಲೇ ಪಕ್ಕದಲ್ಲೇ ಮನೆ ನೋಡ್ಕೊ. ಆದರೆ ಆವತ್ತಿನ ಕಾಲಕ್ಕೆ ಶಾರದಾ ಮಾತೆ ವಿವೇಕಾನಂದರು ಹೇಳೋದು, ಇಡೀ ಜಗತ್ತನ್ನು ನಿನ್ನದಾಗಿಸುವುದನ್ನು ಕಲಿ. ಯಾರೂ ಇಲ್ಲಿ ಪರರಲ್ಲ, ಯಾವ ದೇಶ ಜನರೂ ಪರರಲ್ಲ, ಮಗು ಇಡೀ ಜಗತ್ತು ನಿನ್ನದೇ. ಆಕೆ ಮಾತಾಡ್ತಿರೋದು ಒಂದು ಊರಿನ ಬಗ್ಗೆ ಅಲ್ಲ, ಒಂದು ದೇಶದ ಬಗ್ಗೆ ಅಲ್ಲ, ಇಡೀ ಜಗತ್ತೇ ನಿನ್ನದೇ ಅಂತ. ಇದು ನಾನು ಯಾವಾಗಲೂ ಹೇಳೋದು ವರ್ತಮಾನದ ಕ್ರಾಂತ ದೃಷ್ಟಿ ಅಂತ. ಅದು ಭವಿಷ್ಯ ಹಾಗಾದರೆ ವರ್ತಮಾನದ ಕ್ರಾಂತ ದೃಷ್ಟಿಯವ್ರದ್ದು. ಶ್ರೀರಾಮಕೃಷ್ಣರು ತಮ್ಮ ಬದುಕಿಂದು ಮತ್ತು ಬೋಧನೆಯಲ್ಲಿ ಭಕ್ತಿಯನ್ನೇ ಅಚ್ಚು ಪ್ರಧಾನವಾಗಿ ಇಟ್ಕೊಂಡಿದ್ರು. ಶ್ರೀಮಾತೆಯ ದಾರಿ ಕರ್ಮ ಮಾರ್ಗ, ಇವರದು ಭಕ್ತಿ ಮಾರ್ಗ ಆದರೆ ಅವರ ಕರ್ಮ ಮಾರ್ಗ. ರಾಮಕೃಷ್ಣ ಎಲ್ಲ ಬಗೆಯ ಸಾಧನೆಗಳನ್ನು ಮಾಡಿದರು, ವೇದಾಂತದ ಜ್ಞಾನ ಮಾರ್ಗಗಳನ್ನು ಅನುಸರಿಸಿದ್ರು ಕೂಡ ಅವರ ಬದುಕಿನ ಮೂಲ ಸ್ರೋತ ಭಕ್ತಿನೇ, ಯಾವಾಗಲೂ ಭಕ್ತಿ. ಕೊನೆವರೆಗೂ ಜಗನ್ಮಾತೆಯ ಭಕ್ತರಾಗೇ ಉಳ್ಕೊಂಡ್ರು, ಮತ್ತು ಉಪದೇಶದ ಪ್ರಧಾನ ಸ್ವರ ಕೂಡ ಭಕ್ತಿನೇ ಆಗಿತ್ತು. ಅವ್ರು ಹೇಳೋರು, ಕಲಿಯುಗದಲ್ಲಿ ನಾರದೀಯ ಭಕ್ತಿ ಇದೆಯಲ್ಲ, ಅತ್ಯಂತ ಸೂಕ್ತವಾದದ್ದು ಅದೇ ಅಂತ ಹೇಳೋರು. ತಮಾಷೆ ಮಾಡಿ ಹೇಳ್ತಿದ್ರಂತೆ, ನನಗೆ ಸಕ್ಕರೆ ಸವಿಯೋ ಆಸೆ ಇದೆ, ಸಕ್ಕರೆ ಆಗೋ ಆಸೆ ಇಲ್ಲ ಅಂತ. ನಾನು ಸಕ್ಕರೆ ಆಗಬಾರ್ದು, ಸಕ್ಕರೆ ರುಚಿ ಬಹಳ ಇಷ್ಟ, ನನಗೆ ಸಕ್ಕರೆ ಆಗೋದು ಬೇಕಿಲ್ಲ. ತಾಯಿಗೆ ಬೇಡ್ಕೊಳ್ಳೋದು, ಕಾಳಿಕಾ ಕಾಳಿ ಮಾತೆ ಬೇಡ್ಕೊಳ್ಳೋದು ಏನು ಅಂದರೆ, ತಾಯಿ ನನಗೆ ಬ್ರಹ್ಮಜ್ಞಾನವನ್ನು ಕೊಡಬೇಡ. ಮತ್ತೊಬ್ಬರು ಆದರೆ ಕೇಳೋರು, ಇವರು ಬ್ರಹ್ಮಜ್ಞಾನ ಕೊಡಬೇಡ, ಭಗವದ್ ಆನಂದವನ್ನು ಕೊಡು ಅಂತ. ಇದು ಬಹಳ ಚೆಂದ, ಈ ಭಕ್ತಿಯ ತುದಿ ಆನಂದ. ಹೇಳ್ತಾರೆ, ಬ್ರಹ್ಮಜ್ಞಾನ ಕೊಡಬೇಡ ನನಗೆ, ಭಗವದ್ ಆನಂದವನ್ನು ಕೊಡು ಅಂದರೆ ಅವರ ಮೂಲ ಆಶಯ ಇದ್ದದ್ದು ಭಕ್ತಿ. ಶ್ರೀಮಾತೆಯವರ ಮಾರ್ಗ ಕರ್ಮ. ಅವರು ರಾಮಕೃಷ್ಣ ಹಾಗೆ ತಪಸ್ಸನ್ನು ಮಾಡಲಿಲ್ಲ, ವಿವೇಕಾನಂದರ ಹಾಗೆ ಪಾಂಡಿತ್ಯವನ್ನು ಪಡ್ಕೊಳ್ಳಿಲ್ಲ. ಆದರೆ ದಿನನಿತ್ಯದ ಕೌಟುಂಬಿಕ ಕಾರ್ಯಗಳನ್ನು ಮಾಡ್ತಾ ಶಾಂತವಾದಂತಹ ನಿರಾಡಂಬರವಾದಂತಹ ಜೀವನವನ್ನು ನಡೆಸಿದರು. ಅವರಲ್ಲಿ ನಿರಪೇಕ್ಷತೆ ಅಂತಿದೆ ನೋಡಿ, ಬಹಳ ಅಪರೂಪದ ಗುಣ ಇದು. ಯಾರಿಂದಲೂ ಯಾವ ಅಪೇಕ್ಷೆಯೂ ಇಲ್ಲ, ನಿರಪೇಕ್ಷತೆ ಅನ್ನುವಂಥದ್ದು ಎಲ್ಲರೂ ಕಣ್ಣಿಗೆ ಕಾಣೋ ಆಗಿತ್ತು. ಇದು ಸಾಮಾನ್ಯವಾಗಿ ಒಂದು ಸ್ವಲ್ಪ ಇರ್ತದೆ, ಅಪೇಕ್ಷೆ ಇರ್ತದೆ, ಯಾವುದೋ ಮಾಡಿದಾಗ ನನಗೆ ಸಿಗಲಿ, ನನ್ನ ಮಗನಿಗೆ ಸಿಗಲಿ, ನನ್ನ ಮನೆಗೆ ಸಿಗಲಿ, ಎಲ್ಲಾನು ಆಮೇಲೆ ಬೇಕಾದ್ರೆ ತೊಗೊಳ್ಬೇಡ ಅಂತಿರ್ತಾರೆ. ಆದರೆ ಇವ್ರದ್ದು ಹಾಗಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ, ಮೂರು ಥರದ್ದು ನಾಲ್ಕು ಥರ ಜನ ಇರ್ತಾರೆ ಅಂತ. ಒಂದು ಎಲ್ಲ ನನಗೇ ಇರಲಿ, ಜಗತ್ತು ಹಾಳಾಗೋದ್ರು ನನಗೇ ಬರಲಿ, ಎಲ್ಲನೂ ಅಂಥವ್ರು ಸಾಕಷ್ಟು ಜನ ಕಾಣಿಸ್ತಾರೆ, ನನಗೇ ಬೇಕು ಅಂತ. ಇನ್ನು ಎರಡನೇದವ್ರು ಅಂತಾರೆ, ನನಗೂ ಬೇಕು ಅವ್ರಿಗೂ ಬೇಕಪ್ಪ, ಇಬ್ಬರು ಚೆನ್ನಾಗಿರು, ಲಿವ್ ಆ್ಯಂಡ್ ಲೆಟ್ ಲಿವ್, ನನಗೂ ಬೇಕು ಅವ್ರಿಗೂ ಇರಲಿ ಅಂತ. ಮೂರನೇದವರು ತೀರಾ ವಿರಾಗಿಗಳವರು, ನನಗೇನು ಬೇಡ ಮಾರಿ, ಎಲ್ಲ ಅವ್ರಿಗೆ ಕೊಟ್ಬಿಡು. ಇನ್ನು ನಾಲ್ಕನೇದವ್ರು ಇದ್ದಾರಂತ, ಮೋಸ್ಟ್ ಡೇಂಜರಸ್ ಅವರು, ನನಗೂ ಬೇಡ ಅವ್ರಿಗೂ ಬೇಡ. ಈ ಅಪೇಕ್ಷತೆ ಅನ್ನೋದು, ಇವನ್ ಬೇಡ ಅನ್ನೋದು ಅಪೇಕ್ಷೆನೇ ಅದು, ಅವ್ರಿಗೂ ಬೇಡ ಅನ್ನೋದು ಅಪೇಕ್ಷೆನೇ, ಅವ್ರು ಸಿಗಲಾರು ಸಿಗಬಾರ್ದು ಅಂತ ಅಪೇಕ್ಷೆ ಅದು. ಆದರೆ ಶಾರದಾದೇವಿಯವರ ಜೀವನದಲ್ಲಿ ನಿರಪೇಕ್ಷತೆ ಅನ್ನೋದು ಎಷ್ಟು ಹೊಂದಿಬಿಟ್ಟಿತ್ತು ಅಂತಂದರೆ, ಅವ್ರು ಯಾವ ಕೆಲಸ ಮಾಡಿದ್ರು ಕೂಡ ಯಾವುದೂ ಅಪೇಕ್ಷೆ ಇಲ್ಲ, ಅವ್ರು ಯಾರ ಕಡೆಯಿಂದ ಅಪೇಕ್ಷೆ ಇಲ್ಲ. ಮುಂದೆ ಜೀವನದ ಕೆಲವು ಘಟನೆಗಳನ್ನು ನೋಡ್ತೀವಿ ಅವ್ರು ಹೇಗಿದ್ದಾರೆ ಅಂತ. ತಮ್ಮ ಕೊನೆ ಕ್ಷಣದವರೆಗೂ ಅವರ ಜೀವನ ಕರ್ಮಮಯವಾಗಿತ್ತು ಅಂತ ಹೇಳ್ತಾರೆ. ಅವ್ರ ಕರ್ಮದ ಬಗ್ಗೆ ಎಂಥ ಸುಲಭವಾದ ವಿಚಾರಗಳನ್ನು ಹೇಳ್ತಾ ಇದ್ರು ಅಂದರೆ, ಶಿಷ್ಯರಿಗೆ ಹೇಳೋರು, ಶ್ರೀರಾಮಕೃಷ್ಣರ ಕೆಲಸ ಮಾಡು, ರಾಮಕೃಷ್ಣ ಕೆಲಸ ಮಾಡು, ಅದರೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಹೊತ್ಕೊಂಬ. ಕೆಲಸ ಮಾಡೋದ್ರಿಂದ ಇಲ್ಲ ಸಲ್ಲದ ಆಲೋಚನೆಗಳು ದೂರ ಆಗ್ತವೆ. ತಾವು ಕಂಡಿದ್ದೀರಿ, ಖಾಲಿ ಕೂತಾಗ ಹುಚ್ಚುಚ್ಚಾರ ವಿಚಾರ ಬರ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ಮಾಡಿಬಿಟ್ರು, ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ವರ್ಕ್ಶಾಪ್ ಕರೆಕ್ಟು, ಡೆವಿಲ್ಸ್ ವರ್ಕ್ಶಾಪ್ ಅದು. ಬರೀ ಕೆಟ್ಟ ವಿಚಾರಗಳೇ ಬರ್ತವೆ ಖಾಲಿ ಕೂತ್ಕೊಂಡು. ಅದಕ್ಕೆ ಹೇಳ್ತಾರೆ ಅವರು, ಕೆಲಸ ಮಾಡೋದ್ರಿಂದ ಇಲ್ಲ ಸಲ್ಲದ ಆಲೋಚನೆಗಳು ಬರೋದಿಲ್ಲ ಮನಸ್ಸಲ್ಲಿ. ದಿನದ 24 ಗಂಟೆಗಳು ಕೂಡ ಧ್ಯಾನ ಕೆಲಸದಲ್ಲಿ ತೊಡಗಿರೋ, ಧ್ಯಾನದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟು ಪ್ರಾಕ್ಟಿಕಲ್ ರಿಯಾಲಿಟಿ ನೋಡಿ. ರಾಮಕೃಷ್ಣ ಚಾನ್ಸ್ ಸಿಕ್ಕರೆ 24 ತಾಸು ಭಕ್ತಿಯಲ್ಲಿ ಇದ್ಬಿಡೋರು. ಇವ್ರು ಹೇಳ್ತಾರೆ ಹಾಗಲ್ಲ, 24 ಗಂಟೆ ಧ್ಯಾನದಲ್ಲಿ ಮತ್ತು ಚಿಂತನೆ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೆಲಸ ಮಾಡಬೇಕು, ಕರ್ಮದಿಂದ ಮಾತ್ರ ಈ ಕರ್ಮದ ಬಂಧದಿಂದ ಪಾರಾಗೋಕ್ಕೆ ಸಾಧ್ಯ ಇದೆ.

ಕರ್ಮ ಮಾಡದೇ ಇರೋದ್ರಿಂದ ಅಲ್ಲ, ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರಬಾರದು. ಮನಸ್ಸಿಗೆ ಅಲಿಯಲ್ಲಿ ಬಿಡೋದಕ್ಕಿಂತ, ಮನಸ್ಸನ್ನು ಖಾಲಿ ಬಿಟ್ಟು ಆ ಕಡೆ ಕಡೆ ಸುತ್ತಾಡೋದು ಬಿಡೋದಕ್ಕಿಂತ ಕೆಲಸ ಮಾಡೋದು ಒಳ್ಳೆಯದು ಅಂತ ಎಲ್ಲ ಶಿಷ್ಯರಿಗೆ ಬೆನ್ನು ಹತ್ತೇಳೋರು. ಇದು ವರ್ತಮಾನ ಆಯಿತು. ನಾನಾಗಲೇ ಹೇಳಿದ ಹಾಗೆ ರಾಮಕೃಷ್ಣರದು ಭಕ್ತಿ ಮಾರ್ಗ ಆದರೆ, ತಾಯಿ ಶಾರದಾ ಮಾತೆಯದು ಕರ್ಮ ಮಾರ್ಗ, ಸ್ವಾಮಿ ವಿವೇಕಾನಂದರದು ಜ್ಞಾನ ಮಾರ್ಗ. ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಜಾಸ್ತಿ ಹೇಳೋಲ್ಲ, ಇದರೊಳಗೆ ಐದೇ ದಿವಸ ಇರೋದರಿಂದ ನೀವೆರಡು ಹೇಳೋದೇ ಕಷ್ಟ. ನಮಗೆ ಮೂರು ಅವಶ್ಯಕ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ, ಮೂರು ಬೇಕು. ಅದು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಕರ್ಮಯೋಗದ ಆದರ್ಶದ ಅನುಸಾರವಾಗಿ ನಮ್ಮ ವ್ಯವಹಾರಿಕ ಜೀವನವನ್ನು ನಡೆಸ್ತಾ, ಭಕ್ತಿಯ ಮೂಲಕ ಭಗವಂತನನ್ನು ಆರಾಧನೆ ಮಾಡ್ತಾ, ಜ್ಞಾನಾಗ್ನಿಯಲ್ಲಿ ನಮ್ಮ ಮೌಢ್ಯಗಳನ್ನು ಭಸ್ಮ ಮಾಡ್ತಾ ಪ್ರಪಂಚದಲ್ಲಿ ಜೀವನ ನಿರ್ವಹಿಸಬೇಕಾಗಿದೆ ನಾವು ಅಂತ. ಮೂರು ಬೇಕು ನಮಗೆ. ಕರ್ಮ ಮಾರ್ಗದಲ್ಲಿ ಜೀವನ ನಡೆಸಬೇಕು, ಭಕ್ತಿ ಮೂಲಕ ಭಗವಂತನನ್ನು ಧ್ಯಾನ ಮಾಡಬೇಕು. ಪ್ರಪಂಚದಲ್ಲಿ ನಡಿಬೇಕಾದ್ರೆ ಜ್ಞಾನ ಬೇಕು, ಬೇಕು ಮೌಢ್ಯ ಹೋಗಬೇಕಾದ್ರೆ ಬೇಕು. ಒಂದ್ಸಲ ರಾಮಕೃಷ್ಣರು ಕೇಳ್ತಾರೆ, ನೀವೆಲ್ಲ ಸುಲಭವಾಗಿ ಹೇಳಿಬಿಡ್ತೀರಿ ಭಕ್ತಿ ಮಾಡು ಭಕ್ತಿ ಮಾಡು ಅಂತ, ಕರ್ಮ ಮಾಡು ಅಂತ ಅವ್ರು ಹೇಳ್ತಾರೆ, ಎರಡೂ ಮಾಡೋದು ಹೇಗೆ? ಕರ್ಮ ಮಾಡ್ತಾ ಇದ್ರೆ ದೇವ್ರು ನೆನಪು ಬರೋದಿಲ್ಲಲ್ಲ, ಹೇಗೆ ಮಾಡೋದು ಅಂತ ಉದಾಹರಣೆ ಕೊಡ್ತಾರೆ. ರಾಮಕೃಷ್ಣರ ಉದಾಹರಣೆ ಅವರಿಗೆ ಸರಿ ಇದ್ದೀನಿ, ಯಾವ್ದು ಹೇಳ್ತಾ ಇದ್ದಾರೆ? ಪ್ಯಾರಾಬಿಲ್ಸ್ ಆಫ್ ರಾಮಕೃಷ್ಣ ಓದ್ಬೇಕು, ನೀತಿ ಕಥೆಗಳು, ಪುಟ್ಟ ಪುಟ್ಟ ಕಥೆಗಳು. ಅದು ಹೇಗೆ ದೊಡ್ಡ ದೊಡ್ಡ ತತ್ವಗಳನ್ನು ಸಣ್ಣ ಸಣ್ಣ ಕಥೆಗಳಲ್ಲಿ ಹೇಳ್ತಾ ಇದ್ರು ಅವರು ಅಂತ ಅವ್ರು ಉದಾಹರಣೆ ಕೊಡ್ತಾರೆ. ಇಲ್ಲೋಡಮ್ಮ, ಮನೆಯಲ್ಲಿ ನವರಾತ್ರಿ ಹಬ್ಬ, ದೇವ್ರ ಮುಂದೆ ದೀಪ ಹಾಕಿದ್ದೀರಿ, ದೀಪ ಆರಬಾರ್ದು ಅಲ್ವಾ, ನೋಡ್ಕೊಂಡಿರ್ಬೇಕು. ತಾಯಿ ಏನು ಮಾಡ್ತಾಳೆ ಮನೆಯಲ್ಲಿ? ಅಡುಗೆ ಮನೆಯಲ್ಲಿ ನೂರೆಂಟು ಕೆಲಸ, ಯಾವ ಕೆಲಸ ಮಾಡ್ತಿದ್ರು ಒಂದು ಕಣ್ಣು ಅಲ್ಲೇ ಇರುತ್ತೆ. ಕುಡಿ ಬಂತ ನೋಡ್ಕೋಬೇಕು, ಅದು ಹೋಗಿ ಎಣ್ಣೆ ಕಮ್ಮಿ ಆಯ್ತಾ ನೋಡ್ಕೋಬೇಕು. ಅಂದರೆ ಕೆಲಸ ಮಾಡ್ಕೊಂಡಿರೋದು ಕರ್ಮ, ಆ ಕರ್ಮ ಕೆಲಸ ಮಾಡ್ತಿರುವಾಗ ಮನಸ್ಸಿನ ಒಂದು ಮೂಲೆಯಲ್ಲಿ ಅದು ಇರಬೇಕು, ಭಗವಂತ ಇದ್ದಾನೆ ಅಂತ ಭಕ್ತಿ ಇರಬೇಕು. ಎರಡೂ ಇರಬೇಕು. ತಾಯಿ ಹೇಗೆ ಎರಡೂ ನಿಭಾಯಿಸ್ತಾಳೋ ಜೀವನದಲ್ಲಿ ಹಾಗೆ ಬದುಕಬೇಕು ನಾವು. ಕರ್ಮ ಮಾಡ್ತಾ ಇರಬೇಕು, ಕರ್ಮ ಮಾಡ್ತಾ ಆ ಮೇಲಿದ್ದೇನು ಬಿಡಬಾರ್ದು. ಅಂದರೆ ಹೇಳ್ತಾರಲ್ಲ, ಇಲ್ಲಿ ಇರಬೇಕು, ಅಲ್ಲಿ ನೆನೆಸ್ಕೋಬೇಕು. ಇಂದು ಮತ್ತು ಇನ್ನು ಮುಂದಿನ ನಾಲ್ಕು ದಿವಸಗಳ ಕಾಲ ಈ ಎರಡು ಮಹಾನ್ ಚೇತನಗಳು ಬದುಕಿದಂತಹ ರೀತಿ ಮತ್ತು ಅದರಿಂದ ಮನುಕುಲಕ್ಕಾದಂಥ ಮಹೋನ್ನತ ಕಾರಣವನ್ನು ಚರ್ಚೆ ಮಾಡಬೇಕು. ರಾಮಕೃಷ್ಣ ಅವತಾರದ ಹಿನ್ನೆಲೆ ಸ್ವಲ್ಪ ಗಮನಿಸ್ಬೇಕು ನಾವು. ಯಾವಾಗಲೂ ನನ್ನ ಅದು ಪದ್ಧತಿ, ನಂದು ಯಾವುದೇ ವ್ಯಕ್ತಿ ಹೇಳಬೇಕಾದ್ರೆ ಹಿನ್ನೆಲೆ ಏನಿತ್ತು ಅಂತ ಗೊತ್ತಾಗಬೇಕು. ಬ್ಯಾಕ್ಗ್ರೌಂಡ್ ಈಸ್ ಮೋರ್ ಇಂಪಾರ್ಟೆಂಟ್. 18ನೇ ಶತಮಾನದ ಆದಿ ಭಾಗ, ಪ್ರಾರಂಭದ ಭಾಗ. ಬಂಗಾಳದಲ್ಲಿ ಬಾಂಕುರಾ ಅಂತ ಒಂದು ಜಿಲ್ಲೆ, ಅಲ್ಲಿ ಒಂದು ದೇರೆ ಅಂತ ಒಂದು ಕುಗ್ರಾಮ, ದೇರೆ ಅನ್ನೋ ಊರ ಹೆಸರು. ಸಣ್ಣ ಊರು, ಏನೇನು ಸವಲತ್ತುಗಳಿಲ್ಲ ಅಲ್ಲಿ. ಆ ಊರಲ್ಲಿ ಒಂದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬ, ಮನೆ ಯಜಮಾನನ ಹೆಸರು ಮಾಣಿಕ್ರಾಮ್ ಚಟ್ಟೋಪಾಧ್ಯಾಯ ಅಂತ. ಈಗ ಗಮನಿಸ್ಬೇಕು ಎಲ್ಲ ಹೆಸರು ಹೆಂಗೆ ಬರ್ತಾವೆ ನೋಡಿ. ಅವ್ರ ಮನೇಲಿ ಮಾಣಿಕ್ರಾಮ್ ಚಟ್ಟೋಪಾಧ್ಯಾಯ ಅಂತ ಮನೆ ಯಜಮಾನ. ಅವರ ಮನೆ ಎಲ್ಲ ರಾಮಮಯ, ಎಲ್ಲಾನು ರಾಮ. ಮಾಣಿಕ್ರಾಮ್ ಅವರಿಗೆ ಮೂರು ಜನ ಗಂಡು ಮಕ್ಕಳು, ಒಬ್ಬ ಹುಡುಗಿ ಹೆಣ್ಮಕ್ಳು. ಗಂಡು ಮಕ್ಕಳು ಯಾರು? ಕ್ಷುದಿರಾಮ್, ನಿಧಿರಾಮ್, ಕನ್ನಯರಾಮ್. ಅಂದರೆ ರಾಮಮಯ ಅಂತ ಹೇಳಿದ್ನಲ್ಲ ನಾನು, ಮಾಣಿಕ್ರಾಮ್ ಅವರು. ಅವ್ರ ಮಗ ಕ್ಷುದಿರಾಮ್, ನಿಧಿರಾಮ್, ಕನ್ನಯರಾಮ್. ಮಗಳು ರಾಮಶೀಲ. ಎಲ್ಲರ ಹೆಸರಲ್ಲೂ ರಾಮ ಕಂಪಲ್ಸರಿ ಬರಲೇಬೇಕು. ಅವ್ರ ಮನೆ ಆರಾಧ್ಯ ದೈವ ರಾಮಚಂದ್ರ. ಆ ಹಿರಿಮಗ ಇದ್ದಾನಲ್ಲ ಕ್ಷುದಿರಾಮ್, ಅವನು ಹೆಚ್ಚು ಓದಿದವನಲ್ಲ, ಪುರೋಹಿತ ವೃತ್ತಿಗೆ ಬೇಕಾಗುವಷ್ಟು ಕೂಡ ಅವನಿಗೆ ಜ್ಞಾನ ಇರಲಿಲ್ಲ. ಸ್ವಲ್ಪ ಸ್ವಲ್ಪ ಬರ್ತಿತ್ತು, ಆದರೆ ಪುರೋಹಿತ ಮಾಡುವಷ್ಟು ಇರಲಿಲ್ಲ. ಆದರೆ ಅಂದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸತ್ಯಶೀಲತೆ, ಸುಳ್ಳು ಮಾತ್ರ ತಪ್ಪಿ ಕೂಡ ಹೇಳೋದಲ್ಲ ಮನುಷ್ಯ. ಇದ್ದದರಲ್ಲಿ ಸಂತೃಪ್ತಿ ಸಾಕಪ್ಪ ನನಗೆ ಅಂತ. ನಾನು ಯಾವಾಗ ಹೇಳೋದದು, ಹಣದಿಂದ ಸಂತೋಷ ಸಿಗಲ್ಲ, ಸಂತೃಪ್ತಿಯಿಂದ ಸಂತೋಷ ಸಿಗ್ತದೆ. ಕೆಲವರು ಏನೂ ಇಲ್ಲದೆ ಸಂತೋಷವಾಗಿರ್ತಾರೆ, ಕೆಲವು ಎದ್ರು ಎಲ್ಲಿದ್ದರೂ ನಳ್ತಾ ಇರ್ತಾರೆ. ನಾನು ಘಟನೆ ಹೇಳಿದ್ದೆ ಅನಿಸುತ್ತೆ, ಒಂದ್ಸಲ ದಿಲ್ಲಿಯಿಂದ ಬರಬೇಕಾದ್ರೆ ಫ್ಲೈಟ್ ತಪ್ಪೋಯ್ತು, ಟ್ರೈನಿಗೆ ಬರ್ತಾ ಇದ್ದೆ. ಚಳಿ, ಪ್ರೀತ ಚಳಿ ದಿಲ್ಲಿಯಲ್ಲಿ. ಆ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಮನುಷ್ಯ ಮಲ್ಕೊಂಡಿದ್ದಾನೆ, ಅವನು ಕೂಲಿ ಹುಡುಗ ಇರಬೇಕು, ಕೂಲಿ ಮಾಡೋನಿರಬೇಕು. ಹಿಂಗೆ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಾನೆ, ಜೋರಾಗಿ ಗೊರಕೆ ಹೊಡಿತಿದ್ದಾನೆ. ನಾನು ಟ್ರೈನ್ ಹತ್ತಿದೆ, ಭಾಳ ಕಂಫರ್ಟೇಬಲ್, ಫಸ್ಟ್ ಎ ಸಿ. ಆ ಕಡೆ ಈ ಕಡೆ ಎಲ್ಲ ಮೆತ್ತಿ ಹಾಸಿಗೆ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದು, ಟೆಂಪರೇಚರ್ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಮಲ್ಕೊಂಡವ್ರು ಮಲ್ಕೋತಾನೆ ಇಲ್ಲ ಪ್ರಾಣಿ, ನಿದ್ದೆ ಬರೋಲ್ಲ, ನಿದ್ದೆ ಬರೋಲ್ಲ, ನಿದ್ದೆ ಬರೋಲ್ಲ ಅಂತ ಒದ್ದಾಡ್ತಾ ಇದ್ದಾನೆ. ನಾನು ಅಂದ್ಕೊಂಡೆ ನಿದ್ದೆ ಬರೋಕ್ಕಾಗ್ರೆ ಎ ಸಿ ಕಾರಣ ಅಲ್ಲ ಅಲ್ವಾ, ಎ ಸಿ ನಿದ್ದೆ ಕಾರಣ ಅಲ್ಲ. ಮನಸ್ಸಲ್ಲಿ ಸಂತೃಪ್ತಿ ಇದ್ರೆ ಮಲ್ಕೊಂಡ್ಬಿಡ್ತಾನೆ. ಅವನು ಚಳಿಯಲ್ಲಿ ಏನೂ ಹೊತ್ಕೊಳಾರದೆ ಹಾಗೆ ಮಲ್ಕೊಂಡಿದ್ದಾನೆ, ಕಲ್ಲು ಬಂಡೆ ಮೇಲೆ, ಕಲ್ಲು ಬೆಂಚಿನ ಮೇಲೆ. ನಿದ್ದೆ ಬಂದಿದ್ದು ಗೊರಕೆ ಹೊಡಿತಾನೆ ಅವನು. ಇವನು ಎಲ್ಲ ಅನುಕೂಲ ಇದ್ದು ರಗ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ನಿದ್ದೆ ಬರಲ್ಲ. ಆಗ ಅನ್ನಿಸ್ತು ನಿದ್ದೆ ತಗೊಳಕ್ ಬರಲ್ಲ, ತಾನೇ ಬರಬೇಕದು. ಸಂತೃಪ್ತಿ ಇದ್ದದ್ದು, ಆತನ ಸಹನೆ ಮಾತ್ರ ಅದ್ಭುತ.

ಅಂಥ ಸಹನೆ, ಎಷ್ಟು ನೋವು ಬಂದರೂ ತಡ್ಕೊಳ್ಳೋಂಥ ಸಹನೆ ಇತ್ತು. ನಮ್ಮ ಬುಂಡಪ್ಪನ ಹೇಳೋ ಹಾಗೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ, ವಜ್ರದ ಕವಚ ಸಹನೇನೆ ನಮಗೆ. ತ್ಯಾಗ ಬುದ್ಧಿ, ಇರೋದನ್ನೆಲ್ಲ ಕೊಟ್ಟು ಬಿಡುವಂಥ ಮನುಷ್ಯ. ಅವನು ರಾಮನಲ್ಲಿ ಅನನ್ಯವಾದಂಥ ಶ್ರದ್ಧೆ. ದಿನಾಲು ಬೆಳಗ್ಗೆ ಎದ್ದು ರಾಮಚಂದ್ರನ ಪೂಜೆ ಮಾಡ್ತಾ ಇದ್ರೆ ಪೂಜೆ ಸ್ಟಾರ್ಟ್ ಮಾಡೋ ಟೈಮ್ ಇದೆ, ಅದು ಯಾವಾಗ ಮುಗೀತು ಅಂತ ಹೇಳೋಕ್ಕಾಗಲ್ಲ. ಅವನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಪೂಜೆ ಮಾಡೋದೇ ಮಾಡೋದು ಮಾಡ್ತಿದ್ದಂತೆ. ಆಮೇಲೆ ಕೆಲವು ಬಂಧಗಳನ್ನು ಹಾಕ್ಕೊಂಡಿದ್ರು, ತಮ್ಮ ಹೀಗೆ ಇರಬೇಕು ತಾನು ಅಂತ ತನ್ನ ಗುರಿ ಹಾಕ್ಕೊಂಡಿದ್ದ. ಏನು ಅಂದರೆ ಶ್ರಾದ್ದ ಕಾರ್ಯಗಳನ್ನು ಮಾಡುವಂಥ ಬ್ರಾಹ್ಮಣರ ಮನೆಗೆ ಹೋಗ್ತಿರ್ಲಿಲ್ಲಂತ ಅವನು. ಅವನ ತಲೆಗೇನು ಬಂದಿತ್ತು ಅಂದ್ರೆ ಶ್ರಾದ್ದ ಕಾರ್ಯ ಮಾಡೋರು ಸರಿಯಲ್ಲ, ಅವರು ಪ್ರೇತಗಳ ಆಹ್ವಾನ ಮಾಡ್ಕೊಂಡಿರ್ತಾರೆ, ಅದರಿಂದ ಅವ್ರು ಹೋಗಬಾರ್ದು, ಶ್ರಾದ್ದ ಮಾಡೋರ ಮನೆಗೆ ಊಟಕ್ಕೆ ಹೋಗಬಾರ್ದು ಅಂತ ಇಟ್ಕೊಂಡಿದ್ದ. ಅದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದದ್ದು, ನನಗೆ ಖುಷಿಯಾದದ್ದು ಅಂದರೆ, ಯಾವ ಮನೆಯಲ್ಲಿ ವಧು ದಕ್ಷಿಣೆ ತಗೋತಾರೋ, ಕನ್ಯಾಶುಲ್ಕ ಅಂತ ಅವಾಗ ನಡು ಸ್ವಲ್ಪ ಚೇಂಜ್ ಆಯ್ತದ್ದು, ವರದಕ್ಷಿಣೆ ಅಂತ ಜಾಸ್ತಿ ಬಂತು. ಮೊದಲು ವಧು ದಕ್ಷಿಣೆ ಇತ್ತು, ಹುಡುಗಿನ ಹೋಗಿ ಕೇಳ್ಕೋಬೇಕು, ದುಡ್ಡು ಕೊಡಬೇಕು ಮದುವೆ ಆಗಬೇಕಾದ್ರೆ ಹಂಗಿತ್ತು. ಆದರೆ ಯಾವ ಮನೆಯಲ್ಲಿ ವಧು ದಕ್ಷಿಣೆ ತಗೋತಾರೋ ಅವ್ರ ಮನೆ ಊಟಕ್ಕೆ ಹೋಗ್ತಿರ್ಲಿಲ್ಲಂತೆ, ಹೋಗೋದಷ್ಟೇ ಅಲ್ಲ ಅವ್ರ ಮನೆ ನೀರು ಕೂಡ ಕುಡಿತಿರ್ಲಿಲ್ಲಂತೆ. ಅಂದರೆ ಅವ್ರ ಪಾಪಿಗಳು ಅಂತ, ಹುಡುಗಿನ ಮಾರ್ಕೊಂಡು ದುಡ್ಡು ತಗೋತಾರೆ ಅನ್ನೋ ಭಾವನೆ ಮನಸ್ಸಲ್ಲಿತ್ತು. ಕಿರು ಒಳ್ಳೇದಲ್ವಾ, ಅದು ಎಷ್ಟು ಚೆನ್ನಾಗಿದೆ ನೋಡಿ ಐಡಿಯಾ ಒಂದು ಮಾಡಿದ್ದು. ಅಂದರೆ ಶ್ರಾದ್ದ ಮಾಡೋರ ಮನೆಗೆ ಹೋಗಲ್ಲ, ಆಮೇಲೆ ವಧು ದಕ್ಷಿಣೆ ತಗೊಂಡವ್ರ ಮನೆಗೆ ಹೋಗಲ್ಲ ಅಂತ ಹೋಗ್ತಿದ್ದ. ಈ ಸಾತ್ವಿಕ ಅವನ ಬದುಕಿನಿಂದಾಗಿ ಇಡೀ ಊರಿ ಹಳ್ಳಿ ಜನ ಅವನು ಅತ್ಯಂತ ಆದರದಿಂದ ಕಾಣ್ತಾ ಇದ್ರು, ಗೌರವದಿಂದ ಕಾಣ್ತಾ ಇದ್ರು. ಮಾಣಿಕ್ರಾಮ್ ತೀರ್ಕೊಂಡ್ರು, ತೀರ್ಕೊಂಡ್ಮೇಲೆ ಕ್ಷುದಿರಾಮೇ ಮನೆ ಯಜಮಾನ ಆದ. ಬಂಗಾಲದ ಸಂಪ್ರದಾಯದ ಹಾಗೆ, ಆಗಿನ ಕಾಲ ಸಂಪ್ರದಾಯದ ಹಾಗೆ, ಕ್ಷುದಿರಾಮನಿಗೆ ಸಣ್ಣ ವಯಸ್ಸಲ್ಲೇ ಮದುವೆ ಆಗಿತ್ತು. ಅವನ ಹೆಂಡತಿಗೆ 4-5 ವರ್ಷ ಆವಾಗ ಮದುವೆ ಮಾಡಿಬಿಟ್ಟಿದ್ದಾರೆ. ಮುಂದೆ ಆಕೆ ಪ್ರಬುದ್ಧರಾಗೋದ್ರೊಳಗೆ ಆ ಹುಡುಗಿ ಸತ್ತೋಗ್ಬಿಟ್ರು. ಮುಂದೆ ಈತ ಹಾಗೆ ಬೆಳೆದ, 25 ವರ್ಷ ಆಗಿತ್ತು. ಆಗ ಇನ್ನೊಂದು ಮದುವೆ ಮಾಡಬೇಕು ಇವನಿಗೆ ಅಂತ ಚಿಂತೆ ಮಾಡಿದರು. ಮಾಡಿದಾಗ ಪಕ್ಕದ ಹಳ್ಳಿ ಹುಡುಗಿ, ಪುಟ್ಟ ಹುಡುಗಿ ಅದನ್ನು ಚಂದ್ರಮಣಿ ಅಂತ, ಚಂದ್ರಮಣಿ ಹೆಂಡಿನ ಜೊತೆಗೆ ಮದುವೆ ಮಾಡಿಸಿದರು. ಮುಗ್ಧ ಮನಸ್ಸಾಕೆತು, ಅಲ್ಲಿ ವಾತಾವರಣ ಆಗಿತ್ತು ಅನಿಸುತ್ತೆ. ಆಕೆಗೂ ಬರೀ ದೇವರ ಪೂಜೆ, ದೇವದೇವಿಯರ ಪೂಜೆ ಅಂದರೆ ಭಾರಿ ಹುಚ್ಚು, ಬರೀ ಪಂಚಪುರಾಣ ಪೂಜೆ ಮಾಡೋದಂದರೆ. ಆಕೆ ಅತ್ಯಂತ ಮಧುರ ಸ್ವಭಾವದೊಳಾಗಿದ್ದು, ಒರಟು ಮಾತಾಡೋಂಗಿಲ್ಲ. ಅದು ಇವರಿಗೆ ಕ್ಷುದಿರಾಮಕ್ಕೆ ಹೊಂದ್ಕೊಳ್ತು, ಎಲ್ರಿಗೂ ಪ್ರೀತಿ ಆ ಊರಲ್ಲೆಲ್ಲ, ಚಂದ್ರಮಣಿ ಅಂದರೆ ಒಳ್ಳೆಯದು ಅಂತ. ಈ ಕ್ಷುದಿರಾಮ್ ಮತ್ತು ಚಂದ್ರಮಣಿಯವರ ದಂಪತಿಗಳ ಮೊದಲ ಮಗ ರಾಮಕುಮಾರ ಅಂತ, ರಾಮಕೃಷ್ಣರ ಜೀವನದಲ್ಲಿ ಬಹುದೊಡ್ಡ ಹೆಸರದು ರಾಮಕುಮಾರ, ಹಿರಿ ಮಗ. 5 ವರ್ಷದ ನಂತರ ಅವನಿಗೊಬ್ಬಳು ತಂಗಿ ಕಾತ್ಯಾಯಿನಿ ಅಂತ ಹುಟ್ಟಿದ್ದು. ಒಂದು ಘಟನೆ ಆಗುತ್ತೆ ಊರಲ್ಲಿ, ಅದು ಕ್ಷುದಿರಾಮನ ಗುಣವನ್ನು ತೋರಿಸುವಂಥದ್ದು. ಅಲ್ಲೊಬ್ಬ ರಮಾನಂದ ರಾಯ್ ಅಂತ ಇದ್ದ ಮನುಷ್ಯ, ಶ್ರೀಮಂತ ಬಟ್ ಕಪಟಿ, ಭಾರಿ ಕಪಟಿ. ಯಾವುದೋ ಒಂದು ವ್ಯವಹಾರದಲ್ಲಿ ಇದ್ದ ಕ್ಷುದಿರಾಮ್ ಸಾಕ್ಷಿ ಇದ್ದಾನೆ ಅಂತ ಹೇಳಿಬಿಟ್ಟ. ನೀ ಸಾಕ್ಷಿ ಹೇಳಬೇಕು ಅಂತ ಕ್ಷುದಿರಾಮ ಕೇಳಿದ. ಇವನು ಹೇಳ್ದ, ಹೇಳೋದಿಲ್ಲ ಅಂದ. ನಾನು ನೋಡಿಲ್ಲ ಅದ, ನಾನು ಯಾಕೆ ಹೇಳಬೇಕು ಅಂತ. ನೀನು ಹೇಳಿದ್ರೆ ಸ್ವಲ್ಪ ಸಹಕಾರ ಮಾಡ್ತೀನಿ ನಿನ್ನ ಜೊತೆಗೆ, ಹಣ ಕೊಡ್ತೀನಿ ಅಂತೆಲ್ಲ ಏನೋ ತಲೆಗೆ ಹಾಕಿದ. ಇವ ಒಪ್ಪಲಿಲ್ಲ. ಕೊನೆಗೆ ನೀನು ಹೇಳದೆ ಹೋದರೆ ನೀನು ಶಿಕ್ಷೆ ಮಾಡ್ತೀನಿ ಅಂತ ಹೇಳಿ ಇವ್ರ ಪೇಪರ್ ಮೇಲೆ ಏನೋ ಸಹಿ ಮಾಡಿಸ್ಕೊಂಡ ಕಾಣಿಸುತ್ತೆ, ದಾಖಲೆಯಲ್ಲಿ ಸಹಿ ಮಾಡಿಸ್ಕೊಂಡ, ಮೋಸ ಮಾಡಿಬಿಟ್ಟ. ಕಪಟ ಆಗಿ ಇವ್ರಿಗೆ ಇರುವಂಥ ಸ್ವಲ್ಪ ಸ್ವಲ್ಪ ಹೊಲ ಏನಿತ್ತೋ, ಮನೆ ಜಮೀನು ಏನಿತ್ತೋ, ಆ ಮನೆ ಇತ್ತು ಎಲ್ಲ ಬರೆಸ್ಕೊಂಬಿಟ್ಟ. ಈ ಮನುಷ್ಯ ಎಷ್ಟು ನೇರದ ಮನುಷ್ಯ ಅಂದರೆ, ನೀನು ಏನಾದರೂ ಮಾಡು ಸಾಕ್ಷಿ ಹೇಳಲ್ಲ ನಾನು ಅಂತ ಹೇಳಿ ಸುಳ್ಳು ಹೇಳಬಾರದು ಅನ್ನೋದಕ್ಕೆ ತನ್ನ ಆಸ್ತಿ ಎಲ್ಲನೂ ಬಿಟ್ಟು ಹೊರಗೆ ಬಂದ್ಬಿಟ್ಟ. ಬದುಕೋದೆಲ್ಲಿ, ಮೊದಲೇ ಬಿಡ್ತಾನ, ಬಿಟ್ಟು ಬಂದಾಗ ಎಲ್ಲಿ ನೆಲೆ ಎಲ್ಲಿ? ಆದರೆ ಅಲ್ಲಿಂದ 2 ಬೇರೆ ಗ್ರಾಮದಿಂದ 2 ಮೈಲ್ ದೂರದಲ್ಲಿದ್ದಂಥ ಕಾಮಾರ್ಪುಕ್ಕೂರು ಅಂತ ಒಂದು ಊರು, ಕಾಮಾರ್ಪುಕ್ಕೂರು ಒಂದು ದೊಡ್ಡ ಕ್ಷೇತ್ರ ಆಯಿತು. ಮುಂದೆ ಕಾಮಾರ್ಪುಕ್ಕೂರು ಅಂತ ಹಳ್ಳಿಗೆ ಬಂದ, ನಿಂತ್ಕೊಳ್ಳೋಕೆ ನೆಲೆ ಇಲ್ಲ ಆಯ್ತನಿಗೆ. ಅಲ್ಲಿ ಒಬ್ಬ ಸ್ನೇಹಿತ ಸುಖಲಾಲ್ ಅಂತ, ಸುಖಲಾಲ್ ಗೋಸ್ವಾಮಿ ಅಂತ, ಕ್ಷುದಿರಾಮನ್ ನೋಡಿದವನು, ಬರಪ್ಪ ನೀವು ನನ್ನ ಜೊತೆಗಿರು ಅಂತ ಹೇಳಿ ಅವನಿಗೊಂದು ಗುಡಿಸಲು ಹಾಕಿಕೊಟ್ಟ. ಆ ಗುಡಿಸಲಲ್ಲೇ ಕ್ಷುದಿರಾಮ್ ವಾಸ ಆಗಿದ್ದ. ಆಗ ಕ್ಷುದಿರಾಮನಿಗೆ 40 ವರ್ಷ ವಯಸ್ಸು. ಗಮನಿಸಬೇಕಾದದ್ದು, ಮಧ್ಯ ವಯಸ್ಸಲ್ಲಿ ತುಂಬ ತೊಂದರೆಗಳು, ಆತಂಕಗಳು ಬರೋದು ಆವಾಗಲೇ. 40 ವಯಸ್ಸಿಗೆ ಇಲ್ಲಿ ಬಂದ, ಮೊದಲೇ ನಿರ್ಲಿಪ್ತನಾದಂಥ ಮನುಷ್ಯ ಆತ. ಈಗಂತೂ ಊರು ಬಿಟ್ಟು ಬೇರೆ ಊರಿಗೆ ಬಂದು ಕಾಮಾರ್ಪುಕ್ಕರು ಸೇರ್ಕೊಂಡ್ಮೇಲೆ ಒಂಥರ ವನಪ್ರಸ್ಥಾಶ್ರಮಕ್ಕೆ ಹೋದಂಗಾಯ್ತು ಅವನಿಗೆ, ಆರಾಮಾಗಿದ್ಬಿಟ್ಟ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜಕತೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು,

0: ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
1: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೇ 20 ವಿಶ್ವ ಜೇನುನೊಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆಧುನಿಕ ಜೇನು ಸಾಕಣೆಯ ಪ್ರವರ್ತಕ ಆಂಟಿಜನ್ ಜನ್ಮದಿನವೇ ಈ ದಿನದ ಮಹತ್ವವಾಗಿದೆ. ಜೇನುನೊಣಗಳು ಆಹಾರ ಭದ್ರತೆ, ಜೀವ ವೈವಿಧ್ಯತೆ ಮತ್ತು ಪರಿಸರದ ವ್ಯವಸ್ಥೆಗೆ ಅತ್ಯಂತ ಅವಶ್ಯಕ. ಇವು ಪ್ರಮುಖ ಪರಾಗ ಸ್ಪರ್ಶಕಗಳಾಗಿದ್ದು ಬೆಳೆಗಳ ಇಳುವರಿ ಹೆಚ್ಚಿಸಲು ಸಹಾಯಕಾರಿಯಾಗಿದೆ. ಪ್ರಪಂಚದ ಆಹಾರ ಭದ್ರತೆಯಲ್ಲಿ 1/3 ಭಾಗವು ಜೇನುನೊಣಗಳು ಮತ್ತು ಇತರೆ ಪ್ರಾಣಿಗಳ ಪರಾಗ ಸ್ಪರ್ಶಕ ಅವಲಂಬಿಸಿದೆ. ಜೇನುನೊಣಗಳು ಮತ್ತು ಇತರೆ ಪರಾಗ ಸ್ಪರ್ಶಕಗಳ ಮಹತ್ವ ಒತ್ತಿ ಹೇಳುತ್ತದೆ. ಇವುಗಳ ಸಂರಕ್ಷಣೆಗಾಗಿ ಮತ್ತು ಅವುಗಳ ಅಸ್ತಿತ್ವಕ್ಕೆ ಎದುರಾಗಿರುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಮಹಾಸಭೆಯು ಮೇ 20 ವಿಶ್ವ ಜೇನುನೊಣ ದಿನ ಎಂದು ಘೋಷಿಸಿದೆ. ಪ್ರಸ್ತುತ ಕೃಷಿ ಪದ್ಧತಿಯ ಅತಿ ದೊಡ್ಡ ವಿರೋಧಾಭಾಸವೆಂದರೆ ಜೇನುನೊಣಗಳು ನೈಸರ್ಗಿಕ ಪರಾಗ ಸ್ಪರ್ಶಕಗಳಾಗಿ ಬೆಳೆಗಳ ಉತ್ಪಾದನೆ ಮತ್ತು ಇಳುವರಿ ಹೆಚ್ಚಿಸುವಲ್ಲಿ ಅತ್ಯಮೂಲ್ಯವಾದ ಪಾತ್ರವನ್ನ ವಹಿಸುತ್ತದೆ. ಆದರೆ ಕೃಷಿ ಇಳುವರಿ ಹೆಚ್ಚಿಸುವ ಉದ್ದೇಶದಿಂದ ಕೈಗಾರಿಕಾ ಕೃಷಿಯಲ್ಲಿ ಬಳಸಲಾಗುತ್ತಿರುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ವಿವೇಚನಾರಹಿತ ಬಳಕೆಯು ಜೇನುನೊಣಗಳ ಅಸ್ತಿತ್ವಕ್ಕೆ ಕಂಟಕವಾಗಿದೆ. ಹವಾಮಾನ ಬದಲಾವಣೆಯ ವೈಪರೀತ್ಯ ಉಲ್ಬಣಗೊಳ್ಳಲು ಮತ್ತು ಕೃಷಿ ರಾಸಾಯನಿಕಗಳ ಬಳಕೆಯ ಜೇನುನೊಣಗಳ ಅಸ್ತಿತ್ವಕ್ಕೆ ದೊಡ್ಡ ಗಂಡಾಂತರವಾಗಿ ಪರಿಣಮಿಸಿದೆ. ಅಂದಿನ 6 ದಶಕಗಳಲ್ಲಿ ಭಾರತದ ಏಕರೂಪದ ಕೃಷಿ ಪದ್ಧತಿಯು ಹೆಚ್ಚಾಗಿ

0: ಇದರ ಪರಿಣಾಮವಾಗಿ ವಿವಿಧ ಪ್ರಕಾರದ ಪರಾಗ ಮತ್ತು ಮಕರಂದ ಸಿಗುವ ಹೂವಿನ ಮತ್ತು ಇತರೆ ಗಿಡ ಮರ ಬೆಳೆಗಳ ವೈವಿಧ್ಯತೆಯು ಕುಗ್ಗಿ ಜೇನುನೊಣಗಳ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತಿದೆ. ಜೇನುನೊಣಗಳಲ್ಲಿ ಪೋಷಕಾಂಶಗಳ ಕೊರತೆ ಮತ್ತು ಕೀಟನಾಶಕಗಳ ಹಾವಳಿಯ ಈ ಮಾರಕ ಸಂಯೋಜನೆಯು ಜೇನುನೊಣಗಳ ಮರಣ ದರವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತಿದ್ದು ಪರಾಗಸ್ಪರ್ಶ ಪ್ರಕ್ರಿಯೆಗೆ ಮತ್ತು ಕೃಷಿ ಪರಿಸರ ವ್ಯವಸ್ಥೆಗೆ ತೀವ್ರ ಹಾನಿಯನ್ನು ಉಂಟು ಮಾಡುತ್ತವೆ. ಯುರೋಪ್ ಒಕ್ಕೂಟದ ಕಾಮನ್ ಅಗ್ರಿಕಲ್ಚರ್ ಪಾಲಿಸಿಯಲ್ಲಿ ರೈತರಿಗೆ ಸುಸ್ಥಿರ ಪರಿಸರ ಸ್ನೇಹಿ ಕೃಷಿ ಮತ್ತು ಜೀವ ವೈವಿಧ್ಯತೆ ಉತ್ತೇಜಿಸಲು ಪರಿಸರಕ್ಕೆ ಸಂಬಂಧಿಸಿದ ಯೋಜನೆಗಳ ಮೂಲಕ ವಿಶೇಷ ಆರ್ಥಿಕ ಬೆಂಬಲ ಒದಗಿಸುತ್ತವೆ. ಸಿಎಪಿ ಅಡಿಯಲ್ಲಿ ಜೇನುನೊಣಗಳು ಮತ್ತು ಇತರೆ ಪರಾಗ ಸ್ಪರ್ಶಕಗಳನ್ನು ಆಕರ್ಷಿಸುವ ಸಸ್ಯಗಳನ್ನು ಬೆಳೆಯಲು ರೈತರಿಗೆ ಸಹಾಯಧನ ಒದಗಿಸುವ ಕೆಲವು ಯೋಜನೆಗಳನ್ನು ರೂಪಿಸಿ ರೈತರನ್ನು ಪ್ರೋತ್ಸಾಹಿಸಲಾಗುತ್ತದೆ. ಉದಾಹರಣೆಗೆ ಪರಾಗ ಸ್ಪರ್ಶಕಗಳನ್ನು ಆಕರ್ಷಿಸುವ ಫಾಸೇಲಿಯಾ ಮತ್ತು ಟ್ರಿಫೋಲಿಯಂ ರೆಫರೆನ್ಸ್ನಂತಹ ಸಸ್ಯಗಳನ್ನು ಬೆಳೆಯಲು ರೈತರಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗುತ್ತದೆ. ಈ ಯೋಜನೆಗಳು ಪರಿಸರ ಸಂರಕ್ಷಣೆ, ಜೀವ ವೈವಿಧ್ಯತೆ ಮತ್ತು ಹವಾಮಾನ ಬದಲಾವಣೆಯ ಸವಾಲುಗಳಿಗೆ ಹೊಂದಿಕೊಳ್ಳುವ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಪ್ರಮುಖ ನೀತಿ ಸಾಧನಗಳಾಗಿವೆ. ಯುರೋಪಿಯನ್ ಒಕ್ಕೂಟದಲ್ಲಿರುವ ಅನೇಕ ರೈತರು ತಮ್ಮ ಜಮೀನುಗಳಲ್ಲಿ ಜೇನುಗೂಡುಗಳನ್ನು ಇರಿಸಲು ಜೇನು ಸಾಕಾಣೆದಾರರನ್ನು ಆಹ್ವಾನಿಸುತ್ತಾರೆ. ಇದರಿಂದಾಗಿ ರೈತರಿಗೆ ಬೆಳೆಯ ಇಳುವರಿಯನ್ನು ಹೆಚ್ಚಿಸಲು ಸಹಾಯವಾಗುವುದಲ್ಲದೆ ಜೇನು ಸಾಕಾಣಿದಾರರಿಗೆ ನೈಸರ್ಗಿಕ ಪರಾಗ ಮತ್ತು ಮಕರಿಂದ ಸುಲಭವಾಗಿ ಸಿಗಲು ಅನುಕೂಲವಾಗಿದೆ. ಈ ಕಾರ್ಯಕ್ರಮಗಳು ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಲು, ಪರಾಗ ಸ್ಪರ್ಶವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಕೃಷಿಯನ್ನು ಖಚಿತಪಡಿಸುವುದಲ್ಲದೆ ಕೃಷಿ ಉತ್ಪಾದಕತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಈ ನೀತಿಯ ಅಡಿಯಲ್ಲಿ ಯುರೋಪಿಯನ್ ಒಕ್ಕೂಟ ಕಾಡು ಜೇನು ಮತ್ತು ಸಾಕು ಜೇನು ಎರಡು ರೀತಿಯ ಪರಾಗ ಸ್ಪರ್ಶಕಗಳ ವ್ಯಾಪಕ ಸಂರಕ್ಷಣೆಗೆ ಒತ್ತು ನೀಡಿದೆ. 2023ರಲ್ಲಿ ಯುರೋಪಿಯನ್ ಯೂನಿಯನ್ ತನ್ನ ಫಾರ್ಮ್ ಟು ಫೋರ್ಕ್ ಕಾರ್ಯತಂತ್ರದ ಅಡಿಯಲ್ಲಿ ಸಸ್ಟೈನಬಲ್ ಯೂಸ್ ರೆಗ್ಯುಲೇಷನ್ ಪ್ರಸ್ತಾವ ಮುಂದಿಟ್ಟಿತು. ಇದು 2010ರ ವೇಳೆಗೆ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಶೇಕಡಾ 50%ರಷ್ಟು ಕಡಿಮೆ ಮಾಡುವ ಗುರಿಯನ್ನು ಹೊಂದಿತು. ಆದರೆ ಯುರೋಪಿನ ಹಲವು ದೇಶಗಳ ರೈತರು ಟ್ರ್ಯಾಕ್ಟರ್ ಮಾರ್ಚ್ ನಡೆಯುವ ಮೂಲಕ ಈ ಕಾನೂನನ್ನು ತೀವ್ರವಾಗಿ ಹವಾಮಾನಿಸಿದರು. ಯುರೋಪಿನ್ ಮತ್ತು ಭಾರತದ ಈ ಎರಡು ಉದಾಹರಣೆಗಳನ್ನು ನೋಡುವುದಾದರೆ ರೈತರು ತಮ್ಮ ಯೋಗಕ್ಷೇಮಕ್ಕಾಗಿ ಯಾವುದು ಉತ್ತಮ ಎಂದು ನಂಬುತ್ತಾರೋ ಅದನ್ನೇ ಮಾಡುತ್ತಾರೆ ಎಂಬುದು ತೋರಿಸತೊಡಗುತ್ತದೆ. ಜಾಗತಿಕ ಆರ್ಥಿಕ ಸಮಾನತೆಯ ನಡುವೆ ರೈತರು ನೇರವಾಗಿ ದೂರುವುದು ಅಥವಾ ಕೇವಲ ನೀತಿ ಪಾಠಗಳನ್ನು ಹೇಳುವುದು ಸರಿಯಲ್ಲ, ಏಕೆಂದರೆ ಅವರು ತಮ್ಮ ಜೀವನೋಪಾಯವನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಬೆಳೆ ಇಳುವರಿ ಹೆಚ್ಚಿಸಿಕೊಳ್ಳಲು ಅನಿವಾರ್ಯವಾಗಿ ಈ ರಾಸಾಯನಿಕಗಳನ್ನು ಬಳಸಲೇಬೇಕು. ಭಾರತದಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳಾಗಲಿ ಕೀಟನಾಶಕಗಳಾಗಲಿ ಬಳಸದೆ ಈಗಲೂ ಉತ್ತಮ ಜೇನು ತೆಗೆಯುವ ರೈತರು ಇದ್ದಾರೆ ಎಂಬುದು ನಾವು ಮರೆಯಲೇಬಾರದು. ಹವಾಮಾನ ಬದಲಾವಣೆಯ ಬಿಕ್ಕಟ್ಟು ದೇಶಗಳ ಗಡಿಗಳನ್ನು ಮೀರಿದ್ದಾಗಿದೆ. ಇದು ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ. ಆ ಕಾರಣಕ್ಕಾಗಿ ವಿಶ್ವ ಜೇನು ದಿನದ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಜನರು ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆ ಹೋಗಲಾಡಿಸಲು ಕೆಲಸ ಮಾಡುವುದರ ಜೊತೆ ಜೊತೆಗೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡು ಒಬ್ಬ ಪರಿಸರವಾದಿಯಾಗಿ ಕಾರ್ಯನಿರ್ವಹಿಸಿ ಈ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಪ್ರತಿಯೊಂದು ಕುಟುಂಬವು ಹವ್ಯಾಸವಾಗಿ ಕನಿಷ್ಠ 2 ಜೇನುಗೂಡು ಹೊಸ ಹದ್ದುಗಳನ್ನು ಸಾಕುವ ಪ್ರಯತ್ನ ಮಾಡಬೇಕು. ಸಾವಯವ ಕೃಷಿಯನ್ನು ಅಭ್ಯಾಸ ಮಾಡುವ ಅಥವಾ ಉತ್ತೇಜಿಸುವ ದೃಢ ಸಂಕಲ್ಪ ಮಾಡಿದರೆ ಮಾತ್ರ ಜೇನುನೊಣಗಳು ಬದುಕುಳಿಯುವ ಮತ್ತು ಜಗತ್ತು ಉಳಿಯುವ ಸಾಧ್ಯತೆ ಇರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ

0: ಸ್ವರವಾಯಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರಿ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕಜ್ಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಾಬೆಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಸರ್ ಎಂ ವಿಶ್ವೇಶ್ವರಯ್ಯನವರು ನಿಸ್ಪೃಹತೆಗೆ ಹೆಸರಾದವರು. ಯಾರಿಂದಲೂ ತಮಗಾಗಿ ಏನನ್ನೂ ಅಪೇಕ್ಷೆ ಮಾಡಿದವರಲ್ಲ. ಸರ್ಕಾರಿ ಕೆಲಸದಲ್ಲಿದ್ದಾಗ ಮಾತ್ರ ಸರ್ಕಾರಿ ಕಾರನ್ನು ಉಪಯೋಗಿಸೋದು, ಸ್ವಂತ ಕೆಲಸಕ್ಕೆ ತಪ್ಪಿ ಕೂಡ ಸರ್ಕಾರದ ವಸ್ತುಗಳನ್ನು ಬಳಸೋರಲ್ಲ. ತಾವೆಲ್ಲ ಕೇಳಿರಬೇಕು, ದಂತಕಥೆ ಆಗಿದ್ದವರು. ಮೇಣಬತ್ತಿ ಇಟ್ಟು ಉಪಯೋಗಿಸುವಾಗ ಸರ್ಕಾರಿ ಕೆಲಸವಾಗ ಒಂದು ಮೇಣಬತ್ತಿ, ಅದು ಮುಗಿದ ಮೇಲೆ ತಮ್ಮ ವೈಯಕ್ತಿಕ ಪತ್ರ ಬರೆಯೋ ಇನ್ನೊಂದು ಬೇರೆ ಮೇಣಬತ್ತಿ, ತಮ್ಮ ಖರ್ಚಿನ ತಂದದ್ದು ಈ ಥರ ಇದ್ರು ಅಂತೆಲ್ಲ ಕೇಳಿದ್ದು ನಾವು. ಒಂದ್ಸಲ 1917ರಲ್ಲಿ ರಜೆ ತಗೊಂಡು ಜಪಾನ್ ಮತ್ತು ಇದರ ದೇಶಕ್ಕೆ ಪ್ರಯಾಣಕ್ಕೆ ಹೋದರು. ಸ್ಟೇಷನ್ನಿಗೆ ಸ್ವಂತ ಕಾರಲ್ಲಿ ಬಂದರು. ಕಾರಿಂದ ಹಿಡಿದು ತಮ್ಮ ಸೂಟ್ ಕೇಸ್ ಅಂತ ತಾವೇ ಹೊತ್ತು ಪ್ಲಾಟ್ಫಾರ್ಮಿಗೆ ಬಂದರು. ಅವ್ರ ಕಾರ್ಯದರ್ಶಿ ಮತ್ತು ಅವ್ರ ಸೇವಕ ವಿಶ್ವೇಶ್ವರಯ್ಯನವ್ರ ಕೈಲಿದ್ದಂಥ ಪೆಟ್ಟಿಗೆ ತಗೋಬೇಕು ಅಂತ ಮುಂದಾದರು. ಅವ್ರು ಹೇಳಿದ್ದೇನು ಗೊತ್ತಾ, ಆವಾಗ ಈ ಪೆಟ್ಟಿಗೆ ನನ್ನ ಸ್ವಂತದ್ದು, ನಾನು ಈ ಕ್ಷಣದಲ್ಲಿ ದಿವಾನ ಅಲ್ಲ, ರಜೆಯಲ್ಲಿರುವಂಥ ಖಾಸಗಿ ಮನುಷ್ಯ, ನನ್ನ ಪೆಟ್ಟಿಗೆನ ನಾನೇ ಹೊರಬೇಕಾದದ್ದು ಸರಿ ಅಂತ ಹೊರಟೆ ಬಿಟ್ರು. ಇದು ನೆನೆಸ್ಕೋಬೇಕು ಸ್ವಾಮಿ, ದಿವಾನರಾಗಿದ್ದಂಥ ಮನುಷ್ಯ ರಜೆಯಲ್ಲಿ ತಾನು ಖಾಸಗಿ ಮನುಷ್ಯ ಅಂತ ಕೆಲಸ ಮಾಡಿದಂಥದ್ದು. ಅವರು ದಿವಾನರಾಗಿದ್ದಾಗ ಇಲ್ಲಿ ಬಾಲಬ್ರೂಯಿ ಬಂಗ್ಲೆ ಇದೆಯಲ್ಲ ಅಲ್ಲಿದ್ದರು. ನಿವೃತ್ತರಾದ

ಆಮೇಲೆ ಈ ಗಾಲ್ಫ್ ಮೈದಾನ ಪಕ್ಕ ಇದ್ದಂಥ ಅಪಲೆಂಡ್ ಬಂಗ್ಲೆ ಅಂತ, ಅಪಲೆಂಟ್ಸ್ ಬಂಗ್ಲೆ ಅಂತ ಅಲ್ಲಿ ಇರ್ತಿದ್ವಿ. ಆ ಮನೆ ವಾಯ್ದೆ ಮುಗಿದ ತಕ್ಷಣ ಬೇರೆ ಮನೆ ನೋಡ್ಕೋಬೇಕಲ್ಲ. ಆಗ ಸರ್ಕಾರದ ಹಿರಿಯ ಅಧಿಕಾರಿಗಳು ಅವ್ರ ಕಡೆ ಬಂದು, ಸರ್ ನೀವು ಬದಲಾಯಿಸಲೇಬೇಕಾಗಿದ್ದರೆ ಮತ್ತೆ ಬಾಲಬ್ರೂಹಿ ಬಂಗ್ಲೆಗೆ ಬಂದ್ಬಿಡಿ, ತಾವು ಹೇಗಿದ್ದರೂ ಅಲ್ಲಿ ವಾಸ ಆಗಿರೋದ್ರಿಂದ ನಿಮ್ಗೆ ಹೊಂದ್ಕೊಳ್ಳೋ ತೊಂದರೆ ಇಲ್ಲ. ಅದಲ್ಲದೆ ತಾವು ದಿವಾನರಾಗಿದ್ದಾಗ ತಮ್ಮ ಅನುಕೂಲಗಳನ್ನು ನೋಡಿಕೊಂಡೇ ಬದಲಾವಣೆ ಮಾಡಿರೋದ್ರಿಂದ ನಿಮ್ಗೆ ತುಂಬ ಸರಿ ಆಗ್ತದೆ ಅಂದರು. ಮತ್ತೊಬ್ಬರಾಗಿದ್ದರೆ ತಕ್ಷಣ ಒಪ್ಕೊಂಡ್ಬಿಡಬೇಕು. ವಿಶ್ವೇಶ್ವರಯ್ಯನವರು ಹಾಗಲ್ಲ, ಅದಕ್ಕೆ ಅವ್ರು ದೊಡ್ಡವರಾದದ್ದು. ಅದಕ್ಕೆ ಪ್ರತಿಯಾಗಿ ಹೇಳಿದ್ರಂತೆ, ಹೌದಪ್ಪ ಸರಿ, ನಿಮ್ಮ ಸಲಹೆ ಕೃತಜ್ಞತೆಗಳಂದು. ಆದ ಬಾಲಬ್ರೂಹಿ ತುಂಬ ವಿಶಾಲವಾದಂಥ ಬಂಗ್ಲೆ, ನನ್ನ ಶಕ್ತಿ ಇರೋದು 150 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಬಾಡಿಗೆ ಕೊಡೋಕೆ ಶಕ್ತ ಅಲ್ಲ ನಾನು ಅಂದರು. ಅದು ಸರ್ಕಾರದ ಅಧಿಕಾರಿ, ಸರ್ ಈಗ ಬಾಲಬ್ರೂಹಿ ಬಂಗ್ಲೆ ಖಾಲಿ ಇದೆ, ಸರ್ಕಾರಕ್ಕೆ ಯಾವ ಬಾಡಿಗೆನೂ ಬರ್ತಾ ಇಲ್ಲ, ತಾವು ಅಲ್ಲೇ ಇದ್ದು 150 ರೂಪಾಯಿ ಕೊಟ್ಟರೆ ಅಲ್ಲಿ ತೋಟದ ಕಟ್ಟಡ ಖರ್ಚಾದರೂ ಬಂದಂತಾಗಿ ಸರ್ಕಾರಕ್ಕೆ ಸ್ವಲ್ಪ ಪುಟ್ಟುವಳಿ ಆಗ್ತದಲ್ಲ, ಇಲ್ಲದ್ರೆ ಹೇಗೂ ಖಾಲಿ ಇರೋದ್ರಿಂದ ಅಷ್ಟು ಆದಾಯನೂ ತಪ್ಪಿ ಹೋಗ್ತದೆ, ತಾವು ಮನಸ್ಸು ಮಾಡಬೇಕು ಅಂತ ಕೇಳಿಕೊಂಡ್ರು. ಆ ವಿಶ್ವೇಶ್ವರಯ್ಯ ಹೇಳ್ತಾರೆ, ನಿಮ್ಗೆ ಅರ್ಥ ಆಗಲ್ಲಪ್ಪ, ಈ ಬಂಗ್ಲೆಗೆ ಹೆಚ್ಚು ಬಾಡಿಗೆ ಬರಬೇಕಾದದ್ದೇ, 150 ಬಹಳ ಕಮ್ಮಿ, ಅದಕ್ಕೆ ನಾನು ಕಡಿಮೆ ಬಾಡಿಗೆ ಕೊಟ್ಟರೆ ಸರ್ಕಾರಕ್ಕೆ ಅನ್ಯಾಯ ಮಾಡದಂತಾಗ್ತದೆ. ಈಗೇನೋ ಬಂಗ್ಲೆ ಖಾಲಿ ಇರ್ಬೋದು, ನಾಳೆ ಈ ಬಂಗ್ಲೆಗೆ ಮತ್ತೊಬ್ಬರು ದಿವಾನರು ಮತ್ತೊಬ್ಬ ಅಧಿಕಾರಿಯನ್ನು ಬಂದಾಗ ಹೆಚ್ಚಿನ ಬಾಡಿಗೆ ಬರೋದಿಲ್ವೇ? ನಾನು ಅಲ್ಲಿ ಆಗಲೇ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ನೀವು ನಾನು ಬಿಡಿಸೋಕ್ಕೂ ಆಗೋದಿಲ್ಲ, ಹೆಚ್ಚಿನ ಆದಾಯವೂ ಬರೋಲ್ಲ, ಸರ್ಕಾರ ಮುಜುಗರಕ್ಕಾಗತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ನನ್ನಿಂದ ಸರ್ಕಾರಕ್ಕೆ ಯಾವ ಮುಜುಗರೂ ಆಗಬಾರ್ದು, ಯಾವ ಆದಾಯ ಗಳಿಕೆ ಕಮ್ಮಿನೂ ಆಗಬಾರ್ದು, ಅದರಿಂದ ನನ್ನಿಂದಾಗಿ ಕಮ್ಮಿ ಬಾಡಿಗೆ ಬರೋದು ಬೇಡ ಅಂತ ವಿನಯವಾಗಿ ಬಾಲಬ್ರೂಹಿ ಬಂಗ್ಲೆಗೆ ಹೋಗೋದನ್ನು ನಿರಾಕರಣೆ ಮಾಡಿ ಸಣ್ಣ ಮನೆಗೆ ಹೋದರು. ಇದು ವಿಶ್ವೇಶ್ವರಯ್ಯ ಬದುಕಿದಂಥ ರೀತಿ ಸ್ವಾಮಿ, ನಾವು ಗಮನಿಸಬೇಕು. ಸಣ್ಣ ಸಣ್ಣ ಅಧಿಕಾರದಲ್ಲಿರ್ತೇವೆ, ಸರ್ಕಾರದ ಎಲ್ಲ ಸವಲತ್ತುಗಳು ಬರಲಿ ಅಂತೇವೆ, ಸರ್ಕಾರದ ಸವಲತ್ತುಗಳು ಅಧಿಕಾರದಲ್ಲಿದ್ದಾಗಲ್ಲ, ರಜೆಯಲ್ಲಿದ್ದಾಗಲೂ ಬರಲಿ, ಯಾವಾಗಲೂ ಬರಲಿ, ಎಷ್ಟೋ ಸಲ ನಮ್ಮ ವೈಯಕ್ತಿಕ ಕೆಲಸಗಳೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ಕೊಂಡ್ಬಿಡ್ತೀವಲ್ಲ. ಈ ಸಾಮಾಜಿಕ ಬದ್ಧತೆಯ ಒಂದು ಅಂಶವಾದರೂ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಬಂದದ್ದಾದರೆ ಬಹುಶಃ ನಮ್ಮ ದೇಶ ಕಲಾಂ ಕಂಡಂಥ ಕನಸಿದೆಯಲ್ಲ, 2020ಕ್ಕೆ ಪ್ರಬುದ್ಧ ರಾಷ್ಟ್ರ ಆಗ್ತದೆ ಅಂತ, ಅದಕ್ಕಿಂತ ಮೊದಲೇ ಆಗಬಹುದು ಅಂತ ಅನಿಸುತ್ತೆ. ಅದಕ್ಕೆಲ್ಲ ನಾವೆಲ್ಲ ಪ್ರಯತ್ನ

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ

0: ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್. ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು.

0: 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. ಸೈಬರ್ ಕ್ರೈಂ .gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
1: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗುರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ.

ನೀನು ಎಂಬ ಚೆಲುವ ನೋಡೆ, ಎಲ್ಲವನ್ನು ಹರಿಗೆ ಎಂದು ದಾನ ಮಾಡೆ, ಎಲ್ಲವನ್ನು ಹರಿಗೆ ಎಂದು ದಾನ ಮಾಡೆ. ಅಕೋ ಬಂದ ನೋಡೆ ಇಕೋ.

0: ಅಗೋ ಬಂದ ನೋಡಿ, ಇಗೋ ಬಂದ ನೋಡಿ, ಹರಿಯು ಕಂದನ ಕರೆಗೆ ಓಡಿ ಬಂದ ನೋಡಿ, ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ನೋಡಿ, ಹರಿಯು ಕಂದನ ಕರೆಗೆ ಓಡಿ ಬಂದ ನೋಡಿ, ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ನೋಡಿ, ಹರಿಯ ಪದಕ್ಕೆ ನಮಿಸಿದೊಂದೇ ಭಿಕ್ಷೆ ನೋಡಿ, ಹರಿಯ ಪದಕ್ಕೆ ನಮಿಸಿದೊಂದೇ ಭಿಕ್ಷೆ ನೋಡೆ, ಅಕೋ ಬಂದ ನೋಡೆ, ಇಕೋ ಬಂದ ನೋಡೆ, ಬಂದ ಸಿಂಹ ನರಸಿಂಹ ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಅಕೋ ಬಂದ ನೋಡೆ, ಇಕೋ ಬಂದ ನೋಡೆ, ಚರಣ ಸುದಯ ಕಮಲ ನಿತ್ಯ ಚಂದ್ರ ನೋಡೆ, ಭಕ್ತ ವಚಲ ಪುರಂದರ ವಿಠಲ ಬಂದ ನೋಡೆ, ಚರಣ ಸುದಯ ಕಮಲ ನಿತ್ಯ ಚಂದ್ರ ನೋಡೆ, ಭಕ್ತ ವಚಲ ಪುರಂದರ ವಿಠಲ ಬಂದ ನೋಡೆ, ಮುಕ್ತಿ ಕೊಡುವ ದಾಸ ಮನೆಗೆ ಬಂದ ನೋಡೆ, ಮುಕ್ತಿ ಕೊಡುವ ದಾಸ ಮನೆಗೆ ಬಂದ ನೋಡೆ, ಅಕೋ ಬಂದ ನೋಡೆ, ಇಕೋ ಬಂದ ನೋಡೆ, ಬಂದ ಸಿಂಹ ನರಸಿಂಹ ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಅಕೋ ಬಂದ ನೋಡೆ, ಇಕೋ ಬಂದ ನೋಡೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಎದ್ದು ಬಾರು ತಂದೆ ನರಸಿಂಹ, ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ಸಿದ್ಧಿ ಬುದ್ಧಿ ನೀಡೋ ನರಸಿಂಹ, ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ

0: ಶ್ರದ್ಧೆಯಿಂದ ಕೂಗುವೆ, ಮುಗ್ಧನಾಗಿ ಬೇಡುವೆ. ಎದ್ದು ಬಾರೋ ತಂದೆ ನರಸಿಂಹ, ನೀ ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ, ನೀ ಎದ್ದು ಬಾರೋ ತಂದೆ ನರಸಿಂಹ. ಮೋಹನ ಜಗದಲ್ಲಿ ಮೂಡನ ಮಾಡಿ ತಳ್ಳಿ ಬಿಟ್ಟು ಎಲ್ಲಿ ಹೋದೆ ನರಸಿಂಹ. ಮೋಹನ ಜಗದಲ್ಲಿ ಮೂಡನ ಮಾಡಿ ಎನ್ನ ತಳ್ಳಿ ಬಿಟ್ಟು ಎಲ್ಲಿ ಹೋದೆ ನರಸಿಂಹ. ಕಾಣದೆ ತವಕದೆ ಕರೆಯುತ್ತಲಿರುವೆ, ಎದ್ದು ಬಾರೋ ನನ್ನ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹನೇ, ಎದ್ದು ಬಾರೋ ತಂದೆ ನರಸಿಂಹ. ಏಳದೆ ಕೇಳದೆ ಕೊಟ್ಟು ಬಿಟ್ಟೆ ನನಗೆ ಮೋಹದ ಬದುಕಿನ ಜಂಜಾಟ. ಏಳದೆ ಕೇಳದೆ ಕೊಟ್ಟು ಬಿಟ್ಟೆ ನನಗೆ ಮೋಹದ ಬದುಕಿನ ಜಂಜಾಟ. ಮೋಹಕ್ಕೆ ಕಟ್ಟು ಬಿದ್ದೆ ನಿನ್ನನೆ ಮರೆತು ಬಿಟ್ಟೆ, ಮನ್ನಿಸು ಎನ್ನ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹನಿ, ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹನಿ, ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹನಿ, ಎದ್ದು ಬಾರೋ ತಂದೆ ನರಸಿಂಹ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗುರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು.

0: ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಇಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಶ್ರೀಮತಿ ಸುನೀತಾರವರ ಜೊತೆಗಿನ ಮಹಿಳೆ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಆರ್ಥಿಕವಾಗಿ ಸಬಲರಾಗಿ ಉದ್ಯಮಿಯಾಗಿ ಹೊರಹೊಮ್ಮಿರುವ ಹೆಚ್ಡಿಕೋಟೆ ತಾಲೂಕಿನ ಮೊಳೆಯೂರು ಗ್ರಾಮದ ಶ್ರೀಮತಿ ಸುನೀತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಆರ್ಥಿಕ ಪರಿಸ್ಥಿತಿ ಅಥವಾ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್,
2: ಸ್ವಾಗತ.

0: ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ.
1: ಪ್ರಸ್ತುತ ಒಂದು ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್. ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮೇಡಮ್, ತುಂಬ ಖುಷಿ ಆಗ್ತಾ ಇದೆ ಮೇಡಮ್.
1: ಸೊ ಮೂಲತಃ ಹೇಳಿಯವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಮೇಡಮ್.
0: ಖಂಡಿತ ಖಂಡಿತ ಮೇಡಮ್. ನನ್ನ ಹೆಸರು ಸುನೀತಾ ಅಂತ, ನಮ್ದು ಮಳಿಯೂರು. ನಾವು ಮಳಿಯೂರಿಂದ ಬಾಡಿಗೆಗೆ ಕೋಟೆ ಹುಂಡಿಗೆ ಬಂದ್ವಿ. ಅಲ್ಲಿಂದ ನಮ್ಮ ಮನೆಯವರು ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ತುಂಬಾ ಇಬ್ರು ಗಂಡ್ಮಕ್ಳಿದ್ದಾರೆ, ಸೂರ್ಯಶ್ರೀ ಅಂತ, ಅವ್ರ ಸ್ಕೂಲ್ಗೆಲ್ಲ ಹಾಕಿದ್ವಿ. ತುಂಬಾ ಕಷ್ಟ ಆಗ್ತಿತ್ತು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಒಬ್ಬರೇ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಹಂಗಾಗಿ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು ಜೈಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿ ಕೊಡ್ತಾ ಇದ್ದಾರೆ, ಹೋಗೋಣ ಅಂತ ಹೇಳಿದ್ರು. ಸರಿ ಆಯ್ತು ಹೋಗೋಣ ಅಂತ ಹೋದೆ ಮೇಡಮ್. ಆ ತರಬೇತಿ ತಗೊಂಡ್ಮೇಲೆ ತುಂಬಾ ಹೆಲ್ಪ್ ಆಯ್ತು. ಸ್ವಲ್ಪ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ, ಚೆನ್ನಾಗಿ ಅಂದ್ರೆ ಪರವಾಗಿಲ್ಲ ಮೇಡಮ್, ಹೇಳ್ಕೊಳ್ಳೋಷ್ಟು ಅಂತೂ ಅಲ್ಲ, ಆದ್ರೂ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಕೋಟೆ ಹುಂಡಿಗೆ ನಾವು ಬಂದಿದ್ದ ಉದ್ದೇಶ ಮೇಡಮ್ ಅಂದ್ರೆ, ನಮ್ಮ ಊರ್ ಕಡೆ ಸ್ವಲ್ಪ ನಮ್ಗೆ ಹೊಲ ಮನ ಏನೂ ಇರ್ಲಿಲ್ಲ ಮೇಡಮ್. ಅಂದ್ರೆ ಅಕ್ಕನ ಮದ್ವೆ ಆಯ್ತು, ಹಂಗಾಗಿ ಅಪ್ಪ ಅಮ್ಮ ಎಲ್ಲರೂ ಕೋಟೆ ಹುಂಡಿಗೆ ಬಂದ್ರಲ್ಲ, ಹಂಗಾಗಿ ನಾವು ಬಂದ್ವಿ. ಬಂದ್ಬಿಟ್ಟು ಗಾರೆ ಕೆಲ್ಸನೇ ಮೇಡಮ್, ಅಪ್ಪ ಅಮ್ಮ ಗಂಡ ಎಲ್ರು ಯಜಮಾನ್ರು ಎಲ್ಲ ಗಾರೆ ಕೆಲ್ಸನೇ ಮಾಡ್ತಾ ಇದ್ದಿದ್ದು. ನಂಗೆ ಎಲ್ಲೂ ಹೋಗೋಕ್ಕೂ ಆಗ್ತಾ ಇರ್ಲಿಲ್ಲ, ಏನ್ ಮಾಡ್ಬೇಕು ಅಂತಾನು. ಯಾಕಂದ್ರೆ ಅಪ್ಪ ಅಮ್ಮನು ಎಲ್ಲೂ ಕೆಲ್ಸಕ್ಕೆಲ್ಲೂ ಕಳಿಸ್ತಾ ಇರ್ಲಿಲ್ವಲ್ಲ, ಹಂಗಾಗಿ ನನ್ಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಮೇಡಮ್.
2: ಹಂಗಾಗಿ ನಂಗೆ ಬ್ಯೂಟಿಷಿಯನ್ ತರಬೇತಿ ತಗೊಂಡ್ಮೇಲೆ ಇವಾಗ ಪರವಾಗಿಲ್ಲ ಮೇಡಮ್, ಮನೇಲಿ ಪಾರ್ಲರ್ ತೆಗೆಯೋಷ್ಟು ಅಮೌಂಟ್ ನನ್ನ ಹತ್ರ ಇರ್ಲಿಲ್ಲ, ಹಂಗಾಗಿ ಹೋಮ್ ಸರ್ವಿಸ್ಗಳನ್ನ ಕೊಡ್ತಾ ಇದ್ದೀನಿ ಮೇಡಮ್. ಊರೂರು ಕಡೆ ಹೋಗ್ಬಿಟ್ಟು ಯಾರು ನಂಬರ್ನ ಹಾಕೋತಾ ಇರ್ತೀನಿ ಎಲ್ಲ ವಾಟ್ಸಪ್ಪಲ್ಲೆಲ್ಲ, ಹಂಗಾಗಿ ಅವ್ರು ನಮ್ಗೆ ಫೋನ್ ಮಾಡ್ತಾರೆ. ಅವಾಗ ನಾನು ಹೋಗ್ಬಿಟ್ಟು ಊರೂರಲ್ಲಿ ಹೋಮ್ ಸರ್ವಿಸ್ ಫೇಶಿಯಲ್ ಆಗಿರ್ಬೋದು, ವ್ಯಾಕ್ಸ್ ಆಗಿರ್ಬೋದು, ಕಟಿಂಗ್ಸ್ ಆಗಿರ್ಬೋದು ಮಾಡ್ಕೊಡ್ತೀನಿ. ಅಲ್ಲಿ ಮನೇಲೆ ಸೆಲ್ಫ್ ಮೇಕಪ್ ಅಂದ್ರೆ ನನ್ಗೆ ಎಷ್ಟು ಅಮೌಂಟ್ ಅಡ್ಜಸ್ಟ್ ಆಗಿದೆಯಲ್ಲ ಅಷ್ಟರಲ್ಲಿ ನಾನು ಮನೇಲೆ ಬಂದಾಗ ಸೀರೆ ಡ್ರಾಪಿಂಗ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಮಾಡ್ಕೊಡ್ತಾ ಇದ್ದೀನಿ. ಫೇಶಿಯಲ್ ಅಲ್ಲೂ ಅಷ್ಟೇ, ತುಂಬಾ ಎಲ್ಲರೂ ಖುಷಿ ಪಡ್ತಾರೆ, ಕರೀತಾ ಇದ್ದಾರೆ. ನಾನು ಮಾಡ್ತಾನೆ ಇದ್ದೀನಿ ಮೇಡಮ್, ನನ್ನ ತರಬೇತಿ ತಗೊಂಡಾಗ್ಲಿಂದ ಇವತ್ತವರೆಗೂ ನಾನು ಕೂತಿಲ್ಲ ಮೇಡಮ್, ಕೆಲಸ ಮಾಡ್ತಾನೆ ಇದ್ದೀನಿ ಮೇಡಮ್.
1: ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್ ನೀವು?
0: ಮೇಡಮ್ ನಾನು 7ನೇ ಕ್ಲಾಸ್ ಮೇಡಮ್.
1: 7ನೇ ಕ್ಲಾಸ್ ಓದಿ, ತದನಂತರದಲ್ಲಿ ಯಾವ್ದೇ ತರ ಶಿಕ್ಷಣ ಮುಂದುವರಿಸಿಲ್ಲ?
0: ಓ ಇಲ್ಲ ಇಲ್ಲ ಮೇಡಮ್. ಅದಾದ್ಮೇಲೆ ಮದ್ವೆ ಎಲ್ಲ ಆಯ್ತು, ಆಗಿ ಇಬ್ರು ಮಕ್ಕಳು ಆಯ್ತು. ಅಂದ್ರೆ ನಾನು ಎಲ್ಲೂ ಹೋಗ್ತಾ ಇರ್ಲಿಲ್ಲ, ನಮ್ಮ ಮನೇಲಿ ತುಂಬಾ ಬಡಿಸ್ತಾನ ಅಲ್ವಾ ಅಪ್ಪ ಅಮ್ಮ ಅವರು, ಎಲ್ಲೂ ಏನು ನಮ್ಗೆ ಮಾಡಕ್ ಆಗ್ಲಿಲ್ಲ. ಅಂದ್ರೆ ನಮ್ಗೂ ಒಂದು ಚೆನ್ನಾಗಿ ಓದಿಸ್ಬೇಕು ಅಂತಾಗ್ಲಿ, ಇಲ್ಲ ಗಂಡನ ಮನೇಲಾಗಿಂದಾಗ್ಲಿ, ಯಾವ್ದೇ ತರ ಏನು ಇರ್ಲಿಲ್ಲ ಮೇಡಮ್. ಎಲ್ಲೂ ಹೇಳ್ಕೊಳ್ಳೋಂಥದ್ದು ನಮ್ಗೆ ಯಾವ್ದೇ ತರ ಸಪೋರ್ಟ್ ಅನ್ನೋದು ಇರ್ಲಿಲ್ಲ. ಮಾಡೋ ಅಂದ್ರೆ ತುಂಬಾ ಬಡಿಸ್ತಾನ, ಹಿಂಗಾಗಿ ಆಗ್ಲಿಲ್ಲ ಮೇಡಮ್.
1: ಅಂದ್ರೆ ಚಿಕ್ಕ ವಯಸ್ಸಿಂದ ಆಸಕ್ತಿ ಇತ್ತ ಮೇಡಮ್ ನಿಮ್ಗೆ?
0: ಹಾ ಇತ್ತು ಮೇಡಮ್, ಏನಾದ್ರು ಮಾಡ್ಬೇಕು ಅಂತ ಅನಿಸ್ತಿತ್ತು. ಏನ್ ಮಾಡೋದಕ್ಕೂ ಅಮೌಂಟ್ ಇಂದ ಏನು ಮಾಡಕ್ ಆಗ್ತಿರ್ಲಿಲ್ಲ, ಯಾವ್ದೊಂದು ಪ್ರತಿಯೊಂದು ಉದ್ದೇಶ ದುಡ್ಡಿಂದನೆ ಮಾಡ್ಬೇಕು ಮೇಡಮ್. ಬೇರೆ ಕಡೆ ಎಲ್ಲ ಬ್ಯೂಟಿಷಿಯನ್ ತರಬೇತಿ ತಗೋಬೇಕು ಅಂದ್ರೆ 30,000, 20,000, 40,000 ಆ ತರ ಎಲ್ಲ ಕೇಳಿ ವಿಚಾರಿಸಿದ್ವಿ. ದುಡ್ಡು ಜಾಸ್ತಿ ಆದ ಕಾರಣಕ್ಕೆ ನಾವ್ ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ ಮೇಡಮ್. ನಮ್ಗೆ ಇಲ್ಲಿ ಜೈಪುರದಲ್ಲಿ ತರಬೇತಿ ಸಿಕ್ಕಿ ತುಂಬಾ ಅನುಕೂಲ ಆಯ್ತು, ಮಾಡ್ದಾಗ್ಲಿಂದ ಪರವಾಗಿಲ್ಲ ಮೇಡಮ್.
1: ಇವಾಗ ಬ್ಯೂಟಿಷಿಯನ್ನ ಕಲಿಬೇಕು ಅಂತಾನೆ ಹೋಗಿ ಸೆಟ್ಲ್ ಆಗಿದ್ದ ಅಥವಾ ನಿಮ್ದು ಬೇರೆ ವ್ಯವಹಾರದ ಮೇಲೆ ಹೋಗಿದ್ದ?
0: ನಾವು ಬೇರೆ ಯಾವಾಗ ಮೇಲೆ ಹೋಗಿದ್ವಿ ಮೇಡಮ್, ಅಂದ್ರೆ ಬ್ಯೂಟಿಷಿಯನ್ ಕಲಿಬೇಕು ಅಂತಾನೆ ನಾವು ಕೋಟೆ ಹುಂಡಿಗೆ ಬರ್ಲಿಲ್ಲ. ಹೇಳಿದ್ನಲ್ಲ ಮೇಡಮ್, ಮನೇಲಿ ಅಕ್ಕನ ಮದ್ವೆ ಆದ್ಮೇಲೆ ಸ್ವಲ್ಪ ಸಾಲಗಳಾಯ್ತು, ಅದಾದ ತೀರ್ಸೋದಕ್ಕೆ ಅಪ್ಪ ಅಮ್ಮನ ಜೊತೆ ನಾವು ಕೋಟೆ ಹುಂಡಿಯಲ್ಲಿ ಸೆಟ್ಲ್ ಆಗಿದ್ವಿ ಮೇಡಮ್.
1: ಓಕೆ. ಅಂದ್ರೆ ಇಲ್ಲಿ VRLC ಸೆಂಟರ್ ಒಂದು ಜೈಪುರ ಅಲ್ಲಿ ಉಪಕೇಂದ್ರ ಓಪನ್ ಆಗಿದೆ, ಮತ್ತೆ ಇಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು ಅನ್ನೋದು ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಮೇಡಮ್?
0: ಮೇಡಮ್ ಫ್ರೆಂಡ್ ಹೇಳಿದ್ರು ಮೇಡಮ್, ಫ್ರೆಂಡ್ ಇಂದ ನನಗೆ ಗೊತ್ತಾಯ್ತು. ಆಮೇಲೆ ಮ್ಯಾಮ್ ನೇತ್ರಾ ಮ್ಯಾಮ್ ಫೋನ್ ಮಾಡಿದ್ರು, ಹಿಂಗ್ ನೇತ್ರಾ ಮ್ಯಾಮ್ ಹತ್ರ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿಸಿದ್ರು, ಬನ್ನಿ ನೋಡಿ ಜನ ಅಂತ. ಆಮೇಲೆ ಹೋದಾಗ ನಾವು ಕಲಿತೀನೋ ಇಲ್ವೋ ಅಂತಾನೆ ಅನ್ಕೊಂಡಿದ್ದೆ, ಮ್ಯಾಮ್ ಹೆಂಗಿರ್ತಾರೋ ಏನೋ ಈ ತರ ಎಲ್ಲ ಭಯ ಇತ್ತು. ಆಮೇಲೆ ನನ್ ಕಲ್ ಓದೋದಾಗ ಮ್ಯಾಮ್ ಒಳ್ಳೆ ಅಂದ್ರೆ ನಮ್ಗೆ ಒಳ್ಳೆ ಮಕ್ಳ ತರನೇ ಟ್ರೀಟ್ ಮಾಡಿದ್ರು ಮೇಡಮ್. ಚೆನ್ನಾಗಿ ಹೇಳ್ಕೊಡೋದ್ರಾಗಿರ್ಬೋದು, ಬುದ್ಧಿವಾದ ಹೇಳಿದ್ರಲ್ಲ ಅವರು, ಅದ್ರಲ್ಲೆಲ್ಲ ನಮ್ಮ ಮೈಂಡ್ ಸೆಟ್ ಎಲ್ಲಾನು ಚೇಂಜಸ್ ಮಾಡ್ಕೊಂಡ್ವಿ ಮೇಡಮ್. ನಂಗೆ ಆಗಲ್ಲ ಅಂತಾನೆ ಅನ್ಕೋಬಿಟ್ಟಿದ್ದೆ. ಆಮೇಲೆ ನಾನು ಮಾಡ್ಬೋದು, ಪರವಾಗಿಲ್ಲ, ನಾನು ನಮ್ಮ ಮಕ್ಕಳು ಸಾಕ್ಬೋದು, ಸಂಪಾದನೆ ಮಾಡಿ ನಮ್ಮ ಗಂಡ ಜೊತೆ ನಾವು ಕೈ ಕಟ್ಕೊಂಡು ಸಂಪಾದನೆ ಮಾಡ್ಕೊಂಡು ಹೆಂಗಾದ್ರೂ ಒಂದು ಮನೆ ವಾರ ಮಾಡ್ಕೊಂಡು ಮಕ್ಳಿಗೂ ಏನಾದರೂ ಒಂದು ದಾರಿವಾಗಿ ಮಾಡ್ಬೋದು ಅಂತ ಅನ್ಕೊ ಮೇಡಮ್.
1: ಅಂದ್ರೆ ನಿಮ್ಮ ಶಿಕ್ಷಣನು ಏನು ತುಂಬ ಓದಿದೆ ಅಂತಿಲ್ಲ, 7ನೇ ಕ್ಲಾಸ್ ಓದಿದ್ರಿ, ಆದರೆ ಬ್ಯೂಟಿಷಿಯನ್ ತರಬೇತಿ ತಗೊಂಡಾಗ ನಿಮ್ಗೆ ಅಂದ್ರೆ ಇಷ್ಟೇ ಕ್ವಾಲಿಫಿಕೇಶನ್ ಇರಬೇಕು ಆ ತರದ ಏನಾದ್ರು ನಿರ್ಬಂಧಗಳಿತ್ತ ಹೇಗೆ ಮೇಡಮ್?
0: ಇಲ್ಲ ಇಲ್ಲ ಮೇಡಮ್, ಯಾಕಂದ್ರೆ ನನ್ಗೆ ಓದೋ ತಿಳಿತು ಚೆನ್ನಾಗಿ ನನಗೆಲ್ಲ ಗೊತ್ತಿತ್ತು, ಓದ್ಸೋದಕ್ಕೆ ಮನೇಲಿ ಆಗ್ಲಿಲ್ಲ ಅಷ್ಟೇನೆ ಮೇಡಮ್. ಮನೇಲಿ ಓದ್ಸೋಕ್ ಆಗ್ಲಿಲ್ಲ ಅಷ್ಟೇ, ಓದೋದಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಓದ್ತೀನಿ ಬರೀತೀನಿ ಮೇಡಮ್.
1: ಓಕೆ, ಅಲ್ಲ ಮ್ಯಾಮ್, ಈಗ ಟ್ರೈನಿಂಗ್ ಏನು ಪ್ರಾಬ್ಲಮ್?

0: ಆಗ್ಲಿಲ್ವಾ ನಿಮ್ಗೆ ನಿಮ್ ಶಿಕ್ಷಣ?
1: ಇಲ್ಲ ಮೇಡಮ್, ಶಿಕ್ಷಣದಿಂದ ಅದರಿಂದ ಏನ್ ತೊಂದರೆ ಆಗ್ಲಿಲ್ಲ ಮೇಡಮ್. ನಾನು ಮಾಡ್ತೀನಿ ಮೇಡಮ್ ಇವಾಗ್ಲಾದ್ರೂ ಅಷ್ಟೇ, ಓದೋದಕ್ಕೆ ಬರೋದಕ್ಕೆ ಇವಾಗ್ಲೂ ನಾನು 7ನೇ ಕ್ಲಾಸ್ ಓದಿದ್ದೀನೆಲ್ಲ ಬರಲ್ವಲ್ಲ ಅಂತ ಏನಿಲ್ಲ ಮೇಡಮ್, ನನಗೆಲ್ಲ ಬರುತ್ತೆ.
0: 3 ತಿಂಗಳ ತರಬೇತಿಯನ್ನ ನೀವು ಜೈಪುರ ಸೆಂಟರ್ನಲ್ಲಿ ತಗೊಂಡ್ರಿ?
1: ಮೇಡಮ್ ತಗೊಂಡಿ.
0: ಹೇಗಿತ್ತು ಮೇಡಮ್ ತರಬೇತಿ?
1: ಹಾ ಮೇಡಮ್, ಅಂದ್ರೆ ನನ್ಗೆ ಖುಷಿ ಆಗ್ತಿದೆ, ಏನ್ ಮಾತಾಡ್ಬೇಕು ಅಂತ ಮಾತೇ ಬರ್ತಾ ಇಲ್ಲ ಮೇಡಮ್. ಯಾಕಂದ್ರೆ ನನ್ಗೆ ಏನು ಬರಲ್ಲ ಅಂತಾನೆ ನಾನು ಹೋಗಿದ್ದೆ. ಅಂದ್ರೆ ಕಷ್ಟ ಇದ್ದಿತ್ತು, ಹೋದ್ರೆ ನನ್ಗೆ ಏನಾದ್ರೂ ಒಂದ್ ದಾರಿ ಆಗ್ಬೋದೇನೋ ಅನ್ನೋದ್ರಲ್ಲಿ ನಾನು ಹೋದೆ. ಹೋದ್ಮೇಲೆ ಎಲ್ಲಾರು ನೋಡಿ ಎಲ್ಲ ನಾನ್ ಮಾಡ್ತೀನಿ ಇಲ್ವೋ ಅನ್ನೋ ಭಯ ಇತ್ತು. ಇವ ಹೋಯ್ತಾ ಹೋಯ್ತಾ ಹೋಯ್ತಾ ನಾನು ಎಲ್ಲಾರ ಜೊತೆನು ಬೆರ್ತೆ, ಚೆನ್ನಾಗಿತ್ತು. ಮ್ಯಾಮು ಅಷ್ಟೇ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು. ನಮ್ಗೆ ಈ ಸಂಸ್ಥೆ ಕಡೆಯಿಂದ ತುಂಬಾ, ನನ್ಗೆ ಹೇಳ್ಕೊಳಕ್ಕೆ ಹೇಳ್ತಾ ಇದ್ರಲ್ಲ ಮೇಡಮ್, ನಮ್ಗೆ ಇದ್ರಲ್ಲಿ ನನ್ ಈ ಸಂಸ್ಥೆ ಕಡೆಯಿಂದ ತುಂಬಾ ಸಪೋರ್ಟ್ ಆಗಿದೆ, ಹೆಲ್ಪ್ ಆಗಿದೆ. ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್.
0: ಈಗ ಏನು ಅವಕಾಶಗಳು ತುಂಬಾ ಇತ್ತು. ಈಗ ನಮ್ಮ VRLC ಸೆಂಟರ್ ಕಡೆಯಿಂದ ತುಂಬಾ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ರೈತರಿಗೆ ಸಂಬಂಧಪಟ್ಟಂತೆ. ರೇಷ್ಮೆ ಹುಳು ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇನ್ನು ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಜೊತೆ ಬ್ಯೂಟಿಷಿಯನ್ನು ಮತ್ತೆ ಫ್ಯಾಷನ್ ಡಿಸೈನಿಂಗ್ ಈ ತರದೆಲ್ಲ ಕೊಟ್ರು. ನೀವು ಬ್ಯೂಟಿಷಿಯನ್ ತರಬೇತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ತಿಳಿಸ್ಬೋದಾ?
1: ಅಂದ್ರೆ ಮೇಡಮ್, ನಂಗೆ ಬ್ಯೂಟಿಷಿಯನ್ ಮೇಲೆ ಮುಂಚೆಯಿಂದ ಇಷ್ಟ ಇತ್ತು. ಮನೇಲಿ ಹೇಳಿದ್ನಲ್ಲ ಮೇಡಮ್, ಮನೇಲಿ ಸ್ವಲ್ಪ ಕಷ್ಟ ಇದ್ರದಿಂದ ನಾನು ಏನು ಆಸೆನ ಪೂರೈಸ್ಕೊಳಕ್ ಆಗಿರ್ಲಿಲ್ಲ ಮೇಡಮ್. ನಂಗೆ ಬ್ಯೂಟಿಷಿಯನ್ ಮುಂಚೆಯಿಂದನು ಇಷ್ಟ ಇತ್ತು ಮ್ಯಾಮ್. ಅಂದ್ರೆ ಎಲ್ಲಾ ಕಡೆನು ತುಂಬಾ ಅಮೌಂಟ್ ಕಟ್ಬೇಕಿತ್ತಲ್ಲ, ಹಂಗಾಗಿ ನಾನು ಹೋಗಕ್ ಆಗ್ಲಿಲ್ಲ. ಅಮೌಂಟ್ ಪ್ರಾಬ್ಲಮ್ ಇದ್ದಿದ್ರಿಂದ ನನ್ಗೆ ಇಲ್ಲಿ ಕಡಿಮೆ ಅಂತ ಅಂದಾಗ ನಾನು ಸೇರ್ಕೊಂಡೆ, ತುಂಬಾ ಖುಷಿ ಆಯ್ತು. ಮಾಡ್ತಾ ಇದ್ದೀನಿ.
0: ಇವಾಗ ನೀವು ತರಬೇತಿ ಪಡ್ಕೊಂಡು ಎಷ್ಟು ತಿಂಗಳಾಯ್ತು?
1: ಇವಾಗ ಬಿಟ್ಟು 6 ತಿಂಗಳಾಯ್ತು ಮೇಡಮ್.
0: ಅಂದ್ರೆ ನೀವು ತರಬೇತಿ ಪಡ್ಕೊಂಡು 6 ತಿಂಗಳಾಗಿದೆ.
1: ಆಯ್ತು ಮೇಡಮ್.
0: ಇವಾಗ ಸ್ವಉದ್ಯೋಗ ಯಾವಾಗ ಆರಂಭ ಮಾಡಿದ್ರಿ?
1: ನಾನು ಅಲ್ಲಿ ಬಿಡಕ್ ಮುಂಚೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮೇಡಮ್. ನಾ ಕ್ಲಾಸ್ ಬಿಡಕ್ ಮುಂಚೆಯಿಂದ ನಾವು ಫೇಶಿಯಲ್ ಹೋಗಿ ಮಾಡ್ತಾನೆ ಇದ್ದೆ ಮೇಡಮ್.
0: ಅಂದ್ರೆ ಒಟ್ಟು ತರಬೇತಿ ಪಡಿತಿರ್ಬೇಕಾದ್ರೆ ನೀವು ಜನಗಳಿಗೆ ಸರ್ವಿಸ್ ಕೊಡೋದಿಕ್ ಸ್ಟಾರ್ಟ್ ಮಾಡಿದ್ರಿ?
1: ಅಲ್ಲಿ ಮ್ಯಾಮ್ ಹೇಳ್ಕೊಡ್ತಿದ್ದಾಗ್ಲೆ ನನ್ ಮನೇಲಿ ಬಂದು ನನ್ಗ ನೀನು ಹೋಯ್ತಿದೀಯಲ್ಲ ನನ್ಗೂ ಮಾಡ್ಕೊಡು ಅಂತ ಕೇಳ್ತಿದ್ರು. ಅವರೇ ಅಂದ್ರೆ ಅವ್ರೇನೆ ಫೇಶಿಯಲ್ ಕಿಟ್ ಗಳನ್ನ ತಂದು ಅವ್ರದೇ ಅಮೌಂಟ್ ಇರುತ್ತೋ ಅವರೇ ತಂದು ನನ್ನ ಹತ್ರ ಮಾಡಿಸ್ಕೊತಾ ಇದ್ರು. ಮಾಡ್ಸ್ಕೊತಾ ಅವ್ರಿಗೂ ಇಷ್ಟ ಆಯ್ತು. ಇವಾಗ ನನ್ನ ಹತ್ರನೇ ನೀನೇ ತಗೊಂಡು ಚೆನ್ನಾಗಿರೋ ತಂದ್ಕೊಂಡು ನನಗೆ ಮಾಡ್ಕೊಡು ಅಂತ ಹೇಳಿ ಅವರು ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಇಲ್ಲಿ ಮಾಡ್ತಾ ಇದ್ದೆ, ಅವರು ಬೇರೆ ಬೇರೆ ಕಡೆ ಎಲ್ಲ ಹೇಳಿ ನಾನು ಈಗ ಕೋಟೆ ಉಂಡಿಲಾಗಿರ್ಬೋದು ಇಲ್ಲ ಬೇರೆ ಹೊರಗಡೆ ಊರಲ್ಲಾಗಿರ್ಬೋದು ಹೋಗಿ ಹೋಮ್ ಸರ್ವಿಸ್ ಗಳನ್ನ ಕೊಡ್ತೀನಿ. ಮೇಕಪ್ ಕೂಡ ಮಾಡ್ತೀನಿ ಮೇಡಮ್. ಅಂದ್ರೆ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ರಿಂದ ಮಾತ್ರ ನಾನು ಹೊರಗಡೆ ಹೋಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ.
0: ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪಾರ್ಲರ್ ಇದ್ ಮಾಡ್ಲಿಲ್ಲ ಅಂತಂದ್ರು ಮನೆ ಮಟ್ಟದಲ್ಲಿ ನೀವು ಆರಂಭ ಮಾಡಿದ್ದೀರಿ?
1: ಆರಂಭ ಮಾಡಿದೀನಿ. ದೊಡ್ಡ ಮಟ್ಟದಲ್ಲಿ ಇಲ್ದೇ ಇದ್ರು ಮನೇಲಿ ಮಾಡ್ತಾ ಇದ್ದೀನಿ. ಇವಾಗ್ಲೂ ಹೊರಗಡೆ ಕೇಳಿದಾಗ್ಲೆಲ್ಲ ಹೋಗಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನು ಫೋನ್ ಮಾಡಿದ್ರು ಬನ್ನಿ ಅಂತ ಕರ್ಕೊಳಗ. ಅದರಲ್ಲಿ ನಾನು ತುಂಬಾನೇ ಪೇಷಂಟ್ ಸಿಗ್ತಾ ಇದೆ ಮೇಡಮ್. ನಂಗೆ ಮೇಕಪ್ ಕೂಡ ಅಲ್ಲಿಂದ ಸಿಗ್ತಾ ಇದೆ.
0: ಅಂದ್ರೆ ನೀವು ಹೋಮ್ ಸರ್ವಿಸ್ ಜಾಸ್ತಿ ಕೊಡ್ತಾ ಇದ್ದೀರಿ?
1: ಹೋಮ್ ಸರ್ವಿಸ್ ಜಾಸ್ತಿ ಕೊಡ್ತಾ ಇದ್ದೀನಿ ಮೇಡಮ್.
0: ಈಗ ನೀವು ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಅಂತ ತಿಳಿಸ್ಬೋದಾ?
1: ಮೇಡಮ್ ನನ್ನ ಫಸ್ಟ್ ಸ್ಟಾರ್ಟಿಂಗ್ ನಾವು ಮೆಹಂದಿ ಕ್ಲಾಸ್ ಇತ್ತು. ಮೆಹಂದಿ ಕ್ಲಾಸು ಮತ್ತೆ ಹೇರ್ ಕಟ್ಟು, ಐಬ್ರೋಸ್, ಫೇಶಿಯಲು, ಪೆಡಿಕ್ಯೂರ್, ಮೆನಿಕ್ಯೂರು, ಮತ್ತೆ ಸೀರೆ ಡ್ರಾಫಿಂಗು, ಮೇಕಪ್ಗಳು, ಹೇರ್ ಸ್ಟೈಲು, ಪ್ರತಿಯೊಂದು ಇತ್ತು ಮೇಡಮ್. ಒಂದ್ ಬ್ಯೂಟಿಷಿಯನ್ಗೆ ಏನೆಲ್ಲ ಕೊಡ್ಬೇಕು, ಬೇಸಿಕ್ ಆಗ್ಲಿ ಇಲ್ಲ ಬ್ರೈಡಲ್ ಆಗ್ಲಿ ಏನ್ ಕೊಡ್ಬೇಕು ಅನ್ನೋದಿತ್ತು, ಎಲ್ಲಾನು ಕೊಟ್ರು ಮೇಡಮ್. ಮ್ಯಾಮು ಕೂಡ ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ನಮ್ಗೆ ಈ ಸಂಸ್ಥೆ ನಮ್ಗೆ ತುಂಬಾನೇ ಒಂದು ದಾರಿ ದೀಪ ಆಗಿದೆ ಮೇಡಮ್. ಹೇಳ್ಕೊಳಕ್ಕೆ ನಾವ್ ಎಲ್ಲಾ ಕಡೆನು ಹೆಮ್ಮೆಯಿಂದ ಹೇಳ್ಕೋಬಹುದು ಮೇಡಮ್. ಇನ್ನೂ ಸಾಕಾಗಷ್ಟೇ ನಮ್ಮಂತ ಬಡ ಹೆಣ್ಮಕ್ಳೆಲ್ಲ ಹೋಗಿ ಇಂಥ ಸಂಸ್ಥೆಲೆ ಕಲಿಬೇಕು, ಹೋಗ್ಬೇಕು ಅಂತಾನು ನಾವ್ ಬೇರೆಯವ್ರಿಗೆಲ್ಲ ಹೇಳ್ತೀವಿ ಮೇಡಮ್. ಹೋಗಿ ಮಕ್ಕಳಿರಿ, ಇಲ್ಲಿ ಹೇಳ್ಕೊಡಂಗೆ, ಇಲ್ಲಿ ನಮ್ಗೆ ಅಮೌಂಟ್ ಕಮ್ಮಿರಂಗೆ ಎಲ್ಲೂ ಇಲ್ಲ ಅಂತಾನೆ ಹೇಳ್ತೀನಿ ಮೇಡಮ್. ನಾ ಬೇರೆಯವ್ರಿಗೆ ಎಲ್ರಿಗೂ ಅಲ್ಲಿ ಯಾರೇ ಕೇಳಿದ್ರು ಎಲ್ಲರೂ ಆಶ್ಚರ್ಯ ಪಡ್ತಾರೆ, 5,000 ರೂಪಾಯಿಗೆ ನಿಮ್ಗೆ ಮೇಕಪ್ ಹೇಳ್ಕೊಟ್ರ, ಇದೇನ ನಾನ್ ಬ್ರೈಡ್ ಅಲ್ಲಿ ಹೇಳ್ಕೊಟ್ಟಿದ್ರ, ಮೇಕಪ್ ಹೇಳ್ಕೊಟ್ಟಿದ್ರ, ಬೇಸಿಕ್ ಹೇಳ್ಕೊಟ್ಟಿದ್ರ, ಎಲ್ಲಾನು ಹೇಳ್ಕೊಟ್ರ ಅಂತ ಕೇಳ್ತಿದ್ರು. ಹೌದು ಮೇಡಮ್, ನಮ್ಗೆ ಬೇಸಿಕ್ ಹೇಳ್ಕೊಟ್ರು, ನಮ್ಗೆ ಮೇಕಪ್ ಕೂಡ ನಮ್ಗೆ ಅದೇ ಚೆನ್ನಾಗಿ ಕೊಟ್ರು. ಪರವಾಗಿಲ್ಲ ಮೇಡಮ್, ನಾನು ಚೆನ್ನಾಗೆ ಮೇಕಪ್ ಕೂಡ ಚೆನ್ನಾಗೆ ಮಾಡ್ತೀನಿ. ಅವ್ರದೇ ಪ್ರಾಡಕ್ಟ್ ಇದ್ರು ಅಷ್ಟೇನೆ, ನಾನು ಸ್ವಲ್ಪ ಸೆಲ್ಫ್ ಆಗಷ್ಟು ಪ್ರಾಡಕ್ಟ್ ನ ತಗೊಂಡು ಅವ್ರಿಗೂ ಕೂಡ ಚೆನ್ನಾಗೆ ಮಾಡ್ತೀನಿ ಮೇಕಪ್ ಎಲ್ಲ ಚೆನ್ನಾಗಿ ಬಂದು ಅವರು ಖುಷಿ ಪಟ್ಟು ಹೇಳ್ತಾರೆ ಮೇಡಮ್ ನೀವು ಮಾಡಿ ನಾವು ನಿಮ್ಗೆ ಆರ್ಡರ್ ಕೊಡ್ತೀವಿ ಅಂತ ಹೇಳ್ತಾರೆ ಮೇಡಮ್. ಮಾಡ್ತಾ ಇದ್ದೀನಿ ಮೇಡಮ್.
0: ಅಂದ್ರೆ ಈ ಒಂದು ತರಬೇತಿ ಬರೋದಕ್ಕೂ ಮುಂಚೆ ಅಥವಾ ಸ್ವ ಉದ್ಯೋಗ ಆರಂಭ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ?
1: ಏನು ಇಲ್ಲ ಮೇಡಮ್, ಮನೇಲೆ ಇರ್ತಿದ್ದೆ, ಮಕ್ಳು ನೋಡ್ಕೊಂಡು ಮನೇಲೆ ಇರ್ತಿದ್ದೆ ಮೇಡಮ್.
0: ಆ ತರ ಮನೆ ಗಂಡ ಮಕ್ಕಳು ಸಂಸಾರ ಅಂತ ಇದ್ದಂಥವ್ರು ಈಗ ಒಂದು ಸ್ವ ಉದ್ಯೋಗನ ಆರಂಭ ಮಾಡಿ ಡೋರ್ ಟು ಡೋರ್ ಸರ್ವಿಸ್ ನ ಕೊಡ್ತಾ ಇದ್ದೀರಿ. ಸೊ ಹೇಗೆ ಅನ್ಸುತ್ತೆ ಮೇಡಮ್?
1: ಹೌದು ಮೇಡಮ್, ನನ್ನ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಅಂದ್ರೆ ಹಿಂಗ ಅಮೌಂಟ್ ಎಲ್ಲದಕ್ಕೂ ಮೇಡಮ್ ನಿಮ್ಗೆ ನಾನು ತಿಳಿದ್ರ ಮಟ್ಟಿಗೆ ಅಮೌಂಟ್ ಇಂದಾನೆ ಏನಾದ್ರೂ ನಾವು ಮಾಡ್ಬೇಕು ಮೇಡಮ್. ಅಮೌಂಟ್ ಇಂದ ನಾನು ಏನು ಮಾಡಕ್ ಆಗ್ತಿರಲ್ಲ, ಯಾಕಂದ್ರೆ ಅಮ್ಮ ಅಪ್ಪ ಗಂಡ ಎಲ್ಲರೂ ಬರೀ ಗಾರೆ ಕೆಲ್ಸನೆ

0: ಅದರಿಂದ ನಾನು ಏನು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಮೇಡಮ್. ನಾನು ಇದನ್ನ ಸ್ವಲ್ಪ ನಮ್ಮ ಆಂಟಿ ಅವರೆಲ್ಲರೂ ಸಪೋರ್ಟ್ ಮಾಡಿ 5,000 ಕಟ್ಟೋದಕ್ಕೇನೆ ಕಷ್ಟ ಆಗಿತ್ತು. ನಮ್ಮ ಅವನ್ ತಂಗಿರಿಬ್ರು ಚಿಕ್ಕಮ್ಮದಿರಿದ್ರು, ಅವರು ನಾನು ಮಾಡ್ತೀವಿ ಕೊಡ್ತೀನಿ ನೀನು ಹೋಗಿ ಕಲಿ ಅಂತ ಹೇಳ್ದಾಗ್ಲೆ ನಾನು ಅಲ್ಲಿಗೆ ಬಂದಿದ್ದೆ ಮೇಡಮ್. ನನ್ಗೆ ಅಷ್ಟು ಕಟ್ಟೋಕ್ಕೂ ಕಷ್ಟ ಆಗ್ಬಿಟ್ಟಿತ್ತು ಮೇಡಮ್.
1: ಅಷ್ಟೆಲ್ಲ ಕಷ್ಟಪಟ್ಟು ನೀವು ಒಂದು ತರಬೇತಿಯನ್ನ ಪಡ್ಕೊಳಕ್ ಬಂದಿದ್ದೀರಲ್ಲ, ಎಲ್ಲಾ ರೀತಿಯ ಅನುಕೂಲಗಳು ಆ ತರಬೇತಿಲಿ ನಿಮ್ಗೆ ಇತ್ತ ಮೇಡಮ್?
0: ಇತ್ತು ಮೇಡಮ್, ಇತ್ತು ಮೇಡಮ್. ನನಗೆ ಕಷ್ಟಪಟ್ಟೆ ನಾನು ಆ ತರಬೇತಿ ಸೇರ್ಕೊಂಡಿದ್ದು ಮೇಡಮ್. ಆದ್ರೆ ಈಗ ಎಲ್ಲ ತರ ನನಗೆ ಸೌಲಭ್ಯನೂ ಇತ್ತು. ಈಗ್ಲೂ ನನ್ಗೆ ಆ ತರಬೇತಿಯಿಂದಾನೇ ನಾನೊಂದು ಕಡೆ ಈಗ ಇವಾಗ್ಲೂ ನಾನು ಮಕ್ಳಿಗೆ ಒಂದು ಬುಕ್ಸ್ ತಗೊಳಕ್ ಆಗಿರ್ಬೋದು, ಮನೆ ವ್ಯವಹಾರಕ್ ಆಗಿರ್ಬೋದು, ನನ್ನ ಗಂಡ ಅಂದ್ರೆ ನಮ್ಮ ಹಸ್ಬೆಂಡ್ ಏನೇ ಕೊಡ್ಲಿಲ್ಲ ಅಂದ್ರೂ ಅಂದ್ರೆ ಕೊಡ್ಲಿಲ್ಲ ಅಂದ್ರೇನು ಮೇಡಮ್, ಸ್ವಲ್ಪ ಸಾಲ ಇತ್ತು ಮೇಡಮ್. ಅವರು ಅದನ್ನೇ ತೀರ್ಸ್ಕೊಳ್ಳೋದ್ರಲ್ಲಿ ಇದಾರೆ. ನಮ್ಗೇನು ಮನೆಗೆ ಮಾಡಕ್ಕೂ ತುಂಬಾ ಕಷ್ಟ ಇದೆ ಮೇಡಮ್, ಮಕ್ಳಿಗೆ ಹೇಳಿ ಕೊಡ್ಸಕ್ ಆಗದಷ್ಟು ಕಷ್ಟದಲ್ಲಿ ಇದ್ವಿ. ಇವಾಗ ಪರವಾಗಿಲ್ಲ ಮೇಡಮ್, ನಾನು ನನ್ನ ಮಕ್ಕಳು ನೋಡ್ಕೋತೀನಿ ಅನ್ನಷ್ಟ ಆದ್ರೂ ನಾನು ಮಾಡ್ತಾ ಇದ್ದೀನಿ ಮೇಡಮ್.
1: ಅಂದ್ರೆ ಒಬ್ಬರದೇ ದುಡಿಮೆ ಹಚ್ಕೊಳ್ದೆ ನೀವು ಒಂದ್ 4 ಸಂಪಾದನೆ ಮಾಡಿ
0: ನಾನು ಮನೆ ಮಕ್ಕಳನ್ನ ನೋಡ್ಕೋಬಹುದು, ನಂಗ ಪಾಪ ನಮ್ಮ ಮನೆಯವ್ರಿಗೂ ಸ್ವಲ್ಪ ಸಪೋರ್ಟ್ ಆಗ್ಬೋದು ಅನ್ನೋದೊಂದು ಖುಷಿ ಇದೆ ಮೇಡಮ್. ಅಪ್ಪ ಅಮ್ಮನ್ಗೂ ಅಷ್ಟೇ ಖುಷಿ ಆಗಿದೆ. ಪರವಾಗಿಲ್ಲ ಮಾಡ್ತಾ ಇದ್ದಾಳೆ ಮಾಡ್ಲಿ, ನಾವು ಏನಾದ್ರೂ ಸಪೋರ್ಟ್ ಮಾಡಬಹುದಿತ್ತು ಹಿಂಗಾಯ್ತು ಹಂಗಾಯ್ತು ಅಂತ ಅವರು ಪಾಪ ಬೇಜಾರು ಮಾಡ್ಕೊತಿರ್ತಾರೆ.
1: ಚಿಕ್ಕ ವಯಸ್ಸಿಂದಾನು ಆಸೆ ಇತ್ತು ಆಗ್ಬೇಕು ಅಂತ, ಸೊ ಇವಾಗ ಅವಕಾಶ ಸಿಕ್ತು. 3 ತರಬೇತಿಯಲ್ಲಿ ನಿಮ್ಗೆ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಷ್ಟು ನಿಮ್ಗೆ ತರಬೇತಿ ಸಿಕ್ತಾ?
0: ಹಾ ಸಿಕ್ತು ಮೇಡಮ್. ನಮ್ಗೆ ಹೇಳ್ತಾ ಇದ್ದೀನಲ್ಲ ಮೇಡಮ್, ನಮ್ಗೆ ಎಲ್ಲ ತರ ತರಬೇತಿನೂ ನಾವು ಕಲ್ತಿದೀವಿ ಮ್ಯಾಮ್. ಅಷ್ಟೇ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಒಂದ್ಸತಿ ಇಲ್ಲ ಅಂತ ಅಂದ್ರೆ ನೀವು ಇನ್ನೂ 10 ಕೇಳಿ ನಾನು ಹೇಳ್ಕೊಡ್ತೀನಿ ಅಂತ ಮ್ಯಾಮ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಮೇಡಮ್. ಅವರು ಕೂಡ ಮನೆಗೆ ಬಂದು ನಮ್ಮ ಮನೆ ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡಿ ಮ್ಯಾಮು ಬೇಜಾರು ಮಾಡ್ಕೊಂಡ್ರು. ಈ ಕಡೆ ಇದ್ದೀರಾ, ನಾವು ನಿಮ್ಮನ್ನ ಏನೇನೋ ಅನ್ಕೊಂಡ್ವಿ, ನೀವು ಈ ತರ ಎಲ್ಲ ಈ ಮನೇಲೆಲ್ಲ ಇದ್ದೀರಾ, ಬೇಸಿಕ್ಲಿ ಕೂಡ ಮನೆ ಚೆನ್ನಾಗಿಲ್ಲ ಸುನೀತ ಅಂತ ಮ್ಯಾಮು ಕೂಡ ಬೇಜಾರು ಮಾಡ್ಕೊಂಡಿದ್ರು ಮೇಡಮ್. ಆ ತರ ಎಲ್ಲ ಇತ್ತು.
1: ಸ್ವಂತ ಒಂದು ಬಿಸ್ನೆಸ್ನ ಆರಂಭ ಮಾಡಿ ಡೋರ್ ಟು ಡೋರ್ ಸರ್ವಿಸ್ನ ಕೊಡೋದಕ್ಕೂ ಮುಂಚೆ ನೀವು ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಹಣಕಾಸು ಇದರಲ್ಲಿ ಹೇಗೆ ಸುಧಾರಿಸಿದೆ ಮೇಡಮ್?
0: ಹೌದು ಮೇಡಮ್, ಮುಂಚೆ ಅಂದ್ರೆ ಮ್ಯಾಮ್ ನನ್ನ ಕೈಯಲ್ಲಿ ನೋಡ್ತೀನಿ ಅಂದ್ರು ನಮ್ಮ ಮನೆಯವ್ರ ಕೈಲಿ ಕೊಡಕ್ ಆಗ್ತಿರ್ಲಿಲ್ಲ, ನನ್ನ ಹತ್ರನು ಇರ್ಲಿಲ್ಲ, ತುಂಬಾ ಮನ್ಸು ಬೇಜಾರಾಗ್ತಿತ್ತು. ಮಕ್ಳಿಗೆ ಕೇಳಿದ್ರು ಕೊಡೋಷ್ಟು ಅಂದ್ರೆ ಈಗ 10 ರೂಪಾಯಿ 5 ರೂಪಾಯಿ ಕೊಡೋಷ್ಟಾದ್ರೂ ಇದ್ದೇ ಇರುತ್ತೆ ಪ್ರತಿಯೊಬ್ಬ ತಾಯಿ ಹತ್ರ. ಅಂದ್ರೆ ನಮಗ್ ಕೊಡಕ್ ಇದ್ದಿದಾಗ ಮನ್ಸು ತುಂಬಾ ಬೇಜಾರಾಗ್ತಿತ್ತು. ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಮಾಡ್ಬೇಕು ಅಂದ್ರೆ ಬರೋದು ತುಂಬಾ ಟೈಮ್ ಆಗ್ಬಿಡ್ತಿತ್ತು. ಈಗ ನಾನೇ ಏನಾದ್ರೂ ಮಾಡಮ್ ಅಂದ್ರೆ ಎಲ್ಲದಕ್ಕೂ ದುಡ್ಡೇ ಬೇಕು, ದುಡ್ಡಿಲ್ಲ ಅಂದ್ರೆ ಎಲ್ಲೂ ಹೋಗಿ ಕಲಿಯಕ್ ಆಗಲ್ಲ. ಏನ್ ಮಾಡ್ಲಿ ಅಂತಿದ್ದಾಗ ನನ್ಗೆ ಬ್ಯೂಟಿಷಿಯನ್ ತರಬೇತಿ ಹೋಗಿ ಮಾಡೋಂಬ ಅಂತ ಕೇಳ್ದಾಗ್ಲೂ ಹೋಗ್ಬೇಕು ಅನ್ನೋ ಆಸೆ, ದುಡ್ಡಿರ್ಲಿಲ್ಲ. ಆಗ ನಮ್ ಚಿಕ್ಕ ಫೋನ್ ಮಾಡಿ ಕೇಳಿದೆ, ಅಥ್ ಹೋಗು ನೀನ್ ಕಲಿತಿದೆ ಕಲಿ ನೀನು, ನಾವ್ ಏನ್ ಮಾಡ್ಬೇಕು ಮಾಡ್ಕೊಡ್ತೀವಿ ಹೋಗು ಅಂತ ಹೇಳಿದ್ರು. ಆಗ ಬಂದ್ ಕಲ್ತ ಓದಕ್ಕೆ ಅವ್ರಿಗೆ ನಮ್ಗೆ ಕೊಟ್ರು. ಆಮೇಲೆ ಹಿಂಗೆ ಫೇಶಿಯಲ್ ಗೀಶಿಯಲ್ ಇದಕ್ಕೆ ಸ್ವಲ್ಪ ಅಮೌಂಟ್ ನ ನಾನೇ ಕೂಡ್ಸ್ಕ ಮಾಡ್ತಾ ಬರ್ತಾ ಬರ್ತಾ ಬರ್ತಾ ಫೇಶಿಯಲ್ ತುಂಬಾ ಸಿಕ್ತು ಮೇಡಮ್. ಫೇಶಿಯಲ್ ತುಂಬಾ ಸಿಕ್ತು ಅಂದ್ರೆ ಈಗ ಒಬ್ರಿಗೆ ಮಾಡ್ತಾ ಇದ್ದಾಗ್ಲೇ ಇನ್ನೊಂದಿಬ್ರು ನಂಗ್ ಮಾಡ್ಕೊಡಿ ಅಂತ ಕೇಳ್ತಿದ್ರು, ಇನ್ನೊಂದಿಬ್ರು ನಂಗ್ ಮಾಡ್ಕೊಡಿ ಅಂತ ಕೇಳ್ತಿದ್ರು. ಹಂಗಾಗಿ ಅದು ನಂಗೆ ತುಂಬಾ ಹೋಮ್ ಸರ್ವಿಸ್ ತುಂಬಾ ಚೆನ್ನಾಗಿ ಸಿಕ್ತು. ಸಿಕ್ತಾ ಸಿಕ್ತಾ ಈಗ ಪರವಾಗಿಲ್ಲ ಮೇಡಮ್, ಅವಾಗಕ್ಕೂ ಇವಾಗಕ್ಕೂ ತುಂಬಾ ಖುಷಿ ಆಗ್ತಿದೆ. ನಂಗೆ ಈ ಸಂಸ್ಥೆಲಿ ಕಲ್ತಿದ್ದಕ್ಕೂ ನನ್ಗೊಂದು ಹೇಳಕ ಇದಾಗ್ತು ಮೇಡಮ್.
1: ಅನುಕೂಲ ಆಗ್ತಿದೆ, ತುಂಬಾ
0: ಅನುಕೂಲ ಆಗ್ತಿದೆ, ತುಂಬಾ ಅನುಕೂಲ ಆಗ್ತಿದೆ ಮೇಡಮ್.
1: ಏನೇನೆಲ್ಲ ಸರ್ವಿಸ್ ಕೊಡ್ತೀರಿ ಮನೆಗೆ ಹೋಗಿ ನೀವು?
0: ನಾನು ಮೇಡಮ್ ಫೇಶಿಯಲ್, ಕಟಿಂಗ್, ವ್ಯಾಕ್ಸ್, ಪೆಡಿಕ್ಯೂರ್, ಮೆನಿಕ್ಯೂರ್ ಕೊಡ್ತೀನಿ. ಮದ್ವೆಗಳಿಗಾದ್ರೆ ಚೌಟ್ರಿಗೆ ಅದೇ ಹೇಳಿದ್ನಲ್ಲ ಮೇಡಮ್, ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸೀರಾ ಹೇರ್ಸ್ಟೈಲ್ ಮಾಡ್ಕೊಡೋದು, ಸೀರೆ ಹಾಕೊಡೋದು, ಅವ್ರದ್ದು ಇರೋ ಪ್ರಾಡಕ್ಟ್ ಅಲ್ಲಿ ಮೇಕಪ್ ಎಲ್ಲ ಮಾಡ್ಕೊಡೋದೆಲ್ಲ ಮಾಡ್ತೀನಿ ಮೇಡಮ್.
1: ನೀವು ಬ್ರೈಡ್ ಈ ತರದೆಲ್ಲ ಮಾಡೋದಷ್ಟು ನಿಮ್ಗೆ ಇನ್ವೆಸ್ಟ್ಮೆಂಟ್ ಇಲ್ದೆ ಇರೋದ್ರಿಂದ ಸಣ್ಣ ಮಟ್ಟದಲ್ಲಿ ಅವ್ರ ಹತ್ರನೇ ನೀವು ಅದೆಲ್ಲ ತರಿಸ್ಕೊಂಡು ನೀವು ಮೇಕಪ್ ಚಾರ್ಜ್ ಮಾಡ್ತೀರಿ?
0: ಮಾಡ್ತೀನಿ.
1: ಒಟ್ಟಾರೆ ನಿಮ್ಮ ಅರ್ನಿಂಗ್ಸ್ ಅಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಿಸಿದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ.
0: ಹೌದು ಮೇಡಮ್.
1: ಅಂದ್ರೆ ಹೇಗೆ ನಿಭಾಯಿಸ್ತಿದ್ದೀರಿ ಈಗ ಬ್ಯೂಟಿಷಿಯನ್ ವೃತ್ತಿರ ಜೊತೆಗೆ ಮನೆ ನಿರ್ವಹಣೆ, ಮಕ್ಕಳು ಈ ತರದ್ದೆಲ್ಲ ಹೇಗೆ ನಿರ್ವಹಿಸ್ತಾ ಇದ್ದೀರಿ ಮೇಡಮ್? ಏನ್ ಕಷ್ಟ ಆಗ್ತಿದ್ಯಾ ಇಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ?
0: ಇಲ್ಲ ಮೇಡಮ್, ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ನನ್ಗೆ ಮನೇಲಿ ಮನೆ ಕೆಲ್ಸನೇ ಆಗಿರ್ಬೋದು, ನಂಗೇನ್ ಕಷ್ಟ ಅನ್ಸಲ್ಲ ಮೇಡಮ್. ಈ ತರ ಕೆಲ್ಸಗಳೆಲ್ಲ ನಮ್ಗ ಈ ತರ ಕೆಲ್ಸ ಸಿಕ್ಕಿದಾಗ ಮನೆ ಕೆಲ್ಸ ಯಾವಾಗ್ಲಾರು ಬೇಗ ಮಾಡ್ಕೋಬಹುದು, ನಮ್ಗೆ ಕೆಲ್ಸ ಸಿಕ್ಕಿದ್ರೆ ಸಾಕು ಮಾಡ್ಕೋಬೇಕು ಅಂತ ಅನಿಸ್ತಿತ್ತು. ಇವಾಗ ಕೆಲ್ಸನೂ ಮಾಡ್ಕೋತೀನಿ, ನಾನು ಹೊರಗಡೆ ಹೋಗಿ ಹೋಮ್ ಸರ್ವಿಸ್ ಕೊಡ್ತಾ ಇದ್ದೀನಿ ಮೇಡಮ್.
1: ಇದ್ರ ಜೊತೆ ಇನ್ನೇನೆಲ್ಲ ಕೆಲ್ಸಗಳನ್ನ ನಿರ್ವಹಿಸ್ತೀರಿ ಮ್ಯಾಮ್?
0: ಮೇಡಮ್ ನಾನು ಇವಾಗ ನನ್ಗೆ ಸ್ಟಿಚಿಂಗ್, ಈಗ ಇದ್ರ ಜೊತೆ ಸ್ವಲ್ಪ ಫ್ಯಾಷನ್ ಡಿಸೈನರ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಮೇಡಮ್. ಇದ್ರ ಜೊತೆ ಅದು ಇದ್ರೆ ಇನ್ನೂ ಸಪೋರ್ಟ್ ಆಗುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಾನೇ ಅನ್ಕೋತಾ ಇದ್ದೀನಿ.
1: ಟ್ರೈನಿಂಗ್ ಏನಾದ್ರು ಹೋಗ್ತಾ ಇದ್ರೆ?
0: ಇಲ್ಲ ಮೇಡಮ್, ಅಂದ್ರೆ ಈ ಸರ್ವಿಸ್ ತಗೊಂಡಿದ್ದೀನಲ್ಲ ಬೇರೆ ಕಡೆ ಹೋಗ್ಬೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ, ಈ ಒಂದು ತರಬೇತಿ ಪಡ್ಕೊಂಡು ಈಗ ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಿರೋದು?

0: ನಿಮ್ಮ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್?
1: ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್. ಹೋಗ್ ಮಾಡು ನೀನು ಅಂತ ಹೇಳ್ತಿದ್ದಾರೆ. ಮನೇಲಿ ಎಲ್ಲ ಆಗಕ್ಕಿಂತ ಈಗ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದಾರೆ. ಎಲ್ಲರೂ ಸಪೋರ್ಟ್ ಅಂದ್ರೆ ನಿನ್ನ ಎಲ್ಲ ಅವಾಗೆಲ್ಲ ಹಿಂಗ್ ಕೂತಿದ್ದೀನಿ ಅನ್ನೋ ತರ ಇತ್ತು, ಇವಾಗ ನಾನು ಮಾಡ್ತಾ ಇರೋದಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ ಮೇಡಮ್. ಮನೆ ಕೆಲ್ಸಕ್ಕೆಲ್ಲ ತುಂಬಾ ಚೆನ್ನಾಗಿ ಎಲ್ಲರೂ ನಗ್ನಗ್ತ ಚೆನ್ನಾಗಿದ್ದಾರೆ. ಹೊಂದಾಣಿಕೆಗೆ ನೀನ್ ಏನಾದ್ರು ಮಾಡು, ಈಗ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಿದ್ದೆ.

0: ನಿಜವಾಗ್ಲೂ ಹೇಳ್ಕ ಅನ್ಕೊಂಡೆ ಇರ್ಲಿಲ್ಲ ಈ ತರದ ಒಂದು ಸಂಸ್ಥೆಯಿಂದ ನನ್ಗೆ ಕಲ್ತು ಈ ತರ ಎಲ್ಲ ನಾನು ಮಾಡ್ತೀನಿ ಅಂತಾನೇ ಅನ್ಕೊಂಡಿರ್ಲಿಲ್ಲ ಮೇಡಮ್.
1: ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಯುವಕ ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದೆ, ಅವರನ್ನ ಸ್ವಾವಲಂಬನೆ ಜೀವನ ನಡೆಸ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ತಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು?
0: ಕಲಿಬೇಕು, ಮುಂದ್ ಬರ್ಬೇಕು ಮಹಿಳೆಯರು ಅನ್ನೋದನ್ ನನ್ನ ಆಸೆ ಮೇಡಮ್. ಈ ಸಂಸ್ಥೆಲಿ ಅವರೆಲ್ಲರೂ ಬಂದು ಕಲಿಬೇಕು, ನಾನು ಕಲ್ತಿದ್ದೀನಿ ಅವರು ಕಲಿಬೇಕು, ಚೆನ್ನಾಗಿ ನಾ ಕಾಸು ಸಂಪಾದನೆ ಮಾಡಿ ಅವ್ರ ಮನೆಯವ್ರಿಗೂ ಅವರು ಸಪೋರ್ಟಿವ್ ಆಗಿರ್ಬೇಕು ಅನ್ನೋದೊಂದು ಕೇಳ್ಕೊತೀನಿ ಮೇಡಮ್.
1: ಓಕೆ, ಅಂದ್ರೆ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅಂದ್ರೆ ನಿಮ್ಮ ಸ್ವಂತ ಊರುಗಳಲ್ಲೇ ಬಂದು ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ, ಅಂದ್ರೆ ಕೋಟೆ ಮತ್ತೆ ಸರ್ಗೂರು ಭಾಗಕ್ಕಷ್ಟೇ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸೀಮಿತ ಆಗಿರ್ದೇನೆ, ಅಲ್ಲಿ ತನಕ ಬಂದು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇರುವಂತದ್ದು ಎಷ್ಟು ನಿಮ್ಮ ಒಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಮೇಡಮ್?
0: ತುಂಬಾನೇ ಆಗ್ತಾ ಇದೆ ಮೇಡಮ್.
1: ನಿಮ್ಗೆ ಅನುಕೂಲ ಆಗ್ತಿದ್ಯಾ?
0: ಹೌದು ಮೇಡಮ್.
1: ಓಕೆ ಮೇಡಮ್, ನೆಕ್ಸ್ಟ್ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್.
0: ನಾನು ಮುಂದಿನ ಗುರಿ ಉದ್ದೇಶ ಅಂದ್ರೆ ನಾನು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೇಕು, ಬ್ರೈಡಲ್ ಎಲ್ಲ ಮಾಡ್ಬೇಕು, ನನಗೆ ಸ್ವಲ್ಪ ಬ್ಯೂಟಿ ಪಾರ್ಲರ್ ತೆಗಿಬೇಕು ಅನ್ನೋ ಆಸೆ ಇದೆ ಮೇಡಮ್, ಮಾಡ್ಬೇಕು ಅದನ್ನ ಅನ್ನೋ ಆಸೆ ಇದೆ. ಅದು ಆಸೆ ಇದೆ ಮೇಡಮ್, ನಾವು ಊರಿಗೆ ಹೋಗಿ ನಮ್ಮ ಮೊಳಿ ಊರಿಗೆ ಹೋಗಿ ಅಲ್ಲೇ ನನ್ನ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕು ಅಂತ ಆಸೆ ಇದೆ ಮೇಡಮ್.
1: ಒಟ್ಟಾರೆ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶ ನಿಮ್ಮ ಒಂದು ಸ್ವಂತ ಊರಿಗೆ ಹೋಗಿ ಒಂದು ಪಾರ್ಲರ್ ನ ಆರಂಭ ಮಾಡಿ ಸ್ವ ಉದ್ಯೋಗನ ಆರಂಭ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ರಿ.
0: ಹೌದು ಮೇಡಮ್.
1: ನಿಮ್ ತರನೇ ಹಲವಾರು ಮಹಿಳೆಯರು ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಾವಲಂಬನೆ ಜೀವನ ನಡೆಸಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ನಿಮ್ಮ ಒಂದು ಕಿವಿ ಮಾತನ್ನ ಅವ್ರಿಗೆ ತಿಳಿಸೋದಾದ್ರೆ ಏನ್ ಸಲಹೆ ನೀಡ್ತೀರಿ ಮೇಡಮ್?
0: ಹೌದು ಮೇಡಮ್, ಹೇಳ್ತಾ ಇದ್ರಲ್ಲ ಮೇಡಮ್, ನನ್ನಂತೆ ಅವರು ತುಂಬಾ ಜನ ಬಡ ಕುಟುಂಬದವ್ರು ಇದಾರೆ ಮೇಡಮ್, ಅವರೆಲ್ಲರೂ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಅಂತ ಸಂಸ್ಥೆಗೆ ಸೇರ್ಬೇಕು, ಅವರು ಕಲಿಬೇಕು, ಅವ್ರು ಮುಂದ್ ಬರ್ಬೇಕು, ಅವ್ರ ಬರ್ತನ ಎಲ್ಲ ಹೋಗ್ಬೇಕು ಅಂದ್ರೆ ಇಂಥದೊಂದು ಸಂಸ್ಥೆ ಬೇಕೇ ಬೇಕು ಮೇಡಮ್, ಬೇಕು. ಬೇರೆ ಕಡೆ ಹೋಗಿ ಅವ್ರು ಕಲಿಯೋದಕ್ಕೆ ಆಗಲ್ಲ ಮೇಡಮ್, ತುಂಬಾ ಅಮೌಂಟ್ ಅನ್ನ ಕಟ್ಬೇಕಾಗುತ್ತೆ, ನಾವು ಅದಷ್ಟು ಅಮೌಂಟ್ ಅನ್ನ ನಾವು ಕೂಡಿಸಿ ಒಂದೇ ಸಲ ಕಟ್ಟಕ್ ಆಗಲ್ಲ ಮೇಡಮ್. ಈ ವಿವೇಕ ಜೀವನಾಧಾರ ಕೇಂದ್ರದಲ್ಲಿ ತುಂಬಾ ಸಪೋರ್ಟ್ ಆಗಿದ್ದಾರೆ ಮೇಡಮ್, ನನ್ಗಂತೂ ತುಂಬಾ ಖುಷಿ ಆಯ್ತು. ನಾನು ಕಲ್ತು ಅಂದ್ರೆ ಹೇಳ್ತಾ ಇದ್ರಲ್ಲ ಮೇಡಮ್, ನನ್ ನಿಜವಾಗೂ ಈಗಲೂ ತುಂಬಾ ಹೇಳ್ಕೊಳಕ್ ಆಗದಷ್ಟು ಖುಷಿನೂ ಆಗ್ತದೆ. ನನ್ಗೆ ಏನಿದೆ ಅಷ್ಟು ಬೇಜಾರು ಇದೆ ಮೇಡಮ್, ಇದನ್ನ ಕಲಿಯಕ್ ಮುಂಚೆ ಹೇಗಿದೆ, ಈ ಕಲ್ತ ಮೇಲೆ ಸ್ವಲ್ಪ ಪರವಾಗಿಲ್ಲ ಮೇಡಮ್, ಖುಷಿಯಾಗಿದ್ದೀನಿ.
1: ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್, ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಈ ಒಂದು ಬ್ಯೂಟಿಷಿಯನ್ ತರಬೇತಿಯ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡು ಏನಾದರೂ ಸಾಧನೆ ಮಾಡಬಹುದು ಅಥವಾ ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಿಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.
1: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಶ್ರೀಮತಿ ಸುನೀತಾ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಜೀವನದಲ್ಲಿ ಇನ್ನಷ್ಟು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

ನಿಮಿಷಕ್ಕೆ ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ ಸಂಜೆ 6:30

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

0: ಕರ್ಮಗಳನ್ನು ಮಾಡುವ ಯಾವ ಜನರ ಪಾಪವು ಕ್ಷೀಣವಾಗಿರುವುದೋ ಅವರು ಸುಖ ದುಃಖಗಳೆಂಬ ದ್ವಂದ್ವಗಳ ಮೋಹದಿಂದ ಬಿಡುಗಡೆಯನ್ನು ಹೊಂದಿ ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹುಟ್ಟುವಾಗಲೇ ದ್ವಂದ್ವಗಳಿಂದ ಒಳಗೊಂಡಂತಹ ವ್ಯಕ್ತಿ ಪಾರಾಗುವುದಕ್ಕೆ ಒಂದು ಮಾರ್ಗವನ್ನ ತೋರ್ತಾನೆ. ಅಂದ್ರೆ ನಾವು ಹುಟ್ಟುವಾಗ್ಲಿಂದಲೇ ಒಂದು ದ್ವಂದ್ವಗಳಿಂದ ಕೂಡಿರ್ತೇವೆ. ಲಾಭ ನಷ್ಟ, ನ್ಯಾಯ ಅನ್ಯಾಯ, ಪಾಪ ಕರ್ಮ, ಪಾಪ ಪುಣ್ಯ ಅನ್ನುವಂಥ ಒಂದು ಭಾವನೆಗಳು, ಭಾವಗಳು. ಆದರೆ ಪರಿಸ್ಥಿತಿ ಅನ್ನೋದಿದೆಯಲ್ಲ, ಅದು ನಿರಾಶೆಯಿಂದಲೇ ಕೂಡಿಲ್ಲ. ಈ ಗಾಢಾಂಧಕಾರದಲ್ಲಿಯೂ ಕೂಡ ಬೆಳಕಿನ ಒಂದು ಗತಿ ಇದ್ದೇ ಇದೆ. ಆದರೆ ನಾವು ನಮ್ಮಲ್ಲಿರುವಂತಹ ಹೀನ ಸಂಸ್ಕಾರಗಳನ್ನು, ಕೆಟ್ಟ ಸಂಸ್ಕಾರಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಆಗಲೇ ಪುಣ್ಯ ಅನ್ನುವಂಥದ್ದು ವೃದ್ಧಿಯಾಗತ್ತೆ, ಮನಸ್ಸು ದೇವರ ಕಡೆಗೆ ಹೋಗುತ್ತೆ. ಒಂದು ಉದಾಹರಣೆ ಅಂತಂದ್ರೆ, ನದಿಯ ಮೇಲೆ ತೇಲುತ್ತಿರುವಂತಹ ಒಂದು ದೋಣಿಯಲ್ಲಿ ರಂಧ್ರವಾಗಿದೆ ಅಂತೇಳಿ ಅನ್ಕೊಳ್ಳೋಣ. ನೀರು ತುಂಬಿಕೊಳ್ತಾ ಭಾರವಾಗಿ ಅದು ಮುಳುಗ್ತಾ ಹೋಗುತ್ತೆ. ನಾವು ಮೊದಲು ಯಾವುದಾದ್ರೂ ಒಂದು ಪಾತ್ರೆಯಿಂದ ನೀರನ್ನು ಖಾಲಿ ಮಾಡುತ್ತಾ ಹೋಗಬೇಕು. ಆಗ ದೋಣಿ ಕ್ರಮೇಣ ಹಗುರವಾಗಿ ತೇಲ್ತಾ ಹೋಗುತ್ತೆ. ಅದರೊಳಗಡೆ ನೀರು ಬರುವ ವೇಗಕ್ಕಿಂತ ಬೇಗ ಬೇಗ ಆ ನೀರನ್ನು ಎತ್ತಿ ಹಾಕಿದ್ರೆ ಆ ದೋಣಿಯನ್ನು ಸುರಕ್ಷಿತವಾಗಿ ಒಂದು ದಡವನ್ನು ಮುಟ್ಟಿಸಬಹುದು. ಹಾಗೆಯೇ ನಮ್ಮ ಹೀನ ಸಂಸ್ಕಾರಗಳಿಂದ, ಕೆಟ್ಟ ನಡೆಗಳಿಂದ, ಕೆಟ್ಟ ಸ್ವಭಾವಗಳಿಂದ, ಆ ಕೆಟ್ಟ ಸ್ವಭಾವಗಳ ರಂಧ್ರಗಳಿಂದ ಈ ಲೋಕದಲ್ಲಿ ಪಾಪ ಅನ್ನೋದು ನಮ್ಮ ಕಡೆ ನುಗ್ಗುತ್ತಾ ಇದೆ. ಹಾಗೆ ನಾವು ಆ ನುಗ್ಗಿದ ಪಾಪವನ್ನ ಪುಣ್ಯ ಕರ್ಮಗಳಿಂದ ಕ್ಷೀಣ ಮಾಡಿಕೊಳ್ಬೇಕು. ಒಳ್ಳೆಯ ಕೆಲಸ ನಮ್ಮ ಮನಸ್ಸನ್ನ ಶುದ್ಧ ಮಾಡುತ್ತೆ. ಮನಸ್ಸು ಶುದ್ಧವಾದಂತೆ ಅದು ಸಾರ್ಥಕ್ಯದ ಕಡೆಗೆ ಹೊರಳುತ್ತೆ. ಸುಮ್ಮನೆ ಈಗ ಇರುವಂತಹ ಪಾಪಗಳ ಭಾರಕ್ಕೆ ಸೊರಗಿ ನಿರಾಶರಾಗಿ ಬೀಳುವುದಲ್ಲ. ಪಾಪದ ಭಾರ ಯಾರಲ್ಲಿ ಇಲ್ಲ? ಎಲ್ಲರಲ್ಲಿಯೂ ಇದೆ. ಕೆಲವರಲ್ಲಿ ಕಡಿಮೆ ಇದೆ, ಮತ್ತೆ ಕೆಲವರಲ್ಲಿ ಜಾಸ್ತಿ ಇದೆ. ಯಾರಲ್ಲಿ ಈಗ ಕಡಿಮೆ ಇದೆಯೋ ಅವರು ಕೂಡ ಹಿಂದೆ ಜಾಸ್ತಿ ಇದ್ದವರೇ. ಒಳ್ಳೆಯ ಕರ್ಮಗಳನ್ನು ಮಾಡಿ ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡವರು. ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಯೊಂದು ಕೆಲಸವೂ ನಮ್ಮ ಜೀವನದಲ್ಲಿ ಉತ್ತಮ ಸಂಸ್ಕಾರಗಳನ್ನು ಬಿಡ್ತಾ ಹೋಗುತ್ತೆ. ಅಂದರೆ ಉತ್ತಮ ಸಂಸ್ಕಾರಗಳನ್ನು ಸೇರಿಸ್ತಾ ಹೋಗುತ್ತೆ. ಇವುಗಳ ಮೊತ್ತ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ. ಹನಿಗೂಡಿದರೆ ಹಳ್ಳವಾಗುವಂತೆ. ಈಗ ಉತ್ತಮ ಕೆಲಸಗಳನ್ನು ಮಾಡುವಂಥದ್ದು, ಉತ್ತಮ ಆಲೋಚನೆಗಳನ್ನು ಮಾಡುವಂಥದ್ದು, ಇದೊಂದೇ ದಾರಿ ನಾವು ದ್ವಂದ್ವಗಳ ಮೋಹದಿಂದ ಪಾರಾಗಬೇಕು. ಅಂದರೆ ನಮಗೆಲ್ಲ ಸಿಹಿ ಅನುಭವಗಳು ಬೇಕು, ಅದೇ ಕಹಿ ಅನುಭವಗಳು ಬೇಡ ಅನ್ನುವಂಥ ಒಂದು ಭಾವನೆಯಲ್ಲಿ ನಾವು ತುಂಬಿಕೊಂಡ್ಬಿಟ್ಟಿದ್ದೇವೆ. ಆದರೆ ಈ ಸಂಸಾರಕ್ಕೆ ಬಂದ ಮೇಲೆ ಬರೀ ಸಿಹಿ ಅನುಭವವೇ ಬೇಕು ಅಂತಂದರೆ ಅದು ಹೇಗೆ ಸಿಗುತ್ತೆ? ಸಿಕ್ಕಿದ ಸಿಹಿ ಅನುಭವವನ್ನೇ ತಿಂದರೂ ಕೂಡ ಅದು ನಮ್ಮ ದೇಹಕ್ಕೆ ಕೆಲವೊಮ್ಮೆ ಕೆಟ್ಟದ್ದು. ಅದರಿಂದ ಪಾರಾಗಬೇಕು ಅಂತಾದಲಾದರೂ ಕೂಡ ನಾವು ಕಹಿ ಔಷಧಿಯನ್ನು ತಿನ್ನಲೇಬೇಕು. ಹಾಗಾಗಿ ಸಾಧಕ ಕ್ರಮೇಣ ಈ ದ್ವಂದ್ವಗಳ ಕಡೆ ಮನಸ್ಸನ್ನು ಹಾಕೋದಿಲ್ಲ. ಅವನು ಹಾಕದೇ ಇದ್ರೆ ಇವು ಬರುವುದಿಲ್ಲ ಅಂತಲ್ಲ, ಇವು ಬರುತ್ತವೆ ಹೋಗುತ್ತವೆ. ಆದರೆ ಅವನು ಇದನ್ನು ಉದಾಸೀನವಾಗಿ ನೋಡ್ತಾನೆ, ಇವುಗಳ ಮೇಲೆ ಮನಸ್ಸನ್ನ ಇಡೋದಿಲ್ಲ. ನಮ್ಮ ಮಾನಸಿಕ ಶಕ್ತಿಯ ಬಹುಪಾಲು ಈ ಬೇಕು ಬೇಡ ಎಂಬ ಬಿಲದ ಮೂಲಕ ವ್ಯಯವಾಗ್ತಾ ಇದೆ. ಯಾವಾಗ ಇವುಗಳ ಕಡೆ ಅನಾಸಕ್ತರಾಗುತ್ತೇವೆಯೋ ಅಷ್ಟೊಂದು ಮಾನಸಿಕ ಶಕ್ತಿ ನಮ್ಮ ಕರಗತವಾಗುತ್ತೆ. ಅದನ್ನೆಲ್ಲ ನಾವು ದೇವರ ಕಡೆಗೆ ಹರಿಸಬಹುದು. ಈ ದ್ವಂದ್ವಗಳಿಂದ ಪಾರಾದ ಮೇಲೆಯೇ ನಾವು ಭಗವಂತನನ್ನ ದೃಢವಾಗಿ ಭಜಿಸಲಿಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ನಾವು ಹೋಗುವುದು ಅನಿಷ್ಟವಾದ ನಿವೃತ್ತಿಗಾಗಿ, ಸುಖ ಪ್ರಾಪ್ತಿಗಾಗಿ. ಏನೋ ಕೆಲವು ಸುಖವಾದ ಅನುಭವಗಳು ಆದಾಗ ದೇವರು ನಮಗೆ ಒಳ್ಳೆಯದನ್ನ ಮಾಡಿದಾನೆ, ಅವನನ್ನ ಹೊಗಳಿ ಕೆಲವು ಕಾಲದ ಮೇಲೆ ಬಂದ ಸುಖದ ಅನುಭವದಲ್ಲಿ ತಲ್ಲೀನರಾಗ್ತೇವೆ. ನಂತರ ದೇವರನ್ನ ಮರೆತು ಬಿಡ್ತೇವೆ. ಆದರೆ ಪುನಃ ಆ ದೇವರು ನಮಗೆ ನೆನಪಿಗೆ ಬರುವಂಥದ್ದು ಜೀವನದಲ್ಲಿ ದುಃಖದ ಸಿಡಿಲು ಬಡಿದಾಗಲೇ. ಆಗ ಗೊಣಗಾಡುತ್ತಾ, ಯಾತಕ್ಕೆ ಇವುಗಳನ್ನೆಲ್ಲ ಕೊಟ್ಟೆ, ದಯವಿಟ್ಟು ಇವುಗಳನ್ನೆಲ್ಲ ನಿವಾರಿಸು ಅಂಥೇಳಿ ಬೇಡ್ತೇವೆ. ಮುಂಚೆ ಅವನು ಯಾವುದೋ ಒಂದು ಲೌಕಿಕ ಉದ್ದೇಶದಿಂದ ಹೋಗ್ತಾನೆ, ಅದು ಕೂಡ ಪ್ರತಿದಿನ ಹೋಗೋದಿಲ್ಲ, ಅವಶ್ಯಕತೆ ಬಿದ್ದಾಗ ಹೋಗ್ತಾನೆ. ಅವನಿಗೆ ದೇವರ ಮೇಲೆ ಇರುವಂತಹ ಭಕ್ತಿಗೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆಗಳಿವೆ. ಕೆಲವು ವೇಳೆ ಅದು ಕ್ಷಯಿಸುತ್ತಾ ಹೋಗುತ್ತೆ, ಕೊನೆಗೆ ಅಮಾವಾಸ್ಯೆಯನ್ನ ಮುಟ್ಟುತ್ತೆ. ಆದರೆ ದೃಢವ್ರತಿ ಯಾರು ಅಂತಂದ್ರೆ ಇಂತಹ ಏರಿಳಿತಗಳು ವೃದ್ಧಿ ಕ್ಷಯಗಳು ಇಲ್ಲದವನು, ಅಂದ್ರೆ ಯಾವುದೇ ದ್ವಂದ್ವ ಇಲ್ಲದವನೇ ದೃಢವ್ರತಿ ಅಂತ. ಜೀವನದಲ್ಲಿ ಎಲ್ಲವನ್ನೂ ಒಂದೇ ಸಮನಾಗಿ ಕಂಡು ಸದಾಕಾಲ ದೇವರ ಕಡೆಗೆ ಅವನ ಮನಸ್ಸನ್ನ ಇರಿಸಿಕೊಳ್ಳುವಂಥವನು. ಅವನು ಸದಾ ಭಗವಂತನನ್ನ ಭಜಿಸ್ತಾನೆ, ಪ್ರೀತಿಯಿಂದ ತುಂಬಿ ತುಳುಕಾಡುವ ಹೃದಯದಿಂದ ಭಗವಂತನನ್ನ ಚಿಂತಿಸ್ತಾನೆ. ಅವನಿಂದ ಲೌಕಿಕವಾದ ಏನನ್ನೂ ಕೂಡ ಆಶಿಸುವುದಿಲ್ಲ. ಎಂತಹ ಕಷ್ಟ ನಷ್ಟಗಳು ಬಂದರೂ ಕೂಡ ದೇವರನ್ನು ಮರೆಯದೆ ಗುಣಗಾಡದೆ ಅವನನ್ನೇ ಚಿಂತಿಸ್ತಾ ಇರ್ತಾನೆ. ಸದಾಕಾಲ ಆತನ ಧ್ಯಾನ ಮಗ್ನದಲ್ಲಿಯೇ ಇರ್ತಾನೆ ಅವನು ದೃಢವ್ರತಿ. ಹಾಗಾಗಿ ದ್ವಂದ್ವಗಳನ್ನ ಮೀರಿ ಏಕತೆಯಗೆ ಬರುವಂಥದ್ದೇ ಬದುಕಿನ ಸಾರ್ಥಕತೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ

0: ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ಧ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ಧ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂತಹ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು.

0: ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಹೆಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರ್ತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ ಐಪಿಎಲ್ 2026ರ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ಧ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು, ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಕುರಿತು ಎಚ್ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ

0: ಇದುವೇ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಚ್ ಡಿ ಕೋಟೆ ಮತ್ತು ಸರ್ಕೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜಶ್ರೀಯನ್ ರವರು. ನೀವು ಕೂಡ ಕರೆ ಮಾಡಿ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಗಳು ಮತ್ತು ಯೋಜನೆಗಳು ಹಾಗೂ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಯನ್ನು ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು.
1: ಹಾಂ ಸರ್, ಬಹಳ ಸಂತೋಷ ಆಗ್ತದೆ ಸರ್, ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕಳೆದ ತಿಂಗಳು ಕೂಡ ನಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಒಂದು ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಸಂದರ್ಭದಲ್ಲಿ ಕೂಡ ತಾವು ಮಾತನಾಡಿದರೆ, ಹಾಗೆ ಈ ಒಂದು 26-27 ಶೈಕ್ಷಣಿಕ ವರ್ಷದ ಒಂದು ಶಾಲಾ ಪ್ರಾರಂಭೋತ್ಸವದ ಕುರಿತು ತಾವು ಮಾತನಾಡಲು ನಮ್ಮ ಜೊತೆ ಇರ್ತಕ್ಕಂಥದ್ದು ಮತ್ತೆ ಭಾಳ ಸಂತೋಷ ಆಗ್ತದೆ ಸರ್. ಸರ್, ಈ ಒಂದು 2026-27 ಒಂದು ಶೈಕ್ಷಣಿಕ ವರ್ಷದ ಒಂದು ಈ ಶಾಲಾ ಪ್ರಾರಂಭೋತ್ಸವದ ಒಂದು ಪ್ರಮುಖ ಗುರಿ ಉದ್ದೇಶಗಳು ಏನೇನು ಇಟ್ಕೊಂಡು ಪ್ರಾರಂಭವನ್ನು ಮಾಡಲಾಗ್ತಾ ಇದೆ ಸರ್?
2: ನಮಸ್ಕಾರ. ಪ್ರಥಮವಾಗಿ ಕಳೆದ ಸಾಲಿನಲ್ಲಿ ನಾವು ಏನು 2025-26 ಸಾಲಿನಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳನ್ನ ರೂಪಿಸ್ಕೊಂಡು ತಮ್ಮ ಸಹಕಾರದಿಂದ ಪ್ರಥಮವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಮತ್ತು ಹಾಗೆ ಜನಧ್ವನಿ ಕಾರ್ಯಕ್ರಮಕ್ಕೆ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳಿಗೆ ತುಂಬ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಕೇವಲ ಜನಧ್ವನಿ ಕಾರ್ಯಕ್ರಮದ ಮೂಲಕ ಅಲ್ಲ, ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸುವಂಥದ್ದಾಗಿರ್ಬೋದು, ವಿಜ್ಞಾನಕ್ಕೆ ಆಗಿರ್ಬೋದು, ಗಣಿತ ವಿಚಾರಗಳಿಗಾಗಿರ್ಬೋದು, ಅನೇಕ ಚಟುವಟಿಕೆಗಳಲ್ಲಿ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ಸಿಂದ ತುಂಬ ಶೈಕ್ಷಣಿಕ ಚಟುವಟಿಕೆಗಳು ಉತ್ತಮವಾಗಿ ಮೂಡಿ ಬಂದಿದ್ದಾವೆ. ಅದರ ಸಹಕಾರದೊಂದಿಗೆ ನಾವು ಒಂದು ಒಳ್ಳೆಯ ಕಾರ್ಯ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಕೂಡ ತುಂಬ ಸಂತಸ ಆಗುತ್ತೆ. ಹಾಗಾಗಿ ಸಂಸ್ಥೆಯ ಗೌರವಾನ್ವಿತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಇಲಾಖೆ ವತಿಯಿಂದ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
2: ಈಗ ನಾವು ಕಳೆದ ಸಾರಿ ನಾನು ಬಂದಿದ್ದೆ ಜೂನ್ ಎಂಡಿಂಗಲ್ಲಿ, ಜುಲೈಯಿಂದ ನಾವು ಕಾರ್ಯಪ್ರವೃತ್ತವಾದ್ವಿ. ನಿಮ್ಮ ಮೂಲಕನೇ ಪ್ರಾರಂಭದಲ್ಲಿ ನಾವು ಕಲಿಕಾ ಖಾತ್ರಿ ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರ ನಿಮ್ಮ ಮೂಲಕನೇ ಪ್ರಾರಂಭ ಮಾಡಿದ್ವಿ. ನಾವು ಈ ಸರಿನೂ ಕೂಡ ಕಳೆದ ಸರಿಯಿಂದ ಪ್ರೇರೇಪಿತರಾಗಿ ಜವಾಬ್ದಾರಿ ಹೆಚ್ಚಾಗಿದೆ. ನಮಗೆ ಓ ಸರಿ ಗುರಿ ಇತ್ತು, ಜವಾಬ್ದಾರಿಗಿಂತ ಗುರಿ ಇತ್ತು, ಈಗ ಗುರಿ ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಒಂದು ಒಳ್ಳೆ ಫಲಿತಾಂಶ ತಗೋಬಿಟ್ಟಿದ್ವಿ, ಅದಕ್ಕೆ ಕೆಳಗಡೆಗಂತೂ ಮೇಲಕ್ಕೆ ಹೋಗ್ಬೇಕು, ಅದನ್ನ ಎಲ್ಲ ಕಾಯ್ಕೋಬೇಕು. ಇದು ತುಂಬಾ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ, ಅದನ್ನ ನಿರ್ವಹಿಸ್ತೀವಿ, ನಿಭಾಯಿಸ್ತೀವಿ. ತಮ್ಮಗಳ ಸಹಕಾರ ಇದೇ ತರ ಮುಂದುವರಿಲಿ ಅಂತ ಕೇಳ್ತಾ, ಈಗಾಗಲೇ ಮಾನ್ಯ ಉಪನಿರ್ದೇಶಕರು ನಮ್ಮ ತಾಲೂಕಿಗೆ 27-18 ಬಂದು ಒಂದು ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ಈಗಾಗಲೇ ಒಂದು ಸುತ್ತಲು ಮಾಡಿದ್ರು. ನಾವು ಕೂಡ ಮುಖ್ಯ ಶಿಕ್ಷಕರ ಸಭೆಯನ್ನ ಮಾಡಿ ಶಾಲೆ ಪ್ರಾರಂಭಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತೇಳಿ ಸರ್ಕಾರದ ಗೌರವಾನ್ವಿತ ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ನಿರ್ದೇಶಕರು, ಎಲ್ಲ ಉನ್ನತ ಅಧಿಕಾರಿಗಳು ಕೂಡ 3-4 ಬಾರಿ ನಮಗೆ ವಿಡಿಯೋ ಕಾನ್ಫರೆನ್ಸ್ಗಳನ್ನು, ಜೂಮ್ ಸಭೆಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ಬೆಳಗ್ಗೆ 10-12 ಮೈಸೂರು ಡಿವಿಷನ್ದನ್ನು ರಿವ್ಯೂ ಮಾಡಿದ್ರು. ಸೊ ಆ ಮೂಲಕ ಸಾಕಷ್ಟು ಶಾಲೆ ಪ್ರಾರಂಭವನ್ನು ನಾವು ಹೇಗೆ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಕಳೆದೆಲ್ಲ ಬಾರಿಗಿಂತ ಈ ಸರಿ ಹೆಚ್ಚು ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಪ್ರಥಮವಾಗಿ ಮಕ್ಕಳು ಬರಲಿಕ್ಕೆ ಅಂತಂದರೆ ಪಠ್ಯಪುಸ್ತಕಗಳು.
1: ಹೌದು,
2: ಎಲ್ಲವೂ ಪಠ್ಯಪುಸ್ತಕಗಳನ್ನು ಕೂಡ ಈಗಾಗಲೇ ನಮಗೆ 75% ಪಠ್ಯಪುಸ್ತಕ ಸರ್ಕಾರದಿಂದ ಬಂದಿದೆ ಇಲಾಖೆಗೆ. ಆ 75% ನಾವು 90% ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟಿದ್ದೀವಿ. ಇನ್ನು 10% ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಇನ್ನು 10% ಇನ್ನೊಂದು 2 ಕ್ಲಸ್ಟರ್ ಉಳ್ಕೊಂಡಿದ್ದೇವೆ, ಅವಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇನ್ನು ಉಳಿದಂಥ ಪುಸ್ತಕಗಳು ಬಂದ ತಕ್ಷಣ 100% ಪ್ರತಿಯೊಂದು ಮಗು ಕೂಡ ಜೂನ್ 1 ಅವನ ಹತ್ರ ಪುಸ್ತಕ ಇರಬೇಕು ಮತ್ತು ಸಮವಸ್ತ್ರ ಇರಬೇಕು.
1: ಹೌದು,
2: ಸಮವಸ್ತ್ರನೂ ಕೂಡ ಈಗಾಗಲೇ ಏನು ಇಲಾಖೆ ಈ ಸರಿ ಕಳೆದ ಬಾರಿ 1 ಜೊತೆ ಸಮವಸ್ತ್ರನ ಕೊಡ್ತಾ ಇತ್ತು, ಈ ಸರಿ 2 ಬಾರಿ ಸಮವಸ್ತ್ರವನ್ನು ಕೊಟ್ಟಿದೆ. ಎರಡು ಜೊತೆ ಸಮವಸ್ತ್ರವನ್ನು ನಾವೀಗಾಗಲೇ ಎಲ್ಲ ಶಾಲೆಗಳಿಗೆ ತಲುಪಿಸಿದ್ದೀವಿ. ಶಾಲೆ ಪ್ರಾರಂಭೋತ್ಸವ ದಿನಕ್ಕೆ ಮಕ್ಕಳು ಸಂತೋಷದಿಂದ ಬರಲಿ ಅಂತ ಹೇಳಿ ಪಠ್ಯಪುಸ್ತಕಗಳನ್ನು, ಉಚಿತ ಪಠ್ಯಪುಸ್ತಕಗಳನ್ನು, ಸಮವಸ್ತ್ರಗಳನ್ನು ಪೋಷಕರು, ಎಸ್ಡಿಎಂಸರು, ಗ್ರಾಮಸ್ಥರು, ಚುನಾಯಿತ ಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು, ತಮ್ಮಂಥ ಸಂಘ ಸಂಸ್ಥೆಗಳ ಮೂಲಕ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಅದರ ಜೊತೆಯಾಗಿ ಇವತ್ತು ಮತ್ತು ನಾಳೆ

0: ಶಿಕ್ಷಕರೆಲ್ಲ ಶಾಲೆಯನ್ನ ಪ್ರಾರಂಭ ಮಾಡಿರ್ಬೇಕು. ಶಾಲಾ ಪ್ರಾರಂಭೋತ್ಸವಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತೇಳಿ ನಾವು ಆಗಲೇ ಇಲಾಖೆ ಮತ್ತು ನಿರ್ದೇಶನ ನೀಡಿರದಂತೆ ನಾವು ಆದೇಶನ ಕೂಡ ಹೊರಡಿಸಿದೀವಿ. ಸುಮಾರು 54 ಪಾಯಿಂಟ್ಗಳನ್ನು ಹಾಕಿ ಮುಖ್ಯ ಶಿಕ್ಷಕರುಗಳಿಗೆ ನಾವು ಒಂದು ಸರ್ಕ್ಯುಲರ್ನೆ ಕೊಟ್ಟಿದ್ದೀವಿ. ಪ್ರಮುಖವಾಗಿ ಸ್ವಚ್ಛತೆ, ಶಾಲಾ ಸ್ವಚ್ಛತೆಯನ್ನ ಮಾಡಿಸುವಂಥದ್ದು, ಶೌಚಾಲಯದ ಸ್ವಚ್ಛತೆ, ಸಂಪ್ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ತರಗತಿ ಕೊಠಡಿಗಳಾಗಿರ್ಬೋದು, ಈ ತರ. ಯಾಕೆಂದ್ರೆ ಕಳೆದ 2 ತಿಂಗಳಿಂದ 1.5 ತಿಂಗಳಿಂದ ಶಾಲೆಗೆ ಅಡುಗೆ ಮನೆ ಟಾಯ್ಲೆಟ್ ಓಪನ್ ಇರಲಿಲ್ಲ. ಇವತ್ತೊಂದು ಶಾಲೆಯಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ದಾರೆ, ಯಾವುದೋ ಒಂದು ಹೌಸ್ ಸೇರ್ಕೊಂಡೈತೆ ಇಲ್ಲಿ. ಆ ತರ ಮಕ್ಕಳು ಬಂದಾಗ ಆ ತರದೆಲ್ಲ ತೊಂದರೆ ಆಗುತ್ತೆ ಅನ್ಬಿಟ್ಟು ಮುನ್ನೆಚ್ಚರಿಕೆಯಾಗಿ ಇವತ್ತು ನಾಳೆ ಶಾಲೆ ಪೂರ್ಣವಾಗಿ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮುಖ್ಯ ಶಿಕ್ಷಕರು, ಎಸ್ ಟಿ ಎಂ ಸಿ ಅವರು ಮತ್ತೆ ಗ್ರಾಮದ ಪಂಚಾಯತಿಯ ಸಹಕಾರದೊಂದಿಗೆ 2 ದಿನ ಸ್ವಚ್ಛತಾ ಕಾರ್ಯವನ್ನ ಮಾಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಪಾತ್ರೆ ಪರಿಕರಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ.
1: ಸರಿ, ಇದ್ರ ಜೊತೆಗೆ ಈ ವರ್ಷದ ಒಂದು ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಈಗ ನಾವು ದಾಖಲಾತಿಯ ಆಂದೋಲನವನ್ನು ಹೆಚ್ಚಿಸೋಕ್ಕೋಸ್ಕರ, ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನ ಹೆಚ್ಚಿಸಬೇಕು ಅಂತ ನಮ್ಮ ಉದ್ದೇಶ. ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ಈಗ ಸಾಮಾನ್ಯವಾಗಿ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕು ಪೂರ್ಣ ಶೇಕಡ 90% ಗ್ರಾಮೀಣ ಪ್ರದೇಶದಲ್ಲಿರೋಂಥ ನಾವು ಮಕ್ಕಳನ್ನ ದಾಖಲಾತಿ ಮಾಡ್ಕೊಳಕ್ ಹೋಗಿ ದಾಖಲಾತಿ ಆಂದೋಲನವನ್ನ ಮಧ್ಯಾಹ್ನ 10 ಗಂಟೆಗೋ 12 ಗಂಟೆಗೋ 1 ಗಂಟೆಗೋ ಹೋದ್ರೆ ಏನು ಪ್ರಯೋಜನ ಆಗಲಿ? ಎಲ್ಲ ಕೂಲಿಗೆ ಹೋಗಿರ್ತಾರೆ ಅವ್ರಿಗೆ. ಅದಕ್ಕೆ ನಾವೊಂದು ಯೋಜನೆ ಮಾಡ್ಕೊಂಡಿದ್ದೀವಿ, 1ನೇ ತಾರೀಕಿನಿಂದ ಸತತವಾಗಿ ಒಂದು 7-8 ದಿನಗಳ ಕಾಲ ಯಾವ ಅರ್ಹ ವಯೋಮಾನದ ಮಕ್ಕಳು ಶಾಲೆಗೆ ದಾಖಲಾಗಂತ ಮಕ್ಕಳನ್ನ ರಾತ್ರಿ ಹೊತ್ತು ಒಂದು ಜಾತ ಹೋಗಿ ಕ್ಯಾಂಡಲ್ ಮೂಲಕ ಎಲ್ಲರೂ ಕ್ಯಾಂಡಲ್ ಮತ್ತು ಪಂಜಿನ ಮೆರವಣಿಗೆಯನ್ನ ಮಾಡ್ಕೊಂಡು ಹೋಗಿ ಆ ಮಕ್ಕಳ ಹತ್ರ ಒಂದು ದಾಖಲೆ ಮಾಡಿಸೋಂತ ಒಂದು ವಿಶೇಷವಾಗಿ ಒಂದು ವಿನೂತನವಾದಂತ ಕಾರ್ಯಕ್ರಮವನ್ನ ದಾಖಲಾತಿ ಆಂದೋಲನದ ಮೂಲಕ ಮಾಡೋಣ ಅಂತ ಒಂದು ಅನ್ಕೊಂಡಿದೀವಿ. ಹಾಗೆ ಟಾಮ್ ಟಾಮ್ ಹಾಕ್ಸೋಂಥದ್ದು ಮತ್ತೆ ಒಂದು ಆಟೋ ಅಥವಾ ಒಂದು ಟ್ಯಾಬ್ಲೋ ತರ ಮಾಡಿ ಅದನ್ನ ಎಲ್ಲ ಗ್ರಾಮಗಳಿಗೂ ಕೂಡ ಪ್ರಚಾರ ಪಡಿಸುವಂಥದ್ದು, ಇಲಾಖೆ ಏನೆಲ್ಲ ಸವಲತ್ತುಗಳನ್ನ ಕೊಡ್ತಾ ಇದೆ, ಸರ್ಕಾರ ಎಷ್ಟೆಲ್ಲ ಪ್ರತಿ ಮಗುವಿಗೆ ಕೊಡ್ತಾ ಇದೆ ಅನ್ನೋದನ್ನ ಒಂದು ಜಾಗೃತಿಯನ್ನ ಮೂಡಿಸಿ, ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಇದ್ರ ಜೊತೆಗೆ ಈಗ ಹೊಸದಾಗಿ ಶಾಲೆಗೆ ಸೇರ್ತಕ್ಕಂತ ಒಂದು ಮಕ್ಕಳಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಲಭ್ಯ ಇದೆ ಸರ್?
0: ಈಗಾಗಲೇ ತಿಳಿಸ್ದಾಗೆ ಮಗುವಿಗೆ ಶಾಲೆಗೆ ಬಂದ ತಕ್ಷಣ ನಾವು ಉಚಿತ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ, ಆಮೇಲೆ 2 ಜೊತೆ ಸಮವಸ್ತ್ರಗಳು ಕೊಡ್ತಾ ಇದ್ದೀವಿ, ಮತ್ತೆ ಶೂ ಸ್ಯಾಕ್ಸ್ ಅನ್ನ ಕೊಡ್ತಾ ಇದ್ದೀವಿ. ಪ್ರತಿದಿನ ಮಗು ಬೆಳಗ್ಗೆ ಅವನ ಪೌಷ್ಟಿಕಾಂಶ ಇರಬೇಕು ಅಂತ ಪೂರಕ ಪೌಷ್ಟಿಕಾಂಶದಡಿ ಬೆಳಗ್ಗೆ ಹಾಲನ್ನ ಕೊಡುವಂಥದ್ದು, ಮಧ್ಯಾಹ್ನ ಊಟದ ಜೊತೆಗೆ ಮೊಟ್ಟೆ ಮತ್ತೆ ಬಾಳೆಹಣ್ಣನ್ನ ಕೊಡುವಂಥದ್ದು, ಪೂರಕ ಪೌಷ್ಟಿಕಾಂಶ ಅಂಶಗಳು ಏನೇನು ಬೇಕು ಮಗುವಿಗೆ ಅದೆಲ್ಲನೂ ಕೂಡ ಕೊಡ್ತಾ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ. ಇನ್ನು ಎಲ್ಲ ರೀತಿಯ ಚಟುವಟಿಕೆ, ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಸ್ಪರ್ಧೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಪೂರಕವಾಗಬೇಕು ಅಂತದನ್ನೆಲ್ಲನೂ ಕೂಡ ನಾವು ಸರ್ಕಾರ ನೀಡ್ತಾ ಇರೋಂಥದ್ದು, ಮತ್ತೆ ತಮ್ಮ ಸ್ವಯಂ ಸೇವಾ ಸಂಘ ಸಂಸ್ಥೆ ವತಿಯಿಂದ ತಮ್ಮಂತಹ ಸಂಸ್ಥೆಗಳಿಂದ ಹೆಚ್ಚು ಅದರ ಒಂದು ತಮ್ಮನ್ನ ಪ್ರಯೋಜನವನ್ನು ಪಡ್ಕೊಂಡು ತಮ್ಮ ಸಹಕಾರವನ್ನು ಪಡ್ಕೊಂಡು ಆ ಥರ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸ್ಟ್ರೆಂಥನ್ ಆಗೋಂಥ ಕೆಲಸವನ್ನು ನಾವು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ ಸರಿಗೆ, ತಾವು ಮಾತನಾಡ್ತಾನೆ ಕೂಡ ಹೇಳಿದ್ರಿ, ನಮ್ಮ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಇರ್ಬೋದು, ಸಮವಸ್ತ್ರ ಇರ್ಬೋದು, ಮತ್ತು ಸುವಿತರಣೆ ಕಾರ್ಯಕ್ರಮವನ್ನೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಆದರೆ ಇದು ಜೂನ್ ಮೊದಲನೇ ವಾರದಲ್ಲೇ ಶುರು ಮಾಡ್ತೀರಾ ಅಥವಾ ಹೇಗೆ ಸರ್?
0: ಇಲ್ಲ, ಜೂನ್ 1ನೇ ತಾರೀಕಿಂದಲೇ ಆಗುತ್ತೆ.
1: 1ನೇ ತಾರೀಕು
0: ಈಗಾಗಲೇ ಪಠ್ಯಪುಸ್ತಕ ಬಂದಿದೆ, ಅವ್ರನ್ನ ಅಷ್ಟು ಕೂಡ ಕೊಡ್ತಾ ಇದ್ದೀವಿ, ಸಮವಸ್ತ್ರನೂ ಬಂದಿದೆ. ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭೋತ್ಸವ ದಿನದಂದೇನೆ ಕೊಡಬೇಕು ಅಂತ, ಆ ದಿನನೇ ಮಕ್ಕಳಿಗೆ ಶೂ ಬಂದಿಲ್ಲ, ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಕೊಡ್ತೀವಿ. ಅವತ್ತಿಂದಲೇ ಅಕ್ಷರದೋಸವದ ಊಟವನ್ನು ಸಿಹಿಯೊಂದಿಗೆ ಒಂದು ಪಾಯಸ ಆಗಿರ್ಬೋದು, ಸ್ವೀಟ್ ಪೊಂಗಲ್ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ಅದನ್ನು ಕೊಟ್ಟು ಮಕ್ಕಳನ್ನ ಶಾಲೆ ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೀವಿ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಥ್ಯಾಂಕ್ ಯು
2: ಸರ್. ಮುಂದಿನ
0: ಅಭಿಪ್ರಾಯ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ನಾನು ಪ್ರಾಥಮಿಕ ಶಾಲೆಗಳಿಗೆ ಒಂದ್ ಸ್ವಲ್ಪ ಹೆಚ್ಚು ಒತ್ತು ಕೊಡೋಣ ಅನ್ಕೊಂಡಿದ್ವಿ. ಕಳೆದ ಸಾರಿ SSLCಗೆ ಹೆಚ್ಚು ಒತ್ತನ್ನು ಕೊಟ್ಟು ಫಲಿತಾಂಶ ಆಯ್ತು. ಅದನ್ನ ನಾವು ಪ್ರೈಮರಿಯಿಂದ ತಗೊಬಂದ್ರೆ ಇಷ್ಟು ಶ್ರಮ ಪಡೋಹಾಗಿಲ್ಲ ಅಂತ. 5ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಪಾಸಾದಂತ ಮಕ್ಕಳು ಸ್ಪಷ್ಟವಾಗಿ ಓದುವಂಥದ್ದು, ಶುದ್ಧವಾಗಿ ಬರೆಯುವಂಥದ್ದು, ಗಣಿತದ ಮೂಲಕ್ರಿಯೆ, ಸಂಕಲನ, ಗುಣಾಕಾರ, ಭಾಗಾಕಾರ ಇವನ್ನ ಕಲ್ತ್ಬಿಟ್ಟಿದ್ದಾನೆ ಅಂತಂದ್ರೆ ನಾವು ಇಷ್ಟು

0: ಶ್ರಮ ಪಡೋಂಥದ್ದು, ಇಷ್ಟು ಒತ್ತು ನಾ ನೀಡೋಂಥದ್ದು ಅವಶ್ಯಕತೆ ಇರಲ್ಲ, ಮಗು ಸರಾಗವಾಗಿ ಕಲ್ತ್ಕೊಂಡು ಹೋಗ್ತಾನೆ ಅಂತ ಹೇಳಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಸರಿಯಿಂದ 5 ಮತ್ತು 7ನೇ ತರಗತಿಗೆ ಹೆಚ್ಚು ಒತ್ತು ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು.
1: ಆಮೇಲೆ ಸರ್ ಸಾಗರ ಒಂದು ವಿಶೇಷವಾದ ಮನೆ ಏನಂದ್ರೆ ಸಾಗರ ಒಂದು
0: ಸಾಗರ ಸ್ಕೂಲು ಕೂಡ ಒಳ್ಳೆ ಫಲಿತಾಂಶ ಬಂದೈತೆ. ಅದ್ರ ಜೊತೆಗೆ ಈಗ ದೈಹಿಕ ಶಿಕ್ಷಕರು ಅಲ್ಲಿಗೆ ಬರ್ತಾರೆ, ಜಯರಾಮ್ ಅವರು ಬಂದಿರಬೇಕು ಇವತ್ತಾಗ್ಲೇ. ಮತ್ತೆ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಒಬ್ರು ಮುಖ್ಯ ಶಿಕ್ಷಕರು ಬಂದಿದ್ದಾರೆ, ಇನ್ನೊಬ್ರು ಅಸಿಸ್ಟೆಂಟ್ ಟೀಚರ್ ಇದ್ದಾರೆ. ಆಮೇಲೆ ಈಗಾಗಲೇ ಇಲಾಖೆ ಅತಿಥಿ ಶಿಕ್ಷಕರು ಕೊಟ್ಬಿಟ್ಟಿದೆ, ಅದನ್ನು ನಾವು ಕೊಡ್ತಾ ಇದ್ದೀವಿ, ಹಂಚಿಕೆ ಮಾಡಿಕೊಂಡು ಎಲ್ಲೂ ಕೂಡ ಶಿಕ್ಷಕರ ಕೊರತೆ ಅನ್ನೋದು ಬರಬಾರ್ದು ಅಂತ ಹೇಳಿ ಸರ್ಕಾರ ಈಗಾಗಲೇ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿ ಅಂತ ಹೇಳಿದೆ.
2: ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಸರ್ಕಾರಿ ಶಾಲೆಗಳಲ್ಲಿ ಈಗ ತಾವು ಹೇಳಿದ್ರೆ ಈಗ ಅತಿಥಿ ಶಿಕ್ಷಕರನ್ನ ಕೂಡ ತಗೊಳ್ಳಿ ಅಂತ ಹೇಳಿದೆ ಅಂತ, ಹೇಗೆ ಸರ್ ಈ ಒಂದು ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಯಾವ ತರ ಹೇಗೆ ಸರ್?
0: ಅತಿಥಿ ಶಿಕ್ಷಕರಂದ್ರೆ ಅದೇ ಗ್ರಾಮ ಆಗಿರ್ಬೋದು, ಅದೇ ಪಂಚಾಯಿತಿ ಆಗಿರ್ಬೋದು, ಅಥವಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಆಗಿರ್ಬೋದು, ಅಥವಾ ಕೊನೆ ತಾಲೂಕು ಅಲ್ಲಿ ಲಭ್ಯ ಇಲ್ಲ ಅಂದ್ರೆ ಅದೇ ಗ್ರಾಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿದ್ರೆ ಏನು ಸರ್ಕಾರ ನಿಗದಿಪಡಿಸಿರುವಂತಹ ವಿದ್ಯಾ ಅರ್ಹತೆಗಳು, PU DED ಆಗಿರ್ಬೇಕು, TET ಆಗಿರ್ಬೇಕು, CET TET ಎರಡು ಕೂಡ ಆಗಿರ್ಬೇಕು, TET ಆಗಿರೋಂಥವ್ರಿಗೆ ಆದ್ಯತೆವಾರು ವಿಷಯವಾರು ಅವ್ರಿಗೆ ಅವ್ರನ್ನೇ ಆಯ್ಕೆ ಮಾಡಬೇಕು. ಈಗ ಕನ್ನಡ, ಇಂಗ್ಲಿಷು, ಗಣಿತ ಯಾವ್ಯಾವ ವಿಷಯಗಳಿದಾವೆ ಆ ವಿಷಯ ಖಾಲಿ ಇರೋಂಥ ಹುದ್ದೆಗಳ ಎದುರಾಗಿ ಆಯೋಗಕ್ಕೆ ನಾವು ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು. ಒಂದು ವೇಳೆ ಆ ಗ್ರಾಮದಲ್ಲಿ ಆ ಥರ ಕ್ವಾಲಿಫೈಡ್ ಯಾವ ಟೀಚರ್ ಇಲ್ಲ ಅಂತಂದ್ರೆ ಆ ಪಂಚಾಯತಿ ಒಳಗಡೆ ಇರ್ತಾರೆ. ಈಗ ಆ ಪಂಚಾಯತಿಲೂ ಸಿಗಲಿಲ್ಲ ಅಂತಂದ್ರೆ ತಾಲೂಕು ಒಳಗಡೆ ಸಿಕ್ಕೇ ಸಿಗ್ತಾರೆ. ಇವಿಷ್ಟೂ ಕೂಡ ಎಲ್ಲೂ ಸಿಗ್ತಾ ಇಲ್ಲ ಸರ್ ಅಂತ ಅಂದಾಗ ಮಾತ್ರ ಇಲ್ಲಿ ಕ್ವಾಲಿಫಿಕೇಶನ್ ಅದನ್ನೇ ಇರಬೇಕು, PU ಆಗಿರ್ಬೇಕು, DED ಆಗಿರ್ಬೇಕು, TET ಆಗಿಲ್ಲ ಅಂತಂದಾಗ ಅದು ಯಾವುದು ಫುಲ್ಫಿಲ್ ಮಾಡಲಿಲ್ಲ ಅಂದಾಗ ಅಂತ ಸಂದರ್ಭದಾಗ ಮಾತ್ರ ಈಗ ಕಾಳಿ ಉಂಡಿ ಇದೆ, ಮೊಳೆಯೂರ್ ಇದೆ, ಚಿಕ್ಕಬರ್ಗಿ ಇದೆ, ಅಲ್ಲಿ ಯಾರು ಸಿಗ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ಇವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ.
2: ಇದನ್ನ ಆನ್ಲೈನ್ ಪ್ರಕ್ರಿಯೆ ಇರುತ್ತಾ ಅಥವಾ ಹೇಗೆ ಸರ್?
0: ಇಲ್ಲ ಇಲ್ಲ, ಮ್ಯಾನ್ಯುವಲ್ ಇದು. ಏನು ಯಾವ ಅತಿಥಿ ಶಿಕ್ಷಕರು ಆಯ್ಕೆ ಬಯಸ್ತಾರೋ ಅವರು ಆ ಮುಖ್ಯ ಶಿಕ್ಷಕರಿಗೆ ಹೋಗಿ ಅರ್ಜಿಯನ್ನ ಕೊಡಬೇಕು. ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಖಾಲಿ ಇರುವಂತ ಹುದ್ದೆ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಾರ್ಕ್ಸ್ ಕಾರ್ಡ್, ಅವ್ರ ಕ್ವಾಲಿಫಿಕೇಶನ್ನು ಎಲ್ಲನೂ ಕೂಡ ಸ್ಕ್ರೂಟಿನಿ ಮಾಡಿ ಪರಿಶೀಲಿಸಿಕೊಂಡು ಅವ್ರಿಗೆ ನೇಮಕ ಮಾಡ್ಕೊಳ್ಳೋದು ಅವರನ್ನು
2: ಮುಖ್ಯ ಶಿಕ್ಷಕರ ನೇಮಕ ಮಾಡೋದು. ಓಕೆ ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂದ.
2: ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ನಮಸ್ತೆ ಸರ್.
2: ನಮಸ್ಕಾರ ಹೇಳಿ.
3: ಸರ್, ಇವತ್ತು ನಾನೇ ಫಸ್ಟ್ 9:00-9:30 ವಿಸಿಟ್ ಕೊಟ್ಟಿದ್ದೆ ಸ್ಕೂಲ್ಗೆ, ಏನೇನು ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ಸ್ವಚ್ಛತಾ ಕಾರ್ಯ ಎಲ್ಲ ಚೆನ್ನಾಗಿ ನಿರ್ವಹಿಸ್ತಾವ ಸರ್. ಮತ್ತೆ ಈ ಸಾರಿ 6 ಜನ ಮಕ್ಕಳು ಬಹಳ ಸತತ ಪ್ರಯತ್ನದಿಂದ ಸೇರ್ಪಡೆ ಆಯ್ತಾ ಇದ್ದಾರೆ. ಅದಲ್ಲದೆ ಪ್ರೈವೇಟ್ ಸ್ಕೂಲ್ ನಿಂದ ಒಂದು 4 ಜನ ಮಕ್ಕಳು ಬಂದಿದ್ದಾರೆ ನಮ್ಮ ಸ್ಕೂಲ್ಗೆ.
0: ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನಾಗರಾಜ್ ಅವರು. ನಿಮ್ಗೆ ನಾವು ಬಯಸೋದು ಕೂಡ ಅಷ್ಟೇ, ಸರ್ಕಾರಿ ಶಾಲೆಗಳು ಸದೃಢ ಆಗ್ಬೇಕು ಅಂತ ಅಂದ್ರೆ ತಮ್ಮಂತ ಮನಸ್ಸುಗಳು ಹೆಚ್ಚಾಗ್ಬೇಕು ನಮ್ಗೆ ಸರ್ಕಾರಿ ಶಾಲೆ ಬಗ್ಗೆ.
3: ಅದೇ ಒಳ್ಳೆ ರಿಸಲ್ಟ್ ಬಂದಿದೆಲ್ಲ ಗ್ರಾಮೀಣ ಲೆವೆಲ್, ಅದರಿಂದ ಎಲ್ಲ ಒಲವು ಸರ್ಕಾರಿ ಸ್ಕೂಲ್ಗೆ ಬಂದಿದೆ ಸರ್.
0: ಥ್ಯಾಂಕ್ ಯು.
2: ಪ್ರಶ್ನೆ ಇತ್ತ ನಾಗರಾಜ್ ಅವರೇ? ಹಲೋ
3: ಸರ್. ಹಲೋ, ಸತತ ಪ್ರಯತ್ನ. ಈಗ ಅಂಗನವಾಡಿಲಿ 3-4 ತಿಂಗಳಿಂದ ಟೀಚರ್ಗಳು ಇದ್ ಮಾಡಿ ಅಂಗನವಾಡಿ ಮಕ್ಕಳು ಇಲ್ಲಿ ಸೇರಿಸಿದ್ದಾರೆ. ಈಗ 2-3 ತಿಂಗಳು ಕನ್ಸೆಂಟ್ ಕೊಟ್ರೆ ಇನ್ನು 4 ಮಕ್ಕಳು ಸೇರ್ತಾರ ಸರ್?
0: ಇಲ್ಲ, ಈಗ ತಿಂಗಳನ್ನೆಲ್ಲ ಕನ್ಸೆಷನ್ ಕೊಡೋಕೆ ನಮ್ಮ ಸರ್ಕಾರದಲ್ಲಿ ಅನುಮತಿ ಇಲ್ಲ. ಬಟ್ ಆ ಮಗುನ ನಮ್ಮ ಪಕ್ಕದ ಶಾಲೆಯಲ್ಲಿ ಅಲ್ಲೇ ಅಂಗನವಾಡಿಲೇ ಓದಿಸಿ ಏನು ಮಾಡಕ್ಕೆ, ಈಗ ಬೇರೆ ಶಾಲೆಯಲ್ಲೂ ಸೇರಿಸ್ಕೊಳ್ಳಲ್ಲ ಅವ್ರನ್ನ. ಪ್ರೈವೇಟ್ ಸ್ಕೂಲಲ್ಲೂ 2 ತಿಂಗಳು ಕಡಿಮೆ ಆಗಿದೆ ಅಂತಂದ್ರು ಅವರು 1ನೇ ಕ್ಲಾಸ್ಗೆ ದಾಖಲು ಮಾಡ್ಕೊಳಕ್ಕಾಗಲ್ಲ. ಸರ್ಕಾರದ ನಿಯಮ, ಸರ್ಕಾರಿ ಪ್ರೈವೇಟು ಎಲ್ಲರಿಗೂ ಒಂದೇ ನಿಯಮ ಇರುತ್ತೆ. ಆ ಮಗುನ ಅಂಗನವಾಡಿಲೇ ಇದ್ಕೊಳ್ಳಿ, ಇಲ್ಲ ಅಕ್ಕಪಕ್ಕದಲ್ಲಿರೋಂತಹ ಯಾವ್ದಾದ್ರು LKG UKG ಪ್ರಾರಂಭ ಆಗೈತೆ, ಬೈಲಿಂಗ್ವೆಲ್ ಶಾಲೆ ಪ್ರಾರಂಭ ಆಗೈತೆ ನಿಮ್ಮಲ್ಲಿ, ಬೇಕಾದ್ರೆ ಅಲ್ಲಿ ಕಳಿಸಿದ್ದು ನಂತರ ನಮ್ಮ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗೆ.
3: ಸರಿ, ಅದೇ ಪ್ರೈಮರಿ ಲೆವೆಲ್ಲಿ ನೀವು ಇಂಪ್ರೂವ್ ಮಾಡ್ಬೇಕು ಅಂತ ಕೇಳ್ಬಿಟ್ಟು ಬಹಳ ಸಂತೋಷ ಆಯ್ತು ಸರ್.
0: ಖಂಡಿತ, ಎಲ್ಲ ತಮ್ಮಗಳ ಸಹಕಾರ, ತಮ್ಮಗಳ ಒಂದು ಸಹಕಾರದಿಂದ ಮಾಡೋಣ.
3: ಇನ್ನೊಂದು ಕೊನೆ ಪ್ರಶ್ನೆ ಸರ್, ಇದು
0: ಹೇಳಿ.
3: ಮಾರ್ಕ್ಸ್ ಮೌಲ್ಯಗಳನ್ನ ಬೆಳೆಸಬೇಕು ಅಂತ ನಾನು
0: 100% ಮಾರ್ಕ್ಸ್ ಗಿಂತ ಹೆಚ್ಚು ಮೌಲ್ಯನೇ ಬೆಳೆಸಬೇಕಾಗಿರೋದು ನಾವು.

0: ಓಕೆ ನೋಡಿ ಬರೋಣ. ಏನು ಪ್ರಶ್ನೆ ಇದೆಯಾ? ಹಲೋ ಹೇಳಿ ಹೇಳಿ, ಏನಾದ್ರು ಪ್ರಶ್ನೆ ಇದೆ? ಮತ್ತೆ ನಂದು ಓಕೆ ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಆಮೇಲೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ, ಈ ಸರಿ ಕರ್ನಾಟಕ ಸರ್ಕಾರ ಎಲ್ಲ ಶಾಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕಾಮ್ಸ್ ಮೂಲಕ ಅಟೆಂಡೆನ್ಸ್ ಅಂದ್ರೆ ಮೊಬೈಲ್ ಮೂಲಕನೇ ಅವರು ಅಟೆಂಡೆನ್ಸ್ ಅನ್ನ ಹಾಕುವಂಥದ್ದು. ಬೆಳಗ್ಗೆ 9:45 to 4:30 ಕಾಮ್ಸ್ ಅಂತಂದ್ರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹಾಜರಾತಿಯನ್ನ ಪೂರ್ಣವಾಗಿ ಅವರು ಎಲ್ಲೂ ಕೂಡ ಮಾಡಕ್ ಸಾಧ್ಯನೇ ಇಲ್ಲ, ಮರೆಮಾಚಕ್ ಸಾಧ್ಯನೇ ಇಲ್ಲ. 9:45 ಆದ್ಮೇಲೆ ಅವರು 9:50 ಅಂತ ಅಲ್ಲಿ ರೆಕಾರ್ಡ್ ಆಗುತ್ತೆ. 9:50 ಅವರು 4:30 ಇದ್ದು 4:25 ಹೊರಗಡೆ ಹೋಗಿ ಅಟೆಂಡೆನ್ಸ್ ಹಾಕಲಕ್ಕಾಗಲ್ಲ. ಅವ್ರು ಎಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಅದೇ ಜಾಗದಲ್ಲಿ ಆಗ್ಬೇಕು. ಅವ್ರು ಎಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂತಂದ್ರೆ ಅವ್ರು ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರೆ ಅದೇ ಸ್ಕೂಲಲ್ಲಿ ರಿಜಿಸ್ಟರ್ ಆಗ್ಬೇಕು. ಈಗ ನಂದು ಬಿ ಓ ಆಫೀಸ್, ನನ್ನ ಕೆಲಸ ಅಲ್ಲಿ, ನಾನು ಅಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ನಾನು ಇಲ್ಲಿ ಬಂದು ಅಟೆಂಡೆನ್ಸ್ ಹಾಕಕ್ಕಾಗಲ್ಲ. ಹಾಕಿದ್ರು ನಾನು ಏನಂದ್ರೆ ಓಓಡಿ ಅಂತ ತೋರಿಸ್ಕೋಬೇಕು. ನಾನು ಓಓಡಿ ಅಂತಂದ್ರೆ ಯಾಕೆ ಬಂದಿದೀಯಾ ನೀನು ಅಂತ ಅಲ್ಲಿ ಟೈಪ್ ಮಾಡಬೇಕು. ಈ ತರ ದಿನಧ್ವನಿ ಕಾರ್ಯಕ್ರಮ ಇದೆ, ಹಾಗಾಗಿ ಬೆಳಿಗ್ಗೆ ಅಲ್ಲಿ ಹೋಗಿದ್ದೀನಿ, ಶಾಲೆ ಮೀಟಿಂಗ್ ಹೋಗಿದ್ದೀನಿ ಅಂತ ಹಾಕಿ ಕೊಟ್ಟಾಗ ಆ ತರ ಸಬ್ಮಿಟ್ ಮಾಡಿದ್ರೆ ತಗೊಳತ್ತೆ, ಇಲ್ಲಾಂದ್ರೆ
1: ತಗೊಳಲ್ಲ,
0: ಅಬ್ಸೆಂಟ್ ಅಂತ ತೋರಿಸ್ಬಿಡುತ್ತೆ.
1: ಶಿಕ್ಷಕರು ಕೂಡ ಸ್ಕೂಲ್ಗೆ ಬಂದ
0: ಸರ್ಕಾರಿ ಶಾಲೆ ಎಲ್ಲಾ ಶಿಕ್ಷಕರು ಕೂಡ ಈ ಸರಿ ಕಾಮ್ಸ್ ಅಲ್ಲಿ ಕಡ್ಡಾಯವಾಗಿ ಮಾಡ್ಬೇಕಾಗತ್ತೆ.
1: ಓಕೆ, ತುಂಬಾ ಸಾರಿ, ತುಂಬಾ ಬಹಳ ಅನುಕೂಲ ಸರ್. ಈಗ ಅದೇ ರೀತಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಡಿಜಿಟಲ್ ಶಿಕ್ಷಣ ಮತ್ತು ಏನಾದ್ರು ಸ್ಮಾರ್ಟ್ ಕ್ಲಾಸ್ಗಳ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ಬೋದು? ಹೇಗೆ?
0: ಖಂಡಿತ, ಇನ್ನೂ ಒಂದು 2-3 ವಿಚಾರ ಇದೆ. ಸ್ಮಾರ್ಟ್ ಕ್ಲಾಸ್ ಒಳ್ಳೆ, ಈಗಾಗ್ಲೇ ಕಳೆದ ಬಾರಿ ಸರ್ಕಾರ ತಾಲೂಕು ಪಂಚಾಯತಿಗಳ ಮೂಲಕ ಮತ್ತು ಪಟ್ಟಣ ಪಂಚಾಯತಿಗಳ ಮೂಲಕ ಆಯ್ದ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನ ಒಳ್ಳೆ ಬೋರ್ಡ್ ಅನ್ನ ಟಿವಿ ಬೋರ್ಡ್ ಅನ್ನ ನೀಡಿರುವಂತದ್ದಿದೆ. ಅದರಲ್ಲಿ ಏನು ಅಂತಂದ್ರೆ, ಈಗಾಗ್ಲೇ ಹೆಚ್ಚು ಕಡಿಮೆ ನಮ್ಮಲ್ಲಿ 20 ಶಾಲೆ ತಾಲೂಕು ಪಂಚಾಯತ್ ಅಂದ 35 ಶಾಲೆಗಳಿಗೆ ಈ ಸರಿ ಸ್ಮಾರ್ಟ್ ಬೋರ್ಡ್ಗಳನ್ನ ಕೊಟ್ಟಾಗಿದೆ. ಅದರಲ್ಲಿ ಪಾಠಗಳೆಲ್ಲ ಇನ್ಬಿಲ್ಟ್ ಆಗ್ಬಿಟ್ಟಿದೆ. ಎಲ್ಲ ಪ್ರತಿಯೊಂದು ಪಾಠ 1 to 10 ಕೂಡ ಪ್ರತಿಯೊಂದು ಪಾಠ ಮಗುಗೂ ಕೂಡ ಇನ್ಬಿಲ್ಟ್ ಆಗೈತೆ. ಯಾವ್ದಾದ್ರು ಒಬ್ಬ ಶಿಕ್ಷಕರು ಗಣಿತ ಬರುವ ಮಾಡುವಂತ ಶಿಕ್ಷಕರು ಅವತ್ತು ಏನಾದ್ರು ರಜೆ ಇದ್ರು ಅಂತಂದ್ರೆ ಕನ್ನಡ ಬೋಧಿಸುವ ಶಿಕ್ಷಕರು ಹಾಕಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಅಲ್ಲೇ ಎಕ್ಸ್ಪ್ಲೈನ್ ಮಾಡೋದು ಕೂಡ ಅಲ್ಲೇ ಇರುತ್ತೆ, ಜಸ್ಟ್ ಇವ್ರು ಮಾನಿಟರ್ ಮಾಡಿದ್ರೆ ಸಾಕು. ಆ ತರ ಡಿಜಿಟಲೀಕರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಮಾರ್ಟ್ ಕ್ಲಾಸ್ ಅನ್ನ ಈ ಸರಿ 35 ಶಾಲೆಗಳಲ್ಲಿ ಎತ್ತಿಕೊಟ್ಟೆ ತಾಲೂಕಿಗೆ ಮಾಡಲಾಗ್ತಾ ಇದೆ.
1: ಸರ್, ಇದ್ರ ಜೊತೆಗೆ ಏನಾದ್ರು ವಿಶೇಷ ಚೇತನ ಮಕ್ಕಳಿಗಾಗಿ ಏನಾದ್ರು ವಿಶೇಷ ಯೋಜನೆಗಳು ಅಥವಾ ವಿಶೇಷ ತರಗತಿಗಳನ್ನ ಆ ಥರ ಏನಾದ್ರು ಮಾಡ್ಲಾದಂಥ ವ್ಯವಸ್ಥೆ ಇದೆ ಸರ್?
0: ಹೌದು, ವಿಶೇಷ ಚೇತನ ಮಕ್ಕಳುಗಳಿಗೆ ನಮ್ಮಲ್ಲಿ ಆಗ್ಲೀಗಾಗಿ SRP ಕೇಂದ್ರ ಅಂತ ನಾವು ತೆರೆದಿದ್ದೀವಿ. ನಾವು ಹೆಗ್ಗರದೇವನಕೋಟೆ ಅಲ್ಲಿ ಒಂದು SRP ಕೇಂದ್ರವನ್ನು ತೆರೆದಿದ್ದೀವಿ. ನಮ್ಮಲ್ಲಿ 264 ಮಕ್ಕಳು CEESL ಮಕ್ಕಳು ಇದ್ದಾರೆ. ಆ ಮಕ್ಕಳುಗಳಿಗೆ ಅಲ್ಲಿ 2-3 ರೀತಿ ಇರ್ತವೆ. ಕೆಲವು ಬೆಡ್ ರಿಡನ್ ಇರ್ತವೆ ಮಕ್ಕಳು, ಎಲ್ಲೂ ಎದ್ದೊಳಕ್ಕಾಗಲ್ಲ. ಕೆಲವು ಚೇರಲ್ಲಿ ಕೂತ್ಕೋತೇವೆ, ಮೂಮೆಂಟ್ ಇರಲ್ಲ, ಆ ತರ ಇರ್ತವೆ. ಅದನ್ನ ಹೋಮ್ ಗೃಹಾಧಾರಿತ ಶಿಕ್ಷಣ ಅಂತ ಕರಿತೀವಿ. ಹೋಮ್ ಬೇಸ್ಡ್ ಎಜುಕೇಶನ್ ಅನ್ನ ನಾವು ಕೊಡುವಂಥದ್ದು. ಆ ಮಕ್ಕಳಿಗೆ ನಾವು ಶಿಕ್ಷಣ ಏನ್ ಕೊಡ್ತೀವಿ ಅಂದ್ರೆ ಜಸ್ಟ್ ಸ್ಕಿಲ್ ಅಷ್ಟೇ. ಅವನು ಊಟವನ್ನ ತಿನ್ನುವಂಥದ್ದು, ಜಲ್ ಸಿರಿಸಿದ್ರೆ ಒರೆಸ್ಕೊಳ್ಳೋಂಥದ್ದು, ಗುಂಡಿ ಏನಾರು ಬಿದ್ದೋಗಿದ್ರೆ ಗುಂಡಿ ಹಾಕೊಳ್ಳೋಂಥದ್ದು, ಈ ತರ ಜಸ್ಟ್ ಅವನಿಗೆ ರಿಸರ್ಚ್ ಮಾಡುವಂಥದ್ದು, ಬಟ್ಟೆಗಳನ್ನ ಹಾಕೊಳ್ಳೋಂಥದ್ದು, ಆ ತರ ಬೇಸಿಕ್ ಸ್ಕಿಲ್ ಅನ್ನ ಮಾಡಿ ಕಲ್ಸ್ಕೊಳ್ಳೋಂಥ ಕೆಲಸವನ್ನು ನಾವು ಮನೆಗಳಲ್ಲಿ ಗೃಹಾಧಾರಿತ ಶಿಕ್ಷಣ ಮೂಲಕ ಮಾಡ್ತಾ ಇದೀವಿ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಗೋವಿಂದರಾಜ್ ಅವ್ರ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ಕೂಡಗಿ, ಸರಗೂರ್ ತಾಲೂಕು ಕೂಡಗಿ.
1: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಗೋವಿಂದರಾಜ್ ಅವ್ರೆ.
2: ಹಲೋ,
1: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಗೋವಿಂದರಾಜ್ ಅವ್ರೆ.
2: ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ.
0: ಹೇಳಿ ಹೇಳಿ, ಕೇಳಿಸ್ತಾ ಇದೆ.
1: ತಮ್ಮ ಪ್ರಶ್ನೆ ಕೇಳಿ. ಹಲೋ
2: ಹಲೋ,
1: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ತಾಲೂಕು ಸಂಚಾಲಕರು.
1: ಹಾ ಹೇಳಿ ಹೇಳಿ ತಮ್ಮ ಪ್ರಶ್ನೆ.
2: ಅಂದ್ರೆ ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಆಗ್ತಲ್ಲ, ಪಬ್ಲಿಕ್ ಶಾಲೆ ಅಂತಂದ್ರೆ ಈಗ ಮೊದಲನೇ ಬಾರಿಗೆ ಈಗ ಬಿ ಮಡಿಕೇರಿಯಲ್ಲಿ ಒಂದ 7 ಆಗಿದೆ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿ. ಈ ಪಬ್ಲಿಕ್ ಶಾಲೆ ಮಾಡೋ ಉದ್ದೇಶ ಏನು, ಅದನ್ನ ಕಾರ್ಯನಿರ್ವಹಣೆ ಯಾವ ರೀತಿ, ಏನಾದ್ರ ಬಗ್ಗೆ ಮಾಹಿತಿ ಬೇಕು ಸರ್?
0: ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿದ್ರೆ ಒಂದು ಮಗು ಪೂರ್ಣ LKG 12th ಸುಮಾರು 14 ಶಿಕ್ಷಣವನ್ನ ಒಂದೇ ಸೂರಿನಡಿ ಮಗು ಪಡ್ಕೊಳ್ಳುವಂಥದ್ದು ಪ್ರಮುಖವಾದ ಉದ್ದೇಶ. ಅಂದ್ರೆ ನೀವು ಅಲ್ಲಿಗೆ LKG

0: ಸೇರಿಸ್ತು ಮಗುನ ಅಂತಂದರೆ ಇನ್ನು 14 ವರ್ಷ ಆ ಮಗು ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬೇರೆ ಹೈಸ್ಕೂಲಿಗೆ ಸೇರಿಸ್ಬೇಕು, ಬೇರೆ ಪ್ರೈಮರಿ ಸ್ಕೂಲಿಗೆ ಸೇರಿಸ್ಬೇಕು, ಕಾಲೇಜಿಗೆ ಸೇರಿಸ್ಬೇಕು ಅನ್ನೋದು ಏನೂ ಇಲ್ಲ. ಅದು ಒಂದೇ ಸೂರ್ನಡಿ, ಭೀಮಟ್ಕೇರಿ ಒಂದೇ ಪ್ರಿಮಿಸಸ್ ಒಳಗಡೆ ಅಲ್ಲಿ ಪ್ರೈಮರಿ ಇದೆ, ಎಲ್ ಕೆ ಜಿ, ಯು ಕೆ ಜಿ ಇದೆ, ಹೈಸ್ಕೂಲ್ ಇದೆ, ಕಾಲೇಜ್ ಇದೆ, ಎಲ್ಲವೂ ಕೂಡ ಒಂದೇ ಸೂರ್ನಡಿ ಕೊಡುವಂಥದ್ದು ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಾವು ಹೇಳಿದಿರೋ ರೀತಿ ಮಟ್ಕೇರಿಯಲ್ಲಿ ಪ್ರಾರಂಭ ಆಗಿದೆ. ಇದರ ಪ್ರಮುಖವಾದ ಉದ್ದೇಶಗಳು ಅಂತಂದರೆ ಎಲ್ ಕೆ ಜಿಯಿಂದ ಶಿಕ್ಷಣವನ್ನು ಕೊಡ್ತೀವಿ, ಜೊತೆಗೆ ಆಂಗ್ಲ ಮಾಧ್ಯಮದಲ್ಲಿ ಬೈಲಿಂಗ್ವೇಲ್ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲೂ ಪಾಠ ಬೋಧನೆ ಮಾಡ್ತೀವಿ, ಆ ಇಂಗ್ಲೀಷಲ್ಲೂ ಪಾಠ ಬೋಧನೆಯನ್ನು ಮಾಡ್ತೀವಿ. ಇದು ಬೇರೆ ಶಾಲೆಗಳಲ್ಲಿ ಇಲ್ಲ. ಬೇರೆ ಶಾಲೆಗಳಲ್ಲಿ ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲೀಷ್ ಮೀಡಿಯಂ, ನಮಗೆ ಪೋಷಕರಿಗೆ ಏನು ಬೇಕಾಗಿರೋಂಥದ್ದು ಇಂಗ್ಲೀಷ್ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ಬೇರೆ ಕಾನ್ವೆಂಟಿಗೆ ಸೇರಿಸ್ಬೇಕು ಇಂಗ್ಲೀಷ್ ಮೀಡಿಯಂ ಅನ್ನೋದು ವ್ಯಾಮೋಹ ಇರುತ್ತೆ. ಅದರಲ್ಲೂ ಕೂಡ ಕಾಡಿನಂಚಿನ ಪ್ರದೇಶದಲ್ಲಿ ಬಹುಪಾಲು ವ್ಯವಸಾಯ ಆಧಾರಿತ ಕೂಲಿ ಕಾರ್ಮಿಕರ ಕುಟುಂಬರು ಎಲ್ಲೂ ಕೂಡ ಆ ಥರದ ಸೇರಿಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಅದನ್ನು ಅರ್ಥಂಥ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಈಗ ಈ ಥರ KPS ಶಾಲೆಗಳನ್ನು ಪ್ರಾರಂಭ ಮಾಡಿ ಅದನ್ನು ಬಲವರ್ಧನೆಗೊಳಿಸುವಂಥದ್ದು, ಅಲ್ಲಿ ಬಿಲ್ಡಿಂಗ್ಗಳಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು ಮಾಡೋಂಥ ಕೆಲಸವನ್ನು ಮಾಡ್ತಾ ಇದೆ.
1: ಓಕೆ, ಮತ್ತೆ ಪಬ್ಲಿಕ್ ಶಾಲೆ ಅಂತ ಹೇಳಿ ಈಗ ನೇರವಾಗಿ ಮ್ಯಾಗ್ನೆಟ್ ಶಾಲೆ ಅಂತ ಮಾಡ್ತಾರೆ, ಪಂಚಾಯತಿಗೆ ಒಂದು ಶಾಲೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಬಟ್ ಆದ್ರೆ ಈಗ ಹಳ್ಳಿಗಳಲ್ಲಿರೋಂಥ ಮಕ್ಕಳಿಗೆ, ಹಳ್ಳಿಗಳಲ್ಲಿರೋ ಶಾಲೆಗಳನ್ನ ಕ್ಲೋಸ್ ಮಾಡಿದ್ರೆ ಹಳ್ಳಿಗಳಲ್ಲಿರೋ ಮಕ್ಕಳಿಗೆ ಈಗ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಪ್ಪಂಡವ್ರು ಮಾಡ್ಬೇಕಾದ್ರೆ ಕೆಲವು ಬಾರಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಇಂದ ಬರ್ಬೇಕು. ಅದಕ್ಕೆ ಸಾರ ಬಸ್ ವ್ಯವಸ್ಥೆ, ಸ್ಕೂಲ್ ಬಸ್ ವ್ಯವಸ್ಥೆ ಅಥವಾ ವೆಹಿಕಲ್ ವ್ಯವಸ್ಥೆ ಇರೋದಿಲ್ಲ.
0: ಈಗ ಒಂದು ಶಾಲೆನೂ ನಾವು ಮುಚ್ಚಿಲ್ವಲ್ಲ, ಈಗ KPS ಮಟ್ಕೆರೆ ಇದೆ. KPS ಮಟ್ಕೆರೆ ಸುತ್ತ ಬರೋಂತಹ ಯಾವುದೇ ಹಳ್ಳಿಲೂ ಕೂಡ ಎಲ್ಲ ಹಳ್ಳಿಲೂ ಶಾಲೆ ಇದೆ. ಆ ಕಡೆ ಮೂಲೆ ಮಳೆಯೂರು ಇರ್ಬೋದು, ಆ ಕಡೆ ನಿಮ್ಮ ಕೂಡ್ಗಿ ಆಗಿರ್ಬೋದು, ಕುಣ್ಣೆಗಲ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಕಾಳಿಗುಂಡಿ ಆಗಿರ್ಬೋದು, ಶಿವಪುರ ಆಗಿರ್ಬೋದು, ಚಿಕ್ಕಬರ್ಗಿ, ಕಾಡಬೇಗೂರು, ದೊಡ್ಡಬರ್ಗಿ ಎಲ್ಲೂ ಕೂಡ ಒಂದು ಶಾಲೆನೂ ಮುಚ್ಚಿಲ್ಲ. ನಾವು 10 ಮಕ್ಕಳು 8 ಮಕ್ಳು ಇದ್ರೂ ಶಾಲೆಗಳು ನಡೀತಾ ಇದೆ. ಇಲ್ಲ ಇಲ್ಲ, ಈಗ KPS ಶಾಲೆ ಅಂತಂದ್ರೆ ನಿಮ್ಮ ಮಕ್ಕಳನ್ನೆಲ್ಲ ಅಲ್ಲಿಗೆ ಸೇರಿಸಿ ಅಂತ ಅರ್ಥ ಅಲ್ಲ, ಈ ಸ್ಕೂಲ್ ಮುಚ್ಚಿಬಿಡ್ತೀವಿ ಅಂತಲ್ಲ. ಈಗ ಭೀಮಟ್ಕೆರೆ 7 ವರ್ಷದಿಂದ KPS ಶಾಲೆ ನಡೀತಿದೆ, ಅದರ ಇದಾಗಿ ನಾವು ಯಾವ ಶಾಲೆನೂ ಮುಚ್ಚಿಲ್ಲ. ಇಲ್ಲಿ ಮ್ಯಾಗ್ನೆಟ್ ಶಾಲೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಎಲ್ಲೂ ಕೂಡ ಇಡೀ ತಾಲೂಕಿನಲ್ಲಿ ಒಂದೇ ಒಂದು ಶಾಲೆನೂ ಕೂಡ ನಾವು ಮುಚ್ಚಿಲ್ಲ, ಮುಚ್ಚೋದು ಇಲ್ಲ. ಅದ್ರ ಜೊತೆಗೆ ಈ ಸರಿ 2 ಶಾಲೆ ಹೊಸದಾಗಿ ತೆರಿತಾ ಇದ್ದೀವಿ, 2 ವರ್ಷದ ಹಿಂದೆ ಮುಚ್ಚೋಗಿತ್ತು. ಕರೋನಾ ಸಂದರ್ಭದಲ್ಲಿ ಮುಚ್ಚಿದ್ದ 2 ಶಾಲೆನ ಇವಾಗ ತೆರಿತಾ ಇದ್ದೀವಿ ನಾವು HD Kote ತಾಲೂಕಿನಲ್ಲಿ, ಒಂದು ಬಸಾಪುರ ಅಂತ, ಒಂದು ದೇವರಾಜನಗರ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸರ್ಕಾರ ಒಂದೂ ಶಾಲೆಯನ್ನು ಮುಚ್ಚೋದಿಲ್ಲ, ಅದರ ಬದಲಾಗಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಬಲವರ್ಧನೆ ಮಾಡುತ್ತೆ. ದಯಮಾಡಿ ಯಾರೋ ಹೇಳೋಂಥ ತಪ್ಪು ಮಾಹಿತಿಗೆ ಕಿವಿಗೊಡಬೇಡಿ, ಶಾಲೆ ಮುಚ್ಚುತ್ತೆ ಶಾಲೆ ಮುಚ್ಚುತ್ತೆ ಅನ್ನೋದನ್ನ.
2: ಓಕೆ, ಧನ್ಯವಾದಗಳು ಗೋವಿಂದ್ರಾಜರ್ ಕರೆ ಮಾಡಿದ್ದಕ್ಕೆ. ಸರಿ, ಈಗ KPSC ಶಾಲೆಗಳು ಈಗ ಹೊಸದಾಗಿ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಏನಾದ್ರು ಪ್ರಾರಂಭ ಆಗ್ತದೆ?
0: ಈ ಶಾಲೆಗೆ 26-27 ಸಾಲಿಗೆ ಹೊಸದಾಗಿ HD Kote ಸರಗೂರು ತಾಲೂಕಿಗೆ ಒಟ್ಟು 3 KPS ಶಾಲೆಗಳು ಶಾಂಕ್ಷನ್ ಆಗಿವೆ. 3 ಒಂದು ಒಮ್ಮರಗಳ್ಳಿ, 2ನೇದು ಕೆಂಚನಹಳ್ಳಿ, 3ನೇದು ಸರಗೂರು. ಇವು 3 ಶಾಲೆಗಳು KPS ಶಾಲೆಗಳಿವೆ. ಭಾಳ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಯಾವ ರೀತಿಯಾದ ಶಿಕ್ಷಕರನ್ನ ಕೊಡಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆದಮೇಲೆ, ಅದು June 1 ಮೊನ್ನೆ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಶಿವಮೊಗ್ಗದಲ್ಲಿ, ಅದನ್ನು ಸೊ ತಮಗೆಲ್ಲ ಗೊತ್ತಿರೋವಂಥದ್ದು ಮುಂದಿನ ದಿನದಲ್ಲಿ ಪ್ರಾರಂಭ ಆಗುತ್ತೆ. ಬಟ್ KPS ಅಂತೂ 100% ಈ 3 ಈ ಸರ್ನಲ್ಲಿ ಪ್ರಾರಂಭ ಆಗುತ್ತೆ.
2: ಓಕೆ, ಸರಿ, ಗೋವಿಂದರಾಜ್ ಅವರು ಹೇಳಿದಂಗೆ ಏನಾದ್ರು ವೆಹಿಕಲ್ ವ್ಯವಸ್ಥೆಗಳು ಕೂಡ ಇರುತ್ತೆ KPSC ಶಾಲೆಗಳಿಗೆ, ಹೇಗೆ ಸರ್ ಈ ಸಾಲಿ?
0: ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅದು ವೆಹಿಕಲ್ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಯಾರಾದರೂ ದಾನಿಗಳು ಅಥವಾ ಯಾವ್ದಾದ್ರು ಇಂಡಸ್ಟ್ರಿಯವರು CSR ಫಂಡಿಂದ ವೆಹಿಕಲ್ ಅನ್ನ ತಂದ್ಕೊಟ್ರೆ, ಸೊ ಅದಕ್ಕೆ ಮೇಂಟೆನೆನ್ಸ್, ಅದಕ್ಕೆ ವೆಹಿಕಲ್ ಅವ್ರು ಕೊಟ್ರೆ ಮೇಂಟೆನೆನ್ಸ್ ಇದು ಫ್ಯೂಯಲ್ ಮತ್ತೊಂದು ಅದನ್ನ ಸರ್ಕಾರ ಇಲಾಖೆ ಬರೆಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಇಲಾಖೆ ಮಾಡಿರೋಂಥದ್ದು.
2: ಓಕೆ ಓಕೆ ಸರ್, ಅದ್ರ ಜೊತೆಗೆ ಈಗ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಒಂದು ಪ್ರಮುಖವಾಗಿ ಏನೇನು ಹೊಸ ಯೋಜನೆಗಳು ಅಥವಾ ಹೊಸ ಕ್ರಮಗಳನ್ನ ಕೈಗೊಂಡಿದೆ ಸರ್? ಅದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೆ ಕರೆ ಇದೆ, ಹಲೋ ಹಲೋ
3: ಹಲೋ ಸರ್ ನಮಸ್ಕಾರ, ನಾವು ಚಿಕ್ಕೂರಿನಿಂದ ಸರ್ ಕೇಬಲ್ ಸರ್.
0: ನಮಸ್ಕಾರ ಚಿಕ್ಕೂರು, ಇವತ್ತೇ ಮಾತಾಡದೆ ನಿಮ್ದು ಶಾಲೆ ಪೂರ್ಣವಾಗಿ ಕುಸ್ತಿರೋ ಅಂತದ್ದು, ಅದು ಸೀಟ್ ಕುಸ್ತಿರೋ ಅಂತದ್ದು ತಾಸ್.

0: ಸುಂದರ್ ಜೊತೆಗೂ ಮಾತಾಡಿದ್ದೀನಿ. ಇವತ್ತು ನಮ್ಮ ಮೇಲಧಿಕಾರಿಗಳ ಸಭೆಯಲ್ಲೂ ಕೂಡ ಹೇಳಿದ್ದೀವಿ, ಅದನ್ನ ಡಿ ಸಿ ಅವ್ರು ಕಳಿಸಿ ಅದು ಎನ್ ಡಿ ಆರ್ ಎಫ್ ಫಂಡಿಂದ ಆಗ್ಬೇಕಾಗಿರತ್ತದ್ದು. ಮಳೆ ಹಾನಿಗಳಿಗೂ ಅದು ಒಳಗಾಗುತ್ತವಲ್ಲ, ಮನೆಗೆ ಹಾನಿ ಒಳಗಾದಂತಹ ಒಂದು ನಿಧಿ ಮನೆ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರ್ ಜೊತೆಗೂ ಹೇಳಿದೆ, ತಹಸೀಲ್ದಾರರು ತಕ್ಷಣನೇ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಚಕ್ಕೂರು ಸೇಮ್ ನಿಮ್ ತರನೇ ಒಂದು ಗಂಗಡ ಬಸಳ್ಳಿಲಿ ಆಗಿದೆ.
1: ಅವತ್ತು ನೀವು ಬಂದಿದ್ದಲ್ಲ ಸರ್, ಅವತ್ತು ಒಂದ್ ಮನವಿ ಕೊಟ್ಟಿದ್ವಿ.
0: ಹೌದೌದು,
1: ಎಲ್ಲ ಕೊಟ್ಟಿದ್ವಿ. ಹೌದು ಸರ್, ನಾನ್ ರವೀಂದ್ರ ಅಂತ ಮಾಜಿ ಅಧ್ಯಕ್ಷರು ಚಕ್ಕೂರಿಂದ.
0: ಗೊತ್ತಾಯ್ತು ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು.
1: ಸರಿ ಸರಿ,
0: ಮಾಡಿಸ್ತೀವಿ ಅದು ಖಂಡಿತ.
1: ಅದೊಂದು ಸ್ವಲ್ಪ ಶಾಲಾ ಪ್ರಾರಂಭ ಆಗಲ್ಲ, ನಿಮ್ಗೆ ಗೊತ್ತೇ.
0: ಗೊತ್ತು ಗೊತ್ತು, ಖಂಡಿತ ಮಾಡ್ತೀವಿ. ಅದು ಇದೆ, ಬಟ್ ಒಂಚೂರು ಇಂಜಿನಿಯರ್ ಇಂದ ಒಂದು ಎಸ್ಟಿಮೇಶನ್ ಕೊಡಿ ಅಂತಂದ್ರೆ ಕೊಟ್ಟ ತಕ್ಷಣ ಮಾಡಿಸ್ಬಿಡ್ತೀವಿ. ಧನ್ಯವಾದಗಳು ರವೀಂದ್ರ ಅವರೇ, ಕರೆ ಮಾಡಿದ್ದಕ್ಕೆ.
1: ಆಯ್ತು ಸರ್, ಆಯ್ತು.
2: ಸರ್, ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸತಕ್ಕಂಥ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಇಲಾಖೆ ಏನು ಹೊಸ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಸರ್?
0: ಹೊಸದಾಗಿ ಅಂತಂದ್ರೆ ಪೋಷಕರಲ್ಲಿ ಇರುವಂತದ್ದು ಆಂಗ್ಲ ಭಾಷಾ ಮಾಧ್ಯಮದ ಒಂದು ವ್ಯಾಮೋಹವನ್ನ ತಪ್ಪಿಸೋಕ್ಕೋಸ್ಕರ ದ್ವಿಭಾಷಾ ಮಾಧ್ಯಮಗಳನ್ನ ತೆರೀತಾ ಇದೆ. ಎಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಸಕ್ತಿಯನ್ನು ಹೊಂದ್ತಾ ಇದ್ರು ಅಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನ ಪ್ರಾರಂಭ ಮಾಡ್ತಾ ಇದ್ರು. ಇವತ್ತು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಲ್ಲಿ ಸುಮಾರು 37 ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆಗಿದೆ. ಸೊ ಹಾಗೇನಾಗುತ್ತೆ ಅಂದ್ರೆ ನಮಗೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನಾವು ಎಲ್ ಕೆ ಜಿ ಇಂದಲೇ ಕೊಟ್ಕೊಂಡು ಬಂದ್ರೆ ಪಿ ಯು ಮುಗಿಯವರಿಗೆ 14 ವರ್ಷ ಶಿಕ್ಷಣವನ್ನ ಸರ್ಕಾರಿ ಶಾಲೆಯಲ್ಲಿ ನೀಡಿದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ ಕೆ ಜಿ ಯು ಕೆ ಜಿನ ಕೊಡುವಂಥದ್ದು ದ್ವಿಭಾಷಾ ಮಾಧ್ಯಮವನ್ನ ಮಾಡುವಂಥದ್ದನ್ನ ನಾವು ಇಲಾಖೆ ಮಾಡ್ತಾ ಇದೆ.
2: ಓಕೆ ಸರ್, ಹಾಗೇನೆ ಈಗ ಈ ಒಂದು ಸಾಲ ಬಿಟ್ಟ ಮಕ್ಕಳನ್ನ ಮರಳಿ ಸಾಲಿಗೆ ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳು ಅಥವಾ ರೂಪುರೇಷೆಗಳನ್ನ ಮಾಡಲಾಗಿದೆ ಸರ್?
0: ಈಗ ಶಾಲೆ ಬಿಟ್ಟಂತ ಮಕ್ಕಳನ್ನ ನಾವು ಪ್ರಮುಖವಾಗಿ ಅವ್ರು ಬಿಡ್ಲಿಕ್ಕೆ ಕಾರಣ ಬೇರೆ ಬೇರೆ ಇರುತ್ತೆ, ಯಾಕೆಂದ್ರೆ ಅದು ಪೋಷಕರ ಹಿನ್ನೆಲೆ. ಒಂದು ಸಾಮಾನ್ಯವಾಗಿ ತಂದೆ ತಾಯಿ ಇಬ್ರು ಇದ್ದು ಇಬ್ರು ಕೂಲಿಗೆ ಹೊರಟೋಗಿರ್ತಾರೆ, ಕೇರಳಕ್ಕೋ ಎಲ್ಲೋ ಹೋಗ್ತೀವಿ ಅಂತ ಹೋಗಿರ್ತಾರೆ. ಅಜ್ಜಿ ಒಬ್ರು ಇರ್ತಾರೆ, ಅಲ್ಲಿ ಬಿಟ್ಬಿಟ್ಟಿರ್ತಾರೆ. ಅಜ್ಜಿಗೆ ಆ ಮಗು ಹಿಡ್ತಾ ಇರಲ್ಲ, ಎದ್ರುಕೊಳ್ಳಲ್ಲ ಮಗು ಅತ್ತಿಗೆ. ಆ ಮಗು ಏನ್ ಮಾಡ್ತಾನೆ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗೋಂಥದ್ದು ಅಲ್ಲಿ ಇಲ್ಲಿ ನಿಂತಿರೋದು, ಸ್ಕೂಲ್ ಬಿಟ್ಬಿಡೋಂಥದ್ದು, ತಂದೆ ತಾಯಿ ಅಲ್ಲಿ ಹೋಗ್ತಾ ಇರ್ತಾರೆ ಮಾಡ್ತಾರೆ. ಈ ಥರದೆಲ್ಲ ನಾವು ಶಾಲೆ ಮನೆಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನೈಜವಾಗ್ನವ್ರು ಅಂತ ನಡೆಯಂತ ಇರೋಂಥದ್ದು. ಮತ್ತೆ ಕೆಲವು ಸಿಂಗಲ್ ಪೇರೆಂಟ್ ಇರ್ತಾರೆ, ಆ ತರದಂತವು. ಇನ್ನು ಕೆಲವು ಕಡೆ ಅವಕಾಶ ಇದ್ರು ಕೂಡ ಆಸಕ್ತಿ ಇಲ್ಲ, ಪೋಷಕರಿಗೂ ಕೂಡ ಜಾಗೃತಿ ಇಲ್ಲ, ಮಕ್ಕಳಿಗೂ ಕೂಡ ಆಸಕ್ತಿ ಇಲ್ಲ. ಇಂತಹ ಮಕ್ಕಳನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸಾಧ್ಯವಾದದ್ದು ಹಾಸ್ಟೆಲ್ಗೆ ಸೇರಿಸ್ತಾ ಇದೀವಿ. ಇಲ್ಲ ಆದ್ರೆ ಒಂದಿನ ಎರಡು ದಿನ ತಪ್ಪಿಸ್ಕೊಳ್ಳೋದಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ಗಳು ಸಾಕಷ್ಟು ಇರೋದ್ರಿಂದ ಹಾಸ್ಟೆಲ್ಗಳನ್ನ ಸೇರಿಸಿ ಆ ಮಕ್ಕಳನ್ನ ರೆಗ್ಯುಲರ್ ಆಗಿ ಬರೋ ರೀತಿ ವಾಚ್ ಅಂಡ್ ವಾರ್ಡ್ ಮಾಡ್ತಾ ಇದ್ವಿ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
1: ಸರ್,
2: ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಹೇಳಿ ಹೇಳಿ, ಏನಂತ
1: ಸರ್? ನಮ್ದೊಂದು ಬೇಡಿಕೆ, ಸಾಗರಗೆ ಒಂದು ಪಬ್ಲಿಕ್ ಶಾಲೆ ಮಾಡ್ತಾರೆ.
0: ಮುಂದಿನ ದಿನಗಳಲ್ಲಿ ಆಗ್ಬೋದು ಬಿಡಿ, ಈಗ ಸಾಗರ ಯಾಕೆಂದ್ರೆ ಅಲ್ಲಿ ಹೈಸ್ಕೂಲ್ ಇದೆ, ಪ್ರೈಮರಿನೂ ಇದೆ, ಸಾಗರ ಕಾಲೋನಿನೂ ಇದೆ, ಮೂರ್ ಶಾಲೆ ಅಲ್ಲೇ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ, ಈಗ ಹಂತಂತವಾಗಿ ಸರ್ಕಾರ ಹೇಳಿರೋದನ್ನು ಪಂಚಾಯತಿಗೆ ಒಂದು ಕೆ ಪಿ ಶಾಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಫೇಸ್ ಅಲ್ಲಿ 200 ಆಗಿದೆ. ಸೊ ಮುಂದಿನ ದಿನ 2000 ಮಾಡ್ತೀವಿ ಕೆ ಪಿ ಶಾಲೆ ಅಂತ ಹೇಳಿರೋದು ಸರ್ಕಾರ. ಖಂಡಿತ ಆಗತ್ತೆ, ಖಂಡಿತ ಮುಂದಿನ ದಿನಗಳಲ್ಲಿ 100% ಆಗಿ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ. ಸರ್, ಈಗ ಈಗ ತಾವೇ ಹೇಳಿದ್ರಂಗೆ ಮತ್ತೆ ಕೆಲವು ಈಗ ಶಾಲೆಗಳಲ್ಲಿ ಕೆಲವು ಶೌಚಾಲಯಗಳಿರ್ಬೋದು, ಕೆಲವು ಬಿಲ್ಡಿಂಗ್ಗಳು ಅಂತ ಕೆಲವು ರಿಪೇರಿ ವರ್ಕ್ಗಳಿರ್ಬೋದು. ಸೊ ಇದನ್ನೆಲ್ಲ ಹೇಗೆ ಸರ್ ಯಾವ ತರ ಒಂದು ರಿಪೇರಿ ಮಾಡಿಸೋದಕ್ಕೆ ಇಲಾಖೆಯಿಂದನೇ ಮಾಡಿಸ್ಬೋದು, ಅದು ಎಸ್ ಡಿ ಎಂ ಸಿ ಕಡೆಯಿಂದ ಆ ಥರದ ಏನಾದ್ರು ವ್ಯವಸ್ಥೆ ಇದೆಯಾ ಹೇಗೆ ಸರ್?
0: ಈಗ ಸಾಕಷ್ಟು ಇಲಾಖೆಯಿಂದಲೇ ಕೊಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಎಸ್ ಡಿ ಕೋಟೆ ತಾಲೂಕು, ಸರಗೂರು ತಾಲೂಕು ಮಳೆ ಇನ್ನೇನು ಪ್ರಾರಂಭ ಆಗುತ್ತೆ, ಹಳೆ ಕೊಠಡಿಗಳು ಶಿಥಿಲ ಆಗುವಂಥದ್ದು, ಬಿದ್ದೋಗುವಂಥದ್ದು, ಇದು ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೆರೆ ಹಾನಿ ಅಥವಾ ಮಳೆ ಹಾನಿ ವಿಪತ್ತು ನಿರ್ವಹಣಾ ನಿಧಿ ಏನಿದೆ ಅದು ಪ್ರತಿ ವರ್ಷ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರ ಜಿಲ್ಲಾಧಿಕಾರಿಗಳ ಮೂಲಕ ಶಾಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೆ. ಸೊ ಅದೇ ರೀತಿ ಈ ಸರಿನೂ ಕೂಡ ನಾವು 54 ಶಾಲೆಗಳನ್ನು ಪಟ್ಟಿ ಮಾಡ್ಕೊಂಡಿದ್ವಿ ಯಾವ್ಯಾವ ಶಾಲೆಗಳಿಗೆ ದುರಸ್ತಿ ಇದೆ ಅಂತ. ಅದನ್ನ ಸರ್ಕಾರದ ಹಂತದಲ್ಲಿ ಒಂದು ದುರಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇದು ಪರಿಹಾರ ನಿಧಿ ಸರ್ಕಾರದಿಂದ ಮಾತ್ರ ಅದು. ಇನ್ನು ಉಳಿದಂತೆ ಬೇರೆ ದುರಸ್ತಿಗಳನ್ನ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ದುರಸ್ತಿಯನ್ನ ತಾಲೂಕು ಪಂಚಾಯಿತಿ ಮತ್ತೆ ಮಾನ್ಯ ಶಾಸಕರ ನಿಧಿಗಳಿಂದ ಮಾಡ್ತಾರೆ.

0: ಇಲ್ಲ ಸರ್, ಕ್ಲೀನ್ ಆಗಿಲ್ಲ ಸರ್, ಶೌಚಾಲಯ ದುರಸ್ತಿ ಇದೆ, ಈ ತರ ಇದೆ ಅನ್ನೋದು ಒಂದು ಒಂದು ಇದಾದ್ರೂ ಕೂಡ ಕೆಲವರು ಅವರೇ ಸೇರ್ಕೊಂಡು ಯಾವುದೋ ಒಂದು ಎನ್ ಜಿ ಒ ಮೂಲಕನೋ, ಒಂದು ಕಂಪ್ನಿ ಮೂಲಕನೋ, ಪಂಚಾಯತ್ ಅವ್ರ ಮೂಲಕನೋ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರೋಂಥ ನಿದರ್ಶನಗಳು ಸಾಕಷ್ಟಿವೆ. ಈಗ ಎಸ್ ಟಿ ಎಂ ಸಿ ಸ್ಟ್ರೆಂಥನ್ ಆಗಿದೆ, ಮೊದಲಿಗಿಂತ ಕಂಪೇರ್ ಮಾಡಿಕೊಂಡ್ರೆ ಈಗ ಜವಾಬ್ದಾರಿ ಬಂದಿದೆ ಅವ್ರಗಳಿಗೆ. ಮೊದಲು ಒಂದು ಸಭೆ ಕರೆದ್ರೂ ಬರ್ತಾ ಇರಲಿಲ್ಲ, ಇವಾಗ ಬರ್ತಾ ಇದ್ದಾರೆ.
1: ಸರ್, ಹಾಗೆ ಈ ಒಂದು ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳು ಅಥವಾ ಕಾರ್ಯಕ್ರಮಗಳನ್ನ ಈ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಸರ್?
0: ಒಂದು ಈ ತರ ಎಸ್ ಟಿ ಎಂ ಸಿಯ ಪೋಷಕರ ಮಹಾಸಭೆಯನ್ನ ಮಾಡುವಂಥದ್ದು. 1ನೇ ತಾರೀಕು ಪೋಷಕರ ಮಹಾಸಭೆ ಇದೆ. ಆ ಸಭೆಯಲ್ಲಿ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ನೀಡುವಂತಹ ಸವಲತ್ತುಗಳಿರ್ಬೋದು, ಯೋಜನೆಗಳಿರೋದು, ಕಾರ್ಯಕ್ರಮಗಳಿರ್ಬೋದು ಅದು, ಮತ್ತು ಕೆ ಪಿ ಎಸ್ ಶಾಲೆಗಳನ್ನ ಮಾಡ್ತಾ ಇರೋಂಥದ್ದು, ದ್ವಿಭಾಷ ಮಾಧ್ಯಮವನ್ನ ಬೈಲಿಂಗ್ವೆಲ್ ಮಾಡ್ತಾ ಇರೋದು, ಎಲ್ ಕೆ ಜಿ ಯು ಕೆ ಜಿಯನ್ನ ಪ್ರಾರಂಭ ಮಾಡ್ತಾ ಇರೋಂಥದ್ದು, ಪಿ ಎಂ ಶ್ರೀ ಶಾಲೆಗಳಿವೆ, ಕೆ ಪಿ ಎಸ್ ಸಿ ಶಾಲೆಗಳಿವೆ, ಇವುಗಳ ಬಗ್ಗೆ ಎಲ್ಲವೂ ಕೂಡ ಜನಗಳಿಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಿದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಅದನ್ನ ಮಾಡಿಸ ಅಂತ ಹಂತದಲ್ಲಿ ನಾವು ಮಾಡ್ತಾ ಇದೀವಿ. ತಾವೇ ಕೇಳಿರ್ಬೋದು, ನಿನ್ನೆ ಎಲ್ಲ ಒಂದು ಮೀಡಿಯಾದಲ್ಲಿ ನೋಡಿದ್ವಿ, 2434 ಮಕ್ಕಳು ಕೆಆರ್ಪೇಟೆ ಕೆ ಪಿ ಎಸ್ ಶಾಲೆಯಲ್ಲಿ ಒಂದು ಅಡ್ಮಿಷನ್ ಆಗಕ್ಕೆ ಸಖತ್ ಕ್ಯೂ ಅಂತ ಎಲ್ಲ ಒಂದು ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಆತರ ಕೆ ಪಿ ಎಸ್ ಶಾಲೆಗಳು ಸ್ಟ್ರೆಂಥನ್ ಆಗ್ತಾ ಇದಾವೆ. ನಮ್ಮಲ್ಲೂ ಈಗ ಅಂತರ್ಸಂತೆ ಇದೆ, ಹೆಚ್ಚು ಕಡಿಮೆ 1,000 ಮಕ್ಕಳಿದ್ದಾರೆ ಅಲ್ಲಿ ಅಂತರ್ಸಂತೆಯಲ್ಲಿ, ಕಾಲೇಜು, ಹೈಸ್ಕೂಲು, ಪ್ರೈಮರಿ ಎಲ್ಲ ಸೇರ್ಕೊಂಡು. ಸೊ ಇಲ್ಲೂ ಕೂಡ ನಮ್ದು 700 ಮಕ್ಕಳು ಆಗ್ತಾರೆ ಇಲ್ಲಿ ಬಿಮಟ್ಕೇರಿಲ್ಲೂ. ಇವತ್ತು ನೀವು ಸರ್ಗೂರ್ ಮಾಡಿದ್ರು, ಸರ್ಗೂರ್ ಬಾಯ್ಸು, ಸರ್ಗೂರ್ ಗರ್ಲ್ಸು, ಮತ್ತು ಸರ್ಗೂರ್ ಹೈಸ್ಕೂಲ್ ಬಾಯ್ಸು, ಹೈಸ್ಕೂಲ್ ಗರ್ಲ್ಸು, ಬಿಡ್ಗಲ್ ಸ್ಕೂಲು, ಇವೆಲ್ಲನೂ ಸೇರಿಸ್ಕೊಂಡು ಒಂದಲ್ಲಿ ಕೆ ಪಿ ಎಸ್ ಮಾಡಿದ್ರೆ, ಒಂದು ಸೆಂಟರ್ ಅಂತ ಮಾಡಿದ್ರೆ, ಸೊ ಆಟೋಮೆಟಿಕ್ ಆಗಿ ಮಕ್ಕಳ ಸಂತೆ 1,000 ಹೆಚ್ಚಾಗ್ತವೆ.
1: ಹೌದು,
0: ಆಗ ಓದಿಸ್ಲಿಕ್ಕೂ ಕಂಟಿನ್ಯೂಟಿ ಇರುತ್ತೆ, ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ.
1: ಖಂಡಿತ ಖಂಡಿತ. ಓಕೆ ಸರ್, ಇದ್ರ ಜೊತೆಗೆ ಈಗ ನಾವು ಅಂದ್ರೆ ಇಲಾಖೆ ಎಷ್ಟೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ಸಮುದಾಯದ ಸಹಭಾಗಿತ್ವ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಮುದಾಯದ ಸಹಭಾಗಿತ್ವದಿಂದ ಈ ಒಂದು ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಕಾರ್ಯಗಳು ಬರ್ತದೆ, ಯಾವ ಥರ ಒಂದು ಪ್ರಯತ್ನಗಳು ನಡೀತಾ ಇದೆ ಸರ್?
0: ಇಲ್ಲ, ಸಾಕಷ್ಟು ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಒಂದೊಂದು ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳಾಗಿರ್ಬೋದು, ಮಕ್ಕಳನ್ನ ಶಾಲೆ ಬಿಟ್ಟಂತ ಮಕ್ಕಳನ್ನ ಶಾಲೆಗೆ ಕರ್ತಾರಂತದ್ದಾಗಿರ್ಬೋದು, ಮಕ್ಕಳುಗಳಿಗೆ ಯಾವ್ದಾದ್ರು ಪಾಪ ಒಂದು ಬುಕ್ ಇಲ್ಲ ಅಂತನೋ, ನೋಟ್ ಬುಕ್ ಇಲ್ಲ ಅಂತನೋ, ಮತ್ತೊಂದಿಲ್ಲ, ಯೂನಿಫಾರ್ಮ್ ಏನೇ ಇಲ್ಲ ಅಂತಂದ್ರು ಆ ಸೌಲಭ್ಯ ಕೊಡಿಸೋ ಅಂಥದ್ದನ್ನು, ಏನು ಎಸ್ ಟಿ ಎಂ ಸಿ ಹಂತದಲ್ಲಿ ಅವ್ರಿಗೆ ಕೈಯಲ್ಲಿ ಏನು ಸಹಾಯ ಮಾಡ್ಲಿಕ್ಕಾಗುತ್ತೆ ಅಷ್ಟು ಸಹಕಾರವನ್ನ ಮ್ಯಾಕ್ಸಿಮಮ್ ಕೂಡ ಅಂತದನ್ನು ನೋಡಿದೀವಿ. ಕೆಲವು ಎಸ್ ಟಿ ಎಂ ಸಿ ಅವರು ಈಗ ಒಳ್ಳೊಳ್ಳೆ ರೆಸಾರ್ಟ್ಗಳ ಮೂಲಕ ಸಿ ಎಸ್ ಆರ್ ಫಂಡ್ ಅನ್ನ ಕೊಡಿಸಿ ಶಾಲೆಗಳ ಶೌಚಾಲಯ, ಅಕ್ಷರ ದಾಸೋದ ಕೊಠಡಿಗಳು, ದುರಸ್ತಿ ಈ ಥರದ್ನು ಕೂಡ ಅಭಿವೃದ್ಧಿ ಮಾಡಿಸಿರೋಂಥದ್ದನ್ನು ಕೂಡ ನಾವು ಈ ಕಾಡಂಚಿನ ಪ್ರದೇಶದ ಕೆಲವು ಗ್ರಾಮಗಳಲ್ಲಿ ನಾವು ನೋಡಿದ್ದೀವಿ.
1: ಸರ್, ಈಗ ನಾಗರಾಜ್ ಅವ್ರು ಕರೆ ಮಾಡಿದಾಗ ಕೂಡ ಹೇಳಿದ್ರು, ಅಂದ್ರೆ ಈ ವರ್ಷ ಫಲಿತಾಂಶ ಬಂದ ನಂತರ ನಮ್ಮ ಸ್ಕೂಲ್ಗಳ ತಮ್ಮ ಶಾಲೆಗಳಲ್ಲಿ 4-5 ಮಕ್ಕಳು ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅದೇ ರೀತಿ ಈಗ ಮಕ್ಕಳನ್ನ ಈ ಒಂದು ಖಾಸಗಿ ಶಾಲೆಗಳಿಗಿಂತ ಹೆಚ್ಚಾಗಿ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಸೆಳೆತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ವಿಶೇಷತೆಗಳನ್ನ ಮೂಡಿಸ್ತಕ್ಕಂತ ಒಂದು ಕೆಲಸ ಕಾರ್ಯಗಳು ಅಥವಾ ಆ ಯೋಜನೆಗಳಿದೆ, ಹೇಗೆ
0: ಮಾಡ್ತಾ ಇದೀವಿ? ಇದು ಪ್ರಾಥಮಿಕ ಶಾಲೆ ಅಂದ್ರೆ ತುಂಬಾ ಸಾಗರ, ಅಂದ್ರೆ ತುಂಬಾ ಶಾಲೆಗಳಿವೆ ನಮ್ಮಲ್ಲಿ, 294 ಸರ್ಕಾರಿ ಶಾಲೆಗಳಿವೆ. ಸೊ ಒಂದು ನಮಗೆ ಒಂದು ಈ ಭಾಗದಲ್ಲಿ ಒಂದು ಕೊರತೆ ವಿಚಾರ ಅಂತಂದ್ರೆ, ಸುಮಾರು 53 ಶಾಲೆಗಳು ಶೂನ್ಯ ಶಿಕ್ಷಕರಿರೋದು, ಟೀಚರೇ ಇಲ್ಲ ಶಾಲೆಗಳಲ್ಲಿ, 53 ಶಾಲೆಗಳಲ್ಲಿ ಶೂನ್ಯ ಶಿಕ್ಷಕರಿದ್ದಾರೆ. ಸೊ ಇಂತಹದನ್ನ ನಿರ್ವಹಣೆ ಮಾಡುವಂಥದ್ದು ನಮಗೆ ದೊಡ್ಡ ಚಾಲೆಂಜ್ ಆಗಿದೆ. ಡೆಪ್ಟೇಷನ್ ಕೊಡೋಣ ಅಂತಂದ್ರೆ ಯಾರು ಹೋಗಲ್ಲ. ಈಗ ಕಾಳಿ ಉಂಡಿಲಿಲ್ಲ, ದೊಡ್ಡ ಬರ್ಗಿಲಿಲ್ಲ, ಕಾಡ್ಬೇಗೂರ್ಲಿಲ್ಲ, ಮಳೆಯೂರ್ಲಿಲ್ಲ, ಚಿಕ್ಕ ಬರ್ಗಿಲಿಲ್ಲ, ಶಿವಪುರದಲ್ಲಿಲ್ಲ. ಎಂ ಸಿ ತೊಳಲು ಅಂತ ಕ್ಲಸ್ಟರ್ ಇದೆ, 15 ಶಾಲೆ ಅಲ್ಲಿ ಒಳಪಡುತ್ತೆ. ಎಂ ಸಿ ತೊಳಲಲ್ಲಿ ನಾಗೇಶ್ ಅನ್ನೋರು ಒಬ್ಬರು ಬಿಟ್ರೆ ಇನ್ನೊಬ್ಬರು ಟೀಚರ್ ಇಲ್ಲ. ಈ ತರ ಭೀಮಟ್ಗೆರೆ ಕ್ಲಸ್ಟರ್ ಅಲ್ಲೂ ಇದೆ, ನಮಗೆ ಡಿ ಬಿ ಕುಪ್ಪೆ ಕ್ಲಸ್ಟರ್ ಅಲ್ಲೂ ಇದೆ, ಅಂತರ್ಸಂತೆ ಕ್ಲಸ್ಟರ್ ಅಲ್ಲೂ ಇದೆ, ಈ ತರ ಮುಳ್ಳೂರು ಕ್ಲಸ್ಟರ್ ಅಲ್ಲೂ ಸ್ವಲ್ಪ ಭಾಗ ಈ ತರ ಅಂತ ಇರೋಂಥ ಕಡೆಗೆ ನಾವು ದೊಡ್ಡ ಚಾಲೆಂಜಿಂಗ್ ಆಗಿದೆ. ಅದನ್ನು ಕೂಡ ನಾವು ಒಪ್ಕೊಂಡೆ. ಈಗ ಅಲ್ಲಿ ಅನಿವಾರ್ಯವಾಗಿ ಬೇರೆ ಶಾಲೆಗೆ ಸೇರ್ಸಕ್ಕಾಗಲ್ಲ, ಸರ್ಕಾರಿ ಶಾಲೆಗೆ ಸೇರಿಸ್ಲೇಬೇಕು. ಬಟ್ ಒಂದೂ ಮಗುನು ತಪ್ಪಿಸ್ಕೊಳ್ದಂಗೆ ಸೇರಿಸ್ಬೇಕಾಗಿರೋಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದಕ್ಕೆ ನಾವು ಕಳೆದ ಒಂದು ತಿಂಗಳಿಂದಲೂ ಕೂಡ ದಾಖಲಾತಿ ಆಂದೋಲನಗಳನ್ನ ಮಾಡ್ತಾ ಇದೀವಿ. ಮಕ್ಕಳ ಮನೆ ಮನೆಗಳಿಗೆ ಹೋಗಿ ಪೇರೆಂಟ್ಸ್ ಗಳನ್ನ ಭೇಟಿ ಮಾಡಿ, ಆಧಾರ್ ಕಾರ್ಡ್ ಇಸ್ಕೊಳ್ಳಿ, ಡೇಟ್ ಆಫ್ ಬರ್ತ್ನ ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ, ನೀವೇ ನಮ್ಮ ಯೋಜನೆಗಳನ್ನ ಹೇಳಿ, ಮನೆಗೆ ತಲುಪಿಸಿ ಅವ್ರು ರೀಚ್ ಆಗದೆ ಹೊರತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಆ ಮೂಲಕ ನಾವು ಸ್ವಲ್ಪ ಸರ್ಕಾರಿ ಶಾಲೆ ದಾಖಲಾತಿ ಹೆಚ್ಚು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಇದು ಪೂರ್ಣವಾಗಿ ನಿಂತಿರೋದು ಟೀಚರ್ಗಳ ಮೇಲೆ.
1: ಖಂಡಿತ ಸರ್, ಹೌದು.
0: ಅವ್ರೊಂದು ಸ್ವಲ್ಪ ಸ್ಯಾಕ್ರಿಫೈಸ್

0: ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು. ಈಗ ಅವ್ರು ಏನು 9:30 4:30 ಅಂತಂದ್ರೆ, 4:30 ನಾವು ಹೊಟ್ಟೋಗ್ತೀವಿ ಸರ್, ಮೈಸೂರ್ಗೆ ಹೊಟ್ಟೋಗ್ತೀವಿ, ಕೋಟೆಗೆ ಹೋಗ್ತೀವಿ ಸರ್, ಊರ್ಗೆ ಹೋಗ್ತೀವಿ, ಅಲ್ಲಿ ಮನೆ ಅಂತಂದ್ರೆ, ಪೋಷಕರೆಲ್ಲ ಬರೋದೇ 4 ಗಂಟೆ ಮೇಲೆ, 4:30 ಮೇಲೆ ಮನೆ ಸೇರೋದು, 6 ಗಂಟೆಗೆ ಮನೆ ಸೇರೋದು. ಇವರು ಒಂದು ದಿನ 2 ದಿನ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಪೋಷಕರಿಗೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸಿದ್ರೆ ಖಂಡಿತ ಸರ್ಕಾರಿ ಶಾಲೆಗಳಲ್ಲಿ ಇವ ಸೌಲಭ್ಯಗಳು ತುಂಬ ಇದೆ, ದಾಖಲಾತಿ ಹೆಚ್ಚಾಗುತ್ತೆ.
1: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹಲೋ
1: ಹಾಂ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ ಹೇಳಿ. ಕೇಳ್ತಾ ಇದೆಯಾ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ?
0: ಇದ್ದೀವಿ ಇದ್ದೀವಿ, ಹೇಳಿ ಹೇಳಿ.
2: ಸರ್ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
2: ಸರ್ ಸಣ್ಣ ವಿನಾಯಕ್ ಅಂತ ಹೇಳಿ, ನಾನು ರತ್ನಾಕರ ವಾಲ್ಮೀಕಿ ತಾಲೂಕ್ ನಾಯಕ ಅಧ್ಯಕ್ಷ.
0: ಸರಿ ಸರಿ,
2: ಕಂಗ್ರಾಚುಲೇಷನ್ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಯಾಕಂದ್ರೆ ನಮ್ ತಾಲೂಕ್ ಬಂದ್ಮೇಲೆ ಒಳ್ಳೆ ರಿಸಲ್ಟ್ ನ ಕೊಟ್ಟಿದ್ರಿ, ನಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು.
0: ಆಮೇಲೆ ಕೊಟ್ಟಿರೋರು, ಮಕ್ಕಳು ಬರೆದಿರೋರು, ಟೀಚರ್ ಪಾಠ ಮಾಡಿರೋರು, ನಾವು ಮಾರ್ಗದರ್ಶನ ನೀಡಿದೀವಿ ಅಷ್ಟೇ.
2: ಇರ್ಲಿ ಸರ್, ಮಾರ್ಗದರ್ಶನ
0: ಹೇಳಿ ಹೇಳಿ
2: ಸರ್. ವಾಯ್ಸ್
1: ಹೇಳಿ ಹೇಳಿ, ಕೇಳಿಸ್ತಾ. ತಮ್ಮ ಪ್ರಶ್ನೆ ಇದೆಯಾ ಹೇಳಿ.
2: ಹಲೋ
1: ಹೇಳಿ, ತಮ್ಮ ಪ್ರಶ್ನೆ ಏನಾದ್ರು ಇದೆಯಾ?
2: ವಾಯ್ಸ್ ಸರಿ ಕೇಳ್ತಾ ಇಲ್ಲ.
1: ಇಲ್ಲ ಕೇಳಿಸ್ತಾ ಇದೆ, ನೀವು ಮಾತನಾಡಿ.
2: ಅದೇ ಸರ್, ನಾನು ಕುಣಿಗಲ್ಲು, ನಮ್ಮ ಗ್ರಾಮ ಒಂದು ವಿಲೇಜ್ ಕುಣಿಗಲ್ಲು ಸಾಲ ಇದೆ. ಈಗ ಸಾಲಾಗಿ ನಿಮ್ಗೆ ಮತ್ತೆ ಸ್ಟಾರ್ಟಿಂಗ್ ಬಂದಾಗ ಹೇಳಿದೆ ಒಂದ್ ಬಿಲ್ಡಿಂಗ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ, ಒಂದ್ ಬಿಲ್ಡಿಂಗ್ ಮಾಡ್ಕೊಡಿ.
0: ಈಗ ಅದು ಪ್ಲಾನ್ ಸೇರ್ಕೊಂಡಿದೆ, ಅದನ್ನ ಪ್ರಾರಂಭ ಮಾಡ್ಬೇಕು. ಕೆಲವು ತಾಂತ್ರಿಕ ಕಾರಣದಿಂದ ಕಟ್ಟಡಿಗಳು ಪ್ರಾರಂಭ ಆಗಿಲ್ಲ, ಅದು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಕುಣಿಗಲ್ಲೂ ಕೂಡ 100% ಆಗಿ ಆಗುತ್ತೆ. ಈಗಾಗಲೇ ನಾನು ಹೇಳಿದೆ, ನಮ್ಮ ಲಿಂಗರಾಜರು ಕೂಡ ಕೇಳಿದ್ರು ಅದ್ರ ಬಗ್ಗೆನೆ. ಈಗ ನಮ್ಮಲ್ಲಿ ಕೆಂಚಿನಲ್ಲಿ ಒಂದು ಕೆಪಿಎಸ್ ಶಾಲೆ ಆಗ್ತಾ ಇದೆ ಹೊಸದಾಗಿ, ಸರಗೂರು ಕೆಪಿಎಸ್ ಶಾಲೆ ಆಗ್ತಾ ಇದೆ, ಮತ್ತೆ ಹೊಂಬರ್ಗಳಲ್ಲಿ ಕೆಪಿಎಸ್ ಶಾಲೆ ಆಗ್ತಾ ಇದೆ. ಸರಗೂರು ತಾಲೂಕಿನಲ್ಲಿ 2 ಕೆಪಿಎಸ್ ಶಾಲೆ, ಎಚ್ ಡಿ ಕೋಟೆ ತಾಲೂಕಿಗೆ 1 ಸರ್ಕಾರ ಕೊಟ್ಟಿದೆ.
2: ಮತ್ತೆ ಇನ್ನು ಯಾವ ರೀತಿ ಯೋಜನೆ ಇನ್ನು ಅಭಿವೃದ್ಧಿ ಪಡಿಸ್ತೀರಾ? ಹೇಗೆ?
0: ಖಂಡಿತ ಒಳ್ಳೆ ಯೋಜನೆ ಹಾಕೊಂಡು ನಿಮ್ಮಂತವ್ರ ಸಹಕಾರವನ್ನ ಪಡ್ಕೊಂಡು ಶೈಕ್ಷಣಿಕವಾಗಿ ಇನ್ನು ಕೂಡ ಉತ್ತಮ ಆಗಂತ ಕೆಲಸವನ್ನ ಮಾಡ್ತೀವಿ.
2: ಭೇಟಿ ಮಾಡಿ.
0: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು,
2: ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು ಸಣ್ಣ ಸಣ್ಣ ಮಕ್ಕಳು ಕರೆ ಮಾಡಿದಕ್ಕೆ.
1: ಸರಿ, ಈಗ ಈ ಒಂದು ಪೋಷಕರಲ್ಲಿ ಒಂದು ಸರ್ಕಾರಿ ಶಾಲೆಗಳ ಬಗ್ಗೆ ಅಂದ್ರೆ ಸಾರ್ವಜನಿಕರಲ್ಲಿ ಇರ್ಬೋದು ಅಥವಾ ಪೋಷಕರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದೆ, ಅದನ್ನ ಹೇಗೆ ನಾವು ನಿವಾರಿಸಬಹುದು? ಸರಿ, ಅಂದ್ರೆ ಕೆಲವು ಟೀಚರ್ಸ್ ಇರಲ್ಲ ಸರ್, ಆ ಥರದ್ದೆಲ್ಲ ಕೆಲವೊಂದು ಇರ್ತವೆ. ಈ ಒಂದು ಕಲ್ಪನೆಗಳನ್ನು ನಿವಾರಣೆ ಮಾಡಿ ಮಕ್ಕಳನ್ನ ನಿರಂತರವಾಗಿ ಹಾಜರಾತಿಗೆ ಪಡಿಸ್ತಕ್ಕಂತ ಒಂದು ವ್ಯವಸ್ಥೆನ ಹೇಗೆ ಯಾವ ತರ ಮಾಡಬಹುದು ಸರ್?
0: ಅದು ಮಾಡಬೇಕು ಅಂದ್ರೆ ನಮ್ಮಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು.
1: ಹೌದು,
0: ಪೋಷಕರಿಗೆ ನಂಬಿಕೆ ತರಂತದ್ದು ತುಂಬಾ ಕಷ್ಟಕರವಾದ ಕೆಲಸ.
1: ಖಂಡಿತ
0: ಖಂಡಿತ ಅವ್ರು ನಂಬೇ ನಂಬ್ತಾರೆ. ಯಾಕೆಂತಂದ್ರೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾವು ಮಾಡಿದ್ರೆ ಪೋಷಕರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವರು ಒಂದು ದಿನ ಎಲ್ಲೋ ಬರ್ಲಿಲ್ಲ ಅಥವಾ ಲೇಟ್ ಆಗಿ ನಾನೇ ಇದೆ ಸರ್, ಆ ಮೇಡಮ್ ಕರೆಕ್ಟ್ ಆಗಿ ಬರ್ತಾರೆ ಸರ್, ನೀವು ಬಂದಿರ ಇವತ್ತೇನೆ ಅವರು ಫಸ್ಟ್ ಇದಾಗಿರೋದು ಅಂತ ಹೇಳ್ತಾರೆ, ಲೇಟ್ ಆಗಿ ಬಂದಿರೋದು ಅಂತ. ಸೊ ಅದು ಪೋಷಕರಲ್ಲಿ ಶಿಕ್ಷಕರು ಯಾವ ರೀತಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿ ಕಲಿಸ್ತಾ ಇದ್ದಾರೆ, ಅದು ಆಗುತ್ತೆ. ಒಬ್ರು ಪೋಷಕರು ಯಾವುದೋ ಒಂದು ಗ್ರಾಮ ಇಲ್ಲಿ ಮಲಾರ ಅಂತ ಮಲಾರ ಕಾಲೋನಿ ಅಂತ ಹೇಳ್ಬಿಟ್ಟು ಒಬ್ರು ಲೇಡಿ ಟೀಚರ್ ಇದ್ದಾರೆ. ಪೋಷಕರು ಒಂದು ದಿನ ಹೇಳಿದ್ರು, ಅಂಬೇಡ್ಕರ್ ಜಯಂತಿ ದಿನ ಹೋಗಿದ್ದಾಗ, ಸರ್ ನಮ್ಮ ಸ್ಕೂಲಲ್ಲಿ ಟೀಚರ್ಗೆ ಮಕ್ಕಳೆಲ್ಲ ಮುತ್ಕೊಂಡಿರ್ತವೆ ಸರ್, ಬರ್ಕೊಡಿಗೆ ಬರ್ಕೊಟ್ಟು ಬರ್ಕೊಟ್ಟು ಸಾಕಾಗೋಗ್ತದೆ ಸರ್ ಅವರು. ಇಲ್ಲಿ ನಮ್ಮ ಸ್ಕೂಲಲ್ಲಿ ಯಾವ ಮೇಡಮ್ ಆಗಲಿ ಮೇಸ್ಟರ್ ಆಗಲಿ ಯಾವ ಮರದ ಕೆಳಗಡೆ ನಿಂತ್ಕೊಂಡು ಕ್ಲಾಸ್ ರೂಮ್ ಒಳಗಡೆನೂ ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಲ್ಲ ಸರ್. ನಾನು ಆ ಮಗನ್ನ ಕೇಳಿದೆ ಸರ್, ನಾನು ಅವನ ಮಗ್ಗಿ ಕೇಳಿದೆ, ಓದು ಅನ್ನಿಸ್ದೆ, ಓದ್ದ ಮಗ್ಗಿಗೆ ಕಲಿತ, ಸ್ಕೂಲ್ ಹತ್ರ ನಾನೇ ಹಾಕೋಗಿ ಕೇಳಿ ಸರ್.
1: ಹೌದು,
0: ಈಗ ಅವ್ರು ಕಳಿಸ್ತೇನೆ ಇವನ್ ಕಲ್ತಿದ್ದೇನಾ ಸರ್? ಸುಮ್ ಸುಮ್ನೆ ನಾವು ಮೇಡಮ್ ಸರಿಯಾಗಿ ಬರಲ್ಲ ಫೋನ್ ಅಲ್ಲಿ ಮಾತಾಡ್ತಾ ನಿಂತ್ಕೋತಾರೆ ಅಂತ ನಾವು ಹೇಳಕ್ಕಾಗತ್ತೆ ಸರ್, ಕಲ್ಸಿರಂದ್ಲೆ ಇದೇ ತರ ಹೇಳಿದ್ರು ಅವರು. ಆ ರೀತಿ ಶಿಕ್ಷಕ ಕಲ್ತಾ ಇರ ಅಂದ್ರೆ ಶಿಕ್ಷಕರ ಪೋಷಕರ ಮನಸ್ಸಲ್ಲಿ ಶಿಕ್ಷಕರ ಕೆಲಸ
1: ಹೌದು,
0: ಆ ಪ್ರಾಮಾಣಿಕ ಪ್ರಯತ್ನ ನನಗಿಂತ ಹೆಚ್ಚಾಗಿ ಶಿಕ್ಷಕರಲ್ಲಿರ್ಬೇಕು.
1: ಖಂಡಿತ ಸರ್, ಹೌದು.
0: ಅದು ಈಗ ಈ ಸರಿ ಪ್ರಾಥಮಿಕ

0: ಹಂತದಲ್ಲಿ ಖಂಡಿತ ಮಾಡಿಸ್ತೇನೆ. ಅದನ್ನ ಶೇಕಡ ಒಂದು 100% ಟಾರ್ಗೆಟ್ ಇಟ್ಕೋತೀವಿ, ನೋಡೋಣ ಎಲ್ಲಿವರೆಗೂ.
1: ಹೌದು ಸರ್, ಹೌದು ಹೌದು ಸರ್. ತಾವು ಹೇಳ್ದಂಗೆ ಕೂಡ ನಿನ್ನೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಬಸಾಪುರ ಶಾಲೆಯವರು ಪಾಂಪ್ಲೆಂಟ್ ಎಲ್ಲ ಮಾಡಿಸ್ಬಿಟ್ಟು ಮನೆ ಮನೆಗೆಲ್ಲ ಕೂಡ ಹೋಗ್ಬಿಟ್ಟು
0: ಹೌದು
1: ಮಕ್ಕಳ ಒಂದು ಇದನ್ನೆಲ್ಲ ಮಾಡ್ತಾ ಇದ್ರು. ಸೊ ಆ ಥರ ಒಂದು ಇನಿಷಿಯೇಟಿವ್ ತಗೊಂಡು ಪೋಷಕರು ಇರ್ಬೋದು ಅಥವಾ ಎಸ್ಡಿಎಂಸರ್ ಇರ್ಬೋದು ಅಥವಾ ಗ್ರಾಮಸ್ಥರೆಲ್ಲ ಸೇರಿಸೋದ್ರಿಂದ ಈ ಒಂದು ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿಪಡಿಸೋದಕ್ಕೆ ಬಹಳ ಸಾಧ್ಯ ಅಂತಲೇ ಕೂಡ ಹೇಳ್ಬೋದು ಸರ್. ಇದ್ರ ಜೊತೆಗೆ ಈಗ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಶಾಲಾ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಹೇಗೆ ಈಗ ನಾವು 1 ತಾರೀಕಿಂದ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನಿರಂತರ ಈ ಸಂದರ್ಭದಲ್ಲಿ ಕೆಲವೊಂದು ಕೆಲಸಗಳು ಕಾರ್ಯಗಳು ಕೂಡ ಇರ್ತವೆ ಪೋಷಕರಿಗೆ, ಈ ಸಂದರ್ಭದಲ್ಲಿ ಹೇಗೆ ಸರ್ ಈ ಒಂದು ಶಾಲಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಶೈಕ್ಷಣಿಕವಾಗಿ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಪೋಷಕರು ಹೇಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಸರ್?
0: ಮೊದಲು ನಾವು ಪೋಷಕರಿಗೆ ಹೇಳುವಂಥದ್ದು ಅಂದರೆ, ತಾವು ಎಷ್ಟೇ ಕೆಲಸ ಕೂಲಿ ಕಾರ್ಯ ಕೆಲಸ ಕೆಳಗೆ ಹೋದ್ರೂ ಕೂಡ ಒಂದು 1/2 ಗಂಟೆ ಕೇಳಲಿ ಅವರು. ಅವ್ರು ಏನೇ ಕೆಲಸ ಮಾಡಿಸಿದ್ರು ಮತ್ತೊಂದು ಮಾಡಿದ್ರು, ಗ್ರಾಮೀಣ ಪ್ರದೇಶದಲ್ಲಿ ಅದೆಲ್ಲ ಸಹಜ.
1: ಹೌದು,
0: ಒಂದು 10 ನಿಮಿಷ ಒಂದು 1/2 ಗಂಟೆ ಸ್ಕೂಲಲ್ಲಿ ಏನು ಕೊಟ್ಟರು, ಮೊನ್ನೆ ಸ್ಕೂಲ್ಗೆ ಹೋಗಿದ್ದ, ಊಟ ಏನು ಕೊಟ್ಟರು, ಏನು ಬರ್ದೆ, ಏನು ಒದ್ದ, ಅದನ್ನು ಪ್ರತಿದಿನ ಒಂದು 1/2 ಗಂಟೆಗಳ ಕಾಲ ಪೋಷಕರು ಪ್ರತಿ ಮಗುನ ಕೇಳಬೇಕು. ಪೋಷಕರು ವಿದ್ಯಾವಂತರಾಗಿ ಅನಕ್ಷರಸ್ಥರಾಗಿದ್ರೂ ಕೂಡ ಪ್ರತಿನಿತ್ಯ ಕೇಳಬೇಕು. ಅವ್ರು ಏನಾರು ಆಗಲಿ ಪ್ರತಿನಿತ್ಯ ಕೇಳಿದಾಗ ಏನಾಗುತ್ತೆ, ಮಗುಗೂ ಕೂಡ ಜವಾಬ್ದಾರಿ ಬರುತ್ತೆ, ಪೋಷಕರಿಗೂ ಕೂಡ ಒಡೆತನ ಇರುತ್ತೆ. ಬರೀ ಶಾಲೆ ಮಗನ ವಿದ್ಯಾಭ್ಯಾಸ ಶಾಲೆ ಶಿಕ್ಷಕರಿಗೆ ಸೇರಿದ್ದು ನಮ್ಮ ಜವಾಬ್ದಾರಿ ಇಲ್ಲ ಅನ್ನೋದು ಬೇಡ, ಅವರು ಕೂಡ ಜವಾಬ್ದಾರಿ ಆಗಬೇಕು.
1: ಖಂಡಿತ ಸರ್, ಖಂಡಿತ.
0: ಅವ್ರು ಹೇಳ್ಕೊಡಿ ಅಂತ ನಾವು ಹೇಳಲ್ಲ, ಅಟ್ಲೀಸ್ಟ್ ಕೇಳಿ ಅಂತ ಹೇಳ್ತೀವಿ.
1: ಓಕೆ ಸರ್, ಈ ವರ್ಷ ಈ ಶಾಲಿನಲ್ಲಿ SSLC ಅಥವಾ 10ನೇ ತರಗತಿ ಮಕ್ಕಳಿಗೆ, ಅಂದ್ರೆ ತಾವು ಹೋದ ಸರಿ ಬಂದಾಗಲೇ ಶುರು ಮಾಡಿದ್ರಿ ಕಲಿಕಾ ಖಾತ್ರಿ ಪರೀಕ್ಷೆ ಮುಖಾಂತರ ಮಕ್ಕಳ ಒಂದು ಕಲಿಕಾ ಮಟ್ಟವನ್ನು ಹೇಗೆ ನಾವು ಮೌಲ್ಯಮಾಪನ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಪ್ರಾರಂಭ ಮಾಡಿದ್ರಿ. ಅಂದ್ರೆ ತಾವು ಹೇಳ್ದಂಗೆ ಲಾಸ್ಟ್ ಟೈಮ್ ಜೂನಲ್ಲಿ ಬಂದ್ರೆ, ಅಂದ್ರೆ ಈಗ ಶಾಲೆ ಪ್ರಾರಂಭದಿಂದ ಕೊಡಿದ್ರಿ, ಈ ಸರಿ ಏನ್ ಪ್ಲಾನ್ ಅಥವಾ ಏನ್ ಯೋಜನೆಗಳನ್ನ ಮಾಡ್ಕೊಂಡು ಇದು ಈ ವರ್ಷನೂ ಕೂಡ ಅದೇ ತರ ಒಂದು ಯೋಜನೆಗಳು ಮುಂದುವರಿತ ಅಥವಾ ಹೊಸದಾಗಿ ಏನಾರ ಆಲೋಚನೆ ಮಾಡಿದ್ರೆ ಹೇಗೆ ಸರ್?
0: ಇಲ್ಲ ಇಲ್ಲ, ಏನ್ ಕಳಿಸ್ರಿ, ಯಾವ ಇಲ್ಲಿ ಸಕ್ಸಸ್ ಕಾಣ್ತೀವಿ ಅದನ್ನೇ ನಾವು ಅನುಸರಿಸುವಂಥದ್ದು ಗ್ಯಾರಂಟಿ. ಸೊ ಅದನ್ನೇ ನಾವು ಈ ಸರಿ ಅನುಸರಿಸ್ತಾ ಇದೀವಿ. ಜೊತೆಗೆ ನಾವು ಪ್ರಾಥಮಿಕ ಹಂತಕ್ಕೆ ಅದನ್ನ ತರ ಅನ್ಕೊಂಡಿದ್ದೀವಿ, ಕಲಿಕಾ ಖಾತ್ರಿ ಪರೀಕ್ಷೆಯನ್ನ. ಇಲ್ಲಾಂದ್ರೆ ನಮ್ಮ ಟೀಚರ್ಗಳು ಒಂದು ಗುರಿಯನ್ನ ನಿಗದಿಪಡಿಸ್ಲಿಲ್ಲ ಅಂತಂದ್ರೆ ನಾವೇ ನಿಂತ್ಕೊಳ್ಳಿಲ್ಲ, ಕೇಳ್ತೀವಿ ಅಯ್ಯೋ ಬಿಒ ಬಂದು ಕೇಳ್ತಾರ, CRP ಬಂದು ಕೇಳ್ತಾರೆ ಮಾಡ್ತಾರೆ ಅನ್ನೋ ತರದಲ್ಲಾದ್ರೂ ಕಲ್ಸ್ಬೇಕು ಅಂತ ನಾವು ಪಣ ತೊಟ್ಬಿಟ್ಬಿಡ್ಬೇಕು. ಈಗ SSLC ನಾವು ಪಣ ತೊಟ್ಬಿಟ್ಟಿದ್ವಿ, ಏನಾರು ಆಗ್ಲಿ ಶತಾಯಗತಾಯ ಬಿಡಬಾರ್ದು ಅಂತ. ನಾನು ಈಗ 7-8 ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೆ ಬೆಳಿಗ್ಗೆ, ಅಂತ ಆಗ್ಲಿ ಹೇಳಿ ಬಂದಿದ್ದೀನಿ ಟೀಚರ್ಗಳಿಗೆ. ಕೊತ್ತಗಾಲದಲ್ಲೂ ಹೇಳಿ ಬಂದೆ, ನಾವು ಹೂನ್ಕೊಳ ಹುಣ್ಸ್ನಾಳು ಅಲ್ಲೆಲ್ಲೂ ಕೂಡ ಹೇಳಿ ಬಂದೆ, ನೋಡಿ ಈ ಸರಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೋದ ಸತಿ ಯಾವ ರೀತಿ ಹೈಸ್ಕೂಲ್ ಹಿಡ್ಕೊಂಡ್ವಿ ಅದೇ ಥರ ಇಟ್ಕೋತೀವಿ, ನೀವು ರಜೆ ಹಾಕತ್ತೀವಿ ಅದು ಇದು ಯಾವುದಕ್ಕೂ ಅವಕಾಶ ಇಲ್ಲ, ಕಲಿಸ್ಲೇಬೇಕು ಅಂತ ಹೇಳಿದ್ವಿ. ಅದೊಂದು ಜಾಗೃತಿಯನ್ನು ಶಿಕ್ಷಕರಲ್ಲಿ ಮೂಡ್ಬಿಟ್ರೆ
1: ಖಂಡಿತ
0: ಖಂಡಿತ ನಾವು ಅದನ್ನ 5 ಮತ್ತು 7ನೇ ತರಗತಿ ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಮಾಡೋಣ ಅನ್ಕೊಂಡಿದ್ದೀವಿ.
1: ಓಕೆ, ಆ ಒಂದು ಸಂದರ್ಭದಲ್ಲಿ ನಾವು ಅಂದ್ರೆ ಈ ತಾವು ಹೇಳಿದಂಗೆ ಏನು ಮನೆ ಕಟ್ಬೇಕಾದ್ರೆ ಬೇಸ್ಮೆಂಟ್ ಎಷ್ಟು ಬಿಗಿ ಇರುತ್ತೆ,
0: ಅದು
1: ಅದೇ ತರ ಕೂಡ ಪ್ರಾಥಮಿಕ ಹಂತದಲ್ಲಿ ನಾವು ಮಕ್ಕಳನ್ನ ತಯಾರು ಮಾಡಿದ್ರೆ SSLC ನಲ್ಲಿ ಕೂಡ ನಾವು ಅಷ್ಟೊಂದು ಎಫರ್ಟ್ ಹಾಕುವಂತ ಒಂದು ಅವಶ್ಯಕತೆ ಬರಲ್ಲ ಸರ್. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಸರ್. ಈ ಒಂದು ವರ್ಷ ಶೈಕ್ಷಣಿಕ ವರ್ಷ ಆರಂಭವಾಗ್ತಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತಾವು ನೀಡ್ತಕ್ಕಂತ ಒಂದು ಪ್ರಮುಖವಾದ ಸಂದೇಶ ಏನು ಸರ್?
0: ಎಲ್ಲ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ. ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ

0: ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯುಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತಕ್ಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ಧಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯಿತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ಧತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು 1 ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿ ಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ

0: ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನು ಒಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೊಡಗಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಒರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಕೂಡ ನಾವು ಅಷ್ಟೊಂದು ಎಫರ್ಟ್ ಹಾಕುವಂತ ಒಂದು ಅವಶ್ಯಕತೆ ಬರಲ್ಲ ಸರ್. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಸರ್. ಈ ಒಂದು ವರ್ಷ ಶೈಕ್ಷಣಿಕ ವರ್ಷ ಆರಂಭವಾಗ್ತಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತಾವು ನೀಡತಕ್ಕಂತ ಒಂದು ಪ್ರಮುಖವಾದ ಸಂದೇಶ ಏನು ಸರ್?
2: ಎಲ್ಲ ಪೋಷಕರುಗಳಿಗೆ, ನಮ್ಮ ಶಿಕ್ಷಕರುಗಳಿಗೆ, ವಿದ್ಯಾರ್ಥಿಗಳಿಗೆ, STMC ಅವರಿಗೆ, ಸಮುದಾಯದವರಿಗೆ, ಸ್ವಯಂ ಸೇವಾ ಸಂಘ ಸಂಸ್ಥೆಯವರಿಗೆ, ತಮಗೆ ಪ್ರಥಮವಾಗಿ ಸಹಕಾರವನ್ನು ನೆನೆಯುತ್ತಾ, ಕಳೆದ ಬಾರಿ ಯಾವ ರೀತಿ ಸಹಕಾರವನ್ನು ನೀಡಿದ್ರಿ ಈ ಸರಿನೂ ಕೂಡ ಅದೇ ರೀತಿ ಸಹಕಾರವನ್ನು ನೀಡುವಂಥದ್ದು, ಮತ್ತು ಹೆಚ್ಚು ಶಿಕ್ಷಕರಲ್ಲಿ ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತ ಶಿರಿಕೋಟೆ ತಾಲೂಕು, ಸರಗೂರು ತಾಲೂಕು ನಾವು ಶೈಕ್ಷಣಿಕವಾಗಿ ಏನು ಹಿಂದುಳಿದಿದ್ದೀವಿ ಅಂತ ಹೇಳ್ತಾ ಇದ್ವಿ, ಖಂಡಿತ ಹಿಂದುಳಿದಿರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಿಲ್ಲೆಯಲ್ಲೇ ಪ್ರಥಮದಲ್ಲಿ ಇದ್ದೀವಿ. ಅದೇ ರೀತಿ PUCಲೂ ಕೂಡ ಫಲಿತಾಂಶವು ಸರಿ ಉತ್ತಮವಾಗಿ ಬಂದಿದೆ. ಶಿಕ್ಷಣದ ವ್ಯವಸ್ಥೆ ಮತ್ತು ಗುಣಾತ್ಮಕ ಶಿಕ್ಷಣವನ್ನು ನಾವು ನೀಡ್ಕೊಂಡು ಹೋದರೆ ಖಂಡಿತ ಉತ್ತಮವಾದ ಸಾಧನೆಯನ್ನು ಮಾಡಬೇಕು ಅಂತ ಎಲ್ಲರಿಗೂ ಶುಭವನ್ನು ಕೋರಿ

0: ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭೋತ್ಸವವನ್ನು ತುಂಬಾ ಸಡಗರ ಸಂಭ್ರಮದಿಂದ ಮಕ್ಕಳಿಗೆ ಸಿಹಿಯನ್ನು ವಿತರಿಸೋದ್ರ ಮೂಲಕ ಪ್ರಾರಂಭಿಸಿ ಅಂತ ಹೇಳ್ತಾ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ.
1: ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು? ಹಾಂ ಮೇಡಮ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ಬಿಯೋಸರ್ ಇದ್ದಾರೆ.
2: ನಮಸ್ತೆ.
1: ನಮಸ್ಕಾರ.
2: ಇವಾಗ ನೀವು ಹೇಳಿದ್ದು ಮಕ್ಕಳಿಗೆಲ್ಲ ಮಾಡ್ತಿರೋ ಅಂತದ್ದು ತುಂಬಾ ಐಡಿಯಾಸ್ ತುಂಬಾ ಚೆನ್ನಾಗಿದೆ. ಬಟ್ ಖಂಡಿತ ನೀವ್ ಎಲ್ಲಾನು ಮಾಡೋದಕ್ಕೆ ಆಗಲ್ಲ. ಅಟ್ ಲೀಸ್ಟ್ ಒಂದು 50% ಆದ್ರು ಅದ್ರಲ್ಲಿ ಇರೋಂತ ಒಂದು ಇನ್ಫಾರ್ಮೇಶನ್ ಆಗ್ಲಿ ವರ್ಕ್ ಆಗ್ಲಿ ನೀವು ಸಣ್ಣ ಈಗ ಪ್ರಾರಂಭದಿಂದನೇ ಶುರು ಮಾಡಿದ್ರೆ ಅಟ್ ಲೀಸ್ಟ್ ಯುವರ್ ಎಂಡ್ ಒಳಗಡೆ ನೀವು ಒಂದಷ್ಟನ್ನಾದ್ರೂ ಕಂಪ್ಲೀಟ್ ಮಾಡಕ್ ಆಗುತ್ತಾ ಎಲ್ಲಾನು ನೀವು ಮಾಡ್ತೀರಾ ಅಂತ ಕಾರ್ಯಗಳು? ಯಾಕಂದ್ರೆ ಒಳ್ಳೆ ಐಡಿಯಾಸ್ ಇದಾವೆ ಸರ್ ನಿಮ್ಮ ಹತ್ರ. ಬಟ್ ಖಂಡಿತ ರೀಚ್ ಆಗ್ತೀರಾ ಅನ್ನೋದನ್ನು ಕೂಡ ಮುಖ್ಯ ಆಗುತ್ತೆ. ಅಡಕಡೆಗಳು ಬಂದ್ರೆ ಅದು ಅಷ್ಟೇ ರೀಚ್ ಆಗುತ್ತಾ ಮಕ್ಕಳಿಗೆ ಮಾಡ್ತೀರಾ ಅನ್ನೋದು ನಮ್ಮ ಇದಕ್ಕೆ.
0: ಖಂಡಿತ ಖಂಡಿತ, ನಾವು ಯಾವಾಗ್ಲೂ ಒಂದು ಗುರಿ ಇಟ್ಕೊಂಡಿರ್ಬೇಕು. ಗುರಿಯನ್ನ ಇಟ್ಕೊಂಡದ್ದು 100% ನಾವು ಆ ಗುರಿ ರೀಚ್ ಆಗಿ ಆಗ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇರ್ಬೇಕು, ಒಳ್ಳೆ ಮನ್ಸಿರ್ಬೇಕು, ಪ್ರಯತ್ನ ಇರ್ಬೇಕು. ಹೌದು ಹೌದು, ಖಂಡಿತ. ಇಲ್ಲ, ನನ್ಗೆ HD ಕೋಟೆ ತಾಲೂಕು ಒಂದು ಸಣ್ಣ ಅನುಭವ ಆಗಿದೆ. 3000 SSLC ಮಕ್ಕಳನ್ನ ನಾನು ತುಂಬಾ ಹತ್ತಿರದಿಂದ ಬಲ್ಲೆ, ತುಂಬಾ ಹತ್ತಿರದಿಂದ ಮಾತಾಡ್ಸಿದ್ದೀನಿ. ಸುಮ್ಮನೆ ನಾವು ಹೇಳೋಂಥದ್ದು ನಾನು, ಯಾಕೆಂದ್ರೆ ಮೈಸೂರು ಸಿಟಿ ಸೌತಲ್ಲಿ ಮರಿಮಲ್ಲಪ್ಪ, ಸದ್ವಿದ್ಯಾ, ವಿದ್ಯಾವರ್ಧಕ ಸಾಕಷ್ಟು ಖಾಸಗಿ ಪ್ರತಿಷ್ಠಿತ ಖಾಸಗಿ ಶಾಲೆ ಮಕ್ಕಳುಗಳನ್ನು ನೋಡ್ಕೊಂಡು ಬಂದವನು ಅಲ್ಲಿ ತುಂಬ ಹತ್ತಿರದಿಂದ. ಇದೇ ಥರ ಇಲ್ಲಿ ಮಕ್ಕಳನ್ನು ಕೂಡ ತುಂಬ ಹತ್ತಿರದಿಂದ ಬಲ್ಲಿದ್ದೀನಿ. ಖಂಡಿತ ನಾವು ಹೇಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ 100%ಗೆ 100% ಪ್ರತಿಫಲ ಸಿಗದೆ ಹೋದರೂ ಕೂಡ 80% ಪಡೆದ್ರೂ ಕೂಡ ಅದು ಸಕ್ಸಸ್ ಅಂತಾನೆ. 80-75% ರೀಚ್ ಆದ್ವಿ ನಾವು ಅಂತಂದ್ರೆ ಖಂಡಿತ ಅದು ಯಶಸ್ಸು ಅಂತಲೇ ಅನ್ಕೊಳ್ಳೋಣ. ಬಟ್ ನನ್ನ ಗುರಿ 100 ಇರುತ್ತೆ, ನೋಡೋಣ. ನಿಮ್ಗಳಂಥವ್ರ ಸಹಕಾರದಿಂದ ಮಾರ್ಗದರ್ಶನದಿಂದ ಒಳ್ಳೆ ಪ್ರಯತ್ನ ಒಳ್ಳೆ ದಾರಿಲಿ ನುಗ್ತೀವಿ. ಅದಕ್ಕೆ ಮಕ್ಕಳನ್ನ ಸೆಳ್ಕೊಳ್ಳೋಂಥದ್ದು ತುಂಬ ಚಾಲೆಂಜಿಂಗ್ ಇದೆ, ಅದನ್ನು ಮಾಡ್ಬೋದು. ಯಾಕೆಂದರೆ 5-7ನೇ ತರಗತಿ ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳು ತುಂಬ ಟೀಚರ್ಗಳನ್ನ ಮಾತು ಕೇಳೋಂಥವ್ರು ಇರ್ತಾರೆ. ಈಗ SSLC ಮಕ್ಕಳು ತಂದೆ ತಾಯಿ ಮಕ್ಕಳನ್ನೇ ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ, ಈ ಥರ ಮೊಬೈಲ್ ಅಡಿಕ್ಟ್ ಆಗೋದು ಇವೆಲ್ಲ ಇತ್ತು. ಈ ಮಕ್ಕಳು ಸ್ವಲ್ಪ ಕಡಿಮೆ ಇದೆ, ಅದು ತರ್ಬೋದು ಅಂತ ನಾನು ಒಂದು ಧನಾತ್ಮಕವಾಗಿ ಯೋಚನೆ ಮಾಡಿದ್ದೀನಿ.
1: ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರಿ, ಜೊತೆಗೆ ಏನು ಯಾವ ತರ ಒಂದು ಸಿದ್ಧತೆಗಳನ್ನ ನಾವು June 1ರಿಂದ ಮಕ್ಕಳು ಶಾಲೆಗೆ ಬರ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಯಾವ ತರ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಜೊತೆಗೆ ಏನು ಒಂದು ಸರ್ಕಾರ ಈ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರಿ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶಾಲಾ ಪ್ರಾರಂಭೋತ್ಸವದ ಒಂದು ಶೈಕ್ಷಣಿಕ ಸಿದ್ಧತೆಯನ್ನ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಸರ್.
0: ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ ತಮ್ಮ ಸಹಕಾರ ಈ ಸಾಲದ್ದು ಇವತ್ತಿಂದ ಪ್ರಾರಂಭ ಆಗಿದೆ, ಕೊನೆವರೆಗೂ ಕೂಡ ಇದೇ ತರ ತಮ್ಮ ಸಹಕಾರ ಈ ಜನಧ್ವನಿ ಕಾರ್ಯಕ್ರಮದ ಮೂಲಕ ಇರಲಿ ಅಂತ ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್. ಕೇಳಿದರೆ ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD ಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜು ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿಬರೋಣ.

ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.